ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 24ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುನಾಡು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧಾ, 7:35 ವಾರ್ತೆಗಳು, 7:45 ದಿವ್ಯಾಂಗದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ. ಒಂಬತ್ತು ಆರೋಗ್ಯದಂಗಳ, 9:50 ಯುವಚೇತನ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಶಕ್ತಿ ಇದೆ, ಕಣ್ಣಲ್ಲಿ ಕನಸುಗಳಿದ್ದಾವೆ, ಇನ್ನೇನ್ ಬೇಕಾ ವಯಸ್ಸಿಗೆ ಅದಕ್ಕಿಂತ ಹೆಚ್ಚಿಗೆ? ಓಡಾಡ್ತಿದ್ದ ಹುಡುಗ. ಊರಿನ ದೊಡ್ಡ ಜಮೀನ್ದಾರ ಮಗಳ ಪರಿಚಯ ಆಯ್ತು ಇವನಿಗೆ. ನಿಧಾನಕ್ಕಾಗಿ ಪರಿಚಯ, ಪ್ರೇಮಕ್ತಿರುತ್ತು ಆ ವಯಸ್ಸು. ಆ ಕಾಲ ಮನದ ತುಂಬೆಲ್ಲ ಬಣ್ಣ ಬಣ್ಣದ ರಂಗೋಲಿ ಚಿತ್ತಾರ. ಹುಡುಗಿನ ಧೈರ್ಯ ತುಂಬ ಹಿಡಿದು, ಧೈರ್ಯ ಇಲ್ಲ ಇವನಿಗೆ. ಚಿಂತೆ ಮಾಡಬೇಡ, ನಮ್ಮ ತಂದೆಯನ್ನು ಬಂದು ಕೇಳು, ಮದುವೆಗೆ ಒಪ್ಕೊಂಡ್ಬಿಡ್ತಾಳೆ ಅಂದ್ಲು. ಆಕೆಗಿರೋ ಧೈರ್ಯ ಇವನಿಗಿಲ್ಲ. ಇವನಂದ ಇಷ್ಟು ಸುಲಭ ಕೆಲಸ ಆದೀತೆ? ನಾನೆಲ್ಲೋ ಸಣ್ಣ ರೈತ ನಾನು, ಅವನು ಜಮೀನ್ದಾರ ಬಹಳ ದೊಡ್ಡವನು, ಕ್ರೂರಿ ಅಂದರೆ ಕೇಳಿದ್ದೀನಿ, ಸುದ್ದಿ ಊರಲ್ಲಿದೆ. ನಾನು ಹೋಗಿ ಕೇಳಿದನ್ನು ಕೊಂದೆ ಹಾಕ್ಸ್ಬಿಡ್ತಾನು, ಅವನು ನಾನು ಬದುಕಿದ್ದೆ ಅನ್ನೋ ಸಾಕ್ಷಿ ಕೂಡ ಅಳಿಸ್ಬಿಡ್ತಾನೆ. ಹಂಗಿದ್ದಾನು ಅವನು ಜಮೀನ್ದಾರ, ಅವನೊಬ್ಬಳೇ ಮಗಳನ್ನು ಪ್ರೀತಿ ಮಾಡಿದ್ದು ನಾನು, ಏನು ಸಿಕ್ಕಾಕೊಂಡಪ್ಪ ಅಂತ ಒದ್ದಾಟ. ಆ ಹುಡುಗಿ ಬಿಡ್ತಾ ಇಲ್ಲ, ಬಾ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಬೇರೆ ದಾರಿ ಇಲ್ಲದೆ ಹೋಗಿ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಜಮೀನ್ದಾರ ಮುಂದೆ ಹೋಗಿ ನಿಂತ್ಕೊಂಡ. ಯಾರಪ್ಪ ನೀನು ಅಂತ ಕೇಳಿದ್ರು. ಧ್ವನಿಗೆ ಅರ್ಧ ಹೆದರೋದೆ ಅವನು. ತಪ್ಪ ಅಂತ ಕಾಲು ಚಾಚಿ ನೆಲದ ಮೇಲೆ ಬಿದ್ದ, ಅವ್ರ ಕಾಲಿಗೆ ಬಿದ್ದ. ಅವನು ಜಮೀನ್ದಾರ, ಏನಪ್ಪ ಏನೋ, ಏನು ಬಂದಿದ್ದೀ ಇಲ್ಲಿ ನೀನು ಅಂತ. ಆ ಹುಡುಗಿನ ಬಂದು ನೋಡಿದ್ವಿ, ಇವನು ತ್ರಾಣನೇ ಇಲ್ಲ, ಅವನಿಗೆ ಹೇಳೋದಕ್ಕೆ ಧೈರ್ಯ ಇಲ್ಲ. ಆ ಹುಡುಗಿನೇ ಬಂದು ಹೇಳಿದಂತೆ, ಅಪ್ಪ ಇವನು ರೈತ, ಇನ್ನು ಸಣ್ಣ ಊರ ಸಣ್ಣ ತೋಟ ಇದೆ ಒಂದು, ನಾನು ಇವನು ಮದುವೆ ಆಗ್ಬೇಕಂತ ಮಾಡಿದ್ದೀನಿ, ನೀವು ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ. ಇವನಿಗೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಹುಡುಗನಿಗೆ, ಅಟ್ಟು ಎದುರಿದ್ದಾನೆ. ಜಮೀನ್ದಾರ್ ಹೇಳಿದಂತೆ, ಭಲೆ ಸಿಟ್ಟು ಮಾಡ್ಕೊಳ್ಳಿಲ್ಲ ಅವನು, ನನ್ನ ಮಗಳು ಒಳ್ಳೆಯವನ್ನೇ ಆರಿಸ್ಕೊಂಡಿದ್ದಾಳೆ ಕಣಯ್ಯ, ಆದರೆ ನಿನ್ನ ಶಕ್ತಿ ಅಷ್ಟೊಂದು ಪರೀಕ್ಷೆ ಮಾಡಿಬಿಡ್ವೆ ನಾನು, ನನ್ನ ಮಗಳನ್ನು ಕೊಡಬೇಕಲ್ಲ ನಿನಗೆ, ಬಳಿ ಆಗ ಅವನ ಶಕ್ತಿ ಇದೆಯಾ ನೋಡ್ಬೇಕಲ್ಲ, ಪರೀಕ್ಷೆ ಮಾಡಿ. ಪರೀಕ್ಷೆ ಮಾಡಲ ಅಂತ ಕೇಳಿದಂತೆ. ಇಲ್ಲ ಅನ್ನೋಕ್ಕೂ ಧೈರ್ಯ ಇಲ್ಲ ಇವನಿಗೆ. ಒಂದು ಸಣ್ಣ ಪರೀಕ್ಷೆ, ದೊಡ್ಡದಲ್ಲ, ನನ್ನ ಹತ್ರ ಮೂರು ಹೋರಿ ಇದ್ದ, ಈ ಬೈಲಲ್ಲಿ ನಿಂತ್ಕೋಬೇಕು, ಮರದ ಕೆಳಗೆ ನಿಂತ್ಕೋಬೇಕು. ನಾನು ಹೋರಿ ನಮ್ಮ ಕಟ್ಟಿಟ್ಟಿದ್ದೇನಲ್ಲ ಕೋಣೆಯಿಂದ, ಒಂದೊಂದ ಹೋರಿ ಬಿಡ್ತಾ ಹೋಗ್ತೇನೆ. ನೀವೇನು ಮಾಡ್ಬೇಕು ಅಂತ, ಹೋರಿ ಬೆನ್ ಹತ್ತಿ ಅದ್ರ ಬಾಲ ಹಿಡ್ಕೊಂಡ್ಬಿಡ್ಬೇಕು, ಮುಂದೆ ಹೋಗ್ಲಾರ್ದಂಗೆ ಮಾಡ್ಬೇಕು. ಅಷ್ಟು ಮಾಡಿದರೆ ನನ್ನ ಮಗಳು ನಿನ್ನವಳೆ ಆಗೋಗು. ರೈತ ಅಂದ್ರೆ ಪುಣ್ಯಕ್ಕೆ ನನಗೆ ಗೊತ್ತಿರೋ ಕೆಲಸ ಹೇಳಿದ್ನಲ್ಲ ಯಜಮಾನ, ನನಗೆ ಹಸು ಕರು ಹಿಡ್ಕೊಳ್ಳೋದು ಹೊರಿ ಹಿಡ್ಕೊಳ್ಳೋದು ಗೊತ್ತಿದೆ ನನಗೆ. ಓ ಮಾಡ್ತೀನಿ ಸ್ವಾಮಿ ಅಂದ. ಓ ನಿಂತ್ಕೋ ಅಲ್ಲಿ ಬರೋದು ಕೆಳಗೆ. ಓ ನಿಂತ್ಕೊಂಡ. ಅವನು ಗೊತ್ತು ಹೋರಿ ಹಿಡಿಯೋ ಸ್ವಲ್ಪ ಕಷ್ಟದ ಕೆಲಸ, ಇಂಥ ಚಂದದ ಹುಡುಗಿ ಸಿಗೋದಾದ್ರೆ ಯಮನ ಕೋಣದ ಬಾಲನು ಹಿಡ್ದಾನು ಅವನು. ಧೈರ್ಯ ಮಾಡಿದ, ಹೋಗೆ ಬಿಡ್ತೀನಿ ಅಂತ ಹೇಳ್ದ. ದಿನ ಬಂತು, ಕಚ್ಚೆ ಕಟ್ಕೊಂಡು ಹುಡುಗ ತಯಾರಾಗಿ ನಿಂತ್ಕೊಂಡ. ನಿಮ್ಮ ಕಣ್ಣು ಮುಂಚೆ ಚಿತ್ರ ಬರ್ಬೇಕದು. ಮರದ ಕೆಳಗೆ ನಿಂತಿದ್ದಾನೆ. ಕೊಟ್ಟಿಗೆ ಬಾಗಿಲು ತೆಗೆದ ತಕ್ಷಣ ಹೋರಿ ಬರ್ತದೆ, ಹೊರಗಡೆ ಓಡಿ ಬರ್ತದೆ. ಅವನೇನು ಮಾಡಬೇಕು, ಓಡಿ ಹೋಗಿ ಅದ್ರ ಪಕ್ಕ ಹೋಗ್ಬೇಕು. ಎದುರಿಗೆ ಹೋದ್ರೆ ಕೋಡಿಂದ ಎತ್ತ ಹಾಕ್ಬಿಡುತ್ತೆ ನಿಮ್ಮನ್ನ. ಪಕ್ಕಕ್ಕೆ ಹೋಗಿ ಟಕ್ ಅಂತ ಬಾಲ ಹಿಡಿದು ಹಿಡ್ಕೊಂಡ್ಬಿಟ್ರೆ ನಿಂತ್ಕೊಂಡ್ಬಿಡುತ್ತೆ. ಅದು ಹಿಡಿಬೇಕು ಅಂತ ಮಾಡಿದ. ಮರದ ಕೆಳಗೆ ನಿಂತು ನೋಡಿದ, ಕೊಟ್ಟಿಗೆ ಬಾಗಿಲು ತೆಗೀತು, ಒಂದು ಹೋರಿ ಬಂತಪ್ಪ ನುಗ್ಗಿ. ಅದೇನು ಹೋರಿನ ಸ್ವಾಮಿ, ಅದು ಆನೆ ಬಂದಂಗೆ ಬರ್ತದೆ, ಭಾರಿ ಗಾತ್ರ, ಮುಸುಗುಡ್ತಾ ಇದೆ ಹೋರಿ. ಕೋಡಿ ಹಿಂಗೆ ಕೆಳಗೆ ಮಾಡ್ಕೊಂಡು ಓಡಿ ಬಂತು. ಇವನು ಗಾಬರಿ ಆದ, ಅವನಂದ ಈ ಹೋರಿ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ಇನ್ನು ಮೂರು ಅಂತ ಹೇಳಿದ ನಾನು. ಹೆಂಗಿದ್ರು ಮಾವ, ಈಗ ಹೋಗಲಿ ಇನ್ನು ಎರಡನೇ ಕೂ ಹುಡ್ಕೊಳ್ಳೋಣ ಅಂತ. ಅದಿಷ್ಟು ಭಾರಿ ಆಗಿರಲಾರ್ದು ಅಂತ ಆಸೆ ಮೇಲೆ ನಿಂತ್ಕೊಂಡ. ಮೊದಲೇ ಹೊರಿ ಹೋಗ್ಬಿಡ್ತು. ಒಂದು ಹತ್ತು ನಿಮಿಷ ಆದಮೇಲೆ ಕಾಯ್ತಾ ಇದ್ದ, ಮತ್ತೆ ಕೊಟ್ಟಿಗೆ ಬಾಗಿಲು ತೆಗೀತು, ಎರಡನೇ ಹೋರಿ ಓಡಿ ಬಂತು. ಅವನು ನೋಡ್ದ, ಇದು ಎರಡನೇ ಹೋರಿ ಮೊದಲಿಗಿಂತ ಭಾರಿ ಇದು, ಅದು ಕಣ್ಣೆಲ್ಲ ಕೆಂಪು ರಾವಿದೆ. ಇವನೇ ನೋಡ್ಕೊಂಡು ನೋಡ್ತಾ ಇದೆ. ಅವನು ಸರಸರ ಓಡಿ ಮರ ಹತ್ತಿ ಕೂತ್ಕೊಂಡ್ಬಿಟ್ಟಿದೆ, ಎಲ್ಲಾದ್ರೂ ಒಳಗೆ ಹೋಗ್ಲಿ, ಆ ಹುಡುಗಿ ಹಾಳಾಗೋಲ್ಲ, ಬದುಕಿದ್ರೆ ತಾನೇ ಮದುವೆ ಆಗೋದಕ್ಕಿನ್ನ. ಇಂಥ ಭಾರಿ ಹೋರಿನ ಕಂಡೇ ಇಲ್ಲ, ನಿಲ್ಲೋ ಸಾಧ್ಯ ಇಲ್ಲ, ಬಾಲ ಹಿಡ್ಕೊಳ್ಳೋ ಸಾಧ್ಯ ಇದೆಯಾ, ಬೇಡ ಹೋಗ್ಲಿ ಅಂದ. ಮೂರನೇದ್ದೇನಾದರೂ ಸಿಕ್ಕಿತ್ತೇನೋ, ಚೆನ್ನಾಗಿರ್ತದೆ ಅಂತ ನೋಡಿದ. ಇವನ್ ದೈವ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಕೊಟ್ಟಿಗೆ ಬಾಗಿಲು ತೆಗೀತು, ಒಂದು ಹೋರಿ ಹೊರಗೆ ಬಂತು. ಹುಡುಗರ ಮುಖದ ಮೇಲೆ ನಗೆ, ಭಾರಿ ಖುಷಿ. ಅದನ್ನು ನೋಡಿದ್ರೆ ಹೋರಿ ನಡೆಯೋಕ್ಕಾಗ್ತಾ ಇಲ್ಲ, ಅಷ್ಟಶಕ್ತವಾದಂಥ ಹೋರಿ ಅದು. ಓಡೋದು ಹಂಗಿರಲಿ, ನಡೆಯೋಕ್ಕೂ ಕಷ್ಟಪಡ್ತಾ ಇದೆ, ಒದ್ದಾಡ್ಕೊಂಡು ನಡೀತಾ ಇದೆ. ಇವನಂದ, ಇದೇನ್ರಿ ಬಾಲ ಹಿಡಿದನು, ಕೋಡೆ ಹಿಡಿದು ಕಟ್ಕೋಬೋದು, ಇದು ಹಿಡ್ಕೊಂಡು ಆರಾಮಾಗಿ ಹಾಕ್ಬೋದು ಅಂತ ನಿಂತ್ಕೊಂಡ. ಕೆಳಗೆ ಬಾಗಿ ಒಂದಿಷ್ಟು ಹಸಿರು ಹುಲ್ಲು ಹಿಡ್ಕೊಂಡ, ಇಳಿಬೇಕಲ್ಲ ತನ್ನ ಕಡೆಗೆ, ಹಸಿರು ತೋರಿಸಿ ಹತ್ತಿರ ಬರ್ತದೆ, ಟಕ್ ಅಂತ ಕುತ್ತಿಗೆ ಹಿಡಿದು ಕಟ್ ಹಾಕೋದು, ಬಾಲ ಹಿಡ್ಕೊಂಡಿರುತ್ತೆ ಅಷ್ಟೇ ತಾನೇ, ಇನ್ನು ಆರಾಮಾಗಿಬಿಡು ಅಂತ ಹುಡುಗಿ ಸಿಕ್ಕಳು ನನಗೆ ಅಂತ ಕನಸ್ಕೊಂಡ. ಹತ್ತಿರ ಬಂತು ಹುಲ್ಲು ತೋರಿಸಿದ ತಕ್ಷಣ, ಹುಲ್ಲು ತೊಗೊಂಡು ತಿಂದ್ಬಿಡ್ತದು, ಕುತ್ತಿಗೆ ಹಿಡ್ಕೊಂಡು ನಿನ್ನ ಬಾಲ ಹಿಡಿಬೇಕು ಒಂದು ಕೈ ಹಾಕಿದ, ಅದಕ್ಕೆ ಬಾಲನೇ ಇಲ್ಲ. ಅದಕ್ಕೆ ಏನೋ ಆದಾಗ ಬಾಲ ಕತ್ತರಿಸಾಕ್ಬಿಟ್ಟಿರ್ಬೇಕು ಯಾರೋ ಒಬ್ಬರು, ಅದಕ್ಕೆ ಬಾಲನೇ ಇಲ್ಲ. ಅಂತೂ ನಮ್ಮ ತರುಣನಿಗೆ ಒಂದು ಹೋರಿ ಬಾಲನೂ ಹಿಡಿಯಲಿಕ್ಕೆ ಆಗಲಿಲ್ಲ. ಪಾಪ ಮದುವೆ ತಪ್ಪೋಯ್ತು, ಜಮೀನ್ದಾರದ್ದು ಓಡಿಸಿ ಅವನ ನಿಲ್ಲಿಸ್ಬೇಡ ಇಲ್ಲಿ ಅಂತ ಓಡಿಸ್ಬಿಟ್ರು. ಕತೆ ಸಂದೇಶ ಇಷ್ಟೇ ಸ್ವಾಮಿ, ಮುಂದೆ ಸರಿ ಮಾಡಿದ್ರಾಯ್ತು ಅಂತ ಬಂದು ಅವಕಾಶ ಬಿಡ್ತೀವಿ ಪ್ರತಿ ಸಲ ನಾವು. ಓ ಈ ಸಲ ಹೋಗ್ಲಿ ಬಿಡಿ, ಮುಂದಿನ ಸಲ ನೋಡೋಣ ಚೆನ್ನಾಗಿರುತ್ತದೆ ಅಂತೀವಿ. ಯಾರಿಗೆ ಗೊತ್ತು ಮುಂದಿನ ಅಂಶ ಇದಕ್ಕಿಂತ ಭಾರಿ ಇರ್ಬೋದು, ಅಥವಾ ಬಂದು ಅವಕಾಶ ಸಿಗದೇ ಇರ್ಬೋದು. ಅದಕ್ಕೆ ದಯವಿಟ್ಟು ನಾನು ತರುಣರಿಗೆ ಹೇಳೋ ಮುಖ್ಯ ಮಾತು, ಮುಂದೆ ಹಾಕ್ಬೇಡಿ, ನೋಡೋಣ, ಇದಾಗ್ಲಿಲ್ಲಲ್ಲ ಮುಂದಿನ ಸಲ ನೋಡೋಣ, ಮುಂದಿನ ಸಲ ನೋಡೋಣ ಅನ್ಬೇಡಿ. ಯಾಕಂದ್ರೆ ಬಂದ ಅವಕಾಶ ಇದೇ ಅವಕಾಶ ಕೊನೆಯದು ಅನ್ನೋ ಹಾಗೆ ಪ್ರಯತ್ನಿಸಿ ಸಾಧಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಸಫಲತೆ ಬರ್ತದೆ.

ಒಂದು ತಮಾಷೆ ಪ್ರಸಂಗ ಅಂತ ಅನ್ಕೋಬಹುದು. ತಮಾಷೆಯನ್ನು ನೋಡಿದ್ರೆ ತಮಾಷೆ ಅನಿಸುತ್ತೆ, ಅದರೊಳಗೆ ಏನಾದರೂ ಜೀವನಕ್ಕೆ ಪ್ರಯೋಜನಕಾರಿ ಅನ್ನೋದೇ ಅದು ಸಿಗ್ತದೆ. ಒಂದು ಹಳ್ಳಿ, ಅಲ್ಲೊಬ್ಬ ರೈತ ತರುಣ, ಭುಜದಲ್ಲಿ

ಬೇಡ ಬಿಟ್ಬಿಡಿ, ಮುಂದಿನ ಸಲ ನೋಡೋಣ, ಮುಂದಿನ ಮುಂದೇನದು ಯಾವ ಯಾರಿಗೂ ಗೊತ್ತು. ಆದ್ದರಿಂದ ದಯವಿಟ್ಟು ಯಾವ ಅವಕಾಶ ಬರುತ್ತೋ ಇದೇ ಕೊನೆಯ ಅವಕಾಶ ಅನ್ನೋ ಹಾಗೆ ಪ್ರಯತ್ನ ಮಾಡಿದಾಗ ನಮ್ಮ ಸಫಲತೆ ಆಗ್ತದೆ ಅನ್ನೋ

ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಈಗ ವಾರ್ತೆಗಳ ವಿವರ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ 19ನೆಯ ಗೇಟ್ ಕೊಚ್ಚಿ ಹೋದ ವೇಳೆ ಕೇವಲ 6 ದಿನಗಳಲ್ಲಿ ಹೊಸ ಗೇಟ್ ಅಳವಡಿಸಿ ಜಲಾಶಯದಿಂದ ನೀರು ಪೋಲಾಗದಂತೆ ತಡೆದು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡಿದೆ ಎಂದು ಮುಖ್ಯಮಂತ್ರಿ

0: ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನು ಮಾಡಿದೆ. ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ರಂದು ಕೇಂದ್ರ ಸಚಿವರಾದಂತಹ ಸಿಆರ್ ಪಾಟೀಲ್ ಅವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತಹ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನು ಕಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
1: ವಿಶ್ವದ ಅತ್ಯಂತ ಕುಟುಂಬ ಸ್ನೇಹಿ ವಿಮಾನ ನಿಲ್ದಾಣಗಳ ಪೈಕಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು 3ನೇ ಸ್ಥಾನ ಪಡೆದಿರುವುದು ನಾಡಿನ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ಏರ್ಪೋರ್ಟ್ ಕುಟುಂಬ ಸಹಿತ ಪ್ರಯಾಣಿಸುವವರಿಗೆ ಸೂಕ್ತ ವಿಮಾನ ನಿಲ್ದಾಣ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿನ ಶಿಶುಪಾಲನಾ ಸೌಲಭ್ಯಗಳು, ಮಕ್ಕಳಿಗಾಗಿ ವಿಶೇಷ ಪ್ಲೇಝೋನ್ಗಳು, ವಿಶಾಲ ಟರ್ಮಿನಲ್ಗಳು ಸೇರಿದಂತೆ ವಿಶ್ವದರ್ಜೆಯ ಮೂಲಭೂತ ಸೌಕರ್ಯಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ. ವಿಮಾನ ಪ್ರಯಾಣಿಕರಿಗೆ ಸುಸಜ್ಜಿತ ಮೂಲ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಹಾಗೂ ಉಲ್ಲಾಸಭರಿತ ಪ್ರಯಾಣದ ಅನುಭವ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮೊದಲ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರುವ ರಾಜ್ಯ ಸರ್ಕಾರವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್, ಪ್ಯಾರಾಲಿಂಪಿಕ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಸಾಧಕ ಕ್ರೀಡಾಪಟುಗಳಿಗೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಗುಂಪು ಎ, ಬಿ ಮತ್ತು ಇತರೆ ಹುದ್ದೆಗಳಿಗೆ ವಿಶೇಷ ನೇಮಕಾತಿ ನೀಡಲಾಗಿದೆ. ಈ ಮೂಲಕ ಸಾಧಕ ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ತಮ್ಮ ಸರ್ಕಾರ ಬದ್ದವಾಗಿದೆ. ಮುಂದಿನ ಒಲಿಂಪಿಕ್ನಲ್ಲಿ ವೃತ್ತಿಪರ ತರಬೇತಿ ಪಡೆಯಲು ವಾರ್ಷಿಕ ತಲಾ 10 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಕಾರ್ಯಕ್ರಮದಡಿ ಒಟ್ಟು 60 ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆಗಾಲದ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ತ್ವರಿತ ನೆರವು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಮಳೆಯ ಅವಧಿಯಲ್ಲಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟಿನಲ್ಲಿ ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ರಕ್ಷಣಾ ವಲಯದಲ್ಲಿ ಆಮದನ್ನು ಕಡಿಮೆ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆಯುಳ್ಳ ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತದ ಆತ್ಮನಿರ್ಭರತೆ ಯೋಜನೆಗೆ ಸಂಬಂಧಿಸಿದ ಮಹತ್ವದ ಕಾರ್ಯಾಗಾರ ಬೆಂಗಳೂರಿನಲ್ಲಿ ನಡೆಯಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಐಟಿ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ದೂರದೃಷ್ಟಿಯುಳ್ಳ ಈ ಯೋಜನೆಯು ರಕ್ಷಣಾ ವಲಯದ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿ ಹೊಂದಿದೆ ಎಂದರು. ರಾಜ್ಯವು ರಕ್ಷಣೆ ವಲಯಗಳಲ್ಲಿ ಅಗ್ರಸ್ಥಾನದಲ್ಲಿರುವುದರಿಂದ ಇದಕ್ಕೆ ಅಗತ್ಯವಿರುವ ನೀತಿಯನ್ನು ರೂಪಿಸುವ ಹೊಣೆಗಾರಿಕೆಯ ನೇತೃತ್ವವನ್ನು ಕರ್ನಾಟಕಕ್ಕೆ ವಹಿಸಲಾಗಿದೆ. ನಾವು ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಸಮಗ್ರ ವರದಿ ಸಿದ್ದಪಡಿಸಿಕೊಡಲಿದ್ದೇವೆ. ಜೊತೆಗೆ ರಾಷ್ಟಮಟ್ಟದಲ್ಲೂ ಇಂತಹ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬರುವ June 28 ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಿ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮನವಿ ಮಾಡಿದೆ. ಪ್ರತಿ ಹನಿ ಅವಶ್ಯ, ಪ್ರತಿ ಮಗು ಅಮೂಲ್ಯ. ಬನ್ನಿ, ಎಲ್ಲರೂ ಕೈಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮುಂದುವರಿಸೋಣ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ವಿಜಯನಗರ ಜಿಲ್ಲೆಯಲ್ಲಿ 5 ವರ್ಷದೊಳಗೆ

0: 1,29,680 ಮಕ್ಕಳಿದ್ದು ಈ ತಿಂಗಳ 28ರಿಂದ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ಪೋಲಿಯೋ ಹನಿ ನೀಡಿಕೆಗಾಗಿ ಒಟ್ಟು 973 ತಂಡಗಳನ್ನು ರಚಿಸಲಾಗಿದೆ. 2,176 ಲಸಿಕೆದಾರರಿದ್ದು 1,033 ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ಇದೇ ತಿಂಗಳು 28ನೇ ತಾರೀಕು ಜೂನ್ ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ, ನಿಮ್ಮ ಮನೆಯಲ್ಲಿರಲಿ ಅಥವಾ ಸುತ್ತಮುತ್ತಲ ಯಾವುದೇ ಮಕ್ಕಳಿದ್ರು, ಆ ಮಕ್ಕಳಿಗೆ ಹತ್ತಿರದ ಪೋಲಿಯೋ ಬೂತ್ ಕರೆಸಿ ಪೋಲಿಯೋ ಲಸಿಕೆಯನ್ನ ಹಾಕಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೂತನವಾಗಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು QR ಕೋಡ್ ಅನ್ನು ಉದ್ಘಾಟನೆ ಮಾಡಿದ್ರು. ಈ QR ಕೋಡ್ ಅಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ರೆ ಜಿಲ್ಲೆಯಲ್ಲಿ ಯಾವುದೇ ಊರು ಇದ್ರು ಅಲ್ಲಿ ಹತ್ತಿರದ ಪೋಲಿಯೋ ಬೂತ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಆ ಮಗುವಿಗೆ ಲಸಿಕೆ ನೀಡಬಹುದು. ಸೊ ಇದು ಸಾರ್ವಜನಿಕರೆಲ್ಲ ಸದುಪಯೋಗ ಪಡ್ಕೋಬೇಕು ಮತ್ತೆ 5 ವರ್ಷದೊಳಗಿನ ಎಲ್ಲ ಮಕ್ಕಳನ್ನು ಪೋಲಿಯೋ ಹನಿ ಹಾಕಿಸುವಲ್ಲಿ ನೀವು ಕೈ ಜೋಡಿಸಿ.
0: ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಅಂಗವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ಜೂನ್ 27ರ ಶನಿವಾರದಂದು ಬೆಂಗಳೂರಿನಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಇತಿಹಾಸ ಬರೆಯಲು ಸಜ್ಜಾಗಿದೆ. ನಗರದಾದ್ಯಂತ ಕೇವಲ 12 ಗಂಟೆಗಳ ಅವಧಿಯಲ್ಲಿ 15 ಲಕ್ಷ ಸ್ಥಳೀಯ ತಳಿಯ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ವೃಕ್ಷ ಅಭಿಯಾನವನ್ನು ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸಸಿ ನೆಡುವ ಮೂಲಕ ಈ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಡಾ ಶಿವರಾಮ್ ಕಾರಂತ್ ಬಡಾವಣೆ ಹಾಗೂ ಬನಶಂಕರಿ 6ನೇ ಹಂತದಲ್ಲಿ ಏಕಕಾಲದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಈ ಐತಿಹಾಸಿಕ ಪ್ರಯತ್ನದಲ್ಲಿ ಭಾಗವಹಿಸುವ ಎಲ್ಲ ನೋಂದಾಯಿತ ಸ್ವಯಂ ಸೇವಕರಿಗೆ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಈ ಬೃಹತ್ ಪರಿಸರ ಸ್ನೇಹಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳ ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಸರ್ಕಾರ ಆದೇಶಿಸಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಂದೀಪ್ ಬಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಒಟ್ಟು 1,75,00,000 ರೂಪಾಯಿ ವೆಚ್ಚದಲ್ಲಿ 37 ಕೊಳವೆ ಬಾವಿಗಳನ್ನು ಕೊರೆಯಿಸಲಾಗುತ್ತಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಜುಲೈ 11ರಂದು ರಾಷ್ಟೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು. ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಗದಗ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗವೇಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ತುಂಗಭದ್ರಾ ಜಲಾಶಯದ ಹೊಸ ಗೇಟ್ಗಳ ಲೋಕಾರ್ಪಣೆ. ಯುವ ಸಬಲೀಕರಣದ ಸಂಕಲ್ಪದೊಂದಿಗೆ ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ, ಸಚಿವ ಡಾ ಜಿ ಪರಮೇಶ್ವರ್. ಮುಂಗಾರು ಮಳೆ ಎದುರಿಸಲು ಸಕಲ ಸಿದ್ದತೆ ಕೈಗೊಳ್ಳುವಂತೆ ಸಚಿವ ಎಂ ಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ, ಪಾಲುದಾರರ ಕಾರ್ಯಾಗಾರದಲ್ಲಿ 50ಕ್ಕೂ ಹೆಚ್ಚು ಉನ್ನತ ಪ್ರತಿನಿಧಿಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 55ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪುಸ್ತಕದಿ

0: ದೊರೆತರಿವು,
1: ಪುಸ್ತಕದಿ ದೊರೆತರಿವು,
0: ಮಸ್ತಕದಿ ತಳೆದ ಮಣಿ,
1: ಮಸ್ತಕದಿ ತಳೆದ ಮಣಿ,
0: ಚಿತ್ತದೊಳು ಬೆಳೆದರಿವು,
1: ಚಿತ್ತದೊಳು ಬೆಳೆದರಿವು,
0: ತರು ತಳೆದ ಪುಷ್ಪ,
1: ತರು ತಳೆದ ಪುಷ್ಪ,
0: ವಸ್ತು ಸಾಕ್ಷಾತ್ಕಾರ,
1: ವಸ್ತು ಸಾಕ್ಷಾತ್ಕಾರ,
0: ಅಂತರೀಕ್ಷಣೆಯಿಂದ,
1: ಅಂತರೀಕ್ಷಣೆಯಿಂದ,
0: ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ,
1: ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ.
2: ನನಗೆ ಅತ್ಯಂತ ಪ್ರಿಯವಾದಂತ ಮುಕ್ತಕಗಳಲ್ಲಿ ಬಹುಶಃ ಇದು ಒಂದು ಅಂತ ಅನ್ಸುತ್ತೆ.
0: ಬಹಳ ಸುಂದರವಾದಂತ ಪದ ಜೋಡಣೆ, ಅರ್ಥ ಕೂಡ ಹಾಗೆ ನೇರವಾಗಿ ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಎಷ್ಟೋ ಜನ ಪುಸ್ತಕದ ಬದನೆಕಾಯಿಗಳು ಅಂತ ಇರ್ತಾರೆ. ಎಲ್ಲ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಎಲ್ಲ ಉರು ಹೊಡ್ಕೊಂಡಿರ್ತಾರೆ. ಒಂದು ಹಂತದವರೆಗೆ ಅಂಥವರೇ ಫಸ್ಟ್ ರ್ಯಾಂಕ್ ಬರ್ತಾ ಇರ್ತಾರೆ. ಯಾರು ಚೆನ್ನಾಗಿ ಉರು ಹೊಡಿತಾರೋ ಅವ್ರು ಫಸ್ಟ್ ರ್ಯಾಂಕ್ ಬಂದರು. ಒಂದನೇ ಕ್ಲಾಸಿಂದ ಬಹುಶಃ ಐದನೇ ಕ್ಲಾಸ್ವರೆಗೂ ಇದು ಖಂಡಿತ ಈ ಥರ ನಡೆಯುತ್ತೆ, ಉರು ಹೊಡೆದ್ರೆ ಫಸ್ಟ್ ರ್ಯಾಂಕು ಅಂತ. ಆರನೇ ಕ್ಲಾಸ್ ಆದಮೇಲೆ ಸ್ವಲ್ಪ ಅದಕ್ಕಿಂತ ವಿಭಿನ್ನವಾದಂಥ ರೀತಿಯ ಪರೀಕ್ಷೆಗಳು ಶುರುವಾಗುತ್ತೆ. ಬರೀ ಉರು ಹೊಡೆದು ಪಾಸ್ ಮಾಡೋಕ್ಕಾಗಲ್ಲ, ಯೋಚನೆ ಮಾಡುವಂಥ ಶಕ್ತಿ ಬೇಕಾಗತ್ತೆ. ಹಾಗೆ ಮುಂದುವರಿತಾ ಹತ್ತನೇ ಕ್ಲಾಸು ದಾಟಿದ ಮೇಲೆ ಸುಮ್ಮನೆ ಉರು ಹೊಡ್ಕೊಂಡು ಬಂದು ನಾನು ಪರೀಕ್ಷೆ ಬರೀತೀನಿ ಅಂತಂದರೆ ಒಂದು ಮಾರ್ಕು ಕೂಡ ನನಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಜೀವನದಲ್ಲೂ ಕೂಡ ನಾವು ನೋಡ್ತೀವಿ. ಡಿ ವಿ ಜಿಯವರು ಅದನ್ನು ಹೇಳ್ತಿರೋದು. ಇದರ ಹಿಂದಿನ ಮುಕ್ತಕದಲ್ಲೇ ಹೇಳಿದರು, ವಿಚಾರ ಯುಕ್ತಿಗಳು ಒನಕೆಯನ್ನಾಗಿಸ್ಕೊಂಡು ನಾವು ವಸ್ತುಗಳನ್ನು ನೋಡಬೇಕು, ವಿಚಾರಗಳನ್ನು ನೋಡಬೇಕು. ಸೊ ಅದು ಮಾಡಬೇಕಾಗಿರೋದು ನಾವು ನಮ್ಮ ಆಂತರ್ಯದ ಒಂದು ವಿಶೇಷ ಶಕ್ತಿಯನ್ನು ಉಪಯೋಗಿಸ್ಕೊಂಡು. ಪುಸ್ತಕದಲ್ಲಿರುವಂಥ ಅನೇಕ ವಿಚಾರಗಳನ್ನು ನಾವು ಓದ್ತೀವಿ, ಅದನ್ನು ಓದಿದಾಗ ಓ ತುಂಬ ಚೆನ್ನಾಗಿದೆಯಪ್ಪ ಅಂತಲೂ ಅನಿಸುತ್ತೆ. ಬಹುಶಃ ಡಿ ವಿ ಜಿಯವರ ಈ ಕಗ್ಗದ್ದೇ ನಾವು ಉದಾಹರಣೆ ಅಂತ ತಗೋಬೋದು. ನಾನು ಕೂಡ ಕಗ್ಗವನ್ನು ಓದ್ತಾ ಇದ್ದಾಗ ಮೊದಲದು ಪುಸ್ತಕದಲ್ಲಿ ಓ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ತಾ ಇತ್ತು, ಅದು ಹೊರಗಿತ್ತು. ಈಗ ಸ್ವಲ್ಪ ಸ್ವಲ್ಪ ಒಳಗಡೆ ಬರೋದಕ್ಕೆ ಪ್ರಾರಂಭ ಆಗಿದೆ. ಈಗ ಅದರ ಸೌಂದರ್ಯವನ್ನು ನಾವು ಅರ್ಥ ಮಾಡಿಕೊಂಡು ಸವಿಯೋದಕ್ಕೆ ಹೆಚ್ಚು ಸಾಧ್ಯವಾಗುತ್ತೆ. ಸೊ ಹಾಗೆ ಹೊರಗಿನ ಪುಸ್ತಕದಲ್ಲಿ ನಾನು ಓದಿ ಕೇವಲ ಆ ಮಟ್ಟದಲ್ಲಿ ಮಾತ್ರ ನಾನು ಪ್ರದರ್ಶನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಾಗ ಆ ಜ್ಞಾನ ಎಲ್ಲಿರುತ್ತಪ್ಪ ಅಂದರೆ ಅದು ಹೊರಗೆ ಇರುತ್ತೆ, ಅದು ಒಳಗಡೆಗೆ ಬರಲ್ಲ ಅಂತ. ಆದರೆ ಹೊರಗಿನಿಂದ ನೋಡೋರಿಗೆ ಅದು ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಓಹ್, ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ, ಓಹ್ ಎಷ್ಟೆಲ್ಲ ಹೇಳ್ತಾರಪ್ಪ, ಎಷ್ಟು ತಿಳ್ಕೊಂಡಿದ್ದಾರಪ್ಪ ಅಂತ. ಸೊ ಹೊರಗಿನಿಂದ ನೋಡೋರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ, ನಮಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ನಾವೇನೋ ಅಲಂಕಾರ ಮಾಡಿಕೊಂಡಾಗ. ಸೊ ಹಾಗೆ ಈ ಪುಸ್ತಕದಲ್ಲಿರೋದನ್ನು ಮಾತ್ರ ನಾನು ಉರು ಹೊಡ್ಕೊಂಡು ನಾಲ್ಕಾರು ಜನರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದರೆ ಅದು ನನ್ನ ತಲೆ ಮೇಲೊಂದು ಕಿರೀಟ ಇಟ್ಕೊಂಡಂಗೆ. ಸುಂದರವಾಗೇನೋ ಇದೆ, ಆದರೆ ಇದಿನ್ನೂ ಹೊರಗೆ ಇದೆ, ನನ್ನ ತಲೆಯಿಂದ ಹೊರಗೆ. ಮಸ್ತಕ, ಮಸ್ತಕ ಅಂದರೆ ತಲೆ, ತಲೆಯ ಮೇಲೊಂದು ಮಣಿ ಕೂಡಿಸ್ಕೊಂಡಿದ್ದೀನಿ ನಾನು ಅಷ್ಟೇ. ಅದು ನನ್ನ ಪ್ರಭೆಯಲ್ಲ, ಪುಸ್ತಕದಲ್ಲಿದ್ದಂಥದ್ದನ್ನು ನನ್ನ ಮೇಲೆ ಇಟ್ಕೊಂಡಿದ್ದೀನಿ. ಏನೋ ಅಕಸ್ಮಾತಾಗಿ ಅದು ಇಲ್ಲಿದೆ, ಅದನ್ನೇ ತೆಗೆದು ಇನ್ನೊಬ್ಬರು ಕೂಡ ಇಟ್ಕೋಬೋದು, ಮತ್ತೊಬ್ಬರು ಕೂಡ ಇಟ್ಕೋಬೋದು. ಮಣಿ ಪುಸ್ತಕದಲ್ಲಿದ್ದರೂ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ನಾವು ಯಾವುದಕ್ಕೆ ಕೊಡಬೇಕು ಅಂತಂದರೆ, ಚಿತ್ತದೊಳು ಬೆಳೆದರಿವು, ನಮ್ಮ ಚಿತ್ತದಲ್ಲಿ ಈ ಅರಿವು ಅನ್ನುವಂಥ ಬೆಳಕು ಮೂಡಬೇಕಂತೆ. ಆವಾಗ ಏನು ವ್ಯತ್ಯಾಸ ಏನು, ತಲೆಯ ಮೇಲೆ ಬರೀ ಕಿರೀಟವನ್ನು ಹೊತ್ತು ನಾನು ಈಗ ತಿರುಗಾಡ್ತಾ ಇಲ್ಲ, ನನ್ನ ಒಳಗೆ ಅದಿದೆ, ಕಿರೀಟ ಬಿದ್ದರೂ ತೊಂದರೆ ಇಲ್ಲ, ಅಂತರ್ಯದಲ್ಲಿ ಆ ಬೆಳಕು ಸದಾಕಾಲ ಬೆಳಗ್ತಾ ಇರುತ್ತೆ. ಇದರ ವಿಶೇಷತೆ ಹೇಗಪ್ಪ ಅಂತಂದರೆ, ತರು ತಳೆದ ಪುಷ್ಪ. ಒಂದು ಪ್ಲಾಸ್ಟಿಕ್ ಹೂವು, ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಹೂವು ಕೊಡ್ತಾರೆ, ಎಷ್ಟೋ ಸರ್ತಿ ಅದು ಪ್ಲಾಸ್ಟಿಕ್ ಹೂವು. ಆ ಪ್ಲಾಸ್ಟಿಕ್ ಹೂವಿನಲ್ಲಿ ಯಾವ ಗಂಧವೂ ಇಲ್ಲ, ಯಾವ ರಸವೂ ಇಲ್ಲ, ಕೇವಲ ನೋಟಕ್ಕಷ್ಟೇ ಹೂವು. ಆದರೆ ಬದಲಿಗೆ ಗಿಡದಿಂದ ಕಿತ್ತು ಒಂದು ಹೂವನ್ನು ನಾವು ನೋಡಿದರೆ ಆ ಹೂವಿನೊಳಗೆ ತರುವಿನ ರಸ ಇರುತ್ತೆ. ತರು ಅಂದರೆ ಗಿಡ, ಆ ಗಿಡದ ರಸ ಅದರಲ್ಲಿ ತುಂಬಿರುತ್ತೆ. ಗಿಡ ತನ್ನೆಲ್ಲ ಶಕ್ತಿಯನ್ನು ಧಾರೆ ಎರೆದು ಒಂದು ಹೂವನ್ನು ಸೃಷ್ಟಿ ಮಾಡುತ್ತೆ, ಎಲ್ಲ ಸುಗಂಧವನ್ನು ಹೂವಿನೊಳಗಡೆ ಶೇಖರಿಸಿಟ್ಟಿರುತ್ತೆ. ಸೊ ಅದು ತಾನಾಗಿಯೇ ತನ್ನ ರಸವನ್ನು ಅದರಲ್ಲಿ ಸೇರಿಸಿ ಮೂಡಿಸಿದಂತಹ ಒಂದು

0: ಅದು ವಿಶೇಷವಾದಂಥ ಸೃಷ್ಟಿಯ ಒಂದು ಸೃಷ್ಟಿಯದು. ಆ ಪರಿಕಲ್ಪನೆ ನಮ್ಮೆಲ್ಲರಿಗೂ ಆಂತರ್ಯದಲ್ಲಿ ಬರಬೇಕು. ಸೊ ನಮಗೆ ಜ್ಞಾನದ ಉದಯವಾಗಬೇಕು ಅಂತಂದರೆ ಯಾವುದೋ ಪುಸ್ತಕದಲ್ಲಿರೋದನ್ನು ಉರು ಹೊಡೆದ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಓಡಾಡೋದಲ್ಲ, ಆ ವಿಚಾರ ನಮ್ಮ ಮನಸ್ಸಿನ ಒಳಗಡೆ ಹೋಗಬೇಕು. ತರು ತಳೆದ ಪುಷ್ಪವಾದಾಗ ಮಾತ್ರ ನಮ್ಮ ಒಳಗೆ ಅರಿವು ಬರುತ್ತೆ. ಇದು ಹೇಗೆ ಸಾಧ್ಯ ಅಂತಂದರೆ, ವಸ್ತು ಸಾಕ್ಷಾತ್ಕಾರವಾಗಬೇಕು ಅಂತಂದರೆ ಅಂತರೀಕ್ಷಣೆಯಿಂದ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಹಿಂದಿನ ಮುಕ್ತಕದಲ್ಲಿ ಹೇಳಿದಂತೆಯೇ ಹೊರಗಿನಿಂದ ಬಂದಂತಹ ವಿಚಾರಗಳನ್ನು, ವಿಷಯಗಳನ್ನು ನನ್ನ ಸ್ವಂತದ ಆಲೋಚನೆಗಳಿಂದ ಸಂಸ್ಕರಿಸಿದಾಗ ನನ್ನ ಒಳಗಡೆ ಆ ವಿಚಾರಗಳು ಭದ್ರವಾಗಿ ಕೂತ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಬರೀ ಶಾಸ್ತ್ರೀತನ, ಬರೀ ಪಾಂಡಿತ್ಯ. ಇದು ಡಿ ವಿ ಜಿ ಅವರು ಈ ಮಾತನ್ನು ಹೇಳಿರೋವಂಥದ್ದು ನಮ್ಮ ಬಹುಶಃ ಎಲ್ಲ ಗ್ರಂಥಗಳಲ್ಲೂ ಪದೇ ಪದೇ ಉಲ್ಲೇಖವಾಗಿದೆ. ಉಪನಿಷತ್ತುಗಳಿಂದ ಮೊದಲುಗೊಂಡು ನಮ್ಮ ಎಲ್ಲ ಪುರಾಣಗಳು ಅದು ಇದು ಎಲ್ಲದರಲ್ಲೂ ಕೂಡ ಅನೇಕ ಬಾರಿ ಇದೇ ಮಾತನ್ನು ಬೇರೆ ಬೇರೆ ಮಹಾನ್ ಚಿಂತಕರು, ಬೇರೆ ಬೇರೆ ಮಹಾನ್ ಜ್ಞಾನಿಗಳು, ಋಷಿಗಳು ಇದನ್ನು ಹೇಳಿದ್ದಾರೆ. ಪದೇ ಪದೇ ಇದನ್ನು ಯಾಕೆ ಹೇಳ್ತಾರೆ ಅಂತಂದರೆ, ಈ ನಡವಳಿಕೆಯನ್ನು ನಾವು ಅನೇಕ ಸರ್ತಿ ನಮ್ಮ ಸುತ್ತಮುತ್ತಲೂ ಕಾಣ್ತೀವಿ. ಏನೋ ಚೂರುಪಾರು ತಿಳ್ಕೊಂಬಿಟ್ಟು ನಾನೇ ಎಲ್ಲವನ್ನೂ ತಿಳಿದಂಥ ಪರಮಜ್ಞಾನಿ ಅನ್ನೋ ರೀತಿಯಲ್ಲಿ ಆ ಸೋಗಿನಲ್ಲಿ ಓಡಾಡುವಂಥ ಡೋಂಗಿ ವ್ಯಕ್ತಿಗಳು ಅನೇಕ ಜನ ನಮ್ಮ ಮಧ್ಯೆ ಇರ್ತಾರೆ. ನಾವು ಅದ್ರ ಬಗ್ಗೆ ಜಾಗೃತರಾಗಬೇಕು ಅನ್ನೋದು ಒಂದಾದರೆ, ಆ ರೀತಿ ನಾವಾಗೋದು ಬೇಡ ಅನ್ನೋದು ಕೂಡ ಬಹಳ ಮುಖ್ಯ. ಒಂದೆರಡು ಅಂಶಗಳನ್ನು, ಅಕ್ಷರಗಳನ್ನು ಕಲಿತು ಮಾತ್ರಕ್ಕೆ ನಾನೇ ದೊಡ್ಡವನು ಅಂತ ಅಂದ್ಕೊಳ್ಳೋವಂಥ ಆ ಒಂದು ಅಹಂಕಾರದ ಭಾವಕ್ಕೆ ನಾವು ಬಲಿಯಾಗಬಾರ್ದು. ಬಂದಂಥ ವಿಷಯವನ್ನು, ನಮಗೆ ಸಿಕ್ಕಿದಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ವಿಮರ್ಶೆ ಮಾಡಿ ಅದರಲ್ಲಿರುವಂಥ ಒಳ ಅರ್ಥವನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ಇದು ಶಂಕರಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಇದರ ಬಗ್ಗೆ ಸುಮಾರು ಸರ್ತಿ ಬರೆದಿರ್ತಾರೆ. ವಿವೇಕ ಚೂಡಾಮಣಿ ಅನ್ನುವಂಥದ್ರಲ್ಲಿ ಒಂದು ಕಡೆ ಹೇಳ್ತಾರೆ, ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷಂ ವಿದುಷಾಂ ತದ್ವದ್ ಭುಕ್ತಯೇ ನತು ಮುಕ್ತಯೇ ಅಂತ. ಅಂದರೆ ವಾಗ್ವೈಖರಿ, ಓಹ್ ಎಷ್ಟು ಚೆನ್ನಾಗಿ ಮಾತಾಡ್ತಾನಪ್ಪ, ನಿರರ್ಗಳವಾದಂಥ ಒಂದು ವಾಗ್ಝರಿ ನಡೀತಾ ಇದೆ, ಎಂಥ ಪಾಂಡಿತ್ಯ ಇರಬೇಕು ಇವನಿಗೆ ಅಂತ ಅನಿಸೋ ರೀತಿಯಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ನಿಜವಾಗ್ಲೂ ಅವ್ರು ತಿಳ್ಕೊಂಡಿದ್ದಾರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಷ್ಟೋ ಸರ್ತಿ ಆ ವೈದುಷ್ಯ, ಅವರಿಗಿರೋಂತಹ ಒಂದು ಪಾಂಡಿತ್ಯ ಭುಕ್ತಯೇ ಅಂದರೆ ಊಟಕ್ಕೋಸ್ಕರ, ಈ ಪ್ರವಚನ ಕೊಡ್ರಿ ನಿಮ್ಗೊಂದು ದುಡ್ಡು ಕೊಡ್ತೀವಿ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಪ್ರವಚನ ಕೊಡೋದು, ನತು ಮುಕ್ತಯೇ ಮುಕ್ತಿಗಾಗಿ ಅಲ್ಲ. ಮುಕ್ತಿಗಾಗಿ ಇರೋಂಥ ಪಾಂಡಿತ್ಯ ಈ ಥರದ ಪ್ರದರ್ಶನಕ್ಕೆ ಬಳಕೆಯಾಗಲ್ಲ. ಸಾಧಾರಣವಾಗಿ ತಮ್ಮಲ್ಲೇ ಅದನ್ನಿಟ್ಕೊಂಡು ಯಾರು ನಿಜವಾಗ್ಲೂ ಅದನ್ನು ಬಯಸ್ತಾರೋ, ಯಾರು ಅದನ್ನು ಬಳಸಿ ಉಪಯೋಗಿಸ್ಕೋತಾರೋ ಅಂಥವ್ರಿಗೋಸ್ಕರ ಅದು ವಿನಿಯೋಗ ಆಗುತ್ತೆ. ಹಾಗೆ ನಾವು ಕೊಡ್ಬೋದಾದಂಥ, ನಮ್ಮಲ್ಲಿ ಉಲ್ಲೇಖ ಇರೋವಂಥ ಇನ್ನೊಂದು ಸುಂದರವಾದಂಥ ಉದಾಹರಣೆ ಅಂತಂದರೆ, ಕತ್ತೆಗಳನ್ನು ಧೋಬಿಗಳು ಉಪಯೋಗಿಸ್ತಾ ಇದ್ರು ಮೊದಲು ಬೇರೆ ಎಲ್ಲರೂ ಉಪಯೋಗಿಸ್ತಾ ಇದ್ರು. ಯಾಕೆ? ಭಾರದ ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಅಂತ. ಆ ಕತ್ತೆ ಮೇಲೆ ಏನಿಟ್ಟರು ಹಾಗೇನೆ, ಒಂದು ದೊಡ್ಡ ಚೀಲದಲ್ಲಿ ಕಲ್ಲುಗಳನ್ನು ತುಂಬಿಸ್ಬಿಟ್ಟು ಆ ಕತ್ತೆ ಮೇಲೆ ಇಟ್ಟರೆ ಕತ್ತೆ ಅದನ್ನು ಹೊತ್ಕೊಂಡು ಹೊರಗಡೆ ಹೋಗಿ ನಡ್ಕೊಂಡು ಹೋಗುತ್ತೆ, ಎಲ್ಲಿಗೆ ಹೊಡಿತಾನ ಯಜಮಾನ ಅಲ್ಲಿಗೆ ಹೋಗುತ್ತೆ. ಅದೇ ಥರ ಚಂದನ, ಸುಗಂಧ ಭರಿತವಾದಂತಹ ಗಂಧದ ಕೊರಡುಗಳನ್ನು ಆ ಒಂದು ಮೂಟೆ ಕಟ್ಬಿಟ್ಟು ಅದನ್ನಿಟ್ಬಿಟ್ಟು ನಡಿ ಮುಂದಕ್ಕೆ ಅಂತಂದ್ರೂ ಅದು ನಡೆಯುತ್ತಂತೆ. ಅದಕ್ಕೆ ಇದು ಕಲ್ಲು ಮಣ್ಣು, ಇದು ಚಂದನ ಇದು ಮುಖ್ಯ ಅನ್ನೋಂಥ ವ್ಯತ್ಯಾಸ ಗೊತ್ತಿರಲ್ಲ. ಯಾಕೆ? ಅಂತರೀಕ್ಷಣೆಯಿಂದ ವಸ್ತು ಸಾಕ್ಷಾತ್ಕಾರವಾಗಿಲ್ಲ. ಸೊ ಹಾಗಾಗಿ ನಾವು ಯಾವುದೇ ವಸ್ತುವನ್ನು, ಯಾವುದೇ ವಿಚಾರವನ್ನು ತಿಳ್ಕೊಳ್ಬೇಕಾದ್ರೂ ಕೂಡ ಕೇವಲ ಅದು ಮಸ್ತಕದಲ್ಲಿರುವಂಥ ಒಂದು ಮಣಿಯಾಗೋದು ಬೇಡ, ಅಲ್ಲಿಂದ ಪ್ರಾರಂಭವಾಗಲಿ, ಆದರೆ ಚಿತ್ತದಲ್ಲಿ ಬೆಳೆದ ಅರಿವಾಗಿ ಅದು ಬದಲಾವಣೆಗೊಳ್ಳಬೇಕಾಗುತ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 55 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಜ್ಞಾನವೇ ಸಂಪತ್ತು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮನುಷ್ಯನ ಜೀವನದಲ್ಲಿ ಅನೇಕ ರೀತಿಯ ಸಂಪತ್ತನ್ನು ಗಳಿಸಲು ಪ್ರಯತ್ನಿಸುತ್ತಾನೆ. ಹಣ, ಆಸ್ತಿ, ಅಧಿಕಾರ ಮತ್ತು ಕೀರ್ತಿ ಎಲ್ಲವೂ ಜೀವನಕ್ಕೆ ಒಂದು ಮಟ್ಟಿನ ಸುಖ ನೀಡಬಹುದಾದರೂ ಅವೆಲ್ಲಕ್ಕಿಂತ ಶ್ರೇಷ್ಠವಾದ ಸಂಪತ್ತು ಜ್ಞಾನ. ಏಕೆಂದರೆ ಭೌತಿಕ ಸಂಪತ್ತು ಕಳೆದು ಹೋಗಬಹುದು, ಕಳ್ಳತನವಾಗಬಹುದು ಅಥವಾ ಕಾಲಕ್ರಮೇಣ ನಶಿಸಬಹುದು. ಆದರೆ ಜ್ಞಾನವೆಂಬ ಸಂಪತ್ತು ಮನುಷ್ಯನೊಂದಿಗೆ ಸದಾ ಇರುತ್ತದೆ. ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜ್ಞಾನವು ಶಕ್ತಿಯ ಚಿಂತನೆಗೆ ಬೆಳಕು ನೀಡುತ್ತದೆ, ವ್ಯಕ್ತಿತ್ವ ರೂಪಿಸುತ್ತದೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿ ನೀಡುತ್ತದೆ. ಮನುಷ್ಯನ ಬದುಕಿನಲ್ಲಿ ಬೆಲೆ ಕಟ್ಟಲಾಗದ ಸಂಪತ್ತು ಯಾವುದು ಎಂದರೆ ಅದು ಜ್ಞಾನ. ಹಣ, ಆಸ್ತಿ, ಚಿನ್ನಾಭರಣಗಳಂತೆ ಬೆಲೆ ಕಟ್ಟಲಾಗದ್ದು ಜ್ಞಾನ. ಜ್ಞಾನವಿದ್ದರೆ ನಾವು ಎಲ್ಲಿಯೇ ಹೋದರೂ ಅದಕ್ಕೆ ತಕ್ಕ ಮನ್ನಣೆ ಸಿಗುತ್ತದೆ. ಜ್ಞಾನಕ್ಕಿಂತ ಮಿಗಿಲಾದುದು ಮತ್ತೊಂದಿಲ್ಲ. ಜ್ಞಾನಕ್ಕಿರುವ ಮೌಲ್ಯವೇ ಅಂಥದ್ದು. ಇದನ್ನು ಅರಿತುಕೊಂಡೇ ಸರ್ವಜ್ಞ ಕವಿ ಜ್ಞಾನದ ಕುರಿತು ತನ್ನ ತ್ರಿಪದಿಯಲ್ಲಿ ಈ ರೀತಿ ಹೇಳಿದ್ದಾರೆ. ಜ್ಞಾನದಿಂ ಮೇಲಿಲ್ಲ, ಶ್ವಾನದಿಂ ಕೇಳಿಲ್ಲ, ಬಾನು ಮಂಡಲಿದಿಂ ಬೆಳಗಿಲ್ಲ ಜಗದೊಳಗೆ, ಜ್ಞಾನವೇ ಮೇಲು ಸರ್ವಜ್ಞ. ಸರ್ವಜ್ಞರ ಈ ತ್ರಿಪದಿಯು ಜ್ಞಾನದ ಮಹತ್ವವನ್ನು, ಶ್ರೇಷ್ಠತೆಯನ್ನು ಸಾರುತ್ತದೆ. ಅಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸಿ ವಿವೇಕವೆಂಬ ಜ್ಯೋತಿಯನ್ನು ಬೆಳಗಬಲ್ಲ ಕೆಲಸವನ್ನು ಜ್ಞಾನ ನಮಗೆ ನೀಡುತ್ತದೆ. ಸೂರ್ಯನ ಕಿರಣಗಳು ಹೇಗೆ ಇಡೀ ಜಗತ್ತನ್ನು ಬೆಳಗುವುದೋ ಹಾಗೆಯೇ ಜ್ಞಾನವು ನಮ್ಮ ಬದುಕನ್ನು ಬೆಳಗುತ್ತದೆ. ಜ್ಞಾನವಿಲ್ಲದವನು ನಾಯಿಗಿಂತ ಕೀಳು ಎಂಬ ಮಾತು ಜ್ಞಾನವೆಂಬುದು ಎಲ್ಲ ಕಾಲದಲ್ಲಿಯೂ ಎಷ್ಟು ಪ್ರಮುಖವಾದುದು ಎಂಬುದನ್ನು ತಿಳಿಸುತ್ತದೆ. ಜ್ಞಾನದಿಂದಾಗುವ ಪ್ರಯೋಜನಗಳು. ಮನುಷ್ಯನ ಜೀವನವೇ ಲೆಕ್ಕಾಚಾರದಿಂದ ಕೂಡಿದೆ. ಪ್ರತಿಯೊಂದರಲ್ಲಿಯೂ ದೊರಕುವ ಫಲವನ್ನು ಅಪೇಕ್ಷಿಸಿಯೇ ಆ ಕಾರ್ಯದಲ್ಲಿ ತೊಡಗಿಕೊಳ್ಳುವುದು ಸರ್ವೆ ಸಾಮಾನ್ಯ. ಇಂತಹ ಗುಣವುಳ್ಳ ಮನುಷ್ಯರಿಗೆ ಜ್ಞಾನದಿಂದ ಸಿಗುವ ಪ್ರಯೋಜನಗಳೇನು ಎಂಬ ಪ್ರಶ್ನೆ ಎದುರಾದರೆ ಅದಕ್ಕಿರುವ ಉತ್ತರಗಳು ಹೀಗೆ ವಿಭಿನ್ನವಾಗಿರುತ್ತವೆ. ಅಜ್ಞಾನ ನಿವಾರಿಸುತ್ತದೆ. ಯಾವುದೇ ವಿಷಯದ ಕುರಿತು ನಮಗಿರುವ ಅಜ್ಞಾನವನ್ನು ನಿವಾರಿಸುವ ಬಗೆಯನ್ನು ಜ್ಞಾನ ನಮಗೆ ತಿಳಿಸಿಕೊಡುತ್ತದೆ. ಅಜ್ಞಾನವೆಂಬ ಕತ್ತಲೆ ಹೋಗಲಾಡಿಸಿ ಅರಿವಿನ ಜ್ಯೋತಿಯ ಬೆಳಕ ನೀಡಿ ಸನ್ನಡತೆ ಹಾದಿಯಲ್ಲಿ ನಡೆಸುತ್ತದೆ. ಇದನ್ನು ತಿಳಿದುಕೊಂಡಾಗ ಸಿಗುವ ಆತ್ಮತೃಪ್ತಿ, ಸಂತೋಷ ನಮ್ಮನ್ನು ಮತ್ತಷ್ಟು ಕಲಿಯಲು ಪ್ರೇರಣೆ ನೀಡಬಲ್ಲದು. ಹುಟ್ಟಿನಿಂದ ಯಾರು ಮೇಧಾವಿಗಳಾಗಿರಲು ಸಾಧ್ಯವಿಲ್ಲ. ಪ್ರತಿಯೊಂದನ್ನು ಕಲಿಯುತ್ತಾ ಹೋದಂತೆ ಜ್ಞಾನ ತನ್ನ ವ್ಯಾಪ್ತಿ ಹೆಚ್ಚಿಸಿಕೊಂಡು ವಿಸ್ತಾರಗೊಳ್ಳುತ್ತಾ ಸಾಗುತ್ತದೆ. ಜ್ಞಾನದಿಂದ ಸರಿ ತಪ್ಪುಗಳ ವ್ಯತ್ಯಾಸ ತಿಳಿದು ಸರಿಯಾದ ದಾರಿಯಲ್ಲಿ ಸಾಗಲು ಸಹಾಯವಾಗುತ್ತದೆ. ಅಜ್ಞಾನದಿಂದ ಉಂಟಾಗುವ ಭಯ, ಮೂಢನಂಬಿಕೆಗಳನ್ನು ತರ್ಕಬದ್ಧವಾಗಿ ವಿವೇಚನಾಶೀಲತೆಯಿಂದ ಚರ್ಚಿಸಿ ಚಿಂತಿಸಿ ಭಯ ಆತಂಕಗಳನ್ನು ನಿವಾರಿಸುವ ಕೆಲಸವನ್ನು ಜ್ಞಾನ ನಮಗೆ ನೀಡುತ್ತದೆ. ಜ್ಞಾನವು ಅಹಂಕಾರವನ್ನು ಕಳೆಯುತ್ತದೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತಿನಂತೆ ಜ್ಞಾನವನ್ನು ಸರಿಯಾದ ಮಾರ್ಗದಲ್ಲಿ ಪಡೆದು ಅದನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಅಹಂಕಾರ ಕಳೆದುಕೊಂಡು ಸಾಮಾನ್ಯರಂತೆ ವರ್ತಿಸುತ್ತಾರೆ. ಅರೆಬರೆ ತಿಳಿದವರು ತಾವೇ ಪ್ರವೀಣರೆಂದು ಬೀಗಿ ಎಲ್ಲರ ಮುಂದೆ ವೈಭವೀಕರಣದೊಂದಿಗೆ ಪ್ರದರ್ಶನ ಮಾಡಿ ಅಹಂಕಾರದ ತುತ್ತ ತುದಿಯನ್ನೇರುತ್ತಾರೆ. ಜ್ಞಾನಿಯಾದವನು ತನ್ನ ಪಾಂಡಿತ್ಯವನ್ನು ಇತರರನ್ನು ಮೆಚ್ಚಿಸಲೆಂದೋ ಅಥವಾ ಮತ್ತೊಬ್ಬರ ಮುಂದೆ ಪ್ರದರ್ಶನ ನೀಡಲೆಂದೋ ಬಯಸುತ್ತಾರೆ.

ಇರುವುದಿಲ್ಲ. ಬದಲಾಗಿ ನಾನು ಎಂಬ ಅಹಂಕಾರವನ್ನು ನೀಗಿಸಿಕೊಂಡು ಎಲ್ಲರೊಳಗೊಂದಾಗಿ ಬಾಳುವ ಕೆಲಸವನ್ನು ಮಾಡುತ್ತಾನೆ. ಆದರೆ ಈ ತರಹದ ಜನರು ಪ್ರಸ್ತುತ ದಿನಗಳಲ್ಲಿ ಸಿಗುವುದು ಅತಿ ವಿರಳವಾಗಿದೆ. ತಾವೇ ಹರಿ ಸರ್ವೋತ್ತಮರೆಂಬ ಕಾಣದ ಕಿರೀಟವನ್ನು ತಮ್ಮ ತಲೆ ಮೇಲೆ ಧರಿಸಿಕೊಂಡು ತಮಗಿಂತ ತಿಳಿದವರು ಮತ್ಯಾರೂ ಇರುವುದಿಲ್ಲವೆಂಬ ಅಹಂಕಾರ ವ್ಯಕ್ತಪಡಿಸಿ ಬಡಾಯಿ ಕೊಚ್ಚಿಕೊಳ್ಳುವವರು. ಆದರೆ ನಿಜವಾದ ಜ್ಞಾನಿಯಾದವರು ಮಾತ್ರ ಎಲ್ಲವನ್ನು ತಿಳಿದು ಏನು ತಿಳಿದವನಂತೆ ತನ್ನ ತಿಳುವಳಿಕೆಯನ್ನು ಮಾತ್ರ ವಿಸ್ತರಿಸಿಕೊಂಡು ಜೀವನ ನಡೆಸುತ್ತಾರೆ. ಅಹಂಕಾರ ಕಳೆದುಕೊಂಡು ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಪ್ರತಿಭೆಗೆ ಮನ್ನಣೆ ನೀಡುತ್ತಾ ಮುನ್ನಡೆಯುತ್ತಾರೆ. ನಿಜವಾದ ಜ್ಞಾನ ಅಹಂಕಾರವನ್ನು ಕಳೆಯುವ ಕೆಲಸವನ್ನು ಮಾಡಿದರೆ ತೋರ್ಪಡಿಕೆಯ ಜ್ಞಾನ ಪಾಂಡಿತ್ಯದ ಪ್ರದರ್ಶನ ಮಾಡಿ ನಾನು ಎಂಬ ಅಹಂಕಾರವನ್ನು ಹೆಚ್ಚಿಸಿಕೊಂಡು ಹಿಂದೆ ಕೆಳೆಯುತ್ತದೆ. ನಿಜವಾದ ಜ್ಞಾನವು ವ್ಯಕ್ತಿಗೆ ವಿನರ್ಮತೆ ಕಲಿಸುತ್ತದೆ. ತಗ್ಗಿಬಗ್ಗಿ ನಡೆಯುವ ವಿಚಾರಗಳನ್ನು ತಿಳಿದುಕೊಳ್ಳುವ ಕಲಿಯುವುದು ಇನ್ನೂ ಇದೆ ಎಂಬ ವಿಶಾಲ ದೃಷ್ಟಿಕೋನವನ್ನು ಹೊಂದುವ ವಿನರ್ಮತೆಯನ್ನು ಕಲಿಸುತ್ತದೆ. ಜ್ಞಾನ ತಾಳ್ಮೆಯನ್ನು ಎಲ್ಲರೊಂದಿಗೂ ಸಮಭಾವನೆಯಿಂದ ನಡೆದುಕೊಳ್ಳುವುದನ್ನು ಕಲಿಸುತ್ತದೆ. ವಿದ್ಯಾದ ದಾತಿ ವಿನಯಂ ಶ್ಲೋಕವು ವಿದ್ಯೆಯೊಂದಿಗೆ ನಿಜವಾದ ಜ್ಞಾನವನ್ನು ಪಡೆದವನು ಒಳ್ಳೆಯ ಸಂಸ್ಕಾರವನ್ನು ಪಡೆದು ವಿನರ್ಮನಾಗಿರುತ್ತಾನೆಂದು ತಿಳಿಸುತ್ತದೆ. ಜ್ಞಾನವು ಬೆಳಗುತ್ತದೆ ಮತ್ತು ಬೆಳೆಯುತ್ತದೆ. ಜ್ಞಾನವು ನಿರಂತರವಾಗಿ ಬೆಳವಣಿಗೆ ಹೊಂದುತ್ತದೆ. ಹೊಸದಾಗಿ ತಿಳಿಯುವ, ಭಿನ್ನವಾಗಿ ತರ್ಕಿಸುವ, ಸ್ವಯಂ ಆಲೋಚನೆ ಮಾಡುವ ಪ್ರತಿಯೊಬ್ಬರಿಂದಲೂ ಮಾಹಿತಿಗಳನ್ನು ಗ್ರಹಿಸುವ ಮೂಲಕ ನಿರಂತರ ಪ್ರಕ್ರಿಯೆಯಿಂದ ಬೆಳವಣಿಗೆಯನ್ನು ಹೊಂದುತ್ತದೆ. ತಾನು ಪಡೆದ ಜ್ಞಾನವನ್ನು ಇತರರಿಗೆ ಹಂಚುವ ಮೂಲಕ ಮತ್ತಷ್ಟು ಅನುಭವಗಳನ್ನು ಪಡೆಯಲು ಸಹಾಯಕವಾಗುತ್ತದೆ. ಇಷ್ಟು ಕಲಿತಿದ್ದು ಸಾಕು, ಇನ್ನು ಕಲಿಯುವಂಥದ್ದೇನಿಲ್ಲ ಎಂದುಕೊಂಡರೆ ಅಂದೇ ಜ್ಞಾನವು ಕುಂಠಿತಗೊಳ್ಳುತ್ತದೆ. ಅಜ್ಞಾನ ಸಂಪಾದನೆ ಮಾಡುವವರು ನಿರಂತರವಾಗಿ ಕಲಿಯುವ ಗುಣವನ್ನು ಬೆಳೆಸಿಕೊಂಡಾಗ ಜ್ಞಾನವು ಬೆಳವಣಿಗೆ ಹೊಂದುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿಯೇ ಮುಳುಗಿ ಹೋಗಿರುವ ಪ್ರಸ್ತುತ ದಿನಗಳಲ್ಲಿ ಪುಸ್ತಕ ಓದುವ ಅಭಿರುಚಿ ಬೆಳೆಸಿಕೊಳ್ಳಬೇಕಿದೆ. ಪ್ರಪಂಚದ ಎಲ್ಲ ಜ್ಞಾನವನ್ನು ಕೈಯಲ್ಲಿರುವ ಫೋನಿನಲ್ಲೇ ತಿಳಿದುಕೊಳ್ಳಬಲ್ಲನೆಂಬ ಹುಂಬತನ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿದಷ್ಟು ಜನಪ್ರಿಯತೆ ಗಳಿಸಿಕೊಳ್ಳಬಹುದೆಂಬ ಭ್ರಮೆಗಳಿಗಿಂತ ಪುಸ್ತಕಗಳನ್ನು ಓದಿ ಗಳಿಸುವ ಜ್ಞಾನ ಶಾಶ್ವತವಾದುದು ಎಂಬ ವಾಸ್ತವಾಂಶವನ್ನು ತಿಳಿದುಕೊಳ್ಳಬೇಕಿದೆ. ನಿರ್ದಿಷ್ಟವಾಗಿ ಯಾವ ಕ್ಷೇತ್ರದಲ್ಲಿ ಸಾಗಬೇಕೆಂಬ ಗುರಿಯುಳ್ಳವರು, ಹಿರಿಯರು, ಸಂಶೋಧಕರು, ವಿದ್ವಾಂಸರು ಬರೆದಿರುವ ಕೃತಿಗಳನ್ನು ಓದಿ ತಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು. ಪುಸ್ತಕ ಓದುವ ಅಭಿರುಚಿ ಉಳ್ಳವರಿಗೆ ಸಾಮಾನ್ಯವಾಗಿ ಒಂಟಿತನ ಕಾಡುವುದಿಲ್ಲ. ಅಗತ್ಯವಾದ ಎಲ್ಲ ವಿಷಯಗಳನ್ನು ಗ್ರಹಿಸುವ, ಹೊಸತನ್ನು ಕಲಿಯುವ, ತಿಳಿಯದಿರುವ ವಿಚಾರಗಳ ಬಗ್ಗೆ ಜ್ಞಾನವನ್ನು ಪಡೆಯುವ ಅವಕಾಶ ಇರುತ್ತದೆ. ಉದಾಹರಣೆಗೆ ಕನ್ನಡದ ಸಾಹಿತಿಗಳಾದ ಶಿವರಾಮ ಕಾರಂತರು, ಕುವೆಂಪುರವರು, ಎಸ್ ಎಲ್ ಭೈರಪ್ಪರವರು, ದರಬೇಂದ್ರರವರು ಹೀಗೆ ಅನೇಕರ ಸಾಹಿತ್ಯವನ್ನು ಓದುವುದರಿಂದ ಅಪಾರ ವಿಷಯ ಸಂಗ್ರಹವಾಗಿ ಜ್ಞಾನ ಹೆಚ್ಚುತ್ತದೆ. ದುರಂತ ಎಂದರೆ ಇಂದು ಪಠ್ಯ ಪುಸ್ತಕವನ್ನೇ ಓದದೆ ಕಾಲ ಕಳೆಯುತ್ತಿರುವ ಯುವ ಪೀಳಿಗೆಗೆ ಸಾಹಿತ್ಯದ ಪುಸ್ತಕ ಓದುವ ಮಹತ್ವವನ್ನು ಅನಿವಾರ್ಯವಾಗಿ ತಿಳಿಸಿಕೊಡಬೇಕಾಗಿದೆ. ಪ್ರಿಯ ಕೇಳುಗರೆ, ಕೇಳಿದಲ್ಲಷ್ಟೊತ್ತು ಜ್ಞಾನವೇ ಸಂಪತ್ತು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಜ್ಞಾನವೇ ಸಂಪತ್ತು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ
1: ಉದಯೋನ್ಮುಖ ಬೆದರಿಕೆಗಳ ಕುರಿತು ಚರ್ಚಿಸಲಾಯಿತು. ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಭದ್ರತಾ ಅಪಾಯಗಳ ಮೇಲೆ ಸಭೆಯು ಪ್ರಮುಖವಾಗಿ ಗಮನಹರಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇಂಧನ ಮತ್ತು ಆಹಾರ ಭದ್ರತೆಯಿಂದ ಹಿಡಿದು

0: ಹವಾಮಾನ ವೈಪರೀತ್ಯ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಹೊಸ ತಂತ್ರಜ್ಞಾನಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ವಿಷಯಗಳ ಬಗ್ಗೆ ಪ್ರತಿನಿಧಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಡೆದಿದ್ದ ಭಯೋತ್ಪಾದನೆ ನಿರೋಧಕ ಹಾಗೂ ಮಾಹಿತಿ ತಂತ್ರಜ್ಞಾನ ಬಳಕೆ ಭದ್ರತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಕಾರಿ ತಂಡಗಳ ಸಭೆಯ ಫಲಿತಾಂಶಗಳನ್ನು ಇದೇ ವೇಳೆ ಪರಿಶೀಲಿಸಲಾಯಿತು. ಭದ್ರತಾ ಸಾಮರ್ಥ್ಯ ವೃದ್ಧಿ, ಮಾಹಿತಿ ಹಂಚಿಕೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ನಡುವಿನ ಸಮನ್ವಯದ ಮೂಲಕ ಭಯೋತ್ಪಾದನೆ ಹಾಗೂ ಸೈಬರ್ ಅಪಾಯಗಳನ್ನು ಸಾಮೂಹಿಕವಾಗಿ ಹತ್ತಿಕ್ಕಲು ನಾಯಕರು ಬೆಂಬಲ ಸೂಚಿಸಿದರು. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಶೀರ್ಷಿಕೆಯಡಿ 2026ರಲ್ಲಿ ಭಾರತ ವಹಿಸಿಕೊಂಡಿರುವ ಬ್ರಿಕ್ಸ್ ಅಧ್ಯಕ್ಷತೆಗೆ ಎಲ್ಲಾ ರಾಷ್ಟ್ರಗಳ ಭದ್ರತಾ ಸಲಹೆಗಾರರು ಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಭೆ ಸಂಪನ್ನಗೊಂಡ ನಂತರ ನಿಯೋಗದ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಸದೃಢ ಆರ್ಥಿಕತೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬೆಳವಣಿಗೆಗಾಗಿ ಬಲವಾದ ಬಹುಪಕ್ಷೀಯ ಸಹಕಾರ ಅಗತ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನುದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ಪರಿಣಾಮಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲೆ ಅಸಮ ಪ್ರಮಾಣದಲ್ಲಿ ಬೀಳುತ್ತಿದ್ದು ಇದನ್ನು ಎದುರಿಸಲು ಸಂಘಟಿತ ಜಾಗತಿಕ ಕ್ರಮ ಅನಿವಾರ್ಯವಾಗಿದೆ ಎಂದರು. ಭಾರತದ ಆರ್ಥಿಕ ಪ್ರಗತಿ ಉಲ್ಲೇಖಿಸಿದ ಸಚಿವರು, ದೇಶದ ಬೆಳವಣಿಗೆಯು ಪ್ರಮುಖವಾಗಿ ದೇಶೀಯ ಬೇಡಿಕೆಯಿಂದ ಪ್ರೇರಿತವಾಗಿದೆ. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಮಧ್ಯಮ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆಯು 7% ಆಸುಪಾಸಿನಲ್ಲಿ ಭದ್ರವಾಗಿರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳು ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ ಸಾಧಿಸಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್ ಲಾಹಿರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಟ್ರೇಡ್ ವಾಚ್ ಕ್ವಾರ್ಟರ್ಲಿ ವರದಿಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾತನಾಡಿದ ಅವರು, ಕಳೆದ ತ್ರೈಮಾಸಿಕದಲ್ಲಿ ಭಾರತದ ರಫ್ತು ಪ್ರಮಾಣವು $1.84 trillion ತಲುಪಿದ್ದು ಆಮದು ಪ್ರಮಾಣವು 6.5% ಹೆಚ್ಚಳವಾಗಿದೆ ಎಂದು ವಿವರ ನೀಡಿದರು. ಪಶ್ಚಿಮ ಏಷ್ಯಾದ ಪ್ರಸಕ್ತ ಬಿಕ್ಕಟ್ಟಿನ ಕುರಿತು ಪ್ರಸ್ತಾಪಿಸಿದ ಅವರು, ಈ ಪರಿಸ್ಥಿತಿಯು ತಾತ್ಕಾಲಿಕವಾಗಿದ್ದು ಶೀಘ್ರದಲ್ಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ 11,000 ಹೆಚ್ಚು ನಾವಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಯೋಜನೆಯನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ IMO ಪ್ರಕಟಿಸಿದೆ. ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗಿದ್ದು, ಅಮೆರಿಕ ಹಾಗೂ ಇರಾನ್ ನಡುವಿನ ತಿಳುವಳಿಕಾ ಪತ್ರದ ಅನ್ವಯ ಇರಾನ್, ಒಮಾನ್ ಸೇರಿದಂತೆ ಪ್ರಾದೇಶಿಕ ರಾಷ್ಟ್ರಗಳ ಸಹಕಾರದೊಂದಿಗೆ ತೆರವು ಪ್ರಕ್ರಿಯೆ ನಡೆಯಲಿದೆ ಎಂದು IMO ಪ್ರಧಾನ ಕಾರ್ಯದರ್ಶಿ ಆರ್ಸೆನಿಯೋ ಡೊಮಿಂಗ್ವೇಸ್ ತಿಳಿಸಿದ್ದಾರೆ. ಇದೇ ವೇಳೆ ಜಿನೆವಾದ ವಿಶ್ವಸಂಸ್ಥೆ ಕಚೇರಿಯ ಇರಾನ್ ರಾಯಭಾರಿ ಅಲಿ ಬಹರೇನಿ ಅವರು ಮಾತನಾಡಿ, ವಾಣಿಜ್ಯ ಹಡಗುಗಳ ಸಂಚಾರಕ್ಕಾಗಿ ಹಾರ್ಮುಜ್ ಜಲಸಂಧಿಯನ್ನು ಯಾವುದೇ ಸುಂಕವಿಲ್ಲದೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ಆಧಾರದ ಮೇಲೆ 60 ದಿನಗಳ ನಂತರ ಪ್ರಸಕ್ತ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮ MSME ಮಾರಾಟಗಾರರ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಹಾಗೂ ಹಣಕಾಸು ಪೂರೈಕೆದಾರರಿಗೆ ಸಾಲ ಖಾತರಿಯ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಟ್ರೇಡ್ ರಿಸೀವೆಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಟ್ರೇಡ್ಸ್ ಕುರಿತ ಅಂತಿಮ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಟ್ರೇಡ್ಸ್ ಒಂದು ಆನ್ಲೈನ್ ವೇದಿಕೆಯಾಗಿದ್ದು, ಸಣ್ಣ ಉದ್ಯಮಗಳು ತಮ್ಮ ಬಾಕಿ ಇರುವ ಬಿಲ್ಗಳು ಅಥವಾ ವ್ಯಾಪಾರ ಪಡೆಯಬೇಕಾದ ಮೊತ್ತಗಳನ್ನು ಬ್ಯಾಂಕ್ಗಳು ಹಾಗೂ ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ಹರಾಜು ಹಾಕಿ ಕಾರ್ಯಾಚರಣಾ ಬಂಡವಾಳವನ್ನು ಪಡೆದುಕೊಳ್ಳಲು ನೆರವಾಗುತ್ತದೆ. ನಿನ್ನೆ ಹೊರಡಿಸಿದ ನಿರ್ದೇಶನದಲ್ಲಿ ಟ್ರೇಡ್ಸ್ಗೆ ಸಂಬಂಧಿಸಿದ ಪ್ರಸ್ತುತ ಸೂಚನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿರುವುದಾಗಿ RBI ತಿಳಿಸಿದೆ. ಅವುಗಳನ್ನು ಒಂದೇ ಚೌಕಟ್ಟಿನಡಿ ಏಕೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದೆ. ಟ್ರೇಡ್ಸ್ ನಿರ್ವಹಣಾ ಸಂಸ್ಥೆಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯತೆಯನ್ನು ಇತರೆ ಬ್ಯಾಂಕೇತರ ಪಾವತಿ ವ್ಯವಸ್ಥೆ ನಿರ್ವಹಣಾ ಸಂಸ್ಥೆಗಳಿಗೆ ಅನ್ವಯವಾಗುವ 25 ಕೋಟಿ

0: ರೂಪಾಯಿಗಳ ಮಟ್ಟಕ್ಕೆ ಸಮನ್ವಯಗೊಳಿಸಲಾಗಿದೆ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಈ ಮಾನದಂಡವನ್ನು 2028 ಮಾರ್ಚ್ 31ರೊಳಗೆ ಪೂರೈಸಬೇಕು ಎಂದು ಆರ್ಬಿಐ ತಿಳಿಸಿದೆ. ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ನಗರದಲ್ಲಿ ಕಳೆದ ಭಾನುವಾರ ನಡೆದ ದುರಂತದಲ್ಲಿ ಭಾರತೀಯ ನಾಗರಿಕರು ಜೀವ ಕಳೆದುಕೊಂಡಿರುವುದಕ್ಕೆ ಕತಾರ್ ದೇಶದ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ ಅವರು ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಬಾಧಿತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಕತಾರ್ ನಾಯಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದು, ಗಾಯಾಳುಗಳಿಗೆ ಅಲ್ಲಿನ ಆಡಳಿತವು ಒದಗಿಸಿದ ತ್ವರಿತ ವೈದ್ಯಕೀಯ ನೆರವನ್ನು ಶ್ಲಾಘಿಸಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ತಮ್ಮ ನಾಗರಿಕರ ಯೋಗಕ್ಷೇಮ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಲ್ಲದೆ ಪರಸ್ಪರ ಬೆಂಬಲ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗಳ ಮೇಲೆ ದಾಳಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದೆ. ಇದರೊಂದಿಗೆ ದಾಳಿಗೆ ತುತ್ತಾದ ಸೈನಿಕರು ಯಾವುದೇ ದೇಶಕ್ಕೆ ಸೇರಿದವರು ಆಯಾ ದೇಶಗಳನ್ನು ತನಿಖೆಯಲ್ಲಿ ಭಾಗಿಯಾಗಿಸಿಕೊಳ್ಳುವುದನ್ನು ನಿರ್ಣಯವು ಬೆಂಬಲಿಸಿದೆ. ಶಾಂತಿ ಪಾಲಕರು ಅಥವಾ ಅವರ ನೆಲೆಗಳ ಮೇಲಿನ ದಾಳಿಯು ಯುದ್ಧಾಪರಾಧಕ್ಕೆ ಸಮಾನವಾಗಬಹುದು ಎಂದು ಪುನರುಚ್ಚರಿಸಿರುವ ಮಂಡಳಿಯು, ಸಂಘರ್ಷದಲ್ಲಿ ತೊಡಗಿರುವ ಎಲ್ಲಾ ಬಣಗಳು ವಿಶ್ವಸಂಸ್ಥೆಯ ಸಿಬ್ಬಂದಿ ವಿಷಯದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಪಾಲಿಸಬೇಕು ಎಂದು ಸೂಚಿಸಿದೆ. ಭಾರತ ಸೇರಿದಂತೆ 150 ಹೆಚ್ಚು ದೇಶಗಳು ಈ ನಿರ್ಣಯವನ್ನು ಜಂಟಿಯಾಗಿ ಪ್ರಾಯೋಜಿಸಿದ್ದು, ಇದು ಶಾಂತಿ ಪಾಲಕರ ಸುರಕ್ಷತೆಯ ಕುರಿತು ಅಂತಾರಾಷ್ಟ್ರೀಯ ಸಮುದಾಯಕ್ಕಿರುವ ಕಳಕಳಿಯನ್ನು ಪ್ರತಿಬಿಂಬಿಸುತ್ತದೆ. ಎಥನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ವೈಜ್ಞಾನಿಕವಾಗಿ ಮೌಲ್ಯೀಕರಿಸಲಾಗಿದೆ ಮತ್ತು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕುರಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಆಧಾರರಹಿತ ಹೇಳಿಕೆಗಳು ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಗುರಿಯನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಗಮನಿಸಿದ್ದು, E20 ಪೆಟ್ರೋಲ್ ಅನ್ನು ಪರಿಚಯಿಸಿದಾಗಿನಿಂದ ಎಥನಾಲ್ ಮಿಶ್ರಣಕ್ಕೆ ಕಾರಣವಾದ ಎಂಜಿನ್ ವೈಫಲ್ಯ ಅಥವಾ ವಾಹನ ಸ್ಥಗಿತದ ಯಾವುದೇ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಅಮೆರಿಕದ ಹ್ಯೂಸ್ಟನ್ನಲ್ಲಿ ನಡೆದ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ತಂಡ ಉಜ್ಬೆಕಿಸ್ತಾನದ ವಿರುದ್ಧ 5-0 ಗೋಲುಗಳ ಭರ್ಜರಿ ಜಯ ಸಾಧಿಸಿದೆ. ತಾರಾ ಆಟಗಾರ 41 ವರ್ಷದ ಕ್ರಿಸ್ಟಿಯಾನೋ ರೊನಾಲ್ಡೊ ಪೋರ್ಚುಗಲ್ ಪರ 2 ಗೋಲುಗಳನ್ನು ಗಳಿಸಿದರು. ರೊನಾಲ್ಡೊ ತಮ್ಮ ಗೋಲುಗಳೊಂದಿಗೆ 6 ವಿಭಿನ್ನ ವಿಶ್ವಕಪ್ ಪಂದ್ಯಾವಳಿಗಳಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಫಾಕ್ಸ್ ಬರೋದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ನಡುವಿನ ಎಲ್ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾದಲ್ಲಿ ಕೊನೆಗೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ 16ನೇ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಸಂಪನ್ನ. ಜಾಗತಿಕ ಭದ್ರತಾ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಹಕಾರಕ್ಕೆ ಕರೆ. ಕಳೆದ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟು ವ್ಯಾಪಾರ ವಹಿವಾಟು 5.4% ಪ್ರಗತಿ. ಹಾರ್ಮೋ ಜಲಸಂಧಿಯಿಂದ 11,000 ಹೆಚ್ಚು ನಾವಿಕರ ಸ್ಥಳಾಂತರಕ್ಕೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಯೋಜನೆ. ಎಂಎಸ್ಎಂಇಗಳಿಗೆ ಹಣಕಾಸು ಸೌಲಭ್ಯ ಸುಲಭಗೊಳಿಸಲು ಟ್ರೇಡ್ಸ್ ಅಂತಿಮ ಮಾರ್ಗಸೂಚಿ ಪ್ರಕಟಿಸಿದ ಆರ್ಬಿಐ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಉಜ್ಬೆಕಿಸ್ತಾನದ ವಿರುದ್ಧ ಪೋರ್ಚುಗಲ್ಗೆ 5-0 ಗೋಲುಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಬೋರೆ ಹೊಸಹಳ್ಳಿಯ ಶ್ರೀಮತಿ ಯಾಸ್ಮಿನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
4: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
4: ದಿವ್ಯಾಂಗ ದೀಪ್ತಿ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ, ಇವತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಹಂಚಿಕೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಹರನಹಳ್ಳಿ ಗ್ರಾಮದ ಶ್ರೀಮತಿ ಯಾಸ್ಮಿನ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಮಗುವಿನ ಒಂದು ಸಮಸ್ಯೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮ

0: ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಮೊದಲಿಗೆ ತುಂಬಾ ಖುಷಿ ಆಯ್ತು ಮೇಡಮ್, ಒಂದು ಸಿಪಿ ಮಗುವಿನ ಪೋಷಣೆಯಲ್ಲಿ ನೀವು ತೊಡಗಿಸ್ಕೊಂಡ್ರೆ ನಮ್ಗೆ ತುಂಬಾ ಖುಷಿಯ ವಿಚಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡ್ಕೊಡಿ ಮೇಡಮ್.
1: ನನ್ನ ಹೆಸರು ಯಾಸ್ಮಿನ್ ಅಂತ, ನಾವು ಅರನಹಳ್ಳಿ ತಾಲೂಕಿನಲ್ಲಿ ವಾಸವಾಗಿದ್ವಿ. ನಮ್ಮ ಮಗುಗೆ ಇವಾಗ 13 ವರ್ಷ, ಅವನ್ಗೆ 12 ದಿನದ ತಾಪು ಇಂದಾನ ತೋರಿಸ್ತಿದೀವಿ. ನಮ್ಗೆ ಮೊದ್ಲು ಸ್ಕ್ಯಾನಿಂಗ್ ಅಲ್ಲೆಲ್ಲ ಗೊತ್ತಿರ್ಲಿಲ್ಲ ಈ ತರ ಮಗುಗಿದೆ ಅಂತ. ಸ್ಕ್ಯಾನಿಂಗ್ ಅಲ್ಲೆಲ್ಲ ನಾರ್ಮಲ್ ಐತೆ, ಪಾಪು ವೇಟ್ ಕಮ್ಮಿ ಐತೆ ಅಷ್ಟೇ ಅಂತ ಹೇಳಿದ್ರು. ಆಮೇಲೆ ಪಾಪು 8 ತಿಂಗಳು 10 ದಿನಕ್ಕೆ ಹುಟ್ಟಿದ್ಮೇಲೆ 1 kg 200 gram ಇತ್ತು. 10 ದಿನ ಐಸಿನಲ್ಲಿ ಇಟ್ಟಿದ್ರು. ಆಮೇಲೆ 11 ದಿನದಲ್ಲಿ ಕೈ ಕೊಟ್ರು. ಆಮೇಲೆ ಪಾಪು ಈ ತರ ಹುಟ್ಟಾಗ ಫಿಟ್ಸ್ ಬಂದಿತ್ತು ಅಂತ ಹೇಳಿದ್ರು ಅವರು. ಇದು ಬತ್ಕಲ ಮಗು, ತಕೊಂಡ್ ಹೋಗ್ಬಿಡಿ ಮನೆಗೆ ಅಂತ ನಮ್ಗೆ ಕೊಟ್ಟಿದ್ದು. ಅವಾಗ ನಾವು ಬಂದಿದ್ ಮಾರನೇ ದಿನ ಮೋತಿ ಡಾಕ್ಟರ್ ಅಂತ ಮೈಸೂರಲ್ಲೇ ತೋರಿಸ್ತು. ಅವ್ರು ಏನಿಲ್ಲ, ಪಾಪು ಚೆನ್ನಾಗೈತೆ, ಸ್ವಲ್ಪ ಮೈಂಡ್ ಪ್ರಾಬ್ಲಮ್ ಇರ್ಬೋದೇನೋ ಅಂತ ರಾಧಾಕೃಷ್ಣನ್ ಹತ್ರ ತೋರಿಸಿ ಅಂತ ಬರ್ಕೊಟ್ರು. ಅಲ್ಲಿ ತೋರಿಸಿದ್ಮೇಲೆ ಮಗು ಹ್ಯಾಂಡಿಕ್ಯಾಪ್ ತರಾನೇ ಇರೋದು ಅಂತ ಅಲ್ಲಿ ಹೇಳಿದ್ರು. ಹೆಂಗಾದ್ರಲ್ಲಿ ಮುಂದೆ ಚೆನ್ನಾಗಾಗ್ಬೋದೇನೋ ಅಂತ ನಾವು ಅಲ್ಲಿ ತೋರಿಸ್ದು ಪಾಪುಗೆ. ಅಲ್ಲಿಂದ ಒಂದು 5 ವರ್ಷದ ತನಕ ಮೈಸೂರಲ್ಲೇನೆ ತೋರಿಸ್ತು ಸುರಜ್ ಡಾಕ್ಟರ್ ಹತ್ರ. ಅವರು ನೆರೋ ಇದು ನರ ಡಾಕ್ಟರ್ನೇ. ಆಮೇಲೆ ಇವಂದು ಏನು ಸ್ವಲ್ಪ ಬೆಳವಣಿಗೆ ಆಗಿಲ್ಲ, ಕತ್ತು ನಿಲ್ಲೋದು, ಎದ್ ಕುತ್ಕೊಳ್ಳೋದು ಅದೆಲ್ಲ ಏನು ಮಾಡಿಲ್ಲ ಪಾಪು 3 ವರ್ಷ ತನಕನು. ಆಮೇಲೆ ನಾವು ಬೆಂಗ್ಳೂರ್ಗ ಹೋಗಿ ಇಂದಿರಾ ಗಾಂಧಿ ಹಾಸ್ಪಿಟಲ್ ತೋರಿಸ್ತು. ಅಲ್ಲೂ ಅವನ್ಗೆ ಆ ತರನೇ ಹೇಳಿದ್ರು, ಮಗುಗೆ ನರಗಳು ಮೆದುಳು ಬೆಳವಣಿಗೆ ಆಗಿಲ್ಲ ಅಂತ. ಆಮೇಲೆ ಅದಾದ್ಮೇಲೆ ಒಂದು 8 ವರ್ಷದಿಂದ ಶಿವಮೊಗ್ಗ ತೋರಿಸ್ತಿದ್ದು. ನಾವು ಅದಕ್ಕಿಂತ ಮುಂಚೆ ಮಾನಸ ಗಂಗೋತ್ರಿ ಮೈಸೂರಲ್ಲಿ ಅಲ್ಲೇನೆ ಮನೆ ಮಾಡ್ಕೊಂಡು 1 ವರ್ಷ ತೋರಿಸಿದ್ವಿ. ಅವನು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದೆಲ್ಲ ಅಲ್ಲೇನೆ ಕಲ್ತಿದ್ದು. ಕತ್ತೇನು ನಿಂತಿರ್ಲಿಲ್ಲ, ಎತ್ಕೊಂಡು ಹೋಗ್ಬೇಕಾಗಿತ್ತು ನಾವೇನೇ. ಆಮೇಲೆ ಅಲ್ಲಿ ಸ್ಪೀಚ್ ಥೆರಪಿ ಕೊಡಿಸಿದ್ಮೇಲೆ ಅವನು ಕೂತ್ಕೊಳ್ಳೋದು ನಡೆಯೋದು ಎಲ್ಲ ಅಲ್ಲೇನೆ ಅಜ್ಜಿ ಹಾಕೋದೆಲ್ಲ ಕಲ್ತಿದ್ದು. ಅದಾದ್ಮೇಲೆ ನಾವು ಮೆದುಳು ಬೆಳವಣಿಗೆಗೆ ಅಂದ್ಬಿಟ್ಟು ಶಿವಮೊಗ್ಗದಲ್ಲಿ ತೋರಿಸ್ತು. ಅಲ್ಲಿ ಇವಾಗ ಗಂಟೆ 8 ವರ್ಷದಿಂದ ತೋರಿಸ್ತಿದೀವಿ. ಅವನ್ಗೆ ಟ್ಯಾಬ್ಲೆಟ್ ಅಂತ ಜಾಸ್ತಿನೂ ಕೊಟ್ಟಿದ್ದಾರೆ, ಅದ್ರಲ್ಲಿ ಸ್ವಲ್ಪನೇ ಅವನ್ಗೆ ಇದಾಗಿರೋದು, ಜಾಸ್ತಿ ಏನು ಪಾಪು ಚೆನ್ನಾಗಾಗಿರ್ಲಿಲ್ಲ ನಮ್ದು. ಇವಾಗ 2 ತಿಂಗಳ ಹಿಂದೆ ಯಾರೋ ಹೇಳಿದ್ರು ಮಂಗಳೂರಲ್ಲಿ ಚೆನ್ನಾಗಿ ನೋಡ್ತಿದ್ದಾರೆ ಅಂತ, ಮಂಗಳೂರಲ್ಲಿ ತೋರಿಸ್ತಿದ್ವಿ ಇವಾಗ ನೆಹರು ಹಾಸ್ಪಿಟಲ್ ಅಲ್ಲಿ. ಅವನ್ಗೆ ಫಿಟ್ಸ್ ಸ್ವಲ್ಪ ಕಡಿಮೆ ಆಗೈತೆ ಇವಾಗ, ಬೀಳ್ತೇ ಇಲ್ಲ ಜಾಸ್ತಿ, ಯಾವಾಗ್ಲದು 2-3 ಸಲ ಬೀಳ್ತೇನೆ ಅಷ್ಟೇ. ಮೊದ್ಲು ಒಂದ್ ಸ್ವಲ್ಪ ಮುಟ್ರೆ, ಒಂದ್ ತಟ್ಟೆ ಬಿದ್ರೆ, ಲೋಟ ಬಿದ್ರೆ ಎಲ್ಲ ಬಿದ್ದೋಗ್ತಿದ. ಇವಾಗ ಅಷ್ಟೇನು ಬೀಳ್ತೇ ಇಲ್ಲ, ನೆಹರು ಹಾಸ್ಪಿಟಲ್ ಅಲ್ಲಿ ಮಂಗಳೂರಲ್ಲಿ ತೋರಿಸ್ತಿದೀವಿ ಇವಾಗ. ಇವಾಗ ಪುನಃ ಬರೋ 7ನೇ ತಾರೀಕು ಅಪಾರ್ಟ್ಮೆಂಟ್ ಐತೆ, ಕರ್ಕೊಂಡು ಹೋಗ್ಬೇಕು. ನಮ್ದು ಪಾಪುಗೆ ಒಟ್ಟೆ ನಾವು ಬುಟ್ಟಿಲ್ಲ, 12 ದಿನ ಪಾಪಿಂದಾನು ತೋರಿಸ್ತಿದೀವಿ. ಅವಂಗೆ ಫಿಡ್ಸು ತುಂಬಾನೇ ಇತ್ತು, ಬರ್ತಾನೇ ಇತ್ತು, ಅದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅದೇನು ಅಂತ. ಆಮೇಲೆ ಇದು ಫಿಡ್ಸ್ ಬರ್ತಾ ಇರೋದಂತ ಹೇಳಿದ್ಮೇಲೆ ನಾವಂತೂ ಎಲ್ಲಾ ಕಡೆನೂ ಟ್ರೀಟ್ಮೆಂಟ್ ಮಾಡ್ಸೋಂಗೆ ಎಲ್ಲೂ ಸೆಟ್ ಆಗಿಲ್ಲ. ಮೊದ್ಲು ಕೈ ಒಂದು ಬಿಡ್ತಾ ಇರ್ಲಿಲ್ಲ, ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ಮೇಲೆ ಕೈನ ಮುಷ್ಟಿ ಇಡದ್ನ ಬಿಟ್ಟಿದ್ದಾಗ್ತಾನೆ. ಆಮೇಲೆ ಶಿವಮೊಗ್ಗದಲ್ಲಿ ತೋರಿಸ್ತು, ಸ್ವಲ್ಪ ಅಷ್ಟು ಏನು ಜಾಸ್ತಿ ಇದಾಗಿರ್ಲಿಲ್ಲ, ಅವನು ಬೀಳ್ತಾನೆ ಇದ್ದ, ಎಷ್ಟಿದ್ಮಾದ್ರು ಬೀಳ್ತಾನೆ ಇದ್ದ. ಅವನ್ಗೆ ಇವಾಗ 13 ವರ್ಷ. ಇಷ್ಟು ನಮ್ದಿದು. ನಾವು ಸರ್ಗೂರ್ಗುನು ಕ್ಯಾಂಪ್ ಹೋಗಿರೋ ಥೆರಪಿಗಂತ, ಯಾವ ತರ ಹೇಳ್ಕೊಡ್ತಾರೆ ಅದಕ್ಕಿಂತ ಮುಂಚೆ ನಾನು ಮೈಸೂರಲ್ಲೂ ನೋಡ್ಕೊಂಡಿದ್ದೆ ಯಾವ ತರ ಮಾಡಿಸ್ಬೇಕು ಏನು ಅಂತ. ಅವನ್ಗೋಸ್ಕರ ನಲ್ಲಿ ಮನೆ ಮಾಡ್ಕೊಂಡಿದ್ದು 1 ವರ್ಷ. ಅವನ್ ಅಲ್ಲೇ ಕೂತ್ಕೊಳ್ಳೋದು ನಡೆಯೋದು ಅಜ್ಜಿ ಹಾಕೋದೆಲ್ಲ ಅಲ್ಲೇ, ಕತ್ತೆಲ್ಲ ನಿಂತಿದ್ದು ಅವನ್ಗೆ ಅಲ್ಲೇನೆ.
0: ಅಂದ್ರೆ ಸಂಪೂರ್ಣವಾಗಿ ಅವನ ಬೆಳವಣಿಗೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಸಾಕಷ್ಟು ಚಿಕಿತ್ಸೆಗೆ ಮುಂದಾಗಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.
1: ಹೌದು ಬೇಡ.
0: ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು?
1: ನಮ್ಮ ಅತ್ತೆ ಇದಾರೆ, ನಮ್ಮ ಯಜಮಾನ್ರು, ಅವನ್ ಸೇರಿಸಿ ನಮ್ಗೆ 3 ಮಕ್ಳಿದಾರೆ, 2 ಹೆಣ್ಮಕ್ಳು, ಅವನೊಬ್ಬ ಗಂಡ ಮಗ, ಇವನು ದೊಡ್ಡ ಮಗ, ಆಮೇಲೆ 2 ಹೆಣ್ಮಕ್ಳು. ನಮ್ಗೆ ಎಷ್ಟೇ ಕಷ್ಟ ಆದ್ರು ನಾವು ಅವನ್ಗೆ ಬಿಡ್ತಾ ಎಲ್ಲ ತೋರಿಸಿದ್ವಿ, ಚೆನ್ನಾಗ್ ಆಗ್ತೇನೇನೋ ಅಂದ್ ನಂಬಿಕೆ.
0: ಅಂದ್ರೆ ಇದು ವಂಶ ಪಾರಂಪರಿಗೆ ಏನಾದ್ರು ಬಂದಿದೆಯಾ ಮೇಡಮ್?
1: ಆತರ ಏನು ಇಲ್ಲ ಮೇಡಮ್, ವಂಶದಲ್ಲಿ ಯಾರು ಇಲ್ಲ, ಇವನೊಬ್ಬನೇ ಆತರ.
0: ಮ್ಯಾಮ್, ಈ ತಕ್ಷಣ ಈ ಒಂದು ಸಮಸ್ಯೆ ಇದೆ ಅಂತಂದಾಗ ಸಾಕಷ್ಟು ರೀತಿಯ ಚಿಕಿತ್ಸೆಗೆ 12 ದಿನದ ಪಾಪುನೇ ನೀವು ಚಿಕಿತ್ಸೆಗೆ ಒಳಪಡಿಸಿದ್ರಿ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಅವನ ಬೆಳವಣಿಗೆ ಹೇಗೆ ಹಂತ ಹಂತವಾಗಿ ಸಾಕ್ತಾ ಬಂತು?
1: ಸ್ವಲ್ಪ ಸ್ವಲ್ಪನೇ ಮೇಡಮ್, ಅವ್ನು ಜಾಸ್ತಿ ಏನು ಒಂದೇ ಸಲ ಕುತ್ಕೊಳ್ಳೋದು ಮಾಡೋದು ಎಲ್ಲ ಏನು ಮಾಡಿಲ್ಲ. ಅವನ್ಗೆ ಸ್ವಲ್ಪ ಸ್ವಲ್ಪನೆ ತೋರಿಸಿ ನಾವು ಅವ್ರು ಹೇಳ್ಕೊಟ್ಟಂಗೆಲ್ಲ ಮಾಡಿ ಟ್ಯಾಬ್ಲೆಟ್ ಅದು ಇದು ಥೆರಪಿ ಎಲ್ಲ ಬಹಳ ಕಷ್ಟಪಟ್ಟು ಎಲ್ಲ ಮಾಡಿದೀವಿ. ನಾವು ಏನೋ ಒಂದು ಆಗೋಯ್ತು, ದೇವ್ರು ಕೊಟ್ಟಿರೋ ಮಗು, ಇವಾಗ ನಾವಾಗೆ ಸಾಯ್ಸಕ್ ಆಗಲ್ಲ, ಹೆಂಗೋ ಚೆನ್ನಾಗಾಗ್ಲಿ, ಅವನ್ ಕಾಲ ಮೇಲೆ ಅವ್ನ್ ನಿಂತ್ಕೊಳ್ಳಿ, ಅವನೇನು ನಮ್ಗೆ ದುಡ್ಡು ತಂದು ಹಾಕೋದೇನಿಲ್ಲ, ಅವನ್ ಕೈಯಿಂದ ಅವ್ನ್ ಊಟ ಮಾಡ್ಕೊಂಡು ಸ್ವಲ್ಪ ನಡೆದಂಗ

0: ಸಾಕು ಅಂದ್ಬಿಟ್ಟು ನಾವು ಎಲ್ಲಾ ಕಡೆ ತೋರಿಸ್ ಮೈಸೂರಲ್ಲಿ ಒಂದ್ 5 ವರ್ಷ ಸುರೇಶ್ ಡಾಕ್ಟರ್ ತೋರಿಸ್ತು, ಆಮೇಲೆ ಬೆಂಗಳೂರಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ತು, ಆಮೇಲೆ ಶಿವಮೊಗ್ಗದಲ್ಲಿ ತೋರಿಸು. ಶಿವಮೊಗ್ಗದಲ್ಲಿ ಇದ್ದು ಈ ವರ್ಷಕ್ಕೆ 8 ವರ್ಷ ಆಯ್ತು ತೋರಿಸಿ ಅವನ್ಗೆ. ಅಲ್ಲಿ ಏನು ಮೆಡಿಸಿನ್ ಇಂದ ಅವನು ಸ್ವಲ್ಪ ಸಣ್ಣ ಇದ್ದ ಪಾಪು ಸ್ವಲ್ಪ ದಪ್ಪ ಆದ ಅಷ್ಟೇನೆ, ಜಾಸ್ತಿ ಏನು ಪಿಡಿಸೋನ್ಗೆ ಕಡಿಮೆ ಆಗಿರ್ಲಿಲ್ಲ. ಸೊ ಎಲ್ಲಿ ಹೋದ್ರು ಬಿದ್ಬಿಡೋದು, ಒಂದ್ ಲೋಟ ತಗೊಂಡು ಒಂದ್ ಸ್ಕೂಟರ್ ತಗೊಂಡು ಏನ್ ಬಂದು ಬೀಳ್ತಿದ. ಇವಾಗ 2 ತಿಂಗಳಿಂದ ಅಲ್ಲಿ ನೆರೋ ಹಾಸ್ಪಿಟಲ್ ತೋರಿಸಿದ್ರೆ ಬೀಳ್ತಿಲ್ಲ ಅವನು, ಸ್ವಲ್ಪ ಕಡಿಮೆ ಇದೆ. ಇವಾಗ 15 ದಿನದಿಂದ ಅವ್ನಿಗೆ ಜ್ವರ ಬರ್ತೈತೆ, ಜ್ವರ ಬರ್ತಾ ಇರೋದ್ರೆ ಸ್ವಲ್ಪ ಸುಸ್ತಿದಾನೆ, ಜಾಸ್ತಿ ಏನು ಓಡಾಡೋದು ಮಾಡೋದೆಲ್ಲ ಮಾಡ್ತಾರೆ ಅಷ್ಟೇ.
1: ಈಗ ಸತತವಾಗಿ 13 ವರ್ಷ ಆಗಿದೆ ಅಂತ ಹೇಳಿದ್ರಿ, ಈಗ್ಲೂ ಅದೇ ತರ ಇದಾನ ಮೇಡಮ್?
0: ಇಲ್ಲ ಮೇಡಮ್, ಇವಾಗ ಅಷ್ಟು ಏನಿಲ್ಲ, ಚೇಂಜ್ ಆಗಿದಾನೆ.
1: ಯಾವ ತರ?
0: ನಡ್ಕೊಂಡು ಬರ್ತಾನೆ ಕೈ ಕೊಟ್ರೆ, ಕೂತ್ಕೊಂಡು ಆಟ ಆಡ್ತಾನೆ, ಮಕ್ಳು ಆಟ ಆಡ್ಸಿದ್ರೆ ಆಟ ಆಡ್ತಾನೆ, ನೋಡ್ತಾನೆ, ಅವನೇನೆ ಕೇಳ್ತಾನೆ. ಏನಾದ್ರು ಬೇಕು ಅಂದ್ರೆ ಮೊಟ್ಟೆ ಚಿಕನ್ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಅವನ್ಗೆ ತೋರಿಸ್ತಾನೆ, ಆತರ ತಿಂತೀನಿ ಅಂತ. ಆಮೇಲೆ ಹೊರಗಡೆ ಹೋಗ್ತೀವಿ ಅಂದ್ರೆ ನಾವು ಊರಿಗೆನೆ ಹೋಗ್ತಿದೀವ ಅಂತ ಗೊತ್ ಮಾಡ್ಕೊಳ್ತಾನೆ, ಬಾತ್ರೂಮ್ಗೆ ಹೋಗೋದಾದ್ರೆ ಹೇಳ್ತಾನೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಅದೇ ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂದ್ರೆ ಪೂರ್ತಿ ಇದ್ ಮಾಡಕ್ ಆಗಲ್ಲ, ಗುಣ ಮಾಡಕ್ ಆಗಲ್ಲ, ಅರ್ಧಕ್ಕೆ ಸ್ವಲ್ಪ ಗುಣ ಮಾಡಬಹುದು ಅಂತ ಹೇಳ್ತಾರೆ. ನಮ್ಗೆ ಏನು ಅಂದ್ರೆ ಅವನೇನು ನಮ್ಗೆ ದುಡ್ಡು ತಂದಾಕಂತ ಏನು ಬೇಡ, ಅವನು ಅವ್ನ ಕೈಯಿಂದ ಊಟ ಮಾಡ್ಕೊಂಡು ಸ್ವಲ್ಪ ನಡೆದಂಗಾದ್ರೆ ಸಾಕು ಅಂತ ನಾವ್ ಅನ್ಕೊಂಡಿದೀವಿ ಅಷ್ಟೇ. ಸ್ವಲ್ಪ ನಡ್ಕೊಂಡ್ ಬರ್ತಾನೆ, ಏನಾದ್ರು ಕಾಲ್ಗೇನಾದ್ರು ಎಟ್ಕೊಳಂಗಾದ್ರೆ ಏನಾದ್ರು ಅವನ್ಗೆ ಇದಾದ್ರೆ ಬಿದ್ಬಿಡ್ತಾನೆ, ಆ ತಕ್ಷಣನೇ ಬಿದ್ಬಿಡ್ತಾನೆ, ಹೆಂಗ್ ನಿಂತಿರ್ತಾನೆ ಹಂಗೆ ಬಿದ್ಬಿಡ್ತಾನೆ.
1: ಯಾರ ಮೇಲೂ ಡಿಪೆಂಡ್ ಆಗದೆ ಅವನೇ ಸ್ವಂತವಾಗಿ ಎದ್ ನಿಂತ್ಕೊಳ್ಳೋದು
0: ಅಷ್ಟೇನೆ ನಾವ್ ಕೇಳ್ಕೊತಿರೋದು ಮೇಡಮ್. ಅವನಿಗೆ ಸ್ವಲ್ಪ ನಡೆದಂಗಾದ್ರೆ ಸಾಕು ಅಂತ ಅದನ್ನೇ ಕೇಳ್ಕೊಳ್ತಿರೋದು. ಇವಾಗ ನಾವು ಊಟ ಅವನ್ಗೆ ನಾವೇನೆ ಮಾಡಿಸ್ತೀವಿ, ಬಾತ್ರೂಮ್ಗೆ ಹೋದ್ರೆ ನಾವೇನೆ ವಾಶ್ ಮಾಡ್ಬೇಕು, ಅವನ್ಗೆ ಟೈಮ್ ಟೇಬಲ್ ಆಗಿ ನಾವೇನೆ ತಿನ್ಸ್ಬೇಕು ಅವನ್ಗೆ. ಅವನೇನು ಅವನ್ ಕೈಯಿಂದ ತಿನ್ನಕ್ ಆಗಲ್ಲ, ಕೈಯಲ್ಲಿ ಹಿಡಿಯಕ್ ಹೋಗ್ತಾನೆ, ಬಾಯಿಗೆ ಹೋಗಲ್ಲ, ನಡ್ಕೊಂಡು ಸ್ವಲ್ಪ ದೂರ ಬರ್ತಾನೆ, ಕೈ ಕೊಟ್ರೆ ನಾವು ನಡ್ಕೊಂಡು ಬರ್ತಾನೆ ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನು ಅವನ್ ಅವನಾಗಿ ಏನು ಮಾಡ್ಕೊಳ್ಳೋದ್ರಲ್ಲೇ ಅವನಿಲ್ಲ.
1: ಮಮ್ಮ ಅವನು ಸಂಪೂರ್ಣವಾಗಿ ಹಾಸಿಗೆ ಮೇಲೆ ಮಲಗಿದ್ದಾನೆ?
0: ಇಲ್ಲ ಮೇಡಮ್, ಹಾಸಿಗೆ ಅಷ್ಟೇ ಮಲಗಿಲ್ಲ, ಆಟ ಆಡ್ತಾನೆ, ಫೋನ್ ನೋಡ್ತಾನೆ, ಮೊಬೈಲ್ ನೋಡ್ತಾನೆ, ಹಾಡ್ ಕೇಳ್ತಾನೆ. ರೆಕಾರ್ಡ್ ಇರ್ಬೇಕು ಎಷ್ಟೊತ್ತಲ್ಲೂ ಅವನ್ಗೆ ಹಾಡಿರ್ಬೇಕು. ಅಷ್ಟು ಏನು ಬೆಡ್ಡಲ್ಲೇ ಮಲಗಿರ್ಬೇಕಂತ ಏನಿಲ್ಲ, ಇವಾಗ ಸ್ವಲ್ಪ ಜ್ವರ ಇದೆ ಅವನ್ಗೆ ಹಲ್ಲು ನೋವ್ಗೆ, ಅದ್ರಿಂದ ಮಲಗಿದಾನೆ ಅಷ್ಟೇನೆ. ನಾವೇನೆ ಮಲ್ಗಕ್ಕೆ ನಾವೇ ಹಿಂಸೆ ಮಾಡ್ತೀವಿ, ಮಲ್ಗಲ್ಲ, ಆಟ ಆಡೋದೆಲ್ಲ ಮಾಡ್ತಾನೆ ಮೇಡಮ್, ಅದೆಲ್ಲ ಮಾಡ್ತಾನೆ. ಆಮೇಲೆ ಬಾಲ್ನಲ್ಲಿ ಯಾವ ಕಲರ್ ಹಾಕ್ಬೇಕು ಅಂತ ಹಾಕೊಟ್ರೆ ಅವನೇನೆ ಹಾಕ್ತಾನೆ ನೋಡ್ಕೊಂಡು, ಸ್ವಲ್ಪ ಕೂತ್ಕೊಂಡು ಆಟ ಆಡೋದೆಲ್ಲ ಮಾಡ್ತಾನೆ.
1: ಮ್ಯಾಮ್, ಈಗ ಮಾನಸ ಗಂಗೋತ್ರಿಲಿ ಅವನಿಗೆ ಥೆರಪಿಯನ್ನ ಕೊಡ್ಸಿದ್ರಿ, ಮೊದಲಿಗೆ ಎಲ್ಲಿ ಯಾವ ಕಡೆ ಅವನಿಗೆ ಥೆರಪಿ ಅನ್ನೋದನ್ನ ಶುರು ಮಾಡಿದ್ರಿ ಮೇಡಮ್ ನೀವು?
0: ಅವನ್ಗೆ ಕತ್ ನಿಂತಿರ್ಲಿಲ್ಲ, ಅದು ಕತ್ ನಿಂತಿರ್ಲಿಲ್ಲ ಅಂದ್ಮೇಲೆ ಅದನ್ನ ಬಾಪನ ಸ್ವಲ್ಪ ಕೂರ್ಸೋದನ್ನ ಹೇಳ್ಕೊಟ್ಟಿದ್ರು, ಅದನ್ನ ಸ್ವಲ್ಪ ಇದ್ ಮಾಡಿ ಕೂರ್ಸೋದನ್ನ ಹೇಳ್ಕೊಟ್ಟಿದ್ರು. ಅವ್ರೇನೆ ಕೂತ್ಕೊಳ್ಳೋದು, ಅಲ್ಲೇನೆ ಐತೆ ವಸ್ತುಗಳು, ಅದ್ರಲ್ಲಿ ಸ್ವಲ್ಪ ಕೂತಿಡ್ಸ್ಕೊಂಡು ಕೂತ್ಕೊಳ್ಳೋದೆಲ್ಲಾನು ಮಾಡಿಸ್ತು. ಆಮೇಲೆ ಸ್ವಲ್ಪ ಕೂತ್ಕೊಂಡು ಆಮೇಲೆ ನಿಂತ್ಕೋತಾ ಇರ್ಲಿಲ್ಲ, ನಿಲ್ಸ್ಬಿಟ್ಟು ಪಟ್ಟಿ ಹಾಕೋದನ್ನ ಕಾಲ್ಗೆ ತೋರಿಸ್ಕೊಟ್ಟಿದ್ರು, ಅದೊಂದು ಸ್ವಲ್ಪ ದಿನ ಮಾಡಿಸ್ತು. ಆಮೇಲೆ ಅಜ್ಜಿ ಹಾಕೋದು ಎಲ್ಲ ಅಲ್ಲೇನೆ ಆಯ್ತಲ್ಲ, ಅಲ್ಲೆಲ್ಲಿ ತೋರಿಸಿದ್ದೆಲ್ಲಾನು ಅಲ್ಲಲ್ಲೇ ಮಾಡಿಸ್ತು. ಅವನ್ಗೆ ಸ್ವಲ್ಪ ಮಾತಾಡೋ ಥೆರಪಿ ಕೊಡ್ಸ್ಬೇಕಾಗಿತ್ತು. ನಾವು ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಬಂದ್ಬಿಟ್ಟೆ ಅವಾಗ, ಇನ್ನು ಆ ಕಡೆ ಹೋಗಕ್ಕೆ ಆಗಿಲ್ಲ ನಮ್ಗೆ. ಆಮೇಲೆ ಇಲ್ಲಿ ಕ್ರಿಯಾಪಣದ ಸ್ವಲ್ಪ ದಿನ ಮಾಡಿಸಿ, ಇವಾಗ ಅವ್ನು ಸ್ವಲ್ಪ ದೊಡ್ಡವನಾಗ್ಬಿಟ್ಟು ಇವಾಗ ಹೋಗಕ್ ಆಗ್ತಿಲ್ಲ ಅಷ್ಟೇ ಮೇಡಮ್. ಅದು ಥೆರಪಿ ಮಾತ್ರ ನಿಲ್ಸಿದೀವಿ, ಮಿಕ್ಕಿದೆಲ್ಲ ನಾವು ಅವ್ನ್ಗೆ ಏನು ಮೆಡಿಸಿನ್ ಬೇಕು, ಅವ್ನ್ಗೆ ಯಾವಾಗ ಕರ್ಕೊಂಡು ಹೋಗ್ಬೇಕು, ಯಾವ ಟೈಮ್ ಅಲ್ಲಿ ಅದೇನು ನಿಲ್ಸಿಲ್ಲ, ಅದೇ ಟೈಮ್ಗೆ ಕರ್ಕೊಂಡು ಹೋಗ್ತಿವಿ, ಅದೇ ಟೈಮ್ಗೆ ತೋರಿಸ್ತೀವಿ. ಅವ್ರು ಯಾವ ತರ ಹೇಳಿದ್ರು ಟೈಮ್, ನಾವು ಒಂದಿನ ಊಟ ಮಿಸ್ ಮಾಡಿದ್ರು ಅವ್ನ್ಗೆ ಟ್ಯಾಬ್ಲೆಟ್ ಮಿಸ್ ಮಾಡಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ಬೇರೆಯವ್ರ ಹತ್ರ ಇಸ್ಕೊಂಡು ಹೋಗಿ ಮೆಡಿಸಿನ್ ತಂದು ಹಾಕ್ತಿವಿ ಮೇಡಮ್ ಅವ್ನ್ಗೆ.
1: ಮೇಡಮ್, ಈಗ ಒಂದು ವಿಶೇಷ ಚೇತನ ಮಗು ಇದೆ ಅಂತಂದ್ರೆ ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳು ಎದುರಾಗ್ತವೆ, ಈ ನಿಟ್ಟಿನಲ್ಲಿ ನೀವೊಂದು ಸಾಮಾಜಿಕ ಸಮಸ್ಯೆ ಎದುರಿಸೋದುಂಟ?
0: ನಾವು ಆತರ ಯಾರ ಬಗ್ಗೆನು ಏನು ಮಾಡ್ಕೊಂಡು ಹೋಗಲ್ಲ, ನಮ್ಗೆ ನಮ್ ಪಾಪು ಚೆನ್ನಾಗಾದ್ರೆ ಸಾಕು, ಯಾರ್ದು ಏನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಮೇಡಮ್. ಯಾಕಂದ್ರೆ ನಮ್ಗೆ ಆತರ ಮಗು ಐತೆ ಅಂತ ನಾವೇನೆ ಇವಾಗ ಅವನ್ಗೆ ಬಿಟ್ಬಿಟ್ರೆ ಆಮೇಲೆ ಅವನು ಇನ್ನೂ ಜಾಸ್ತಿ ಆಗೋಯ್ತದೆ.
1: ಹೌದು,
0: ಇವಾಗ ನಾವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾವ್ ಇದ್ ಮಾಡಿದ್ರೆ ನಮ್ ಪಾಪು ಹಂಗೇನೆ ಇರ್ತದೆ ಅಷ್ಟೇನೆ. ನಾವು ಯಾ ಜನರಿಗೂ ಏನು ಇದ್ ಮಾಡಲ್ಲ ಮೇಡಮ್. ನಮ್ಗೆ ನಾವು ಕೊಟ್ಟೈತೆ ಮಗು, ನಾವು ನೋಡೋ ಧರ್ಮ ನೋಡ್ತಿದೀವಿ, ಅವ್ನ್ಗ್ ಏನ್ ಬೇಕು ನಮ್ಮ ಹತ್ರ ಇಲ್ಲ, ಸಾಲ ಮಾಡಿ ಆದ್ರೂ ತೋರಿಸ್ತಿದೀವಿ, ಅವನೊಬ್ಬ ಚೆನ್ನಾಗಾದ್ರೆ ನಮ್ಗೆ ಸಾಕು. ಮಾತ್ರಗೂ ಯಾರು ಇದಕ್ಕೂ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಮ್ಗೆ ಕೋಟೆ ಸರ್ಗೂರಲ್ಲೂ 5 ದಿನ ಇದ್ದು ಹೇಳಿದ್ರು.

0: ನಿಮ್ಗೆ ಫಿಸಿಯೋಥೆರಪಿಗೆ ಅಲ್ಲೂ 5 ದಿನ ಹೋಗಿ ಅಲ್ಲೂ ಮಾಡಿಸ್ಕೊಂಡ್ ಬಂದು ಹುಸೂರ್ಗೂನು ಹೋಗಿದ್ದು ಅಲ್ಲೂ 5 ದಿನ ಇದ್ದು ಇವಾಗ ಪಿರಿಯಾಪಟ್ಟಣಗೆ ಕರೆದ್ರು ನಮ್ಗೆ ಬರಕ್ ಆಗಲ್ಲ ಸರ್ ನಮ್ ಪಾಪುಗೆ ಹುಷಾರಿಲ್ಲ ಅಂತ ನಾವ್ ಹೇಳಿ ಸುಮ್ನೆ ಪಾಪುಗೆ ಹುಷಾರಿಲ್ದೆ ತಗೊಂಡೋಗಿ ನಾವ್ ಕೂರಿಸ್ಕೊಂಡು ಅವ್ನು ಚೆನ್ನಾಗಿದ್ರೆ ಚೆನ್ನಾಗಿ ಆಟ ಆಡ್ತಾನೆ ಎಂಜಾಯ್ ಮಾಡ್ತಾನೆ ನೋಡಿ ಮಕ್ಕಳಿಗೆಲ್ಲ ಚೆನ್ನಾಗಿ ಇದ್ ಮಾಡ್ತಾನೆ ಅವನ್ಗೇನು ಹುಷಾರಿಲ್ಲ ಕರ್ಕೊಂಡಾಗ ನಾವೆಲ್ಲ ಏನ್ ಮಾಡೋದು ಸುಮ್ನೆ ಕೊಟ್ಟಿದ್ ಊಟ ಮಾಡ್ಕೊಂಡು ಇರ್ಬೇಕು ಅದಕ್ಕೆ ನಾನು ಈ ಸಲ ಬರಕಾಗಲ್ಲ ಅಂತ ಹೇಳಿದೆ ಅಷ್ಟೇ
1: ಅಂದ್ರೆ ಇವನ ಬೆಳವಣಿಗೆ ನಿರಂತರವಾಗಿ ಸಾಗ್ತಾ ಇದೆ ಈ ನಿಟ್ಟಿನಲ್ಲಿ ಹಲವಾರು ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿದ್ರಿ ಅಂತ ಹೇಳಿದ್ರಿ ಮ್ಯಾಮ್ ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಯಾವಾಗ ಪರಿಚಯ ಆಯ್ತು ನಿಮ್ಗೆ
0: ನಮ್ಗೆ ಆಗ್ಲೇ 4 ವರ್ಷ ಆಯ್ತೇ ನೋಡಿ ನಮ್ಗೆ ಮನೆ ಹತ್ರನೇ ಬಂದು ಸರ್ ಹೇಳಿದ್ರು ಈ ತರ ಒಂದು ಪಾಪುಗೆ ಇದ್ದಾಯ್ತು ಥೆರಪಿ ಕೊಡ್ತಿದಾರೆ ಬನ್ನಿ ಅಲ್ಲಿ ಅಂತ ನಾವು ಮೊದ್ಲೆಲ್ಲ ನಾನು ಮೊದ್ಲೇ ಮೈಸೂರಲ್ಲಿ ಮಾಡ್ಸಿದ್ನಲ್ಲ ಇವಾಗ ಪಾಪ ಅವ್ರೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀವಿ ಅಲ್ಲಿ ಕ್ಯಾಂಪ್ ಅಲ್ಲಿ ಇರ್ತೀವಿ ಅಂತ ಹೇಳಿದ ಮೇಲೆ ನಮ್ದು ಇನ್ನೊಬ್ಳು ದೊಡ್ಡ ಮಗಳು ಇದ್ಲು ಇವಳು ಹಿಂದೆ ಆದ್ಮೇಲೆ ನಾವು ಆ ಪಾಪುನು ಕರ್ಕೊಂಡು ಬಂದು ಇರ್ಬೋದ ಅಂತ ಹೇಳಕ್ಕೆ ಇರ್ಬೋದು ಅಂತ ನಾವು 4 ಜನನು ಹೋಗಿದ್ದು ನಮ್ಮ ಅತ್ತೆ ನನ್ನ ಮಗಳು ನನ್ನ ಮಗ ನಾನು 4 ಜನನು ಇದ್ದು 5 ದಿನ ಇದ್ದು ಅವ್ರು ಸ್ವಲ್ಪ ಅದೇ ಆಯಲ್ ಮಸಾಜ್ ಹೆಂಗ್ ಮಾಡೋದು ನಡ್ಸೋದ್ ಹೆಂಗೆ ಅದೆಲ್ಲಾನು ಸ್ವಲ್ಪ ಹೇಳ್ಕೊಟ್ರು ಕಾಲೆಲ್ಲ ಉಜ್ಜೋದು ಎಲ್ಲಾನು ಹೇಳಿದ್ರು ಅವಾಗ ನಾವು ಅಲ್ಲಿಗೆ ವಿವೇಕಾನಂದ ಹಾಸ್ಪಿಟಲ್ ಹೋಗ್ಬಿಟ್ಟು ಬಂದು ಆಮೇಲೆ ನಾನು ಪಿರಿಯಾಪಟ್ಟಣದಲ್ಲಿ ಥೆರಪಿ ಮಾಡಿಸ್ತಿದ್ದೆ ಪಿರಿಯಾಪಟ್ಟಣದಲ್ಲಿ ಆದ್ಮೇಲೆ ಸ್ವಲ್ಪ ದೊಡ್ಡವನಾದ್ಮೇಲೆ ಎತ್ಕೊಂಡು ಹೋಗೋದು ನಮ್ಗೆ ಬಸ್ ಗಳ ಕಷ್ಟ ನಮ್ಮ ಹಸ್ಬೆಂಡ್ ಡ್ರೈವರು ಲಾರಿಗೆ ಹೋಗ್ತಾರೆ ಅವ್ರ ಮನೇಲೇನು ಇರಲ್ಲ ಮೈ ದಿಂದಿಯರು ಯಾರು ಇಲ್ಲ ನಮ್ಮ ಮನೇಲಿ ನಿಮ್ಗೆ ಕರ್ಕೊಂಡು ಹೋಗೋದು ಕಷ್ಟ ಹಳ್ಳಿ ಅಲ್ವಾ ಮೇಡಮ್ ಜಾಸ್ತಿ ರಶ್ ಬಸ್ ಗಳಲ್ಲಿ ಎತ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರಕ್ ಆಗಲ್ಲ ಅನ್ಬಿಟ್ಟು ನಿಲ್ಸಿದೀನಿ ಅಷ್ಟೇನೆ
1: ಅಂದ್ರೆ ಸಾಕಷ್ಟು ರೀತಿಯ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡಿ ಅಲ್ಲಿನ ಒಂದು ಚಿಕಿತ್ಸೆಗಳನ್ನ ನಿಮ್ಮ ಮಗನಿಗೆ ಉಪಯುಕ್ತವಾದ ನಿಟ್ಟಿನಲ್ಲಿ ತಗೊಂಡಿದ್ದೀರ ಸಂಸ್ಥೆಯಿಂದ ಏನಾದ್ರು ಸಾಧನ ಸಲಕರಣೆಗಳನ್ನು ತಗೊಂಡಿದ್ದೀರಾ ಮೇಡಮ್
0: ಮೇಡಮ್ ಕೊಟ್ಟಿದ್ದಾರೆ
1: ಯಾವ ತರ
0: ಅಲ್ಲಿ ವಿವೇಕಾನಂದ ಆಸ್ಪತ್ರೆಯಲ್ಲಿ ಇದ್ರಲ್ಲಿ ಸರ್ಗೂರಲ್ಲಿ ಶೂ ಕೊಟ್ಟಿದ್ರು ಕಾಲ್ಗೆ ಅದು ನಮ್ಗೆ ಶೂ ಯೂಸ್ ಆಗಿಲ್ಲ ಮೇಡಮ್ ಅದು ನಮ್ಗೆ ನಮ್ಮ ಪಾಪುಗೆ ಚಿಕ್ಕದಾಗ್ಬಿಡ್ತು ಸುಮ್ನೆ ನಾನು ಅದು ಇಟ್ಕೊಳಕ್ಕಿಂತ ಬೇರೆ ಮಕ್ಕಳಿಗೆ ಯಾರಿಗಾದ್ರೂ ಕೊಟ್ರೆ ಯೂಸ್ ಆಗ್ಬೋದಲ್ಲ ಅಂದ್ಬಿಟ್ಟು ಪಿರಿಯಾಪಟ್ಟಣದಲ್ಲಿ ಥೆರಪಿ ಕೊಡಿಸ್ತಾರಲ್ಲ ಅಲ್ಲಿ ಪುಟ್ರಾಜ್ ಸರ್ಗೆ ಅದು ಶೂ ತಗೊಂಡು ಹೋಗಿ ಕೊಟ್ಬಿಟ್ಟೆ ಮೇಡಮ್ ಯಾರಿಗಾದ್ರೂ ಯೂಸ್ ಆಗ್ಲಿ ನಮ್ಮ ಮಗುಗೆ ಯೂಸ್ ಆಗಿಲ್ಲ ಅಂತ ನಾವು ಇದ್ ಮಾಡ್ಬಾರ್ದು ಅದರಿಂದ ಬೇರೆ ಮಕ್ಕಳಿಗೆ ಯೂಸ್ ಆಗ್ಬೇಕು
1: ಖಂಡಿತ
0: ನಾವು ಒಂದಿನ ಹಾಕ್ದೆ ನಮ್ ಪಾಪುಗೆ ಅದು ಟೈಟ್ ಆಗ್ಬಿಡ್ತು ನಾನು ಅಲ್ಲಿ ಪೂರ್ಣಿಮಾ ಮೇಡಮ್ಗೆ ಫೋನ್ ಮಾಡಿ ಹೇಳ್ದೆ ಚೇಂಜ್ ಮಾಡ್ಕೊಡ್ತೀನಿ ಮೇಡಮ್ ನನ್ ಕ್ಯಾಂಪ್ ಅಲ್ಲಿ ಅಂತ ಹೇಳಿದ್ರಿ ಕರಿಲೇ ಇಲ್ಲ ನಾನು ಅದನ್ನೇ ಇಟ್ಕೊಂಡು ಸುಮ್ನೆ ಏನ್ ಮಾಡೋದು ನಮ್ ಮಗುಗಾಗಿಲ್ಲ ಅಂದ್ರೆ ಬೇರೆ ಮಕ್ಕಳಿಗೆ ಆಗ್ತವೆ
1: ಖಂಡಿತ
0: ಅಲ್ವಾ ನಾವೇನ್ ದುಡ್ಡು ಕೊಟ್ಟು ತಂದಿರ್ಲಿಲ್ಲ ನಮ್ಗೂ ಒಬ್ರು ಕೊಟ್ಟಿದ್ರು ನಾನು ತಗೊಂಡೋಗಿ ಬೇರೆ ಮಕ್ಳಿಗೆ ಯೂಸ್ ಆಗ್ತದೆ ಅಂತ ಕೊಟ್ಬಿಟ್ಟೆ ಅದಾದ್ಮೇಲೆ ನಮ್ಗೆ ಅಲ್ಲಿ ಶೂ ಕೊಟ್ಟಿದ್ರು ಇಲ್ಲಿ ಪಿರಿಯಾಪಟ್ಟಣದಿಂದ ಇಲ್ಲಿ ಥೆರಪಿ ಕೊಡ್ತಿದ್ರು ಅಲ್ಲಿಂದ ಪಾಪುಗೆ ಕೊಟ್ಟಿದ್ರು ತಳ್ಳೋದು ವೀಲ್ಚೇರ್ ಅಷ್ಟ್ ಬಿಟ್ರೆ ನಮ್ ಮಗುಗೆ ಇನ್ನೇನು ಆಗಿಲ್ಲ ಮೇಡಮ್ ನಾವು ನಮ್ ಪಾಪುಗೆ ಬೆಡ್ ಬೇಕು ಅಂತ ಕೇಳಿದ್ವಿ ಮನ್ಸಕ್ಕೆ ಅದು ನಮ್ಗೆ ಯೂಸ್ ಆಗಿಲ್ಲ ಏನು ಕೊಟ್ಟಿಲ್ಲ ಆಮೇಲೆ ನಮ್ಗೇನಾದ್ರು ಮೆಡಿಸಿನ್ ಏನಾದ್ರೂ ಸಹಾಯ ಮಾಡ್ಕೊಡಿ ಅಂತ ಹೇಳುದು ಯಾಕಂದ್ರೆ ಇವಾಗ ಇರೋದು ಒಬ್ರು ನಮ್ಮ ಮನೆಯವ್ರಿಗೆ ಸ್ಲೋ ಕ್ಲಂಗ್ ಆಗ್ಬಿಟ್ಟಿ ಒಂದ್ 2-3 ತಿಂಗಳು ತುಂಬಾನೇ ಹುಷಾರಿಲ್ದಂಗ ಆಗ್ಬಿಟ್ಟಿದ್ದು ಆ ಟೈಮಲ್ಲೆಲ್ಲ ಮೆಡಿಸಿನ್ಗೆ ತುಂಬಾನೇ ಓಡಾಡ್ಬಿಟ್ಟಿ ನಾವು ಖರ್ಚು ಮಾಡಿದ್ವಿ ಮೇಡಮ್ ಇರೋದು ಒಬ್ರು ಆತರ ಆಗ್ಬಿಟ್ಟು ಏನ್ ಮಾಡೋದು ಮನೇಲಿ ನಮ್ಗೆ ಸ್ವಲ್ಪ ಮೆಡಿಸಿನ್ಗೆ ಏನಾದ್ರು ಸಹಾಯ ಮಾಡಿ ಅಂತ ಹೋಗಿದ್ 2 ಕಡೆನು ಹೇಳಿದೆ ಯಾರು ಏನು ರೆಸ್ಪಾನ್ಸ್ ಮಾಡಿಲ್ಲ
1: ಮೇಡಮ್ ಈಗ ಹಲವಾರು ಕ್ಯಾಂಪ್ ಗಳಿಗೆ ಅಟೆಂಡ್ ಮಾಡಿದೀನಿ ಅಂತ ಹೇಳಿದ್ರಿ ಆ ಕ್ಯಾಂಪ್ ಗಳಿಗೆ ಹೋದಾಗ ನಿಮ್ಮ ಮಗುವನ ಬೆಳವಣಿಗೆಗೆ ಆ ಕ್ಯಾಂಪ್ ಸೂಕ್ತ ಅನಿಸ್ತಿತ್ತ ನಿಮ್ಗೆ
0: ಮೇಡಮ್ ಸ್ವಲ್ಪ ಅವ್ರು ಹೇಳಿದೆಲ್ಲ ಅವ್ರು ಹೇಳ್ಕೊಟ್ಟಂಗ ನಾವು ಮಾಡ್ದು ನಮ್ಗೆ ಏನ್ ಗೊತ್ತಿಲ್ದೆ ಇರೋದು ಅವ್ರು ಹೇಳ್ಕೊಟ್ಟಿದ್ರು ನಾವು ಪಾಪುಗೆ ಅಂದ್ರೆ ಮನೆಯಿಂದ ಬೇರೆ ಕಡೆ ಹೋದಾಗ ನಮ್ಗೂ ಒಂದು ಎಂಕರೇಜ್ಮೆಂಟ್ ಸಿಕ್ಕಂಗ ಆಯ್ತು ಇವಾಗ ನಮ್ಮ ಮನೇಲಿ ನಮ್ ಪಾಪು ನೋಡ್ಕೊಂಡು ನಾವಿರ್ತಿದ್ದು ಅವ್ನು ನಮ್ ನೋಡ್ಕೊಂಡಿರ್ತಿದ ನಾವು ಬೇರೆ ಕಡೆ ಹೋದಾಗ ಆ ಮಕ್ಳಿಗಿಂತ ನಮ್ ಮಗು ಎಷ್ಟು ಆಸೆ ಅನ್ನಂಗೆ ನಮ್ಗೆ ಅವಾಗ ಇದಾಯ್ತು ಮನ್ಸ್ಗೆ ನಮ್ ಮಕ್ಳಿಗಿಂತ ಆ ಮಕ್ಳು ನೋಡಿದ್ರೆ ನಮ್ ಮಗುನೇ ಬೆಟರು ಅನ್ನಂಗೆ ನಮ್ ಮನ್ಸ್ಗೆ ಆಯ್ತು ಅವಾಗ
1: ವಿವಿಧ ರೀತಿಯ ಪಾಪುಗಳನ್ನ ನೋಡಿದಾಗ ಆ ಮಗುವಿನ ಸಮಸ್ಯೆಗೆ ಹೋಲಿಸ್ಕೊಂಡ್ರೆ ನಮ್ಮ ಮಗುವಿನ ಪರಿಸ್ಥಿತಿ ಉತ್ತಮ ಅಂತ ನಿಮ್ಗೆ ಅನಿಸ್ತು
0: ನಾವು 5 ದಿನ ಅಲ್ಲಿದ್ದು ನಮ್ ತರಾನೇ ಮಕ್ಳುಗಳು ಎಷ್ಟು ಮಕ್ಳು ಅಲ್ಲಿ ಒಂದ 10-12 ಊರಿಂದ ಎಲ್ಲ ಮಕ್ಳು ಬಂದಿದ್ರು ಆ ಮಕ್ಳು ನಮ್ ಮಕ್ಳಿಗಿಂತ ಸ್ವಲ್ಪ ಇದಾಗಿದ್ ನೋಡಿ ನಮ್ ಮಕ್ಳು ಎಷ್ಟು ಬೆಟರ್ ಏನೋ ಅನಿಸ್ತು ನಾವ್ ಮನೇಲಿ ಇದ್ದಾಗ ಏನನ್ಸ್ತದೆ ಅಕ್ಕ ಪಕ್ಕದ ಮನೆ ನೋಡಿ ನಮ್ಮ ಮಗುನೇ ಇತರ ಅಂತ ನಮ್ ಮನಸ್ಸಲ್ಲಿ ಇರ್ತದೆ ಅಲ್ಲಿ ನೋಡಿದ ಮೇಲೆ ನಮ್ ಮಕ್ಳೇ ಎಷ್ಟೋ ಬೆಟರ್ ಅನ್ನಂಗೆ ನಮ್ಗೆ ಅವಾಗ ಅನಿಸ್ತು 5 ದಿನ ಇದ್ದು ಎಲ್ಲ ನಮ್ಮವ್ರೆ ನಮ್ ಕಡೆಯವ್ರೆ ಅಂತ ಅನ್ನಂಗೆ ನಮ್ಗೆ ಫೀಲ್ ಅವಾಗ ನಿಮ್ಮ ಮಗು

0: ತೋರಿಸ್ಕೊಂಡೆ ನಾವು ಎಂಜಾಯ್ ಮಾಡ್ಕೊಂಡು ಬಂದ ಮೇಡಮ್.
1: ಚೆನ್ನಾಗಿತ್ತ?
0: ಚೆನ್ನಾಗಿತ್ತು ಅಲ್ಲಿ ಮಂಗಳೂರಲ್ಲಿ ಹೋಟೆಲ್.
1: ಓಕೆ ಮ್ಯಾಮ್, ಈ ನಿಟ್ಟಿನಲ್ಲಿ ಈಗ ಕುಟುಂಬದ ಸಹಕಾರ ಮಕ್ಕಳು ಬೆಳವಣಿಗೆ ತುಂಬಾ ಮುಖ್ಯ ಆಗುತ್ತೆ, ನೀವು ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕುಟುಂಬ?
0: ಮನೆಯಲ್ಲಿ ಎಲ್ಲಾ ಸಪೋರ್ಟ್ ಮಾಡ್ತಾರೆ ನಮ್ಗೆ, ನಮ್ಮ ಅತ್ತೆ ಒಬ್ಬರೇನೆ ಇರೋದು, ನಮ್ಮ ಹಸ್ಬೆಂಡ್ ಏನ್ ಹೊರಗಡೆ ಹೋಗ್ತಾರೆ ಬಂದಾಗ ಸ್ವಲ್ಪ ಪಾಪುಗೆ ನೋಡ್ಕೋತಾರೆ. ನಮ್ಮ ಮನೇಲಿ ಬೇರೆಯವ್ರ ತರ ಅಯ್ಯೋ ಥೂ ಈ ತರ ಬಿಟ್ಟೈತೆ, ತೋರ್ಸೋದೇನು ಬೇಡ, ಆ ತರ ಎಲ್ಲ ಏನಿಲ್ಲ ಮೇಡಮ್, ನಾವ್ ಎಲ್ಲಿ ಯಾರು ಹೇಳಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ದೀನಿ ನಮ್ಮ ಪಾಪುಗೆ, ಎಲ್ಲಾ ಕಡೆನೂ ತೋರಿಸಿದೀವಿ. ನಮ್ಮ ಕೈಯಲ್ಲ ಆಗದಷ್ಟು ನಾವು ನಮ್ಮ ಮಗುಗೆ ತೋರಿಸಿದೀವಿ, ಯಾಕೆಂದ್ರೆ ಚೆನ್ನಾಗ್ ಆಗ್ಬೋದು ಏನೋ ಅನ್ನೋದು ನಂಬಿಕೆ ನಮ್ಗೆ. ಆ ನಂಬಿಕೆಯಿಂದ ನಾವು ನಮ್ಮ ಮಗುಗೆ ಎಲ್ಲಾ ಕಡೆ ತೋರಿಸಿದೀವಿ, ಎಂ ಆರ್ ಐ ಸ್ಕ್ಯಾನಿಂಗು, ಇ ಜಿ ಎಲ್ಲಾ ಸ್ಕ್ಯಾನಿಂಗು ಮಾಡಿಸಿದ್ವಿ, ಪಾಪು ಇಂಪ್ರೂವ್ಮೆಂಟ್ ಆಗ್ಬೋದೇನೋ ಅಂತ. ನಮ್ಮ ಪಾಪು ಬೇರೆ ಮಕ್ಳಿಗೆ ಹೋಲಿಸಿದ್ರೆ ನಮ್ಮ ಪಾಪು ಇಂಪ್ರೂವ್ಮೆಂಟ್ ಇದ್ದಾನೆ.
1: ಅಂದ್ರೆ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನಿಮ್ಮ ಕುಟುಂಬದ ಪಾತ್ರ ಸಂಪೂರ್ಣವಾಗಿ ನಿಮ್ಮ ಬೆಂಬಲ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ಅವ್ರ ಜೊತೆ ಪಾಪು ಹೇಗಿರ್ತಾನೆ ಮೇಡಮ್, ಮನೆಯವ್ರ ಜೊತೆಗೆ? ನಿಮ್ಮ
0: ಜೊತೆ ಚೆನ್ನಾಗಿರ್ತಾನೆ, ನಮ್ಮನೆಯವ್ರು ಅವ್ರ ಅಪ್ಪ ಬಂದ್ರೆ ಆಟ ಆಡ್ತಾನೆ, ಅವ್ರು ಆಟ ಆಡಿಸ್ತಾರೆ, ಅವ್ರ ಅಕ್ಕ ತಂಗಿ ಬಂದ್ರೆ ತಂಗಿ ಜೊತೆ ಚಿಕ್ಕ ಪಾಪು ಇದ್ದಾಳಲ್ಲ ಅವ್ರ ಜೊತೆ ಆಟ ಆಡ್ತಾನೆ, ಚೆನ್ನಾಗಿ ಇದ್ ಮಾಡ್ತಾನೆ ಅವನು. ನನ್ನ ತಂಗಿ ಅಂತ ಅವನ್ಗೆ ಗೊತ್ತು, ನಿನ್ಗೆ ಎಷ್ಟ್ ತಂಗಿ ಇದ್ದೀರ ಅಂದ್ರೆ ಇಬ್ರೆ ಅಂತ ತೋರಿಸ್ತಾನೆ, ಇಬ್ರು ಇದನ್ನ ಅಂತ ತೋರಿಸ್ತಾನೆ, ನಿನ್ಗೆ ಎಷ್ಟು ತಂಗಿದಿರಿದ್ದಾರೆ ಅಂದ್ರೆ ಇಬ್ರು ಅಂತ ತೋರಿಸ್ತಾನೆ. ನಮ್ಮ ಅಕ್ಕನ ಮಗಳು ಬಂದು ಏ ನನ್ ಮಗಳು ನಿನ್ ತಂಗಿನೇ ಕಣೋ ಅಂದ್ರೆ ಇಲ್ಲ ಅಂತಾನೆ, ಕತ್ತಲ್ಲಾಡಿಸ್ತಾನೆ. ಅಜ್ಜಿ ಯಾರು, ಆ ಅತ್ತೆ ಯಾರು ಅಂತ ಎಲ್ಲಾ ಗೊತ್ತಾಗ್ತದೆ.
1: ಅಂದ್ರೆ ಬೌದ್ಧಿಕ ಶಕ್ತಿ ತುಂಬಾ ಚೆನ್ನಾಗಿದೆ.
0: ಚೆನ್ನಾಗಿದೆ ಮೇಡಮ್, ಯಾರ ಮನೆಗ್ ಬಂದ್ರು ಟೀ ಇಟ್ಕೊಡಿ ಅಂತ ಹೇಳ್ತಾನೆ, ಸರ್ಗೂರಿಂದಾನೆ ಸರ್ಗಳ ಬಂದ್ರೆ ಅವ್ರ ಮುಂದಾನೆ ಹೇಳ್ತಾನೆ ಹೋಗು ಅಂತ ಅರ್ಜಿ ಕಳಿಸ್ತಾನೆ, ಟೀ ಇಡೋಗು ಅಂತಾನೆ, ಫೋಟೋ ತಗೊಳ್ಬೇಕಾದ್ರೆ ನಗಾಡ್ತಾನೆ, ಎಲ್ಲ ಚೆನ್ನಾಗಿ ಇದ್ ಮಾಡ್ತಾನೆ ಅವನು.
1: ಮೇಡಮ್, ಈ ನಿಟ್ಟಿನಲ್ಲಿ ಈಗ ಅವನ ಶಾರೀರಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇನ್ಯಾವ್ದಾದ್ರು ಚಿಕಿತ್ಸೆ, ಈಗ ಥೆರಪಿ ಒಂದೇ ಕೊಡಿಸ್ತಾ ಇದ್ರ, ಇನ್ಯಾವ್ದರ ಚಿಕಿತ್ಸೆ ಕೊಡಿಸ್ತಾ ಬರ್ತಾ ಇದ್ರ ಅವನಿಗೆ?
0: ಅವನ್ಗೆ ಏನು ಥೆರಪಿ ಇವಾಗ ಜಾಸ್ತಿ ಕರ್ಕೊಂಡು ಹೋಗ್ತಿಲ್ಲ, ಥೆರಪಿ ಮೊದ್ಲೆಲ್ಲ ಕೊಡಿಸ್ತು, ಇವಾಗಂದ್ರೆ ಸ್ವಲ್ಪ ದೊಡ್ಡವನಾಗ್ಬಿಟ್ಟಿದ್ದಾನೆ ಕರ್ಕೊಂಡು ಹೋಗಕ್ಕೆಲ್ಲ ಹಿಂಸೆ, ಇದು ಮಾತ್ರ ಮೆಡಿಸಿನ್ ಮಾತ್ರ ರೆಗ್ಯುಲರ್ ಆಗಿ ಕೊಡ್ತಿದ್ವಿ ಮೇಡಮ್.
1: ಮೆಡಿಸಿನ್
0: ಮೆಡಿಸಿನ್ ಮಾತ್ರ ರೆಗ್ಯುಲರ್ ಆಗಿ ಕೊಡ್ತಿದ್ವಿ. ಅವನ್ಗೆ ನರದ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಮಾತ್ರ ತೋರಿಸಿದ್ವಿ ಮೇಡಮ್.
1: ಮೇಡಮ್, ಈಗ ಮನೆ ಒಂದು ವಿಶೇಷ ಚೇತನ ಪಾಪು, ಈ ನಿಟ್ಟಿನಲ್ಲಿ ಅವ್ರ ಇಬ್ರು ಹೇಗೆ ನೀವು ಸಂಭಾಳಿಸ್ತಾ ಇದ್ರ ಮೇಡಮ್? ಈಗ ಇಬ್ರು ಮಕ್ಳು ಇದಾರೆ ಅಂತ ಹೇಳಿದ್ರಿ, ಅವ್ರ ಕಡೆಗೂ ಕೂಡ ಗಮನವನ್ನ ಕೊಡ್ಬೇಕು, ಈ ನಿಟ್ಟಿನಲ್ಲಿ ಹೇಗೆ ಸಂಭಾಳಿಸ್ತಾ ಇದ್ರ ಮನೇನ ನೀವು?
0: ನಾವು ಅಂದ್ರೆ ಮೇಡಮ್ ಇನ್ನೇನ್ ಮಾಡೋದು, ನಮ್ಮ ಮಗುಗೆ ಮೊದ್ಲು ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡೋದು ನಮ್ಮ ಮಗುಗೆನೆ, ದೊಡ್ಡವನಿಗೆ ಅವನ್ಗೇನೆ ಮೊದ್ಲು, ಅವನು ತಿಂಡಿ ತಿಂದಿ ಅವನೇ ಮಲಗಿದ್ಮೇಲೆ ಬೇರೆ ಮಕ್ಳು ಆ ತರ ಮಾಡ್ಕೊಂಡು. ನಮ್ಮ ಅತ್ತೆ ಇದಾರೆ ಅವರು, ಇವನ್ಗೆ ನಾನೇನಾದ್ರು ಊಟ ಮಾಡ್ತಿದ್ರೆ ಚಿಕ್ಕಪ್ಪಗೆ ಅವ್ರು ತಿನ್ನಿಸ್ತಾರೆ. ಅವಳ ಎರಡನೇ ಮಗಳು ಸ್ವಲ್ಪ ದೊಡ್ಡವಳಿದೆ 10 ವರ್ಷ ಇವಾಗ ಅವಳಿಗೆ, ಅವಳು ಪಾಪ ಅವಳ ಕೆಲಸ ಅವಳೇನೆ ಮಾಡ್ಕೋತಾಳೆ. ಅವಳು ಸ್ಕೂಲ್ಗೆ ಹೋದ್ಮೇಲೆ ನಾವು ನಮ್ಮ ಮಗುಗೆ ಏನ್ ಮಾಡ್ಬೇಕು, ದಿನನಿತ್ಯದ್ದು ಎಲ್ಲಾ ಕೆಲಸ ಮಾಡ್ಕೊಂಡು ಇವನ್ಗೆನೆ ನೋಡ್ಕೊಂಡಿರ್ತೀವಿ ಅಷ್ಟೇನೆ ಮೇಡಮ್.
1: ಅಂದ್ರೆ ಅವನ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ಮುಕ್ತಾಯಗೊಂಡಾಗ ಮುಂದಿನ ಹಂತಕ್ಕೆ ನೀವು
0: ಹೋಗ್ತೀವಿ ಮೇಡಮ್. ನಮ್ಮನೇಲಿ ಅವನ್ಗೆನೆ ಜಾಸ್ತಿ ಇದ್ ಮಾಡೋದು, ನಾವು ತಿಂಡಿ ತಿನ್ನೋದು ಸ್ವಲ್ಪ ಲೇಟ್ ಆದ್ರೂ ಅವನ್ಗೆ ಕರೆಕ್ಟ್ ಟೈಮ್ಗೆ ತಿಂಡಿ ತಿನ್ಸಿ ಅವನು ಮಲಗಿದ್ಮೇಲೆ ನಾವು ತಿಂತೀವಿ.
1: ಅವ್ನ ದಿನನಿತ್ಯ ಕೆಲಸ ನೀವೇ ಮಾಡ್ಬೇಕು?
0: ನಾವೇ ಮಾಡ್ಬೇಕು. ಅವನು ಹೇಳ್ತಾನೆ ಆ ಟೈಮ್ಗೆ, ನಾವು ಅವ್ನ ಹೇಳಿದ್ಮೇಲೆ ತಕೊಂಡೋಗಿ ಕೂರಿಸಿದ್ರೆ ಅವನೇ ಮಾಡ್ಕೊತಾನೆ, ವಾಶ್ಪಾತ ನಾವು ಮಾಡ್ಬೇಕು. ಬೇಕಾದ್ರು ಅವನ್ಗೆ ಬೇಕಾದ್ರೆ ತಿನ್ಬೇಕಂದ್ರೆ ಅನ್ಸಿದ್ರೆ ಅವನು ಹೇಳ್ತಾನೆ.
1: ಮೇಡಮ್, ಈಗ ಒಂದು ವಿಶೇಷ ಚೇತನ ಮಗು ಅಂತಂದ್ರೆ ಅವ್ರನ್ನ ಕಡೆಗಣಿಸೋ ನಿಟ್ಟಿನಲ್ಲಿ ಸಾಕಷ್ಟು ಪೋಷಕರು ಮಾಡ್ತಾ ಇದ್ರೆ, ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರ ಮೇಡಮ್?
0: ಇವಾಗ ತರ ಆಗ್ಬಿಟ್ಟೈತೆ ಮಗು ಅಂತ ನಾವು ಬಿಟ್ಬಿಟ್ರೆ ಅವನು ಪೂರ್ತಿ ಹಂಗೇನ ಆಗ್ಬಿಡ್ತಾನಲ್ಲ ಮೇಡಮ್. ಇವಾಗ ನಾವು ಆ ತರ ಐತೆ ಅಂತ ಹೇಳಿದ್ರೆ ಅವ್ನ್ಗೆ ಊಟ ಮಾಡಕ್ ಗೊತ್ತಾಗಲ್ಲ, ನಾವು ಅವ್ನ್ಗೆ ಟೈಮ್ಗೆ ತಿನ್ಸ್ಬೇಕು. ಅವ್ನೇ ಪಾಪ ಏನ್ ಹೇಳ್ತಾನೆ ನಾನು ಊಟ ಮಾಡ್ತೀನಿ ಕೊಡಿ ಅನ್ನಕ್ ಅವ್ನ್ಗೆ ಆಗುತ್ತ? ನಾವ್ ಅವ್ರ ಅಪ್ಪ ಇದ್ರೆ ನಾವು ಕಾಲ್ ಮಾಡ್ಕೊಂಡು ಎಲ್ಲಾ ಕಡೆನು ತಿರ್ಸ್ಕೊಂಡ್ ಬರ್ತೀವಿ, ಹಿಂಗೆ ಕರ್ಕೊಂಡು ಹೋಗಿ ಎಲ್ಲಾ ನೋಡ್ಕೊಂಡು ಬರ್ತಾನೆ. ಕಾರಲ್ಲಿ ಹೋಗ್ಬೇಕಂದ್ರೆ ಇಷ್ಟ ಅವ್ನ್ಗೆ, ಸುತ್ತಾಡ್ಬೇಕಂದ್ರೆ ತುಂಬಾ ಇಷ್ಟ ಅವ್ನ್ಗೆ.
1: ಈ ನಿಟ್ಟಿನಲ್ಲಿ ನೀವು ಅವನ್ನ ಮನೆ ನಿಲ್ಸಲ್ಲ?
0: ರಜೆ ಇದ್ದಾಗ ಮಗಳಿಗೆ ದೊಡ್ಡವಳಿಗೆ ನಾವ್ಯಾದ್ರೂ ಊರ್ಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತೀವಿ ಒಂದು ಜೊತೆಲಿ ನೋಡ್ಕೊಂಡು ಎಲ್ಲಾ ಬರ್ತಾನೆ.
1: ಮೇಡಮ್, ಈಗ ವಿಶೇಷ ಮಕ್ಕಳನ್ನ ಒಂದು ಶಾಪ ಅಂತ ಹೇಳೋ ನಿಟ್ಟಿನಲ್ಲಿ ಪೋಷಕರು ಹಲವಾರು ರೀತಿಯಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಡಿಸ್ತೆ, ಒಂದು ಯಾವ ಹಂತಕ್ಕೂ ಅವರು ಹೋಗಲ್ಲ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
2: ಅದು ಏನು ಗೊತ್ತಾ ಮೇಡಮ್, ನಾವು ಎಲ್ಲೂ ಹೋಗ್ದನೆ ಎಲ್ಲೂ ಮಾಡ್ದನೆ ಒಂದೇ ಕಡೆ ಇರ್ತೀವಲ್ಲ, ಅವ್ರಿಗೆ ಗೊತ್ತಾಗಲ್ಲ ಮಕ್ಕಳನ್ನ ಈ ತರ ಮಕ್ಕಳನ್ನ.

0: ನಾವ್ ನೋಡ್ಕೋಬೇಕು, ಹೇಗ್ ಇದ್ ಮಾಡ್ಬೇಕಂತ. ಅವ್ರು ಕೆಲವ್ರು ಜನ ಏನ್ ಅನ್ಕೋತಾರೆ, ಅಯ್ಯೋ ಈ ತರ ಐತೆ, ಅವ್ ಸ್ವಲ್ಪ ತಿನ್ಸೋದು ಬಿಸಾಕೋದು ಏನಾದ್ರು ಒಂದ್ ಕಡೆ ಬಿದ್ದಿರ್ತಾನೆ, ಏನಾದ್ರು ಆಗೋಗ್ಲಿ ಅಂತ ಇರೋರು ಇದ್ದಾರೆ. ನಾವು ನಾಲ್ಕ್ ಜನದ ಮಧ್ಯೆ ಹೋಗಿ ಈ ತರ ಥೆರಪಿಗಳನ್ನ ಈ ತರ ಇದನ್ನ ಅಟೆಂಡ್ ಮಾಡ್ತಿದ್ರೆ ನಮ್ಗೂ ಚೆನ್ನಾಗಿ ಆಗ್ಬೋದೇನೋ ನಮ್ಮ ಮಗು ಅನ್ನೋದು ಒಂದು ಆಸೆ ಇರುತ್ತೆ.
1: ಅಂದ್ರೆ ಸಾಕಷ್ಟು ರೀತಿಯ ಸೂಕ್ತ ಚಿಕಿತ್ಸೆಗಳನ್ನ ನೀವು ಮಕ್ಕಳಿಗೋಸ್ಕರ ಓಡಾಡಿ ಕೊಡ್ಸಿದ್ರೆ

0: ಅವ್ರಿಗೆ ಚೆನ್ನಾಗಿ ಸ್ವಲ್ಪ ಹೆಂಗಾದ್ರು ಸ್ವಲ್ಪ ಗೊತ್ತಾ ಇದಂಗೆ ಇದ್ ಮಾಡಿದ್ರೆ ಹೆಂಗಾದ್ರು ಮಾಡ್ಕೊಂಡಿರ್ತಾರೇನೋ ಅನ್ನೋದು ಒಂದು ಇದು. ಬಿಟ್ಬಿಟ್ರೆ ಅವ್ರ ಪರ್ಗ ಇರ್ತಾರೆ, ಅವ್ರಿಗೇನ್ ಗೊತ್ತಾಗ್ತದೆ, ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ಅವ್ರಿಗೆ. ನಾವು ಊಟ ಮಾಡ್ತಾರೆ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಕೇಳೋಷ್ಟು ಬಾಯಿ ಇರೋ ಮಕ್ಳು ಕೇಳ್ತಾರೆ, ಬಾಯಿ ನಮ್ಮ ಇದ್ರ ಮಕ್ಳು ಏನ್ ಕೇಳ್ತಾರೆ, ನಮ್ಮ ಪಾಪ ಏನು ಮಾತಾಡಕ್ ಹೋಗಲ್ಲ.
1: ಅಂದ್ರೆ ಸತತ ಪ್ರಯತ್ನವನ್ನ ನಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನಾವು ಹಾಕಿದ್ರೆ ಆ ಮಗು ಒಂದು ತನ್ನ ಕಾಲ್ ಮೇಲೆ ತಾನು ಊಟ ಮಾಡೋಷ್ಟು ಸ್ವಶಕ್ತಿ ಬೆಳೆಯುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ರ. ಮೇಡಮ್, ಸರ್ಕಾರದಿಂದ ಏನಾದ್ರೂ ಸೌಲಭ್ಯ ತಗೋತಾ ಇದ್ದೀರಾ?
0: ಇದು ಪೆನ್ಷನ್ ಬರ್ತದೆ ಮೇಡಮ್, 1400 ರೂಪಾಯಿ ಬರ್ತದೆ.
1: ಯುಡಿ ಐಡಿ ಕಾರ್ಡ್ ಎಲ್ಲ ಆಗಿದೆಯಾ?
0: ಯುಡಿ ಐಡಿ ಕಾರ್ಡ್ ಎಲ್ಲ ಆಗುತ್ತೆ.
1: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಮಗುವಿನ ಸಮಸ್ಯೆ ಬಗ್ಗೆ ಮತ್ತು ಸೂಕ್ತ ಚಿಕಿತ್ಸೆ ಮತ್ತೆ ಪೋಷಕರಿಗೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಮಕ್ಕಳನ್ನ ಗಮನ ಹರಿಸಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಮೇಡಮ್.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಸಮಸ್ಯೆಗಳ ಬಗ್ಗೆ ಹಂಚಿಕೊಂಡವರು ಪಿರಿಯಾಪಟ್ಟಣ ತಾಲೂಕಿನ ಅರೇನಹಳ್ಳಿ ಗ್ರಾಮದ ಶ್ರೀಮತಿ ಯಾಸ್ಮಿನ್ ರವರು. ಇಲ್ಲಿಗೆ ಇವತ್ತಿನ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಬೋರೆ ಹೊಸಹಳ್ಳಿಯ ಶ್ರೀಮತಿ ಯಾಸ್ಮಿನ್ ರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಪ್ರವೀಣ, ಸುಷ್ಮಿತಾ, ಗುರುಸ್ವಾಮಿ, ಸಂತೋಷ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಸುಖ, ಶಾಂತಿ, ಆರೋಗ್ಯವನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಅಲಿಸಿ ಬರೋಣ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು, ಸರಗೂರು ತಾಲೂಕು,
0: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
1: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 AM ಮಧ್ಯಾಹ್ನ 1:00 PM ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಮಾನವೀಯತೆಯ ಹೊಂದುವಲ್ಲಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
1: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯ ಒಳಗೆ ಇರಬೇಕು.
0: ಕನಿಷ್ಠ 48 kg ತೂಕ.

0: ಹೊಂದಿರಬೇಕು.
1: ಆರೋಗ್ಯವಂತರಾಗಿರಬೇಕು, ರಕ್ತಹೀನತೆಯಿಂದ ಬಳಲಬಾರದು.
0: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ತಿಂಗಳು ಕಳೆದಿರಬೇಕು.
1: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
0: ರಕ್ತದಾನ ಮಾಡಿ ಜೀವ ಉಳಿಸಿ.
1: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749010218.
0: ಮತ್ತೊಂದು ದೂರವಾಣಿ ಸಂಖ್ಯೆ 9900077167.
1: ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 PM ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ವಿಜೇತ್ ಅರಸ್ರವರು ನರರೋಗ ತಜ್ಞರು. ಇವರು ಬೆಳಗ್ಗೆ 10:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷೆ ಶ್ರವಣ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ. ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 June ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೆ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೆ ತಯಾರ್.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 20 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ.

ಇದು 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 22 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ? ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಕಣಜ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಕಣಜ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಮ್ಮ ಹಳ್ಳಿಗಳ ಮತ್ತು ತೋಟದ ಮನೆಗಳ ಗೋಡೆಗಳಲ್ಲಿ ಅಲ್ಲಲ್ಲಿ ಸಣ್ಣ ಉಂಡೆಯಾಕಾರದ ಗುಂಡುಗಳು ಅಲ್ಲಲ್ಲಿ ಕಾಣಲು ಸಿಗುತ್ತವೆ. ಇವುಗಳನ್ನು ಸ್ಥಳೀಯ ಭಾಷೆಯಲ್ಲಿ ಕುಲ್ಫಿ ಗೂಡು ಎಂದು ಕರೆಯುತ್ತಾರೆ. ಪ್ರಾದೇಶಿಕವಾಗಿ ತಾಯಿಂದಿರು ತಮ್ಮ ಮಕ್ಕಳಿಗೆ ಇವುಗಳ ಗೂಡನ್ನು ತೋರಿಸಿ ಕುಲ್ಟಿ ಗೂಡು ಎಂದು ಕರೆಯುತ್ತಾರೆ. ಹಳ್ಳಿಗಳಲ್ಲಿ ಇವು ಹೇರಳವಾಗಿ ಎಲ್ಲೆಡೆ ಕಾಣಲು ಸಿಗುತ್ತವೆ. ಪಟ್ಟಣಗಳಲ್ಲಿ ಇವು ಕಾಣಸಿಗುವುದು ತುಸು ಅಪರೂಪದ ಸಂಗತಿ. ಇವುಗಳನ್ನು ಕುಂಬಾರ ಕಣಜ ಎಂದು ಕರೆಯುತ್ತಾರೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಪಾಟರ್ ಕಣಜ ಅಥವಾ ಮೆಷಿನ್ ಕಣಜ ಎನ್ನುತ್ತಾರೆ. ಕುಂಬಾರ ಕಣಜಗಳು ಮತ್ತಿತರ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸುಂದರವಾದ ಮಡಿಕೆ ಆಕಾರದಲ್ಲಿ ಗೂಡನ್ನು ರಚಿಸುತ್ತದೆ. ಈ ಗೂಡನ್ನು ಹತ್ತಿರದಿಂದ ನೋಡಿದರೆ ಕುಂಬಾರನು ಕೈಚಳಕದಿಂದ ತೋರಿ ತಯಾರಿಸಿದ ಸಣ್ಣ ಮಡಿಕೆ ಆಕಾರದಲ್ಲಿ ಇರುತ್ತದೆ. ಕುಂಬಾರ ಕಣಜಗಳು ವೇಸ್ಟೆಡ್ ಕುಟುಂಬ ಮತ್ತು ಯುಮಿನೆನ್ ಉಪಕುಟುಂಬದ ಹೈಮನೋಟೇಪ್ರ ವರ್ಗಕ್ಕೆ ಸೇರಿವೆ. ಪ್ರಪಂಚದಾದ್ಯಂತ ಇವುಗಳು ಸುಮಾರು 3794 ಜಾತಿಗಳಿದ್ದರೆ ನಮ್ಮ ದೇಶದಲ್ಲಿ 189 ಜಾತಿಯ ಕುಂಬಾರ ಕಣಜಗಳು ಕಂಡುಬರುತ್ತವೆ.

ಇವು ಮನೆಯ ಗೋಡೆ ಅಥವಾ ಛಾವಣಿ, ಕಿಟಕಿ ಇತ್ಯಾದಿ ಎಲ್ಲೆಂದರಲ್ಲಿ ತಮ್ಮ ಸಂತಾನೋತ್ಪತ್ತಿಗಾಗಿ ಮತ್ತು ಮಕ್ಕಳ ಪಾಲನೆಗಾಗಿ ಸಣ್ಣ ಮಣ್ಣಿನ ಮಡಿಕೆಗಳನ್ನು ಅಂಟಿಸಿದಂತೆ ರಚಿಸುವುದರಿಂದ ಇವುಗಳನ್ನು ಕುಂಬಾರ ಕಲೆ ಇರುವ ಕಣಚಿದ ಹುಳು ಎಂದು ಕರೆಯುತ್ತಾರೆ. ಹಳ್ಳಿಗಳಲ್ಲಿ ಅಜ್ಜಿಂದಿರು ತಮ್ಮ ಮರಿಮಕ್ಕಳಿಗೆ ಇವುಗಳ ಬಗ್ಗೆ ವಿಭಿನ್ನವಾದ ಕಥೆಗಳನ್ನು ಹೆಣೆದಿದ್ದಾರೆ. ಕುಲ್ಟಿಗೆ ಸ್ವಂತ ಮಕ್ಕಳು ಇಲ್ಲದ ಕಾರಣ ಬೇರೆಯವರ ಮಕ್ಕಳನ್ನು ಈಕೆ ತಂದು ತನ್ನ ಗೂಡಿನಲ್ಲಿ ಸಾಕುತ್ತಾಳೆ ಎಂದು ಈಕಲು ಹೇಳುತ್ತಾರೆ. ವಾಸ್ತವವಾಗಿ ಕುಳ್ಳಿಯು ತನ್ನ ಮರಿಗಳನ್ನು ತಿನ್ನಲು ವಿವಿಧ ಜಾತಿಯ ನಂತರ ಪತಂಗದ ಲಾರ್ವಗಳನ್ನು ಅಂದರೆ ಮರಿಗಳನ್ನು ಹುಡುಕಿ ತಂದು ತನ್ನ ಗೂಡಿನಲ್ಲಿ ಇರಿಸುತ್ತದೆ. ಕುಳ್ಳಿಯು ಗೂಡಿನೊಳಗೆ ಮೊಟ್ಟೆಯನ್ನು ಇಡುತ್ತದೆ. ಕುಳ್ಳಿಯ ಮರಿಗಳು ಹೊರಬಂದು ಪತಂಗದ ಲಾರ್ವಗಳನ್ನು ತಿಂದು ಬೆಳೆಯುತ್ತಾ ತೊಡಗುತ್ತವೆ. ಈ ಕುಳ್ಳಿ ಕೀಟವನ್ನೇ ಕುಂಬಾರ ಕಣಜ ಎನ್ನುತ್ತಾರೆ. ಕೀಟಗಳ ನಿಯಂತ್ರಣದಲ್ಲಿ ಕುಂಬಾರ ಕಣಜಗಳ ಪಾತ್ರವು ಮಹತ್ವವಾದುದು. ಸಾಮಾನ್ಯವಾಗಿ ಕುಂಬಾರ ಕಣಜಗಳು ಒಂಟಿ ಜೀವಿಗಳಾಗಿದ್ದರೂ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಇವು ಜೊತೆಯಾಗಿ ವಾಸಿಸುತ್ತವೆ. ತನ್ನ ಮೇಲೆ ದಾಳಿ ಮಾಡುವವರ ಮೇಲಷ್ಟೇ ತ್ವರಿತವಾಗಿ ದಾಳಿ ಮಾಡುವ ಇವುಗಳು ವಿರಳವಾಗಿ ಕುಟುಕುತ್ತವೆ. ಇವುಗಳ ಗಾತ್ರದಲ್ಲಿ ಒಂದು ಇಂಚಿಗಿಂತ ಸ್ವಲ್ಪ ಕಡಿಮೆ ಉದ್ದವಿರುತ್ತವೆ ಮತ್ತು ಹೆಚ್ಚಾಗಿ ಕಪ್ಪು ಮತ್ತು ಕೇಸರಿ, ಟ್ಯಾಂಗರಿನ್ ಅಥವಾ ಹಾರ್ಬನ್ ಗುರುತುಗಳಿಂದ ಅಲಂಕರಿಸಲ್ಪಟ್ಟಿರುತ್ತವೆ. ಇವು ನೋಡಲು ಹಾರುವ ಡಂಬಲ್ ಆಕಾರದಲ್ಲಿ ಕಾಣತೊಡಗುತ್ತವೆ. ಪಟಿಯೂಲ್ ಎಂಬ ಕಿರಿದಾದ ಸೊಂಟವು ಅವುಗಳ ಪ್ರಮುಖ ಎದೆ ಮತ್ತು ಹೊಟ್ಟೆಯನ್ನು ಪರಸ್ಪರ ಜೋಡಿಸುತ್ತದೆ. ಹೆಚ್ಚಿನ ಕುಂಬಾರ ಕಣಜಗಳ ದೇಹವು ಚಿಕ್ಕದಾಗಿದ್ದು ಹೊಟ್ಟೆ ಮತ್ತು ಎದೆಯ ಮೇಲೆ ಹಳದಿ ಗುರುತುಗಳೊಂದಿಗೆ ಕಪ್ಪು ಬಣ್ಣವಿರುತ್ತದೆ ಅಥವಾ ಕಪ್ಪು ಅಥವಾ ಕಂದು ಬಣ್ಣದಾಗಿದ್ದು ಸಾಮಾನ್ಯವಾಗಿ ಹಳದಿ, ಬಿಳಿ, ಕಿತ್ತಳೆ ಅಥವಾ ಕೆಂಪು ಬಣ್ಣವಿದ್ದರೆ ಉಷ್ಣವಲಯ ಪ್ರದೇಶಗಳ ಗಾಢನೀಲಿ ಅಥವಾ ಹಸಿರು ಲೋಹಿಯ ಬಣ್ಣಗಳಿಂದಲೂ ಕೂಡಿರುತ್ತವೆ. ವಿಶ್ರಾಂತಿ ಪಡೆಯುವಾಗ ಇವುಗಳ ಒಂದು ಜೋಡಿ ರೆಕ್ಕೆಗಳು ದೇಹದುದ್ದಕ್ಕೂ ಅರ್ಧ ಮರ್ಚಿಕೊಳ್ಳುತ್ತದೆ. ಪ್ರಬುದ್ಧ ಕುಂಬಾರ ಕಣಜಗಳು ಹೂಗಳ ಮಕರಂದ ಹಿರುತ್ತ ಹೂ ಬಿಡುವ ಸಸ್ಯಗಳ ಪರಾಗ ಸ್ಪರ್ಶ ಮಾಡಿದರೆ ಇವುಗಳ ಮರಿಗಳು ಪಕ್ಕ ಮಾಂಸಾಹಾರಿಗಳಾಗಿರ್ತವೆ. ಇವು ಜೇಡಿಮಣ್ಣಿನಿಂದ ವಿವಿಧ ಆಕಾರಗಳ ಕಲಾತ್ಮಕ ಗೂಡುಗಳನ್ನು ನಿರ್ಮಿಸಿದ್ದರಿಂದ ಈ ಕಣಜಗಳಿಗೆ ಪಾಟರ್ ಕಣಜ, ಕುಂಬಾರ ಕಣಜ ಎಂಬ ಹೆಸರು ಬಂದಿದೆ. ಇವು ವಿವಿಧೆಡೆ ಇರುವ ಕುಳಿಗಳನ್ನು ಕಟ್ಟಡಗಳ ಇಟ್ಟಿಗೆ ಗೋಡೆಗಳಲ್ಲಿ, ಬಾಗಿಲಿನ ಕೀಲಿ ರಂಧ್ರಗಳಲ್ಲಿ, ಮರದಲ್ಲಿ, ಜೀರುಂಡೆ ಸುರಂಗಗಳು, ಇತರ ಕೀಟಗಳು ತ್ಯಜಿಸುವ ಗೂಡುಗಳು, ಟೊಳ್ಳಾದ ಕೊಂಬೆಗಳು ಅಥವಾ ಹಳಿಯ ಸಣ್ಣ ರಂಧ್ರ ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಸ್ಕ್ರೂ ಶಾಫ್ಟ್ಗಳಂತಹ ಮಾನವ ನಿರ್ಮಿತ ರಂಧ್ರಗಳನ್ನು ಬಳಸಿಕೊಂಡು ಮಣ್ಣಿನ ಗೂಡುಗಳನ್ನು ಹಲವಾರು ಡಿಗ್ರಿ ಕೋನಗಳಲ್ಲಿ ನಿರ್ಮಿಸತೊಡಗುತ್ತವೆ. ಅಷ್ಟೇ ಅಲ್ಲದೆ ಇವು ವಿಭಿನ್ನವಾದ ಭೂಗತ ಅಥವಾ ತೆರೆದ ಗೂಡುಗಳನ್ನು ನಿರ್ಮಿಸುತ್ತವೆ. ಈ ಗೂಡುಗಳಲ್ಲಿ ಒಂದು ಅಥವಾ ಹಲವಾರು ಪ್ರತ್ಯೇಕ ಸಣ್ಣ ವಿಭಾಗಗಳು ಅಂದರೆ ಕೋಣೆಗಳು ಇರುತ್ತವೆ. ಇವುಗಳು ಗೂಡನ್ನು ನಿರ್ಮಿಸಲು ಹೆಚ್ಚಾಗಿ ಉಡಿ ಮಣ್ಣು ಅಥವಾ ನೀರನ್ನು ಬಳಸಿದರೆ ಕೆಲವು ಪ್ರಭೇದಗಳು ಸಸ್ಯಜನ್ಯ ವಸ್ತುಗಳನ್ನು ಕೂಡ ನಿರ್ಮಿಸಿ ಬಳಸತೊಡಗುತ್ತವೆ. ಹೆಣ್ಣು ಕಣಜವು ತನ್ನ ಎರಡು ದವಡೆ ಅಥವಾ ಮುಂಭಾಗದ ಕಾಲುಗಳಿಂದ ಮಣ್ಣಿನ ಕೊರೆದು ನೀರು ಮತ್ತು ತನ್ನ ಬಾಯಿಯ ಲಾಲಾರಸದೊಂದಿಗೆ ಬೆರೆಸಿ ಮಣ್ಣಿನ ಚೆಂಡನ್ನು ನಿರ್ಮಿಸುತ್ತವೆ. ನಂತರ ಅವುಗಳು ನಿರ್ಮಾಣ ಹಂತದಲ್ಲಿ ಇರುವ ತನ್ನ ಗೂಡಿಗೆ ಈ ಚೆಂಡುಗಳನ್ನು ಕಚ್ಚಿಕೊಂಡು ಸಾಗಿಸತೊಡಗುತ್ತವೆ. ಕೆಲವೊಮ್ಮೆ ಹೂದಾನಿ ಅಥವಾ ನೀರಿನ ಜಗ್ ರೀತಿಯ ಮಣ್ಣಿನ ಗೂಡುಗಳನ್ನು ಮರಗಳ ಕೊಂಬೆಗಳಿಗೆ ಅಥವಾ ಇತರೆ ವಸ್ತುಗಳಿಗೆ ಅಂಟಿಕೊಂಡಿರುವ ರೀತಿ ನಿರ್ಮಿಸತೊಡಗುತ್ತವೆ. ಒಂದು ಖಾಲಿ ಗೂಡು ತಯಾರಾದಾಗ ವಯಸ್ಕ ಕಣಜವು ಸಾಮಾನ್ಯವಾಗಿ ಜೀರುಂಡೆಯ ಲಾರ್ವಗಳು, ಸಣ್ಣ ಗಾತ್ರದ ಜೇಡುಗಳು ಅಥವಾ ಮರಿ ಹುಳುಗಳನ್ನು ಸಂಗ್ರಹಿಸಿ ಈ ಗೂಡಿಗೆ ತರುತ್ತದೆ. ನಂತರ ಅವುಗಳಿಗೆ ಕುಟುಕಿ ಪಾರ್ಶ್ವವಾಯುಗೆ ಒಳಪಡಿಸಿ ಗೂಡಿನ ಒಳಗಿಡುತ್ತದೆ. ನಂತರ ಹೆಣ್ಣು ಕಣಜದ ಹುಳು ಈ ಗೂಡಿನ ಒಳಭಾಗದ ಮೇಲ್ಮೇಲೆ ಒಂದೇ ಮೊಟ್ಟೆಯನ್ನು ಇಟ್ಟು ಗೂಡನ್ನು ಪೂರ್ತಿಯಾಗಿ ಮಣ್ಣಿನಿಂದ ಮುಚ್ಚುತ್ತದೆ. ಈ ಮೊಟ್ಟೆ ಮುಂದೆ ಬೆಳೆದು ಲಾರ್ವ ಆದಾಗ ಅದಕ್ಕೆ ಆಹಾರ ಗೂಡಿನಲ್ಲಿ ದೊರೆಯಲಿ ಎಂಬ ಮುಂದಾಲೋಚನೆಯ ಕಾರಣಕ್ಕಾಗಿ ಈ ಹುಳು ಇತರೆ ಹುಳುಗಳನ್ನು ತಮ್ಮ ಗೂಡಿನೊಳಗೆ ತಂದಿರಿಸಿಕೊಳ್ಳುತ್ತದೆ. ಕಣಜದ ಮೊಟ್ಟೆ ಒಡೆದು ಅದರಿಂದ ಲಾರ್ವಗಳು ಹೊರಬಂದಾಗ ಅದು ಗೂಡಿನ ಒಳಗೆ ತಾಯಿಯ ಕಣಜವು ಇಟ್ಟಿದ್ದ ಬೇಟೆಯನ್ನು ಕೆಲವು ವಾರಗಳ ಕಾಲ ತಿನ್ನಲು ಆರಂಭಿಸುತ್ತದೆ ಮತ್ತು ನಂತರ ಇವು ಬೆಳೆದು ಫ್ಯೂಪಾ ಆಗುತ್ತವೆ. ಇವುಗಳ ಸಂಪೂರ್ಣ ಜೀವನ ಚಕ್ರವು ಕೆಲವು ವಾರಗಳಿಂದ ಹಿಡಿದು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಇರುತ್ತದೆ. ಹೆಣ್ಣು ಕಣಜಗಳು ತಮ್ಮ ಗೂಡುಗಳನ್ನು ರಕ್ಷಿಸುವುದಿಲ್ಲ. ಅದರಿಂದ ಗೂಡುಗಳನ್ನು ಮೇಲ್ಮೈ

0: ಇಂದ ಕೊರೆದು ಲಾರ್ವಾ ಅಥವಾ ಪ್ಯೂಪಾ ಹಂತದಲ್ಲಿ ತನ್ನ ಮರಿಗಳನ್ನು ಹೊರತರುತ್ತದೆ. ಪ್ರಕೃತಿಯು ಸದಾ ಅದ್ಭುತಗಳ ಆಗರ ಮತ್ತು ಅದರ ಅನೇಕ ವಿಚಿತ್ರ ಹಾಗೂ ವಿಲಕ್ಷಣ ರೂಪಗಳು ನಮಗೆ ಆಶ್ಚರ್ಯ ಉಂಟು ಮಾಡುತ್ತವೆ. ಪ್ರಕೃತಿಯ ವಿಚಿತ್ರ ಎಂದರೆ ದೈತ್ಯಾಕಾರದ ವಿರೂಪ ಅಥವಾ ಅಸಹಜ ಜೀವಿಗಳ ಅಸ್ತಿತ್ವ. ಈ ರೀತಿಯ ವೈವಿಧ್ಯಮಯ ಮತ್ತು ಅನಿರೀಕ್ಷಿತ ವಿದ್ಯಮಾನಗಳು ಪ್ರಕೃತಿಯನ್ನು ಮತ್ತಷ್ಟು ನಿಗೂಢವನ್ನಾಗಿ ಮಾಡುತ್ತವೆ. ಹಾಗಾಗಿ ಈ ಪ್ರಕೃತಿಯ ಪ್ರತಿಯೊಂದು ಜೀವಿಯು ವೈವಿಧ್ಯದ ಪ್ರಮುಖ ಕೊಂಡಿ ಎಂದು ಹೇಳಬಹುದು. ಇವುಗಳನ್ನು ಉಳಿಸಿ ಕಾಪಾಡಬೇಕಿದ್ದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಗಣಜ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಕಣಜ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 11ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಬಲವಂತರಲ್ಲಿರುವಂಥ ಕಾಮರಾಗಗಳಿಲ್ಲದ ಬಲವೂ ಮತ್ತು ಭೂತಗಳಲ್ಲಿರುವ ಧರ್ಮ ವಿರುದ್ಧವಲ್ಲದ ಕಾಮವೂ ಕೂಡ ನಾನೇ ಆಗಿರುವೆನು ಎಂಬ ಅದ್ಭುತವಾದ ಸಂದೇಶವನ್ನು ಕೃಷ್ಣ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಈ ಒಂದು ಪ್ರಪಂಚದಲ್ಲಿ ಬಲ ಪ್ರಯೋಗಗಳೆಲ್ಲವೂ ಕೂಡ ಕೆಟ್ಟದ್ದಲ್ಲ, ಆದರೆ ಅದನ್ನ ಕೆಟ್ಟದ್ದಕ್ಕೆ ಬೇಕಾದರೆ ಉಪಯೋಗಿಸಿಕೊಳ್ಳಬಹುದು, ಅಥವಾ ಅದನ್ನೇ ಒಳ್ಳೆಯದಕ್ಕೆ ಬೇಕಾದರೂ ಕೂಡ ಉಪಯೋಗಿಸ್ಕೊಳ್ಬಹುದು. ಉದಾಹರಣೆಯಲ್ಲಿ ನಾವು ಒಂದೆರಡು ಉದಾಹರಣೆಯನ್ನ ಮಾಡಬೇಕು ಅಂತಂದ್ರೆ, ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಒಂದು ಚಾಕು, ಆ ಒಂದು ಚಾಕನ್ನು ನಾವು ಒಳ್ಳೆಯ ಕಾರ್ಯವಾಗಿರುವಂತಹ ತರಕಾರಿಗಳನ್ನ ಹೆಚ್ಚುವುದಕ್ಕೆ, ಕೊಯ್ಯುವುದಕ್ಕೆ, ಕತ್ತರಿಸುವುದಕ್ಕೆ ಬಳಸ್ಕೊಳ್ಬಹುದು. ಆದರೆ ಅದೇ ಚಾಕುವನ್ನ ಮತ್ತೊಬ್ಬರಿಗೆ ಇರಿದು ಅವರನ್ನ ತೊಂದರೆಗೊಳಪಟ್ಟು ಅವರನ್ನ ಸಾಯಿಸುವುದಕ್ಕೂ ಕೂಡ ಅದೇ ಚಾಕನ್ನ ನಾವು ಬಳಸಬಹುದು. ಹಾಗಾಗಿ ಅದು ಬಲ ಪ್ರಯೋಗವೇ ಹೌದಾದ್ರೂ ಕೂಡ, ಚಾಕುವನ್ನ ಬಳಸುವಂಥದ್ದು ಬಲ ಪ್ರಯೋಗವೇ ಹೌದಾದ್ರೂ, ಅದನ್ನ ತರಕಾರಿಗಳಿಗೆ ಬಳಸಿದಾಗ ಅದು ಅಡುಗೆಯ ರೂಪಕ್ಕೆ ಬದಲಾವಣೆ ಆಗೋದಕ್ಕೆ ಒಳ್ಳೆಯ ರೂಪವನ್ನ ತಾಳತ್ತೆ. ಅದೇ ಮತ್ತೊಬ್ಬರನ್ನ ಇರಿಯುವುದಕ್ಕೆ ನಾವು ಬಳಸ್ಕೊಂಡ್ರೆ ಅದೇ ಒಂದು ನಕಾರಾತ್ಮಕವಾಗಿ ಕೆಟ್ಟದ್ದಾಗತ್ತೆ. ಅದೇ ರೀತಿ ಬೆಂಕಿ, ಬೆಂಕಿಯೂ ಹಾಗೆ ಬೇಕಾದ್ರೆ ಇನ್ನೊಬ್ಬರ ಮನೆಯನ್ನ ಸುಟ್ಟು ಹಾಕಬಹುದು, ಅಥವಾ ಅದೇ ಬೆಂಕಿಯಿಂದ ನಾವು ಅಡುಗೆ ಕೂಡ ಮಾಡಿಕೊಳ್ಳಬಹುದು.

ಹಾಗಾಗಿ ಅನೇಕ ವ್ಯಕ್ತಿಗಳಿಗೆ ಹಲವು ಬಗೆಯ ಬಲಗಳಿವೆ. ಅವನ್ನು ಹಲವರು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ತಾರೆ. ದೇಹದ ಬಲವಿದೆ, ಅದರಿಂದ ಸಜ್ಜನರನ್ನು ರಕ್ಷಿಸಬಹುದು, ಅಥವಾ ದೇಶದಲ್ಲಿ ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಉಪಯೋಗಿಸಬಹುದು. ಯಾವಾಗ ಬಲದ ಹಿಂದೆ ಕಾಮರಾಗಗಳಿಲ್ಲವೋ ಅದು ಶುದ್ಧವಾದ ಬಲವಾಗುತ್ತದೆ. ಅದನ್ನು ಒಳ್ಳೆಯದಕ್ಕೆ ಮಾತ್ರ ಅಥವಾ ಸಮಾಜ ಕಲ್ಯಾಣಕ್ಕೆ ಮಾತ್ರ ಉಪಯೋಗಿಸ್ತಾನೆ. ಇಲ್ಲಿ ಕಾಮ ಅಂದರೆ ತನಗೆ ಇನ್ನೂ ಬರದೇ ಇರುವ ವಸ್ತುಗಳನ್ನು ಗಳಿಸಬೇಕು ಎಂಬ ಆಸೆ. ಅಧಿಕಾರ, ಕೀರ್ತಿ, ಲಾಭ, ಐಶ್ವರ್ಯ ಮುಂತಾದವುಗಳ ಕಡೆ ಗಮನ ಕೊಡದೇ ಇರಬೇಕು. ಇಂತಹ ಬಲವಂತ ತನ್ನಲ್ಲಿರುವ ಎಲ್ಲವನ್ನು ಸಮಾಜಕ್ಕೆ ಮರುಮಾತಾಡದೆ ಅರ್ಪಿಸಲು ಸಿದ್ಧನಾಗಿರ್ತಾನೆ. ಇವನಿಗೆ ಬರದಿರುವ ವಸ್ತುವಿನ ಮೇಲೆ ಹಂಬಲವಿಲ್ಲ. ಇರುವುದನ್ನಾದರೂ ರಕ್ಷಿಸಿಕೊಂಡಿರಬೇಕು ಅಂತ ಹೇಳಿ ಕಾತುರನೂ ಆತುರನೂ ಆಗಿರೋದಿಲ್ಲ. ತನ್ನಲ್ಲಿರುವಂಥ ಶಕ್ತಿಯನ್ನ ಬಹುಜನರ ಹಿತಕ್ಕೆ ಮತ್ತು ಬಹುಜನರ ಸುಖಕ್ಕೆ ಯಾರು ಅರ್ಪಣೆ ಮಾಡಲು ಸಿದ್ಧರಾಗಿರ್ತಾರೋ ಅಂತಹ ಬಲವಂತರ ಹಿಂದೆ ಇರುವ ಶಕ್ತಿಯೇ ಭಗವಂತನದಾಗಿದೆ. ಧರ್ಮಕ್ಕೆ ವಿರುದ್ಧವಲ್ಲದ ಆಸೆಗಳು ಅಂತಂದ್ರೆ ನನ್ನಲ್ಲಿರುವ ಆಸೆಯನ್ನು ತೃಪ್ತಿಪಡಿಸಿಕೊಳ್ಳುವುದರಿಂದ ಇತರರಿಗೆ ಯಾವ ಹಾನಿಯೂ ಕೂಡ ಆಗದೇ ಇರುವಂಥದ್ದು. ಇನ್ನೊಬ್ಬನಿಗೆ ಹೋಗುತ್ತಿದ್ದ ಅನ್ನವನ್ನ ಕಿತ್ತುಕೊಂಡು ನಾನು ಅದನ್ನು ತಿನ್ನುವುದಿಲ್ಲ. ದೇಹವಿರಬೇಕು, ಅನ್ನ ಬಟ್ಟೆಗಳಿರಬೇಕು, ಮನೆ ಮಠಗಳೂ ಇರಬೇಕು. ಆದರೆ ಜೀವ ಕರ್ಮವನ್ನ ಸವೆಸಬೇಕಾದರೂ ಕೂಡ ನಾವು ಬದುಕಿರಬೇಕು. ಆದರೆ ಅದಕ್ಕಾಗಿ ಅವನಲ್ಲಿ ಇನ್ನೊಬ್ಬರಿಗೆ ಹಾನಿಯಾಗದ ಕೆಲವು ನಿರ್ದೋಷವಾದ ಆಸೆಗಳಿರಬಹುದು. ಇದರಿಂದ ಯಾವ ಅಪಾಯವೂ ಇಲ್ಲ. ಮತ್ತೆ ಕೆಲವು ವೇಳೆ ಮಹಾವ್ಯಕ್ತಿಯಲ್ಲಿ ವಿಶ್ವ ಕಾರುಣ್ಯದಿಂದ ಪ್ರೇರಿತವಾದ ಹಲವು ಆಸೆಗಳಿರಬಹುದು. ತಾವು ಬದುಕಿರುವವರೆಗೆ ಇತರರಿಗೆ ಒಳ್ಳೆಯದನ್ನು ಮಾಡಬೇಕೆಂಬ ಆಸೆ ಇದೆ. ಎಷ್ಟು ಸಲ ಬೇಕಾದರೂ ನಾನು ಜನ್ಮವೆತ್ತಿ ಬರಲು ಸಿದ್ಧವಾಗಿರುವೆ. ಪ್ರಪಂಚದಲ್ಲಿ ಎಲ್ಲ ಜೀವಿಗಳೂ ಕೂಡ ಭಗವಂತನೆಡೆಗೆ ಹೋಗಲು ನಾನು ನೆರವಾಗಬೇಕೆಂಬ ಆಸೆ ಸ್ವಾಮಿ ವಿವೇಕಾನಂದರಲ್ಲಿತ್ತು. ಲೋಕ ಕಲ್ಯಾಣದ ಈ ಒಂದು ದೃಷ್ಟಿ ನೋಡಿದರೆ ಆಸೆಯೇ. ಆದರೆ ಆ ಭಾವನೆಯ ಹಿಂದೆ ಇದು ಅಲ್ಪ ವ್ಯಕ್ತಿತ್ವವಲ್ಲ, ಭಗವಂತನ ಭೂಮ ವ್ಯಕ್ತಿತ್ವವೇ ಸ್ವಾಮಿ ವಿವೇಕಾನಂದರಲ್ಲಿ ಒಂದು ನಿಮಿತ್ತವಾಗಿ ಕೆಲಸ ಮಾಡ್ತಾ ಇತ್ತು. ಇಡೀ ಮನುಕುಲವೇ ಭಗವಂತನೆಡೆಗೆ ಹೋಗಬೇಕು, ಅದಕ್ಕಾಗಿ ನಾನು ಜನ್ಮ ಎತ್ತಿ ಬರಲು ಜನ್ಮವೆತ್ತಿ ಬರಲು ನಾನು ಸಿದ್ಧನಾಗಿದ್ದೇನೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಆಸೆ ಮಾಡ್ತಾ ಇದ್ರು. ವ್ಯಕ್ತಿಗಳು ಇಲ್ಲಿ ಬರೀ ನಿಮಿತ್ತ, ಅವುಗಳ ಹಿಂದೆ ನಿಜವಾಗಿ ಕೆಲಸ ಮಾಡ್ತಾ ಇರುವಂಥವನು ಭಗವಂತನ ಆ ಶಕ್ತಿ. ಹಾಗಾಗಿ ಮಂಧ ಮತ್ತು ಮಧ್ಯಮ ಅಧಿಕಾರಿಗಳಿಗೆ ಅರ್ಥವಾಗುವಂತೆ ತನ್ನ ಸರ್ವವ್ಯಾಪಕತ್ವವನ್ನು ವಿವರಿಸ್ತಾ ಇದ್ದಾನೆ ಕೃಷ್ಣ ಈ ಶ್ಲೋಕದ ಮೂಲಕ. ಕಾಮ ಮತ್ತು ರಾಗ ಇರದ ಮನುಷ್ಯನು ತನ್ನ ಬಲವನ್ನು ಉಪಯೋಗಿಸುವುದೇ ಇಲ್ಲ. ಸಾಮಾನ್ಯವಾಗಿ ಎರಡು ಶಬ್ದಗಳಿಗೆ ವೇದಾಂತದಲ್ಲಿ ಒಂದೇ ಅರ್ಥವನ್ನು ಹೇಳೋದುಂಟು. ಆದರೆ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಈ ಎರಡು ಶಬ್ದಗಳಿಗೆ ಬೇರೆ ಬೇರೆಯಾದ ಅರ್ಥವನ್ನು ಕೊಟ್ಟು ಸರಿಯಾಗಿ ವಿವರಿಸಿದ್ದಾರೆ. ಕಾಮ ಅಂತಂದರೆ ನನ್ನಲ್ಲಿ ಇಲ್ಲದ ವಸ್ತುಗಳಿಗೆ ಇರುವಂಥ ಒಂದು ಬಯಕೆ. ಅದೇ ರಾಗ ಅಂತಂದರೆ ನನ್ನಲ್ಲಿರುವ ವಸ್ತುವಿನ ಮೇಲೆ ಪ್ರೀತಿ ಅಂಥೇಳಿ. ಯಾವುದು ನನ್ನಲ್ಲಿಲ್ಲವೋ ಅದು ನನಗೆ ಬೇಕು ಅಂಥೇಳಿ ಆಸೆ ಮಾಡುವಂಥದ್ದೇ ಕಾಮ್ಯ. ಇನ್ನು ಯಾವ ವಸ್ತುಗಳು ನನ್ನಲ್ಲಿ ಇದೆಯೋ ಅದೇ ವಸ್ತುಗಳ ಮೇಲೆ ನಾನು ಪ್ರೀತಿ ಮಾಡುವಂಥದ್ದು ರಾಗ. ಹಾಗಾಗಿ ಸಾಮಾನ್ಯವಾಗಿ ಎರಡೂ ಕಾರಣಕ್ಕಾಗಿಯೇ ವ್ಯಕ್ತಿಗಳಾಗಿ ಸಮಾಜವಾಗಲಿ ದೇಶವೇ ಆಗಲಿ ತನ್ನ ಬಲವನ್ನು ಪ್ರದರ್ಶಿಸುವಂಥದ್ದು. ಕ್ರಾಂತಿಗಳು, ಆಂದೋಲನಗಳು, ಜಗಳಗಳು, ಯುದ್ಧಗಳು ಇವೆಲ್ಲವೂ ಕೂಡ ಈ ಕಾಮ್ಯ ಮತ್ತು ರಾಗಗಳ ಕಾರಣಗಳಿಂದಲೇ ನಡೀತವೆ. ಬಲವಂತನಲ್ಲಿರುವಂತಹ ಕಾಮರಾಗ ವಿವರ್ಜಿತವಾದ ಬಲವು ನಾನು ಅಂಥೇಳಿ ಪರಮಾತ್ಮ ಹೇಳ್ತಿರುವಂಥದ್ದು. ಮುಂದುವರಿಸುತ್ತಾ ಧರ್ಮಕ್ಕೆ ಅವಿರುದ್ಧವಾದ ಕಾಮವು ನಾನು ಎಂದು ಹೇಳ್ತಾ ಇರುವ ಮೂಲಕ ಧರ್ಮ ಎಂಬ ಶಬ್ದಕ್ಕೆ ಸರಿಯಾದ ವಿವರಣೆಯನ್ನು ಈ ಹಿಂದೆನೆ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟಿದ್ದಾನೆ.

ಮನುಷ್ಯನ ನಿಜವಾದ ಧರ್ಮ ಅವನದೇ ನಿಜ ಸ್ವರೂಪ ಅಂತ. ಅವನು ಮಾಡುವ ಕೆಲಸಗಳು, ಅವನು ನಡೆಸುವಂಥ ವಿಚಾರಗಳು ಅವನ ಸ್ವರೂಪಕ್ಕೆ ವಿರುದ್ಧವಾಗಿಲ್ಲದಿದ್ದರೆ ಅವು ಅವನ ಧರ್ಮವಾಗುತ್ತೆ. ಅವನು ಮಾಡುವಂಥ ಕೆಲಸಗಳು ಮತ್ತು ವಿಚಾರಗಳು ಅವನ ಸ್ವರೂಪಕ್ಕೆ ವಿರುದ್ಧವಾದವುಗಳಾದರೆ ಅವನ್ನು ಅಧರ್ಮ ಅಂಥೇಳಿ ನಾವು ಕರಿತೇವೆ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನು ಅಂತ ಹೇಳಿದಾಗ ಪರಮಾತ್ಮ ಈ ಅರ್ಥದಲ್ಲೇ ಹೇಳಿರುವಂಥದ್ದು. ಅದರ ಅರ್ಥ ವಿಕಾಸದ ಮೇಲಿನ ಹಂತಗಳನ್ನು ಹತ್ತಬೇಕು ಅನ್ನುವಂಥ ಬಯಕೆ, ಅದೇ ರೀತಿ ಆತ್ಮನನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಬಯಕೆ ಕೂಡ. ಇದು ನಾನು ಎಂದು ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಮುಮುಕ್ಷುವಿನಲ್ಲಿರುವಂಥ ಮೋಕ್ಷವನ್ನು ಪಡೆಯಬೇಕೆನ್ನುವ ಬಯಕೆಯೂ ನಾನು ಎಂದು ಪರಮಾತ್ಮ ಹೇಳ್ತಾ ಇರುವಂಥದ್ದು. ಹೀಗೆ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಪರಮಾತ್ಮನೇ ವ್ಯಾಪಿಸಿರುವುದು ಎಂದು ಹೇಳಿದಾಗ ಪುರುಷನಿಗಿಂತ ಬೇರೆಯಾದ ಪ್ರಕೃತಿಯೊಂದು ಇದೆ ಎಂದಂತಾಯಿತು ಅಲ್ವೇ. ಈ ಪ್ರಕೃತಿಯು ತನಗಿಂತ ಬೇರೆಯಲ್ಲ ಎಂದು ತೋರಿಸಲು ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಾಗಿ ಅಂಥ ಅದ್ಭುತವಾದ ಮಾತಿಗೆ ಬುದ್ಧರಾಮನ ಅದ್ಯಾವ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಸಿದ್ಧಾಂತ ಮಂಡಿಸುವ ನೂರು ಪಂಥಗಳಿರಲಿ, ಸಿದ್ಧಾಂತ ಮಂಡಿಸುವ ನೂರು ಪಂಥಗಳಿರಲಿ, ಆಯ್ಕೆ ಇದೆ ನಿನಗಾಗಿ ಒಂದರನ್ವಯಕ್ಕೆ, ಬಿಡುವ ಪಡೆಯುವ ಹಕ್ಕು ನಿನ್ನಲಂತರ್ಗತವೋ, ಬಿಡುವ ಪಡೆಯುವ

ಹಾಗಾಗಿ ಎಲ್ಲಕ್ಕೂ ಅಧಿದೇವತೆಯೇ ಆಗಿರುವಂಥ ಆ ಭಗವಂತನ ಒಳದನಿಗೆ ನಾವು ಯಾವತ್ತಿದ್ರೂ ಮಿಡಿತಾ ಇರಬೇಕು ಅಂತಲೇ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅದೆಷ್ಟು ಚೆಂದಾಗಿ ಭಗವದ್ಗೀತೆಯ ಮಾತು ಮತ್ತು ಮುದ್ದುರಾಮನ ಮಾತುಗಳು ಒಂದಾಗ್ತವೆ ನೋಡಿ. ಅದೆರಡೂ ಒಂದಾಗಿದೆ ಅಂತಂದರೆ ನಾವು ಕೂಡ ಅದರ ಎಡೆಗೆ ಮನಸ್ಸು ಮಾಡಬೇಕು, ಅದರಂತೆ ಅನುಷ್ಠಾನಕ್ಕೆ ತರಿಸಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅಂಥ ಕಾರ್ಯಪ್ರವೃತ್ತಿಗೆ ನಾವೆಲ್ಲರೂ ಮನಸ್ಸು ಮಾಡೋಣ ಅಲ್ವೇ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ, ಎಚ್ಡಿಕೋಟೆ ತಾಲೂಕಿನ ಆನೆಮಾಳ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಹಾಡಿಯಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅದರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಯಚಡಿಕೋಟೆ ತಾಲೂಕಿನ ಹಾಲಿಮಳದ ಅಡಿಯ ನಿವಾಸಿಗರಾದ ಶ್ರೀಯುತ ರಾಜರವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಹಾನಿಮಳೆದ ಅಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ರಾಜುರವರೇ, ತಮ್ಮ ಒಂದು ಕಿರುಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
1: ಸರ್, ನನ್ನ ಹೆಸರು ರಾಜು ಅಂತ. ಹಾನಿಮಳ ಅಡಿ ಎಚ್ಚರಿಕೋಟೆ ಸರ್ ನನಗೆ ಪ್ರಕಾಶಿಸಿದ್ದಾರೆ.
0: ರಾಜುರ, ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ನಮ್ಮ ಮನೆಯಲ್ಲಿ 5 ಜನ ಇದೀವಿ. ಮಕ್ಕಳು, ಅಮ್ಮ, ಮತ್ತೆ ಎಲ್ಲ ಸೇರ್ಕೊಂಡು 5 ಜನ ಇದೀವಿ.

0: ಹೇಗಿನ ತಾವುಗಳು ಈ ಒಂದು ಆನಿಮಲ್ ದಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ ರಾಜುರವರೇ? ಹೇಗಿದೆ ಜೀವನ?
1: ತುಂಬಾ ಚೆನ್ನಾಗಿದೆ ಸರ್, ಆದ್ರೂ ಚೆನ್ನಾಗಿದ್ರು ಕೂಡ ಬಹಳ ಇದರದಲ್ಲೂ ಇದೆ, ಕಷ್ಟನೂ ಇದೆ, ಒಂದು ಕಷ್ಟ ಸುಖ ಇದ್ದದ್ದೇ ಮಾಡೋದು ನೋಡಿ ತಿನ್ನೋದು ಇದೇ ಕೆಲಸ. ಮತ್ತೆ ಬೇರೆ ಜಾಗಗಳನ್ನು ಕೂಡ ಪಾರ್ಸ್ಕಾಡ್ಲೇ ಇದ್ದೀವಿ. ಯಾವುದು ಹತ್ತು ಪತ್ರಗಳು ನಾವು ಸುಮಾರು ಜನಗಳಿಗೆ ಇದ್ದಾವೆ ಸರ್. ಇದು ನಮ್ಮಂತೆ ನಮಗೆ ನಾವು ಅರ್ಜಿ ಹಾಕಿ ಸುಮಾರು ಬಂದಿಲ್ಲ, ಆದ್ರೂ ರಿಜೆಕ್ಟ್ ಆಗಿದ್ದಾವೆ. ನಮ್ಮ ಪಂಚಾಯತಿಲೆಲ್ಲ ಇದಾರ್ದು ಕೊಟ್ಟು ಮನೆಯನ್ನು ಬೆರ್ಕೊಂಡು ಇದಾರ್ದೆಲ್ಲ ಆಗಿದ್ದೇವೆ, ಆದರೂ ಪಾರಿಸ್ನವರು ಬಿಡ್ತಾ ಇಲ್ಲ.
0: ಹಾಗಿದ್ರೆ ತಮಗೆ ಸರ್ಕಾರದಿಂದ ಯಾವೆಲ್ಲ ಹಕ್ಕು ಪತ್ರಗಳು ಸಿಕ್ಕಿದವೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ?
1: ಸುಮಾರು ಹಕ್ಕು ಪತ್ರ ಸುಮಾರು ಜನಕ್ಕೆ ಇವು ಮೊದಲಿಗೆ ಮಾಡಿದವರು ಹಕ್ಕು ಪತ್ರಗಳೆಲ್ಲ ಆಗಿದಾವೆ ಸರ್. ಹಿಂದೆ ಮಾಡ್ಕೊಂಡಿರೋರು ಅರ್ಜಿ ಹಾಕಿದವರೆಲ್ಲ 18 ವರ್ಷ ತುಂಬಿ ನಂತರ ಮಾಡಿರೋರಿಗೆಲ್ಲ ಸ್ವಲ್ಪ ಹಿಂದೆ ಮುಂದೆನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇರೋವರಿಗೆ ಇದೆ, ಇಲ್ಲದವರಿಗೆ ಇಲ್ಲ.
0: ತಮಗೆ ಸಿಕ್ಕಿದೆಯ ಹಕ್ಕು ಪತ್ರಗಳು?
1: ನಮ್ಮ ಅತ್ತೆಯವರಿಗಿದೆ, ನಮ್ಮ ಚಿಕ್ಕಪ್ಪ ಮತ್ತೆ ಅವರಿಗೆ ಒಂದು ಸ್ವಲ್ಪ ದರದಿದೆ, ಅವರಿಗೆಲ್ಲ ಸಿಕ್ಕಿದೆ. ಮತ್ತೆ ನನಗೂ ಇಲ್ಲ, ನಮ್ಮ ತಂದೆಯವರಿಗಿಲ್ಲ, ಅವ್ರನ್ನ ಬೇರೆ ಇದಾರಲ್ಲ. ನಾವು ಮದುವೆ ಆದ ಇದ ನಂತರ ನಮ್ಗೆಲ್ಲ ಯಾರಿಗೂ ಇಲ್ಲ, ಅವ್ರಿಗೂ ರಿಜೆಕ್ಟ್ ಆಗಿ ಹೋಗಿದೆ. ಎಲ್ಲ ವಾಪಸ್ ಬಂದ್ಬಿಟ್ಟಿದೆ, ಅದನ್ನ ಮತ್ತೆ ರಿಜೆಕ್ಟ್ ಮಾಡ್ಬೇಕು ಅಂತ ಪಂಚಾಯತಿಗೆಲ್ಲ ಓಡಾಡೋದು ಈ ಕಂತಲ್ಲಿ. ಮತ್ತೆ ವಾಪಸ್ ಹೋಗಿದೆ, ಸ್ವಲ್ಪ ಜನಕ್ಕೆ ಹೋಗಿದೆ, ಸ್ವಲ್ಪ ಜನ ಬಂದಿಲ್ಲ, ಇಲ್ಲೇ ಇದ್ದೇವೆ ಪತ್ರಗಳೆಲ್ಲ ಹೊಟ್ಟೆ ಇಲ್ಲ ಸರ್.
0: ಸರಿಯಾಗಿ ಸ್ಪಂದಿಸ್ತಿದ್ರೆ ನಿಮ್ಗೆ ಗ್ರಾಮ ಪಂಚಾಯತಿಯವರು ಈ ರೀತಿ ಹಕ್ಕು ಪತ್ರಗಳ ಸಂಬಂಧಪಟ್ಟಂಗೆ?
1: ಪತ್ರ ಹಿಂಗೆ ಇರೋದು ಸುಮಾರು ಜನಕ್ಕೆ ಹಿಂಗೇನೆ, ಈಗ ಪಿ ಡಿ ಅವರು ಮತ್ತೆ ಅಧ್ಯಕ್ಷರು ಇವರೆಲ್ಲ ಸ್ವಲ್ಪ ಎಲ್ಲ ನೋಡ್ತಾ ಇದಾರೆ, ಮಾಡ್ತಾರೆ, ಮಾಡುದು ಸ್ವಲ್ಪ. ಆದ್ರೂ ಈ ಪಾರಿಸ್ ನಂತರ ಏನನ್ನೆಲ್ಲ ಹೇಳಿ ಮಾಡಿ ಅವಾಗ ಏನ್ ಹೇಳ್ತಾರ ಅಂತ ಗೊತ್ತಿಲ್ಲ. ಸರ್ಕಾರದಿಂದ ಯಾವ ರೀತಿಲಿ ಇರ್ತದೆ ಅಂತ ಗೊತ್ತಾಗಲ್ಲ. ಮತ್ತೆ ನಾವು ಅದನ್ನೆಲ್ಲ ಇದನ್ನ ಮಾಡ್ಕೊಂಡಿಲ್ಲ, ಗೊತ್ತಿರೋವರೇ ಸ್ವಲ್ಪ ಎಲ್ಲ ಮುಂದೆ ಹೋಗೋದಾದ್ರೆ ನಾವು ಅದರ ಹಿಂದೆ ಏನಾದ್ರು ಮಾಡ್ಕೋಬಹುದು.
0: ಅದೇ ತಮಗೆ ಬೇಕಾದಂತ ಹಕ್ಕು ಪತ್ರಗಳು ಏನಾದ್ರೂ ಗ್ರಾಮ ಪಂಚಾಯತಿಗೆ ಹೋದಾಗ ಅವರು ತಮ್ಮ ಒಂದು ಕಷ್ಟಕ್ಕೆ ತುಂಬಾ ಸ್ಪಂದಿಸ್ತಾ ಇದಾರೆ?
1: ಅದೆಲ್ಲ ಮಾಡ್ತಾರೆ ಸರ್. ಬೇರೆ ರೋಡ್ಗಳಿಗೆ ಅದಿಗೆ ಮನೆಗಳ ಅದಕ್ಕೂ ಮಾಡ್ತಾ ಇದಾರೆ, ಅರ್ಜಿ ಎಲ್ಲ ಹಾಕಿದ್ರಿ. ನಮ್ಗೆ ಅಂತವರಿಗೆಲ್ಲ ಹಕ್ಕು ಪತ್ರ ಇರೋವರಿಗೆ ಮಾತ್ರ ಮನೆ ಮಾಡೋದಕ್ಕೆ ಬಿಡೋದು ಹಂಗೆ ಅಂತ ಹೇಳಿ ಎಲ್ಲ ತಡೆ ಮಾಡ್ಬಿಟ್ಟಿದ್ದಾರೆ ಸರ್. ಸುಮಾರು ಅರ್ಜಿಗಳೆಲ್ಲ ಹಾಕಿದ್ರು ನಾವು ಈ ಮನೆಗಳಿಗೆಲ್ಲ, ಅದು ಕೂಡ ಹಿಂಗಾಗಿದೆ ಏನಂತ ಗೊತ್ತಿಲ್ಲ ಸರ್, ಕೇಳ್ಬೇಕು.
0: ಇವಾಗ ಸರ್ಕಾರದಿಂದ ಈ ಹಕ್ಕು ಪತ್ರಗಳ ಒಂದು ಅಪ್ಲಿಕೇಶನ್ ಬಿಟ್ಟಾಗ ನಿಮ್ಗೆ ಗ್ರಾಮ ಪಂಚಾಯತಿಯವರು ನಿಮ್ಗೆ ರೀತಿ ಏನಾದ್ರೂ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಹೇಗೆ?
1: ಅದು ಸ್ವಲ್ಪ ಜನ ಗೊತ್ತಾದ್ರೆ ಕರೀತಾರೆ ಸರ್, ಇಲ್ಲದ್ರೆ ಅವರವರೇ ಮಾಡಿ ಏನ್ ಮಾಡ್ಬೇಕು ಅಂತ ಅವರೇ ಇದು ಕೊಡ್ತಾರೆ. ಯಾವ ಇದಾರ್ದಿಲ್ಲ,
0: ಆದಷ್ಟು ಸರ್ಕಾರದಿಂದ ಬರುವಂತ ಕೆಲವು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಇಟ್ಕೊಡ್ತಾ ಇರ್ತಾರೆ.
1: ಹಾ ಮಾಡ್ತಾರೆ ಸರ್, ಬರೋದನ್ನ ಸ್ವಲ್ಪ ಜನಗೆ ಹೇಳ್ತಾರೆ, ಇಲ್ಲದವರಿಗೆಲ್ಲ ಅವ್ರವ್ರಿಗೆ ಇರೋದು ಅವ್ರ ಮನೆ ಮನೆ ಇರೋತ್ತಿಗೆಲ್ಲ ಅಂತವರಿಗೆ ಮಾತ್ರ ಮಾಡ್ಕೊಳ್ಳೋದು, ನಮ್ಮಂತವರಿಗೆಲ್ಲ ಯಾವುದು ಪ್ರಯೋಜನ ಇಲ್ಲ.
0: ತಮಗೆ ಈ ಹಕ್ಕು ಪತ್ರಗಳಿಂದ ಎಷ್ಟೆಲ್ಲ ಅನುಕೂಲವಾಗ್ತಿದೆ ರಾಜುರವರೇ?
1: ಹಕ್ಕು ಪತ್ರ ಇರೋರಿಗೆ ಸಹ ತುಂಬಾ ಅನುಕೂಲನೇ ಇದೆ, ಮನೆಗೆಲ್ಲ ತೊಂದರೆ ಏನಿಲ್ಲ. ಈಗ ಸುಮಾರು ನನಗೆ ಕರೆಂಟು ಆಗಿದೆ ನಮ್ಮ ಆಡಿ ಅಡಿಗೆ ಎಲ್ಲ, ಈ ನಮ್ಮ ಸಿದ್ದರಾಮಯ್ಯ ಅವರು ಬಂದ ಇದರದಲ್ಲಿಂದ ಅವರು ಬಂದು ಇಲ್ಲಿ ಉದ್ಬೂರ್ಗೆ ಬಂದು ಮಾತಾಡಿದ ನಂತರ ಎಲ್ಲರಿಗೂ ಆಗಿದೆ, ಮನೆ ಸ್ವಲ್ಪ ಆಗಿದೆ, ಸ್ವಲ್ಪ ಜನಕ್ಕೆ ಕರೆಂಟು ಆಗಿದೆ, ಅದಿಗೆಲ್ಲ ತೊಂದರೆ ಏನಿಲ್ಲ. ಹಕ್ಕು ಪತ್ರ ಇರೋವ್ರಿಗೆ ಮನೆ ಎಲ್ಲ ಮಾಡ್ಕೋಬಹುದು, ಇಲ್ಲದ್ರೆ ಇಲ್ಲ ಮನೆ ಕಟ್ಟಕ್ಕೆ ಬಿಡೋದ. ಈಗ ಹೊಸ ಅರ್ಜಿಗಳು ಕೊಟ್ಟಿದ್ದೀವಿ, ಅದಕ್ಕೆ ಏನಾದ್ರು ಮನೆಗಳು ಆಗಿದವೋ ಆಗಿಲ್ವೋ, ಸುಮಾರು ಮನೆ ಕಟ್ಟಿ ಬಿಟ್ಟಿದ್ದಾರೆ ಸರ್, ಅದಕ್ಕೂ ಕೂಡ ಪೇಮೆಂಟ್ ಕೂಡ ಆಗಿಲ್ಲ, GPS ಮಾಡಿ ಕೇಳಿಸಿದ್ದಾರೆ, ಅದಕ್ಕೆ ಇದಾರದು ಆಗ್ತಾ ಇಲ್ಲ, ಅದೇ ನಿಂತೋಗಿದೆ. ನಮಗೂ ಒಂದು ಆಗಿದೆ, ನಾ ಒಂದು 70,000 ರೂಪಾಯಿ ಅನ್ನೋದು ಒಂದು ಮನೆ ಒಂದು ಬಿಡುಗಡೆ ಆಗಿತ್ತು, ಯಾಕಂದ್ರೆ ನಾವು 70,000 ರೂಪಾಯಿ ನಮ್ಗೆ ಗೊತ್ತಿಲ್ಲ, ಎಲ್ಲ ಕಡೆ ಕೇಳಿ ನೋಡ್ದ ಸರ್, ಅದ್ ಮಾಡ್ಬೇಕು ಇದು ಯಾವ ಕಡೆ ಬಂದಿರೋ ದುಡ್ಡು ಹೋಗಿ ಅಂತ, ಏ ಅದು ಯಾವ್ದು ಗೊತ್ತಿಲ್ಲ ಅಂತ ಅವರು ಕೂಡ ಹೇಳಿದ್ರು. ನಮ್ಗೆ ಗೊತ್ತಿಲ್ಲ ಮೇಲೆ ನಮ್ಮ ಬಡತನ ಗೊತ್ತು ನಮ್ಗೆ, ನಾವೇನು ಮಾಡುದು ಅದನ್ನ ಸ್ವಲ್ಪ ನಾವು ಬಳಸ್ಕೊಬಿಟ್ಟು ಕಷ್ಟ ಆಗಿದೆ. ಅದಿಗೆಲ್ಲ ಸ್ವಲ್ಪ ಹಳೆ ಮನೆಗಳು ಇತ್ತು, ಅವಿಗೆಲ್ಲ ಸ್ವಲ್ಪ ಟಾರ್ಪಾಯಿಗಳು ಯಾವ್ದನ್ನೆಲ್ಲ ತಂದು ಸ್ವಲ್ಪ ರಿಪೇರಿ ಎಲ್ಲ ಮಾಡ್ಕೊಂಡು ಇರೋದನ್ನ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಇರೋರು ಇಟ್ಕೊಂಡಿದ್ದಾರೆ, ಇಲ್ದವರು ಮುಗಿಸ್ಬಿಟ್ಟಿದ್ದಾರೆ. ಅದನ್ನ ಮತ್ತೆ ಬೇರೆ ಟೆಂಡರ್ ತಕೊಂಡವರು ಇಲ್ಲಿ ಜನಗ ನಮ್ಮ ಆ ಕಡೆ ಕಡೆ ಸಂಘ ಸಂಸ್ಥೆಯಲ್ಲಿ ಓಡಾಡೋರು ಅದನ್ನ ಬರ್ತದೆ ಅನ್ನೋ ಇದರದಲ್ಲಿ ಒಂದು ಇಲ್ಲೇ ಪಂಚಾಯತಿಲೆ ಒಂದು ಮೀಟಿಂಗ್ ಗಳನ್ನ ಮಾಡಿದ್ರು, ಮಾಡಿ ಅದಕ್ಕೆ 4 ಲಕ್ಷ ನಂತ ಇದು ಮಾಡಿ ಕೊಡ್ತೀವಿ ನಾವು, ಅದನ್ನೇ ನೀವು ಮುಗಿಸಿದ್ರೆ ಇದು ಮಾಡಿ ಕಟ್ಟಿ ಗೋಡೆ 7 ಅಡಿ ಗೋಡೆಗಳನ್ನ ಇಳಿಸಿ ಕಾಣಿಸ್ಬೇಕು ಅಂತ ಹೇಳಿದ್ರು. ಆಗ ಸ್ವಲ್ಪ ಜನ ಮಾಡಿದ್ದಾರೆ, ಸ್ವಲ್ಪ ಜನ

0: ಬೇರೆ ಕೊಟ್ಟು ರೆಡಿ ಮಾಡ್ಕೊಂಡಿದ್ದಾರೆ, ಮನೆಯೆಲ್ಲ ಎದ್ದಿದೆ ಅರ್ಧ ಅರ್ಧಕ್ಕೆ ಆಗಿದೆ, ಅದು ಬಿಲ್ ಮಾತ್ರ ಆಗ್ತಾ ಇಲ್ಲ.
1: ಅಂದ್ರೆ ಇದ್ರ ಬಗ್ಗೆ ಏನಾದ್ರೂ ಕೇಳಿದ್ದೀರಾ, ಇನ್ನೂ ಯಾಕೆ ಬಿಲ್ ಆಗಿಲ್ಲ ಅಂತ ಏನಾದ್ರು?
0: ಅದೇ ಕೇಳಿದ ಸರ್, ಇನ್ನೂ ಆಗಿಲ್ಲ. ಅದು ಮುಂದೆ ಬಿಲ್ಲುಗಳ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರನೇ ಮಾಡ್ಬೇಕು ಅಂತ ಹೇಳಿ ನಿಲ್ಸ್ಬಿಟ್ಟಿದ್ದಾರೆ.
1: ಅದೇ ಕೇಂದ್ರ ಸರ್ಕಾರದಿಂದ ಆದೇಶ ಬರೋವರೆಗೂ ಕೂಡ ಏನೋ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ.
0: ಏನಂಗ ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಾ ಇದಾರೆ. ಅವ್ರು ಕೊಡ್ಬೇಕಂತೆಲ್ಲ ಎಚ್ಚಿಡಿ ಕೊಟ್ಟೆ ವಿಚಾರದಲ್ಲಿ, ನಮ್ಮ ತಾಲೂಕಲ್ಲಿಂದ ಬರ್ಬೇಕಂದ್ರೆ ಅವರು ಮಂದಿಸ್ಬೇಕು ಅವ್ರ ಕಡೆ ವಿಚಾರದಲ್ಲೇ ಇರೋದು. ಅದೇ ಸಹಿತ
1: ಇವಾಗ ರೇಷನ್ ಕಾರ್ಡ್ ಅವುಗಳನ್ನೆಲ್ಲ ಮಾಡಿಸ್ಕೊಂಡಿದ್ದೀರಾ ಹೇಗೆ?
0: ಹಾ, ರೇಷನ್ ಕಾರ್ಡ್ ಇದೆ ಸರ್, ಜಾತಿ ಸರ್ಟಿಫಿಕೇಟು ಇವೆಲ್ಲ ಸುಮಾರು ಇದೆ ಸರ್. ಒಬ್ಬರಿಗೆ ಇಲ್ಲ, ಒಬ್ಬರಿಗೆ ಎಲ್ಲ ನಮ್ಮಲ್ಲೆಲ್ಲ ಇದೆ ಸರ್. ಸುಮಾರು ಜನಗಳ ನಾವೇ ಖುದ್ದಾಗಿ ಮಾಡಿಸ್ಕೊಟ್ಟಿದೀವಿ. ನಾವು ಅದಿಗೆ ಸ್ವಲ್ಪ ಆ ಕಡೆ ಕಡೆ ಓಡಾಡ್ತೀವಿ ಸರ್, ಯಾವ್ರಿಗೆ ಇಲ್ಲ ಅಂತ ಕಂಡು ಬಂದ್ರೆ ಮಾಡಿಸ್ಕೊಡ್ತೀವಿ ಸರ್. ನಾವೇ ಇದಾರು ಓಡಾಡ
1: ಅಂದ್ರೆ ತಮ್ಮ ಅಡಿಯಲ್ಲಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಸಿಕ್ಕಿದೆ.
0: ಹಾ, ಸಿಕ್ಕಿದೆ ಸರ್.
1: ಕೆಲವ್ರಿಗೆ ಏನಾದ್ರು ಈ ರೀತಿ ರೇಷನ್ ಕಾರ್ಡ್ ಬಗ್ಗೆ ಯಾವ ರೀತಿ ಅರ್ಜಿ ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ, ಅವ್ರಿಗೆಲ್ಲ ನೀವೇ ಮುಂದೆ ನಿಂತು ರೇಷನ್ ಕಾರ್ಡ್ ಅನ್ನು ಮಾಡಿಸ್ಕೊಡ್ತೀರಾ?
0: ಹೌದು ಸರ್, ನಮ್ಮ ನಾವೇ ಹೋಗ್ತೀವಿ. ನಾವು ಏನಾರು ರೇಷನ್ ಕಾರ್ಡ್ ಗೆ ಬಿಟ್ಟಿದ್ದಾರೆ ಅಂತ ಕಂಡು ಬಂದ ಮೇಲೆ ನಾವೇ ಹೋಗಿ ಅದನ್ನ ಕರ್ಕೊಂಡು ಹೋಗಿ ಈ ತರ ಮಾಡ್ಬೇಕು ಅನ್ನೋ ಇದನ್ನ ಮಾಡ್ತೀವಿ ಸರ್.
1: ತಮ್ಮ ಅಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ಆನೆಮಲ್ದಾಡಿಯಲ್ಲಿ 100 ಕುಟುಂಬಗಳಿದ್ದಾವೆ ಸರ್.
1: ಅಂದ್ರೆ ಆನೆಮಲ್ದಾಡಿಯಲ್ಲಿ 125 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ಮಾಡ್ತಾ ಇದ್ದಾರೆ ಸರ್.
1: ತಾವುಗಳು ಯಾವ ಜನಾಂಗಕ್ಕೆ ಸೇರಿದವರು ರಾಜರವರೇ?
0: ನಾವು ಸರ್ ಜೈನ ಕುರುಬರು ಜನಾಂಗ ಸೇರ್ಕೊಂಡವರು.
1: ಜೈನ ಕುರುಬರು?
0: ಹೌದು ಸರ್.
1: ಅಂದ್ರೆ ತಮ್ಮ ಒಂದು ಆನೆಮಲ್ದಾಡಿಯಲ್ಲಿ ಸಂಪೂರ್ಣವಾಗಿ ಜೈನ ಕುರುಬರೇ ವಾಸ ಮಾಡ್ಕೊಂಡು ಹೋಗ್ತಿದ್ರ ಅಥವಾ ಬೇರೆ ಜನಾಂಗದವ್ರು ಏನಾದ್ರು ಇದ್ದಾರಾ ಹೇಗೆ?
0: ಬೇರೆ ಜನಾಂಗ ಇದಾರೆ ಸರ್, ನಾವು 100 ಜನಾಂಗ ಇದ್ದೀವಿ. ಒಂದು ಬೆಟ್ಟ ಕುರುಬರು, ಒಂದು 2-3 ಕುಡುಂಬಗಳು ಇದಾವೆ, ಮತ್ತೆ ಯರವ ಜನಾಂಗ ಒಂದು 10-15 ಜನ ಕುಟುಂಬ ಇದಾವೆ, ಮತ್ತೆ ಬಾಕಿ ಎಲ್ಲ ಜೈನ ಕುರುಬರು ಸರ್.
1: ಅಂದ್ರೆ ತಮ್ಮ ಒಂದು ಅಡಿಯಲ್ಲಿ 3 ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ವಾಸ ಮಾಡ್ತಿದ್ದೀವಿ.
1: ತಾವುಗಳು ಜೈನ ಕುರುಬ ಜನಾಂಗಕ್ಕೆ ಸೇರಿದವರು?
0: ಹೌದು ಸರ್.

0: ಇವಾಗ ತಮ್ಮ ಅಡಿಯಲ್ಲಿ ಶೌಚಾಲಯಗಳು ಹೇಗಿದೆ? ಎಲ್ಲ ಮನೆಗಳು ಕೂಡ ಶೌಚಾಲಯ ಆಗಿದೆಯಾ?
1: ಶೌಚಾಲಯ ಅಂತ ಹೇಳಕ್ ಹೋದ್ರೆ ಶೌಚಾಲಯ ಯಾವ್ದು ಆಗಿಲ್ಲ, ಎಲ್ಲ ಕಾಡಿಗೆನೆ ಹೋಯ್ತಾ ಇರ್ತೀವಿ.
2: ನಾವು ಊರ ಜನಗೆಲ್ಲ ಇದಾವೆ, ನಮಗೆ ಇಲ್ಲ, ನಾವು ಕಾಡಿಗೆನೆ ಹೋಯ್ತಾ ಇದೀವಿ. ಈ ಪಂಚಾಯತಿ ಕೂಡ ಅರ್ಜಿ ಹಾಕ್ ಕೂಡ ಯಾವ್ದು ನಮ್ಗೆ ಅವ್ರು ಇದು ಮಾಡಿಲ್ಲ. ಅಲ್ಲಿ ತೋರ್ಸೋದಕ್ಕೆ ನಾವೆಲ್ಲ ಹೋಗಿ ಕೇಳಿದ್ರೆ ಇದು ಆಗಿದೆ ಅಂತ. ಈ ಕಂತಿಲಿ ನಮ್ಮ ಅನಿಸ್ಕುಮಾರ್ ಬಂದಾಗ ಕೂಡ ನಾವು ಇಲ್ಲಿ ಕೇಳಿದ್ವು, ಶೌಚಾಲಯ ಕೂಡ ಇಲ್ಲಿ ಯಾವ್ದಿಲ್ಲ ಮಾಡಿ, ನಮ್ಮ ಈ ಪಂಚಾಯತಿಯಿಂದ ಯಾವ್ದಿಲ್ಲ ಮಾಡ್ಕೊಡಿ ಅಂತ ಕೇಳಿದಕ್ಕೆ ಅದು ಕೂಡ ಅವರು ಆಗಿದೆ ಅಂತ ತೋರ್ಸೋದು ಹೊರತು ಮತ್ತೆ ಬೇರೆ ಯಾವ್ದು ಆಗಿಲ್ಲ. ಎಲ್ಲ ಮೊದಲಿಗೆ ಮಾಡ್ಕೊಟ್ಟಿದೀವಿ ಅಂತ ತೋರಿಸ್ತಾ ಇದೆ ಅವರು ವಿಚಾರದಲ್ಲಿ, ನಮಗೆ ಇಲ್ಲ. ಹಾಗಾಗಿದೆ ಸರ್.
0: ಇವಾಗ ತಮ್ಮ ಒಂದು ಆನೆಮಲ್ದಾಡಿಯಲ್ಲಿ ಒಟ್ಟು 125 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದೀವಿ ಅಂತ ಹೇಳ್ತಾ ಇದೀರಾ. ಅಲ್ಲಿ ಎಷ್ಟು ಮನೆಗಳಿಗೆ ಶೌಚಾಲಯ ಸಿಕ್ಕಿದೆ, ಎಷ್ಟು ಮನೆಗಳಿಗೆ ಸಿಕ್ಕಿಲ್ಲ?
2: ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ಗ್ರಾಮ ಪಂಚಾಯತಿಗೆ ಅಲ್ಲೇ ಹೇಳುದ ಸರ್, ಮಾಡ್ಕೊಡಿ ಅಂತ ಅರ್ಜಿಗಳ ಕೂಡ ಸ್ವಲ್ಪ ಜನಗೆ ಅರ್ಜಿ ಕೂಡ ಹಾಕಿದ್ದಾರೆ. ಅರ್ಜಿ ಹಾಕದೆ ಕಂಡು ಹೇಳಿದ್ದಾರೆ, ಹಂಗು ಕಂಡು ಬಂದು ಕೂಡ ಅವರು ನೋಡ್ತಾ ಇದಾರೆ ಸರ್. ಈಗಲೂ ಬಂದು ಅಲ್ಲ ಗಣಿ ಇಲ್ಲ ಗಣಿ ನೋಡೋದಕ್ಕೂ ಪಂಚಾಯತಿಗೆ ಹೋಗೋದು ಹೋದ್ರು ಕೂಡ. ಈಗ ಅಂತೂ ಅಧ್ಯಕ್ಷ ಮಾರಲ್ಲ, ಯಾರು ಇಲ್ಲ, ಯಾರ ಒಟ್ಟು ನಡೆದಿಲ್ಲಲ್ಲ, ಅದು ಇದಾಗಿದೆ. ಆದರೂ ಇದರಲ್ಲಿ ಯಾವುದು ಇದ್ದ ಸರ್.
0: ಇವಾಗ ತಮಗೂ ಗೊತ್ತಿದ್ರೆ ರಾಜರು ಅವ್ರೆ, ಇವಾಗ ಒಂದು ತಾವುಗಳೊಂದು ಕಾಡಿನ ಪ್ರದೇಶದಲ್ಲಿ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರ. ಇವಾಗ ಏನಾದ್ರು ಶೌಚಾಲಯಕ್ಕೆ ಕಾಡೊಳಗಡೆ ಹೋಗ್ತಿದೀವಿ ನಾವು ಅಂತ, ಇವಾಗ ಅಲ್ಲಿ ಪ್ರಾಣಿಗಳ ಭಯನ ಕೂಡ ಇರುತ್ತೆ. ಗ್ರಾಮ ಪಂಚಾಯತಿಗೆ ಹೋಗಿ ರೀತಿ ಅನ್ನೋ ದೂರು ನೀಡಿದ್ದೀರಾ ಯಾವಾಗ್ಲಾದ್ರು?
2: ಎಲ್ಲ ದೂರು ನೀಡಿ ಕೂಡ ಅವ್ರು ಯಾವುದು ಬಂದ ದಿವಸ ಮಾಡೇ ಇಲ್ಲ ಸರ್. ನಮ್ಮ ಇದರಿಗೆ ಈಗ ನೋಡಿ ಇಷ್ಟೊತ್ತಿಗೆ ಇದಾರೆ, ಇವಾಗ ಒಂದ್ ನೋಡಿ ಆನೆ ಈಗಲೇ ಕಷ್ಟ ಇದೆ ಅಲ್ಲೇ ಇದೆ. ಅದು ಕೂಡ ಈಗ ಶೌಚಾಲಯ ಹೋಗೋದಕ್ಕೆ ಬಹಳ ಇದಾರೆ, ಹೆಂಗಸರು ಮಕ್ಕಳು ಹೋಗೋದಕ್ಕೆ ತುಂಬಾ. ರಾತ್ರಿ ಹೊತ್ತಲ್ಲಿ ಏನಾದ್ರು ಹೋಗ್ಬೇಕಂತ ಕಂಡು ಬಂದ್ರು ಕೂಡ ಮನೆ ಪಕ್ಕದಲ್ಲಿ ಆನೆಗಳೆಲ್ಲ ಓಡಾಡ್ತವೆ. ನಮ್ಮ ಮನೆ ಕೂಡ ಸಡ್ಡು ಕೂಡ ನಮ್ಗೆ ಒಂದು ಬಂದು ಹೊಡೆದು ಬಿಟ್ಟಿತ್ತು ಆನೆ. ಹಸಿನಕಾಯಿ ತಿನ್ನಕ್ಕೆ ಬಂದು ನಾವು ಬೇರೆ ಮನೇಲಿ ಮಲ್ಕೋಬಿಟ್ಟಿದ್ವು. ಹೊರಗಡೆ ನಾವು ಈಸೆ ಒಂದ್ ಸೈಡ್ ಅಲ್ಲಿ ನಮ್ಮ ಬಾವವ್ರ ಮನೆ ಪಕ್ಕದಲ್ಲಿ ಒಂದು ಮನೆ ಇದೆ, ಅದು ನಮ್ಮ ಮನೆನೆ, ಅದಕ್ಕೆ ಬಂದು ಹೊಡೆದು ಬಿಟ್ಟು ಹೊಂಟಾಕ್ತಿವಿ ಸರ್. ಅದು ಕೂಡ ಹೇಳಿ ಇದರ ಬಗ್ಗೆ ನಾವು ಫಾರೆಸ್ಟ್ ಅವರಿಗೆ ನೋಡಿದೆ, ಅದು ವಾಟ್ಸ್ಆಪ್ ಮಾಡ್ಕೊಟ್ಟಿದೆ, ಈ ತರ ಆಗಿದೆ, ಬಂದ್ ಜಿ ಪಿ ಎಸ್ ಏನಾದ್ರು ಮಾಡ್ಬೋದ ಅಂತ ಬಂದಿನ ಅಂದ್ಬಿಟ್ಟು ಬಂದಿದೆ.
0: ಎಷ್ಟು ವರ್ಷಗಳಾಯ್ತು ಜಿ ಪಿ ಎಸ್ ಮಾಡ್ಕೊಂಡೋಗಿ?
2: ಇನ್ ಸ್ವಲ್ಪ ಇನ್ನಾಗ ನಿನ್ನೆ ಮೊನ್ನೆ ಇಸ್ ಸರ್, ಒಂದು ವಾರ ಆಗಿದೆ ಅಷ್ಟೇ, ಅಷ್ಟಿಗಾಗಿದೆ ಸರ್.
0: ಅಂದ್ರೆ ತಮ್ಮ ಮಾಡಿಲಿ ಒಂದು ಮನೆಗೆ ಕೂಡ ಶೌಚಾಲಯಗಳೇ ಇಲ್ಲ?
2: ಯಾವ್ದಿಲ್ಲ ಸರ್, ಶೌಚಾಲಯ ಕೂಡ ಇಲ್ಲ. ಶೌಚಾಲಯ ಇಲ್ಲ

0: ತುಂಬಾ ಹೆಂಗಸರು ಮಕ್ಕಳು ಹೋಗೋದು ತುಂಬಾ ಕಷ್ಟ ಮತ್ತೆ ಎವಳು ಊಟ ಪ್ರಯೋಜನ ಇಲ್ಲ ಸಾಯ್, ನಾವು ಅದ್ ಮಾಡ್ಕೊಡಿ ಅದ್ ಮಾಡ್ಕೊಡಿ ದೀಸ ಕೇಳಕ್ ಹೋದ್ರೆ ಅದು ಒಂದು ಮರವಾಗಿಲ್ಲ ಅಂದ್ಬಿಟ್ಟು ನಾವೇ ಹೇಳೇ ಮಾಡಿಕೊಡೋದಾದ್ರೆ ನಾವು ಹೋಗಿ ಕೇಳ್ಬೋದು ಸರ್.
1: ಹೌದು, ತಮ್ಗೆಲ್ಲ ಜಮೀನ್ ಸಿಕ್ಕಿದೆಯಾ? ಜಮೀನ್ ಇದೆ ಹೇಗೆ?
0: ಜಮೀನ್ ಇದೆ ಸರ್, ಅದೇ ಫಾರೆಸ್ಟ್ ಕಾಡಲ್ಲಿ. ಸ್ವಲ್ಪ ಜನ ಮಾಡ್ತಾ ಇದಾರೆ, ಸ್ವಲ್ಪ ಜನ ಮಾಡ್ತಾ ಇಲ್ಲ. ಹಿಂಗೆ ಕೊಡುಗೆಲ್ಲ ಕೆಲಸ ಹಿಂಗೆ ಉಂಟಾಯ್ತಾ ಇದಾರೆ. ಬಂದ್ರು ಕೂಡ ಸ್ವಲ್ಪ ನಮ್ಮ ಜನ ಹಿಂಗ ಗೊತ್ತಲ್ಲ ಸರ್, ಈಗ ಆ ಕಡೆ ಕಡು ಆದ್ರೂ ಕುಡ್ತಾ ಕೂಡ ಜಾಸ್ತಿ ಆದ್ರೂ ಕೂಡ ಹಿಂದೆ ಮುಂದೆ ಇವತ್ತು ಇಲ್ಲ ನಾಳೆ ಮಾಡವ ನಾಳ್ದು ಮಾಡವ ಅಂತ ಹೇಳಿ ಅದನ್ನ ಹಾಗೆ ಬಿಟ್ಟಿದ್ದಾರೆ,
1: ಬೇಜವಾಬ್ದಾರಿ ವಹಿಸ್ತಾ ಇದಾರೆ.
0: ಹೌದು ಸರ್.
1: ಅಂದ್ರೆ ತಮ್ಮ ಅಡಿಲಿ ಎಲ್ಲರೂ ಕೂಡ ಜಮೀನ್ ಸಿಕ್ಕಿದೆ ಅಂದ್ರೆ ಕೆಲವು ಸಿಕ್ಕಿದೆ, ಎಷ್ಟು ಮನೆಗಳಿಗೆ ಜಮೀನ್ ಇದೆ?
0: ನಮ್ಮಲ್ಲಿ ಸುಮಾರು ಜನಗಿನ ಇದೆ ಸರ್, ನಾವು ಎಷ್ಟು ಜನ ಇದೀವಿ ಆನೆಮಳ ಅಡಿಲಿ, ಅವ್ರಿಗೆಲ್ಲ ಇದೆ ಸರ್. ಒಂದು ಎಕರೆ ಇರೋರಿಗೆ ಇದೆ, ಎರಡು ಇರೋರಿಗೆ ಇದೆ, ಅದು ನಮ್ಮ ಎಷ್ಟೆಷ್ಟು ಇಟ್ಕೊಂಡಿದೀವಿ ಅಷ್ಟೆಷ್ಟು ಕೂಡ ಸರಿ ಮಾಡಿದಾರೆ ಸರ್.
1: ಅಂದ್ರೆ ಪ್ರತಿಯೊಂದು ಮನೆಗೂ ಕೂಡ ಜಮೀನ್ ಇದೆ?
0: ಜಮೀನ್ ಇದೆ ಸರ್.
1: ಏನೆಲ್ಲ ಬೆಳೆಗಳನ್ನ ಹಾಕೊಂಡು ಹೋಗ್ತಾ ಇದೀರಾ ಜಮೀನ್ಗೆ?
0: ಜಮೀನಿಗೆ ಸ್ವಲ್ಪ ಕಾಫಿಗಳೆಲ್ಲ ಆಗ್ತಾ ಇದ್ದು, ಈಗ ಮೊದಲಿಗೆಲ್ಲ ಆಗ್ತಾ ಇದ್ದ ಸರ್, ರಾಗಿ ಬೆಳೀತಾ ಇದ್ದು, ಮತ್ತೆ ಈ ಮರಗೆಣಸು ಅನ್ನೋದು ಅದು ಬೆಳೀತಾ ಇದ್ದು, ಮೆಣಸು ಬೆಳೀತಾ ಇದ್ದು, ತುಂಬಾ ಬೆಳೀತಾ ಇದ್ದು. ಹಿಂದೆ ಅದರ ನಾವು ಕೂಡ ಅದನ್ನೇ ಮಾಡೋದಕ್ಕೆಲ್ಲ ಬಿಟ್ಬಿಟ್ಟಿದೀವಿ. ಒಬ್ಬ ಮಾಡಿದ್ರೆ ಜನ ಮಾಡಲ್ಲ ಸರ್, ನಾವು ಮಾಡೋ ಬೆಳೆ ತಿನ್ನಕ್ಕೆ ಬರೋದು ಪುನಃ ಆನೆಗಳಲ್ಲ ಅಲ್ಲೇ, ಅವ್ರು ಚೆನ್ನಾಗಿರ್ತಾರೆ, ನಾವೇ ಆ ಕಡೆ ಕಡೆ ನಿದ್ದೆ ಕಟ್ತಾ ಇರ್ತೀವಿ ಅಂದ್ಬಿಟ್ಟು ನಾವು ಮಾಡೋದು ಕೂಡ ಬಿಟ್ಬಿಟ್ಟಿದೀವಿ.
1: ಅಂದ್ರೆ ತಮ್ಗೆ ಸಿಕ್ಕಿರುವಂತಹ ಒಂದೇ ಎಕರೆ ಅಥವಾ ಎರಡು ಎಕರೆಯಿಂದ ತಮ್ಮ ಒಂದು ಜೀವನವನ್ನ ಸಾಗಿಸಿಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗ್ತಿದೆಯಾ ರಾಜರವರು? ಹೀಗೆ
0: ತುಂಬಾ ಚೆನ್ನಾಗಿದೆ ಸರ್, ಮಾಡೋದಕ್ಕೆ ನಾವು ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಸರ್, ನಾವೆಲ್ಲ ಚೆನ್ನಾಗಿದ್ರೆ ನಾವೆಲ್ಲ ಮಾಡ್ಬೋದು.
1: ಹಾಗೇನೆ ತಮ್ಮ ಒಂದು ಆಡಿಗೆ ಮನೆಗಳೆಲ್ಲ ಸಿಕ್ಕಿದವಾ?
0: ಮನೆಗಳ ಸುಮಾರು ನಾಲ್ಕು ನಮ್ಮ ಆನೆಮಳಡಿಯಲ್ಲಿ ಒಂದು ಹಂಗೆ ಕಟ್ಟಿ ಬಿಟ್ಟಿರೋದೇ ಒಂದು ಏಳೆಂಟು ಮನೆಗಳು ಹಾಗೆ ಬಿಟ್ಟಿದ್ದಾರೆ ಸರ್. ಅದು ಯಾವ ಸಂಸ್ಥೆ ಅಂತ ಗೊತ್ತಿಲ್ಲ, ಸರ್ಕಾರ ಅಂತ ಬಂದಿರೋದಂತ. ಇನ್ನು ಇದು 3 ವರ್ಷ ಆಯ್ತು ಸರ್ ಒಂದು ಮನೆ ಮಾಡಿ, ನಾಲ್ಕು ಹೇಳಿದ್ರಿಗೆ ಬರ್ತಾರೆ, ಈ ಒಂದು 2 ವರ್ಷದಿಂದ ಬಂದೇ ಇಲ್ಲ. ಫಸ್ಟ್ ಬಂದ ವರ್ಷದಲ್ಲಿ ಎಲ್ಲ ಮನೆಗೆ ಈ ಉದ್ಬುರಲ್ಲಿ ಆಗಿದೆ ಸರ್ ಟೈಪ್ ಮನೆಗಳು, ಸುಮಾರು ಮೊದಲಿಗೆ ಆಗಿದ್ದ ಮನೆಗಳು ಒಂದು ಚೆನ್ನಾಗಿದೆ 5 ಲಕ್ಷದ ಮನೆ ಅಂತೆ ಅದು. ಆ ಮನೆಗಳು ಆಗಿದ್ದಾರೆ, ಬಾಕಿದ ಮನೆಗಳು ಹಾಗೆ ಹಂಗೇನೆ ಬಿಟ್ಟಿದ್ದಾರೆ ಸರ್ ಇಲ್ಲಿ ಮಾಡಿ ಆನೆಮಳ ಅಡಿಲಿ.
1: ಅರ್ಧಕ್ಕೆ ನಿಲ್ಸಿದ್ದಾರೆ?
0: ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ.
1: ಎಷ್ಟು ಮನೆಗಳು ಇವಾಗ ಸ್ಯಾಂಕ್ಷನ್ ಆಗಿದೆ ನಿಮ್ಮ ಆಡಿಗೆ?
0: ಅಲ್ಲಿ 4 ಮನೆ ಕಟ್ಟಿ ಬಿಟ್ಟಿದ್ದಾರೆ ಸರ್.
1: ಅಂದ್ರೆ ಹೊಸದಾಗಿ 4 ಮನೆಗಳಾಗಿದಾವೆ?
0: ಆಗಿದಾವೆ ಸರ್. ಮತ್ತೆ ಬೇರೆ ಹೊಸದಾಗಿ ಒಂದು ಈ ಮುಳುಗಡೆ ಆಗಿದೆ ಅಂದ್ಬಿಟ್ಟು 1 ವರ್ಷದಲ್ಲಿ 5 ಲಕ್ಷ ಬಿಟ್ಕೊಟ್ರು. ಆ ಮನೆಗಳು 2-3 ಮನೆ ಆಗಿದಾವೆ, ಅದ್ ಬಿಟ್ಟ ಮೇಲೆ ಬೇರೆ ಯಾವ್ದಿಲ್ಲ ಸರ್. ಹೊಸದಾಗಿ ಅರ್ಜಿ ಹಾಕೊಂಡಿದೀವಿ, ಆ ಅರ್ಜಿ ತಕ್ಕಂತೆ ಬಂದಿಲ್ಲ ಸರ್.
1: ಆದಷ್ಟು ಮನೆಗಳಾಗಿದಾವೆ ನಿಮ್ಮ ಅಡಿಗೆ?
0: ಆಗಿದಾವೆ ಸರ್.
1: ಕರೆಂಟ್ ವ್ಯವಸ್ಥೆ ಹೇಗಿದೆ ರಾಜರವರೇ ನಿಮ್ಮ ಅಡಿಲಿ?
0: ಸರ್ ಕರೆಂಟ್ ಎಲ್ಲ ಆಗಿದಾವೆ ಸರ್, ಎಲ್ರು ಮನೆಗೆ ಆಗಿದೆ ಕರೆಂಟು. ಕರೆಂಟ್ ಬಂದಕ್ಕೆ ತುಂಬಾ ಚೆನ್ನಾಗಿದೆ, ಬೆಣಕು ಓದ ಹುಡುಗರು ಕೂಡ ಚೆನ್ನಾಗಿ ಓದ್ಕೋಬಹುದು, ಅದಕ್ಕೇನು ತೊಂದರೆ ಇಲ್ಲ ಸರ್. ಬೀದಿ ದೀಪಗಳಾಗಿಲ್ಲ, ಮನೆ ಮನೆಗೆ ಮಾತ್ರ ಕರೆಂಟ್ ಹಾಕಿದ್ದಾರೆ, 2 ಬಲ್ಬ್ ಹಾಕಿ ಕೊಟ್ಟಿದ್ದಾರೆ, ಅದು ಹಾಕಿ ನಾವು ಮಾಡ್ಕೋಬೇಕು ಸರ್ ವೈರಿಂಗ್ ಎಲ್ಲ.
1: ಜಾತಿ ಆದಾಯ ಪ್ರಮಾಣ ಪತ್ರ ಅದನ್ನೆಲ್ಲ ಮಾಡಿಸ್ಕೊಂಡಿದ್ದೀರಾ ರಾಜರವರೇ?
0: ಸುಮಾರು ಆಗಿದೆ ಸರ್, ಸ್ವಲ್ಪ ಜನಗೆ ಆಗಿಲ್ಲ ಸರ್, ಸುಮಾರು ಜನ ಆ ಕಡೆ ಕಡೆ ಹೋಗಿ ಓಡಾಡೋರೆಲ್ಲ ಮಾಡ್ಕೊಂಡಿದ್ದಾರೆ, ನಮಗೆಲ್ಲ ಆಗಿದೆ ಸರ್, ನಾವೆಲ್ಲ ಮಾಡ್ಕೊಂಡಿದೀವಿ.
1: ಈಗ ವೋಟರ್ ಐ ಡಿ ಕಾರ್ಡ್ ಅದನ್ನೆಲ್ಲ ಮಾಡಿಸ್ಕೊಂಡಿದ್ದೀರಾ?
0: ಅದು ಕೂಡ ಇದೆ ಸರ್.
1: ಇದನ್ನ ನೀವೇ ಸ್ವಂತನೇ ಹೋಗ್ಬಿಟ್ಟು ಮಾಡಿಸ್ಕೋತೀರಾ ಅಥವಾ ಯಾರಾದ್ರೂ ಮಾಹಿತಿ ತಿಳಿಸ್ಕೊಟ್ಟಾಗ ನಂತರ ಹೋಗಿ ತಾವಳು ಮಾಡಿಸ್ಕೋತೀರಾ ಹೇಗೆ?
0: ಇಲ್ಲ ಸರ್, ನಾವೇ ಹೋಗಿ ಮಾಹಿತಿ ಕೊಟ್ರೆ ಸ್ವಲ್ಪ ಜನ ಹೋಯ್ತಾರೆ, ಇಲ್ಲಾಂದ್ರೆ ಹೋದ್ರು ನಾವು ಆ ಕಡೆ ಯಾರು ಹೋಗೋರು ಸ್ವಲ್ಪ ಓಡಾಡಬೇಕಂದ್ರೆ ನಾವೇ ಹೋಗಿ ಮಾಡ್ಕೋತೀವಿ ಸರ್. ನಮಗೆಲ್ಲ ನಾವೇ ಮಾಡ್ಕೊಂಡ ಸರ್ ಹೋಗಿ. ಮತ್ತೆ ಸ್ವಲ್ಪ ಜನಗೆ ಇಲ್ಲಿ ಡಿಬಿ ಗುಪ್ಪಿಗೆ ಬಂದಿದ್ದಿರ್ತದೆ ಸುಮಾರು 1 ವರ್ಷದ ಮುಂಚೆನೆ, ಅವಾಗ ಮಾಡಿಸ್ಕೊಂಡಿದ್ದಾರೆ ಸರ್.

0: ಅಂದ್ರೆ ತಮ್ಮ ಅಡಿಲಿರೋರಿಗೆಲ್ಲ ಇವಾಗ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ ಎಲ್ಲ ಕೂಡ ಸಿಕ್ಕಿದೆ.
1: ಎಲ್ಲ ಸಿಕ್ಕಿದೆ
0: ಸರ್. ಏನಂದ್ರೆ ಮುಖ್ಯವಾಗಿ ನಿಮ್ಮ ಒಂದು ಅಡಿಗೆ ಬೇಕಾಗಿರುವುದು ಶೌಚಾಲಯಗಳು.
1: ಶೌಚಾಲಯಗಳು ಸಹ ಬೇಕಾಗಿರೋದು ಅದೇ ಇಲ್ಲ ಸರ್. ರೋಡ್ ಆಗಿದೆ, ಕುಡಿಯೋ ನೀರು ಎಲ್ಲ ಆಗಿದೆ ಸರ್, ಅದಕ್ಕೆ ತೊಂದರೆ ಇಲ್ಲ. ಇನ್ನು ಮನೆ ಸ್ವಲ್ಪ ಜನಕ್ಕೆ ಮನೆಗಳು ಸ್ವಲ್ಪ ತೊಂದರೆ, ಮತ್ತೆ ಶೌಚಾಲಯಗಳು ತೊಂದರೆ ಇದಾವೆ, ಅದೇ ತೊಂದರೆ ಸರ್.
0: ಅದೇ ತಮ್ಮ ಅನಿಮಲ್ ದಾಡಿಯಲ್ಲಿ ಈ ಒಂದು ಮನೆಗಳ ಸಮಸ್ಯೆ ಹಾಗೂ ಶೌಚಾಲಯಗಳ ಸಮಸ್ಯೆ ತುಂಬಾ ಇದೆ.
1: ತುಂಬಾ ಇದೆ ಸರ್. ಇವಾಗ ಸರ್ ಮನೆಗೆ ಒಂದು ನೆಲ್ಲಿ ಮಡಗಿದಾರೆ ಸರ್ ನೋಡಿ.
0: ಹೌದು, ಜಲಜೀವನ ಮಿಷನ್.
1: ಅದೇ ಸರ್, ಅದೇ ಮಡಗಿರೋದು. ಸ್ವಲ್ಪ ಅಡಿಗೆ ಮಡಗಿದಾರೆ, ಒಂದು ಎರಡು ಮೂರು ಅಡಿಗೆನು ಮಡಗಿಲ್ಲ ಸರ್.

0: ಏನೋ ಪರಿಶ್ನ ಬಿಡ್ತಾ ಇಲ್ಲ ಅಂದ್ಬಿಟ್ಟು ತಡೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಅಡಿಗೆ ಆನೆಮಳ ಆಡಿಲಿದೆ, ಮತ್ತೆ ನಾಯಿರ ಆಡಿಲಿದೆ.
1: ಇವಾಗ ಜಲಜೀವನ್ ಮಿಷನ್ ಬಂದ ಮೇಲೆ ಎಷ್ಟು ಅನುಕೂಲ ಆಗ್ತಿದೆ ನೀರಿನ ಅವಶ್ಯಕತೆ ನಿಮ್ಗೆ?
0: ತುಂಬಾ ಚೆನ್ನಾಗಿದೆ ಸರ್. ಏನಂದ್ರೆ ಮನೆ ಹತ್ರ ನೀವು ನೀರು ಹಿಡ್ಕೋಬಹುದು, ಮತ್ತೆ ಬೇಸಗೆ ಕಾಲದಲ್ಲಿ ಸುಮಾರು ಜನಕ್ಕೆ ತುಂಬಾ ತೊಂದರೆ ಬರ್ತದೆ. ಈ ಕರೆಂಟ್ ಇಲ್ಲದ ಟೈಮ್ ಅಲ್ಲಿ ಎಲ್ಲ ಬಹಳ ಇದು.
1: ಮೊದ್ಲೇಗಿತ್ತು ರಾಜರವರೇ ಜಲಜೀವನ್ ಮಿಷನ್ ಬರಕ್ಕಿಂತ ಮುಂಚೆಗೆ ನೀರಿನ ವ್ಯವಸ್ಥೆ?
0: ಬೆಳಿಗ್ಗೆ ನೀರಿನ ವ್ಯವಸ್ಥೆ ಅಂತ ಹೇಳಿದ್ರೆ ಸ್ವಲ್ಪ ಜನ ಅಂದ್ರೆ ನಾವೆಲ್ಲ ಒಳಗೆ ಉಂಟಾ ಇದ್ದಿದ್ದು, ಮತ್ತೆ ಗುಂಡಿ ಮಾಡ್ತಾ ಇದ್ದ ಸರ್ ಒಂದೊಂದು ಇದರ ಹತ್ರ ಹೋಗಿ ನೋಡಿ ಈ ಜಲ ಬರ ಎಷ್ಟು ಇದರದಲ್ಲಿ. ಅವಾಗ ಗುಂಡಿ ಮಾಡ್ಕೋತಿದ್ದೋ ಮನೆಗೆ ನಮ್ಮ ತಾತ ಮುತ್ತಾದ ಕಾಲಂದ ಕೆಲ್ಸ ಮಾಡಿದಾರಲ್ಲ ಈ ರೀತಿ ಮಾಡ್ಕೋಬಿಡ್ತಿದ್ರು. ಹಿಂಗೆ ಗುಂಡಿ ಎಲ್ಲ ಮಾಡಿ ನೀರ್ ತಕೊಳ್ತಿದ್ದು. ನಾವು ಸುಮಾರು ದೂರದಲ್ಲಿ ನಮ್ಮ ಕೇಳಿದ್ರೆ ಒಂದು ಚೇಮಿಕೊಲ್ಲಿ ಅಂತ ಒಂದು ಊರಿದೆ ಸರ್, ಮಾನೆ ಮಾಡಿದ ಮುಂದೆ ಕಾಡು ಒಳಗಡೆನೆ ಅಲ್ಲಿ ತೆಗೆದುಕೊಬಿಡ್ತಿದ್ದ ಬಾವಿಗಳೆಲ್ಲ ಅಲ್ಲೇ. ಇಷ್ಟೊತ್ತಿಗೆಲ್ಲ ನಾವು 6:30 to 6:00 ಯಾಕಂದ್ರೆ ಅಷ್ಟು ಜನಕ್ಕೆ ಬೇಕಾದ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಕುಟುಂಬ ಅಂತ ಹೇಳಿದ್ರೆ ಅಷ್ಟು ದೂರ ಇದ್ದಾರೆ ಇರೋರೆಲ್ಲ 2-3 ಹಂಗೆ ದಂಡೆ ದಂಡೆ ಬಾವಿಗಳನ್ನ ಎತ್ಕೊಬಿಡ್ತಿದ್ದಾರೆ. ಈಗ ನಮ್ಮ ಜನಾಂಗ ನೀರ್ ತೆಗಿಯೋದು ಬೇರೆ ಜನಾಂಗ ತೆಗಿಯಲ್ಲ ಹಂಗೆ. ನಮ್ಮ ಇದರಲ್ಲಿ ಬಹಳ ಕಟ್ಟು ಸಹ ಕಟ್ಟು ನಿಂತುಗಳೆಲ್ಲ ಬಹಳ ಇತ್ತು ಇದಾವೆ. ಅವ್ರೇನು ಆ ಬಾವಿಗಳಲ್ಲಿ ನೀರ್ ತಕೊಂಡ್ರೆ ಆ ನೀರ್ ಮುಟ್ಟದೇ ಇಲ್ಲ, ನಮ್ಗೆ ಬೇಡ ಈ ನೀರು ನಾವು ಬೇರೆ ಮಾಡ್ಕೊಳ್ಳೋ ಅಂತ ಹಿಂಗೆ ಇರ್ತಿತ್ತಲ್ಲ. ಹಂಗ ಬೇರೆ ಬೇರೆನೆ ಮಾಡ್ಕೊಬಿಡ್ತಿದ್ವು. ಇವಾಗ ಇಲ್ಲ ಸಹ, ಇವಾಗ ಮನೆ ಮನೆಗೇನೆ ಕೊಟ್ಬಿಟ್ಟಿದ್ದಾರೆ.
1: ಈಗ ಅದರಿಂದ ಸ್ವಲ್ಪ ತುಂಬಾ ಅನುಕೂಲ ಆಗ್ತಾ ಇದೆ ನಿಮ್ಗೆ?
0: ತುಂಬಾ ಅನುಕೂಲ ಆಗ್ತಾ ಇದೆ ಸರ್.
1: ಕೇಳುಗರೆ ಕೇಳ್ತಿದ್ರು ಇಷ್ಟೊತ್ತು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಹಾನಿಮಳದ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಹಾನಿಮಳದ ಅಡಿಯ ನಿವಾಸಿಗರಾದ ಶ್ರೀಯುತ ರಾಜುರವರು. ಇದಾಗಿ ಇವತ್ತಿನ ನಮ್ಮ ನಂಗಕಡು ನಂಗಜನ ಕಾರ್ಯಕ್ರಮ ಹಾಗೂ ಮತ್ತೊಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಹಾಗೆಯೇ ಅಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅದರ ಕುರಿತಾಗಿರ್ಬೋದು ಒಂದಿಷ್ಟು ಮಾಹಿತಿಯೊಂದಿಗೆ ಮತ್ತೊಮ್ಮೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಆನೆಮಾಳ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ರಾಜೂರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 20 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 22 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳಿದರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ವಿಜೇತ್ ಅರಸ್ರವರು ನರರೋಗ ತಜ್ಞರು. ಇವರು ಬೆಳಗ್ಗೆ 10:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷ ಶ್ರವಣ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
1: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 AM ಮಧ್ಯಾಹ್ನ 1:00 PM ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಮಾನವೀಯತೆಯ ಹೊಂದುವನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
1: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯೊಳಗೆ ಇರಬೇಕು.
0: ಕನಿಷ್ಠ 48 kg ತೂಕ ಹೊಂದಿರಬೇಕು.
1: ಆರೋಗ್ಯವಂತರಾಗಿರಬೇಕು. ರಕ್ತಹೀನತೆಯಿಂದ ಬಳಲಬಾರದು.
0: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ತಿಂಗಳು ಕಳೆದಿರಬೇಕು.
1: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
0: ರಕ್ತದಾನ ಮಾಡಿ ಜೀವ ಉಳಿಸಿ.
1: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749010218.
0: ಮತ್ತೊಂದು ದೂರವಾಣಿ ಸಂಖ್ಯೆ 9900077167.
1: ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು, ಸರಗೂರು ತಾಲೂಕು,
0: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 PM ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ

0: ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ, ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ, ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ, ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಸಿಕಲ್ ಸೆಲ್ ಅನೀಮಿಯಾ ಕುರಿತು ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆರೋಗ್ಯ ವಿಭಾಗದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
3: ಮಾನಸಿಕ,
4: ದೈಹಿಕ,
3: ಸಾಮಾಜಿಕ ಸುಸ್ಥಿತಿ,
4: ಮಹಿಳೆಯರು,
3: ಮಕ್ಕಳು,
4: ಹಿರಿಯರು,
3: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
4: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
3: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ಸಿಕಲ್ ಸೆಲ್ ಅನಿಮಿಯಾದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆರೋಗ್ಯ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸಿಕಲ್ ಸೆಲ್ ಅನಿಮಿಯಾದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್,
5: ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.
1: ಮೊದಲಿಗೆ ಸಿಕಲ್ ಸೆಲ್ ಅನಿಮಿಯಾ ಅಂದರೆ ಏನು ಸರ್?
5: ಓಕೆ, ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ಅನುವಂಶಿಕವಾಗಿ ಕೆಂಪು ರಕ್ತ ಕಣಗಳಲ್ಲಿ ಆಗುವಂತಹ, ಈಗ ಯೂಶ್ವಲಿ ಏನಾಗುತ್ತೆ, ಕೆಂಪು ರಕ್ತ ಕಣಗಳು ಈಸ್ ಬೈ ಕಾನ್ಕೇವ್ ಅಂದರೆ ರೌಂಡ್ ಆಕಾರಗಳಲ್ಲಿ ಇರುತ್ತೆ. ಆದರೆ ಸಿಕಲ್ ಸೆಲ್ ಡಿಸೀಸಲ್ಲಿ ಏನಾಗಿರುತ್ತೆ, ಒಂದು ಕುಡುಗೋಲು ಅಂದರೆ ಅದಕ್ಕೇ ಅದನ್ನು ಸಿಕಲ್ ಸೆಲ್ ಡಿಸೀಸ್ ಅಂತ ಕರೆಯೋದು. ಕುಡುಗೋಲು ಆಕಾರದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಆಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳ್ತಾರೆ. ಯೂಶ್ವಲಿ ಏನಾಗುತ್ತೆ ಸಿಕಲ್ ಸೆಲ್ ಡಿಸೀಸಲ್ಲಿ, ಯಾಕೆ ಆ ಕುಡುಗೋಲು ಆಕಾರವಾಗಿರುತ್ತೆ ಅನ್ನೋದಕ್ಕೆ, ಒಂದು ಬ್ಲಡ್ ಅಂತ ಹೇಳಿದ್ರೆ ಅದರಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ, ವೈಟ್ ಬ್ಲಡ್ ಸೆಲ್ಸು, ಪ್ಲಾಸ್ಮಾ ಅಂತ ಇರುತ್ತೆ. ಅದರಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತೆ. ಆ ಹಿಮೋಗ್ಲೋಬಿನ್ನ ಇದು ಜೀನ್ ಇರುತ್ತೆ, ಅದರಲ್ಲಿ 4 ಜೀನ್ ಅಂತ ಇರುತ್ತೆ. 2 ಆಲ್ಫಾ ಗ್ಲೋಬಿನ್ ಅಂತ ಇರುತ್ತೆ, 2 ಬೀಟಾ ಗ್ಲೋಬಿನ್ ಅಂತ. 2 ಬೀಟಾ ಗ್ಲೋಬಿನ್ನಲ್ಲಿ ಈ ಸಿಕಲ್ ಸೆಲ್

0: ಜೀನ್ ಅನ್ನೋದು ಮ್ಯೂಟೇಷನ್ ಆಗಿರೋದ್ರಿಂದ, ಹಿಮೋಗ್ಲೋಬಿನ್ ಎಫೆಕ್ಟ್ ಆಗಿರೋದ್ರಿಂದ ಅದೇನಾಗುತ್ತೆ, ಕೆಂಪು ರಕ್ತ ಕಣಗಳು ರೌಂಡ್ ಆಕಾರದಲ್ಲಿರೋದು ಬದಲು ಸಿಕ್ಕಲ್ ಸೆಲ್ ಅಂದರೆ ಕುಡುಗಲು ಆಕಾರದಲ್ಲಾಗಿದ್ದು, ಅದರಿಂದ ಏನಾಗುತ್ತೆ, ಈ ಎಲ್ಲ ರಕ್ತನಾಳಗಳಲ್ಲಿ ಕೆಂಪು ರಕ್ತ ಕಣಗಳು ಮತ್ತು ಹಿಮೋಗ್ಲೋಬಿನ್ ಪಾಸ್ ಆಗಿ ಒಂದು ಅಂಗಾಂಗದಿಂದ ಇನ್ನೊಂದು ಅಂಗಾಂಗಗಳಿಗೆ ಆಮ್ಲಜನಕವನ್ನು ತಗೊಂಡೋಗ್ತಾ ಇರುತ್ತೆ. ಇದೇನಾಗುತ್ತೆ, ಕುಡುಗೋಲು ಆಕಾರದಿಂದ ಇರಬೇಕಾದ್ರೆ ಈಸಿಯಾಗಿ ಕೆಪಿಲರೀಸ್ ಅಥವಾ ಎಲ್ಲಿ ರಕ್ತನಾಳಗಳಲ್ಲಿ ಪಾಸ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಅನಿಮಿಯಾ ಆಗುವಂಥ ಚಾನ್ಸಸ್ಗಳಿರುತ್ತೆ, ಸಿಕಲ್ ಸೆಲ್ ಕ್ರೈಸಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೇಯ್ನ್ ಆಗಿ ಸಿಕಲ್ ಸೆಲ್ ಡಿಸೀಸ್ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳು ಕುಡುಗೋಲು ಆಕಾರದಲ್ಲಿ ಆಗಿ ಬೈಕಾನ್ಕೇವ್ ಇರೋದು ಸಿಕಲ್ ಸೆಲ್ ಶೇಪ್ ಆಗಿರುತ್ತೆ. ಮೇಯ್ನ್ ಆಗಿ ಇದು ಹಿಮೋಗ್ಲೋಬಿನ್ನ ಎಫೆಕ್ಟ್ ಮಾಡಿರುತ್ತೆ.
1: ಅಂದ್ರೆ ಸಿಕಲ್ ಸೆಲ್ ಅನಿಮಿಯಾ ಅಂದ್ರೆ ಏನು ಅನ್ನೋದನ್ನ ಎಷ್ಟೊತ್ತಂಕ ತಿಳಿಸ್ಕೊಡ್ರಿ ಸರ್. ಸಿಕಲ್ ಸೆಲ್ ಅನಿಮಿಯಾದ ಲಕ್ಷಣಗಳೇನೇನು ಸರ್ ಆಗಿದೆ?
0: ಮೇಜರ್ಲಿ ಎರಡು ತರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಒಂದು ಮೇಜರ್ಲಿ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂದರೆ ಇಮಿಡಿಯೇಟ್ ಆಗಿ ಲಕ್ಷಣಗಳು ಕಾಣಿಸ್ಕೊಳ್ಳೋದಿರುತ್ತೆ. ಇನ್ನೊಂದು ಈಗ ಡಯಾಬಿಟೀಸ್ ಹೇಗೆ ಹೇಳ್ತೀವಿ, ಹೈಪರ್ ಟೆನ್ಷನ್ ಅಂತೇಳಿ ದೀರ್ಘಾವಧಿಕ ಸಮಸ್ಯೆಗಳು ಕೆಲವೊಂದು ಸಮಸ್ಯೆಗಳಿವೆ. ಅದರಲ್ಲಿ ಅಕ್ಯೂಟ್ ಸಮಸ್ಯೆಗಳು ಏನಾಗ್ಬೋದು ಅಂದರೆ ವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂದರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ, ಚೆಸ್ಟ್ ಸಿಂಡ್ರೋಮ್ಸ್ ಅಂತ ಆಗಿರುವಂಥ ಚಾನ್ಸಸ್ ಇದೆ, ಕಿಡ್ನಿ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ, ಇದು ಬಾಡಿ ಪೇಯ್ನ್ಸ್ ಸಿವಿಯರ್ ಬೋನ್ ಪೇಯ್ನ್ ಆಗುವಂಥ ಚಾನ್ಸಸ್ ಇರುತ್ತೆ. ಯೂಶ್ವಲಿ ಸಿಕಲ್ ಸೆಲ್ ಇರುವಂಥ ಪೇಷೆಂಟ್ಗಳಲ್ಲಿ ಸಿವಿಯರ್ ಬಾಡಿ ಪೇಯ್ನ್ಸು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತಾ ಇರುತ್ತೆ. ಅದರಲ್ಲಿ ಕೆಲವೊಂದ್ಸಲ ಪ್ರೆಗ್ನೆನ್ಸಿ ರಿಲೇಟೆಡ್ ಸಮಸ್ಯೆಗಳು ಆಗ್ಬೋದು, ಇದು ವ್ಯಾಸ್ಕ್ಯುಲರ್ ಅಂದರೆ ಈ ರಕ್ತನಾಳಗಳಲ್ಲಿ ಇಂಥ ಸಮಸ್ಯೆಗಳು ಅಂತದ್ದು ಇರ್ಬೋದು. ನಾನ್ ವ್ಯಾಸ್ಕ್ಯುಲರ್ ಕೆಲವೊಂದು ಆಗ್ತಾ ಇರ್ಬೋದು. ಇನ್ಫೆಕ್ಷನ್ ಯಾವಾಗ ಈ ಸಿಕಲ್ ಸೆಲ್ ಡಿಸೀಸ್ ಇದ್ದವ್ರಿಗೆ ರಿಪೀಟೆಡಾಗಿ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಅನಿಮಿ ಆಗುವಂಥದ್ದು ಅಂದರೆ ರಕ್ತ ಕಮ್ಮಿ ಆಗುವಂಥದ್ದು ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಈ ಎರಡು ಥರ ಇದೆ, ಒಂದು ಸಿಂಪ್ಟಮ್ಸ್ ಇರ್ಬೋದು, ಕ್ರೈಸಿಸ್ ಆಗ್ಬೋದು. ಸಿಕಲ್ ಸೆಲ್ ಕ್ರೈಸಿಸ್ ಆದರೆ ಕೆಲವೊಂದ್ಸಲ ತುಂಬ ಪೇಷೆಂಟ್ ಹಾಸ್ಪಿಟಲ್ ಅಡ್ಮಿಷನ್ ಆಗುವಂಥ ಚಾನ್ಸಸ್ಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಕ್ರಾನಿಕ್ ಅಂದರೆ ಇದು ಇಮಿಡಿಯೇಟ್ ಆಗುವಂಥ ಲಕ್ಷಣಗಳು, ಒಂದು ಸ್ಟ್ರೋಕ್ ಆಗುವಂಥದ್ದು, ರೀನಲ್ ಸಮಸ್ಯೆಗಳಾಗುವಂಥದ್ದು, ಕಿಡ್ನಿ ಸಮಸ್ಯೆಗಳಾಗುವಂಥದ್ದು ಇರ್ಬೋದು, ಮತ್ತು ಅನಿಮಿ ಆಗುವಂಥದ್ದು ಕ್ರಾನಿಕ್ ಆಗಿ ಹುಣ್ಣುಗಳಾಗುವಂಥದ್ದು, ಕಾಲಲ್ಲಿ ಹುಣ್ಣುಗಳಾಗಿರ್ಬೋದು, ರೆಡ್ಡಿನ ಕಣ್ಣಿನ ಸಮಸ್ಯೆಗಳಾಗುವಂಥದ್ದು ಇರ್ಬೋದು, ಜೊತೆಗೆ ಬಿ ಪಿ ಅಂದರೆ ಇದರಿಂದನೂ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಕಾಯಿಲೆಗೆ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಹಾರ್ಟಿನ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಎರಡು ಥರ ಇದೆ, ಒಂದು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಇರ್ಬೋದು, ಜೊತೆಗೆ ದೀರ್ಘಾವಧಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ.
1: ಅಂದ್ರೆ ಇದು ಸಿಕಲ್ ಸೆಲ್ ಅನಿಮಿಯ ಬರೋದಕ್ಕೆ ಕಾರಣಗಳೇನೇನು ಸರ್?
0: ಮೇನ್ ಕಾರಣ ಏನು ಅಂದ್ರೆ, ಅವಾಗಲೇ ಹೇಳಿದಂಗೆ ಹಿಮೋಗ್ಲೋಬಿನ್ ಅನ್ನ ಇದು ಅಫೆಕ್ಟ್ ಮಾಡಿರುತ್ತೆ. ಅದನ್ನೇ ಹೇಳಿದಾಗೆ ಎರಡು ಇರುತ್ತೆ. ಈಗ ನಾರ್ಮಲ್ ಆಗಿ ಹಿಮೋಗ್ಲೋಬಿನ್ ಅಲ್ಲಿ ಎರಡು ಆಲ್ಫಾ ಗ್ಲೋಬುಲಿನ್ ಮತ್ತೆ ಎರಡು ಬೀಟಾ ಗ್ಲೋಬುಲಿನ್ ಇರುತ್ತೆ. ಎರಡು ಬೀಟಾ ಗ್ಲೋಬುಲಿನ್ ಅಲ್ಲಿ ಒಂದು ಮೂರು ತರದ್ದು ಇದೆ, ಅದರಲ್ಲಿ ಒಂದು ಏನು ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳಿದ್ರೆ, ಅಂದ್ರೆ ಎರಡು ಬೀಟಾ ಗ್ಲೋಬುಲಿನ್ ಒಂದು ಸಿಕಲ್ ಸೆಲ್ ಜೀನ್ ಇದ್ರೆ ಅದು ಸಿಕಲ್ ಸೆಲ್ ಟ್ರೈಟ್ ಆಗುತ್ತೆ. ಅಂದ್ರೆ ಅವರು ಇನ್ನೊಂದು ಜನರೇಷನ್ಗೆ ಕ್ಯಾರಿ ಮಾಡುವಂಥರು ಸಿಕಲ್ ಸೆಲ್ ಟ್ರೈಟ್ ಅಂತ. ಎರಡೂ ಗ್ಲೋಬುಲಿನ್ ಕೂಡ ಸಿಕಲ್ ಸೆಲ್ ಜೀನ್ ಆಗಿದ್ರೆ ಅದು ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳ್ತಾರೆ. ಯೂಶ್ವಲಿ ಎರಡು ಥರ ಕಾಣಿಸ್ಕೊಳತ್ತೆ, ಒಬ್ಬರು ಇನ್ನೊಂದು ಜನ್ರೇಷನ್ಗೆ ಕ್ಯಾರಿ ಮಾಡುವಂಥದ್ದು ಇರ್ಬೋದು, ಜೊತೆಗೆ ಸಿಕಲ್ ಸೆಲ್ ಡಿಸೀಸ್ ಅವ್ರಿಗೂ ಇರುತ್ತೆ, ಜೊತೆಗೆ ಅವರು ನೆಕ್ಸ್ಟ್ ಜನ್ರೇಷನ್ಗೆ ಅವರು ಕ್ಯಾರಿ ಮಾಡ್ತಾರೆ. ಬಟ್ ಆದರೆ ಸಿಕಲ್ ಸೆಲ್ ಟ್ರೈಟ್ ಇದ್ದವ್ರಿಗೆ ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ, ಆದರೆ ಸಿಕಲ್ ಸೆಲ್ ಡಿಸೀಸ್ ಇದ್ದವರು ಅವ್ರಿಗೂ ಸಮಸ್ಯೆಗಳಿರುತ್ತೆ, ಜೊತೆಗೆ ನೆಕ್ಸ್ಟ್ ಅನುವಂಶಿಕವಾಗಿ ಅವರು ಇನ್ನೊಂದು ಜನ್ರೇಷನ್ಗೆ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಮೇಯ್ನ್ ಆಗಿ ಹಿಮೋಗ್ಲೋಬಿನನ್ನು ಅದರಲ್ಲಿ ಅಫೆಕ್ಟ್ ಆಗಿ ಅದು ಸಿಕಲ್ ಸೆಲ್ ಜೀನ್ ಇದ್ದರೆ, ಮ್ಯೂಟೇಷನ್ ಆಗಿ ಜೀನ್ ಇದ್ದರೆ ಅಂಥದ್ದನ್ನು ಸಿಕಲ್ ಸೆಲ್ ಡಿಸೀಸ್ ಆಗುವಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ.
1: ಅಂದ್ರೆ ಈಗ ಸಿಕಲ್ ಸೆಲ್ ಅನಿಮಿಯಾ ನಮ್ಗಿದೆ ಅಂತ ಹೇಗೆ ಸರ್ ಕಂಡುಹಿಡಿಯೋ?
0: ಎರಡು ತರ ಇದು ಸುಮಾರು. ಈಗ ಮುಂಚೆ ಎಲ್ಲ ಏನಾಗ್ತಿತ್ತು, ಕೆಲವೊಂದು ಟೆಸ್ಟ್ಗಳಾಗ್ತಾ ಇರೋದು, ಫೆಸಿಲಿಟೀಸ್ ಇರೋದಿಲ್ಲ. ಆದ್ರೆ ಈಗ ಗೌರ್ಮೆಂಟೇ ಕೂಡ ಈಗ ನಮ್ಮಲ್ಲಿ ಎರಡು ತರ ಟೆಸ್ಟ್ಗಳಿದೆ. ಒಂದು ಸಾಲಬಿಲಿಟಿ ಟೆಸ್ಟ್ ಅಂತ ಇತ್ತು, ಅದು ಈ ತರ ಟೆಸ್ಟ್ಗಳು ಬರೀ ಸ್ಕ್ರೀನಿಂಗ್. ಅಂದ್ರೆ ಈಗ ಗೌರ್ಮೆಂಟ್ ಕೂಡ ಆಲ್ರೆಡಿ ಈಗ ನ್ಯಾಷನಲ್ ಸಿಕಲ್ ಸೆಲ್ ಅನಿಮಿಯಾ ಮಿಷನ್ ಅಂದ್ರೆ ಅನಿಮಿಯಾ ಅಂದ್ರೆ ಸಿಕಲ್ ಸೆಲ್ ಮುಕ್ತ ಭಾರತ ಮಾಡಬೇಕು ಅಂತ ಆಲ್ರೆಡಿ ಸರ್ಕಾರನು ಯೋಜನೆ ಹಾಕ್ಕೊಂಡಿದೆ. ಅದರ ಪ್ರಕಾರ ಸುಮಾರು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಉಪಕೇಂದ್ರಗಳಾಗಲಿರ್ಬೋದು, ಎಲ್ಲ ಆಸ್ಪತ್ರೆಗಳಲ್ಲೂ ಈ ಥರ ಪರೀಕ್ಷೆಗಳಿದೆ. ಎರಡು ಥರ ಇದೆ ಸ್ಕ್ರೀನಿಂಗ್ ಟೆಸ್ಟಲ್ಲಿ. ಒಂದು ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್, ಹೇಗೆ ಮಲೇರಿಯಾ ಅಥವಾ ಡೆಂಗ್ಯೂ ಟೆಸ್ಟ್ಗಳನ್ನು ಒಂದು ಕಿಟ್ಟಲ್ಲಿ ಟೆಸ್ಟ್ ಪರೀಕ್ಷೆಗೆ ಮಾಡ್ತಾರೋ ಇದೇ ಥರ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತ ಸರ್ಕಾರವೂ ಕೂಡ ಅದೇ ಥರ ಕಿಟ್ ಇದೆ. ಅದರಲ್ಲೂ ಈ ಥರ ಬ್ಲಡ್ ಸ್ಯಾಂಪಲ್ನ ಅಲ್ಲಿ ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಅಂದರೆ ಅಲ್ಲೇ ಪರೀಕ್ಷೆ ಮಾಡಿ ಅಲ್ಲೇ ಹೇಳುವಂಥದ್ದು ಒಂದಿದೆ, ಜೊತೆಗೆ ಸಾಲಬಿಲಿಟಿ ಟೆಸ್ಟ್ ಅಂತ ಇದೆ. ಅದರ ಜೊತೆಗೆ ಇದನ್ನು ಇದು ಸ್ಕ್ರೀನಿಂಗ್ ಟೂಲ್ ಅಂದರೆ ಇರಬಹುದು ಅನ್ನೋದು ಒಂದು ಶಂಕೆ ತೋರಿಸುತ್ತೆ. ಇದನ್ನು ಕನ್ಫರ್ಮೇಷನ್ ಹೆಂಗೆ ಮಾಡ್ಕೋಬೋದು ಅಂದರೆ ಒಂದು HPLC ಅಂತ ಹೇಳ್ತಾರೆ, ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮಟೋಗ್ರಫಿ ಅಂತ ಇದೆ, ಜೊತೆಗೆ ಕೆಪಿಲರಿ ಟೆಸ್ಟ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೂರಿದೆ. ಒಂದು ಸಾಮಾನ್ಯವಾಗಿ ಫಸ್ಟ್ ಮಾಡೋದು ಪರೀಕ್ಷೆ ಅಂದರೆ

0: ಈ ತರ ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್ಸ್ ಅಂದ್ರೆ ಈ ಪ್ರೆಗ್ನೆನ್ಸಿ ಕಿಟ್ ಅನ್ನು ಹೇಗೆ ಪರೀಕ್ಷೆ ಮಾಡ್ತಾರೋ ಅದೇ ತರ ಒಂದು ಕಿಟ್ ಇದೆ, ಅಲ್ಲೇ ಪರೀಕ್ಷೆ ಮಾಡುವಂಥದ್ದು. ಅದನ್ನ ಕನ್ಫರ್ಮೇಟ್ರಿ ಅಲ್ಲೂ ಎರಡು ಲೈನ್ ಬಂದಿದೆ ಅಂತ ಕಂಟ್ರೋಲ್ ಮತ್ತೆ ಇದ್ರು ಬಂದಿದೆ ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಟೆಸ್ಟ್ನ ಕನ್ಫರ್ಮೇಟ್ರಿ ಲ್ಯಾಬ್ ಅಲ್ಲಿ ಬ್ಲಡ್ ನ ಸ್ಯಾಂಪಲ್ ತಗೊಂಡು ಕನ್ಫರ್ಮೇಟ್ರಿ ಪರೀಕ್ಷೆಗಳಿಗೆ ಲ್ಯಾಬ್ಗೆ ಕಳಿಸ್ಕೊಡ್ಬೇಕಾಗುತ್ತೆ.
1: ಹೆಚ್ಚಾಗಿ ಈ ಸಮಸ್ಯೆ ಯಾರಲ್ಲಿ ಕಂಡು ಬರುತ್ತೆ ಸರ್?
0: ಈಗ ಹೆಚ್ಚಾಗಿ ಅಂತಂದ್ರೆ ಯೂಶಲಿ ಈಗ ಯಾಕೆ ಇದು ಭಾರತ ಸರ್ಕಾರ ಕೂಡ ಟ್ರೈಬಲ್ಲೇ ಮಾಡ್ತಾ ಇದ್ದಾರೆ ಅಂದರೆ, ಈಗ ಟ್ರೈಬಲಲ್ಲಿ ಅಂದರೆ ಒಂದು ಸ್ಟಡಿ ಅಧ್ಯಯನ ಪ್ರಕಾರ ಏನು ಹೇಳುತ್ತೆ ಅಂದರೆ, ಈ ಟ್ರೈಬಲ್ ಏರಿಯಾಗಳೇನಿದೆ ಮಲೇರಿಯಾಗೆ ರೋಗಗಳಿಗೆ ತುಂಬ ದಿನ ತುತ್ತಾಗಿ ಏನಾಗಿದೆ, ಆ ಬಾಡಿನೇ ಆ ಅನುವಂಶಿಕವಾಗಿ ಚೇಂಜ್ ಆಗಬೇಕಾದ್ರೆ ಆ ಸಿಕಲ್ ಸೆಲ್ ಕ್ರಾಸ್ ಆಗಿ ಜನ್ರೇಷನ್ ಟು ಜನ್ರೇಷನ್ ಅಂದರೆ ತಂದೆಯಿಂದ ಮಕ್ಕಳು ಬರೋವಂಥ ಅಂದರೆ ತಂದೆ ತಾಯಿಗಳಿಂದ ಮಕ್ಕಳು ಬರುವಂಥದ್ದು ಇದು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಈ ಭಾರತ ಸರ್ಕಾರನು ಕೂಡ ಎಲ್ಲರಲ್ಲೂ ಕಾಣಿಸ್ಕೋಬೋದು, ಆದರೆ ಹೆಚ್ಚಾಗಿ ಈ ಥರ ಟ್ರೈಬಲ್ ಪಾಪ್ಯುಲೇಷನ್ಸಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಯಾಕೆ ಅಂದರೆ ಒಂದು ಅವರಲ್ಲಿ ಕ್ಲೋಸ್ಡ್ ಮ್ಯಾರೇಜ್ ಅಂದರೆ ಕನ್ಸಾಂಜನಿಯಸ್ ಮ್ಯಾರೇಜ್ ಅಂತ ಹೇಳ್ತಾರೆ, ಅಂದರೆ ಆ ರಿಲೇಷನ್ ಒಳಗಡೆ ಹತ್ರದ ರಿಲೇಷನ್ಸಲ್ಲೇ ಮದುವೆ ಆಗುವಂಥ ಚಾನ್ಸಸ್ ಇರೋದ್ರಿಂದ ಈ ಕಾಯಿಲೆಗಳು ಹೆಚ್ಚಾಗಿ ಯಾರು ಕೌಟುಂಬಿಕ ಒಳಗಡೆ ಮದುವೆ ಆಗುವಂಥದ್ದು ಇರ್ಬೋದು, ಮತ್ತು ಸಿಕಲ್ ಸೆಲ್ ಡಿಸೀಸ್ ಇದ್ದವರು ಅವ್ರ ಮಕ್ಕಳು ಬರುವಂತ ಚಾನ್ಸಸ್ ಜಾಸ್ತಿ ಇದೆ.
1: ವಂಶ ಪರಂಪರೆಯಾಗಿ ಬರುತ್ತೆ ಅಂತ ಹೇಳಿದ್ರೆ
0: ವಂಶ ಇದು ಒಬ್ಬರಿಂದ ಒಬ್ಬರಿಗೆ ಕಚ್ಚಿದ್ರೆ ಆ ಥರದ ಯಾವುದೇ ರೀತಿ ಇರೋದಿಲ್ಲ. ಈಗ ಸೊಳ್ಳೆಗಳಂತ ಅಂತೂ ಹರಡೋದಿಲ್ಲ, ಮತ್ತೆ ಅದು ಪಿನ್ ಅಂದ್ರೆ ಈಗ ಇನ್ಫೆಕ್ಷನ್ ಡಿಸೀಸ್ ಹೇಗಾಗುತ್ತೆ ಅದಾಗೋದಿಲ್ಲ. ಆದರೆ ಇದು ಜೆನೆಟಿಕ್ ಡಿಸಾರ್ಡರ್ಸ್ ಅಂದ್ರೆ ಒಂದು ಅನುವಂಶಿಕವಾಗಿ ಬರುವಂತ ಚಾನ್ಸಸ್ ಇದೆ. ಇದರಲ್ಲಿ ಎಷ್ಟು ಪರ್ಸೆಂಟ್ ಈಗ ಯಾರಲ್ಲಿ ಪ್ರಕರಣಗಳಿದ್ರೆ ಯಾರಿಗೆ ಹೆಚ್ಚು ಎಷ್ಟಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಸಿಂಪಲ್ ಅಂದ್ರೆ ಎರಡು ಅಂದ್ರೆ ಈ ಕ್ಯಾಲ್ಕುಲೇಟಿವ್ ಇದೆ. ಈಗ ಇನ್ ಕೇಸ್ ಇಬ್ರು ತಂದೆ ತಾಯಿನೂ ಇಬ್ರು ಕೂಡ ನಾನು ಹೇಳಿದಾಗೆ ಎರಡು ಬೀಟಾ ಗ್ಲೋಬಿನ್ನಲ್ಲಿ ಸಿಕಲ್ ಸೆಲ್ ಜೀನ್ ಇದ್ದು ಸಿಕಲ್ ಸೆಲ್ ಡಿಸೀಸ್ ಆಗಿದ್ರೆ ಅವ್ರ ಮಕ್ಕಳಿಗೆ 100% ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಇನ್ನೊಂದು ಪ್ರಕರಣ ಏನಿರ್ಬೋದು, ಸಿಕಲ್ ಸೆಲ್ ಟ್ರೇಟ್ ಅಂದರೆ ಅವರು ಬರೀ ಕೆರಿಯರ್ ಅಂದರೆ ಅವ್ರಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಬಟ್ ಅದರ ನೆಕ್ಸ್ಟ್ ಜನ್ರೇಷನ್ ಕ್ಯಾರಿ ಮಾಡುವಂಥದ್ದಿರ್ಬೋದು. ಒಬ್ಬರು ಸಿಕಲ್ ಸೆಲ್ ಟ್ರೇಟ್ ಆಗಿದ್ದು ಇನ್ನೊಬ್ಬರು ಸಿಕಲ್ ಸೆಲ್ ಡಿಸೀಸ್ ಆಗಿದ್ರೆ 50% ಅವರ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇದೆ. ಇನ್ನು 50% ಅಂದರೆ 4 ಜನ ಮಕ್ಕಳಾದರೆ ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇರೋರು ಇರ್ತಾರೆ, ಇನ್ನಿಬ್ಬರು ಸಿಕಲ್ ಸೆಲ್ ಟ್ರೇಟ್ ಆಗಿರುವಂಥ ಪ್ರಕರಣಗಳಿದೆ. ಈಗ ಗಂಡ ನಾರ್ಮಲ್ ಆಗಿದ್ದು ಸಿಕಲ್ ಸೆಲ್ ಜೀನ್ ಇಲ್ದೇನೆ ಇದ್ದು ಸಿಕಲ್ ಸೆಲ್ ಡಿಸೀಸ್ ಇದ್ದವರು ಎಂಟಿ ಸಿಕಲ್ ಸೆಲ್ ಡಿಸೀಸ್ ಆಗಿದ್ದರೆ 100% ಎಲ್ಲರೂ ಕ್ಯಾರಿಯರ್ಸ್ ಆಗೋವಂಥ ಚಾನ್ಸಸ್ ಇದೆ. ಉಲ್ಟಾನೂ ಆಗ್ಬೋದು, ಗಂಡ ನಾರ್ಮಲ್ ಇದ್ದು ಹೆಂಡತಿ ಸಿಕಲ್ ಸೆಲ್ ಡಿಸೀಸ್ ಆಗಿದ್ರೂ ಕೂಡ 100% ಎಲ್ಲರೂ ಸಿಕಲ್ ಸೆಲ್ ಟ್ರೈಟ್ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಅವರು ಕ್ಯಾರಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಇಬ್ಬರೂ ಸಿಕಲ್ ಸೆಲ್ ಟ್ರೈಟ್ ಆಗಿದ್ರೆ, ಇನ್ ಕೇಸ್ ತಂದೆನೂ ಸಿಕಲ್ ಸೆಲ್ ಟ್ರೈಟು ತಾಯಿನೂ ಸಿಕಲ್ ಸೆಲ್ ಟ್ರೈಟ್ ಆಗಿದ್ರೆ 25% ನಾರ್ಮಲ್ ಆಗ್ಬೋದು, 50% ಕ್ಯಾರಿಯರ್ಸ್ ಆಗ್ಬೋದು, 25% ಸಿಕಲ್ ಸೆಲ್ ಡಿಸೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮೇಜರ್ಲಿ ಇಬ್ಬರು ತಂದೆ ತಾಯಿಗಳು ಸಿಕಲ್ ಸೆಲ್ ಡಿಸೀಸ್ ಆಗಿದ್ರೆ 100% ಮಕ್ಕಳಿಗೂ ಸಿಕಲ್ ಸೆಲ್ ಕಾಯಿಲೆ ಬರುವಂಥದ್ದಿದೆ. ಅದೇ ಥರ ಒಬ್ಬರು ಸಿಕಲ್ ಸೆಲ್ ಟ್ರೈಟ್ ಇನ್ನೊಬ್ಬರು ಸಿಕಲ್ ಸೆಲ್ ಕ್ಯಾರಿಯರ್ ಇದ್ದರೆ ನಾರ್ಮಲ್ ಇದ್ದರೆ 50% ಬರುವಂಥದ್ದಿರುತ್ತೆ, 50% ಕ್ಯಾರಿಯರ್ ಆಗುವಂಥ ಚಾನ್ಸ್. ಈ ಥರ ಲಕ್ಷಣಗಳಿವೆ.
1: ಅಂದರೆ ಇವಾಗ ಇದೇ ತಂದೆ ತಾಯಿಗೆ ಸಿಕಲ್ ಸೆಲ್ ಅನಿಮಿಯಾ ಅಂತ ಗೊತ್ತಾದ್ಮೇಲೆ ಮಗುಗೆ ಗರ್ಭದಲ್ಲಿರಬೇಕಾದ್ರೆ ಚಿಕಿತ್ಸೆಗಳು ಈ ಥರ
0: ಆ ಥರ ಚಿಕಿತ್ಸೆಗಳು ಈಗ ಯಾವುದೂ ಸದ್ಯಕ್ಕಿಲ್ಲ. ಬಟ್ ಯೂಶಲಿ ಈಗೇನಾಗಿದೆ ಅಂದರೆ ಸಿಕಲ್ ಸೆಲ್ ಡಿಸೀಸ್ ಇದ್ದವರಿಗೆ ಟ್ರೀಟ್ಮೆಂಟ್ಗಳಿದೆ. ಅಂದರೆ ಮೇಜರ್ಲಿ ಎರಡು ಥರ ಇದೆ. ಈ ಗರ್ಭಕೋಶದಲ್ಲಿ ಇದ್ದಾಗಲೇ ಪರೀಕ್ಷೆ ಮಾಡಿ ಅವರಿಗೆ ಸಿಕಲ್ ಸೆಲ್ ಡಿಸೀಸ್ ಇದ್ದರೆ ಗೊತ್ತಾಗೋದು. ಆ ಪರೀಕ್ಷೆಗಳು ನಮ್ಮಲ್ಲಿ ಭಾರತದಲ್ಲಿ ಇಲ್ಲ, ಇನ್ನೂ ನಮಗೆ ಆ ಥರ ಇನ್ನೂ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸಲ್ಲಿದೆ. ಮಗು ಹುಟ್ಟಿದ ಮೇಲಿಂದ ನಮ್ಮಲ್ಲಿ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಥವಾ ಅಂದರೆ ಹುಟ್ಟಿದ ತಕ್ಷಣವೇ ಪರೀಕ್ಷೆ ಮಾಡುವಂಥದ್ದಿದೆ. ಅದಕ್ಕೋಸ್ಕರನೇ ಈಗ ನೀವು ಏನೇ ಇದ್ದರೂ ತಂದೆ ತಾಯಿಗಳಲ್ಲಿ ಸಿಕಲ್ ಸೆಲ್ ಡಿಸೀಸ್ ಇದೆ ಅಂದರೆ 100% ಮಕ್ಕಳು ಬರೋ ಅಂಥದ್ದು ಚಾನ್ಸಸ್ ಇರೋದ್ರಿಂದ ಚಿಕಿತ್ಸೆ ಅನ್ನೋದಕ್ಕಿಂತ ಅವರು ಮಕ್ಕಳನ್ನ ಮಾಡ್ಕೊಳ್ಳೋದು ತುಂಬ ರಿಸ್ಕಿ ಅಂತ ಹೇಳ್ಬೋದು. ಅದಕ್ಕೆ
1: ಅಂದರೆ ಈಗ ಸಿಕಲ್ ಸೆಲ್ ಅನಿಮಿಯಾ ಬರೋದ್ರಿಂದ ಆಗುವಂಥ ತೊಂದರೆಗಳೇನೇನು ಸರ್?
0: ಆವಾಗಲೇ ಹೇಳಿದಂಗೆ ಒಂದು ಈಗ ನೆಕ್ಸ್ಟ್ ಜನ್ರೇಷನ್ಗೆ ಇವರು ಕ್ಯಾರಿ ಮಾಡುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗಲೇ ಹೇಳಿದಂಗೆ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ಗಳಾಗ್ಬೋದು, ಕ್ರಾನಿಕ್ ಕಾಂಪ್ಲಿಕೇಶನ್ಸ್, ಸಿವಿಯರ್ ಅನಿಮಿಯಾ ಆಗುವಂಥದ್ದು ಇರ್ಬೋದು, ಕೆಲವೊಂದು ಸಲ ಸ್ಟ್ರೋಕ್ ಆಗುವಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ರಿಪೀಟೆಡಾಗಿ ಹಾಸ್ಪಿಟಲೈಸೇಷನ್ ಅಂದರೆ ಆಸ್ಪತ್ರೆಗೆ ಬರಬೇಕಾಗುತ್ತೆ, ಅಡ್ಮಿಷನ್ಸ್ ಆಗ್ತಾ ಇರ್ತಾರೆ, ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಇದಕ್ಕೆ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಸಿಕಲ್ ಸೆಲ್ ಅನ್ನೋದಕ್ಕೆ ಟ್ರೀಟ್ಮೆಂಟ್ಗಳು ಕಮ್ಮಿ ಇದೆ, ಆದರೆ ಅದರಿಂದ ಕಾಂಪ್ಲಿಕೇಷನ್ಸ್ ಆದ್ರೇ ತುಂಬ ಸಮಸ್ಯೆಗಳಾಗೋದು. ಈಗ ಕೆಲವೊಂದೀಗ ಹಾಡಿಗಳಲ್ಲಿ ಈಗ ನಮ್ಮ ವಿವೇಕಾನಂದ ಆಸ್ಪತ್ರೆಗಳಲ್ಲಿ ತುಂಬ ಸಿಕಲ್ ಸೆಲ್ ಡಿಸೀಸ್ ಇರೋವಂಥ ಪ್ರಕರಣಗಳಿವೆ. ಅವರು ಎಷ್ಟೋ ಒಂದು ವರ್ಷಗಳಿಂದ ರೆಗ್ಯುಲರಾಗಿ ಹೀಗೆ ಬಿ ಪಿ ಶುಗರ್ ಮಾತ್ರೆಗಳು ಹೇಗೆ ತೊಗೊಳ್ತಾರೋ ಅದೇ ರೀತಿ ಮೆಡಿಸಿನ್ಸ್ನ ರೆಗ್ಯುಲರಾಗಿ ತೊಗೊಳ್ತಾ ಹೋಗಬೇಕಾಗುತ್ತೆ.
1: ಅಂದರೆ ಯಾವ ರೀತಿ ನೋವನ್ನು ಉಂಟು ಮಾಡುತ್ತೆ ಸರ್ ಇದೊಂದು ಸಿಕಲ್?
0: ಒಂದು ಸಿವಿಯರ್ ಪೇಯ್ನ್ ಇರುತ್ತೆ, ಅದನ್ನು ಹೇಳಿದಾಗಲೇ ತುಂಬ ಸಿವಿಯರ್ ಬಾಡಿ ಪೇನ್ಸ್. ಹೇಗೆ ಈಗ

0: ಮಲೇರಿಯಾ ಈ ಥರ ಚಿಕನ್ ಗುನ್ಯಾ ಥರದ್ದು ಪೇಯ್ನ್, ಈಗ ಸೊಳ್ಳೆಯಿಂದ ಹರಡಿದಾಗ ಏನು ಸಮಸ್ಯೆಗಳಾಗಿರುತ್ತೋ ಅದೇ ರೀತಿ ಸಿವಿಯರ್ ಪೇಯ್ನ್ ಬಾಡಿಯಲ್ಲಿರುತ್ತೆ. ಜೊತೆಗೆ ಸುಸ್ತಾಗುವಂಥದ್ದು, ತುಂಬ ಸುಸ್ತು ಅಂತ ಇರ್ತಾರೆ, ಕೆಲವೊಂದ್ಸಲ ಬೇಗ ಇನ್ಫೆಕ್ಷನ್ಸ್ ಆಗುವಂಥದ್ದು ಇರುತ್ತೆ, ಬೇಗ ಹಾಸ್ಪಿಟ್ಲಿಗೆ ಅಡ್ಮಿಷನ್ಸ್ ಈ ಥರ ಪ್ರಕರಣಗಳಲ್ಲಿ ಜಾಸ್ತಿ ಇರುತ್ತೆ.
1: ಅಂದರೆ ಯಾವ ಅಂಗಗಳಿಗೆ ತೊಂದರೆ, ಬೇಗನೇ ಎಫೆಕ್ಟ್?
0: ಎಲ್ಲ ಅಂಗಗಳಿಗೂ ಸಮಸ್ಯೆ ಆಗುತ್ತೆ. ಆವಾಗಲೇ ಹೇಳಿದಂಗೆ ಹಿಮೋಗ್ಲೋಬಿನ್ ಇಡೀ ಎಲ್ಲ ಅಂಗಾಂಗಗಳಿಗೂ ಆಕ್ಸಿಜನ್ನ ತಗೊಂಡು ಹೋಗ್ತಾ ಇರುತ್ತೆ. ಅದೇ ರಕ್ತ ಕಣಗಳಿಗೆ ಸಮಸ್ಯೆ ಆದಾಗಿಂದ ಎಲ್ಲ ಬಾಡಿ ಪಾರ್ಟ್ಸ್ಗೂ ರೀನಲ್ ಸಮಸ್ಯೆನೂ ಆಗುತ್ತೆ, ಕಾರ್ಡಿಯಕ್ ಸಮಸ್ಯೆಗಳೂ ಆಗುತ್ತೆ, ಜೊತೆಗೆ ಲಿವರ್ಗೂ ಸಮಸ್ಯೆ, ಎಲ್ಲ ಅಂಗಾಂಗಗಳಿಗೂ ಇದು ಕಾಂಪ್ಲಿಕೇಟ್ ಮಾಡುತ್ತೆ. ಇದು ಮಲ್ಟಿ ಆರ್ಗನ್ಗೆ ಸಮಸ್ಯೆ ಮಾಡುವಂಥದ್ದು. ಇದು
1: ಸಿಕಲ್ ಸೆಲ್ ಅನಿಮಿಯಾ ಚಿಕಿತ್ಸೆ ಮತ್ತು ಪರಿಹಾರಗಳನ್ನ ತಿಳಿಸೋದಾದ್ರೆ ಸರ್,
0: ಸಿಕಲ್ ಸೆಲ್ ಡಿಸೀಸ್ ಅಂತ ಹೇಳಿದ್ರೆ ಯೂಶಲಿ ಏನಾಗುತ್ತೆ, ಯಾವಾಗಲೂ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ನಮ್ಮ ಹತ್ರ ಸಿಕಲ್ ಸೆಲ್ ಟ್ರೈಟ್ ಇದೆಯೋ ಡಿಸೀಸ್ ಇದೆಯೋ ಅನ್ನೋದು ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಪರೀಕ್ಷೆನೇ ಆಗಿರೋದಿಲ್ಲ. ಈಗ ಭಾರತ ಸರ್ಕಾರದ ಪ್ರಕಾರ ನೀವು ಲೆಕ್ಕ ನೋಡಿದ್ರು ಈಗ ನಮ್ಮಲ್ಲಿ 8.6% ಅಂದರೆ ಅಷ್ಟು ಪ್ರಿವಿಲೆನ್ಸ್ ಇದೆ, ಅಂದರೆ ಸಿಕಲ್ ಸೆಲ್ ಡಿಸೀಸ್ ಇದೆ ಅನ್ನೋದು ಪ್ರಕರಣಗಳಿದೆ. ಅದರಲ್ಲೂ ST ಕಮ್ಯುನಿಟಿ ಅಂತ ಅವರು ಅಂದರೆ ಟ್ರೈಬಲ್ನೂ ಕೂಡ ಒಂದು ST ಕಮ್ಯುನಿಟಿಯಲ್ಲಿ ಸೇರಿಸಿರೋದ್ರಿಂದ ಈ ಪಾಪ್ಯುಲೇಷನಲ್ಲಿ ಜಾಸ್ತಿ ಇದೆ ಅಂತಿದೆ ಎಲ್ರಿಗೂ ಅಂತ ಇದೆ. ಅದಕ್ಕೋಸ್ಕರ ಈಗ ಸಾಮಾನ್ಯವಾಗಿ ನೀವೀಗ ಸಿಕಲ್ ಸೆಲ್ಗೆ ಟ್ರೀಟ್ಮೆಂಟ್ ಅಂತ ಬಂದರೆ ಎರಡು ಥರ ಇದೆ, ಒಂದು ಪ್ರೊಫೈಲಾಕ್ಟಿಕ್ ಮ್ಯಾನೇಜ್ಮೆಂಟು, ಒಂದು ಪ್ರಿವೆಂಟಿವ್ ಮ್ಯಾನೇಜ್ಮೆಂಟು, ಒಂದು ಟ್ರೀಟ್ಮೆಂಟ್ ಇರ್ಬೋದು. ಈಗ ಪ್ರೊಫೈಲಾಕ್ಸಿಸ್, ಈಗ ರೆಗ್ಯುಲರಾಗಿ ನಾವು BP ಶುಗರ್ಗೆ ಮೆಟ್ಫಾರ್ಮಿನ್ ಹೇಗೆ ತೊಗೊಳ್ತೀವೋ ಅದಕ್ಕೆ ಈ ಥರ ಸಿಕಲ್ ಸೆಲ್ ಡಿಸೀಸ್ ಇದ್ದರೂ ಹೈಡ್ರಾಕ್ಸಿ ಯೂರಿಯೋ ಅಂತ ಒಂದು ಮಾತ್ರೆಗಳಿದೆ, ಅದನ್ನು ರೆಗ್ಯುಲರಾಗಿ ಈಗ ಆನ್ ಡೋಸೇಜ್ ಅಂದರೆ ಪ್ರಿಸ್ಕ್ರಿಪ್ಷನ್ ಹೇಗೆ ಕೊಟ್ಟಿರ್ತಾರೆ, ಎಷ್ಟು ಗ್ರಾಮ್ ಮಿಲಿಗ್ರಾಮ್ ತೊಗೋಬೇಕಾಗುತ್ತೋ, ಯೂಶಲಿ ಏನು ಮಾಡ್ತಾರೆ 10-15 mg ಪರ್ kg ಅಂತ ಪರ್ ಡೇ ಅಂತ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ರೀತಿ ಅವರು ಯಾವಾಗಲೂ ಈ ಟ್ರೀಟ್ಮೆಂಟನ್ನು ತೊಗೊಳ್ತಾ ಹೋಗಬೇಕಾಗತ್ತೆ. ಎವ್ರಿ 2 ಮಂತ್ಸ್ ಒಂದ್ಸಲ ಬ್ಲಡ್ ಪರೀಕ್ಷೆಗಳು, ರಕ್ತ ಎಷ್ಟಿದೆ ಅನ್ನೋದು ತೊಗೋಬೇಕಾಗತ್ತೆ. ಯೂಶಲಿ ಏನಾಗ್ತಿರುತ್ತೆ ಅಂದರೆ ರಕ್ತ ಯೂಶಲಿ 6-5 ಅಂದರೆ ನಾರ್ಮಲ್ ಯೂಶಲಿ 11 g ಇರಬೇಕು, 6 ಸಿವಿಯರ್ ಅನಿಮಿ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದರೆ ರಕ್ತ ಹಾಕ್ಸ್ಕೋತಾ ಇರಬೇಕಾಗತ್ತೆ. ಹೈಡ್ರಾಕ್ಸಿ ಯೂರಿಯಾ ಒಂದಿರ್ಬೋದು, ಜೊತೆಗೆ ರಕ್ತ ಕಟ್ಸ್ಕೊಳ್ಳೋದಂಥದ್ದಿರ್ಬೋದು, ಜೊತೆಗೆ ಇದರಿಂದ ಅವಾಗ ಹೇಳಿದ್ನಲ್ಲ ಕಾಂಪ್ಲಿಕೇಟ್ ಆಗಿರ್ಬೋದು, ಇದರಿಂದ ಸ್ಟ್ರೋಕ್ ಆಗಿರುವಂಥದ್ದು ಅದಕ್ಕೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದರಿಂದ ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅದಕ್ಕೆ ಕಿಡ್ನಿ ಸಮಸ್ಯೆಗೆ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಮೇಜರ್ಲಿ ಸಿಕಲ್ ಸೆಲ್ ಅನ್ನೋ ಇದಕ್ಕೆ ಟ್ರೀಟ್ಮೆಂಟ್ ಇರೋದು ಒಂದು ಹೈಡ್ರಾಕ್ಸಿಯೂರಿಯಾ, ಅದೊಂದೇ ಸದ್ಯಕ್ಕಿರೋ ನಮ್ಮಲ್ಲಿ ಚಿಕಿತ್ಸೆ. ಅದರಿಂದ ಆಗಿರೋ ಸಮಸ್ಯೆಗಳಿಗೆ ಅದಕ್ಕೆ ಆದಂಥ ಸಿಸ್ಟಮಿಕ್ ಕಾಂಪ್ಲಿಕೇಟೆಡ್ಗೆ ಅದಕ್ಕೆ ಆದ ಟ್ರೀಟ್ಮೆಂಟ್ಗಳನ್ನು ಸಪ್ರೇಟಾಗಿ ತೊಗೋಬೇಕಾಗತ್ತೆ.
1: ಅಂದರೆ ಹಂತ ಹಂತವಾಗಿ ಇದು ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ,
0: ಕ್ಷೀಣಿಸ್ತಾ ಬರುತ್ತೆ. ಯಾಕೆಂದರೆ ಸಿಕಲ್ ಸೆಲ್ ಡಿಸೀಸ್ ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಟ್ ಆಗುತ್ತೆ ಹೊರತು ಅದನ್ನು ಪ್ರಿವೆಂಟಿವ್ ಆಸ್ಪೆಕ್ಟ್ ಅನ್ನೋದು ತುಂಬ ಕಮ್ಮಿ ಇದೆ. ಈಗ ನಮ್ಮಲ್ಲಿ ಅಂಥ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಸಾಮಾನ್ಯವಾಗಿ ಈ ಮೆಡಿಸಿನ್ಸಿಂದ ಈಗ ಹೈಡ್ರಾಕ್ಸಿ ಯೂರಿಯಾ ರೆಗ್ಯುಲರಾಗಿ ತೊಗೊಳೋದ್ರಿಂದನೂ ಬೇರೆ ಸಮಸ್ಯೆಗಳು ಅಂಗಾಂಗಗಳ ಸಮಸ್ಯೆಗಳಾಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಲ್ಲೆಲ್ಲಿ ಒಂದು ಚಿಕಿತ್ಸೆ ಲಭ್ಯ ಇರುತ್ತೆ ಸರ್?
0: ಸಾಮಾನ್ಯವಾಗಿ ಈಗ ಗವರ್ಮೆಂಟ್ ಆಫ್ ಇಂಡಿಯಾನು ಈಗೇನು ಮಾಡ್ತಾ ಇದೆ ಅಂದರೆ ಎಲ್ರಿಗೂ ಪರೀಕ್ಷೆ ಮಾಡಿಸ್ಕೊಂಡಿಲ್ಲ, ಅದಕ್ಕೆ ಪರೀಕ್ಷೆ ಮಾಡಿಸ್ಕೊಂಡ್ರೆ ಎಷ್ಟು ನಮ್ಮಲ್ಲಿ ದೇಶದಲ್ಲಿ ಬರ್ಡನ್ ಇದೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಈ ಮಿಷನ್ನ ಲಾಂಚ್ ಮಾಡಿದೆ. ಎಲ್ಲರೂ ಇದನ್ನು ಫಸ್ಟು ಪರೀಕ್ಷೆ ಮಾಡಿಸ್ಕೋಬೇಕು. ಈಗೇನಾಗ್ತಿದೆ ಅಂದರೆ ಯಾವುದೋ ಕಾಯಿಲೆಗೆ ಅಂತ ಬಂದಿರ್ತಾರೆ, ಇದು ಒಂದು ಪರೀಕ್ಷೆ ಮಾಡಿದಾಗ ಸಿಕಲ್ ಸೆಲ್ ಅನ್ನೋದು ಗೊತ್ತಾಗ್ತಾ ಇದೆ. ಫಸ್ಟು ನಾವು ಎಲ್ಲರೂ ಪರೀಕ್ಷೆ ಮಾಡಿಸ್ಕೊಂಡು ಅಂದರೆ ಸಿಕಲ್ ಸೆಲ್ ಇದೆಯೋ ಅಥವಾ ನಾವು ಟ್ರೈಟ್ ಆಗಿದೆಯೋ, ಕ್ಯಾರಿಯರ್ ಆಗಿದೆಯೋ, ಅಥವಾ ನಾವು ಡಿಸೀಸ್ ಇದೆಯೋ ಅಥವಾ ಏನಾದರೂ ಸಮಸ್ಯೆಗಳಿದೆಯೋ ಅಂತ ತಿಳ್ಕೊಳ್ಳೋಕ್ಕೆ ಫಸ್ಟ್ ಪರೀಕ್ಷೆ ಮಾಡಿಸ್ಕೊ. ಪರೀಕ್ಷೆ ಮಾಡಿಸ್ಕೊಂಡು ಬಂದವರಿಗೆ ಎಲ್ಲ ಥರದ್ದು ಎಲ್ಲ ಕಡೆಯೂ ಪರೀಕ್ಷೆಗಳಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ PHCಗಳಲ್ಲಿ ಅಥವಾ CHCಗಳಲ್ಲಿ ಅಂದರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಎಲ್ಲ ಆಸ್ಪತ್ರೆಗಳಲ್ಲೂ ಸಿಕಲ್ ಸೆಲ್ ಡಿಸೀಸ್ಗೆ ಚಿಕಿತ್ಸೆ ಸೌಲಭ್ಯಗಳಿದೆ.
1: ಅಂದರೆ ಬರೀ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರನಾ?
0: ಸರ್ಕಾರಿ ಆಸ್ಪತ್ರೆಗಳಂತಲ್ಲ, ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಸೌಲಭ್ಯ, ಚಿಕಿತ್ಸೆ ಸೌಲಭ್ಯ ಇದೆ.
1: ಇದಕ್ಕೆ ಜೀವನ ಪೂರ್ತಿ ಚಿಕಿತ್ಸೆ ಪಡ್ಕೊಳ್ಬೇಕಾಗುತ್ತೆ.
0: ಸೇಮ್ ಈಗ ಹೇಗೆ ಹೈಪರ್ಟೆನ್ಷನ್, ಡಯಾಬಿಟೀಸ್ ಅಂತ ಕಾಯಿಲೆಗಳಿದೆಯೋ ಅದೇ ರೀತಿ ಜೀವನ ಪರ್ಯಂತ ನಾವು ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು ಈಗ ಹೈಡ್ರಾಕ್ಸಿಯೂರಿಯಾ ಅಂತ ಮಾತ್ರೆಗಳನ್ನು ರೆಗ್ಯುಲರ್ ಆಗಿ ತಗೋಬೇಕಾಗಿರುತ್ತೆ.
1: ಅಂದರೆ ಈ ಸಮಸ್ಯೆಯಿಂದ ಜೀವಕ್ಕೆ ಏನಾದರೂ ಕುತ್ತು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ?
0: ಚಾನ್ಸಸ್ ಜಾಸ್ತಿ. ಸಿಕಲ್ ಸೆಲ್ ಡಿಸೀಸ್ ಇದ್ದವರಲ್ಲಿ ಈ ಥರ ಕಾಂಪ್ಲಿಕೇಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ರೆಗ್ಯುಲರಾಗಿ ಈ ಥರ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ತಾ ಹೋದರೆ ಕ್ರೈಸಿಸ್ ಅಂದರೆ ಸಿಕಲ್ ಸೆಲ್ ಕ್ರೈಸಿಸ್ ಅನ್ನೋದನ್ನು ಅವಾಯ್ಡ್ ಮಾಡ್ಕೋಬೋದು. ಯೂಶಲಿ ಸಣ್ಣ ಪುಟ್ಟ ಬ್ಯಾಕ್ ಪೇನ್ಸ್ ಆಗುವಂಥದ್ದು ಅಂದರೆ ಬೋನ್ ಪೇನ್ ಆಗುವಂಥದ್ದು, ಇನ್ಫೆಕ್ಷನ್ಸ್ ಆಗುವಂಥದ್ದು ಇದ್ದೇ ಇರುತ್ತೆ. ಈ ಸಾಮಾನ್ಯವಾಗಿ ಹೇಗೆ ಸಿಕಲ್ ಸೆಲ್ ಡಿಸೀಸ್ ಇಲ್ಲದೇ ಇದ್ದವರು ಹೇಗಿರ್ತಾರೋ ಅದೇ ರೀತಿ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ. ಆದರೆ ಸ್ವಲ್ಪ ಈ ಥರ ಇನ್ಫೆಕ್ಷನ್ಸ್ ಆಗುವಂಥದ್ದು ಅಂದರೆ ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತಾರೆ, ಅದು ಸ್ವಲ್ಪ ಕ್ಷೀಣಿಸ್ತಾ ಹೋಗುತ್ತೆ ಸಿಕಲ್ ಸೆಲ್ ಡಿಸೀಸ್ ಇದ್ದವರು.
1: ಅಂದರೆ ಒಟ್ಟು ನಾರ್ಮಲ್ ಆಗಂತೂ ಜೀವನ
0: ನಾರ್ಮಲ್ ಆಗಿ ಹೇಗೆ ಬದುಕ್ತಾ ಇರ್ತಾರೋ ಅದಕ್ಕಿಂತ ಸ್ವಲ್ಪ

0: ಕಾಂಪ್ಲಿಕೇಟ್ ಇದ್ದೇ ಇರುತ್ತೆ.
1: ಈ ಮಾತಾಡ್ತಾ ಹೇಳಿದ್ರಿ ಸರ್, ಬುಡಕಟ್ಟು ಸಮುದಾಯದಲ್ಲಿ ಒಂದು ಸ್ಕಿಲ್ಸ್ ಎಲ್ಲ ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ.
0: ಅದೇ ಇದು ಕೆಲವೊಂದು ಥಿಯರಿ ಏನು ಹೇಳುತ್ತೆ ಅಂದರೆ, ಈಗ ಕೆಲವೊಂದು ಸ್ಟಡಿ ರಿವೀಲ್ ಮಾಡಿರೋ ಪ್ರಕಾರ ಈ ಬುಡಕಟ್ಟು ಜನಾಂಗದಲ್ಲಿ ಈಗ ಸಾಮಾನ್ಯವಾಗಿ ಇವ್ರು ಏನು ಮಾಡ್ತಾರೆ, ಫಾರೆಸ್ಟ್ ಅಲ್ಲಿ ಜೀವನ ಮಾಡ್ತಿರ್ತಾರೆ. ಅಲ್ಲಿ ಮಲೇರಿಯಾ ಪ್ರಕರಣಗಳು ಜಾಸ್ತಿ ಆಗಿ ಅಂದರೆ ಆಗಿ ಬಾಡಿನೇ ಅದನ್ನು ಟ್ರಾನ್ಸ್ಫಾರ್ಮ್ ಅಂದರೆ ಈಗ ಅದನ್ನು ಹೇಳ್ತಾರೆ, ಜನ್ರೇಷನ್ ಟು ಜನ್ರೇಷನ್ ಚೇಂಜ್ ಆಗಬೇಕಿದ್ರೆ ಬಾಡಿ ಅಡಾಪ್ಟ್ ಆಗಬೇಕಿರುತ್ತೆ. ಅದಕ್ಕೋಸ್ಕರ ಏನಾಗಿರುತ್ತೆ, ಆ ರೆಡ್ ಬ್ಲಡ್ ಸೆಲ್ಸ್ಗಳು ಅದನ್ನು ಸಿಕಲ್ ಸೆಲ್ ಶೇಪ್ ತೊಗೊಂಡು ಅದನ್ನು ಟ್ರಾನ್ಸ್ಫಾರ್ಮ್ ಆಗಿರುತ್ತೆ. ಅದರಿಂದ ಬಂದಿರಬಹುದು ಅನ್ನೋದು ಒಂದು ಈಗ ಗೊತ್ತಾಗಿರುವಂಥದ್ದು. ಬಟ್ ಇನ್ನೂ ಅದಕ್ಕೆ ಸೈಂಟಿಫಿಕ್ ಪ್ರೂಫ್ ಇಲ್ಲ, ಅಂದರೆ ಹೇಗೆ ಸಿಕಲ್ ಸೆಲ್ ಡಿಸೀಸ್ ಬಂದಿರಬಹುದು ಅನ್ನೋದಕ್ಕೆ ಇನ್ನೂ ಸ್ಟಡೀಸ್ ನಡೀತಾನೆ ಇದೆ. ಬಟ್ ಇದು ಒಂದು ಸ್ಟಡಿ ಪ್ರಕಾರ ಈ ಥರನೂ ಆಗಿರಬಹುದು ಅನ್ನೋದು ಒಂದು ಶಂಕೆ ಇದೆ.
1: ಸಿಕಲ್ ಸೆಲ್ ಬಂದಾಗಿದೆ, ಮತ್ತೆ ಚಿಕಿತ್ಸೆ ಏನು, ಪರಿಹಾರ ಏನು ಅನ್ನೋದೆಲ್ಲ ಹೇಳಿದ್ರಿ ಸರ್. ಬರ್ದಿರೋ ತರ ತಡೆಗಟ್ಟಲು ಮುಂಜಾಗ್ರತೆ ಕ್ರಮಗಳನ್ನ ತಿಳಿಸಬಹುದು ಸರ್?
0: ಈಗ ಆಲ್ರೆಡಿ ನಾನು ಹೇಳಿದಂಗೆ ಸಿಕಲ್ ಸೆಲ್ ಡಿಸೀಸ್ ಅನ್ನೋದು ಈಗ ತಂದೆ ತಾಯಿಗಳು ಅನುವಂಶಿಕವಾಗಿ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾನು ಹೇಳ್ತಾ ಇರಬೇಕಾದ್ರೆ 50% ಬರುತ್ತೆ, 100% ಬರುತ್ತೆ ಅಂತ ಹೇಳ್ತಾ ಇದ್ದೆ. ಸಾಮಾನ್ಯವಾಗಿ ಈಗ ಎರಡು ಥರ ಇದೆ. ಈಗ ತಂದೆ ತಾಯಿಗಳು ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇದ್ದು ಕೂಡ ಮಕ್ಕಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದೆ. ಈಗ ಮದುವೆ ಆಗೋಕ್ಕಿಂತ ಮುಂಚೆನೆ ನಾವು ಒಂದ್ಸಲ ನಮ್ಮ ಸಿಕಲ್ ಸೆಲ್ ಸ್ಟೇಟಸನ್ನು ಪರೀಕ್ಷೆ ಮಾಡಿಸ್ಕೊಂಡು ಇನ್ ಕೇಸ್ ಈಗ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ, ಇದರಲ್ಲಿ ಮೇಜರ್ಲಿ ಬರೋದು ಕೌನ್ಸಿಲಿಂಗ್, ಫಸ್ಟು ತಂದೆ ತಾಯಿಗಳಲ್ಲಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಪರೀಕ್ಷೆ ಮಾಡಿಸ್ಕೊಂಡು ಇನ್ ಕೇಸ್ ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇದ್ದರೆ 100% ಬರುತ್ತೆ. ಸಿಕಲ್ ಸೆಲ್ ರೇಟ್ ಇದು ನಾರ್ಮಲ್ ಇದ್ದರೂ 25% ಬರೋಂಥ ಚಾನ್ಸಸ್ ಇರುತ್ತೆ. ಇದು ತಂದೆ ತಾಯಿಗಳಿಂದ ಆಡುವಂಥದ್ದೇ ಆಗಿರೋದ್ರಿಂದ ಸಾಮಾನ್ಯವಾಗಿ ಇಬ್ಬರು ಸಿಕಲ್ ಸೆಲ್ ಡಿಸೀಸ್ ಇಲ್ಲದೆ ಇರೋರು ಮದುವೆ ಆದರೆ ಈ ಥರ ರೋಗಗಳು ಕಮ್ಮಿ ಆಗುತ್ತೆ. ಸಿಕಲ್ ಸೆಲ್ ಟ್ರೈಟ್ ಇದ್ದು ಸಿಕಲ್ ಸೆಲ್ ಡಿಸೀಸ್ ಇದ್ದು ಬರುವಂಥದ್ದೇ. ಅದಕ್ಕೋಸ್ಕರ ಈ ಥರ ಸಿಕಲ್ ಸೆಲ್ ಸ್ಟೇಟಸ್ ಇದ್ದವರು ಮದುವೆ ಆಗದೇನೆ ಇದ್ದರೆ ನೆಕ್ಸ್ಟ್ ಜನ್ರೇಷನ್ಗೆ ಬರುವಂಥದ್ದು ಅವಾಯ್ಡ್ ಆಗುತ್ತೆ. ಸಾಮಾನ್ಯ ಬಂದ ಮೇಲೆ ಟ್ರೀಟ್ಮೆಂಟ್ ಸೌಲಭ್ಯಗಳಿದೆ, ಬರೋಕ್ಕಿಂತ ಅವಾಯ್ಡ್ ಮಾಡಬೇಕು ಅಂದರೆ ಅವರಿಬ್ಬರು ಅಂದರೆ ಗಂಡ ಅಂತಿ ತಂದೆ ತಾಯಿಗಳಲ್ಲಿ ಈ ಥರ ಸಿಕಲ್ ಸೆಲ್ ಜೀನ್ ಇಲ್ಲದೇ ಹೋದರೆ ನೆಕ್ಸ್ಟ್ ಜನ್ರೇಷನ್ಗೆ ಹರಡುವಂಥದ್ದಲ್ಲ ಇದು.
1: ಸಿಕಲ್ ಸೆಲ್ ಅನಿಮಿಯ ನಿಯಂತ್ರಣ ಮಾಡಲು ಸಮುದಾಯದ ಪಾತ್ರ ಹೇಗಿರಬೇಕಾಗುತ್ತೆ ಸರ್?
0: ಒಂದು ಸಮುದಾಯದ ಪಾತ್ರ ಅಂತ ಹೇಳಿದಾಗಲೇ ಈಗ ಆಲ್ರೆಡಿ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ಭಾರತ ಸರ್ಕಾರ ಇದಕ್ಕೆ ಮಿಷನ್ನ ಲಾಂಚ್ ಮಾಡಿದೆ 2047ಕ್ಕೆ. ಅನಿಮಿಯ ಅಂದರೆ ಸಿಕಲ್ ಸೆಲ್ ಎಲಿಮಿನೇಷನ್ ಮಾಡಬೇಕು ಅಂತ ಹೊರಟಿದೆ. ಸಿಕಲ್ ಸೆಲ್ ಅನಿಮಿಯ ಎಲಿಮಿನೇಷನ್ ಮಾಡಬೇಕಂದ್ರೆ ಫಸ್ಟು ನಾನು ಪರೀಕ್ಷೆ ಮಾಡಿಸ್ಕೋಬೇಕು, ನನ್ನಲ್ಲಿ ಸಿಕಲ್ ಸೆಲ್ ಇದೆಯಾ, ಜೀನ್ ಇದೆಯಾ ಇಲ್ವಾ, ಇದೆ ಅಂದರೆ ನೆಕ್ಸ್ಟ್ ನಾನು ನನ್ನ ಜನ್ರೇಷನ್ಗೆ ಇದನ್ನು ಕೊಡಬೇಕಾ ಇಲ್ವಾ ಅನ್ನೋದಕ್ಕೆ ನಾವು ಫಸ್ಟ್ ಪರೀಕ್ಷೆ ಮಾಡಿಸ್ಕೊಂಡು ನಮ್ಮಲ್ಲಿ ಇಲ್ಲ ಇದೆ ಅಂತ ಗೊತ್ತಾದರೆ ಅವರನ್ನು ಮತ್ತೆ ವೈಫ್ ಅಂದರೆ ನಾವು ಮದುವೆ ಆಗೋರಲ್ಲಿ ಒಂದ್ಸಲ ಸ್ಟೇಟಸ್ ಕಂಡಿಟ್ಕೊಂಡು ಅವರನ್ನು ಅವ್ರು ಮದುವೆ ಆಗದೆ ಇರೋದು ಇದ್ದಿದ್ದರೆ ನಾವು ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಅವಾಯ್ಡ್ ಮಾಡಬೇಕು. ಮೊದಲನೇದಾಗಿ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಏನಂದರೆ, ಎಲ್ಲರೂ ಒಂದ್ಸಲ ಸಿಕಲ್ ಸೆಲ್ ಪರೀಕ್ಷೆಗೊಳಗಾಗಿ ಇದು ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಗೌರ್ಮೆಂಟು ಪರೀಕ್ಷೆಗಳನ್ನ ಮಾಡ್ತಾ ಇದೆ. ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಂಡು ಆ ಥರದ್ದು ಈಗ ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಮದುವೆ ಆಗಬೇಕಾದ್ರೆ ನೀವು ಯೂಶಲಿ ಏನು ಮಾಡ್ತೀರಿ, ಅವ್ರ ಹತ್ರ ಆಸ್ತಿ ಎಷ್ಟಿದೆಯೋ ಏನು ಅಂತ ಪರೀಕ್ಷೆಗಳು ಮಾಡಿಸ್ಕೊಳ್ತಾ ಇರ್ತೀರಿ. ಈ ಥರ ಒಂದು ಅನುವಂಶಿಕವಾಗಿ ಕಾಯಿಲೆಗಳು ಇದೆಯಾ ಸಿಕಲ್ ಸೆಲ್ ಅನ್ನೋದು ಒಂದು ಪರೀಕ್ಷೆ ಮಾಡಿಕೊಂಡು ಅವ್ರಿಗೆ ಮದುವೆನೇ ಅವಾಯ್ಡ್ ಮಾಡಿ
1: ಸಿಕಲ್ ಸೆಲ್
0: ತಡಿಬೇಕು ಅಂತ ಹೇಳಿ.
1: ಕೊನೆಯದಾಗಿ ನಮ್ಮ ಜನ ಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆ ಏನು ಸರ್?
0: ಇದು ಎಲ್ರಿಗೂ ಒಂದು ಈಗ ಅನುವಂಶಿಕವಾಗಿ ಸಮಸ್ಯೆಗಳೇನಾರು ಇತ್ತೆ ಅಂದರೆ ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕೆ ತುಂಬ ಜನ ಹೆದರುತ್ತಾರೆ. ಇದು ಒಂದು ಜನ್ರೇಷನ್ ಟು ಜನ್ರೇಷನ್ ಹರಡುವಂಥದ್ದು, ಇದು ಯಾವುದೇ ರೀತಿ ಪಾಪಕರ್ಮಗಳಿಂದ ಬರುವಂಥದ್ದಲ್ಲ. ಒಂದ್ಸಲ ನಾವು ಸರ್ಕಾರದ ಸೌಲಭ್ಯಗಳ ಜೊತೆಗೆ ಈ ಥರ ನಾವು ಯಾವುದಾದ್ರೂ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಟಿ ವಿ ಕಾರ್ಯಕ್ರಮಗಳಲ್ಲಿ ಹಾಕಿ ಅನುವಂಶಿಕ ಕಾಯಿಲೆಗಳು ಬಂದಾಗ ಇದನ್ನು ನಾವು ಅವಾಯ್ಡ್ ಮಾಡೋಕ್ಕಂತೂ ಆಗೋದಿಲ್ಲ. ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ನಾವು ನಮ್ಮ ಸ್ಟೇಟಸನ್ನು ತಿಳ್ಕೋಬೇಕು. ಅದು ತಿಳ್ಕೋಬೇಕು ಅಂದರೆ ನೀವು ಪರೀಕ್ಷೆಗಳಿಗಾಗಬೇಕು. ಪರೀಕ್ಷೆ ತುಂಬ ಸುಲಭ ಇದೆ, ಅದು ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್, ಹೇಗೆ ನೀವು ಗ್ಲೂಕೋಸ್ ಟೆಸ್ಟನ್ನು ಮಾಡ್ತಿರೋ ಅದೇ ರೀತಿ ಪರೀಕ್ಷೆಗಳನ್ನ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಹಿಂಜರಿಕೆ ಬೇಡ. ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ನಮ್ಮಲ್ಲಿ ಸಿಕಲ್ ಸೆಲ್ ಟೆಸ್ಟ್ ಇದೆಯಾ ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ಜನ್ರೇಷನ್ ನಾವು ಅವಾಯ್ಡ್ ಮಾಡಬೇಕು.
1: ಸುಜನ ಧ್ವನಿ ಕೇಳಿದರಿಗೆ ಒಳ್ಳೆ ಸಲಹೆಯನ್ನು ನೀಡಿದ್ರಿ ಸರ್, ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಕೆಲ್ ಸೆಲ್ ಅನಿಮಿಯಾ ಅಥವಾ ಕುಡುಗೋಲು ಕಣರೋಗದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸಿಕೆಲ್ಸಲ್ ಅನಿಮಿಯಾ ಅಥವಾ ಕುಡುಗೋಲು ಕಣರೋಗದ ಕುರಿತು ಮಾಹಿತಿಯನ್ನು ನೀಡಿದವರು

0: ಅರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆರೋಗ್ಯ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ರವರು. ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಸಿಕಲ್ ಸೆಲ್ ಅನಿಮಿಯಾ ಕುರಿತು ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆರೋಗ್ಯ ವಿಭಾಗದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇಳೆ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 68 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ ಕೇಳಿದ್ದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 ಸೆ 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೆ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೆ ತಯಾರ್.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಯುವಚೇತನ ಕಾರ್ಯಕ್ರಮ. ಜನಪದ ಕಲಾವಿದರು ಹಾಗೂ ಯುವ ಜಾನಪದ ಪ್ರಪಂಚ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಡಾಕ್ಟರ್ ಎಂ ಮಹದೇವ ಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50, ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10. ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಕೇಳುಗರೆ, ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ಸಾಕಷ್ಟು ವರ್ಷಗಳಿಂದ ಜಾನಪದ ಗಾಯನ, ಜಾನಪದ ನೃತ್ಯ, ಕಂಸಾಳೆ, ಡೊಳ್ಳು ಕುಣಿತ ಹಾಗೂ ಪೂಜಾ ಕುಣಿತ ಕಲಾ ಪ್ರತಿಭೆಯ ಮೂಲಕ ವಿವಿಧ ಕಾರ್ಯಕ್ರಮಗಳಲ್ಲಿ ತಮ್ಮ ಕಲೆಯನ್ನ ಪ್ರದರ್ಶಿಸುತ್ತಾ ಬರುತ್ತಿದ್ದಾರೆ. ಜೊತೆಗೆ ಅನೇಕ ಲೇಖನಗಳು, ಕವನಗಳು ಹಾಗೂ 2 ಪುಸ್ತಕಗಳನ್ನು ಬರೆದಿದ್ದಾರೆ. ಇವರ ಈ ಜಾನಪದ ಕಲಾ ಪ್ರತಿಭೆಗೆ ಹಾಗೂ ಸಾಹಿತ್ಯ ಕ್ಷೇತ್ರದ ತೊಡಗಿಸಿಕೊಳ್ಳುವಿಕೆಯಿಂದ ಹಲವಾರು ಪ್ರಶಂಸೆಗಳಿಗೆ ಭಾಜನರಾಗಿದ್ದು ಪ್ರಸ್ತುತ ಮೈಸೂರು ಜಿಲ್ಲಾ ಯುವ ಜಾನಪದ ಪ್ರಪಂಚ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಯುವ ಜಾನಪದ ಕಲಾವಿದರು ಹಾಗೂ ಯುವ ಸಾಹಿತಿಗಳು ಆದ ನಂಜನಗೂಡು ತಾಲೂಕಿನ ಡಾಕ್ಟರ್ ಎಂ ಮಹದೇವ ಮೂರ್ತಿ ಅವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಜಾನಪದ ಕ್ಷೇತ್ರದ ತೊಡಗಿಸಿಕೊಳ್ಳುವಿಕೆ ಹಾಗೂ ಅವರ ಕಲೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಸರ್.
5: ಥ್ಯಾಂಕ್ ಯು
4: ಸರ್. ಮೊದಲಿಗೆ ತಮ್ಗೆ ಹೇಗೆ ಅನಿಸ್ತಿದೆ ಸರ್, ಇಷ್ಟು ವರ್ಷಗಳ ಈ ಜಾನಪದ ಕ್ಷೇತ್ರಗಳಲ್ಲಿನ ತೊಡಗಿಸಿಕೊಳ್ಳುವಿಕೆ ಆಗಿರ್ಬೋದು, ಇದರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್.
5: ಬಹುಶಃ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡದಂತ ಎಲ್ಲ ಯುವ ಸಮುದಾಯಗಳನ್ನ ಗುರುತಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಜನಧ್ವನಿ ಸಮುದಾಯ ಬಾನುಲಿ

0: ಮೊದಲು ನಿಮಗೆ ಧನ್ಯವಾದಗಳನ್ನ ಅಭಿನಂದಿಸೋಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನಾನು ಮೂಲತಃ ಕಲಾವಿದನಲ್ಲ, ನಮ್ಮ ಕುಟುಂಬದಲ್ಲೂ ಕೂಡ ಯಾರು ಕಲಾವಿದರು ಇರಲಿಲ್ಲ. ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ, ಮತ್ತೆ ಸ್ನಾತಕೋತ್ತರ ಪದವಿ ಹಂತದಲ್ಲಿ, PhD ಪದವಿ ಹಂತದಲ್ಲಿ ಎಲ್ಲ ಕಲಾವಿದರನ್ನ ನೋಡ್ತಾ, ಹಾಡ್ತಾ ಇರ್ತಕ್ಕಂಥ ಕಲಾವಿದರುಗಳನ್ನ ನೋಡ್ತಾ, ಹಾಡಬೇಕು ಅನ್ನೋ ಆಸೆ ಆಸಕ್ತಿ ಇವೆಲ್ಲ ಮನಸ್ಸಲ್ಲಿ ಉಟ್ಕೊಂಡಾಗ ನಾವು ಆಡ್ಬೋದಲ್ಲ ಅಂತೇಳಿ ಆಡೋದಕ್ಕೆ ಆರಂಭ ಮಾಡಿದ್ವಿ. ಸ್ಕೂಲ್ ಲೆವೆಲಲ್ಲಿ ಅಂತಹ ಏನು ಕಲಾವಿದನಾಗ ಹೊರೆ ಹೊಮ್ಮಿರಲಿಲ್ಲ. PU ಕಾಲೇಜಿಗೆ ಬತ್ತ, ಡಿಗ್ರಿ ಕಾಲೇಜಿಗೆ ಬಂತ, ಹಾಗೆ ಕಾಲೇಜು ಉನ್ನತ ಶಿಕ್ಷಣಕ್ಕೆ ಬತ್ತ ಬತ್ತ ಬತ್ತ ಬತ್ತ ಅದು ಅಪ್ಗ್ರೇಡ್ ಆಗಿ ಕಲಾವಿದನಾಗಿ ಹೊರೆ ಹೊಮ್ಮಿದ್ದೀನಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ತುಂಬಾ ತೃಪ್ತಿ ಇದೆ.
1: ಸರ್, ಆಗಿದ್ರೆ ತಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನ ಹೇಗಿತ್ತು ಸರ್? ಆ ಸಮಯದಲ್ಲಿ ಈ ತರ ಕಲೆಗಳಲ್ಲಿ ತೋರಿಸ್ಕೊಳ್ತಾ ಇದ್ರ?
0: ಸ್ಕೂಲ್ ಲೆವೆಲಲ್ಲಿ ನಮಗೆ ಬರೀ ಆಟ ಆಡೋದು, ಫ್ರೆಂಡ್ಸ್ಗಳ ಜೊತೆ ಕುಣಿಯೋದು, ಬರೀ ಇದೇ ಇರ್ತಿತ್ತು ನಮಗೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಆಟಗಳು ಹೇಗಿದ್ದು ಅಂದರೆ ಎಲ್ಲ ಜನಪದ ಆಟಗಳು. ಈಗ ಆ ಥರದ ಆಟಗಳಿಲ್ಲ, ಎಲ್ಲ ಮೊಬೈಲ್ಗೆ ಅಡಿಟ್ ಆಗಿಬಿಡ್ತಾರೆ, ಮೊಬೈಲಿಂದ ಬೇಡದೆ ಇರೋಂಥ ಸಮಸ್ಯೆಗಳನ್ನ ತಂದು ಹುಡ್ಕೋತಾರೆ. ಅಂಥ ಒಂದು ಸಿಚುಯೇಷನ್ಸು ಇವತ್ತು ಕ್ರಿಯೇಟ್ ಆಗಿದೆ. ನಮ್ಮ ಕಾಲದಲ್ಲಿ ಆಗಿರಲಿಲ್ಲ. ಗೋಲಿ ಇರ್ತಿತ್ತು, ಗೆಜ್ಜೆ ಇರ್ತಿತ್ತು, ಬುಗುರಿ ಆಟಗಳಿರ್ತಿತ್ತು, ಮತ್ತೆ ಕೊಕ್ಕ ಕಡ್ಡಿ ಅನ್ನೋ ಆಟಗಳಿರ್ತಿದ್ದು, ಆಮೇಲೆ ಕಲ್ಲು ಜೋಡಿಸಿ ಆಡೋ ಅಂತ ಆಟಗಳಿರ್ತಿದ್ದು, ಅವೆಲ್ಲ ಮಾನಸಿಕವಾಗಿ ಅಪ್ಗ್ರೇಡ್ ಆಗಲಿಕ್ಕೆ ಅವಕಾಶ ಕೊಡ್ತಿದ್ದು, ದೈಹಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಕೊಡ್ತಿದ್ದು. ನಾವು ಮಣ್ಣಲ್ಲೇ ಯಾವಾಗಲೂ ಆಟ ಆಡ್ತಿದ್ದು, ಮಣ್ಣು ಒಂದು ರೀತಿ ಔಷಧಿ ಗುಣ ಉಳ್ಳಂಥದ್ದು. ಹಾಗಾಗಿ ಅಂಥ ಜಾಗದಲ್ಲೆಲ್ಲ ಆಟ ಆಡಿಕೊಂಡು ನಾವು ಬೆಳೆದ್ವಿ, ಆರೋಗ್ಯವಾಗಿ ಬೆಳೆದ್ವಿ. ಸ್ಕೂಲ್ ಲೆವೆಲಲ್ಲಿ ಟೀಚರ್ಸ್ ಒಂದು ಸರಸ್ವತಿ ಪೂಜಾ ಅಂತ ಮಾಡಿದಾಗ, ಒಂದು ಫಂಕ್ಷನ್ ಅಂತ ಮಾಡಿದಾಗ ಕೆಲವರಿಗೆ ಹಾಡು ಪ್ರಾಕ್ಟೀಸ್ ಮಾಡಿಸೋರು, ಕೆಲವರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸೋರು, ಈ ಥರ ವಿಧ ವಿಧವಾದ ಸಾಂಸ್ಕೃತಿಕವಾದ ಚಟುವಟಿಕೆಗಳನ್ನ ಪಠ್ಯೇತರ ಚಟುವಟಿಕೆ ಅಂತೇಳಿ ಪಾಠದ ಜೊತೆಗೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮಗೆ ಮಹದೇಶ್ವರರ ಗೀತೆಗಳು, ಮಂಟೇಸ್ವಾಮಿ ಗೀತೆಗಳು, ಈ ಥರ ಸಣ್ಣ ಪುಟ್ಟ ಗೀತೆಗಳನ್ನ ಹೇಳ್ಕೊಡ್ತಾ ಇದ್ರು, ತ್ರಿಪದಿಗಳು ಈ ಥರ ಹೇಳ್ಕೊಡ್ತಾ ಇದ್ರು. ಅದರಿಂದ ಕಲ್ತ್ಕೊಂಡು ಹಂಗೆ ಸ್ಕೂಲ್ ಲೆವೆಲಲ್ಲೆಲ್ಲ ನಾವು ಕ್ರೀಡಾ ಚಟುವಟಿಕೆಗಳಲ್ಲಿ ವಾಲಿಬಾಲ್ ಪ್ಲೇಯರ್ ಆಗಿ ಹೊರಹೊಮ್ಮಿ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಈ ಕಲಾವಿದನಾಗಿ ಹೊರಹೊಮ್ಮಲಿಕ್ಕೆ ಆಗಲಿಲ್ಲ. ನಂತರ ಪದವಿ ಪೂರ್ವ ಹಂತದಲ್ಲಿ ಕಾಲೇಜ್ ಲೆವೆಲ್ಗೆ ಬಂದಾಗ NSS ಕಾರ್ಯಕ್ರಮ, ರಾಷ್ಟ್ರೀಯ ಸೇವಾ ಯೋಜನೆ ಇಡೀ ದೇಶದಾದ್ಯಂತ ಇದೆ. ಅದು ಯುವ ಜನತೆನ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಕ್ಕಂಥ ಒಂದು ವೇದಿಕೆ ಅಂತ ಹೇಳ್ಬೋದು. ಅದನ್ನು ಗ್ರಾಮನ ಉದ್ಧಾರ ಮಾಡಬೇಕು, ಗ್ರಾಮದ ಸಮುದಾಯಗಳಿಗೆ ಒಂದು ರೀತಿಯ ಜಾಗೃತಿಯನ್ನು ಕೊಡಬೇಕು, ಕೆಲವು ವಿಷಯಗಳ ಬಗ್ಗೆ ಅವರಿಗೆ ಅರಿವನ್ನು ಉಂಟು ಮಾಡಬೇಕು ಅನ್ನೋವಂತೂ ಅದನ್ನು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಯೋಜನೆ ಇರತಕ್ಕಂಥ ಗುರಿ ಉದ್ದೇಶಗಳಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಅಲ್ಲಿ ನಾನು ಕೂಡ ಒಬ್ಬ ಶಿಬಿರಾರ್ಥಿಯಾಗಿ ಸೇರಿಕೊಂಡು 2 ವರ್ಷಗಳ ಕಾಲ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇರಿಕೊಂಡಿದ್ದೆ. ಆವಾಗ ನಿರೂಪಣೆ ಮಾಡ್ತಕ್ಕಂಥದ್ದು ನನಗೆ ಮಾತಾಡೋ ರೀತಿ ನೋಡಿ ಪ್ರೋತ್ಸಾಹ ಮಾಡ್ತಾ ಇದ್ರು ಟೀಚರ್ಸು, ಲೆಕ್ಚರರ್ಸು. ಆ ನಿರೂಪಣೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗ್ತಕ್ಕಂಥದ್ದು, ಮತ್ತೆ ಹಾಡುಗಾರಿಕೆಗೆ ಮುಂದಾಗ್ತಕ್ಕಂಥದ್ದು, ಈ ರೀತಿ ಒಂದೊಂದೊಂದೊಂದು ಕಾರ್ಯಕ್ರಮಗಳಲ್ಲೂ ಮುಂದೆ ಹೋಯ್ತಾ ಹೋಯ್ತಾ ಹೋಯ್ತಾ ಆಸಕ್ತಿ ಬೆಳೀತು. ಕಾಲೇಜ್ ಲೆವೆಲಲ್ಲಿ ಮುಂಜಾನೆದ್ದು ಕುಂಬಾರಣ್ಣ ಅಡುಬ ನುಂಡಣ್ಣ ಅನ್ನೋ ಜನಪದ ಗೀತೆನ ಆಡಿ ಪ್ರಥಮ ಪ್ರೈಸ್ನ ಗಳಿಸಿದ್ದೆ. ಅಲ್ಲಿಂದ ಕಲೆ ಜೀವನ ಅನ್ನೋದು ಮೊದಲನೇ ಹಂತ ಆರಂಭ ಆಯಿತು. ನಮ್ಮ ಸ್ನೇಹಿತರೆಲ್ಲ ತುಂಬ ಚೆನ್ನಾಗಿ ಆಡ್ತಾ ಇರೋರು ಅವಾಗ. ಆದ್ರೂ ಜನಪದ ಗೀತೆಯಲ್ಲಿ ನಾನು ಪ್ರಥಮವಾದಂಥ ಬಹುಮಾನವನ್ನು ಪಡೆದೆ ಪದವಿ ಪೂರ್ವ ಹಂತದಲ್ಲಿ. ಅಲ್ಲಿಂದ ಕಲೆ ಜೀವನ ಆರಂಭ ಆಯಿತು. ಹಾಗೆ ಡಿಗ್ರಿಗೆ ಬಂದ್ವಿ. ಡಿಗ್ರಿಲಿ ಮಹಾರಾಜ ಕಾಲೇಜು ತಿಳಿದಾಗ ಗೊತ್ತೇ ಇದೆ ನಿಮಗೆ. ಮಹಾರಾಜ ಕಾಲೇಜು ಸಾಂಸ್ಕೃತಿಕವಾಗಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಎಲ್ಲ ಕೆಲಸವನ್ನು ಅಲ್ಲಿ ಮಾಡ್ತದೆ. ವಿದ್ಯಾರ್ಥಿಗಳು ಆಗ್ಬೋದು, ಪ್ರೊಫೆಸರ್ಸ್ಗಳಾಗ್ಬೋದು. ಆಗ ನಾನು ಎಲ್ಲ ಕಲಾವಿದರ ಜೊತೆ ತೊಡಗಿಸ್ಕೊಂಡು ಆಡಲಿಕ್ಕೆ ಆರಂಭ ಮಾಡಿದೆ. ನನ್ನ ಮೇನ್ ಸಿಂಗರ್ ಆಗಿರಲಿಲ್ಲ, ಆಗ್ಲೂ ಸಹಗಾಯಕನಾಗೆ ಕೆಲಸ ಮಾಡ್ತಾ ಇದ್ದೆ.
1: ಸರ್, ಆಗಿದ್ರೆ ಈ ಶಿಕ್ಷಣದ ಜೊತೆಗೆ ಈಗ ರೀತಿ ಕಲೆಗಳಲ್ಲಿ ತೊಡಸ್ಕೊಳ್ಳಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಅದಕ್ಕೆ ಅಗತ್ಯ ಸಹಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್. ಯಾರ್ಯಾರೆಲ್ಲ ತಮಗೆ ಆಗ ಸಹಕಾರವನ್ನ ಕೊಡ್ತಾ ಬಂದ್ರು ಸರ್ ಈ ಕಲೆಗಳಲ್ಲಿ? ಪ್ರಮುಖವಾಗಿ ಕುಟುಂಬದ ಸಹಕಾರ ಹೇಗಿತ್ತು?
0: ಕುಟುಂಬದ ಸಹಕಾರ ಕಲೆಗೆ ಅಂತೇನು ಇರಲಿಲ್ಲ, ಯಾಕಂದ್ರೆ ಕಲಾವಿದರ ಕುಟುಂಬ ಅಲ್ಲ ನಮ್ದು. ಆಡ್ಲಿಕ್ಕೆ, ಕುಣಿಲಿಕ್ಕೆ ಅಥವಾ ಈ ತರ ಸಾಂಸ್ಕೃತಿಕವಾಗಿ ಹೊರಹೊಮ್ಮಲಿಕ್ಕೆ ನಾವು ಚಿಕ್ಕಂದ್ರಿಂದನು ಸ್ನೇಹಿತರಿದ್ದೀವಿ. 3 ಜನ ಕ್ಲೋಸ್ ಫ್ರೆಂಡ್, ಮಹಾದೇವ ಸ್ವಾಮಿ ಅಂತ, ಮತ್ತೆ ಆನಂದ ಅಂತ, ಮತ್ತೆ ನಾನು ಮಹಾದೇವ ಮೂರ್ತಿ. ಸ್ಕೂಲ್ ಲೆವೆಲಿಂದನು ಇಲ್ಲಿ ತನಕ ಜೊತೆಲೇ ಇದ್ದೀವಿ. ಕಾಲೇಜ್ ಲೆವೆಲಲ್ಲೆಲ್ಲ ಫಿಲ್ಮ್ಗಳು ನೋಡೋದು, ಕ್ಯಾಸೆಟ್ಗಳು ತರೋದು, ಜನಪದ

0: ಗೀತೆಗಳು ತರೋದು, ಕೇಳೋದು, ಹೊರಗಡೆ ಎಲ್ಲ ಆಡೋದು, ಈ ಥರ ಎಲ್ಲ ಮಾಡ್ತಾ ಇದ್ವಿ. ಈ ಥರ ಎಲ್ಲ ಮಾಡ್ತಾ ಇದ್ದಾಗ ಇಷ್ಟೊಂದು ಚೆನ್ನಾಗಿ ಆಡ್ತೀಯಲ್ಲ, ಆಡ್ಬೋದು ಅಂತ ನನಗೆ ಪಿ ಯು ಸಿ ಹಂತದಲ್ಲಿ ಪ್ರೊವಪ್ ಮಾಡಿದ್ರು. ಪ್ರೊವಪ್ ಮಾಡಿದಾಗ ಆಡದೆ, ಆಡಿದಾಗ ಸಕ್ಸಸ್ ಕಾಣಿತು. ಅದು ಮೊದಲನೇ ಹೆಜ್ಜೆ ನನಗೆ ಜಾನಪದ ಕ್ಷೇತ್ರದಲ್ಲಿ ಸಕ್ಸಸ್ ಕಾಣಿತು, ಕಲಾವಿದನಾಗಿ ಹೊರಹೊಮ್ಮಲಿ. ಡಿಗ್ರಿಗಳೆಲ್ಲ ಬಂದಾಗೆಲ್ಲ ಮಾಮೂಲಿ ಸಹಗಾಯಕನಾಗೆ ಮುಂದುವರೆದೆ. ಅವಾಗ ಸ್ವಲ್ಪ ಮನೆ ಕಡೆ ಕೆಲಸ ಕೆಲಸ ಮಾಡಿಕೊಂಡು, ಮನೆ ಕಡೆ ಸ್ವಲ್ಪ ಆರ್ಥಿಕವಾಗಿ ಬಡತನ ಜಾಸ್ತಿ ಇರೋದ್ರಿಂದ ಆ ಕಡೆಗೂ ನೋಡ್ಕೋಬೇಕಾಗಿತ್ತು. ಹಾಗಾಗಿ ನಾವು ಓದೋದ್ರ ಕಡೆಗೇನೆ ಗಮನ ಕೊಡೋದು ಕಷ್ಟ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಕ್ಷೇತ್ರ ನಾನು ಬರೀ ಸಹಗಾಯಕನಾಗಿ ಮುಂದುವರೆದೆ. ಅದಾದ ನಂತರ ಮಾಸ್ಟರ್ ಡಿಗ್ರಿಗೆ ಬಂದೆ. ಮಾಸ್ಟರ್ ಡಿಗ್ರಿಗೆ ಬಂದಾಗ ಸೋಮಶೇಖರ್ ಅವರು ಪರಿಚಯ ಆದರು, ನಾವೆಲ್ಲ ಕ್ಲಾಸ್ಮೇಟ್. ಸೋಮಶೇಖರ್ ಅವರು ಯಾವಾಗ ಫ್ರೆಂಡ್ಶಿಪ್ ಮುಂದುವರಿಯಿತು, ಮುಂದುವರೆದಾಗ ಕಲಾ ಜೀವನ ಆರಂಭ ಆಗೋಯ್ತು. ಅವಾಗ ಮಾಸ್ಟರ್ ಡಿಗ್ರಿ ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರು, ಡಿಪಾರ್ಟ್ಮೆಂಟಲ್ಲಿ ಅಥವಾ ಹೊರಗಡೆ ಅಥವಾ ಬೇರೆ ವೇದಿಕೆಗಳಲ್ಲಿ ಯಾವುದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಸಿಕ್ಕಿದ್ರು ನಾವು ಹಾಡುಗಾರಿಕೆಯಲ್ಲಿ ಕಲಾವಿದರಾಗಿ ಹೊರಹೊಮ್ಮಲಿಕ್ಕೆ ಮೇನ್ ಕಾರಣ ಸೋಮಶೇಖರ್ ಅವರು. ಬಹುಶಃ ನಾನು ಒಬ್ಬ ಮೇನ್ ಸಿಂಗರ್ ಆಗಿ ಹೊರಹೊಮ್ಮಲಿಕ್ಕೆ ಅವರೇ ಮುಖ್ಯ ಕಾರಣ. ಹಾಗಾಗಿ ಅವರನ್ನು ನಮ್ಮ ಗುರುಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆಕ್ಚುಲಿ ಪ್ರೇರಣೆ ನಾನು ಹೊರ ಹೊಮ್ಮಲಿಕ್ಕೆ ಅವರೇ ಮುಖ್ಯ ಕಾರಣ.
1: ಸರ್, ಆಗಿದ್ರೆ ಪ್ರಮುಖವಾಗಿ ತಾವು ಯಾವ್ಯಾವ ಜಾನಪದ ಕಲೆಗಳಲ್ಲಿ ತೊಡಸ್ಕೊಳ್ತಾ ಬರ್ತಾ ಇದ್ದೀರಾ ಸರ್?
0: ಇದೇ ಮಾಸ್ಟರ್ ಡಿಗ್ರಿ ಸಮಯದಲ್ಲಿ ನಾವು ಓದ್ಬೇಕಾದ್ರೆ ಸಂಗೆ ಬಾಳ್ಯ ನಾಟಕ ಅಂತೇಳಿ ಸೋಮಶೇಖರ್ ಅವರು ಡೈರೆಕ್ಷನ್ ಮಾಡಿದ್ರು. ಆ ನಾಟಕದಲ್ಲಿ ನನಗೆ ಎರಡು ಪಾತ್ರ ಕೊಟ್ಟಿದ್ರು, ಒಂದು ಸೇಟು ಪಾತ್ರ, ಇನ್ನೊಂದು ಬಾಳ್ಯನಿಗೆ ಬಾಡಿಗಾರ್ಡ್ ಆ ಥರದೊಂದು ಪಾತ್ರ, ಅಂದರೆ ಸೇಟದೊಂದು ಪಾತ್ರ. ಇವೆರಡು ಪಾತ್ರನೂ ತುಂಬ ಚೆನ್ನಾಗಿ ನಿರ್ವಹಿಸಿದ್ದೀರಾ ಅಂತ ಪ್ರೇಕ್ಷಕರಿಂದ ಮತ್ತು ಡೈರೆಕ್ಟ್ರಿಂದ ಒಳ್ಳೆ ಪ್ರಶಂಸೆ ಬಂತು. ಹಾಗೆ ನಮ್ಮ ಪ್ರೊಫೆಸರ್ಸ್ಗಳು ನಾಟಕ ನೋಡಿ ತುಂಬ ಮೆಚ್ಚುಗೆನ ವ್ಯಕ್ತಪಡಿಸಿದ್ರು. ಅದರಲ್ಲಿ ನಾವು ಪ್ರವಪ್ ಆದ್ವಿ ನಾಟಕ. ಆಮೇಲೆ ಪೂಜಾ ಕುಣಿತ, ಸುಂದ್ರೇಶ ಅಂತ ಅಂತಾರಾಷ್ಟ್ರೀಯ ಕಲಾವಿದ ಫೇಮಸ್ ಪೂಜಾ ಕುಣಿತದಲ್ಲಿ, ಅವರ ಟೀಮಲ್ಲಿ 403 404 ದಸರದಲ್ಲಿ ಪೂಜಾ ಕುಣಿತ ತಂಡದಲ್ಲಿ ನಾನು ಕೂಡ ಪ್ರತಿನಿಧಿಸಿದ್ದೆ. ವಿಶ್ವವಿಖ್ಯಾತ ಮೈಸೂರು ದಸರದಲ್ಲಿ ಅವ್ರ ತಂಡದ ಜೊತೆ ನಾನು ಕೂಡ ಪ್ರತಿನಿಧಿಸಿದೆ. ಜಾನಪದ ಕ್ಷೇತ್ರದಲ್ಲಿ ಅದು ಕೂಡ ಒಂದು ನನಗೆ ಯಶಸ್ಸು ಅಂತ ಅನ್ನಿಸ್ತು. ಪೂಜಾ ಕುಣಿತ ಭಾಳ ಖುಷಿಯಾಯಿತು ಅವರ ಟೀಮ್ನಲ್ಲಿ. ಅದಾದ ನಂತರ ಕಿರುರಂಗಮಂದಿರ, ಕಲಾಮಂದಿರ ಈ ಥರ ಕಾರ್ಯಕ್ರಮಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಕಂಸಾಳೆ ಕಲಾವಿದನಾಗಿ, ಡೊಳ್ಳು ಕಲಾವಿದನಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ತುಂಬ ಖುಷಿಯಾಯಿತು. ಜನಪದ ಕ್ಷೇತ್ರದಲ್ಲಿ ಒಬ್ಬ ಸಣ್ಣ ಗಾಯಕನಾಗಿ ಒಳಗಡೆ ನುಗ್ಗಿ ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿ ಕಲೆಯನ್ನು ಕಲಿತು ಪ್ರದರ್ಶನ ಮಾಡೋದು ಕಡಿಮೆಯಾದ ವಿಚಾರ ಏನಲ್ಲ. ಅದು ನನಗೆ ಅಂದರೆ ಬೇರೆಯವ್ರಿಗೆ ಹೇಗೋ ನನಗೆ ಗೊತ್ತಿಲ್ಲ, ನನಗೆ ಅದು ಒಂದು ಯಶಸ್ಸಿನ ಸಂಕೇತವಾಗಿ ಕಾಣ್ತದೆ.

0: ಸರ್, ಪ್ರತಿಯೊಂದು ಕಲೆಯನ್ನು ನಾವು ಕಲಿತು ಅದರಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂದರೆ ಅದಕ್ಕೆ ನಾವು ಯಾವ ರೀತಿಯಾದಂಥ ಶ್ರದ್ಧೆ ಹಾಗೂ ಆಸಕ್ತಿ ವಹಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಜನಪದ ಕಲೆಯ ವೈಶಿಷ್ಟ್ಯತೆ ಅನ್ನೋದು ತಮ್ಮನ್ನ ಯಾವ ರೀತಿ ಆಕರ್ಷಿಸ್ತು?
1: ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ಈಗ ವೇದಿಕೆ ಮೇಲೆ ಒಂದು ಕಲೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಂದ್ರೆ ಕುಂತ್ಕೊಂಡು ನೋಡ್ತಾ, ಓ ನಾವು ಮಾಡ್ಬೋದಲ್ಲ ನಾವು ಮಾಡ್ಬೋದಲ್ಲ ಅಂತ ಅನ್ನಿಸ್ತಾ ಇರ್ತದೆ. ಆದ್ರೆ ಅದಕ್ಕೆ ನಾವು ಕೊಡುವಂತ ಟೈಮು, ಅದಕ್ಕೆ ನಾವು ಫಿಸಿಕಲಿ ನಾವು ಟೈಮ್ ಕೊಟ್ಟು ಅಡ್ಜಸ್ಟ್ ಆಗೋಂಥದ್ದು ತುಂಬಾ ಕಷ್ಟ ಇದೆ. ಅದಕ್ಕೆ ಪ್ರತಿದಿನ ಟೈಮ್ ಕೊಟ್ಟು ಕೊಟ್ಟು ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ನಾವು ಈ ಕಲೆಯನ್ನ ಪಡ್ಕೊಂಡಿದ್ವಿ. ತುಂಬಾ ಕಷ್ಟ, ಡೊಳ್ಳು ಕಲಿತಕ್ಕಂಥದ್ದು, ಡೊಳ್ಳು ಮಾಡ್ತಕ್ಕಂಥದ್ದು, ಡ್ಯಾನ್ಸ್ ಮಾಡ್ತಕ್ಕಂಥದ್ದು, ಕಂಸಾಳೆ ಮಿಸ್ ಆದರೆ ತಲೆಗೆ ಹೊಡ್ಕೊಬಿಡ್ತೀವಿ, ಮಿಸ್ ಆದರೆ ಕೈ ಹೊಡ್ಕೊಬಿಡ್ತೀವಿ, ಅದಂಥ ಒಂದು ಕಲೆ. ಆದರೆ ಕಲಿದೇ ಇರೋ ಅಂಥದ್ದೇನಲ್ಲ, ಆದರೆ ಕಲ್ತ್ಕೊಂಡು ಪ್ರದರ್ಶನ ಮಾಡ್ಬೋದು. ಈ ಥರ ಪ್ರಾಕ್ಟೀಸ್ ಸಂದರ್ಭಗಳಲ್ಲಿ ಕೆಲವು ಸಮಸ್ಯೆಗಳಾಗ್ತವೆ, ದೈಹಿಕವಾಗಬಹುದು, ಆರ್ಥಿಕವಾಗಬಹುದು, ಅಥವಾ ಸಮಯದಲ್ಲಾಗ್ಬೋದು, ಕುಟುಂಬದಲ್ಲಿ ಕೆಲವು ಕಿರಿಕಿರಿಗಳಾಗ್ಬೋದು, ಅಥವಾ ಫ್ರೆಂಡ್ಸ್ ಹತ್ರ ಕಿರಿಕಿರಿ ಆಗ್ಬೋದು, ಎಲ್ಲ ಆಗ್ತವೆ. ಆದರೆ ಅದನ್ನೆಲ್ಲನೂ ಸಹಿಸಿಕೊಂಡು ಕಲಿಯೋದಿದೆಯಲ್ಲ, ಅದು ಮುಂದಿನ ಯಶಸ್ಸಿಗೆ ಹೆಜ್ಜೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಸರ್, ಹಾಗಿದ್ರೆ ಈ ವಿವಿಧ ಪ್ರಕಾರದ ಜಾನಪದ ಕಲೆಗಳನ್ನು ನೀವು ಪ್ರದರ್ಶಿಸಿದಂಥ ವಿಶೇಷ ಕಾರ್ಯಕ್ರಮಗಳು ಯಾವ್ಯಾವು ಸರ್? ಅಲ್ಲೆಲ್ಲ ತಮಗೆ ಯಾವ ರೀತಿಯಾದಂಥ ಅನುಭವಗಳಾಗಿದೆ?
1: ಮುಖ್ಯವಾಗಿ ನನ್ನ ಹೆಸರಿನಲ್ಲಿನೇ ಒಂದು ಕಾರ್ಯಕ್ರಮ ತಗೊಂಡಿದ್ವಿ, ಅಪ್ಲಿಕೇಶನ್ ಹಾಕಿದ್ವಿ. ಕನ್ನಡ ಸಂಸ್ಕೃತಿ ಇಲಾಖೆ ಮೈಸೂರು ದಸರಾ ಕಾರ್ಯಕ್ರಮಗಳಲ್ಲಿ ನಮಗೂ ಕೂಡ ಒಂದು ಕಾರ್ಯಕ್ರಮ ಕೊಟ್ಟಿತ್ತು ಜನಪದ ಕಲೆಗಳಿಗೆ ಸಂಬಂಧಪಟ್ಟಂತೆ. ಆ ಕಾರ್ಯಕ್ರಮ

0: ಅವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಮೂರು ನಾಲ್ಕು ದಿನಗಳಿಂದ ಬಂದಿರತಕ್ಕಂಥ ಕಲಾ ತಂಡಗಳಿಗಿಂತ ಬಹಳ ವಿಶೇಷವಾದಂಥ ಕಲಾ ತಂಡಗಳು ಅಂತ ನಾವು ಗುರುತಿಸ್ಕೊಂಡ್ವಿ. ಮತ್ತೆ ಅವರಿಂದ ಪ್ರಶಂಸೆ ಪಡೆದ್ವಿ, ಪ್ರೇಕ್ಷಕರಿಂದ ಮತ್ತೆ ಅಲ್ಲಿರ್ತಕ್ಕಂಥ ಜಡ್ಜ್ಗಳಿಂದ ಪ್ರಶಂಸೆ ನಮಗೆ ಬಂತು ಅವತ್ತು. ಜೊತೆಗೆ ಅಲ್ಲೇ ವಿಶ್ವಕರ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿದ್ದರು, ಅವರು ಪ್ರೇಕ್ಷಕರಾಗಿ. ನಮ್ಮ ಕಾರ್ಯಕ್ರಮವನ್ನು ನೋಡಿ ಅವರು ಮೂರು ನಾಲ್ಕು ದಿನಗಳಿಂದನೂ ಬಹಳ ಬೆಸ್ಟ್ ಆದಂಥ ತಂಡ ಇದು, ಬಹಳ ಮೂಲ ಮಟ್ಟಿನಲ್ಲಿ ಜನಪದ ಗೀತೆಗಳನ್ನು ಹಾಡದಂಥ ತಂಡ, ಆಮೇಲೆ ಪ್ರೇಕ್ಷಕರನ್ನ ಹಿಡಿದಿಟ್ಕೊಂಡ ತಂಡ ಅಂತೇಳಿ ನಮಗೆ ಒಂದು ಗಿಫ್ಟ್ ಮಾಡಿದ್ರು ಅವರು. ಆ ಗಿಫ್ಟ್ ಮಾಡಿದಾಗ ಓ ನಾವು ಯಶಸ್ಸನ್ನು ಕಂಡಿದ್ದೀವಿ ಅಂತಕ್ಕಂಥ ತೃಪ್ತಿ ಸಂತೋಷ ನಮಗಾಯಿತು. ಶಿವಮೊಗ್ಗ ಮತ್ತು ಹಾವೇರಿ ಗುಲ್ಬರ್ಗ ಇನ್ನು ಕರ್ನಾಟಕದ ಸುತ್ತಮುತ್ತ ಡಿಸ್ಟಿಕ್ಗಳಲ್ಲಿ ಚಾಮರಾಜನಗರ ಈ ಕಡೆ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಗುಂಡ್ಲುಪೇಟೆ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಬಂದಿದೆ.
1: ಸರ್, ಹಾಗೇನೆ ತಮ್ಮ ಒಂದು ಜಾನಪದ ಗಾಯನದ ಕಲಾ ಪ್ರತಿಭೆಯ ಸಣ್ಣ ತುಣುಕನ್ನು ನಮ್ಮ ಕೇಳುಗರಿಗೋಸ್ಕರ ವ್ಯಕ್ತಪಡಿಸಬಹುದಾ ಸರ್?
0: ನಮ್ಮ ಜನಪದ ಗೀತೆಗಳಲ್ಲಿ ಬಹಳಷ್ಟು ಜನಪದ ಗೀತೆಗಳಿದ್ದಾವೆ. ನಾನು ಈ ಜನಪದ ಗೀತೆಯನ್ನು ಹಾಡೋದಕ್ಕೂ ಮುಂಚೆ ಜನಪದ ಜಾನಪದ ಇವೆರಡಕ್ಕೂ ವ್ಯತ್ಯಾಸ ಇದೆ. ಯಾಕಂದ್ರೆ ಎಲ್ಲರೂ ಜಾನಪದ ಕಲೆ ಜಾನಪದ ಗೀತೆ ಅಂತ ಬಳಸ್ತಾರೆ. ನಾನೊಬ್ಬ ಶೈಕ್ಷಣಿಕವಾಗಿ ಜನಪದವನ್ನು ಕಲ್ತಿರೋನು, ಹಾಗಾಗಿ ನಾನು ಅವೆರಡರ ವ್ಯತ್ಯಾಸ ನಾನು ಹೇಳ್ಬಿಡ್ತೀನಿ. ಜಾನಪದ ಗೀತೆ ಅಂತ ನಾವು ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಫೋಕ್ ಲೋರ್ ಅಂತ ಬರ್ತದೆ, ಎಲ್ಲೂ ಫೋಕ್ ಲೋರ್ ಗೀತೆ ಅಂತ ಬರಲ್ಲ, ಫೋಕ್ ಲಿರಿಕ್ ಫೋಕ್ ಅಂತ ಬರೋದಷ್ಟೇ. ಜಾನಪದ ಅಂತಂದ್ರೆ ಏನು ಅಂದ್ರೆ ಜನಪದವನ್ನ, ಜನಪದ ಅಂದ್ರೆ ಒಂದು ಗುಂಪು, ಗ್ರೂಪ್ ಆಫ್ ಎ ಪೀಪಲ್. ಆ ಒಂದು ಜನಗಳ ಗುಂಪು ಶೈಕ್ಷಣಿಕವಾಗಿ ಆಗ್ಬೋದು, ಸಾಂಸ್ಕೃತಿಕವಾಗಿ ಆಗ್ಬೋದು, ಅಥವಾ ಆಚಾರಾತ್ಮಕವಾಗಿ ಆಗ್ಬೋದು, ವಿಚಾರಾತ್ಮಕವಾಗಿ ಆಗ್ಬೋದು, ಸಾಮುದಾಯಿಕವಾಗಿ ಸಂಸ್ಕೃತಿಯನ್ನು ಒಳಗೊಂಡಂತ ಒಂದು ಗುಂಪು ಆಗ್ಬೋದು. ಈ ತರ ನಾವು ಏನು ಗುಂಪು ನೋಡ್ತೀವಿ ಆ ಗುಂಪನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ಜಾನಪದ ಅಂತ ಕರಿತೀವಿ. ಫೋಕ್ನ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ಫೋಕ್ಲೋರ್ ಅಂತ ಕರೆಯೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಗೀತೆ, ಜನಪದ ಗೀತೆ, ಅದನ್ನ ಅಧ್ಯಯನ ಮಾಡ್ತೀವಿ ನಾವು, ಅದನ್ನ ಫೋಕ್ಲೋರ್ ಅಂತ ಕರೆಯೋದು, ಜಾನಪದ ಅಂತ ಕರೆಯೋದು ಅದನ್ನ. ಹಾಗಾಗಿ ಜನಪದವನ್ನ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ಜಾನಪದ ಅಂತ ಕರಿತೀವಿ. ಹಾಗಾಗಿ ಜಾನಪದ ಕಲೆ ಅಂತಕ್ಕಂಥದ್ದನ್ನ ಯಾರೇ ಆದ್ರೂ ಬಳಸ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನನ್ನ ಭಾವನೆ. ಜನಪದ ಕಲೆ, ಜನಪದ ಕಲೆಗಳು ಜಾನಪದ ಅಂತ ಬಳಸಬಾರ್ದು ಅನ್ನೋದು ಒಂದು ನನ್ನ ಒಂದು ಕಿವಿ ಮಾತು. ಇತ್ತೀಚೆಗೆ ಕಾಣೆಯಾಗ್ತಾ ಇದೆ ಏನಂದ್ರೆ ಎತ್ತುಗಳು ಇತ್ತೀಚೆಗೆ ಸಿಗ್ತಾನೆ ಇಲ್ಲ, ಎಲ್ಲಿ ನೋಡಿದ್ರು ಹೈಬ್ರಿಡ್ ಆದಂತ ದನಗಳು ಈ ತರ ಬರ್ತಾ ಇರ್ತಕ್ಕಂಥ ವಿದೇಶಿ ತಳಿಗಳು ಈ ತರ ಕಾಣ್ತಾ ಇದ್ದೀವಿ. ಆ ಕಾಲದಲ್ಲಿ ಎತ್ತುಗಳನ್ನ ನಮ್ ಜನರು ಹೇಗ್ ಸಾಕ್ತಾ ಇದ್ರು, ಹೇಗ್ ನೋಡ್ಕೋತಾ ಇದ್ರು ಅಂತನ್ನೋದಕ್ಕೆ ಒಂದು ಸಾಹಿತ್ಯವನ್ನ ನಮ್ ಜನಪದರು ಕಟ್ಕೊಂಡಿದ್ದಾರೆ. ಆ ಒಂದು ಸಾಹಿತ್ಯದ ಒಂದು ತುಣುಕನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾನೆ.
2: ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರುಕೋಲು.

0: ಗ್ರಾಮೀಣ ಸೊಗಡಿನ ಒಂದು ಜನಪದ ಗೀತೆಯನ್ನು ತುಂಬ ಸೊಗಸಾಗಿ ನಮ್ಮ ಕೇಳುಗೋಸ್ಕರ ವ್ಯಕ್ತಪಡಿಸಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಸರ್.
1: ಥ್ಯಾಂಕ್ ಯು
0: ಸರ್. ಹಾಗೆಯೇ ತಾವು ಈ ಜನಪದ ಕಲೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಹಲವಾರು ಲೇಖನಗಳನ್ನು, ಕವನಗಳನ್ನು, ಹಾಗೆಯೇ ಪುಸ್ತಕಗಳನ್ನು ಕೂಡ ಬರೆದಿದ್ದೀರಾ ಸರ್.

0: ಇವುಗಳ ಕುರಿತು, ಇವುಗಳ ಆಶಯವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಸರ್, ಜಾನಪದದಲ್ಲಿ ನಾವು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀವಿ, ಮತ್ತೆ PhD ಕೂಡ ಪಡ್ಕೊಂಡಿದ್ದೀವಿ. ಈಗಿರುವಾಗ ಜಾನಪದ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಯಾರಿಗಾದರೂ ಮನಸ್ಸಿಗೆ ಬಂದೇ ಬರುತ್ತದೆ. ಹಾಗಾಗಿ ಹಲವು ಲೇಖನಗಳನ್ನ, ಈಗ ಜಾನಪದವನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾದ್ರೆ ಕೆಲವು ಲೇಖನಗಳನ್ನ ಬರೆದು, ಲೇಖನಗಳನ್ನ

ಮೇಲೆ. ಅದು ಯಾವ ಭಾಗ ಅಂತಂದ್ರೆ ಬಿಳಿಗಿರಿರಂಗನ ಬೆಟ್ಟ, ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿರಂಗನ ಬೆಟ್ಟ, ಅಲ್ಲಿರ್ತಕ್ಕಂತ ಸೋಲಿಗರ ಕುರಿತು ನಾನು PhD ಮಾಡಿದ್ದೀನಿ. ಬಹಳ ಖುಷಿ ಇದೆ ಸರ್ PhD ಮಾಡಿರೋ ವಿಚಾರದಲ್ಲಿ. ಯಾಕಂತಂದ್ರೆ ಸೋಲಿಗರು ನಮ್ಮನ್ನ ಮಾತಾಡ್ಸೋದೇ ಕಷ್ಟ, ಅವ್ರು ಮಾತಾಡ್ಸಿದಿರ್ಲಿ ನಾವು ಮಾತಾಡ್ಸೋದೇ ಕಷ್ಟ ಅವ್ರನ್ನ. ಏನೋ ಅವರು ಒಂಥರ ಸ್ವಲ್ಪ ಸಂಕೋಚ ಸ್ವಭಾವ. ಯಾವ ಫೀಲ್ಡ್ ವರ್ಕ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಫೀಲ್ಡ್ ವರ್ಕ್ ಹೋದ್ರೆ ಅವರು ದಾರಿಲಿ ಹೋಗ್ತಾ ಇದ್ರೆ ನಮ್ ಜಾಗ ಬಿಟ್ಬಿಟ್ಟು ಸೈಡ್ ಹೊಟ್ಟೋಗ್ಬಿಡೋದು, ಮಾತಾಡ್ಸಿದ್ರೆ ಮಾತಾಡೋಗಿಲ್ಲ ಹೊಟ್ಟೋಗೋದು. ಈ ತರ ಎಷ್ಟೋ ಬಾರಿ ಹೋಗಿ ಎಷ್ಟೋ ಬಾರಿ ಹಿಂದಕ್ಕೆ ಬಂದಿದ್ದೀನಿ 5 ವರ್ಷದಲ್ಲಿ. ಆಮೇಲೆ ಬಿಳಿಗಿರಿರಂಗನ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಮಾಡ್ಲೇಬೇಕು ಅಂತೇಳಿ ನಮ್ಮ ಶೈಕ್ಷಣಿಕವಾದಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಚಾರಿಸಿದಾಗ ಕೆಲವರು ಸ್ನೇಹಿತರು ಮಾರ್ಗದರ್ಶನ ಮಾಡಿದ್ರು. CM ನರಸಿಂಹಮೂರ್ತಿ ಅಂತ ಗಾಯಕರಿದ್ದಾರೆ ಚಾಮರಾಜನಗರದಲ್ಲಿ, ಅವರು ಬಿಳಿಗಿರಿರಂಗನ ಬೆಟ್ಟದಲ್ಲಿ ಒಬ್ರು ಗುರುಸ್ವಾಮಿ ಅಂತಿದ್ದಾರೆ, ಬಸವೇಗೌಡ ಅಂತಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಟ್ರು. ಆ ಪರಿಚಯ ಮಾಡಿಕೊಟ್ಮೇಲೆ ನಮ್ಗೆ ತುಂಬಾ ಈಸಿ ಆಯ್ತು ಅಧ್ಯಯನ ಮಾಡ್ಲಿಕ್ಕೆ. ಸ್ಟಾರ್ಟಿಂಗ್ ಅಲ್ಲಿ ಕಾಡು ಮೇಡು ಹತ್ತೋದು ತುಂಬಾ ಕಷ್ಟ ಆಗೋದು, ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಕಷ್ಟ ಆಗೋದು, ಏನ್ ಮಾಡೋದೋ ಬೇಡವೋ ಅಂತಾನೆ ಅನ್ನಿಸ್ಬಿಟ್ಟಿತ್ತು. ಆದ್ರೆ ಕಷ್ಟನೇ ನಿಷ್ಠರನ್ನು ಎಲ್ಲ ಸ್ನೇಹಿತರುಗಳು ಸಾಥ್ ಕೊಟ್ರ ಜೊತೆಗೆ ಹೋಗಿ ಕ್ಷೇತ್ರ ಕಾರ್ಯ ಮಾಡಿ ಬಂದು ಎಲ್ಲ ಅಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂತ ಎಲ್ಲ ದಾಖಲೆಗಳನ್ನ, ಸಂಗ್ರಹಿಸಿರ್ತಕ್ಕಂಥ ದಾಖಲೆಗಳನ್ನ, ದತ್ತಾಂಶಗಳನ್ನೆಲ್ಲ ವರ್ಗೀಕರಣ ಮಾಡಿಕೊಂಡು PhD ಮಾಡಿ ಮುಗಿಸ್ದಾಗ ಬಹಳ ಖುಷಿ ಆಗೋಯ್ತು. ನಾನು ಕ್ಷೇತ್ರ ಕಾರ್ಯ ಮಾಡೋ ಸಂದರ್ಭದಲ್ಲಿ ಒಂದು ನಡೆದ ಸಣ್ಣ ಘಟನೆ ನಿಮ್ಗೆ ಹೇಳ್ತೀನಿ. ಅದು ದೊಡ್ಡ ಕಾಡಲ್ವಾ, ಅಲ್ಲಿ ಒಂದು ಗುಂಪು ಸೇರ್ಕೊಬಿಟ್ಟಿದೆ. ನಾನು ಕ್ಷೇತ್ರ ಕಾರ್ಯಕ್ಕೆ ಹೋಗಿದ್ದೀನಿ, ಏನು ಗುಂಪು ಅಂತ ಗೊತ್ತಿಲ್ಲ. ಒಬ್ಬ ಹೆಂಗಸು ತುಂಬ ಅಳ್ತಾ ಇದ್ದಾಳೆ, ಯಾಕೆ ಅಳ್ತಾ ಇದ್ದಾಳೆ ಅಂತಾನು ಗೊತ್ತಿಲ್ಲ. ಆಮೇಲೆ ಹತ್ರ ಹೋಗಿ ವಿಚಾರಿಸಿದ ಮೇಲೆ ಹೇಳಿದ್ರು 2 ದಿನ ಆಗಿದೆ 3 ದಿನ ಆಗಿದೆ ಕಾಡು ಹೋದವನು ನಮ್ಮ ಯಜಮಾನರು ಬಂದಿಲ್ಲ ಅಂತ. ಈ ಕಾಡು ಎಲ್ಲಿ ಹೋಗಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ. ಆ ಕಾಡಲ್ಲಿ ಅವ್ರನ್ನ ಹೆಂಗ್ ಹುಡ್ಕೋದು, ಕಾಡಲ್ಲಿ ಹೆಂಗ್ ಹುಡ್ಕಾಕೈತದೆ, ಬಹಳ ಕಷ್ಟ ನೋಡಿ. ಅವ್ರಿಗೆ ಎಷ್ಟು ಟೆಕ್ನಿಕ್ ಇದೆ ಅಂದ್ರೆ ಆ ಗುಂಪಲ್ಲಿ ಅಷ್ಟು ಮಾತಾಡ್ತಿದ್ದಾಗೇನೆ ಒಬ್ನು ಸರಸರ ಸರ ಅಂತ ಮರ ಹತ್ಬಿಟ್ಟ, ಹೈಟ್ ಅತಿ ಎತ್ತರದ ಮರ, ನೀಲಗಿರಿ ಮರ ಬರ್ತವೆ ಅಲ್ಲಿ, ನೀಲಗಿರಿ ಮರ ದೊಡ್ಡ ಮರ ಹತ್ಬಿಟ್ಟ, ಅವ ಮೇಲೆ ನಿಂತ್ಕೊಂಡು ಹಿಂಗ ಹಾಕೊಂಡು ನೋಡ್ದ ಸುತ್ತ ಹಿಂಗೆ. ಅಲ್ಲಿ ನೋಡಿದ್ರೆ ಏನ್ ಕಾಣ್ತದೆ, ಕೆಳಗ್ ಬಿದ್ದಿರೋ ಏನಾರು ಆಗಿರೋರು ಹೆಚ್ಚು ಕಡಿಮೆ ಆಗಿರೋರು ಏನಾರು ಕಾಣ್ತಾರ? ಅವ್ರ ತಿಳುವಳಿಕೆ ಇದೆಯಲ್ಲ ಕಾಡಿನಲ್ಲಿ ಹೊಂದ್ಕೊಂಡು ಬಹಳ ಅಂತ ತಿಳುವಳಿಕೆ ಇದೆಯಲ್ಲ, ಬಹಳ ಸೂಕ್ತ, ಎಷ್ಟು ಬ್ರಿಲಿಯಂಟ್ ಇವರು ಅಂತ ಅನ್ನಿಸ್ಬಿಡ್ತು. ಅವ್ರು ನೋಡುವಾಗ ಎಲ್ಲಿ ಹದ್ದುಗಳು ಆಡ್ತಾ ಇದೆ ಅಂತ ನೋಡ್ತಾ ಇದಾರೆ. ಕೆಳಗ್ ಇಳಿದ ಮೇಲೆ ಹೇಳಿದ್ರು ಹದ್ದು ಎಲ್ಲ ಆಡ್ತಾ ಇದೆ ಅಂತ ನೋಡ್ಕೊಂಡು ಅದೇ ಜಾಗಕ್ಕೆ ಹೋದ್ರು, ಅದೇ ಜಾಗದಲ್ಲಿ ಹುಲಿ ಹೊಡೆದಾಕೊಟ್ಟಿತ್ತು. ನನ್ಗೆ ಬಹಳ ಆಶ್ಚರ್ಯ ಆಗೋಯ್ತು. ಯಾವ್ದಾದ್ರು ಏರಿಯಾ ಹೇಳಿದ್ರೆ ಹುಡಿಕೊಂಡು ಹೋಗೋದು ಬಹಳ ಕಷ್ಟ ಸಿಟಿ ಒಳಗಡೆನೆ, ಅಂತದ್ರಲ್ಲಿ ಇಂಥ ಕಾಡಿನಲ್ಲಿ ಇಂಥ ಜಾಗ ಎಷ್ಟು ಈಸಿಯಾಗಿ ಕಂಡುಹಿಡಿದ್ರು ಅಂತ ಅನ್ನಿಸ್ತು. ಇದು ಒಂದು ಅನುಭವ ಇದು ನನಗೆ.

0: ಆಮೇಲೆ ಪಿ ಎಚ್ ಡಿ ಮಾಡಿದೆ ಬಿಳಿಗಿರಂಗನ ಬೆಟ್ಟದ ಅರಣ್ಯ ಜಾನಪದ ಅಂತೇಳಿ ಪಿ ಎಚ್ ಡಿ ಮಾಡಿದೆ. ಅವರು ಪ್ರಾಣಿಗಳ ಜೊತೆಗೆ ಈಗ ಸಂಬಂಧ ಇರ್ತದೆ, ಅವರು ಕಾಡಿನೊಳಗಡೆ ಹೊಂದ್ಕೊಂಡು ಹೇಗೆ ಹೇಗೆ ಜೀವನ ಮಾಡ್ತಾರೆ, ಆರೋಗ್ಯ ಕೆಟ್ಟರೆ ಆರೋಗ್ಯ ಸುಧಾರಿಸ್ಕೊಳ್ಳೋಸ್ಕೋಸ್ಕರ ಅವರು ಏನೆಲ್ಲ ಔಷಧಿ ಕಂಡುಕೊಂಡಿದ್ದಾರೆ. ಆಮೇಲೆ ಅದರ ಜೊತೆಗೆ ಇವರು ಅಲ್ಲಿ ಕಾಡಿನಲ್ಲಿ ಸಿಗ್ತಕ್ಕಂತ ಕೆಲವು ಸಂಪನ್ಮೂಲಗಳಿದಾವೆ, ಬೆಟ್ಟದ ನೆಲ್ಲಿಕಾಯಿ, ಹೊಂಗೆ ಬೀಜ, ಬೇವಿನ ಬೀಜ, ಈ ಥರದ ನೆಲ್ಲನ್ನೂ ಅಲ್ಲಿ ಸೇಮ್ ಸ್ವಾಮಿ ವಿವೇಕಾನಂದ ಅವರದು ಒಂದು ಕೇಂದ್ರ ಇದೆ, ಆ ಕೇಂದ್ರದ ಮುಖಾಂತರ ಒಂದು ವ್ಯಾಪಾರ ವಹಿವಾಟನ್ನ ಇಟ್ಕೊಂಡಿದ್ದಾರೆ. ಇದೆಲ್ಲನೂ ಸೇರಿಸಿ ನಾನು ಅರಣ್ಯ ಜನಪದ ಅಂತೇಳಿ ಪಿ ಎಚ್ ಡಿ ಮಾಡಿದೆ. ಒಳ್ಳೆ ಪ್ರಶಂಸೆ ಬಂತು. ಅದಾದ್ಮೇಲೆ ನನಗೆ ಆಸಕ್ತಿ ಇನ್ನೂ ಇತ್ತು, ಸೋಲಿಗರ ಜಾನಪದ ವೈವಿಧ್ಯ ಅಂತೇಳಿ ಅವ್ರದ್ದೊಂದು ಪುಸ್ತಕ ಮಾಡಿದೆ. ದೇವರಾಜ ಮಾರ್ಕೆಟ್ ಡೈಲಿ ನಾವು ತಿರುಗಾಡ್ತಕ್ಕಂಥ ಜಾಗದಲ್ಲಿ ಏನಾದರೂ ಜಾನಪದ ಹುಡುಕ್ಬೋದಾ ಅನ್ನೋ ಆಸಕ್ತಿ. ಹಾಗೆ ದೇವರಾಜ ಮಾರುಕಟ್ಟೆಗೆ ಓಡಾಡ್ತಾ ಜನಪದೀಯವಾಗಿ ನಮ್ಮ ಭಾಷೆ ಹೇಗಿದೆ, ಅಲ್ಲಿ ಹೇಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಕ್ಕಪಕ್ಕದಲ್ಲೇ. ಕಿಕ್ಕಿರಿ ಅಂತ ಜಾಗದಲ್ಲಿ ಕಿತ್ತಾಣು ಅಂತ ಜನಗಳು ಜಾಸ್ತಿ ಇರುವಾಗ ಅಲ್ಲಲ್ಲಿ ಅಲ್ಲಲ್ಲೇ ಮಡಿಕೊಂಡು ಮಾರ್ತಾ ಇರ್ತಾರೆ, ಹೆಂಗ್ ಹೊಂದ್ಕೊಂಡು ಹೋಗ್ತಾ ಇದಾರೆ ಅಂತೇಳಿ. ವ್ಯಾಪಾರ ಶೈಲಿ ಹೇಗೆ, ತರಕಾರಿ ಆಗ್ಬೋದು ಬೇರೆ ತರ ಆಗ್ಬೋದು, ಇದೆಲ್ಲಾನು ಇಟ್ಕೊಂಡು ಮೈಸೂರಿನ ದೇವರಾಜ ಮಾರುಕಟ್ಟೆಯ ಜನಪದ ಸಂಸ್ಕೃತಿ ಅಂತೇಳಿ ಒಂದು ಪುಸ್ತಕ ಮಾಡಿದೆ. ಇನ್ನೂ ಪ್ರೋಸೆಸ್ ಅಲ್ಲೆಲ್ಲ ಇನ್ನೂ ಮಾಡ್ತಾ ಇದೀವಿ. ಇನ್ನೂ ಈ ಕ್ಷೇತ್ರದಲ್ಲಿ ಕೆಲಸಗಳು ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ತುಂಬಾ ಇದೆ
1: ಸರ್. ಹಾಗೇನೆ ತಮ್ಗೆ ಮೈಸೂರು ಜಿಲ್ಲಾ ಯುವ ಜಾನಪದ ಪ್ರಪಂಚ ಪ್ರಶಸ್ತಿಯನ್ನು ನೀಡಿ ತಮ್ಮನ್ನ ಗೌರವಿಸಲಾಯಿತು ಸರ್. ಈ ಪ್ರಶಸ್ತಿ ಬಂದದ್ದು ಕುರಿತು ಮತ್ತೆ ಇನ್ಯಾವುದಾದ್ರು ಪ್ರಶಸ್ತಿ ಬಹುಮಾನಗಳು ತಮಗೆ ಬಂದಂತ ಸಂದರ್ಭದಲ್ಲಿ ಈ ಕಲೆಯಲ್ಲಿ ತೊಡಸ್ಕೊಂಡು ಇನ್ನೆಷ್ಟು ಸಾಧನೆ ಮಾಡೋ ನಿಟ್ಟಲ್ಲಿ ಎಷ್ಟೆಲ್ಲ ಜವಾಬ್ದಾರಿಗಳನ್ನ ಕೊಡ್ತಾ ಇದೆ ಸರ್?
0: ಸರ್, ನಾವು ಕಲಾವಿದರಾಗಿ ಹೊರಹೊಮ್ಮುದ್ದೆ

0: ಕಡಿಮೆ ಆಗೋದಿಲ್ಲ. ಹಾಗಾಗಿ ನಮಗೆ ಸುಮಾರು ಸನ್ಮಾನಗಳು ಮತ್ತೆ ನಮ್ಮೆಲ್ಲೆ ಪ್ರಶಂಸೆಗಳು ಎಲ್ಲ ಸಿಕ್ಕಿದ್ದಾವೆ. ಪ್ರಶಸ್ತಿ ಅಂತ ಸಿಕ್ಕಿದ್ದು ಅದೊಂದೇನೆ, ಕನ್ನಡ ಜಾನಪದ ಪರಿಷತ್ತು ನಮ್ಮ ಕೆಲಸವನ್ನು ನೋಡಿ ನಮಗೆ ಪ್ರಶಸ್ತಿಯನ್ನು, ಜಾನಪದ ಯುವ ಪ್ರಪಂಚ ಪ್ರಶಸ್ತಿಯನ್ನು ನಮಗೆ ನೀಡಿತು 2025. ಭಾಳ ಖುಷಿ ಇದೆ ಸರ್. ಜೊತೆಗೆ ಅವರು ನಮಗೆ ಜವಾಬ್ದಾರಿನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಈಗ ಅವ್ರು ಕೊಟ್ಟರು ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಾಗಲಿ ಅಥವಾ ಅವ್ರು ಕೊಟ್ಟರು ಅಂತ ಅದನ್ನೇ ದೊಡ್ಡ ಕಿರೀಟ ಅಂತ ಕೂತ್ಕೊಳ್ಳೋದಾಗಲಿ ಕಷ್ಟ ಆಗ್ತದೆ. ಅವರು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಂತ ನಾವು ಭಾವಿಸಿದ್ದೀವಿ. ಗಾಯನ ಕ್ಷೇತ್ರ ಆಗ್ಬೋದು ಮತ್ತು ಜನಪದ ಕಲೆಗಳ ಕ್ಷೇತ್ರ ಆಗ್ಬೋದು, ಈ ಎಲ್ಲ ಕ್ಷೇತ್ರದಲ್ಲೂ ಇನ್ನೂ ಮತ್ತಷ್ಟು ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ನಮಗಿದೆ. ಹಾಗಾಗಿ ಸೋಮಶೇಖರ್ ಮತ್ತು ನಾವು ಇಬ್ಬರು ಸೇರಿ ಪದ ಜನಪದ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಟ್ರಸ್ಟನ್ನ ಮಾಡಿಕೊಂಡು ಇವಾಗ ಕೆಲಸ ಮಾಡ್ತಾ ಇದ್ದೀವಿ. ಮೂಲಮಟ್ಟು ಏನಿದೆ ಆ ಸಂಸ್ಕೃತಿಯನ್ನ ಉಳಿಸ್ಬೇಕು, ಆ ಸಂಸ್ಕೃತಿಯನ್ನ ಕಲಿಸ್ಬೇಕು, ಜನಪದ ಸಂಸ್ಕೃತಿಯನ್ನ ಜನಕ್ಕೆ ಬಿತ್ತಬೇಕು, ಈ ಮುಖಾಂತರ ಜನಪದವನ್ನ ಉಳಿಸುವಂತ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ಇಬ್ರು ಸೇರಿ ನಾವು ಅದನ್ನ ದುಡಿತಾ ಇದ್ದೀವಿ ಸರ್.
1: ತಮ್ಮೆಲ್ಲ ಮುಂದಿನ ಜನಪದ ಕ್ಷೇತ್ರದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಶುಭ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್.
0: ಧನ್ಯವಾದಗಳು ಸರ್.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ತಮ್ಮ ಈ ಜಾನಪದ ಕ್ಷೇತ್ರದಲ್ಲಿ ತೊಡಸ್ಕೊಳ್ಳಿಕ್ಕೆ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಬಂದ್ರಿ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದೆ ಸರ್. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನದಲ್ಲಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ಜನಪದ ಸಾಹಿತ್ಯ ಆಗಿರ್ಬೋದು ಜನಪದ ಕಲೆಗಳ ಮಹತ್ವವನ್ನು ಕುರಿತು ಏನು ಕಿವಿ ಮಾತು ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
0: ನಾನು ಹೇಳೋದು ಏನಪ್ಪ ಅಂತಂದ್ರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಜನಧ್ವನಿ ಪನೋಲಿ ಕೇಂದ್ರದವರು. ಸಮುದಾಯಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಕೆಲಸ ನಾನು ಇಲ್ಲಿ ನೋಡಿದೆ. ಸಮುದಾಯದ ಆರೋಗ್ಯಕ್ಕಾಗಿ, ಸಮುದಾಯದ ಜಾಗೃತಿಗಾಗಿ, ಮತ್ತೆ ಅವರನ್ನು ಗೂಡಿಸೋದಕ್ಕಾಗಿ, ಅವರ ಆರೋಗ್ಯಕ್ಕಾಗಿ, ಎಲ್ಲ ರೀತಿಯಿಂದನೂ ಸಮುದಾಯಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ಪ್ರಸಾರ ಮಾಡೋದ್ರ ಮುಖಾಂತರ ಮಾಡ್ತಾ ಇದ್ದೀರಿ. ನಾನು ಜನಧ್ವನಿ ಮುಖಾಂತರ ಸಮುದಾಯಕ್ಕೆ, ಯುವ ಜನತೆಗೆ ಹೇಳೋದೇನಪ್ಪ ಅಂತಂದರೆ, ಮೊದಲು ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ನಿಲ್ಲಿಸ್ಬೇಕು. ಯಾಕಂತಂದರೆ ಆ ಮೊಬೈಲಿಂದ ಆಗ್ತಕ್ಕಂಥ ಸಮಸ್ಯೆ ಇದೆಯಲ್ಲ, ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು. ಈಗ ಚಿಕ್ಕ ಮಕ್ಕಳಿಗೆ, ಒಬ್ಬ ತಾಯಿ ಆಗ್ಬೋದು ಒಬ್ಬ ಅಜ್ಜಿ ಆಗ್ಬೋದು, ಮಕ್ಕಳಿಗೆ ಮೊಬೈಲ್ ಕೊಡ್ತಾರ? ಇಲ್ಲ. ನಮ್ಮ ಗ್ರಾಮೀಣ ಸೊಗುಡಿನಲ್ಲಿ, ನಮ್ಮ ಗ್ರಾಮೀಣರಲ್ಲಿ ಹೇಗಿತ್ತು, ಭಾಳ ಚೆನ್ನಾಗಿತ್ತು. ಜನಪದವಾದಂಥ ಸಾಹಿತ್ಯ ತುಂಬ ತುಂಬಿದೆ ನಮ್ಮ ಸಂಸ್ಕೃತಿಯೊಳಗಡೆ. ಜನಪದ ಸಾಹಿತ್ಯ ಅಗಾಧವಾಗಿ ಬೆಳೆದು ತುಂಬಿದೆ. ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡೋದ್ರ ಮುಖಾಂತರ, ಚಿಕ್ಕಂದಿನಿಂದ ಹೇಳ್ಕೊಡೋದ್ರ ಮುಖಾಂತರ ಅವರಲ್ಲಿ ಕ್ರಿಯೇಟಿವಿಟಿನ, ಒಂದು ಕಲೆನ, ಒಂದು ಸಂಸ್ಕೃತಿನ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಈ ಮೊಬೈಲ್ ಕೊಟ್ಟರೆ ಏನಾಗ್ತದೆ ಅಂತಂದರೆ, ಮಾನಸಿಕವಾಗಿ ಆರೋಗ್ಯ ಕೆಡ್ತದೆ, ದೈಹಿಕವಾಗಿ ಆರೋಗ್ಯ ಕೆಡ್ತದೆ, ಅವರು ಅಂಗವಿಕಲರಾಗ್ತಾರೆ. ಇದು ತುಂಬ ಜನ, ಈಗ ನೋಡಿ ಸಾವಿರಾರು ಜನ ಸಾಮಾಜಿಕ ಜಾಲತಾಣಗಳಲ್ಲಾಗ್ಬೋದು, ಟಿ ವಿ ಮಾಧ್ಯಮಗಳಾಗ್ಬೋದು, ಪತ್ರಿಕಾ ಮಾಧ್ಯಮಗಳಲ್ಲಾಗ್ಬೋದು, ದಾಖಲೆ ಆಗ್ತಾ ಇದೆ, ವರದಿ ಆಗ್ತಾ ಇದೆ. ಎಲ್ಲ ಕಡೆ ಸಾವಿರಾರು ಜನ ಮೊಬೈಲಿಂದ ಸಾಯ್ತಕ್ಕಂಥದ್ದು, ಮೊಬೈಲ್ ಗೀಳಿಂದ ಸಾಯ್ತಕ್ಕಂಥದ್ದು, ಮೊಬೈಲ್ನಿಂದ ಅಂಗವಿಕಲರಾಗಿ ಹುಟ್ಟುತ್ತಾ ಇರ್ತಕ್ಕಂಥದ್ದು, ಇದೆಲ್ಲವನ್ನು ನಾವು, ಹಾಗಾಗಿ ಅದನ್ನು ಬಿಟ್ಟು ತಾಯಿ ಆದಂಥವರು ಮಕ್ಕಳಿಗೆ ದೂರ ಆಡೋದ್ರ ಮುಖಾಂತರ, ಮಕ್ಕಳ ಗೀತೆಗಳು ಬೇಕಾದಷ್ಟಿದ್ದೇವೆ ಲಾಲಿ ಆಡೋದ್ರ ಮುಖಾಂತರ ಆಡ್ಬೋದು. ಈಗ ಒಂದು ಉದಾಹರಣೆಗೆ ಅಂತಂದರೆ, ಮಗುನ ಮಲಗಿಸ್ಬೇಕು ಅಂತಂದರೆ ತಾಯಿಗೆ ಸಾಕಾಗಿರ್ತದೆ ಮಲಗಿಸಿ ಮಲಗಿಸಿ, ಆಯಾಸವನ್ನು ಅವಳು ಮರೆತು ಮಗು ಕಡೆ ಗಮನ ಕೊಡಲಿಕ್ಕೆ ಜನಪದ ಗೀತೆ ಕಟ್ಟಿದ್ದಾಳೆ. ಉದಾಹರಣೆಗೆ ಯಾವುದಪ್ಪ ಅಂತಂದರೆ, ತೂಗಿ ತೂಗಿ ತೋಳೆಲ್ಲ ಸರ್ತೋಯ್ತು, ಜೋ ಜೋ ಜೋ ಜೋಗುಳ ಹಾಡುವೆ ಸುಮ್ಮನೆ ಮಲಗು, ಜೋ ಜೋ ಅಲ್ ನೋಡು ಅಮ್ಮ ಇಲ್ ನೋಡು ಗುಮ್ಮ, ಜೋ ಜೋ ಜೋ ಗುಮ್ಮ ಬರುವನು ಸುಮ್ಮನೆ ಮಲಗು, ಜೋ ಜೋ. ಹೀಗೆ ಆ ಸ್ಥಳದಲ್ಲಿ ಯಾರಿರ್ತಾರೆ ಅವ್ರನ್ನ ನೋಡ್ಕೊಂಡು ಆಡ್ತಕ್ಕಂಥದ್ದು. ಆ ತಾಯಿ ಮೇಲೆ ಇದೆ, ತಂದೆ ಮೇಲಿದೆ, ಅಪ್ಪಾಜಿ ಮೇಲಿದೆ, ಅಜ್ಜಿ ಮೇಲಿದೆ, ಒಂಥರ ಸೃಜನಾತ್ಮಕವಾಗಿ ಅಲ್ಲೇ ಆಶುಕವಿ ಆಗ್ಬಿಡ್ತಾರೆ ಮಕ್ಕಳು. ಇಂಥ ಸಾಹಿತ್ಯ ನಮ್ಮ ಜನಪದದೊಳಗಡೆ ತುಂಬ ಅಗಾಧವಾಗಿದೆ. ಇದನ್ನ ಸಮುದಾಯದಲ್ಲಿ ಇರ್ತಕ್ಕಂಥ ಪ್ರತಿ ತಾಯಿಯಂದ್ರೂ ಜನಪದ ಗೀತೆಗಳನ್ನ ಹಾಡೋದ್ರ ಮುಖಾಂತರ ಮಕ್ಕಳಿಗೆ ಒಂದು ಮನರಂಜನೆ ಕೊಟ್ಟು ಮಕ್ಕಳನ್ನ ಸಹಜವಾಗಿ ಸಾಕುವಂಥ ಪ್ರಕ್ರಿಯೆಯನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಮಾತು ಸರ್.
1: ಬಹಳ ಸಂತೋಷ ಸರ್, ಬಹಳ ಉಪಯುಕ್ತ ಮಾಹಿತಿಗಳನ್ನು ಒಳಗೊಂಡಂತೆ ಈ ಜನಪದ ಸಾಹಿತ್ಯದ ಒಂದು ವೈಶಿಷ್ಟ್ಯತೆ ಮತ್ತು ಪ್ರಾಮುಖ್ಯತೆಯನ್ನು ಒಳಗೊಂಡಂತೆ ಸಾಕಷ್ಟು ವಿಚಾರಗಳನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಳ್ತಾ ಬಂದ್ರಿ. ತಮ್ಮ ಬಾಲ್ಯ ಹಾಗೂ ಶಾಲಾ ಜೀವನದ ಅನುಭವ ಆಗಿರ್ಬೋದು, ಆರಂಭದಲ್ಲಿ ಶೈಕ್ಷಣಿಕವಾಗಿ ತೊಡಸ್ಕೊಳ್ತಾ ಏನೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ಬಂದ್ರಿ,

0: ಮೂಲದ ಶಿಕ್ಷಣದ ಸಂದರ್ಭದಲ್ಲಿ ಈ ಜನಪದ ಕಲೆಗಳು ಯಾವ ರೀತಿ ತಮ್ಮನ್ನು ಆಕರ್ಷಿಸ್ತು, ಯಾವ ರೀತಿ ಎಲ್ಲ ತೊಡಗಿಸ್ಕೊಳ್ತಾ ಬಂದ್ರಿ, ಜೊತೆಗೆ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ತಮ್ಮ ಈ ಜನಪದ ಕಲಾ ಪ್ರತಿಭೆಗಳನ್ನು ತಾವು ಪ್ರದರ್ಶಿಸ್ತಾ ಬರ್ತಾ ಇರೋದು ಕುರಿತಾಗಿರ್ಬೋದು, ಪ್ರಸ್ತುತ ಈ ಜನಪದ ಕಲೆಗಳನ್ನು ಇತರರಿಗೆ ಕಲಿಸುವಂಥ ಕೆಲಸವನ್ನು ಮಾಡ್ತಾ ಪ್ರಶಸ್ತಿ ಬಹುಮಾನಗಳಿಗೆ ಭಾಜನರಾಗ್ತಾ ಬರ್ತಾರ ಕುರಿತು ಹಲವಾರು ವಿಚಾರಗಳನ್ನು, ಹಾಗೆಯೇ ಈ ಜನಪದ ಸಾಹಿತ್ಯದ ಶ್ರೀಮಂತಿಕೆಯ ಕುರಿತು ನಮ್ಮ ಕೇಳುಗರಲ್ಲಿ ತಾವು ಅರಿವನ್ನು ಮೂಡಿಸಿದ್ದಕ್ಕೆ, ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಧನ್ಯವಾದಗಳು ಸರ್.
0: ಸರ್, ಈ ಜನಪದ ಕ್ಷೇತ್ರದಲ್ಲಿ ತಮಗೆ ಮತ್ತಷ್ಟು ಯಶಸ್ಸು ಸಿಗಲಿ, ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್.
1: ಧನ್ಯವಾದಗಳು ಸರ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ. ಸಾಕಷ್ಟು ವರ್ಷಗಳಿಂದ ಜನಪದ ಗಾಯನ, ನೃತ್ಯ, ಕಂಸಾಳೆ, ಡೊಳ್ಳು ಕುಣಿತ ಹಾಗೂ ಪೂಜಾ ಕುಣಿತ ಕಲಾ ಪ್ರತಿಭೆಯ ಜೊತೆಗೆ ವಿವಿಧ ರೀತಿಯ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುತ್ತಾ ಪುಸ್ತಕಗಳನ್ನು ಬರೆಯುತ್ತಾ ಪ್ರಶಸ್ತಿ ಬಹುಮಾನಗಳಿಗೆ ಭಾಜನರಾಗುತ್ತಾ ಬರ್ತಿರುವಂತಹ ಮೂಲತಃ ನಂಜನಗೂಡು ತಾಲೂಕಿನ ಡಾಕ್ಟರ್ ಎಂ ಮಾದೇವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಸಾಧಕರೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಜನಪದ ಕಲಾವಿದರು ಹಾಗೂ ಯುವ ಜಾನಪದ ಪ್ರಪಂಚ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಡಾಕ್ಟರ್ ಎಂ ಮಹದೇವಮೂರ್ತಿರವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಕೇಳುಗರೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತ್ತು. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 PM ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

ಜನಧ್ವನಿ. ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 68 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಕೇಳಿದ್ದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಕೂರು, ಸರಕೂರು ತಾಲೂಕು,
1: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
0: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 AM ಮಧ್ಯಾಹ್ನ 1:00 PM ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ.
1: ಮಾನವೀಯತೆಯ ಒಂದು ಅನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
0: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯೊಳಗೆ ಇರಬೇಕು.
1: ಕನಿಷ್ಠ 48 kg ತೂಕ ಹೊಂದಿರಬೇಕು.
0: ಆರೋಗ್ಯವಂತರಾಗಿರಬೇಕು. ರಕ್ತಹೀನತೆಯಿಂದ ಬಳಲಬಾರದು.
1: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ತಿಂಗಳು ಕಳೆದಿರಬೇಕು.
0: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
1: ರಕ್ತದಾನ ಮಾಡಿ ಜೀವ ಉಳಿಸಿ.
0: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749010218.
1: ಮತ್ತೊಂದು ದೂರವಾಣಿ ಸಂಖ್ಯೆ 9900077167.
0: ಧನ್ಯವಾದಗಳು.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 sectors ಕೆ 120 ಸ್ಟಾರ್ಟ್ಅಪ್ಸ್ 14-16 June ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟ್ರಪ್ರನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೇ ಲಿಯೇ ತಯಾರ್.
3: ಹೊಟ್ಟೆ

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಪ್ರವೀಣ, ಸುಷ್ಮಿತಾ, ಗುರುಸ್ವಾಮಿ, ಸಂತೋಷ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಸುಖ, ಶಾಂತಿ, ಆರೋಗ್ಯವನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಅಲಿಸಿ ಬರೋಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 24ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ವಿದೇಶಿ ದೇಣಿಗೆ ನಿಯಮ ಬಿಗಿ, ಧಾರ್ಮಿಕ ಉದ್ದೇಶದ ಚಟುವಟಿಕೆಗಳಲ್ಲಿ ಮತಾಂತರ ಪ್ರಕ್ರಿಯೆ ಇರುವಂತಿಲ್ಲ, ನೀರು ಹರಿಸಲು ಒಪ್ಪದ ರಾಜ್ಯ, ಪದ್ಮ ಪ್ರದಾನ, ಅನಿಲ ಸೋರಿಕೆ ಮೃತರ ಸಂಖ್ಯೆ 9, ಅಡಿಕೆ ಸಾಗಾಣೆ ತಾತ್ಕಾಲಿಕ ಸ್ಥಗಿತ, ಮಹಾರಾಷ್ಟ್ರದಲ್ಲಿ ತೀವ್ರಗೊಂಡ ಕರ್ನಾಟಕದ ಲಾರಿಗಳ ಜಪ್ತಿ ಪ್ರಕ್ರಿಯೆ, ಹೋಮ್ರಿಜ್ ಜಲಸಂಧಿ ತೆರೆಯುವ ವಿಶ್ವಾಸ ವ್ಯಕ್ತಪಡಿಸಿದ ಡೊನಾಲ್ಡ್ ಟ್ರಂಪ್, ಒಪ್ಪಂದವನ್ನು ಇರಾನ್ ಗೌರವಿಸಲಿ, 111 ಜಿಲ್ಲೆಗಳಲ್ಲಿ ಬೆಳೆ ಹಾನಿ ತೀವ್ರ, ಎಂಬಾಪೆ ಮೋಡಿ ನಾಕೌಟ್ಗೆ ಫ್ರಾನ್ಸ್, 2ನೇ ಪಂದ್ಯದಲ್ಲಿ ಅವಳಿ ಗೋಲು ಗಳಿಸಿದ ಮುಂಚೂಣಿ ಆಟಗಾರ, 32ರ ಘಟ್ಟಕ್ಕೆ ನಾರ್ವೆ, ಸೆನೆಗಲ್ಗೆ ಸತತ 2ನೇ ಸೋಲು, ಹಾಲೆಂಡ್ ಆಟಕ್ಕೆ ಒಲಿದ ಜಯ, ಹರ್ಮನ್ ಪಡೆಗೆ ಮಣಿದ ಪಾಕ್, ಪ್ರೋ ಲೀಗ್ ಹಾಕಿ ಲಂಡನ್ ಲೀಗ್ಗೆ ಭಾರತ ಶುಭಾರಂಭ, ಮಹಾರಾಜ ಟ್ರೋಫಿ ಮಿಸ್ಟಿಕ್ ಪರ ಕ್ರಾಂತಿ ಕುಮಾರ್ ಆಲ್ರೌಂಡ್ ಆಟ, ಗುಲ್ಬರ್ಗಕ್ಕೆ ಸುಲಭ ತುತ್ತಾದ ಶಿವಮೊಗ್ಗ, ಡೆಡ್ಲಿ ತಂಡಕ್ಕೆ ಪಂತ್, ಲಕ್ನೋಗೆ ಕುಲದೀಪ್, ಟ್ರೇಡಿಂಗ್ ರಿಷಬ್ ಮೌಲ್ಯದಲ್ಲಿ 12 ಕೋಟಿ ಕುಸಿತ. ಪ್ರಮುಖಾಂಶಗಳ ವಿವರಣೆ: ವಿದೇಶಿ ದೇಣಿಗೆ ನಿಯಮ ಬಿಗಿ, ಧಾರ್ಮಿಕ ಉದ್ದೇಶದ ಚಟುವಟಿಕೆಗಳಲ್ಲಿ ಮತಾಂತರ ಪ್ರಕ್ರಿಯೆ ಇರುವಂತಿಲ್ಲ, ನವದೆಹಲಿ. ಸರ್ಕಾರೇತರ ಸಂಸ್ಥೆಗಳು ವಿದೇಶಿಗಳಿಂದ ದೇಣಿಗೆ ಪಡೆಯುವಾಗ ಪಾಲಿಸಬೇಕಾದ ನಿಯಮಗಳನ್ನು ಕೇಂದ್ರ ಸರ್ಕಾರವು ಮತ್ತಷ್ಟು ಬಿಗಿಗೊಳಿಸಿದ್ದು, ದೇಣಿಗೆ ಹಣವನ್ನು ಮತಾಂತರಕ್ಕಾಗಿ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಬಳಸುವುದಕ್ಕೆ ಕಡಿವಾಣ ಹಾಕಿದೆ. ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯವು ರೂಪಿಸಿರುವ ಹೊಸ ನಿಯಮಗಳ ಪ್ರಕಾರ, ಇನ್ನು ಮುಂದೆ ಎನ್ಜಿಒಗಳ ವಿದೇಶಿಗಳಿಂದ ಪಡೆಯುವ ದೇಣಿಗೆಯು ಧಾರ್ಮಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಉದ್ದೇಶದ 105 ಚಟುವಟಿಕೆಗಳಿಗಷ್ಟೇ ಸೀಮಿತವಾಗಿರಲಿದೆ. ಎನ್ಜಿಒಗಳ ಚಟುವಟಿಕೆ ಮೇಲಿನ ಹಿಡಿತವನ್ನು ಇನ್ನಷ್ಟು ಬಲಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಅವಕಾಶ ಕಲ್ಪಿಸುವ ವಿದೇಶಿ ದೇಣಿಗೆ ತಿದ್ದುಪಡಿ ನಿಯಮಗಳು 2026ರನ್ನು ಗೆಜೆಟ್ನಲ್ಲಿ ಸೋಮವಾರ ಪ್ರಕಟಿಸಲಾಗಿದೆ. ನೀರು ಹರಿಸಲು ಒಪ್ಪದ ರಾಜ್ಯ, ನವದೆಹಲಿ. ಕರ್ನಾಟಕದ 4 ಜಲಾಶಯಗಳಿಂದ ಜುಲೈ 8ರವರೆಗೆ 40 TMC ಅಡಿ

ನೀರು ಹರಿಸಲು ನಿರ್ದೇಶನ ನೀಡಬೇಕು ಎಂದು ತಮಿಳುನಾಡು ಸರ್ಕಾರ ಪಟ್ಟು ಹಿಡಿಯಿತು. ಇದಕ್ಕೆ ಕರ್ನಾಟಕ ಸರ್ಕಾರ ಒಪ್ಪಿಗೆ ಸೂಚಿಸಿಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಾಲ್ದಾರ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಮಂಗಳವಾರ ನಡೆದ ಪ್ರಾಧಿಕಾರದ 52ನೇ ಸಭೆಯಲ್ಲಿ ರಾಜ್ಯದ ಜಲಾಶಯಗಳ ಸ್ಥಿತಿಗತಿಯನ್ನು ಕರ್ನಾಟಕದ ಅಧಿಕಾರಿಗಳು ಬಿಚ್ಚಿಟ್ಟರು. ಸಭೆಯಲ್ಲಿ ಹಾಜರಾಗಿದ್ದ ಭಾರತೀಯ ಹವಾಮಾನ ಇಲಾಖೆಯ ಅಧಿಕಾರಿಗಳು ಕರ್ನಾಟಕದಲ್ಲಿ ಮುಂಗಾರು ಮಳೆ ವೇಗ ಪಡೆದುಕೊಂಡಿಲ್ಲ, ಇದರಿಂದಾಗಿ 4 ಜಲಾಶಯಗಳಿಗೆ ನೀರು ಹರಿದು ಬಂದಿಲ್ಲ, ಮುಂದಿನ ಕೆಲವೇ ದಿನಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ ಎಂದರು. ಪದ್ಮ ಪ್ರದಾನ. ರಾಷ್ಟ್ರಪತಿ ಭವನದ ಗಣತಂತ್ರ ಮಂಟಪದಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕನ್ನಡಿಗರಾದ ಪ್ರಭಾಕರ ಕೋರೆ, ಡಾಕ್ಟರ್ ಸುರೇಶ್ ಹನಗವಾಡಿ ಮತ್ತು ಶುಭಾ ವೆಂಕಟೇಶ ಅಯ್ಯಂಗರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಹಾಗೂ ಮಲಯಾಳಂ ನಟ ಮಮ್ಮಟಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಿದರು. ಅನಿಲ ಸೋರಿಕೆ ಮೃತರ ಸಂಖ್ಯೆ 9. ಚೆನ್ನೈ ತಿರುವಳ್ಳೂರ್ ಜಿಲ್ಲೆಯಲ್ಲಿನ ಮೀನು ಸಂಸ್ಕರಣಾ ಘಟಕದಲ್ಲಿ ಅಮೋನಿಯಂ ಅನಿಲ ಸೋರಿಕೆಯಿಂದಾದ ಅವಘಡದಲ್ಲಿ ಸಾವಿನ ಸಂಖ್ಯೆ 9 ಏರಿಕೆಯಾಗಿದೆ ಎಂದು ತಮಿಳುನಾಡು ಸರ್ಕಾರ ತನ್ನ ಹೇಳಿಕೆಯಲ್ಲಿ ಮಾಹಿತಿ ನೀಡಿದೆ. ಮೃತರಲ್ಲಿ ಎಲ್ಲರೂ ಮಹಿಳೆಯರೇ ಆಗಿದ್ದಾರೆ. ಈ ಪೈಕಿ 7 ಮಂದಿ ಒಡಿಶಾದವರು ಮತ್ತು ಉಳಿದ 2 ಅಸ್ಸಾಂನವರು ಎಂದು ಆರೋಗ್ಯ ಇಲಾಖೆ ಹೇಳಿದೆ. ಅಡಿಕೆ ಸಾಗಣೆ ತಾತ್ಕಾಲಿಕ ಸ್ಥಗಿತ. ಮಹಾರಾಷ್ಟ್ರದಲ್ಲಿ ತೀವ್ರಗೊಂಡ ಕರ್ನಾಟಕದ ಲಾರಿಗಳ ಜಪ್ತಿ ಪ್ರಕ್ರಿಯೆ. ಶಿರಸಿ, ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಅಡಿಕೆ ಲಾರಿಗಳ ಜಪ್ತಿ ಪ್ರಕ್ರಿಯೆ ತೀವ್ರಗೊಂಡ ಕಾರಣ ವರ್ತಕರು ಹೊರ ರಾಜ್ಯಗಳಿಗೆ ಅಡಿಕೆ ಸಾಗಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಅಡಿಕೆ ದರ ಕುಸಿಯುವ ಭೀತಿಯಿದ್ದು ಈ ರೀತಿ ಆಗದಂತೆ ತಡೆಯುವ ಯತ್ನವನ್ನು ಸಹಕಾರ ಸಂಘಗಳು ನಡೆಸಿವೆ. ಪ್ರಸ್ತುತ 100 ಟನ್ ಅಡಿಕೆ ಮಹಾರಾಷ್ಟ್ರ ಗಡಿ ದಾಟಲಾಗಿದೆ. ಮಾರ್ಗ ಮಧ್ಯೆ ಸಿಲುಕಿವೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಂಡವಾಳ ರಸ್ತೆಯಲ್ಲಿ ಉಳಿದಿರುವುದರಿಂದ ವರ್ತಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೋಮ್ರೂಟ್ ಜಲಸಂಧಿ ತೆರೆಯುವ ವಿಶ್ವಾಸ ವ್ಯಕ್ತಪಡಿಸಿದ ಡೊನಾಲ್ಡ್ ಟ್ರಂಪ್, ಒಪ್ಪಂದವನ್ನು ಇರಾನ್ ಗೌರವಿಸಲಿ. ವಾಷಿಂಗ್ಟನ್, ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಕೊನೆಗೊಳಿಸಿ ಶಾಂತಿ ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಇರಾನ್ ಶಾಂತಿ ಒಪ್ಪಂದವನ್ನು ಗೌರವಿಸುವುದು ಮುಖ್ಯವಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಹೋಮ್ರೂಟ್ ಜಲಸಂಧಿಯನ್ನು ಪೂರ್ಣವಾಗಿ ತೆರೆಯುವ ಕುರಿತಂತೆ ಆಶಾವಾದ ವ್ಯಕ್ತಪಡಿಸಿದ ಅವರು, ಇದರಿಂದ ತೈಲ ಸಂಗ್ರಹವೂ ಹೆಚ್ಚಾಗಲಿದೆ ಎಂದು ತಿಳಿಸಿದ್ದಾರೆ. ಓವಲ್ ಕಚೇರಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಅವರು ಎಲ್ಲಿಯವರೆಗೂ ನಮ್ಮನ್ನು ಗೌರವಿಸುತ್ತಾರೋ ಅಲ್ಲಿಯವರೆಗೂ ನಾನು ಭಯ ಎಂಬ ಶಬ್ದವನ್ನು ಬಳಸುವುದಿಲ್ಲ, ಅದು ಅನುಚಿತ ಪದವಾಗಿದೆ. ಅವರು ಎಲ್ಲಿಯ ತನಕ ನಮ್ಮನ್ನು ಗೌರವಿಸುತ್ತಾರೋ ಅಲ್ಲಿಯ ತನಕ ನಾವು ಅವರಿಗೆ ಯಾವುದೇ ತೊಂದರೆ ನೀಡುವುದಿಲ್ಲ ಎಂದು ಟ್ರಂಪ್ ಭರವಸೆ ನೀಡಿದ್ದಾರೆ. ಕ್ರೆಟ್ ಜಿಟಿಆರ್ಐ ಕಳವಳ. ಕ್ರೆಟ್ ಸಂಸ್ಥಾಪಕ ಕುನಾಲ್ ಶಾ ವಾಟ್ಸ್ಆಪ್ ನೂತನ ಸಿಇಒ. ನವದೆಹಲಿ, ತಂತ್ರಜ್ಞಾನ ಕ್ಷೇತ್ರದ ದೈತ್ಯ ಕಂಪನಿಯಾದ ಮೆಟಾ ಬೆಂಗಳೂರು ಮೂಲದ ಕ್ರೆಟ್ ಕಂಪನಿಗಳಲ್ಲಿ $900 ಮಿಲಿಯನ್ ಹೂಡಿಕೆ ಮಾಡಲು ತೀರ್ಮಾನಿಸಿರುವುದು ದೇಶದ ಫಿನ್ಟೆಕ್ ವಲಯದಲ್ಲಿ ಹಾಗೂ ಹಣಕಾಸಿನ ದತ್ತಾಂಶ ಸಂಗ್ರಹ ವ್ಯವಸ್ಥೆಯಲ್ಲಿ ವಿದೇಶಿ ಪ್ರಭಾವ ಹೆಚ್ಚುತ್ತಿರುವುದರ ಕುರಿತಾಗಿ ಕಳವಳ ಮೂಡಿಸಿದೆ ಎಂದು ಜಿಟಿಆರ್ಐ ಹೇಳಿದೆ. ದೇಶದ ಗ್ರಾಹಕ ಹಣಕಾಸಿನ ವರ್ತನೆಗಳಿಗೆ ಸಂಬಂಧಿಸಿದ ಭಾರೀ ಪ್ರಮಾಣದ ದತ್ತಾಂಶವನ್ನು ಹೊಂದಿರುವ ಕಂಪನಿಯೊಂದರಲ್ಲಿ ಮೆಟಾ ಹಿಡಿತ ಸಾಧಿಸಲು ಈ ಹೂಡಿಕೆಯಿಂದಾಗಿ ಸಾಧ್ಯವಾಗಲಿದೆ ಎಂದು ಜಿಟಿಆರ್ಐ ಹೇಳಿದೆ. ಗ್ರಾಹಕರ ಕ್ರೆಡಿಟ್ ಕಾರ್ಡ್, ಸಾಲ, ಹೂಡಿಕೆಗಳು, ವಿಮೆ ಮತ್ತು ಯುಪಿಐ ವಹಿವಾಟುಗಳಿಗೆ ಸಂಬಂಧಿಸಿದ ದತ್ತಾಂಶವನ್ನು ಕ್ರೆಟ್ ಹೊಂದಿದೆ. 111 ಜಿಲ್ಲೆಗಳಲ್ಲಿ ಬೆಳೆಹಾನಿ ತೀವ್ರ. ಎಲ್ನಿಯೋ ಪರಿಣಾಮ, ಶೇಕಡ 43% ಮಳೆ ಕೊರತೆ. ಕೇಂದ್ರ ಕೃಷಿ ಸಚಿವ ಚೌಹಾಣ್. ನವದೆಹಲಿ, ಎಲ್ನಿನೋ ಪರಿಣಾಮದಿಂದ ಶೇಕಡ 43% ಮಳೆ ಕೊರತೆ ಆಗಲಿದ್ದು ದೇಶದ 111 ಜಿಲ್ಲೆಗಳಲ್ಲಿ ಮುಂಗಾರು ಹಂಗಾಮಿಗೆ ಬೆಳೆಹಾನಿ ಪ್ರಮಾಣ ತೀವ್ರವಾಗಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರ, ಜಾರ್ಖಂಡ್, ತೆಲಂಗಾಣ, ಆಂಧ್ರಪ್ರದೇಶ, ಒಡಿಶಾ ರಾಜ್ಯಗಳ ಒಟ್ಟು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಬೀಳಲಿದೆ ಎಂದು ಸರ್ಕಾರ ಗುರುತಿಸಿದೆ ಎಂದು ಮಂಗಳವಾರ ನಡೆದ ಮುಂಗಾರು ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಅವರು ತಿಳಿಸಿದರು. ಎಂಬಾಪೆ ಮೋಡಿ, ನಾಕೌಟ್ಗೆ ಫ್ರಾನ್ಸ್. 2ನೇ ಪಂದ್ಯಗಳಲ್ಲಿ ಅವಳಿ ಗೋಲು ಗಳಿಸಿದ ಮುಂಚೂಣಿ ಆಟಗಾರ. ಎಎಫ್ಪಿ ವಿಶ್ವದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾದ ಕೈಲಿಯನ್ ಎಂಬಾಪಿ ವಿಶ್ವಕಪ್ನ ಅತ್ಯಧಿಕ ಗೋಲು ಗಳಿಸಿರುವವರಲ್ಲಿ 2ನೇ ಸ್ಥಾನಕ್ಕೇರಿದವರು. ಸೋಮವಾರ ರಾತ್ರಿ ಮಳೆಯಿಂದಾಗಿ 2 ಗಂಟೆ ತಡವಾಗಿ ಮುಗಿದ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಎಂಬಾಪೆ ಅವರ ಮೋಡಿಯಿಂದ 3-0 ಗೋಲುಗಳಿಂದ ಇರಾಕ್ ತಂಡವನ್ನು ಮಣಿಸಿ ನಾಕೌಟ್ ಹಂತಕ್ಕೆ ಮುನ್ನಡೆಯಿತು. 27 ವಯಸ್ಸಿನ ಎಂಬಾಪೆ ವಿಶ್ವಕಪ್ನಲ್ಲಿ 16 ಗೋಲು ಗಳಿಸಿದಂತಾಗಿದೆ. ಬಲೂನ್ ಡೋರ್ ಪ್ರಶಸ್ತಿ ಪುರಸ್ಕೃತ ಬಸ್ಮನ್ ಡೆಂಬೆಲೆ ಅವರು ಫ್ರಾನ್ಸ್ ತಂಡದ 11 ಗೋಲನ್ನು ಗಳಿಸಿದರು. ಎಂಬಾಪೆ ಅವರು 14 ಮತ್ತು 54ನೇ ನಿಮಿಷ ಗೋಲುಗಳನ್ನು ಗಳಿಸಿ ತಮ್ಮ 100ನೇ ಅಂತಾರಾಷ್ಟ್ರೀಯ ಪಂದ್ಯವನ್ನು ಅವಿಸ್ಮರಣೀಯಗೊಳಿಸಿದರು. 32ರ ಘಟ್ಟಕ್ಕೆ ನಾರ್ವೆ. ಸೆನೆಗಲ್ಗೆ ಸತತ 2ನೇ ಸೋಲು. ಹಾಲೆಂಡ್ ಆಟಕ್ಕೆ ಉಳಿದ ಜಯ. ನ್ಯೂಜೆರ್ಸಿ ಹಾಲಿ ವಿಶ್ವಕಪ್ನ ಪ್ರಮುಖ ತಾರೆಗಳಲ್ಲಿ

ಒಬ್ಬರಾದ ಹಾರ್ಲಿನ್ ಹಾಲೆಂಡ್ ಅವರು ಎರಡು ಗೋಲುಗಳನ್ನು ಬಾರಿಸಿ ನಾರ್ವೆ ತಂಡ ಸೋಮವಾರ ರಾತ್ರಿ 3-2 ಸೆನೆಗಲ್ ತಂಡದ ಮೇಲೆ ಜಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸತತ 2 ಗೆಲುವನ್ನು ದಾಖಲಿಸಿದ ನಾರ್ವೆ 32 ಸುತ್ತಿಗೆ ಮುನ್ನಡೆಯಿತು. 1998 ವಿಶ್ವಕಪ್ನಲ್ಲಿ ಆಡುತ್ತಿರುವ ನಾರ್ವೆ ತಂಡವು ಐ ಗುಂಪಿನಿಂದ ಫ್ರಾನ್ಸ್ನ ಜೊತೆ ನಾಕೌಟ್ ಸುತ್ತಿಗೆ ಮುನ್ನಡೆದಿದೆ. ಶುಕ್ರವಾರ ನಡೆದಿರುವ ಪಂದ್ಯದಲ್ಲಿ ನಾರ್ವೆ ತಂಡವು ಫ್ರಾನ್ಸ್ ತಂಡವನ್ನು ಎದುರಿಸಲಿದ್ದು ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯುವ ತಂಡದ ನಿರ್ಧಾರವಾಗಲಿದೆ. ಡೆಡ್ಲಿ ತಂಡಕ್ಕೆ ಪಂತ್, ಲಕ್ನೋಗೆ ಕುಲದೀಪ್, ಟ್ರೇಡಿಂಗ್ ರಿಷಭ್ ಮೌಲ್ಯದಲ್ಲಿ 12 ಕುಸಿತ. ನವದೆಹಲಿ. ಲಕ್ನೋ ಸೂಪರ್ ಜೈಂಟ್ಸ್ ಪರ 2 ಋತು ನೇಸರ ಪ್ರದರ್ಶನ ನೀಡಿದ ನಂತರ ರಿಷಭ್ ಪಂತ್ ಅವರು ತವರು ತಂಡ ಡೆಡ್ಲಿ ಕ್ಯಾಪಿಟಲ್ಸ್ಗೆ ಮರಳಿದ್ದಾರೆ. ಆದರೆ ಅವರ ಸಂಭಾವನೆಯಲ್ಲಿ 12 ಗಣನೀಯ ಕುಸಿತವಾಗಿದೆ. ಮಂಗಳವಾರ ಅಂತಿಮಗೊಂಡ ಈ ಮಹತ್ವದ ಟ್ರೇಡಿಂಗ್ನಲ್ಲಿ ಸ್ಪಿನ್ನರ್ ಕುಲದೀಪ್ ಯಾದವ್ ಅವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಸೇರ್ಪಡೆಯಾಗಲಿದ್ದಾರೆ. 2025 ಐಪಿಎಲ್ ಹಾಗೂ ಮೆಗಾ ಆಕ್ಷನ್ನಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಪಂತ್ ಅವರು ದಾಖಲೆಯ 27 ಮೊತ್ತಕ್ಕೆ ಲಕ್ನೋ ತಂಡದ ಪಾಲಾಗಿದ್ದರು. ಈ ಮೂಲಕ ಲೀಗ್ ಇತಿಹಾಸದಲ್ಲಿಯೇ ಅತ್ಯಂತ ದುಬಾರಿ ಆಟಗಾರ ಎನಿಸಿದ್ದರು. ಈಗ ಈ ಮೊತ್ತದಲ್ಲಿ 44% ಕುಸಿತವಾಗಿದೆ. ಈ ದಿನದ ಶುಭಾಷಿತ. ಸನ್ಮಾನ ಬಿರುದುಗಳು ಅಸಾಮಾನ್ಯರಿಗೆ ಮುಜುಗರ ಉಂಟು ಮಾಡುತ್ತದೆ, ಅನರ್ಹರಿಂದ ಗೌರವ ಕಳೆದುಕೊಳ್ಳುತ್ತವೆ. ಜಾರ್ಜ್ ಬರ್ನಾಡ್ ಶಾ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಕರದ ವರಂ ತರುಂ ದೇವ ಪೆರುಮಾಳ್ ಬಂದಾರ್, ಮುಕ್ತಿ ಮಳೆ ಕೊಡಿಯ ಮುಗಿಲ್ ಮಣ್ಣರ್ ಬಂದಾರ್, ಮೂಲಮೆನು ಮೋಸ್ತಾರ್ ಉತ್ತರ ವೇದಿಕೊಳ್ಳೇ ಉದಿತ್ತಾರ್ ಬಂದಾರ್, ಕುಂಬರ್ ತಳುಂ ಕಲರುಡಯಾರ್ ಬಂದಾರ್ ತಾಮೇ, ಅತ್ತಿಗಿರಿ ಅರುಳಾಳ ಪೆರುಮಾಳ್ ಬಂದಾರ್, ಆನೆ ಪರಿತೇರಿನ್ಮೇಲ್ ಅಳಗರ್ ಬಂದಾರ್, ಕಚ್ಚಿದ ನಿಲ್ಕ

0: ಮೂಲಂ ಶವಿಕ್ಕಿನಿಯದಾಂ ಶಿವ್ಲಿಂಗಂ ಇಶಯಾದಾನ್ ಮರೆತವೆಯಲ್ ಇಶಯಳುತ್ತಿಲ್ ವಣಂಗಂ ವಾಕ್ಯಂ ಮಂದಿರತ್ತಿನ್ ನಾಳಗತ್ತಾಂ ತಿರುನಾಮತ್ತಿಲ್ ನಿರೈತಿರಹವೇದುಮೆಯಲ್ ಇರಂಡಾಂ ಒಂದ್ರಿಲ್ நெடமாசங்கீசையெல்லாம் நிறைந்த சொல்லில் உரைத்தவர் கண்டுரைத்த பொருளானதெல்லாம் உயர் பிறதாருளான பெருமாள் தேசி சவிக்கினிதாம் சித்தென்பம் இசையாதார்க்கே
1: ಸಿದ್ಧಾಂತ ನಿರ್ಧಾರಣ ಸಾರ್ವಭೌಮ ಶ್ರೀವಂಶಡ ಗೋಪ ಶ್ರೀ ಆದಿವಂಶಡ ಗೋಪ ಯತೀಂದ್ರ ಮಹಾದೇಶಿಕನ ಕರಳಪ್ಪ
2: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ
1: ಶ್ರೀಮದ್ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯ ಪರಮಹಂಸ ಪರಿವ್ರಾತಕಾಚಾರ್ಯ ಸರ್ವತಂತ್ರ ಸ್ವತಂತ್ರೋಭಯ ವೇದಾಂತಾಚಾರ್ಯ ಶ್ರೀ ಭಗವದ್ರಾಮಾನುಜ ಸಿದ್ಧಾಂತ ನಿರ್ಧಾರಣ ಸಾರ್ವಭೌಮ ಶ್ರೀವಂ ಜಡಗೋಪ ಶ್ರೀ ರಂಗನಾಥ ಷಡಗೋಪ ಯತೀಂದ್ರ ಮಹಾಮಯ ಕರುಣಪ್ಪಾಡ ಸ್ವಾಮಿಯ ಚರಿಗೈ.
3: ಪ್ರಿಯ ಕೇಳುಗರೇ, ಇದುವರೆಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಅರವತ್ತೈದು ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 68 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೇ, ಕೇಳಿದ್ದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900000

05319 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900 05319 ಧನ್ಯವಾದಗಳು.

ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಎಂದಿನಂತೆ ತಮ್ಮೆಲ್ಲರಿಗೂ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಣಿ ದುರ್ಗಾವತಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಇವರು ಗೊಂಡ್ವಾನದ ರಾಜ ಸಂಗ್ರಾಮ್ ಷಾ ರವರ ಮಗ ರಾಜ ಅದಲ್ಪ್ತ್ ಷಾ ರವರನ್ನ ವಿವಾಹವಾದರು. 1550-1564 ಅವರ ಮಗ ವೀರ್ ನಾರಾಯಣ್ ಅಲ್ಪಸಂಖ್ಯಾತರಾಗಿದ್ದಾಗ ಅವರು ಗೊಂಡ್ವಾನದ ರಾಜ ಪ್ರತಿನಿಧಿಯಾಗಿ ಸೇವೆಯನ್ನ ಸಲ್ಲಿಸಿದರು. ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಗೊಂಡ್ವಾನವನ್ನ ರಕ್ಷಿಸಿದ್ದಕ್ಕಾಗಿ ಅವರನ್ನ ಮುಖ್ಯವಾಗಿ ಸ್ಮರಿಸಲಾಗುತ್ತದೆ. ದುರ್ಗಾವತಿ ರವರು 1524 ಅಕ್ಟೋಬರ್ 5 ಕಲ್ಚಿಂಜರ್ ಕೋಟೆಯಲ್ಲಿ ಜನಿಸತೊಡಗಿದರು. ಮೊಹಬ ರಾಜ್ಯವನ್ನ ಆಳುತ್ತಿದ್ದ ಚಂದೇಲ ರಜಪೂತ ರಾಜ ಶಾಹಾಲಂ ರವರ ಕುಟುಂಬದಲ್ಲಿ ಜನಿಸಿದರು. 1542 ಅವರು ಗರ್ಹ ರಾಜ್ಯದ ರಾಜ ಸಂಗ್ರಾಮ್ ಷಾ ರವರ ಹಿರಿಯ ಮಗ ಷಾ ರವರನ್ನ ಮದುವೆಯಾದರು. 1550 ದಫಲ್ ಷಾ ರವರ ಉತ್ತರಾಧಿಕಾರಿ ಯುವರಾಜ ವೀರ್ ನಾರಾಯಣ್ ಕೇವಲ 5 ವಯಸ್ಸಿದ್ದಾಗ ನಿಧನರಾದರು. ಅವರ ಪತ್ನಿ ರಾಣಿ ದುರ್ಗಾವತಿ ಹೊಸ ರಾಜನ ಅಲ್ಪಸಂಖ್ಯಾತರ ಅವಧಿಯಲ್ಲಿ ಗೊಂಡ್ವಾನ ಸಾಮ್ರಾಜ್ಯದ ಆಡಳಿತವನ್ನು ವಹಿಸಿಕೊಳ್ಳಲು ಏರತೊಡಗಿದರು. ದಿವಾನ್ ಆಧಾರ್ ಕಾಯಿಸ್ತ ಮತ್ತು ಮಂತ್ರಿ ಮಾನ್ ಠಾಕೂರ್ ಆಡಳಿತವನ್ನು ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ನೋಡಿಕೊಳ್ಳುವಲ್ಲಿ ರಾಣಿಗೆ ಸಹಾಯ ಮಾಡಿದರು. ರಾಣಿ ದುರ್ಗಾವತಿಯವರು ತನ್ನ ಸಾಮ್ರಾಜ್ಯದಾದ್ಯಂತ ಶಾಂತಿ, ವ್ಯಾಪಾರ ಮತ್ತು ಸದ್ಭಾವನೆಯನ್ನು ಉತ್ತೇಜಿಸಿದರು. ರಾಣಿ ದುರ್ಗಾವತಿ ತಮ್ಮ ರಾಜಧಾನಿಯನ್ನ ಸಿಗೋರ್ಗಡ ಕೋಟೆಯಿಂದ ಚೌರ್ಗಡ ಕೋಟೆಗೆ ಸ್ಥಳಾಂತರಿಸಿದರು. ಇದು ಸತ್ಪುರ ಬೆಟ್ಟದ ಶ್ರೇಣಿಯಲ್ಲಿರುವ ಕಾರ್ಯತಂತ್ರದ ಮಹತ್ವದ ಕೋಟೆಯಾಗಿತ್ತು. ಶೇರ್ ಷಾ ಸೂರಿಯನ್ ಮರಣದ ನಂತರ ಶೂಜಾ ಖಾನ್ ಮಾಳ್ವಾವನ್ನ ವಶಪಡಿಸಿಕೊಂಡನು ಮತ್ತು ಅವರ ಮಗ ಬಾಜಾ ಬಹದ್ದೂರ್ 1556 ಉತ್ತರಾಧಿಕಾರಿಯಾದನು. ಸಿಂಹಾಸನವನ್ನ ಏರಿದ ನಂತರ ಬಾಜ್ ರಾಣಿ ದುರ್ಗಾವತಿಯ ಗೊಂಡ್ವಾನದ ಮೇಲೆ ಆಕ್ರಮಣ ಮಾಡಿದನು. ಆದರೆ ಆಕ್ರಮಣವನ್ನ ಹಿಮ್ಮೆಟ್ಟಿಸಲಾಯಿತು ಮತ್ತು ಹಿಂದಿನವರೆಗೆ ರಾಯಭಾರಿ ನಷ್ಟವಾಯಿತು. ಎರಡನೆಯವರಿಗೆ ಹೆಚ್ಚಿನ ಪ್ರತಿಷ್ಠೆಯನ್ನ ತಂದುಕೊಟ್ಟಿತು. 1562 ಅಕ್ಬರ್ ಮಾಳ್ವಾ ದೊರೆ ಬಾಜಾ ಬಹದ್ದೂರನ್ನ ಸೋಲಿಸಿ ಮಾಳ್ವಾವನ್ನ ವಶಪಡಿಸಿಕೊಂಡನು. ಅದು ಮೊಘಲ್ ಆಳ್ವಿಕೆಯನ್ನಾಗಿ ಮಾಡಿದನು. ಪರಿಣಾಮವಾಗಿ ರಾಣಿಯ ರಾಜ್ಯ ಗಡಿಯ ಮೊಘಲ್ ಸಾಮ್ರಾಜ್ಯವನ್ನ ಮುಟ್ಟಿತು. ರಾಣಿಯ ಸಮಕಾಲೀನ ಮೊಘಲ್ ಜನರಲ್ ಖ್ವಾಜಾ ಅಬ್ದುಲ್ ಮಜೀದ್ ಸಫಾ ಖಾನ್ ರೇವಾದ ರಾಜ ರಾಮಚಂದ್ರ ಸಿಂಗ್ ಅನ್ನ ಸೋಲಿಸತೊಡಗಿದರು. ಅವನು ರಾಣಿ ದುರ್ಗಾವತಿ ಮತ್ತು ಗೊಂಡ್ವಾನದ ಸಂಪತ್ತನ್ನ ಬಯಸಿದನು. ಮೊಘಲ್ ಚಕ್ರವರ್ತಿ ಅಕ್ಬರ್ನಿಂದ ಅನುಮತಿ ಪಡೆದ ನಂತರ ಅವನು ರಾಣಿಯ ಸಾಮ್ರಾಜ್ಯದ ಮೇಲೆ ಮೊಘಲ್ ಆಕ್ರಮಣವನ್ನ ಮುನ್ನಡೆಸಿದನು. ಮೊಘಲ್ ಜನರಲ್ ಆಸಫ್ ಖಾನ್ನ ಆಕ್ರಮಣಗಳ ಬಗ್ಗೆ ರಾಣಿ ಕೇಳಿದಾಗ ಆಕೆಯ ದಿವಾನ್ ಬಿಹೋಹರ್ ಅಂತರ್ ಸಿಂಹ ಪಡೆಗಳ ಬಲದ ಬಗ್ಗೆ ಎಚ್ಚರಿಸಿದರು. ತನ್ನ ಎಲ್ಲ ಶಕ್ತಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಲು ನಿರ್ಧರಿಸಿದರು. ಅವಮಾನಕರ ಜೀವನವನ್ನು ನಡೆಸುವುದಕ್ಕಿಂತ ಗೌರವಯುತವಾಗಿ ಸಾಯುವುದು ಉತ್ತಮ ಎಂದು ರಾಣಿ ಪ್ರತಿಪಾದಿಸಿದರು. ರಕ್ಷಣಾತ್ಮಕ ಯುದ್ಧವನ್ನ ಮಾಡಲು ಅವಳು ಒಂದು ಬದಿಯಲ್ಲಿ ಬೆಟ್ಟದ ಶ್ರೇಣಿ ಮತ್ತು ಇನ್ನೊಂದು ಬದಿಯಲ್ಲಿ ಗೌರ್ ಮತ್ತು ನರ್ಮದಾ ನದಿಗಳ ನಡುವೆ ಇರುವ ನೈರ್ಗೆ ಹೋದಳು. ಆಕ್ರಮಣಕಾರಿ ಮೊಘಲ್ ಭಾಗದಿಂದ ತರಬೇತಿ ಪಡೆದ ಸ್ಥಳೀಯ ಸೈನಿಕರು ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳು ಬಹುಸಂಖ್ಯೆಯಲ್ಲಿ ಮತ್ತು ರಾಣಿ ದುರ್ಗಾವತಿಯ ಬದಿಯಲ್ಲಿ ಹಳೆಯ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಕೆಲವು ತರಬೇತಿ ಪಡೆಯದ ಸೈನಿಕರೊಂದಿಗೆ ಇದು ಅಸಮಾನ ಯುದ್ಧವಾಗಿತ್ತು. ಅವಳ ಫೌಜ್ದಾರ ಅರ್ಜುನ್ ದಾಸ್ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು. ನಂತರ ರಾಣಿ ಸ್ವತಃ ರಕ್ಷಣೆಯನ್ನು ಮುನ್ನಡೆಸಿ ನಿರ್ಧರಿಸಿದಳು. ಶತ್ರು ಕಣಿವೆಯನ್ನು ಪ್ರವೇಶಿಸಿದಂತೆ ರಾಣಿ ಸೈನಿಕರು ಅವರ ಮೇಲೆ ದಾಳಿ ಮಾಡಿ ಎರಡು ಕಡೆಯವರು ಕೆಲವು ಜನರನ್ನ ಕಳೆದುಕೊಂಡರು. ಆದರೆ ರಾಣಿ ಹೆಚ್ಚಿನವರನ್ನ ಕಳೆದುಕೊಂಡರು. ಈ ಹಂತದಲ್ಲಿ ರಾಣಿ ತನ್ನ ಸಲಹೆಗಾರರೊಂದಿಗೆ ತನ್ನ ಕಾರ್ಯತಂತ್ರವನ್ನು ಪರಿಶೀಲಿಸಿದಳು. ಅವಳು ರಾತ್ರಿಯಲ್ಲಿ ಆಕ್ರಮಣಕಾರಿ ಮೊಘಲ್ ಪಡೆಗಳ ಮೇಲೆ ಗೆರಿಲ್ಲಾ ದಾಳಿಗಳನ್ನು ಮುಂದುವರಿಸಲು ಬಯಸಿದಳು. ಆದರೆ ಅವಳ ಮುಖ್ಯಸ್ಥರು ಅವಳನ್ನು ನಿರುತ್ಸಾಹಿಗೊಳಿಸಿದರು ಮತ್ತು ರಾತ್ರಿಯ ಬೆಳಕಿನಲ್ಲಿ ಮುಕ್ತ ಯುದ್ಧದಲ್ಲಿ ಆಕ್ರಮಣಕಾರಿ ಪಡೆಗಳನ್ನು ಎದುರಿಸಬೇಕೆಂದು ಒತ್ತಾಯಿಸಿದರು. ಆದರೆ ಮರುದಿನ ಬೆಳಗ್ಗೆ ಮೊಘಲ್ ಜನರಲ್ ಆಸಫ್ ಖಾನ್ ದೊಡ್ಡ ಬಂದೂಕುಗಳನ್ನು ಕರೆದನು. ರಾಣಿ ತನ್ನ ಆನೆ ಸರ್ಮನ್ ಮೇಲೆ ಸವಾರಿ ಮಾಡಿ ಯುದ್ಧಕ್ಕೆ ಬಂದು

0: ಅವಳ ಮಗ ಕ್ರೌನ್ ಪ್ರಿನ್ಸ್ ವೀರ್ ನಾರಾಯಣ್ ಕೂಡ ಈ ಯುದ್ಧದಲ್ಲಿ ಭಾಗವಹಿಸಿದನು. ಆಕ್ರಮಣಕಾರಿ ಮೊಘಲ್ ಸೈನ್ಯವನ್ನ 3 ಬಾರಿ ಹಿಂದಕ್ಕೆ ಸರಿದಂತೆ ಒತ್ತಾಯಿಸಿದರು. ಆದರೆ ಕೊನೆಗೆ ಅವನು ಗಾಯಗೊಂಡು ಸುರಕ್ಷಿತ ಸ್ಥಳಕ್ಕೆ ಹಿಮ್ಮೆಟ್ಟಿಸಲಾಯಿತು. ಯುದ್ಧದ ಸಮಯದಲ್ಲಿ ರಾಣಿಯು ಸಹ ಬಾಣದಿಂದ ತನ್ನ ಕಿವಿಯ ಬಳಿ ತೀವ್ರವಾಗಿ ಗಾಯಗೊಂಡಳು. ಮತ್ತೊಂದು ಬಾಣವು ಅವಳ ಕುತ್ತಿಗೆಗೆ ಚುಚ್ಚಿತು ಮತ್ತು ಅವಳು ಪ್ರಜ್ಞೆಯನ್ನು ಕಳೆದುಕೊಂಡಳು. ಪ್ರಜ್ಞೆ ಮರಳಿ ಬಂದಾಗ ಸೋಲು ಸನ್ನಿಹಿತವಾಗಿದೆ ಎಂದು ಅವಳು ಅರಿತುಕೊಂಡಳು. ಅವಳ ಮಾವುತ ಯುದ್ಧ ಭೂಮಿಯನ್ನು ಬಿಡಲು ಸಲಹೆ ನೀಡಿದರು. ಆದರೆ ಅವಳು ನಿರಾಕರಿಸಿ ತನ್ನ ಕಟಾರಿಯನ್ನು ಹೊರತೆಗೆದು ಜೂನ್ 24, 1564 ತನ್ನನ್ನು ತಾವೇ ಕೊಂದುಕೊಂಡರು. ಅವಳ ಹುತಾತ್ಮ ದಿನವನ್ನು ಬಲಿದಾನ ದಿವಸ್ ಎಂದು ಸ್ಮರಿಸಲಾಗುತ್ತದೆ. ಕೇಳುಗರ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಣಿ ದುರ್ಗಾವತಿ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ. ಕೇಳುಗರೆ ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 54 ಕುರಿತು SVVM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಳ್ಳುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ಚಿತ್ತದನುಭವ ಭಾವ
4: ಸಂಭಾವನೆಗಳೆಲ್ಲ
3: ಬತ್ತ ವದನು
4: ವಿಚಾರಯುಕ್ತಿಗಳು ಕುಟ್ಟೆ
3: ತತ್ವತಂಡುಲ ದೊರೆಗುಂ
4: ಅದು ವಿವೇಚಿತ ತತ್ವ
2: ನಿತ್ಯ ಭೋಜನ ನಮಗೆ ಮಂಕುತಿಮ್ಮ. ಇದುವರೆಗಿನ ಕೆಲವು ಮುಕ್ತಕಗಳನ್ನು ನಾವು ಸ್ವಲ್ಪ ಮೆಲ್ಕು ಹಾಕೋಣ. ಹಿಂದಿನ ಮುಕ್ತಕದಲ್ಲಿ ಕಮ್ಯುನಿಕೇಷನ್, ಸಂವಹನ, ನಮ್ಮ ಭಾವನೆಗಳನ್ನು ಹೊರಹಾಕೋದಕ್ಕೆ ಅನುಭವ ಬಹಳ ಮುಖ್ಯ. ಆದರೆ ಅನುಭವವನ್ನೆಲ್ಲ ನಾವು ಹೊರಗೆ ಹಾಕೋದಕ್ಕೆ ಆಗಲ್ಲ ಭಾಷೆಯಿಂದ ಅಂತ ನೋಡಿದ್ವಿ. ಹಾಗಾದರೆ ನಮಗೆ ಅರ್ಥ ಆಗಿರೋದನ್ನು, ಪರಮಾರ್ಥವನ್ನು ನಾವು ವ್ಯಕ್ತಪಡಿಸೋದು ಹೇಗೆ ಅಥವಾ ನಮ್ಮಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋಂಥ ಪ್ರಶ್ನೆ ನಮಗಿನ್ನೂ ಇದೆ. ಅದಿನ್ನು ಹೇಗೆ ಅನ್ನೋ ನಮಗೆ ಗೊತ್ತಾಗಿಲ್ಲ. ಸ್ವಲ್ಪ 4-6 ಪದ್ಯಗಳ ಒಂದು ಹಿನ್ನೆಲೆ ನಾವು ನೋಡಿದಾಗ, ಹಿನ್ನೋಟ ಹಾಕ್ಕೊಂಡು ನೋಡಿದಾಗ, ಒಂದು DVJ ಹೇಳಿದರು ಒಂದು ಮುಕ್ತಕದಲ್ಲಿ ಪ್ರೇಕ್ಷೆ ಪರಬೊಮ್ಮನ್ನದು, ಇನ್ನೊಂದರಲ್ಲಿ ಹೇಳಿದರು ಅನುವಾದ ಬೊಮ್ಮನ್ನದು, ಮತ್ತೊಂದರಲ್ಲಿ ಹೇಳಿದರು ಶ್ವಾಸವದು ಬೊಮ್ಮನ್ನದು. ಸೊ ಪರಬ್ರಹ್ಮನ ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಅಂಶಗಳನ್ನು ಯಾವ ರೀತಿ ಅನ್ನೋದನ್ನು ಅವರು ವರ್ಣನೆ ಮಾಡಿದರು. ಅದನ್ನು ಸ್ವಲ್ಪ ಈಗ ಮೆಲ್ಕು ಹಾಕ್ಕೊಳ್ಳೋಣ. ಒಂದೇನು ಪ್ರೇಕ್ಷೆ, ಪರಬೊಮ್ಮನ ಪ್ರೇಕ್ಷೆ ಅಂದರೆ ಆ ಪರಮ ತತ್ವದ ಕಾಣಿಸ್ಕೊಳ್ಳೋಂಥ ರೀತಿ ಯಾವುದು ಅಂತಂದರೆ, ಅದನ್ನು ಕಾಣಿಸ್ಕೊಳ್ಬೇಕಾದ್ರೆ ಎರಡಿರಬೇಕು. ಒಂದು ಆಂತರ್ಯದಲ್ಲಿ ನಮ್ಮ ಒಳಗಿನ ಒಂದು ಧ್ವನಿ, ಒಂದು ದೃಷ್ಟಿಕೋನ, ಮತ್ತು ನಕ್ಷತ್ರ ಮಂಡಲದಿನಾಚೆ ಹೊರಗಿನಿಂದ ಬರುವಂಥ ಒಂದು ದೃಷ್ಟಿಕೋನ. ಅದನ್ನು ನಾವು ಬೈನಾಕ್ಯುಲರ್ ವಿಷನ್, ಇವತ್ತಿನ ನಮ್ಮ ವಿಜ್ಞಾನದ ಜ್ಞಾನದ ಹಿನ್ನೆಲೆಯಲ್ಲಿ ಬೈನಾಕ್ಯುಲರ್ ವಿಷನ್, ಎರಡು ರೀತಿಯ ಎರಡೂ ಕಣ್ಣಿಂದ ನೋಡಿದಾಗ ನಮಗೆ ಕಾಣಿಸುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಆ ಪ್ರೇಕ್ಷ

ಪರೀಕ್ಷೆ ಪರಬೊಮ್ಮನದು ನಮಗೆ ಆಗಬೇಕು, ಅದು ಒಂದು. ಎರಡನೇದು, ಈ ಪರಬ್ರಹ್ಮನ ಒಂದು ತಾತ್ವಿಕವಾದಂಥ ವಿಚಾರ ಕೇವಲ ತತ್ವದಲ್ಲಿ, ಮಾತಿನಲ್ಲಿ, ಅನುಭವದಲ್ಲಿದ್ದರೆ ಆಗಲ್ಲ, ಅದು ಕಾರ್ಯಗತಗೊಳ್ಬೇಕು. ಕಾರ್ಯಕ್ಕೆ ಅದು ಅನುವಾದವಾಗಬೇಕಾದ್ರೆ, ನಮ್ಮ ಕಣ್ಣಿಗೆ, ನಮ್ಮ ಅನುಭವಕ್ಕೆ ಅದು ಕಾರ್ಯರೂಪದಲ್ಲಿ ಕಾಣಿಸ್ಬೇಕಾದ್ರೆ, ಮಾಯಾ ಮಂತ್ರ ಮಣಿ ತಂತ್ರಗಳು ಯಾವುದೂ ಬೇಡ. ಮನುಷ್ಯರಲ್ಲಿರೋಂಥ ಮಹನೀಯವಾದಂಥ ಗುಣದಿಂದ ಅದು ವ್ಯಕ್ತವಾಗುತ್ತೆ. ಅದನ್ನು ನೋಡೋಂಥ, ಅನುಭವಿಸುವಂಥ ಪ್ರಯತ್ನವನ್ನು ಮಾಡಬೇಕು ನಾವು. ಆಗ ಬ್ರಹ್ಮನ ಅನುವಾದವನ್ನು ನಾವು ನೋಡ್ತೀವಿ. ಪ್ರಾಕ್ಟಿಕಲ್, ಥಿಯರಿಯಿಂದ ಪ್ರಾಕ್ಟಿಕಲ್ಗೆ ಅನುವಾದ. ಜೊತೆಗೆ ಇನ್ನೊಂದು ಮುಖ್ಯವಾದಂಥದ್ದೇನೆಂದರೆ, ಪರಮ ಶಕ್ತಿಯುತವಾದಂಥ ಚೈತನ್ಯದ ವ್ಯಾಪಕತೆ. ಅದಕ್ಕೆ ಯಾವುದೇ ದೇಶ, ಕಾಲ, ವಸ್ತುಗಳ ನಿರೋಧ, ಇತಿಮಿತಿಗಳಿಲ್ಲ. ಗ್ರೀಸಲ್ಲಿರೋ ಮಾಡಿದರೆ ಅದು ಇಲ್ಲೂ ಕೂಡ ಓದ್ತಾರೆ, ಇಲ್ಲಿ ಮಾಡಿದ್ದನ್ನು ಇನ್ನೊಂದು ಕಡೆ ಓದ್ತಾರೆ. ಎಲ್ಲ ಕಡೆಯೂ ಸಲ್ಲೋಂಥ, ಎಲ್ಲ ಕಡೆಯೂ ಗೌರವಿಸಲ್ಪಡೋ ಅಂಥ ಒಂದು ಸತ್ಯ ಅನ್ನೋದಿದೆ. ಆ ಶ್ವಾಸ ಅದೇ ಬ್ರಹ್ಮನ ಉಸಿರು. ಸೊ ಬ್ರಹ್ಮನನ್ನು ಅಂದರೆ ಸೃಷ್ಟಿಕರ್ತನನ್ನು ಅಂದರೆ ಒಂದು ನಮ್ಮನ್ನು ದಾಟಿದಂಥ, ಮೀರಿದಂಥ ಒಂದು ಶಕ್ತಿಯನ್ನು ಈ ರೀತಿ ವರ್ಣನೆ ಮಾಡಿದ ನಂತರ, ಹಿಂದಿನ ಮುಕ್ತಕದಲ್ಲಿ ಹೇಳಿದರು ಅದನ್ನು ವರ್ಣನೆ ಮಾಡೋಕ್ಕೆ ಭಾಷೆ ಆಗಲ್ಲ ಅಂತ. ಸೊ ಹಾಗಾದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಬಹಳ ಸೂಕ್ಷ್ಮವಾದಂಥ ರೀತಿಯಲ್ಲಿ ಇಲ್ಲಿ ಡಿ ವಿ ಜಿ ಅವರು ವರ್ಣನೆ ಮಾಡಿದ್ದಾರೆ. ಒಂದು ನಮಗೆ ಸಹಾಯ ಆಗೋ ರೀತಿಯ ಸೂತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ ಪ್ರತಿಯೊಬ್ಬರೂ ತಮಗೆ ತಾವೇ ಕಂಡುಕೊಳ್ಳಬೇಕಾದಂತಹ ವಿಚಾರ ಇದು ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ನಮಗೆಲ್ಲ ಹಸಿವಾಗುತ್ತೆ, ಹಸಿವಾದಾಗ ನಾವು ಊಟ ಮಾಡ್ತೀವಿ. ನಮಗೆ ಬಹಳ ಹಸಿವಾಗೋಗಿದೆ ಅಂತ ಅಂದ್ಕೊಳ್ಳೋಣ. ಆಗ ನಮ್ಮ ಪಕ್ಕದಲ್ಲಿ ಯಾರೋ ಕೂತ್ಕೊಂಡು ತಟ್ಟೆ ತುಂಬ ಅನ್ನ ಹಾಕ್ಕೊಂಡು ಅವ್ರ ಹೊಟ್ಟೆ ತುಂಬ ತಿಂದರು ಅಂದರೆ ನಮಗೆ ಹೊಟ್ಟೆ ತುಂಬುತ್ತಾ? ನಮಗೆ ಹೊಟ್ಟೆ ತುಂಬಲ್ಲ. ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ಆ ಭೋಜನ ನಮಗೆ ಸಿಗಬೇಕು. ಸೊ ಹಾಗೆಯೇ ನಮ್ಮ ಸ್ವಂತ ವಿಚಾರಧಾರೆಯಿಂದ ಈ ಪರಮ ಸತ್ಯವನ್ನು ನಾವು ಕಂಡುಕೊಳ್ಬೇಕು. ಯಾವುದೇ ಧರ್ಮಗುರು, ಯಾವುದೇ ಪರಮಜ್ಞಾನಿ, ಯಾವುದೇ ಯೋಗಿ, ಯಾವುದೇ ಸಂತ ತಾನು ತಿಳ್ಕೊಂಡಿದ್ದನ್ನು ನಮಗೆ ಹೇಳಕ್ಕೆ ಹೊರಟ್ರೆ ನಾವು ಅದನ್ನು ಕೇಳಬಹುದೇ ಹೊರತು ಅನುಭವಿಸೋದಕ್ಕಾಗಲ್ಲ. ಅದು ಇನ್ನೊಬ್ಬರು ನಮಗೆ ಹೊಟ್ಟೆ ಹಸುವಾಗಿದ್ದಾಗ ಹೊಟ್ಟೆ ತುಂಬ ಅವ್ರು ಊಟ ಮಾಡ್ದಂಗಾಗತ್ತೆ. ನಮಗೆ ನಿತ್ಯ ಭೋಜನ ಸಿಕ್ಕಬೇಕು ಅಂತಂದರೆ ನಮಗೆ ಅನ್ನ ಸಿಕ್ಕಬೇಕು. ನಮಗೆ ಅನ್ನ ಸಿಕ್ಕಬೇಕು, ತಂಡುಲ ಸಿಕ್ಕಬೇಕು ಅಂತಂದರೆ ಇಲ್ಲಿ ಸುಂದರವಾದಂಥ ಒಂದು ಉದಾಹರಣೆಯನ್ನು ಡಿ ವಿ ಜಿ ಅವರು ಕೊಡ್ತಾರೆ. ಅಕ್ಕಿ ಎಲ್ಲಿಂದ ಬರುತ್ತೆ? ಇವಾಗಿನ ಕಾಲದ ಮಕ್ಕಳನ್ನು ಕೇಳಿದ್ರೆ ಅಂಗಡಿಯಿಂದ ತೊಗೊಂಬರ್ತೀವಿ ಅಂತ ಅಂತಾರೆ. ಆದರೆ ನಮಗೆ ಗೊತ್ತು, ಅಕ್ಕಿ ನಮಗೆ ಸಿಕ್ಕುವಂಥದ್ದು ಭತ್ತದಿಂದ. ಭತ್ತ ಬೆಳೆ ಬರುತ್ತೆ, ಆ ಭತ್ತವನ್ನು ರೈತಾಪಿ ಜನರು ಸಂಸ್ಕರಣೆ ಮಾಡಿದಾಗ, ಅದನ್ನು ಕುಟ್ಟಿದಾಗ ಭತ್ತದ ಹೊಟ್ಟನ್ನೆಲ್ಲ ತೆಗೆದುಹಾಕಿ ಒಳಗಡೆ ಇರುವಂಥ ಅಕ್ಕಿ ನಮಗೆ ಸಿಕ್ಕತ್ತೆ. ಆ ಅಕ್ಕಿಯನ್ನು ಬೇಯಿಸಿದಾಗ ನಮಗೆ ಅನ್ನ. ಸೊ ಹೀಗೆ ಒಂದು ಇನ್ಪುಟ್ ಇದೆ, ರಾ ಮೆಟೀರಿಯಲ್. ಆ ರಾ ಮೆಟೀರಿಯಲ್ಗೆ ಒಂದು ಪ್ರೋಸೆಸಿಂಗ್, ಸಂಸ್ಕರಣೆಯಾಗತ್ತೆ. ಆ ಸಂಸ್ಕರಣೆಯಾದ ನಂತರ ಸಿದ್ಧ ವಸ್ತು, ಪ್ರಾಡಕ್ಟ್ ಒಂದು ಸಿಕ್ಕತ್ತೆ. ಅದೇ ತತ್ವವನ್ನು ಉಪಯೋಗಿಸ್ಕೊಂಡು ಪರಮ ಸತ್ಯವನ್ನು ಕೂಡ ನಾವು ಕಂಡುಕೊಳ್ಬಹುದು ಅನ್ನೋದು ಈ ಮುಕ್ತಕದಲ್ಲಿರೋಂಥ ಒಂದು ಒಳಗುಟ್ಟು. ಸೊ ಹಾಗಾದರೆ ಅಲ್ಲಿರೋಂಥ ಭತ್ತ ಯಾವುದು, ನಮಗೆ ಸಿಕ್ಕುವಂಥ ರಾ ಮೆಟೀರಿಯಲ್ ಯಾವುದು ಅಂತಂದರೆ, ಚಿತ್ತದ ಅನುಭವ, ಭಾವ, ಸಂಭಾವನೆ. ಸಂಭಾವನೆ ಅಂದರೆ ನಮಗೆ ಬರುವಂಥ ಯೋಚನೆಗಳು, ಅದು ಚಿತ್ತದಲ್ಲಿ ಮೂಡುತ್ತೆ. ಚಿತ್ತ ಅನ್ನೋದನ್ನು ಮುಂದೆ ಕೂಡ ನಾವು ವರ್ಣಿಸೋರಿದ್ದೇವೆ. ಅಂತರಂಗ ಚತುಷ್ಟಯ ಅಂತ ನಾವೊಂದು ಕರಿತೀವಿ. ಚಿತ್ತ ಅಂತಂದರೆ ಇದು ಅಂತರಂಗ ನಾಲ್ಕಕ್ಕೂ ಸೇರಿಸಿ, ಚತುಷ್ಟಯಕ್ಕೆ ಸೇರಿಸಿ ಹೇಳೋವಂಥ ಒಂದು ಪದವಾಗಿಯೂ ಕೂಡ ನಾವು ಉಪಯೋಗಿಸ್ತೀವಿ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ ನಾಲ್ಕು ಅಂತರಂಗದಲ್ಲಿರುವಂತಹ ಚತುಷ್ಟಯ, ಆ ನಾಲ್ಕು ಅಂಗಗಳು. ಚಿತ್ತ ವಿಶೇಷವಾಗಿ ಮೆಮೊರಿ, ನೆನಪಿಗೆ, ನೆನಪಿನ ಶಕ್ತಿಗೆ ಕಾರಣವಾಗುತ್ತೆ. ಸೊ ಈ ಚಿತ್ತದಲ್ಲಿ ಅನೇಕ ಅನುಭವಗಳು ನಮಗಾಗ್ತಾ ಇರ್ತವೆ. ಅನುಭವಗಳ ಭಾವ, ನಾವು ಅವಾಗ ಅನುಭವಿಸಿದಂತಹ ಒಂದು ಏನು ಮನಸ್ಸಿನಲ್ಲಿ ಬಂದಂಥ ಭಾವನೆ ಇತ್ತು ಅದಲ್ಲಿ ಸ್ಟೋರ್ ಆಗಿರುತ್ತೆ. ಅದ್ರ ಜೊತೆಗೆ ಹೊಸ ಆಲೋಚನೆಗಳು ನಮ್ಮಲ್ಲಿ ಬರ್ತಾ ಇರುತ್ತೆ, ಅಂತರಂಗದಲ್ಲಿ ಬರ್ತಾ ಇರುತ್ತೆ. ಸೊ ಇದು ಒಂದು ರೀತಿಯ ರಾ ಮೆಟೀರಿಯಲ್.

0: ಎಲ್ಲಿಂದ ಬಂತು? ನನಗೆ ಅನುಭವ ಆಗ್ತಾ ಇರುವಂಥದ್ದು ಹೊರ ಪ್ರಪಂಚದ ಇನ್ಪುಟ್ಸಿಂದ. ನಾನೇನು ನೋಡ್ತೀನೋ, ನಾನೇನು ಕೇಳಿಸ್ಕೊಳ್ತೀನೋ, ನಾನೇನು ಮುಟ್ತೀನೋ, ನಾನೇನು ಅಳಿತೀನೋ, ನಾನೇನು ಮಾತಾಡ್ತೀನೋ, ಕೇಳಿಸ್ಕೊತೀನೋ, ಇದೆಲ್ಲದರ ಒಂದು ಅನುಭವ ನನ್ನ ಚಿತ್ತದಲ್ಲಿ ಸೇರಿಕೊಂಡಿದೆ, ಹೊರಗಿನಿಂದ ಬಂದದ್ದು. ಅದನ್ನು ಭತ್ತವನ್ನಾಗಿಸ್ಕೊಂಡು ನಾವು ಕುಟ್ಟಬೇಕಂತೆ. ಕುಟ್ಟಬೇಕಾದ್ರೆ ಒಂದು ಒನಕೆ ಬೇಕು. ಆ ಒನಕೆ ಯಾವುದು ಅಂತಂದರೆ ನಮ್ಮ ವಿಚಾರ ಯುಕ್ತಿಗಳು. ಈ ವಿಚಾರ ಮತ್ತು ಯುಕ್ತಿಗಳಿಗೆ ಏರುಪೇರುಗಳಿರಲ್ಲ. ವಿಚಾರ ಯುಕ್ತಿಗಳು ಬುದ್ಧಿಯ ಕೆಲಸ, ಭಾವನೆ ಸಂಭಾವನೆಗೆ ಅನುಭವಗಳೆಲ್ಲ ಮನಸ್ಸಿನ ಕೆಲಸ. ಮನಸ್ಸಿನಲ್ಲಿ ಏರುಪೇರುಗಳಾಗ್ತಾ ಇರುತ್ತೆ. ಕೆಲವು ಸರ್ತಿ ನಮ್ಗೆ ಯಾವುದೋ ಬಹಳ ಇಷ್ಟ ಆಗುತ್ತೆ, ಕೆಲವು ಸರ್ತಿ ಅದೇ ವಸ್ತು ನಮಗೆ ಬಹಳ ಕೋಪವನ್ನು ಕೂಡ ತಂದುಕೊಡ್ಬೋದು. ಸೊ ಹೀಗೆ ಏರುಪೇರುಗಳಾಗ್ತಾ ಇರುತ್ತೆ. ಆದರೆ ವಸ್ತುವನ್ನು ವಸ್ತುನಿಷ್ಠವಾಗಿ ನೋಡುವಂಥ ವಿಚಾರ ಬುದ್ಧಿಯ ಕೆಲಸ. ಸೊ ಹೀಗೆ ನನಗೆ ಹೊರಗಿನಿಂದ ಬಂದು ನನ್ನ ಮನಸ್ಸಿನಲ್ಲಿ ಸ್ಥಾನ ಪಡೆದಿರೋಂಥ ಅದೆಷ್ಟೋ ಭಾವನೆಗಳು ನನ್ನಲ್ಲಿದೆ. ಆ ಭಾವನೆಗಳ ಏರುಪೇರುಗಳನ್ನು ವಿಚಾರದ ದೃಷ್ಟಿಯಿಂದ ನಾನು ಪರಿಷ್ಕರಿಸಿದಾಗ ಆ ಭತ್ತವನ್ನು ವಿಚಾರದ ಒನಕೆಯಿಂದ ನಾನು ಕುಟ್ಟಿದಾಗ ಸತ್ಯ ಅನ್ನೋದು ನನಗೆ ಕಾಣಿಸುತ್ತೆ. ಅದು ತಂಡುಲ. ತಂಡುಲ ಅಂದರೆ ಅನ್ನ, ಅಕ್ಕಿ. ಅದು ನಮಗೆ ನಿತ್ಯದ ಭೋಜನವಾಗಬೇಕು. ಯಾವುದು ಬಂತೋ ಆ ಬಂದದ್ದನ್ನು ಇನ್ಪುಟ್ಟನ್ನು ಹಾಗೇ ನಾನು ಉಪಯೋಗಿಸೋಕ್ಕಾಗಲ್ಲ. ಭತ್ತವನ್ನು ಅನ್ನ ಮಾಡೋಕ್ಕಾಗಲ್ಲ. ಮಧ್ಯದಲ್ಲಿ ಒಂದು ಸಂಸ್ಕರಣೆ ಆಗಬೇಕು. ಒನಕೆಯಿಂದ ಅದನ್ನು ಚೆನ್ನಾಗಿ ಕುಟ್ಟಬೇಕು. ಆ ಘರ್ಷಣೆಯಾದಾಗಲೇ ನಮಗೆ ಉಪಯೋಗಕ್ಕೆ ಬರುವಂಥ ಅಕ್ಕಿ ನಮಗೆ ಸಿಕ್ಕೋದು. ಆ ಘರ್ಷಣೆ ನಾನು ಮಾಡಲ್ಲ ಅಂತಂದರೆ ಭತ್ತ ಭತ್ತವಾಗಿಯೇ ಉಳಿಯುತ್ತೆ, ನನ್ನ ಹಸಿವು ಹಸಿವಾಗಿಯೇ ಉಳಿಯುತ್ತೆ. ಸೊ ಹಾಗಾಗಿ ಆಂತರಿಕವಾಗಿ ಆ ಘರ್ಷಣೆ ಸದಾಕಾಲ ನಮ್ಮಲ್ಲಾಗ್ತಾ ಇದ್ರೆ, ವಿಚಾರ ಮಂಥನ ನಮ್ಮಲ್ಲಿ ಸದಾಕಾಲ ನಡೀತಾ ಇದ್ರೆ, ನಾನು ಕಂಡಂಥ ವಸ್ತುವಿನಿಂದ ನನ್ನಲ್ಲಿ ಭಾವನೆಯುಂಟಾಗಿ ಅದು ವಿಚಾರದ ದೃಷ್ಟಿಕೋನದಿಂದ ಸಮನ್ವಯಗೊಂಡು ಸತ್ಯ ಏನು ಅನ್ನೋದು ನನಗೆ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಮಾತನ್ನು ನಾವು ನೆನ್ಪಿಟ್ಕೊಳ್ಳೋಣ.
1: ಕೇಳುಕರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 54 ಕುರಿತು ಎಸ್ವಿವೈನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 24ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ವಿದೇಶಿ ದೇಣಿಗೆ ನಿಯಮ ಬಿಗಿ, ಧಾರ್ಮಿಕ ಉದ್ದೇಶದ ಚಟುವಟಿಕೆಗಳಲ್ಲಿ ಮತಾಂತರ ಪ್ರಕ್ರಿಯೆ ಇರುವಂತಿಲ್ಲ, ನೀರು ಹರಿಸಲು ಒಪ್ಪದ ರಾಜ್ಯ, ಪದ್ಮ ಪ್ರದಾನ, ಅನಿಲ ಸೋರಿಕೆ ಮೃತರ ಸಂಖ್ಯೆ 9, ಅಡಿಕೆ ಸಾಗಾಣೆ ತಾತ್ಕಾಲಿಕ ಸ್ಥಗಿತ, ಮಹಾರಾಷ್ಟ್ರದಲ್ಲಿ ತೀವ್ರಗೊಂಡ ಕರ್ನಾಟಕದ ಲಾರಿಗಳ ಜಪ್ತಿ ಪ್ರಕ್ರಿಯೆ, ಹೋಮ್ರಿಜ್ ಜಲಸಂಧಿ ತೆರೆಯುವ ವಿಶ್ವಾಸ ವ್ಯಕ್ತಪಡಿಸಿದ ಡೊನಾಲ್ಡ್ ಟ್ರಂಪ್, ಒಪ್ಪಂದವನ್ನು ಇರಾನ್ ಗೌರವಿಸಲಿ, 111 ಜಿಲ್ಲೆಗಳಲ್ಲಿ ಬೆಳೆ ಹಾನಿ ತೀವ್ರ, ಎಂಬಾಪೆ ಮೋಡಿ ನಾಕೌಟ್ಗೆ ಫ್ರಾನ್ಸ್, 2ನೇ ಪಂದ್ಯದಲ್ಲಿ ಅವಳಿ ಗೋಲು ಗಳಿಸಿದ ಮುಂಚೂಣಿ ಆಟಗಾರ, 32ರ ಘಟ್ಟಕ್ಕೆ ನಾರ್ವೆ, ಸೆನೆಗಲ್ಗೆ ಸತತ 2ನೇ ಸೋಲು, ಹಾಲೆಂಡ್ ಆಟಕ್ಕೆ ಒಲಿದ ಜಯ, ಹರ್ಮನ್ ಪಡೆಗೆ ಮಣಿದ ಪಾಕ್, ಪ್ರೋ ಲೀಗ್ ಹಾಕಿ ಲಂಡನ್ ಲೀಗ್ಗೆ ಭಾರತ ಶುಭಾರಂಭ, ಮಹಾರಾಜ ಟ್ರೋಫಿ ಮಿಸ್ಟಿಕ್ ಪರ ಕ್ರಾಂತಿ ಕುಮಾರ್ ಆಲ್ರೌಂಡ್ ಆಟ, ಗುಲ್ಬರ್ಗಕ್ಕೆ ಸುಲಭ ತುತ್ತಾದ ಶಿವಮೊಗ್ಗ, ಡೆಡ್ಲಿ ತಂಡಕ್ಕೆ ಪಂತ್, ಲಕ್ನೋಗೆ ಕುಲದೀಪ್, ಟ್ರೇಡಿಂಗ್ ರಿಷಬ್ ಮೌಲ್ಯದಲ್ಲಿ 12 ಕೋಟಿ ಕುಸಿತ. ಪ್ರಮುಖಾಂಶಗಳ ವಿವರಣೆ: ವಿದೇಶಿ ದೇಣಿಗೆ ನಿಯಮ ಬಿಗಿ, ಧಾರ್ಮಿಕ ಉದ್ದೇಶದ ಚಟುವಟಿಕೆಗಳಲ್ಲಿ ಮತಾಂತರ ಪ್ರಕ್ರಿಯೆ ಇರುವಂತಿಲ್ಲ, ನವದೆಹಲಿ. ಸರ್ಕಾರೇತರ ಸಂಸ್ಥೆಗಳು ವಿದೇಶಿಗಳಿಂದ ದೇಣಿಗೆ ಪಡೆಯುವಾಗ ಪಾಲಿಸಬೇಕಾದ ನಿಯಮಗಳನ್ನು ಕೇಂದ್ರ ಸರ್ಕಾರವು ಮತ್ತಷ್ಟು ಬಿಗಿಗೊಳಿಸಿದ್ದು, ದೇಣಿಗೆ ಹಣವನ್ನು ಮತಾಂತರಕ್ಕಾಗಿ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಬಳಸುವುದಕ್ಕೆ ಕಡಿವಾಣ ಹಾಕಿದೆ. ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯವು ರೂಪಿಸಿರುವ ಹೊಸ ನಿಯಮಗಳ ಪ್ರಕಾರ, ಇನ್ನು ಮುಂದೆ ಎನ್ಜಿಒಗಳ ವಿದೇಶ

ಗಳಿಂದ ಪಡೆಯುವ ದೇಣಿಗೆಯು ಧಾರ್ಮಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಉದ್ದೇಶದ 105 ಚಟುವಟಿಕೆಗಳಿಗಷ್ಟೇ ಸೀಮಿತವಾಗಿರಲಿದೆ. ಎನ್ಜಿಒಗಳ ಚಟುವಟಿಕೆ ಮೇಲಿನ ಹಿಡಿತವನ್ನು ಇನ್ನಷ್ಟು ಬಲಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಅವಕಾಶ ಕಲ್ಪಿಸುವ ವಿದೇಶಿ ದೇಣಿಗೆ ತಿದ್ದುಪಡಿ ನಿಯಮಗಳು 2026 ಗೆಜೆಟ್ನಲ್ಲಿ ಸೋಮವಾರ ಪ್ರಕಟಿಸಲಾಗಿದೆ. ನೀರು ಹರಿಸಲು ಒಪ್ಪದ ರಾಜ್ಯ ನವದೆಹಲಿ. ಕರ್ನಾಟಕದ 4 ಜಲಾಶಯಗಳಿಂದ ಜುಲೈ ಅಂತ್ಯದವರೆಗೆ 40 ಟಿಎಂಸಿ ಅಡಿ ನೀರು ಹರಿಸಲು ನಿರ್ದೇಶನ ನೀಡಬೇಕು ಎಂದು ತಮಿಳುನಾಡು ಸರ್ಕಾರ ಪಟ್ಟು ಹಿಡಿಯಿತು. ಇದಕ್ಕೆ ಕರ್ನಾಟಕ ಸರ್ಕಾರ ಒಪ್ಪಿಗೆ ಸೂಚಿಸಿಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಾಲ್ದಾರ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಮಂಗಳವಾರ ನಡೆದ ಪ್ರಾಧಿಕಾರದ 52 ಸಭೆಯಲ್ಲಿ ರಾಜ್ಯದ ಜಲಾಶಯಗಳ ಸ್ಥಿತಿಗತಿಯನ್ನು ಕರ್ನಾಟಕದ ಅಧಿಕಾರಿಗಳು ಬಿಚ್ಚಿಟ್ಟರು. ಸಭೆಯಲ್ಲಿ ಹಾಜರಾಗಿದ್ದ ಭಾರತೀಯ ಹವಾಮಾನ ಇಲಾಖೆಯ ಅಧಿಕಾರಿಗಳು ಕರ್ನಾಟಕದಲ್ಲಿ ಮುಂಗಾರು ಮಳೆ ವೇಗ ಪಡೆದುಕೊಂಡಿಲ್ಲ, ಇದರಿಂದಾಗಿ 4 ಜಲಾಶಯಗಳಿಗೆ ನೀರು ಹರಿದು ಬಂದಿಲ್ಲ, ಮುಂದಿನ ಕೆಲವೇ ದಿನಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ ಎಂದರು. ಪದ್ಮ ಪ್ರದಾನ. ರಾಷ್ಟ್ರಪತಿ ಭವನದ ಗಣತಂತ್ರ ಮಂಟಪದಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕನ್ನಡಿಗರಾದ ಪ್ರಭಾಕರ ಕೋರೆ, ಡಾಕ್ಟರ್ ಸುರೇಶ್ ಹನಗವಾಡಿ ಮತ್ತು ಶುಭಾ ವೆಂಕಟೇಶ ಅಯ್ಯಂಗರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಹಾಗೂ ಮಲಯಾಳಂ ನಟ ಮಮ್ಮಟಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಿದರು. ಅನಿಲ ಸೋರಿಕೆ ಮೃತರ ಸಂಖ್ಯೆ 9. ಚೆನ್ನೈ ತಿರುವಳ್ಳೂರ್ ಜಿಲ್ಲೆಯಲ್ಲಿನ ಮೀನು ಸಂಸ್ಕರಣಾ ಘಟಕದಲ್ಲಿ ಅಮೋನಿಯಂ ಅನಿಲ ಸೋರಿಕೆಯಿಂದಾದ ಅವಘಡದಲ್ಲಿ ಸಾವಿನ ಸಂಖ್ಯೆ 9 ಏರಿಕೆಯಾಗಿದೆ ಎಂದು ತಮಿಳುನಾಡು ಸರ್ಕಾರ ತನ್ನ ಹೇಳಿಕೆಯಲ್ಲಿ ಮಾಹಿತಿ ನೀಡಿದೆ. ಮೃತರಲ್ಲಿ ಎಲ್ಲರೂ ಮಹಿಳೆಯರೇ ಆಗಿದ್ದಾರೆ. ಈ ಪೈಕಿ 7 ಮಂದಿ ಒಡಿಶಾದವರು ಮತ್ತು ಉಳಿದ 2 ಅಸ್ಸಾಂನವರು ಎಂದು ಆರೋಗ್ಯ ಇಲಾಖೆ ಹೇಳಿದೆ. ಅಡಿಕೆ ಸಾಗಣೆ ತಾತ್ಕಾಲಿಕ ಸ್ಥಗಿತ. ಮಹಾರಾಷ್ಟ್ರದಲ್ಲಿ ತೀವ್ರಗೊಂಡ ಕರ್ನಾಟಕದ ಲಾರಿಗಳ ಜಪ್ತಿ ಪ್ರಕ್ರಿಯೆ. ಶಿರಸಿ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಅಡಿಕೆ ಲಾರಿಗಳ ಜಪ್ತಿ ಪ್ರಕ್ರಿಯೆ ತೀವ್ರಗೊಂಡ ಕಾರಣ ವರ್ತಕರು ಹೊರ ರಾಜ್ಯಗಳಿಗೆ ಅಡಿಕೆ ಸಾಗಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಅಡಿಕೆ ದರ ಕುಸಿಯುವ ಭೀತಿ ಇದ್ದು ಈ ರೀತಿ ಆಗದಂತೆ ತಡೆಯುವ ಯತ್ನವನ್ನು ಸಹಕಾರ ಸಂಘಗಳು ನಡೆಸಿವೆ. ಪ್ರಸ್ತುತ 100 ಟನ್ ಅಡಿಕೆ ಮಹಾರಾಷ್ಟ್ರ ಗಡಿ ದಾಟಲಾಗಿದೆ. ಮಾರ್ಗ ಮಧ್ಯೆ ಸಿಲುಕಿವೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಂಡವಾಳ ರಸ್ತೆಯಲ್ಲಿ ಉಳಿದಿರುವುದರಿಂದ ವರ್ತಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೋಮ್ರೂಟ್ ಜಲಸಂಧಿ ತೆರೆಯುವ ವಿಶ್ವಾಸ ವ್ಯಕ್ತಪಡಿಸಿದ ಡೊನಾಲ್ಡ್ ಟ್ರಂಪ್. ಒಪ್ಪಂದವನ್ನು ಇರಾನ್ ಗೌರವಿಸಲಿ. ವಾಷಿಂಗ್ಟನ್. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಕೊನೆಗೊಳಿಸಿ ಶಾಂತಿ ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಇರಾನ್ ಶಾಂತಿ ಒಪ್ಪಂದವನ್ನು ಗೌರವಿಸುವುದು ಮುಖ್ಯವಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಹೋಮ್ರೂಟ್ ಜಲಸಂಧಿಯನ್ನು ಪೂರ್ಣವಾಗಿ ತೆರೆಯುವ ಕುರಿತಂತೆ ಆಶಾವಾದ ವ್ಯಕ್ತಪಡಿಸಿದ ಅವರು ಇದರಿಂದ ತೈಲ ಸಂಗ್ರಹವೂ ಹೆಚ್ಚಾಗಲಿದೆ ಎಂದು ತಿಳಿಸಿದ್ದಾರೆ. ಓವಲ್ ಕಚೇರಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಎಲ್ಲಿಯವರೆಗೂ ನಮ್ಮನ್ನು ಗೌರವಿಸುತ್ತಾರೋ ಅಲ್ಲಿಯವರೆಗೂ ನಾನು ಭಯ ಎಂಬ ಶಬ್ದವನ್ನು ಬಳಸುವುದಿಲ್ಲ, ಅದು ಅನುಚಿತ ಪದವಾಗಿದೆ. ಅವರು ಎಲ್ಲಿಯ ತನಕ ನಮ್ಮನ್ನು ಗೌರವಿಸುತ್ತಾರೋ ಅಲ್ಲಿಯ ತನಕ ನಾವು ಅವರಿಗೆ ಯಾವುದೇ ತೊಂದರೆ ನೀಡುವುದಿಲ್ಲ ಎಂದು ಟ್ರಂಪ್ ಭರವಸೆ ನೀಡಿದ್ದಾರೆ. ಕ್ರೆಟ್ ಜಿಟಿಆರ್ಐ ಕಳವಳ. ಕ್ರೆಟ್ ಸಂಸ್ಥಾಪಕ ಕುನಾಲ್ ಶಾ ವಾಟ್ಸ್ಆಪ್ ನೂತನ ಸಿಇಒ. ನವದೆಹಲಿ. ತಂತ್ರಜ್ಞಾನ ಕ್ಷೇತ್ರದ ದೈತ್ಯ ಕಂಪನಿಯಾದ ಮೆಟಾ ಬೆಂಗಳೂರು ಮೂಲದ ಕ್ರೆಟ್ ಕಂಪನಿಗಳಲ್ಲಿ $900 ಮಿಲಿಯನ್ ಹೂಡಿಕೆ ಮಾಡಲು ತೀರ್ಮಾನಿಸಿರುವುದು ದೇಶದ ಫಿನ್ಟೆಕ್ ವಲಯದಲ್ಲಿ ಹಾಗೂ ಹಣಕಾಸಿನ ದತ್ತಾಂಶ ಸಂಗ್ರಹ ವ್ಯವಸ್ಥೆಯಲ್ಲಿ ವಿದೇಶಿ ಪ್ರಭಾವ ಹೆಚ್ಚುತ್ತಿರುವುದರ ಕುರಿತಾಗಿ ಕಳವಳ ಮೂಡಿಸಿದೆ ಎಂದು ಜಿಟಿಆರ್ಐ ಹೇಳಿದೆ. ದೇಶದ ಗ್ರಾಹಕ ಹಣಕಾಸಿನ ವರ್ತನೆಗಳಿಗೆ ಸಂಬಂಧಿಸಿದ ಭಾರೀ ಪ್ರಮಾಣದ ದತ್ತಾಂಶವನ್ನು ಹೊಂದಿರುವ ಕಂಪನಿಯೊಂದರಲ್ಲಿ ಮೆಟಾ ಹಿಡಿತ ಸಾಧಿಸಲು ಈ ಹೂಡಿಕೆಯಿಂದಾಗಿ ಸಾಧ್ಯವಾಗಲಿದೆ ಎಂದು ಜಿಟಿಆರ್ಐ ಹೇಳಿದೆ. ಗ್ರಾಹಕರ ಕ್ರೆಡಿಟ್ ಕಾರ್ಡ್, ಸಾಲ, ಹೂಡಿಕೆಗಳು, ವಿಮೆ ಮತ್ತು ಯುಪಿಐ ವಹಿವಾಟುಗಳಿಗೆ ಸಂಬಂಧಿಸಿದ ದತ್ತಾಂಶವನ್ನು ಕ್ರೆಟ್ ಹೊಂದಿದೆ. 111 ಜಿಲ್ಲೆಗಳಲ್ಲಿ ಬೆಳೆಹಾನಿ ತೀವ್ರ. ಎಲ್ನಿಯೊ ಪರಿಣಾಮ. ಶೇಕಡ 43% ಮಳೆ ಕೊರತೆ. ಕೇಂದ್ರ ಕೃಷಿ ಸಚಿವ ಚೌಹಾಣ್ ನವದೆಹಲಿ. ಎಲ್ನಿನೋ ಪರಿಣಾಮದಿಂದ ಶೇಕಡ 43% ಮಳೆ ಕೊರತೆ ಆಗಲಿದ್ದು ದೇಶದ 111 ಜಿಲ್ಲೆಗಳಲ್ಲಿ ಮುಂಗಾರು ಹಂಗಾಮಿಗೆ ಬೆಳೆಹಾನಿ ಪ್ರಮಾಣ ತೀವ್ರವಾಗಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರ, ಜಾರ್ಖಂಡ್, ತೆಲಂಗಾಣ, ಆಂಧ್ರಪ್ರದೇಶ, ಒಡಿಶಾ ರಾಜ್ಯಗಳ ಒಟ್ಟು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಬೀಳಲಿದೆ ಎಂದು ಸರ್ಕಾರ ಗುರುತಿಸಿದೆ ಎಂದು ಮಂಗಳವಾರ ನಡೆದ ಮುಂಗಾರು ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಅವರು ತಿಳಿಸಿದರು. ಎಂಬಾಪೆ ಮೋಡಿ ನಾಕೌಟ್ಗೆ ಫ್ರಾನ್ಸ್.
ಎರಡನೇ ಪಂದ್ಯಗಳಲ್ಲಿ ಅವಳಿ ಗೋಲು ಗಳಿಸಿದ ಮುಂಚೂಣಿ ಆಟಗಾರ. ಎಎಫ್ಪಿ ವಿಶ್ವದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾದ ಕೈಲಿಯನ್ ಎಂಬಾಪಿ ವಿಶ್ವಕಪ್ನ ಅತ್ಯಧಿಕ ಗೋಲು ಗಳಿಸಿರುವವರಲ್ಲಿ ಎರಡನೇ ಸ್ಥಾನಕ್ಕೇರಿದವರು. ಸೋಮವಾರ ರಾತ್ರಿ ಮಳೆಯಿಂದಾಗಿ 2 ಗಂಟೆ ತಡವಾಗಿ ಮುಗಿದ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಎಂಬಾಪಿ ಅವರ ಮೋಡಿಯಿಂದ 3-0 ಗೋಲುಗಳಿಂದ ಇರಾಕ್ ತಂಡವನ್ನು ಮಣಿಸಿ ನಾಕೌಟ್ ಹಂತಕ್ಕೆ

ಮ್ಯಾಚ್ಗೆ ಮುನ್ನಡೆಯಿತು. 27 ವರ್ಷ ವಯಸ್ಸಿನ ಎಂಬಾಪೆ ವಿಶ್ವಕಪ್ನಲ್ಲಿ 16 ಗೋಲು ಗಳಿಸಿದಂತಾಗಿದೆ. ಬಲ್ಲೂನ್ ಡೋರ್ ಪ್ರಶಸ್ತಿ ಪುರಸ್ಕೃತ ಬಸ್ಮನ್ ಡೆಂಬೆಲೆ ಅವರು ಫ್ರಾನ್ಸ್ ತಂಡದ 11 ಗೋಲನ್ನು ಗಳಿಸಿದರು. ಎಂಬಾಪೆ ಅವರು 14 ಮತ್ತು 54ನೇ ನಿಮಿಷ ಗೋಲುಗಳನ್ನು ಗಳಿಸಿ ತಮ್ಮ 100ನೇ ಅಂತಾರಾಷ್ಟ್ರೀಯ ಪಂದ್ಯವನ್ನು ಅವಿಸ್ಮರಣೀಯಗೊಳಿಸಿದರು. 32ರ ಘಟ್ಟಕ್ಕೆ ನಾರ್ವೆ, ಸೆನೆಗಲ್ಗೆ ಸತತ 2ನೇ ಸೋಲು, ಹಾಲೆಂಡ್ ಆಟಕ್ಕೆ ಒಲಿದ ಜಯ. ನ್ಯೂಜೆರ್ಸಿ ಹಾಲಿ ವಿಶ್ವಕಪ್ನ ಪ್ರಮುಖ ತಾರೆಗಳಲ್ಲಿ ಒಬ್ಬರಾದ ಹಾರ್ಲಿನ್ ಹಾಲೆಂಡ್ ಅವರು 2 ಗೋಲುಗಳನ್ನು ಬಾರಿಸಿ ನಾರ್ವೆ ತಂಡ ಸೋಮವಾರ ರಾತ್ರಿ 3-2 ಗೋಲುಗಳಿಂದ ಸೆನೆಗಲ್ ತಂಡದ ಮೇಲೆ ಜಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸತತ 2ನೇ ಗೆಲುವನ್ನು ದಾಖಲಿಸಿದ ನಾರ್ವೆ 32ರ ಸುತ್ತಿಗೆ ಮುನ್ನಡೆಯಿತು. 1998ರಿಂದ ವಿಶ್ವಕಪ್ನಲ್ಲಿ ಆಡುತ್ತಿರುವ ನಾರ್ವೆ ತಂಡವು ಐ ಗುಂಪಿನಿಂದ ಫ್ರಾನ್ಸ್ನ ಜೊತೆ ನಾಕೌಟ್ ಸುತ್ತಿಗೆ ಮುನ್ನಡೆದಿದೆ. ಶುಕ್ರವಾರ ನಡೆದಿರುವ ಪಂದ್ಯದಲ್ಲಿ ನಾರ್ವೆ ತಂಡವು ಫ್ರಾನ್ಸ್ ತಂಡವನ್ನು ಎದುರಿಸಲಿದ್ದು ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯುವ ತಂಡದ ನಿರ್ಧಾರವಾಗಲಿದೆ. ಡೆಡ್ಲಿ ತಂಡಕ್ಕೆ ಪಂತ್, ಲಕ್ನೋಗೆ ಕುಲದೀಪ್, ಟ್ರೇಡಿಂಗ್ ರಿಷಭ್ ಮೌಲ್ಯದಲ್ಲಿ 12 ಕೋಟಿ ಕುಸಿತ. ನವದೆಹಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರ 2 ಋತು ನೇಸರ ಪ್ರದರ್ಶನ ನೀಡಿದ ನಂತರ ರಿಷಭ್ ಪಂತ್ ಅವರು ತವರು ತಂಡ ಡೆಡ್ಲಿ ಕ್ಯಾಪಿಟಲ್ಸ್ಗೆ ಮರಳಿದ್ದಾರೆ. ಆದರೆ ಅವರ ಸಂಭಾವನೆಯಲ್ಲಿ 12 ಕೋಟಿಯಷ್ಟು ಗಣನೀಯ ಕುಸಿತವಾಗಿದೆ. ಮಂಗಳವಾರ ಅಂತಿಮಗೊಂಡ ಈ ಮಹತ್ವದ ಟ್ರೇಡಿಂಗ್ನಲ್ಲಿ ಸ್ಪಿನ್ನರ್ ಕುಲದೀಪ್ ಯಾದವ್ ಅವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಸೇರ್ಪಡೆಯಾಗಲಿದ್ದಾರೆ. 2025ರ ಐಪಿಎಲ್ ಹಾಗೂ ಮೆಗಾ ಆಕ್ಷನ್ನಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಪಂತ್ ಅವರು ದಾಖಲೆಯ 27 ಕೋಟಿ ಮೊತ್ತಕ್ಕೆ ಲಕ್ನೋ ತಂಡದ ಪಾಲಾಗಿದ್ದರು. ಈ ಮೂಲಕ ಲೀಗ್ ಇತಿಹಾಸದಲ್ಲಿಯೇ ಅತ್ಯಂತ ದುಬಾರಿ ಆಟಗಾರ ಎನಿಸಿದ್ದರು. ಈಗ ಈ ಮೊತ್ತದಲ್ಲಿ 44% ಕುಸಿತವಾಗಿದೆ. ಈ ದಿನದ ಶುಭಾಷಿತ ಸನ್ಮಾನ ಬಿರುದುಗಳು ಅಸಾಮಾನ್ಯರಿಗೆ ಮುಜುಗರ ಉಂಟು ಮಾಡುತ್ತದೆ, ಅನರ್ಹರಿಂದ ಗೌರವ ಕಳೆದುಕೊಳ್ಳುತ್ತವೆ. ಜಾರ್ಜ್ ಬರ್ನಾಡ್ ಶಾ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 PM ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 65 ರೂಪಾಯಿ, ಪೆನ್ಸಿಲ್ ಬೀನಿಸ್ 70 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 22 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 68 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ.

ಸಹೋದರಿ ಕೇಳಿದ್ದೀರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇದ್ದೀವಿ.

0: नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और एआई से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे। भारत इनोवेट्स 2026, भारत में निर्मित, विश्व के लिए तैयार।
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/6/2026 ಬುಧವಾರದಂದು ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವುದರ ಕುರಿತು ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಲು ಕಾರಣಗಳು, ಜನರು ಕಾಡು ಪ್ರಾಣಿಗಳನ್ನು ಕಂಡಾಗ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು, ಮಾನವ ಪ್ರಾಣಿ ಸಂಘರ್ಷದಿಂದ ರೈತರಿಗೆ ಆಗುವ ನಷ್ಟಗಳೇನು, ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟಲು ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಸೇವೆಗಳ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾಗಿರುವ ಶ್ರೀ ನಂದೀಶ್ ಎಲ್ ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ಧನ್ಯವಾದಗಳು.

0: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದಿಸೇಲ್ ರವರು. ನೀವು ಕೂಡ ಕರೆ ಮಾಡಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟುವ ವಿಧಾನ ಮತ್ತು ಯೋಜನೆಗಳು ಹಾಗೂ ಇನ್ನಿತರ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ
1: ಸರ್. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ, ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಅದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ ಸರ್?
2: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತು ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಭಾಳಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದರೆ ಏನು ಕಾಡಿನ ಅಂಚಿನ

0: ಊರಿಂದ ಆಚೆ ಬಂದು. ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂಥ ಏನು ಬೆಳೆಗಳ ಮೇಲೆ ತಾಳಿ ಮಾಡದಂಥ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನು ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸ್ಬೋದು.
1: ಓಕೆ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ್ವಿ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
0: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದರೆ ಕನ್ಸರ್ವೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ನು ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನ್ನಿಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆಯಲ್ಲಿ ನಿಮಗೆ ಗೊತ್ತಿರ್ಬೋದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
1: ಓಕೆ ಸರಿಗೆ, ತಾವು ಮೊದಲೇ ಹೇಳ್ದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
0: ನೀವು ಈಗ ಒಂದು ಒಂದು ಪ್ರಾಣಿ ಈಗ ಹುಲಿನ ನಾವು ಒಂದು ಅಂದರೆ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಸೊ ಹುಲಿಗೆ ನಿರ್ದಿಷ್ಟವಾದಂಥ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದರೆ ಈ ಹುಲಿ ಯೋಜನೆ 1973 ಬಂದಾಗ ಬಂದ ದಿನದಿಂದ ಇವತ್ತಿನವರೆಗೂ ಬಹಳಷ್ಟು ನಾವು ಅಂದರೆ ಅದಕ್ಕೆ ಅಂದರೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಸ್ತಾರವಾದಂಥ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪು ಮತ್ತು ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗೇನಾಗುತ್ತೆ ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಹುಡುಕ್ತಾ ಆಚೆ ಕಡೆ ಬರ್ತಾ ಇದ್ದಾವೆ. ಮತ್ತೆ ಕಾರಿಡಾರ್ ಅಂತ ಏನು ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದರೆ ಯೋಚನೆ ಮಾಡಿ ಏನು ಬೆಳೀತಾ ಇರತಕ್ಕಂಥ ವೃದ್ಧಿ ಆಗ್ತಿರ್ತಕ್ಕಂಥ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನು ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
0: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮಗೆ ಈ ಸಂಘರ್ಷ ಕಾಣ್ತಾ ಇದ್ದೀವಿ ಅಂತಂದರೆ ಮೊಟ್ಟ ಮೊದಲನೇದಾಗಿ ಆನೆ. ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದರೆ ಲೆಪರ್ಡಿಂದ ಹೆಚ್ಚಿನ ಒಂದು ಇದನ್ನು ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ನಾವು ಅಂದರೆ ಡಾಟಾನ ನಾವು ನೋಡ್ತಾ ಹೋದರೆ ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಲರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡಿಂದ 2,200 ಕೇಸ್ಗಳನ್ನ ನಾವು ಕಾಣ್ಬೋದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತು ಅದೇ ಈ ಥರ ಒಂದು ಪ್ರಕರಣಗಳನ್ನ ನಾವು ಕಾಣ್ಬೋದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದರೆ ಸೊ ಮುಂಚೆ ಏನಾಗಿತ್ತು

0: ಏನು ಆನೆ ಬರುತ್ತೆ ಅಂತೇಳಿ, ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನು ಇರಲಿಲ್ಲ, ಜನಗಳು ಬೆಳೆ ಬೆಳೆಯೋದನ್ನು ಆಲ್ಮೋಸ್ಟ್ ಅವರು ಅಂದರೆ ಇದರ ಭಾಳ ಮೈನರ್ ಮಿಲೆಟ್ಸು ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾ ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಇದರಿಂದ ನಾವು ಅಂದರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು, ಕಬ್ಬು ಇರ್ಬೋದು, ಈ ತರ ಹತ್ತು ಹಲವಾರು ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್, ನಾನು ಜಯರಾಮ್ ಸಾಗರಿಂದ.
1: ಜಯರಾಮ್ ಅವರು ಹೇಳಿ, ತಮ್ದು ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬರಿಗೆ ಕೇಳೋದಂದ್ರೆ, ಅದನ್ನು ಕಾಡಿಗೆ ಸೌದೆ ತರಕ್ಕೆ ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು, ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛವಾಗಿ ಬೆಳಿತಿತ್ತು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದ್ ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯುವುದಕ್ಕೇನು ಕಡಿಮೆ ಆಗಿದಿಲ್ಲ ಸರ್.
0: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು 10 ವರ್ಷದ ಕೆಳಗೆ ಇರ್ತಕ್ಕಂಥ ಸಂಖ್ಯೆಗೂ ಇವತ್ತು ಇರ್ತಕ್ಕಂಥ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದರೆ ಕಾಡೊಳಗಿರ್ತಕ್ಕಂಥ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತಾರ ಏನಿದೆಯಲ್ಲ, ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ, ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಮೀಟರ್ವರೆಗೂ ಯಾವುದೇ ಒಂದು ಅಂದ್ರೆ ಗ್ರ್ಯಾಂಟು ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾಡ್ ಅಂಚಿನವರೆಗೂ ಗ್ರ್ಯಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದ ಏನು ನಮಗೆ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವು ಎಲ್ಲಿ ಓಡಾಡಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದು ಅಂದರೆ ಪ್ರಕೃತಿಯಲ್ಲಿ ಎಲ್ಲ ಜಾಗನೂ ಅವು ಓಡಾಡುವಂಥ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗಿಬಿಡುತ್ತೆ.
2: ಸರ್ ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
2: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಪೆನ್ಷನ್ ಕೊಡ್ತೀರಿ?
0: ಹೌದು.
2: ಎಷ್ಟು ಕಿಲೋಮೀಟರ್ ಕೊಡ್ತೀರ ಸರ್?
0: ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ,
2: ಕಿಲೋಮೀಟರ್
0: ಅದೇ ಕಾಡಂಚಿನಿಂದನಾ? ಕಾಡಂಚಿನಿಂದ 10 ಕಿಲೋಮೀಟರ್ ವರೆಗೂ ಅವಕಾಶ ಇದೆ. ಆ ತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವುದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು ಸಾಗರ ಅಂತನಾ? ಯಾವ
1: ಕಂದ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
0: ಮಳಿಯೂರು ಬರ್ಬೋದು ನೋಡಿ, ಮಳಿಯೂರು ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು
2: ಓಂಕಾರ ಇಲ್ಲ ಸರ್, ಮಳೆ ಇರೋದು.

0: ಬೇಗೂರು ಬರಬೇಕು ಅಷ್ಟೇ.
1: ನೋಡಿ, ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
2: ಸರಿ, ಧನ್ಯವಾದಗಳು.
0: ಆಮೇಲೆ ಸರ್ ಇನ್ನೊಂದು, ಈ ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್.
1: ನೋಡೋಣ ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ನಾವೊಂದು ಇದನ್ನ ಕ್ರಮ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮರೆ, ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಮಾನವ ಮತ್ತು ಪ್ರಾಣಿ ಸಂಕಷ್ಟದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರಿ. ಸರ್, ಈಗ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
1: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100-150 ಕೆಜಿ ಅಷ್ಟು ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೆಯ್ಟಿನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100-200 liters ಅಷ್ಟು ನೀರು ಸೇವನೆ ಮಾಡಬೇಕಾಗುತ್ತೆ ಅದು, ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 ಕೆಜಿ ಅಷ್ಟು ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 kg ಅಷ್ಟು ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ, ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನು ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದರೆ ಭಾಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ, ಕಾಡ ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೇನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೇ. ಸೊ ದಿನ ಪ್ರತಿದಿನ ಭಾಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕಿದಾಗ, ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
2: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು?
3: ನಾಗರಾಜ್ ಅಂತ ಹೇಳಿ ಸರ್.
2: ನಾಗರಾಜ್ ಅವರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ ಜೊತೆ ಸರ್ ಇದ್ದಾರೆ, ನಂದೀಶ್ ಸರ್.
3: ನಮಸ್ಕಾರ.
1: ನಮಸ್ಕಾರ, ನಮಸ್ಕಾರ, ಹೇಳಿ.
3: ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
1: ಹೇಳಿ ಹೇಳಿ ಹೇಳಿ
3: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡಬಹುದ?
1: ಭೂಮಿ ಸಮಸ್ಯೆನಾ? ನಾವೀಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ, ಹೇಳಿ ಏನು ಭೂಮಿಯ
3: ಸಮಸ್ಯೆ? ಇದು ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
1: ಓಕೆ,
3: ವನ್ಯಜೀವಿ ಸಂಘದಲ್ಲ.
1: ಓಕೆ,
3: ಇಲ್ಲಿ 5 ಆಡಿಗಳು ನಮ್ಮ ತಂದೆಯ ಭೂಮಿನ ವ್ಯವಸಾಯ ಮಾಡ್ಕೊಂಡು ಬರ್ತಿದ್ವು.
1: ಓಕೆ,
3: 2017 ತಂತೇನೆ. ಅರಣ್ಯ ಇಲಾಖೆದವರು ಟ್ಯಾಂಕ್ ಹೊಡೆದು ಬಿಡ್ತೀವಿ.
1: ಓಕೆ,
3: ಆದಿವಾಸಿಗಳೆಲ್ಲ ಅತಂತ್ರ ಸ್ಥಿತಿ ಆಗ್ಯಾರ. ಇದು ಸಿಎಂ ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಚಂದ್ರ ಸಾಹೇಬ್ ಗಮನಕ್ಕಿದೆ, ಪ್ರಭಾಕರ್ ಸರ್ ತುಂಬಾ ಒಂದ್ 10 ಸಭೆನೆ ಮಾಡಿದ್ರು. ಅವ್ರ ಸರ್ವೆ ಜಂಟಿ ಸರ್ವೆಲ್ಲ ಆಯ್ತು.
1: ಓಕೆ,
3: ಅದಕ್ಕೆ ಮೊನ್ನೆನೂ ತುಂಬಾ ಕಾಲ್ ಮಾಡಿದೆ, ಒಂದ್ ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
1: ಓಕೆ,
3: ಅದಕ್ಕೆ ಇದನ್ನ
1: ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದರ ಬಗ್ಗೆ ಆಲೋಚನೆ ಮಾಡಿ.

0: ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಇದಕ್ಕೆ ಅಂದ್ರೆ ಇದನ್ನ ಏನು ವೈದ್ಯ ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ ಥ್ಯಾಂಕ್ ಯು.
1: ಓಕೆ ಧನ್ಯವಾದಗಳು ನಾಗರಾಜರೇ ಕರೆ ಮಾಡಿದ್ದಕ್ಕೆ. ಸರಿಗ ತಾವು ಮಾತನಾಡ್ತಾ ಇದ್ರಿ ಹೇಗೆ ಯಾವ ಥರ ಒಂದು ಸಂಘರ್ಷಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರಿ. ಸರಿ ಈ ಥರ ಒಂದು ಸಂಘರ್ಷವನ್ನು ತಡೆಯುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನು ಕೈಗೊಂಡಿದೆ ಸರ್?
0: ಸೊ ಅದೇ ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದ್ದೀವಿ ಮತ್ತು ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಅಂದರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ ತಡೆ ಬೇಲಿ, ಸೊ ಸೋಲಾರ್ ತಡೆ ಬೇಲಿನ ಭಾಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಅವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅಂದರೆ ಪ್ರಕರಣಗಳನ್ನೋದಕ್ಕಿಂತ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ದರಿಂದ ಏನಾಯಿತು, ಇಲ್ಲಿನ ನಾವೇನಾದ್ರೂ ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ಥರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ದರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು
1: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ. ಮತ್ತೆ ನನ್ನ ಕರೆ ಇದೆ. ಹಲೋ,
2: ನಮಸ್ತೆ.
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾ ಇರೋದು ಸರ್.
1: ನಮಸ್ತೆ, ಹೇಳಿ ಸರ್ ತಮ್ಮ ಪ್ರಶ್ನೆ ಏನಂತ.
2: ನಮಸ್ತೆ, ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ. ನೀವು ನಂದಿ ಸರ್ನ?
0: ಮಂಜುನಾಥ್
2: ಸರ್,
0: ಮಂಜುನಾಥ್ ಅವರ?
1: ಗುರುಪ್ರಸಾದ್.
0: ಗುರುಪ್ರಸಾದ್,
2: ಗುರುಪ್ರಸಾದ್ ಸರ್.
0: ಆಯ್ತಾಯ್ತು, ಹೇಳಿ.
2: ಗುರುಪ್ರಸಾದ್ ಅಂತ ಸರ್. ನಮಸ್ತೆ ಸರ್, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತ ಕೇಳಿದ್ದೀನಿ.
0: ಹೇಳಿ.
2: ಈಗ ಅಂದ್ರೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಂದು ಕೋತಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು, ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ಟು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀಲಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ. ಅರ್ಧ ಲೀಟರ್ ಬಾಟ್ಲು, ಒಂದ್ ಲೀಟರ್ ಬಾಟ್ಲು ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲೂ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿಯಾಗತ್ತ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಒಂಚೂರು ಹೇಳ್ಬೋದು ಸರ್?
0: ಆ್ಯಕ್ಚುಲಿ ಯಾವುದೇ ಒಂದು ಅಂದರೆ ಪಾರ್ಕ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದರೆ ಬಿಡುವಂಥ ಎಲ್ಲ ಪ್ರಕ್ರಿಯೆ ಮಾಡ್ತಿದ್ದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದರೆ ಇಂಟ್ರಸ್ಟೇಟ್ ಚೆಕ್ ಪೋಸ್ಟಲ್ಲಿ ಅಂದರೆ ಒಂದು ಕಡೆ ಎಂಟ್ರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆ್ಯಕ್ಚುಲಿ ಅವೇರ್ನೆಸ್ಸನ್ನು ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟಲ್ಲಿ ಏನು ಎಂಟ್ರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದರೆ ಆ ಚೆಕಿಂಗ್ ಪಾಯಿಂಟಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂಥ ಎಲ್ಲ ಕ್ರಮನ ಇನ್ನು ಮುಂದೆ ತೊಗೊಳ್ಲಿಕ್ಕೆ ನಾನು ಅಂದರೆ ಕ್ರಮ ಜರುಗಿಸ್ತೀವಿ ಇನ್ನು ಮುಂದೆ.
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರಿಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಒಂದು ಶಾಶ್ವತ ಪರಿಹಾರವನ್ನು ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು.
0: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ ಅಂದ್ರೆ ಈಗ ನೀವು ಬಂದು ನೋಡ್ಬೋದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ನ ಬೆಳೀತಾ ಇದ್ದಾರೆ ಮತ್ತೆ ಅದರಿಂದ ಪ್ರಯೋಜನ ಪಡ್ಕೊತಾ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗಬೇಕು.

0: ಬಿಟ್ಟರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ, ಎಸ್ಪೆಷಲಿ ಈ ಒಂದು ಆನೆಯಿಂದ ಆಗ್ತಾ ಇರತಕ್ಕಂಥ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ,
2: ನಾಗರಾಜು ಅಂತ ಮಾಗೋಳಿಂದ ಮಾತಾಡ್ತೀನಿ.
1: ಹಾಂ ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ನಂದೀಶ್ ಸರ್ ಇದ್ದಾರೆ.
2: ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
2: ಕೆಲವು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವಕ್ಕ ಸ್ಥಳಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ. ತಮ್ಮ ಅಭಿಪ್ರಾಯ ಏನು?
0: ಇಲ್ಲ ಇಲ್ಲ, ಆ ಥರ ಅಂದರೆ ಇದು ಬಿಂಬಿಸ್ತಾ ಇದ್ದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ. ಕೊರತೆ ಯಾವುದೂ ಇಲ್ಲ, ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂಥ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸೋ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ದರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋಂಥ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ.
2: ಓಕೆ, ಆನೆಗಳಿಷ್ಟಿವೆ, ಹುಲಿಗಳಿಷ್ಟಿವೆ, ಸ್ವಲ್ಪ ಮಾಹಿತಿ ಬೇಕಾಯ್ತು.
0: ಆನೆ ಇಷ್ಟೇ ನಿರ್ದಿಷ್ಟ ಅಂತೇಳಿ ಹೇಳಲಿಕ್ಕಾಗಲ್ಲ. ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ತು ಟ್ರಾನ್ಸಿಟಲ್ಲಿ ಅವು ಮೂಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡು ಹೋಗುತ್ತೆ, ಮತ್ತು ಈಗ ಮಧುಮಲೆ ಸೈಡು ಹೋಗುತ್ತೆ, ಈ ಕಡೆ ಬಂದರೆ BRT ಸೈಡ್ ಹೋಗುತ್ತೆ. ಈ ಥರ ಅವು ಯಾವಾಗಲೂ ಮೂಮೆಂಟಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ಥರ ಹುಲಿಗಳ ಸಂಖ್ಯೆ ನಮ್ಮದೇನು ಈಗ ಲಾಸ್ಟ್ ಸೆನ್ಸಸ್ಸಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ. ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲಲ್ಲೇ ಇದೆ ಅಂತೇಳಿ ನಾವು ಅಂದರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷವೂ ನಾವು ಇದನ್ನು ಮಾಡ್ತೀವಿ ಹುಲಿ ಇದನ್ನ ಏನು ಸೆನ್ಸಸ್ ಅಂತೇಳಿ. ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬೋದು.
2: ಸರ್ ಇನ್ನೊಂದು ಪ್ರಶ್ನೆ, ಹಂದಿಗಳು ನಿಮ್ಮ ಕಾಡಿನಲ್ಲಿ ಅದಕ್ಕಿಂತ ನಾಡಿನಲ್ಲೇ ಜಾಸ್ತಿ ಇವೆಲ್ಲ, ಯಾವ ರೀತಿ ಅವಾಯ್ಡ್ ಮಾಡಬಹುದು?
1: ಯಾವುದು ಹಂದಿಗಳು?
2: ಹಂದಿಗಳು
0: ಇದ್ರದ್ದು ಅದೇ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂಥ ಜಾಗಕ್ಕೆ ಬೇಗ ಅವು ಅಟ್ರ್ಯಾಕ್ಟ್ ಆಗ್ತವೆ, ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರ್ಯಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೈಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಶ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಫಸ್ಟು ಇದೊಂದು ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡಿಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
2: ಪರಿಹಾರ ಯಾವ ರೀತಿ ಕೊಡ್ತೀರಿ ಸರ್? ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ, ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
1: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ್ ಅವರೇ?
2: ಕ್ಯಾಮ್ರಾ ಫಿಕ್ಸ್ ಮಾಡಿ ಏನು ಎತ್ತರವಾದ ಬೆಟ್ಟದಲ್ಲಿ ಜಲಮಾರ್ಗಗಳನ್ನ ನೋಡಕ್ ಅಂತ ಅನ್ಬಿಟ್ಟು ಹೇಳಿದ್ರು ಲಾಸ್ಟ್.

0: ಹೌದೌದು,
1: ಒಬ್ರು ಆಫೀಸರ್ ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತಂಗೆ.
0: ಈಗ ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದ್ದೀವಿ. ಒಂದು ಜಿ ಎಸ್ ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು ಎ ಐ ಕ್ಯಾಮ್ರಾ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದರೆ ಅನಿಮಲ್ ಯಾವ ಥರದ ಅನಿಮಲ್ ಅಂತೇಳು ಅದು ಪ್ರೋಗ್ರಾಮಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಅದು ಇಷ್ಟು ಡಿಸ್ಟೆನ್ಸಲ್ಲಿ ಅದು ಬಂದಿದೆ ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತು ಇಂಪಾರ್ಟೆಂಟ್ ಅಲ್ಲಿ ಅಂದರೆ ಯಾವ್ಯಾವ ಯಾರ್ಯಾರು ಜಮೀನಿದೆ ಅವರ ಫೋನ್ ನಂಬರ್ಗಳನ್ನು ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟಾಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರಬೇಕು ಅಂತೇಳಿ. ಫಸ್ಟು ಏನಂದರೆ ಮಾನವ ಪ್ರಾಣಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟಾಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರೋದ ರೀತಿಯಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು ಎ ಐ ಕ್ಯಾಮ್ರಾದ್ದಾಯಿತು. ಅದೇ ರೀತಿ ಜಿ ಎಸ್ ಎಮ್ ಕ್ಯಾಮ್ರಾಗಳು ನಾವು ಇವತ್ತು ಜಿ ಎಸ್ ಎಮ್ ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ್ ಭಾಗ ಮತ್ತು ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂಥ ಬರೋಕ್ಕಿಂತ ಮುಂಚೆನೆ ಅಲರ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟಾಗಿ ಮಾಹಿತಿನ ಜನರಿಗೆ ತಲುಪಿಸೋವಂಥ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂಥ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದ್ದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
2: ಓಕೆ ಓಕೆ, ಧನ್ಯವಾದ.
1: ಆನೆ ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮಿಲ್ಲಿ ಏನಾದ್ರು ಇದೆಯಾ ಸರ್?
0: ಆನೆ ಕಾರಿಡಾರ್ ಅಂತೇಳಿ ಅದನ್ನ ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ಥರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನ ಸಮಾಲೋಚನೆ ಮಾಡ್ತೀವಿ.
2: ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ರೆ ಕರೆ ಮಾಡಿದ್ದೀನಿ. ಸರ್, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಮಾತು. ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡನ್ನ ಹೇಗೆ ಯಾವ ಥರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ಥರ ಒಂದು ಮಾನದಂಡನ ಇಟ್ಕೊಂಡು ಮಾಡ್ತಾರಾ ಅಥವಾ ಹೇಗೆ? ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
0: ಆ್ಯಕ್ಚುಲಿ ರೈಲ್ ಬ್ಯಾರಿಕೇಡ್ನ ನಾವು ಈಗ ನೋಡ್ತಾ ಇದ್ದೀವಿ. ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆಹಾನಿಗೆ.
2: ಹೌದು.
0: ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಅಂಥ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳಿದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದ್ದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದ್ದೀವಿ, ಪ್ರಪೋಸಲ್ನ. ಸೊ ಇದನ್ನು ಮೋಸ್ಟ್ಲಿ ವಿತಿನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದರೆ ಸಮಗ್ರವಾಗಿ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸ್ಬೋದು.
2: ಓಕೆ. ಸೊ ಅಂದರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು ಎರಡು ವರ್ಷದಲ್ಲಿ ಎಲ್ಲ
0: ಎರಡು ಮೂರು ವರ್ಷದ ಒಳಗಡೆ ಎಲ್ಲ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
3: ಸರ್, ನಮಸ್ತೆ.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾನು ಗುರುಸ್ವಾಮಿ ಅಂತ ಸರ್, ಬೇಡ್ಬಟ್ಕೆರೆ ಟ್ರೈಬಲ್ ಆಡಿಂದ ಮಾತಾಡ್ತಾ
2: ಇದ್ದೀನಿ. ಗುರುಸ್ವಾಮಿ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
3: ಸರ್, ಸರ್ ಸಿ ಎಸ್ ಸೇವರ ಎಸ್ ಎಫ್ ಸೇವರ್ ಗೊತ್ತಾಗಿಲ್ಲ ನನಗೆ, ಈಗ ಮಾಡಿದ್ದೀನಿ.
2: ಸಿ ಎಫ್ ಸರ್ ಇದ್ದಾರೆ ಹೇಳಿ. ಇಲ್ಲ ಇಲ್ಲ, ಸಿ ಸಿ ಎಫ್ ಸರ್ ಇದ್ದಾರೆ ಹೇಳಿ. ನಂದೀಶ್ ಸರ್.
3: ಸರ್ ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
3: ಸರ್, ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಎ ಪಿ ಸಿ ಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಾಚಿಂಗ್ ಕ್ಯಾಂಪ್ ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ ಗಳು.
0: ಹೌದು.
3: ಅದರಲ್ಲಿ ಆಲ್ಮೋಸ್ಟ್ ಸಮಾನ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರು ಇದಾರೆ.
0: ಹೌದೌದು.
3: ಅವ್ರಗಳಿಗೆ ಕೆಲವು 40-30 ವರ್ಷ ದುಡಿದಿರುವಂತವ್ರು ಇದಾರೆ.
0: ಹೌದು.
3: ಅವ್ರಗಳಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಏನೋ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರ ಸರ್? ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು

0: ಮಾಹಿತಿ ಬೇಕಾಗಿದೆ ಸರ್.
1: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನು ಅಂದರೆ ಯಾವುದೇ ಒಂದು ಅಂದರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದರೂ ಕ್ರಮ ಜರುಗಿಸಲಿಕ್ಕೆ ಸಾಧ್ಯ ಆಗುತ್ತೆ.
0: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದರೂ ಕೂಡ 10 ವರ್ಷ 20 ವರ್ಷ ಆಗಿರೋರು, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್, ಮುದುಮಲೆ ಟೈಗರ್ ಸೊ ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ 34 ವರ್ಷ ದುರ್ದವರೆಗೂ ಕೂಡ ಅದರಲ್ಲೂ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿಗೂ ಸೇರಿಸ್ತೇನೆ ಕೈ ಬಿಟ್ಟರು ಸುಮಾರು ಸಂಗತಿಗಳಿದ್ದಾವೆ.
1: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೇ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
0: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಸರ್, ಅದಕ್ಕೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ.
1: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
0: ಸರಿ ಸರ್, ಅದೊಂದು ಆಮೇಲೆ ಇನ್ನೊಂದು ಪ್ರಶ್ನೆ
1: ಹೇಳಿ ಹೇಳಿ
0: ಸರ್. ನಮ್ಮ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಹೇಳಿದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ತಮ್ಮ ಕೈಯಿಂದ ಮಾಡಬಹುದಲ್ಲ ಸರ್?
1: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
2: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀವಿ. ಈಗ ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
1: ಈಗ ಪ್ರತಿಯೊಂದು ಅಂದರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದರೆ ಪ್ರಾಣಹಾನಿಗೆ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯಿತು. ಈಗ 20 ಲಕ್ಷದವರೆಗೂ ಪ್ರಾಣಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ಲಿಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸೆಬಿಲಿಟಿಗೆ ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೇಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯಿತು ಅಥವಾ ಒಂದು ಹಾಸ್ಪಿಟಲೈಸ್ ಆದರು ಕಂಪ್ಲೀಟ್ ಅವರ ಚಿಕಿತ್ಸೆಯ ವೆಚ್ಚನೂ ಭರಿಸುವಂತ ಎಲ್ಲ ಕ್ರಮನೂ ಜರುಗಿಸ್ತಾ ಇದೆ.
2: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ಥರ ಅಂದರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ, ಈಗ ಒಂದು ವೇಳೆ ಸರ್ ಈಗ ಈ ಥರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
1: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಷನ್ ಕೊಡಬೇಕು.
2: ಹೌದು.
1: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು, ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣಹಾನಿ ಆಗುವಂತ ಎಲ್ಲ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟು ಅವರು ಏನು ವೃದ್ಧರು ಮತ್ತೆ ಮಕ್ಕಳನ್ನ ಸೇಫರ್ ಇದಕ್ಕೆ ತಗೊಂಡೋಗ್ಬೇಕಾಗುತ್ತೆ, ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆ ಅವರು ಬಂದ ಮೇಲೆ

0: ಅಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದು ಮಾಡ್ಬೇಕು ಹೊರತು ಇವರೇ ಅಂದ್ರೆ ಹೋಗ್ಬಿಟ್ಟು ಯಾವ ಏನಾದರೂ ಅಂದ್ರೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ಥರ ಆಗುವಂಥ ಸಾಧ್ಯತೆ ಇರುತ್ತೆ.
1: ಸರಿಗೆ ತಾವು ಹೇಳ್ದಂಗೆ ಈ ಥರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು ಈ ಥರ ಒಂದು ಸಂಘರ್ಷವನ್ನು ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ಥರ ಬೇಕು ಸರ್?
0: ಇದೇ ಭಾಳಷ್ಟು ನಮಗೆ ಬೇಕಾಗಿರುತ್ತಂಥದ್ದು. ಯಾಕೆಂದರೆ ಈಗ ಕಳೆದ ಈಗ ಹಿಂದಿನ ಒಬ್ಬರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದ್ದೀವಿ, ಎ ಪಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತೆ. ಸೊ ಈ ಥರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂಥ ಒಂದು ಪ್ರಯತ್ನ ಇರ್ಬೋದು, ಅಥವಾ ಅಂದರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು ಇ ಡಿ ಸಿ ಅಂತೇಳಿ ಮಾಡಿಬಿಟ್ಟು ಇ ಡಿ ಸಿ ಮೂಲಕ ಭಾಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದರೆ ವಿಶ್ವಾಸ ಇದು ಏನು ಇಲಾಖೆ ಮತ್ತು ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದರೆ ಈ ಒಂದು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್. ನಾನೊಬ್ಬ ಪೌರ ಕಾರ್ಮಿಕರ ಮಗ ಸಂತೋಷ್ ಕುಮಾರ್ ಅಂದ್ಬಿಟ್ಟು.
1: ಸಂತೋಷ್ ಕುಮಾರ್ ಎಲ್ಲಿಂದ ಮಾತನಾಡ್ತಿರೋದು?
2: ಸರ್, ನಾವು ಹೊಸಬೀರೋಳ್ ಮುಳ್ಳೂರು ಗ್ರಾಮ ಪಂಚಾಯತಿ ಸರ್.
1: ಓಕೆ, ಹಾಂ ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ
2: ಸರ್? ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರೋಳ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿನ ಆಗಿದೆ ಸರ್. 17 ಜನದ ದುರಸ್ತಿಯಾಗಿ ನಾವು ವ್ಯವಸಾಯ 2016 ತನಕ ಮಾಡ್ಕೊಂಡು ಬಂದಿದ್ದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಅವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದ್ವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್. ನಾವು ಅಲ್ಲಿಗೆ ಅದೇನಾಗುತ್ತೆ ಸರ್, 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗೆಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸನಕೋಟೆ ಬರುತ್ತಲ್ಲ ಸರ್. ಫಾರೆಸ್ಟ್ ಬಸನಕೋಟೆ ಒಂದು ದೇವಸ್ಥಾನ ಇದೆ ಸರ್, ಅಲ್ಲಿಂದ ನಮ್ದು ಕಂಟಿನ್ಯೂ ಆಗುತ್ತೆ ಸರ್. 17 ಜನದ್ದು ಅಲ್ಲೇ ಭೂಮಿ ಬರುತ್ತೆ ಸರ್.
0: ನುಗು ವ್ಯಾಪ್ತಿಲಿ ಬರುತ್ತಾ ಇದು?
2: ನುಗು ವ್ಯಾಪ್ತಿ ಸರ್, ನುಗು ವ್ಯಾಪ್ತಿ ಬರುತ್ತೆ ಸರ್. ಸ್ವಲ್ಪ ದಯವಿಟ್ಟು ತಾವು ಗಮನ ಹರಿಸ್ಬಿಟ್ಟು ನಮ್ಗೆ ಇದ್ ಮಾಡ್ಕೊಡ್ಬೇಕು ಸರ್, ದಯವಿಟ್ಟು.
0: ನೋಡ, ಅಲ್ಲಿ ವಲಯಾಧಿಕಾರಿಗಳು ನಮ್ಮ ಜೊತೆನೇ ಇದ್ದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
2: ಸರಿ ಸರ್, ನಮ್ದೆಲ್ಲ ದುರಸ್ತಿ ಆಗಿರೋ ಸರ್, 40 ವರ್ಷ ದುರಸ್ತಿ
0: ಆಗಿ. ಓಕೆ, ಆಯ್ತು ಆಯ್ತು.
1: ಓಕೆ, ಓಕೆ, ಧನ್ಯವಾದಗಳು ಸಂತೋಷ್ ಅವರೇ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರ್ಬೋದು ಅನ್ನೋದ್ರ ಬಗ್ಗೆ. ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ಥರ ಇರಬೇಕು ಸರ್? ಒಂದು ಕಾರ್ಯಗಳು ಸಂಘರ್ಷ ಅಂದರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರಬೇಕು ಸರ್?
0: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನು ಕೊಡಬೇಕು. ಅಂದರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನು ಪಾಲಿಸ್ಬೇಕು. ಇಲ್ಲ ನಾನು ಅಂದರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದರೆ ಸಾವುಗಳು ನಡೀತಾ
1: ಇದೆ
0: ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ.

0: ಓಕೆ ಸರ್, ಮತ್ತೆ ನಿಮ್ಮ ಕರೆ ಇದೆ. ಹಲೋ,
1: ಹಲೋ.
0: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ಸರ್, ನಮ್ಮ ಉರ್ಲಳ್ಳಿ ಹಾಡಿಂದ.
0: ತಮ್ಮ ಹೆಸರು?
1: ನಮ್ಮ ಹೆಸರು ಮಣಿಕಂಠ ಅಂತ.
0: ಹಾಂ ಮಣಿಕಂಠ ಅವರು ಹೇಳಿ, ನಮ್ಮ ಜೊತೆ ನಂದಿಸಲಿದ್ದಾರೆ. ತಮ್ಮ ಪ್ರಶ್ನೆ ಏನು ಅಂತ?
1: ಸರ್, ನಾವು ಅರಣ್ಯದಲ್ಲಿ ಭತ್ತ ಮಾಡ್ತಿದ್ದಲ್ಲಿ ಜಮೀನು ಮಾಡ್ತಿದ್ದ ಸರ್, ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫ್ರೆಂಡ್ಸ್ ಹೊಡೆದು ಬಿಟ್ಟಾದ್ನೆ. ನಮ್ಗೆ ಯಾವ್ದೇ ರೀತಿಯಲ್ಲಿ ಹೋಗಕ್ಕ ತೊಂದರೆ ಮಾಡ್ತಾರ ಸರ್.
2: ಯಾವ ಜಾಗದಲ್ಲಿ
1: ಸರ್? ಲಕ್ಷ್ಮಣಪುರ.
2: ಲಕ್ಷ್ಮಣಪುರ ಸರ್ವೆ ನಂಬರ್ 31 32. ನೀವು ಇದು ಟ್ರೈಬಲ್ ಇದಕ್ಕೆ ಬರ್ತೀರಾ? ನೀವು ಟ್ರೈಬಲ್ ಕಮ್ಯುನಿಟಿಗೆ ಬರ್ತೀರಾ? ಓಕೆ, ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ವಾ FRA ನಲ್ಲಿ?
1: ಹೌದು ಸರ್, ನಾವು ಅರ್ಜಿ ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್.
2: ಅಲ್ಲ, FRA ನಲ್ಲಿ ಹಾಕಿದ್ರ ಅದಕ್ಕೆ?
1: ಹೌದು ಸರ್, ಹೌದು.
2: FRA ನಲ್ಲಿ ಹಾಕಿದ್ರೆ ಅದರದು ಏನು ಆಗು ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ FRA ನಲ್ಲಿ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ನ ಕೊಡಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ FRA ನಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ FRA ಅರ್ಜಿ ನಿಮ್ಮದು ಪೆಂಡಿಂಗ್ ಇದೆ ಅಂತಂದರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ.
0: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದ್ದಕ್ಕೆ. ಸರಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನು ಮಾಡುತ್ತೆ ಸರ್? ಯಾವ
2: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತಾ
0: ಇದ್ದೆ,
2: AI ಕ್ಯಾಮ್ರಾ ಮತ್ತು GSM ಕ್ಯಾಮ್ರಾ. ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇತ್ತೀಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ, ಅದರ ಆಧಾರದ ಮೇಲೆ ಕ್ಯಾಮ್ರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ಅನ್ನ. ಸೊ ಇದರ ಒಂದು ಅಂದರೆ ಎಕ್ಸ್ಪರ್ಟೈಸ್ನು ನಾವು ನಮ್ಮ ಎಸ್ಪೆಷಲಿ ಏನು ಫ್ರಂಟ್ ಲೈನ್ ಸ್ಟಾಫ್ ಅಂತೇನು ಹೇಳ್ತೀವಿ, DRFOಗಳಿರ್ಬೋದು ಮತ್ತು ಗಾರ್ಡ್ಸ್ ಇರ್ಬೋದು, ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತು ಡ್ರೋನ್ಗಳ ಯೂಸ್ ಮಾಡುವಂಥ ಅವ್ರಿಗೆ ಇದು ಇದೆ, ಏನು ಪೈಲಟ್ ಲೈಸೆನ್ಸು ಕೊಡ್ಸಿದ್ದೀವಿ. ಜೊತೆಯಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದ್ದೀವಿ. ಎಲ್ಲಾದರೂ ಅಕಸ್ಮಾತ್ ಈ ಥರ ಒಂದು ಅಂದರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ ಮತ್ತು ಡ್ರೋನಲ್ಲಿ ಟ್ರ್ಯಾಕ್ ಮಾಡ್ತಾರೆ, ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂಮೆಂಟ್ ಆಗ್ತಾ ಇದೆಯಾ ಏನು ಅಂತೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದರೆ ಜನರ ಸುರಕ್ಷತೆನ ಕಾಪಾಡುವಂಥ ಒಂದು ಇದನ್ನ ಕಾರ್ಯಾಚರಣೆನ ನಡೆಸ್ತಾ ಇದ್ದಾರೆ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಸರ್, ಈಗ ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನು ಯೋಜನೆಗಳನ್ನು ಇಲಾಖೆ ಕೈಗೊಂಡಿದೆ ಸರ್?
2: ಅದೇ ನಾನು ಹೇಳಿದ್ನಲ್ಲ, ಫಸ್ಟು ಕಮ್ಯುನಿಟಿ ಮತ್ತು ಇಲಾಖೆ ಎರಡು ಒಂದು ಅಂದರೆ ಒಂದೇ ಇದಕ್ಕೆ ಬರಬೇಕು.
0: ಹೌದು,
2: ಇನ್ನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನು ನಾವು ಕಂಪ್ಲೀಟಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಯಲ್ಲಿ ನಾನು ಹೇಳಿದ್ನಲ್ಲ, ಈ ರೈಲ್ ಬ್ಯಾರಿಕೇಡ್ ಇದರ ಒಂದು ಅಂದರೆ ಪರಿಣಾಮಕಾರಿಯಾಗಿ ನಾವು ಎಲ್ಲ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ ಇನ್ನೂ ಒಳ್ಳೆಯ ರೀತಿಯಾಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ
0: ಸರ್. ಹಾಗೆ ಈಗ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯವಾಣಿ ಅಥವಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಂದರೆ ಹೇಗೆ ಸರ್? ಯಾವ ಥರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
2: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟಲ್ಲೇ ಭಾಳ ಕ್ಲೀನಾಗಿ ಹೇಳಿದ್ದಾರೆ. ಸೊ 1976 ಅನ್ನೋವಂಥ ಒಂದು 1926 ಒಂದು

0: ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಥರ ವಾಟ್ಸಪ್ ನಂಬರ್ ಒಂದಿದೆ, 6363-08040 ಅಂತೇಳಿ. ಸೊ ಈ ವಾಟ್ಸಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ, ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ ನಿರಂತರವಾಗಿ
0: ಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ
1: ಇರುತ್ತೆ. ಸರಿ, ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ, ಪ್ರಾಣಿಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದ್ರು ಸಿಬ್ಬಂದಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನು ಕಾಯ್ತಕ್ಕಂಥ ಈ ಥರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
0: ಖಂಡಿತ ಖಂಡಿತ. ಯಾಕೆಂದರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತೊಗೊಂಡಾಗ, ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು, ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ, ಈ ಥರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದರೆ ಹೆಡ್ ಆಫೀಸಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPF-ನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡ್ರಲ್ಲಿರ್ಬೋದು ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ ಏನಾದರೂ ಅವ್ರಿಗೆ ಈ ಥರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದರೂ ಯಾವುದಾದ್ರೂ ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ, ಕುಂಬಿಂಗ್ ಮಾಡ್ತಾ, ಸೊ ಸಮಸ್ಯೆಗಳ ತಡೆಯುವಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ತೀರಿ ಸರ್. ಈಗ ಇದ್ರ ಜೊತೆಗೆ ಈಗ ನಾವು
0: ನೀವು ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ, ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನು ಹೊಂದಿದೆ, 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
1: ಸೊ ಅಂದರೆ ರಾತ್ರಿ ಹೊತ್ತು ಕೂಡ ಹಾನಿಗಳ ಇದ್ದಾಗ ಈ ನಂಬರ್ ಕರೆ ಮಾಡಬಹುದು.
0: ಹೌದೌದು.
1: ಓಕೆ ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
0: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ ಒಂದು ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
1: ಹೌದು.
0: ಯಾವುದೇ ಒಂದು ಅಂದರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು.
1: ಹೌದು.
0: ಅಂದರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೆ ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ, ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನು ಕೂಡ ತಾವು ತಿಳಿಸಿದ್ರಿ. ಸಾರ್ವಜನಿಕರು ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕು ಮತ್ತು ಇಲಾಖೆ ಹೇಗೆಲ್ಲ ಯೋಜನೆಗಳನ್ನು ಮಾಡಿಕೊಂಡಿದ್ದೇನೆ.

0: ಬಗ್ಗೆ ಕೂಡ ಅಂತ ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
1: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ, ಯಾವುದೇ ಕಾರಣಕ್ಕೂ ಅವ್ರನ್ನ, ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಹಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೇನೆ.
0: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
1: ಧನ್ಯವಾದಗಳು, ನಮಸ್ಕಾರ.
0: ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದಿಶೇಲ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.

ಕವಿಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನ ಈ ವೇದಿಕೆಯನ್ನು ರಾಜಕೀಯಗೊಳಿಸುತ್ತಿದೆ ಎಂದು ಆರೋಪಿಸಿದೆ. ಇದರ ಜೊತೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಕಾರ್ಯಕಾರಿ ಗುಂಪಿನ ಸಹ ಅಧ್ಯಕ್ಷ ಸ್ಥಾನ ಹೊಂದಿರುವ ಪಾಕಿಸ್ತಾನ ಅದಕ್ಕೆ ತಕ್ಕಂತೆ ತಟಸ್ಥವಾಗಿ ನಡೆದುಕೊಳ್ಳುವ ಬದಲಾಗಿ ತನ್ನ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಆಸಿಮ್ ಇಫ್ತಿಕಾರ್ ಅಹ್ಮದ್ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಾ ಈ ಆಕ್ಷೇಪ ಎತ್ತಿದ್ದಾರೆ. ಪಾಕಿಸ್ತಾನದ ಹಸ್ತಕ್ಷೇಪಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ ಪಿ ಹರೀಶ್ ಸಹ ಅಧ್ಯಕ್ಷ ರಾಷ್ಟ್ರದ ನಡವಳಿಕೆಯನ್ನು ತೀವ್ರವಾಗಿ ಟೀಕಿಸಿದರಲ್ಲದೆ ಜಮ್ಮು ಮತ್ತು ಕಾಶ್ಮೀರದ ಕುರಿತಾದ ಭಾರತದ ಸುದೀರ್ಘ ಹಾಗೂ ದೃಢವಾದ ನಿಲುವನ್ನು ಪುನರುಚ್ಚರಿಸಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಸಂಪೂರ್ಣವಾಗಿ ಭಾರತದ ಆಂತರಿಕ ವಿಷಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಇದೇ ವೇಳೆ ವಿಶ್ವಸಂಸ್ಥೆಯ ಒಟ್ಟಾರೆ ದಕ್ಷತೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿರುವ UNAT ಚೌಕಟ್ಟಿನ ಅಡಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ನಿಯಮಾವಳಿಗಳ ಮರುಪರಿಶೀಲನಾ ಪ್ರಕ್ರಿಯೆಯ ಕುರಿತು ಭಾರತೀಯ ರಾಯಭಾರಿ ಮಾತನಾಡಿದರು. 1967ರ ಜೂನ್ 24ರಂದು ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿದ್ದರ ಸ್ಮರಣಾರ್ಥ ದೇಶಾದ್ಯಂತ ಇಂದು 14ನೇ ಪಾಸ್ಪೋರ್ಟ್ ಸೇವಾ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಂದರ್ಭದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಎಲ್ಲಾ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ಶುಭ ಕೋರಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಸುರಕ್ಷಿತ ಪಾಸ್ಪೋರ್ಟ್, ಸುಗಮ ಸೇವೆ, ಸಶಕ್ತ ನಾಗರಿಕ ಎಂಬ ದೂರದೃಷ್ಟಿಯೊಂದಿಗೆ ಪಾಸ್ಪೋರ್ಟ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ಜಾರಿ, ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ಗಳ ಪರಿಚಯ, ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಮತ್ತು ದಾಖಲೆ ಪ್ರಮಾಣದ ಪಾಸ್ಪೋರ್ಟ್ ವಿತರಣೆಯು ನಾಗರಿಕರ ಸುಲಭ ಪ್ರಯಾಣ ಹಾಗೂ ಜಾಗತಿಕ ಅವಕಾಶಗಳ ಮುಕ್ತ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಇಂಡಿಯಾ ಪೋಸ್ಟ್ ನಿರ್ವಹಿಸುತ್ತಿರುವ ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕ ದೇಶದ ಅತ್ಯಂತ ದೂರದ ಗ್ರಾಮೀಣ ಪ್ರದೇಶಗಳಿಗೂ ಇಂದು ಪಾಸ್ಪೋರ್ಟ್ ಸೇವೆಗಳು ತಲುಪುತ್ತಿವೆ ಎಂದಿದ್ದಾರೆ. ಇ ಪಾಸ್ಪೋರ್ಟ್ ಮತ್ತು ಪಾಸ್ಪೋರ್ಟ್ ಸೇವಾ ಯೋಜನೆ 2.0 ನಂತಹ ಉಪಕ್ರಮಗಳು ಭಾರತದ ಆಧುನಿಕ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಗೆ ಪ್ರಬಲ ಸಾಕ್ಷಿಯಾಗಿದ್ದು, ನಾಗರಿಕರಿಗೆ ಸರಳ ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಈ ಅಭಿಯಾನವು ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ದೇಶದ ಯುವ ಉದ್ಯಮಿಗಳ 6 ಉದ್ಯಮಗಳು ಪ್ರತಿಷ್ಠಿತ 8ನೇ ಆವೃತ್ತಿಯ ಯೂತ್ ಕೋಲ್ಯಾಬ್ ರಾಷ್ಟ್ರೀಯ ನಾವೀನ್ಯತಾ ಸ್ಪರ್ಧೆ 2026ರಲ್ಲಿ ವಿಜೇತವಾಗಿ ಹೊರಹೊಮ್ಮಿವೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP, ಭಾರತ ಮತ್ತು ಸಿಟಿ ಫೌಂಡೇಶನ್ ಜಂಟಿಯಾಗಿ, ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಸಹಭಾಗಿತ್ವದಲ್ಲಿ ಈ ಉಪಕ್ರಮವನ್ನು ಮುನ್ನಡೆಸುತ್ತಿದ್ದು, ಟಿ ಹಬ್ ಫೌಂಡೇಶನ್ ಇದನ್ನು ಅನುಷ್ಠಾನಗೊಳಿಸುತ್ತಿದೆ. ಯುವ ನೇತೃತ್ವದ ನಾವೀನ್ಯತೆಗಳನ್ನು ಉತ್ತೇಜಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ವೇಗಗೊಳಿಸಲು ಇದು ಪ್ರಮುಖ ವೇದಿಕೆಯಾಗಿ ಮೂಡಿಬಂದಿದೆ. ಈ ವರ್ಷದ ಸ್ಪರ್ಧೆಗೆ ದೇಶದ 28 ರಾಜ್ಯಗಳ ನವೋದ್ಯಮಗಳಿಂದ 350ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದವು ಎಂದು ನೀತಿ ಆಯೋಗ ತಿಳಿಸಿದೆ. ಕಠಿಣ ಆಯ್ಕೆ ಪ್ರಕ್ರಿಯೆ ನಂತರ 50 ಉನ್ನತ ಸಾಮರ್ಥ್ಯದ ನವೋದ್ಯಮಗಳನ್ನು 3 ತಿಂಗಳ ವರ್ಚುವಲ್ ಸಾಮರ್ಥ್ಯ ವರ್ಧನೆ ಕಾರ್ಯಕ್ರಮವಾದ ನ್ಯಾಷನಲ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಂಗೆ ಆಯ್ಕೆ ಮಾಡಲಾಗಿತ್ತು. ಅಂತಿಮ ಮೌಲ್ಯಮಾಪನದ ಬಳಿಕ ಅತ್ಯುತ್ತಮ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ಒದಗಿಸಿದ 6 ನವೋದ್ಯಮಗಳನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ವಿಜೇತ ನವೋದ್ಯಮಗಳಿಗೆ ತಲಾ 3.5 ಲಕ್ಷ ರೂಪಾಯಿ ಹಾಗೂ ರನಸಪ್ ತಂಡಗಳಿಗೆ ತಲಾ 2,20,000 ರೂಪಾಯಿಗಳ ಆರಂಭಿಕ ಪ್ರೋತ್ಸಾಹಧನ ಪ್ರಕಟಿಸಲಾಗಿದೆ. ಕೇಂದ್ರೀಯ ವಿದ್ಯಾಲಯಗಳಿಗೆ 2025-26ನೇ ಸಾಲಿನ 36ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು, ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 38 ವರ್ಷಗಳಿಂದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆಯು ಯೋಜನೆಯಡಿಯಲ್ಲಿ ಸರಣಿಯ 36ನೇ ಸ್ಪರ್ಧೆಯನ್ನು 2025-26ರಲ್ಲಿ ಭಾರತದಾದ್ಯಂತ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯ 25 ಪ್ರದೇಶಗಳಲ್ಲಿನ 200 ವಿದ್ಯಾಲಯಗಳಲ್ಲಿ ಆಯೋಜಿಸಲಾಗಿದೆ. ಯುವ ಸಂಸತ್ ಯೋಜನೆಯು ಯುವ ಪೀಳಿಗೆಯಲ್ಲಿ ಸ್ವಯಂ ಶಿಸ್ತಿನ ಮನೋಭಾವ

0: ವೈವಿಧ್ಯಮಯ ಅಭಿಪ್ರಾಯಗಳ ಸಹಿಷ್ಣುತೆ, ದೃಷ್ಟಿಕೋನಗಳ ನ್ಯಾಯಯುತ ಅಭಿವ್ಯಕ್ತಿ ಮತ್ತು ಪ್ರಜಾಪ್ರಭುತ್ವ ಜೀವನ ವಿಧಾನದ ಇತರ ಸದ್ಗುಣಗಳನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದ್ರಾ ಬಂದರಿನ ಮೂಲಕ 3,000 ಕೆಜಿ ಮಾದಕ ದ್ರವ್ಯ ಆಮದು ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಇಡಿ ಇಂದು ದೆಹಲಿಯ 5 ಸ್ಥಳಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಆರೋಪಿಗಳಾದ ಹರ್ಪ್ರೀತ್ ಸಿಂಗ್ ತಲ್ವಾರ್, ಶಂಶುದ್ದೀನ್ ಮತ್ತು ಅವರ ಸಹಚರರಿಗೆ ಸೇರಿದ ಕಚೇರಿ ಹಾಗೂ ನಿವಾಸಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಇಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟದಿಂದ ಬಂದ ಹಣವನ್ನು ದೆಹಲಿಯ ಹಲವು ನೈಟ್ಕ್ಲಬ್ಗಳಲ್ಲಿ ಹೂಡಿಕೆ ಮಾಡಲಾಗಿತ್ತು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಕಳೆದ ಹಲವು ಗಂಟೆಗಳಿಂದ ಸುರಿಯುತ್ತಿರುವ ಭಾರೀ ಮುಂಗಾರು ಮಳೆಯಿಂದ ಮುಂಬೈ ಹಾಗೂ ಅದರ ಉಪನಗರ ಪ್ರದೇಶಗಳು ತೀವ್ರವಾಗಿ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ಹಲವು ಭಾಗಗಳಲ್ಲಿ 300 ಮಿಲಿಮೀಟರ್ಗಿಂತ ಅಧಿಕ ಮಳೆಯಾಗಿದ್ದು ನೀರು ನಿಲ್ಲುವ ಸಮಸ್ಯೆ ನಿವಾರಿಸಲು ಹಾಗೂ ಅಗತ್ಯ ಸೇವೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ BMC ವ್ಯಾಪಕ ಕ್ರಮ ಕೈಗೊಂಡಿದೆ. ಕಳೆದ 24 ಗಂಟೆಯ ಅಂಕಿಅಂಶಗಳ ಪ್ರಕಾರ ಕೋಲಾಬಾದಲ್ಲಿ 248 ಮಿಲಿಮೀಟರ್ ಹಾಗೂ ಸಾಂತಾಕ್ರೂಸ್ನಲ್ಲಿ 225 ಮಿಲಿಮೀಟರ್ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬಿದ್ದ ಪ್ರದೇಶಗಳ ಪೈಕಿ ಮಾಲ್ವಾನಿಯಲ್ಲಿ ಸುಮಾರು 340 ಮಿಲಿಮೀಟರ್ ಮತ್ತು ಪರೇಲ್ ಭಾಗದಲ್ಲಿ ಸುಮಾರು 334 ಮಿಲಿಮೀಟರ್ ಮಳೆಯಾಗಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಬಿಎಂಸಿ ತನ್ನ ತುರ್ತು ಪ್ರತಿಕ್ರಿಯಾ ವ್ಯವಸ್ಥೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಸಕ್ರಿಯಗೊಳಿಸಿದ್ದು 7,000ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇರಾನ್ ಜೊತೆಗಿನ 4 ತಿಂಗಳ ಸಂಘರ್ಷ ಮುಕ್ತಾಯದ ಬೆನ್ನಲ್ಲೇ ಏರ್ಪಟ್ಟಿರುವ ನೂತನ ಒಪ್ಪಂದದ ಹಿನ್ನೆಲೆಯಲ್ಲಿ ಪ್ರಮುಖ ಅರಬ್ ಮಿತ್ರ ರಾಷ್ಟಗಳಿಗೆ ಭರವಸೆ ನೀಡಲು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೊ 3 ದಿನಗಳ ಗಲ್ಫ್ ಪ್ರವಾಸ ಆರಂಭಿಸಿದ್ದಾರೆ. ನಿನ್ನೆ ತಡರಾತ್ರಿ ಅಬುದಾಬಿಗೆ ತಲುಪಿರುವ ಅವರು ಯುಎಇ, ಕುವೈತ್, ಬಹ್ರೇನ್ ಮತ್ತು ಗಲ್ಫ್ ಸಹಕಾರ ಮಂಡಳಿ GCC ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯ ವೇಳೆ ಅವರು ಅಮೆರಿಕ ಇರಾನ್ ನಡುವಿನ ಮಧ್ಯಂತರ ಶಾಂತಿ ಒಪ್ಪಂದದ ಕುರಿತು ಪ್ರಾದೇಶಿಕ ಪಾಲುದಾರರಿಗೆ ಮಾಹಿತಿ ನೀಡಿದ್ದು ಈ ಮಾತುಕತೆಗಳಲ್ಲಿ ಗಲ್ಫ್ ರಾಷ್ಟಗಳ ಅಭಿಪ್ರಾಯಗಳನ್ನು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇರಾನ್ನಲ್ಲಿ ಭದ್ರತಾ ಪರಿಸ್ಥಿತಿ ಸುಧಾರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯ ಪ್ರಜೆಗಳಿಗಾಗಿ ಟೆಹ್ರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಪರಿಷ್ಕೃತ ಸಲಹಾ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇತ್ತೀಚಿನ ಸಕಾರಾತ್ಮಕ ಬೆಳವಣಿಗೆಗಳು ಮತ್ತು ಒಟ್ಟಾರೆ ಪರಿಸ್ಥಿತಿಯಲ್ಲಿನ ಸುಧಾರಣೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇರಾನ್ಗೆ ಪ್ರಯಾಣಿಸುವ ಬಗ್ಗೆ ಯೋಚಿಸಬಹುದಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಇದು ಏಷ್ಯನ್ ಗೇಮ್ಸ್ಗೆ ಅರ್ಹತಾ ಕೂಟವಾಗಿರಲಿದ್ದು ಇದೇ 28ರವರೆಗೆ ನಡೆಯಲಿದೆ. 27 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 630ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ ಪಾಕಿಸ್ತಾನ ವಿರುದ್ಧ ಭಾರತ ತೀವ್ರ ಆಕ್ಷೇಪ. ಇಂದು ಪಾಸ್ಪೋರ್ಟ್ ಸೇವಾ ದಿನ. ಸುಗಮ ಪಾರದರ್ಶಕ ಸೇವೆಗೆ ಸರ್ಕಾರ ಬದ್ಧ, ವಿದೇಶಾಂಗ ಸಚಿವ DR ಜೈಶಂಕರ್. ಯುವ ಕೋಲ್ಯಾಬ್ ರಾಷ್ಟೀಯ ನಾವೀನ್ಯತಾ ಸ್ಪರ್ಧೆ, ದೇಶದ 6 ನವೋದ್ಯಮಗಳಿಗೆ ಪ್ರಶಸ್ತಿ. ಕೇಂದ್ರೀಯ ವಿದ್ಯಾಲಯಗಳ 36ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ, ನಾಳೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಹಾಗೂ ಭುವನೇಶ್ವರದಲ್ಲಿ ಇಂದಿನಿಂದ 65ನೇ ರಾಷ್ಟೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕೇಳುಗರ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಕೂರಿನ ಶ್ರೀಯುತಾ ನಟರಾಜ್ ರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ.

0: 9.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ.
0: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಕೂರು, ಸರಕೂರು ತಾಲೂಕು,
1: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
0: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 ಮಧ್ಯಾಹ್ನ 1:00 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ.
1: ಮಾನವೀಯತೆಯ ಹೊಂದುವನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
0: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯೊಳಗೆ ಇರಬೇಕು.
1: ಕನಿಷ್ಠ 48 kg ತೂಕ ಹೊಂದಿರಬೇಕು.
0: ಆರೋಗ್ಯವಂತರಾಗಿರಬೇಕು. ರಕ್ತಹೀನತೆಯಿಂದ ಬಳಲಬಾರದು.
1: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ಕಳೆದಿರಬೇಕು.
0: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
1: ರಕ್ತದಾನ ಮಾಡಿ ಜೀವ ಉಳಿಸಿ.
0: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749010218.
1: ಮತ್ತೊಂದು ದೂರವಾಣಿ ಸಂಖ್ಯೆ 9900077167.
0: ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
4: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
3: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
6: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆಗಳು ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್, ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಕಲಿಕೆಗೆ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಏನು ಈ ಕಾರ್ಯಕ್ರಮವನ್ನು ರೂಪಿಸಿದೆ, ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ನಿಮ್ಮ ಇಂಗ್ಲಿಷ್ ಟೀಚರ್. ನಾವು ಇಂಗ್ಲಿಷ್ ಭಾಷೆಯಾಗಿ ಹೇಗೆ ಅದನ್ನು ಬಳಸೋದು ಅಂತ ಹೇಳಿದ್ರೆ, ಓದೋದಿಕ್ಕೆ, ಬರೆಯೋದಿಕ್ಕೆ, ಮಾತನಾಡೋದಿಕ್ಕೆ, ಹಾಗೆ ಉಳಿದವರು ಮಾತನಾಡಿದ್ದನ್ನು ಅರ್ಥ ಮಾಡಿಕೊಳ್ಳೋದು, ಅಂದರೆ ಆಲಿಸುವುದು, ಕೇಳಿಸಿಕೊಳ್ಳುವುದು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಕೌಶಲವನ್ನು, ಸ್ಕಿಲ್ಲನ್ನು ಈ ತರಗತಿಯ ಮೂಲಕ ಕಲಿತಾ ಇದ್ದೇವೆ. ಯಾವಾಗಲೂ ಒಂದು ವಿಷಯ ನಮಗೆ ಏನು ನೆನಪಿರಬೇಕಪ್ಪ ಅಂತ ಹೇಳಿದ್ರೆ, ಒಂದು ಕೌಶಲ ಸ್ಕಿಲ್ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕೆಲಸವನ್ನು ಕಡಿಮೆ ಸಮಯದಲ್ಲಿ ಕಡಿಮೆ ಶಕ್ತಿಯನ್ನು ಬಳಸಿಕೊಂಡು ಉತ್ತಮವಾದಂತಹ ಗುಣಮಟ್ಟವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಆದರೆ ಅದನ್ನ ಸ್ಕಿಲ್, ಕೌಶಲ ಅಂತ ಹೇಳಿ ಕರೀತಾರೆ. ಕೌಶಲ ಅಂತ ಹೇಳಿದಾಗ ತುಂಬಾ ದೊಡ್ಡ ದೊಡ್ಡ ವಿಷಯಗಳನ್ನ ಯೋಚನೆ ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನೀವು ಗಮನಿಸಬಹುದು. ಸೈಕಲ್ ತುಳಿಯೋದಿರಬಹುದು, ಹಲ್ ಬ್ರಷ್ ಮಾಡೋದಿರಬಹುದು, ಬರೆಯೋದಿರಬಹುದು, ಇವೆಲ್ಲವೂ ಕಾರಣ ಸ್ಕಿಲ್ಗಳೇ, ಅಂದ್ರೆ ಕೌಶಲಗಳು. ಸೈಕಲ್ ತುಳಿಯುವಂತ ಕೌಶಲವನ್ನ ನಿರಂತರವಾಗಿ ಅಭ್ಯಾಸ ಮಾಡಿ ನಾವು ಕಲಿತೇವೆ ಅಲ್ವಾ. ಹಾಗೆ ಇಂಗ್ಲಿಷ್ ಅನ್ನು ಕೂಡ ಕಲಿಯುವಂಥದ್ದು. ಆ ಕಲಿಕೆ ಹೇಗಿರಬೇಕು? ನಿರಂತರವಾಗಿರಬೇಕು. ಯಾವ ಕಲಿಕೆ ನಿರಂತರವಾಗಿರುತ್ತೋ ಖಂಡಿತವಾಗಿಯೂ ಆ ಕಲಿಕೆಗೆ ಅಗತ್ಯ ಇರುವಂತಹ ಸ್ಕಿಲ್, ಕೌಶಲ ನಮಗೆ ಸಿಕ್ಕೇ ಸಿಗುತ್ತೆ. ನಾವು ಅದನ್ನು ಪಡ್ಕೊಂಡೇ ಪಡ್ಕೊಳ್ತೇವೆ. ಈಗ ಉದಾಹರಣೆಗೆ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ಹೌಸ್ ಮತ್ತು ಹೋಮ್ ಅಂತ ಹೇಳಿ ಎರಡು ಪದಗಳು ಇಂಗ್ಲಿಷ್ ಭಾಷೆಯಲ್ಲಿ ಇವೆ. ಈ ಹೌಸ್ ಅನ್ನೋದು ಕೇವಲ ಮನೆ ಅಂದ್ರೆ ಕಟ್ಟಡ, ಬಿಲ್ಡಿಂಗ್ ಅನ್ನ ಸೂಚಿಸುತ್ತೆ. ಹಾಗಾಗಿ ಇನ್ನೊಬ್ಬರ ಮನೆಗೆ ಹೋಗ್ತೇವೆ ಅಂತ ಹೇಳಬೇಕಾದಾಗ ನಾವು ಐ ಗೋ ಟು ಮೈ ಫ್ರೆಂಡ್ಸ್ ಹೌಸ್, ಐ ಗೋ ಟು ಮೈ ಟೀಚರ್ಸ್ ಹೌಸ್ ಅಂತ ಹೇಳಿ ಹೇಳ್ತೇವೆ ಅಂತ ಹೇಳಿದ್ದೆ. ಮತ್ತೆ ಹೋಮ್ ಅನ್ನೋ ಪದ ಇದೆಯಲ್ಲ, ಅದು ನಮ್ಮನೆ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಹೋಮ್ ಅಂತ ಹೇಳಿದಾಗ ಅಲ್ಲಿ ಬರೀ ಕಟ್ಟಡ ಅಷ್ಟೇ ಅಲ್ಲ, ಹೋಮ್ ಅಂತ ಹೇಳಿದಾಗ ನೀವು ಇಟ್ಟಿಗೆಯಿಂದ ಕಟ್ಟಿರ್ಬೋದು, ತೆಂಗಿನ ಗರಿಗಳಿಂದ ಕಟ್ಟಿದ್ದಿರಬಹುದು, ಮೇಲ್ಗಡೆ ಹೆಂಚ್ ಹಾಕಿರ್ಬೋದು, ಶೀಟ್ ಹಾಕಿರ್ಬೋದು, ಅಥವಾ ಆರ್ ಸಿ ಸಿಯನ್ನೇ ಹಾಕಿದ್ದಿರಬಹುದು, ಅದೆಲ್ಲವೂ ಸೇರಿ ನಮ್ಮನೆ, ನನ್ನ ಜನ ಇದ್ದಾರೆ, ನನ್ನ ತಂದೆ ತಾಯಿ ಇದ್ದಾರೆ, ನನ್ನ ಒಡಹುಟ್ಟಿದವರಿದ್ದಾರೆ, ಈ ಎಲ್ಲ ಸಂಬಂಧಗಳು ಪ್ಲಸ್ ಕಟ್ಟಡ ಎರಡನ್ನೂ ಸೇರಿ ನಾವೇನಂತ ಹೇಳ್ತೇವೆ, ಹೋಮ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಹೆಚ್ ಓ ಎಂ ಇ. ಅದೇ ಹೌಸ್ ಅಂತ ಹೇಳಿದಾಗ ಹೆಚ್ ಓ ಯು ಎಸ್ ಇ, ಹೌಸ್ ಅಂತ ಹೇಳಿದಾಗ ಅದು ಬರೀ ಕಟ್ಟಡ, ಬಿಲ್ಡಿಂಗ್ ಅಷ್ಟು ಮಾತ್ರ ಸೂಚಿಸುತ್ತೆ. ಈ ರೀತಿ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ನಾವು ಪದೇ ಪದೇ ಕೇಳ್ತಾ, ಓದ್ತಾ, ಮಾತಾಡ್ತಾ, ಅಭ್ಯಾಸ ಮಾಡ್ತಾ

ಮಾತಾ ಹೋದ್ರೆ ಆ ಇಂಗ್ಲಿಷ್ ಭಾಷೆಯ ಮೇಲೆ ನಮಗೆ ಹಿಡಿತ ಬಂತು. ನೀವೊಂದು 6 ತಿಂಗಳು ಸೈಕಲನ್ನು ಸತತವಾಗಿ ತುಳಿತಾ ಅಭ್ಯಾಸ ಮಾಡ್ತಾ ಸೈಕಲನ್ನು ಚೆನ್ನಾಗಿ ಓಡಿಸೋದನ್ನ ಕಲ್ತ್ರಿ ಅಲ್ವಾ? ನೀವು ಸೈಕಲ್ ಓಡಿಸೋದನ್ನ ಕಲ್ತಿದ್ದೀರಿ ಅಂತಾದರೆ ಮನೆಯಲ್ಲಿ ನಿಮಗೆ ಒಂದು ವೇಳೆ ಅಡುಗೆನಲ್ಲಿ ಆಸಕ್ತಿ ಇದ್ದರೆ ರಾಗಿ ಮುದ್ದೆ ಮಾಡೋದನ್ನು ಚಪಾತಿ ಮಾಡೋದನ್ನು ಕಲ್ತಿದ್ದೀರಿ ಅಂತಾದರೆ ಅದನ್ನು ಹೇಗೆ ಕಲ್ತರು? ನಿರಂತರವಾಗಿ ಪ್ರಯತ್ನ ಮಾಡ್ತಾ ನಿಧಾನವಾಗಿ ವ್ಯಾಸನ ಮಾಡ್ತಾ ನೀವು ಅದನ್ನು ಹೇಗೆ ಕಲ್ತರೋ ಹಾಗೆ ಇಂಗ್ಲಿಷನ್ನು ಕೂಡ ನಾವು ಕಲಿತಾ ಹೋಗ್ತೀವಿ. ಒಂದೇನಪ್ಪ ಅಂದರೆ ಇಂಗ್ಲಿಷ್ ಕಷ್ಟ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರಬಾರ್ದು. ನಾನು ನಿಮಗೆ ಆರಂಭದಿಂದನೂ ಹೇಳ್ತಾ ಬಂದಿದ್ದೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಕನ್ನಡ ಭಾಷೆಗೆ ಹೋಲಿಸ್ಕೊಂಡ್ರೆ ಇಂಗ್ಲಿಷ್ ಸ್ವಲ್ಪ ಭಿನ್ನವಾಗಿರುತ್ತೆ. ಆ ಭಿನ್ನತೆಯನ್ನು ಎಲ್ಲಿ ಹುಡುಕಬಹುದು? ಒಂದು ವಿಷಯನ ನಾನು ನಿಮಗೆ ಎಲ್ಲ ತರಗತಿಗಳಲ್ಲೂ ಹೇಳ್ತಾ ಬಂದಿದ್ದೇನೆ, ಇಂಗ್ಲಿಷ್ ಭಾಷೆಯಲ್ಲಿ 26 ಅಕ್ಷರಗಳಿದ್ದಾವೆ, ಆದರೆ 46 ಶಬ್ದಗಳು ಇದ್ದಾವೆ. ಅಂದರೆ 20 ಶಬ್ದಗಳಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಅಕ್ಷರಗಳು ಇಲ್ಲದೆ ಇರುವ ಸ್ಥಿತಿ ಇದೆ. ಹಾಗಾಗಿ ಇಂಗ್ಲಿಷ್ ಪದಗಳ ಸ್ಪೆಲ್ಲಿಂಗ್ ಮತ್ತೆ ಉಚ್ಚಾರಣೆಯ ವಿಚಾರಕ್ಕೆ ಬಂದಾಗ ಕನ್ನಡಕ್ಕಿಂತ ಅದು ಡಿಫರೆಂಟ್ ಆಗಿರುತ್ತೆ. ಇದನ್ನ ನೀವು ನೆನಪಿಟ್ಕೊಳ್ಬೇಕು, ಡಿಫಿಕಲ್ಟ್ ಆಗಿರುವುದಿಲ್ಲ. ಒಂದ್ ವೇಳೆ ಇಂಗ್ಲಿಷ್ ಡಿಫಿಕಲ್ಟ್ ಆಗಿದ್ರೆ ಅದು ಪ್ರಪಂಚದ ಎಲ್ಲಾ ಕಡೆನೂ ಬಳಕೆಗೆ ಬರ್ತಾ ಇರಲಿಲ್ಲ. ಪ್ರಪಂಚದ ಎಲ್ಲಾ ಕಡೆಗೂ ಅದು ಬಳಕೆಗೆ ಬಂದಿದೆ ಅಂತಾದ್ರೆ ಅದು ಸುಲಭ ಇದೆ ಅಂತ ಅರ್ಥ ಅಲ್ವಾ? ಯೋಚನೆ ಮಾಡಬೇಕು. ಸೊ ನಾವು ಕಳೆದ ತರಗತಿಯಲ್ಲಿ ಕೆಲವು ಸಂಭಾಷಣೆಗಳನ್ನ ಕಲಿತಾ ಇದ್ವಿ. ಈ ಸಂಭಾಷಣೆಗಳನ್ನ ನಾನು ನಿಮಗೆ ನಿಧಾನವಾಗಿ ಹೇಳ್ತೇನೆ, ನೀವು ಅದನ್ನ ಬರ್ಕೊಳ್ಬೇಕು, ಬರ್ಕೊಂಡ ನಂತರ ಅಭ್ಯಾಸವನ್ನ ಮಾಡಬೇಕು. ಈ ಕಾರ್ಯಕ್ರಮ ಕೇಳೋದಕ್ಕೆ ಶುರು ಮಾಡಿದಾಗ ನಿಮ್ಮ ಕೈನಲ್ಲಿ ಒಂದು ಪೆನ್ನು ಮತ್ತೆ ಒಂದು ಪುಸ್ತಕ ಇರಲೇಬೇಕು. ನಿಮಗೆ ಪೆನ್ಸಿಲ್ ಅಲ್ಲಿ ಬರೆಯುವ ಅಭ್ಯಾಸ ಇದ್ರೆ ಬಹಳ ಒಳ್ಳೆಯದು. ಪೆನ್ಸಿಲ್ ಮತ್ತೆ ಬುಕ್ ನಿಮ್ಮ ಕೈನಲ್ಲಿ ಇದ್ರೆ ನಾನಿಗೆ ಹೇಳುವಂತಹ ಸಂಭಾಷಣೆಗಳನ್ನ ನೀವು ಬರ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಶುರು ಮಾಡೋಣ ನೋಡಿ. ಸಂಭಾಷಣೆಗಳನ್ನ ನಾನು ಹೇಳಬೇಕಾದ್ರೆ ಎ ಮತ್ತು ಬಿ ಅಂತ ಹೇಳ್ತೇನೆ. ಸೊ ಅಂದ್ರೆ ಎ ಅನ್ನೋರು ಮಾತಾಡ್ತಾರೆ, ಅದಕ್ಕೆ ಬಿ ಅನ್ನೋರು ಉತ್ತರವನ್ನ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ ಅಂತ ಹೇಳಿ ಬರ್ಕೊಳ್ತೀರಾ? ಓಕೆ. ಎ, ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ವೇರ್ WHERE, ವೇರ್ ಡೂ DOU ಗೋ ಆಫ್ಟರ್ ಲಂಚ್? ಈ ಲಂಚ್ ಅನ್ನೋ ವಿಚಾರಕ್ಕೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವಿವರಣೆಯನ್ನ ಕೊಟ್ಟಿದ್ದೆ. ಬೆಳಗಿನ ಊಟವನ್ನ ಇಂಗ್ಲಿಷ್ನಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ, ಮಧ್ಯಾಹ್ನದ ಊಟವನ್ನ ಲಂಚ್ ಅಂತ ಹೇಳ್ತಾರೆ, ರಾತ್ರಿಯ ಊಟವನ್ನ ಸಪ್ಪರ್ SUPPER ಸಪ್ಪರ್, ಅಥವಾ ಡಿನ್ನರ್ DINNER ಡಿನ್ನರ್ ಅಂತ ಹೇಳಿ ಹೇಳ್ತಾರೆ. ಡಿನ್ನರ್ ಅಂತ ಹೇಳಿದ್ರೆ ವಿಶೇಷವಾದಂತಹ ಅಡುಗೆ, ಹಬ್ಬದ ಊಟ ಅನ್ನೋ ಅರ್ಥವನ್ನ ಕೊಡುತ್ತೆ. ಸಪ್ಪರ್ ಅಂತ ಹೇಳಿದಾಗ ದಿನನಿತ್ಯ ನಾವು ಮನೆಯಲ್ಲಿ ಸೇವಿಸುವ ಆಹಾರ ಏನಿದೆ ಅದನ್ನ ಸಪ್ಪರ್ SUPPER ಸಪ್ಪರ್. ಇದನ್ನ ಸೂಪರ್ ಅನ್ನೋ ಪದದ ಜೊತೆಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೂಪರ್ ಅಂತ ಹೇಳಿದ್ರೆ SUPER, ಸಪ್ಪರ್ ಅಂತ ಹೇಳಿದ್ರೆ SUPPER ಸಪ್ಪರ್. ಓಕೆ. ಎ, ವೇರ್ ಡೂ ಯು ಗೋ ಆಫ್ಟರ್ ಲಂಚ್? ಬಿ, ಟು ಲೈಬ್ರರಿ, TO ಲೈಬ್ರರಿ LIBRARY ಲೈಬ್ರರಿ ಅಂದ್ರೆ ಪುಸ್ತಕಗಳನ್ನ ಇಟ್ಟಿರುವಂತಹ ಜಾಗ, ಗ್ರಂಥಾಲಯ ಪುಸ್ತಕಾಲಯ ಪುಸ್ತಕಗಳನ್ನ ಇಡುವಂತಹ ಜಾಗ, ಟು ಲೈಬ್ರರಿ. ವಾಟ್ ಡು ಯು ರೀಡ್ ದೇರ್? ವಾಟ್ ಡು ಯು ರೀಡ್ ದೇರ್ WHAT ವಾಟ್ ಡೂ ಯು ರೀಡ್ ದೇರ್ PHERE ದೇರ್? ಬಿ, ಮ್ಯಾಗಝೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್? ಮ್ಯಾಗಝೀನ್ ಅನ್ನೋದು ಬಹುಶಃ ನಿಮಗೆ ಹೊಸ ಪದ ಆಗಿದ್ದಿರಬಹುದು, ಆದರೆ ಹೆಚ್ಚು ಬಳಕೆಯನ್ನು ಮಾಡ್ತಾ

ಮ್ಯಾಗಜಿನ್ ಅಂದ್ರೆ ಎಂ ಎ ಜಿ ಎ ಝಡ್ ಐ ಎನ್ ಇ ಎಸ್ ಮ್ಯಾಗಜಿನ್ಸ್. ಮ್ಯಾಗಜಿನ್ಸ್ ಅಂದ್ರೆ ನಿಯತಕಾಲಿಕಗಳು, ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಅಥವಾ ವಾರದಲ್ಲಿ ಎರಡು ಬಾರಿ, ತಿಂಗಳಲ್ಲಿ ಎರಡು ಬಾರಿ, ಈ ರೀತಿ ನಿಗದಿತವಾಗಿ ಮುದ್ರಣ ಆಗಿ ಪ್ರಕಟ ಆಗುವಂತಹ ಪುಸ್ತಕಗಳನ್ನ ನಿಯತಕಾಲಿಕಗಳು, ನಿಯಮಿತವಾಗಿ ನಿಯತವಾಗಿ ಬರುವಂತಹವು ನಿಯತಕಾಲಿಕಗಳು. ನ್ಯೂಸ್ ಪೇಪರ್ಸ್ ದಿನಪತ್ರಿಕೆಗಳು, ನ್ಯೂಸ್ ಪೇಪರ್ಸ್ ಅಂತ ಹೇಳಿದಾಗ ದಿನಪತ್ರಿಕೆಗಳು ಅಂತ ಆಗತ್ತೆ. ಇದನ್ನ ಬರ್ಕೊಂಡ್ರಿ ಅಲ್ವಾ, ನ್ಯೂಸ್ ಪೇಪರ್ಸ್ ಅಂತ ಹೇಳಿದಾಗ ಎನ್ ಇ ಡಬ್ಲ್ಯೂ ಎಸ್ ನ್ಯೂಸ್ ಪೇಪರ್ಸ್. ಓಕೆ, ಇನ್ನೊಮ್ಮೆ ಹೇಳ್ತೇನೆ. ಎ ವೇರ್ ಡೂ ಯು ಗೋ ಆಫ್ಟರ್ ಲಂಚ್ ಎಲ್ ಯು ಎನ್ ಸಿ ಹೆಚ್ ಲಂಚ್ ಕ್ವಶನ್ ಮಾರ್ಕ್. ಬಿ ಟೂ ಟಿ ಓ ಟೂ ಲೈಬ್ರರಿ ಎಲ್ ಐ ಬಿ ಆರ್ ಎ ಆರ್ ವೈ ಲೈಬ್ರರಿ. ಎ ವಾಟ್ ಡೂ ಯು ರೀಡ್ ದೇರ್ ವಾಟ್ ಡಬ್ಲ್ಯೂ ಹೆಚ್ ಎ ಟಿ ವಾಟ್ ಡೂ ಯು ರೀಡ್ ದೇರ್. ಬಿ ಮ್ಯಾಗಜೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್ ಮ್ಯಾಗಜೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್ ಬರ್ಕೊಂಡ್ರಿ ಅಲ್ವಾ. ಈಗ ಇದನ್ನ ಪ್ರಾಕ್ಟೀಸ್ ಮಾಡೋಣ. ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಎ ವೇರ್ ಡೂ ಯು ಗೋ ಆಫ್ಟರ್ ಲಂಚ್ ಬಿ ಲೈಬ್ರರಿ ಎ ವಾಟ್ ಡೂ ಯು ರೀಡ್ ದೇರ್ ಬಿ ಮ್ಯಾಗಜೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್. ಥ್ಯಾಂಕ್ ಯು, ವೆಲ್ಕಮ್. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ವೇರ್ ಡೂ ಯು ಗೋ ಆಫ್ಟರ್ ಲಂಚ್ ಟು ಲೈಬ್ರರಿ ವಾಟ್ ಡೂ ಯು ರೀಡ್ ದೇರ್ ಮ್ಯಾಗಜೀನ್ಸ್ ಅಂಡ್ ನ್ಯೂಸ್ ಪೇಪರ್ಸ್. ಇಲ್ಲಿ ರೀಡ್ ಅನ್ನುವ ಪದ ಬಂತು, ಹಾಗೆ ಲೈಬ್ರರಿ ಅನ್ನುವಂತಹ ಒಂದು ಪದ ಬಂತು. ನೀವು ಇಂಗ್ಲಿಷ್ ಅನ್ನ ಕಲಿಬೇಕು ಅನ್ನೋದಿದ್ರೆ, ಇಂಗ್ಲಿಷ್ ಅನ್ನ ಚೆನ್ನಾಗಿ ಬಳಸಬೇಕು ಅನ್ನೋ ಉದ್ದೇಶ ನಿಮಗಿದ್ರೆ ನೀವು ಲೈಬ್ರರಿಯನ್ನ ಚೆನ್ನಾಗಿ ಬಳಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಪುಸ್ತಕಗಳನ್ನ ಓದೋದ್ರ ಮೂಲಕ ನಮಗೆ ಆ ಭಾಷೆಯನ್ನ ಹೇಗೆ ಬರೀತಾರೆ ಅನ್ನುವಂತಹ ಐಡಿಯಾ ನಮಗೆ ಬರುತ್ತೆ. ಒಂದು ಭಾಷೆಯನ್ನ ಹೇಗೆ ಬರೀತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಅದನ್ನ ಓದಬೇಕು. ಹಾಗೆ ಒಂದು ಭಾಷೆಯನ್ನ ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಆ ಭಾಷೆಯನ್ನ ಕೇಳಬೇಕು. ಹಾಗಾಗಿ ನೀವು ಇಂಗ್ಲಿಷ್ ಚೆನ್ನಾಗಿ ಮಾತಾಡಬೇಕು, ಬರೀಬೇಕು ಅನ್ನುವ ಉದ್ದೇಶವನ್ನ ಹೊಂದಿದ್ರೆ ಇಂಗ್ಲಿಷನ್ನ ನೀವು ಚೆನ್ನಾಗಿ ಹೇಳಬೇಕು ಮತ್ತೆ ಓದಬೇಕು. ಯಾಕೆ ಓದುವುದನ್ನ ನೀವು ವಿದ್ಯಾರ್ಥಿಗಳಾಗಿ ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ನೀವು ದಿನನಿತ್ಯ ತರಗತಿಯಲ್ಲಿ ಶಾಲೆಯಲ್ಲಿ ಓದ್ತಾ ಇರ್ತೀರಿ, ಬರೀತಾ ಇರ್ತೀರಿ, ನಿಮಗೆ ಅನೇಕ ವಿಷಯಗಳನ್ನ ಕಲಿಸ್ಕೊಡ್ತಾರೆ, ಅದನ್ನ ನಾಲೆಡ್ಜ್ ಅಂತ ಹೇಳಿ ಹೇಳ್ತಾರೆ. ಈಗ ಉದಾಹರಣೆಗೆ ಎ ಅನ್ನುವ ಪದವನ್ನ ಇಂಗ್ಲಿಷ್ ನಲ್ಲಿ ಆರ್ಟಿಕಲ್ ಅಂತ ಹೇಳಿ ಹೇಳ್ತಾರೆ. ಅದನ್ನ ಕಾನ್ಸೋನೆಂಟ್ ವ್ಯಂಜನ ಶಬ್ದದಿಂದ ಆರಂಭವಾಗುವಂತಹ ಸಿಂಗ್ಯುಲರ್ ಆದಂತಹ ಏಕವಚನದಲ್ಲಿರುವಂತಹ ನೌನಿನ ಜೊತೆ ಬಳಕೆ ಮಾಡಬೇಕು. ಆ ಬಳಕೆಯ ಉದ್ದೇಶ ಆ ವಸ್ತುವನ್ನ ಆ ವ್ಯಕ್ತಿಯನ್ನ ಗುರುತಿಸುವುದಾಗಿರುತ್ತದೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಟ್ಟೆ, ನೀವು ಅದನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ನೀವಿದನ್ನ ಅರ್ಥ ಮಾಡ್ಕೊಂಡ್ರಿ ಅಂತಾದ್ರೆ ನಿಮಗೆ ಒಂದು ಜ್ಞಾನ ದೊರೆಯಿತು ಅಂತ ಅರ್ಥ, ಒಂದು ನಾಲೆಡ್ಜ್ ನಿಮಗೆ ಸಿಕ್ತು ಅಂತ ಹೇಳಿ. ಜ್ಞಾನ ಅಂದ್ರೆ ಬರೀ ಮಾಹಿತಿ ಅಷ್ಟೇ ಅಲ್ಲ, ಅದು ನಿಮ್ಮ ನೆನಪಿನ ಭಾಗವೂ ಆಗಿರುತ್ತೆ, ನಿಮ್ಮ ಬುದ್ಧಿಯ ಭಾಗವೂ ಆಗಿರುತ್ತೆ, ಮತ್ತೆ ಅಗತ್ಯ ಇದ್ದಾಗ ಅದನ್ನ ಬಳಸುವ ಸಾಮರ್ಥ್ಯವನ್ನ ನೀವು ಹೊಂದಿರ್ತೀರಿ. ಎಷ್ಟು ಬೇಗ ಬಳಸ್ತೀರಿ, ಎಷ್ಟು ಸಮರ್ಥವಾಗಿ ಬಳಸ್ತೀರಿ ಅನ್ನೋದು ನಿಮ್ಮ ಸ್ಕಿಲ್ ಆಗಿರುತ್ತೆ. ಸೊ ಜ್ಞಾನ ಅಂತ ಹೇಳಿದ್ರೆ ಬರೀ ಗಟ್ಟೊಡೆದು ಮರೆತು ಬಿಡುವಂತದ್ದಲ್ಲ. ಜ್ಞಾನ ಅಂತ ಹೇಳಿದ್ರೆ ನಮ್ಗೆ ನಮ್ಮ ನೆನಪಿನ ಕೋಶದಲ್ಲಿ ಅದು ಉಳ್ಕೊಂಡಿರಬೇಕು, ನಮ್ಮ ನೆನಪಿನ ಭಾಗ ಆಗಿರಬೇಕು. ಅಗತ್ಯ ಇದ್ದಾಗ ಅದನ್ನ ನಾವು ಬಳಸುವ ಅವಕಾಶ ಇರಬೇಕು. ಇಷ್ಟಿದ್ದಾಗ ಮಾತ್ರ ನಾವು ಅದನ್ನ ನಾಲೆಡ್ಜ್ ಅಥವಾ ಜ್ಞಾನ ಅಂತ ಹೇಳ್ತೇವೆ. ಇಂಗ್ಲಿಷ್ ಭಾಷೆಯನ್ನ ನೀವು ಬಳಸೋದಕ್ಕೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಜ್ಞಾನ ಯಾವುದು ಅಂದ್ರೆ ಪದಗಳ ಜ್ಞಾನ. ಅದನ್ನ ಇಂಗ್ಲಿಷ್ ನಲ್ಲಿ ವೊಕ್ಯಾಬ್ಯುಲರಿ, ಕನ್ನಡದಲ್ಲಿ ಪದ ಸಂಪತ್ತು.

ಅಂತ ಕೂಡ ಅದನ್ನು ಕರೀತೇವೆ. ನಿಮಗೆ ಹೆಚ್ಚು ಪದಗಳು ಅರ್ಥ ಆದಷ್ಟು, ಆ ಪದಗಳ ಬಳಕೆಯ ಬಗ್ಗೆ ನಿಮಗೆ ಸ್ಪಷ್ಟತೆ ಬಂದಷ್ಟು ಆ ಭಾಷೆ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಹೇಳಿ ಅರ್ಥ. ನೋಡಿ, ಈ ತರಗತಿಯ ಆರಂಭದಲ್ಲಿ ನಾನು ನಿಮಗೆ ಹೌಸ್ ಮತ್ತೆ ಹೋಮ್ ನಡುವಿನ ವ್ಯತ್ಯಾಸವನ್ನು ಹೇಳ್ತಾ ಇದ್ದೆ. ಆ ಎರಡು ಪದಗಳ ನಡುವಿನ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿ ನಿಮ್ಮ ನೆನಪಿನ ಭಾಗ ಆಗಿ ಅಗತ್ಯ ಇದ್ದಾಗ ನೀವು ಆ ಪದಗಳನ್ನು ಬಳಸಿದ್ರೆ ಅಲ್ಲಿಗೆ ನಿಮಗೆ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಕೌಶಲ ಸ್ಕಿಲ್ ಇದೆ ಅಂತಾಯ್ತು. ಒಂದು ಮನೆಯನ್ನು ಕಟ್ಟಲಿಕ್ಕೆ ನಮಗೆ ಹೇಗೆ ಇಟ್ಟಿಗೆಗಳು ಬೇಕೋ, ಒಂದು ಪುಸ್ತಕ ಅಂತ ಆಗಲಿಕ್ಕೆ ಒಂದಷ್ಟು ಹಾಳೆಗಳನ್ನು ಹೇಗೆ ಜೋಡಿಸಿ ಪಿನ್ ಮಾಡಿರಬೇಕು ಅಥವಾ ಹೊಲ್ದಿರಬೇಕು, ಹಾಗೆ ಒಂದು ಭಾಷೆಯನ್ನು ನಾವು ಬಳಸೋದು ಅಂತ ಹೇಳಿದ್ರೆ ಆ ಭಾಷೆಯ ಪದಗಳನ್ನು ನಾವು ಪರಿಚಯ ಮಾಡಿಕೊಂಡಿರಬೇಕು, ಆ ಪದಗಳ ಅರ್ಥ ನಮಗೆ ಗೊತ್ತಿರಬೇಕು, ಆ ಪದಗಳನ್ನು ಬಳಸುವಂತಹ ಸಂದರ್ಭ ನಮಗೆ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ಮಾತ್ರ ಆ ಭಾಷೆಯ ಸ್ಕಿಲ್ ನಮ್ಮ ಬಳಿ ಇದೆ ಅಂತ ಅರ್ಥ. ಹಾಗಾಗಿ ನೀವು ದಿನಪತ್ರಿಕೆಗಳನ್ನ ನ್ಯೂಸ್ ಪೇಪರ್ಸ್ ಅನ್ನ ಓದ್ತಾ ಇರೋದ್ರಿಂದ ಪ್ರತಿನಿತ್ಯವೂ ಒಂದಲ್ಲ ಒಂದು ಸುದ್ದಿ ಆ ದಿನಪತ್ರಿಕೆಯಲ್ಲಿ ಇರುತ್ತೆ. ಆ ಸುದ್ದಿಯನ್ನ ಯಾವುದರ ಮೂಲಕ ವಿವರಿಸಿರ್ತಾರೆ, ಪದಗಳ ಮೂಲಕ ವಿವರಿಸಿರ್ತಾರೆ. ಆ ಪದಗಳನ್ನ ನೀವು ಓದ್ತಾ ಇದ್ರೆ ನಿಮ್ಗೆ ಆ ಪದಗಳ ಜ್ಞಾನ ನಿರ್ಮಾಣ ಆಗತ್ತೆ. ಹೀಗೆ ನಿಮಗೆ ಪರಿಚಯ ಆಗಿರುವಂತಹ ಪದಗಳು ನಿಮ್ಮ ಹತ್ರ ಹೆಚ್ಚಾದಷ್ಟು ನಿಮ್ಮ ಪದ ಸಂಪತ್ತು ಶ್ರೀಮಂತವಾಗುತ್ತೆ. ಯಾವಾಗ ನಿಮ್ಮ ಪದ ಸಂಪತ್ತು ಶ್ರೀಮಂತವಾಗತ್ತೆ, ನಿಮ್ಮ ವೊಕ್ಯಾಬ್ಯುಲರಿ ರಿಚ್ ಆಗತ್ತೆ, ಆಗ ನಿಮ್ಮ ಇಂಗ್ಲಿಷ್ ಬಳಕೆ ಚೆನ್ನಾಗಿರುತ್ತೆ. ಇದನ್ನ ನೆನಪಿಟ್ಕೊಂಡು ನಿಮ್ಮ ಶಾಲೆಯಲ್ಲಿ ಇರುವಂತ ಲೈಬ್ರರಿ ಏನಿದೆ ಅಲ್ಲಿಗೆ ನ್ಯೂಸ್ ಪೇಪರ್ಸ್ ಬರ್ತಾ ಇದ್ರೆ ನ್ಯೂಸ್ ಪೇಪರ್ಸ್ ಅನ್ನ ಪ್ರತಿನಿತ್ಯ ಓದಿ, ಹಾಗೆ ಅಲ್ಲಿರುವ ಪುಸ್ತಕಗಳನ್ನ ಓದಿ. ಕತೆ ಪುಸ್ತಕಗಳಿರುತ್ತೆ, ಬೇರೆ ಬೇರೆ ವಿಷಯದ ಪುಸ್ತಕಗಳಿರುತ್ತೆ. ಇಂಗ್ಲಿಷ್ ನಲ್ಲಿ ಯಾವ ಪುಸ್ತಕವಾದರೂ ಸರಿ ಓದುವ ಅಭ್ಯಾಸವನ್ನ ಹಾಗೆ ಬರೆಯುವ ಅಭ್ಯಾಸವನ್ನ ಮಾಡಿ. ಅದರಿಂದ ನಿಮಗೆ ತುಂಬಾ ಇಂಗ್ಲಿಷ್ ಕಲಿಯುವ ದೃಷ್ಟಿಯಿಂದ ಅನುಕೂಲ ಆಗುತ್ತೆ. ಈಗ ಇನ್ನೊಂದು ಕಾನ್ವರ್ಸೇಷನ್ ಅನ್ನ ತಗೊಳ್ಳೋಣ. ಈ ಕಾನ್ವರ್ಸೇಷನ್ ಅನ್ನೋ ಪದದ ಉಚ್ಚಾರಣೆ ಅಭ್ಯಾಸ ಮಾಡಿಕೊಂಡಿದ್ದೀರಿ, ಮಾಡ್ತಿಲ್ಲ ಹೌದಲ್ಲ? ಕನ್ವರ್ಸೇಷನ್ ಅಂತ ಹೇಳಬಾರ್ದು, ಕಾನ್ವರ್ಸೇಷನ್ ಅಂತ ಹೇಳಬೇಕು. ಕನ್ವರ್ಸೇಷನ್ ಬರಬಾರ್ದು, ಕಾನ್ವರ್ಸೇಷನ್ ಅಂತ ಬರಬೇಕು, ಸಂಭಾಷಣೆ. ಇನ್ನೊಂದನ್ನ ಕೊಡಿ. ಎ, ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ವುಡ್, WOULD, WOULD, ವುಡ್ ಯು ಲೈಕ್ ಟು ಕಮ್ ಟು ಎ ಮೂವಿ? ಕ್ವಶನ್ ಮಾರ್ಕ್. ಶೋರ್, SURE, ಶೋರ್. ವಿಚ್ ಮೂವಿ? ವಿಚ್ ಮೂವಿ, MOVIE, ವಿಚ್ ಮೂವಿ? ಕ್ವಶನ್ ಮಾರ್ಕ್. ಸಂಪತ್ತಿಗೆ ಸವಾಲ್, ರಾಜ್ಕುಮಾರ್ ಅವ್ರ ಸಿನಿಮಾ ನಿಮ್ಗೆಲ್ರಿಗೂ ಪರಿಚಯ ಇರಬೇಕು. ಸಂಪತ್ತಿಗೆ ಸವಾಲ್, ಪಿ, ಐ ವುಡ್ ಲವ್ ಟು ಸಿ, ಐ ವುಡ್ ಲವ್ ಟು ಸಿ, ಐ ವುಡ್ ಲವ್ ಟು ಸಿ. ಬಿಟ್ಕೊಂಡ್ರಿ ಅಲ್ಲ, ಇನ್ನೊಮ್ಮೆ ಹೇಳೋ ಅಗತ್ಯ ಇಲ್ಲ. ಸರಳವಾಗಿ ಈ ಕಾನ್ವರ್ಸೇಷನ್ ಇದೆ, ಹಾಗಾಗಿ ಪ್ರಾಕ್ಟೀಸ್ ಮಾಡೋಣ. ಎ, ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ಬಿ, ಶೋರ್. ವಿಚ್ ಮೂವಿ? ಎ, ಸಂಪತ್ತಿಗೆ ಸವಾಲ್. ಬಿ, ಐ ಲವ್ ಟು ಸಿ. ಇಲ್ಲಿ ಐ ವುಡ್ ಲವ್ ಟು ಸಿ ಅಂತ ಹೇಳ್ಬೋದು. ಈ ಐ ವುಡ್ ಅನ್ನೋದನ್ನ ಮಾತಾಡೋ ಇಂಗ್ಲಿಷ್ ಅಲ್ಲಿ ಐಡ್ ಅಂತ ಮಾಡ್ತಾರೆ. ಐ ಅಪಾಸ್ಟ್ರಫೆ ಡಿ, ಅಪಾಸ್ಟ್ರಫೆ ಗೊತ್ತಾಗುತ್ತಲ್ಲ, ಸಿಂಗಲ್ ಇನ್ವರ್ಟೆಡ್ ಕಮ. ಐ ಲವ್ ಟು ಸಿ, ನೀವು ಐ ವುಡ್ ಅಂತ ಏನ್ ಬರ್ಕೊಂಡ್ರಲ್ಲ ಅಲ್ಲಿ ಅದನ್ನ ಅಂಡರ್ಲೈನ್ ಮಾಡಿ, ಐ ವುಡ್ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಅದರ ಕೆಳಗೆ ಅಥವಾ ಮೇಲೆ ಬ್ರಾಕೆಟ್ಸ್ ನಲ್ಲಿ ಐ ಅಪಾಸ್ಟ್ರಫೆ ಡಿ, ಐ ಕ್ಯಾಪಿಟಲ್ ಇರಬೇಕು. ಐ ಅಪಾಸ್ಟ್ರಫೆ ಡಿ, ಐಡ್ ಲವ್ ಟು ಸಿ, ಐಡ್ ಲವ್ ಟು ಸಿ ಅಂತ ಹೇಳಿ ಐಡ್ ಅಂತ ಬರ್ಕೊಳ್ಳಿ. ಬದಲ್ವಾ? ಓಕೆ, ಈ ಕಾನ್ವರ್ಸೇಷನ್ ಅನ್ನ ಮತ್ತೆ ತಗೊಳ್ಳೋಣ. ಎ, ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ? ಶೋರ್. ವಿಚ್ ಮೂವಿ? ಎ, ಸಂಪತ್ತಿಗೆ ಸವಾಲ್. ಬಿ, ಐಡ್ ಲವ್ ಟು ಸಿ. ಇದನ್ನ ಅಭ್ಯಾಸ ಮಾಡಿ. ಇಲ್ಲಿ ವುಡ್ ಯು ಲೈಕ್ ಅನ್ನುವ ಪದವನ್ನು

ಕಲಿಸಿದ್ವಿ. ಮೊದಲನೇ ಭಾಗ ಹೇಗಿದೆ? ವುಡ್ ಯು ಲೈಕ್ ಟು ಕಮ್ ಟು ಅ ಮೂವಿ. ವುಡ್ ಅನ್ನುವ ಪದ ಏನಿದೆಯಲ್ಲ, ಅದು ಒಂದು ಪೊಲೈಟ್ ಎಕ್ಸ್ಪ್ರೆಷನ್ ಆಗಿ, ಪೊಲೈಟ್ ಎಕ್ಸ್ಪ್ರೆಷನ್, ಪೊಲೈಟ್ ಅಂದ್ರೆ ಸೌಜನ್ಯದ ಅಭಿವ್ಯಕ್ತಿಯಾಗಿ ಇಲ್ಲಿ ಬಳಕೆ ಮಾಡ್ತೇವೆ. ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ, ಇದನ್ನ ಕಳೆದ ತರಗತಿಯಲ್ಲಿ ಒಂದು ಸಂಭಾಷಣೆಯಲ್ಲಿ ಬಳಸಿದ್ವಿ. ವುಡ್ ಯು ಲೈಕ್ ಟು ರೀಡ್ ಅ ನ್ಯೂಸ್ ಪೇಪರ್, ವುಡ್ ಯು ಲೈಕ್ ಟು ವಿಸಿಟ್ ದ ಲೈಬ್ರರಿ. ಸೊ ಇಲ್ಲಿ ವುಡ್ ಅಂತ ಹೇಳಿದಾಗ ನಾವು ದಯಮಾಡಿ, ಬಹುದಾ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ. ಪ್ಲೀಸ್ ಅನ್ನೋದು ದಯಮಾಡಿ ಅನ್ನೋದಾಗತ್ತೆ. ಇಲ್ಲಿ ವುಡ್ ಅನ್ನೋದು ಒಂದು ಸೌಜನ್ಯದ ಎಕ್ಸ್ಪ್ರೆಷನ್ ಬಳಕೆಯಾಗಿ ನಾವು ಬಳಸ್ತಾ ಇದ್ದೀವಿ. ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್, ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್, ನೀವು ಕಾಫಿಯನ್ನ ಕುಡಿತೀರಲ್ಲ, ಕುಡಿತೀರಾ ಅಂತ ಹೇಳಿ ಕೇಳುವಂಥದ್ದು. ಸೊ ಈ ವುಡ್ ಅನ್ನುವ ಪದ ಲೈಟ್ ಎಕ್ಸ್ಪ್ರೆಷನ್ ಆಗಿ ಪ್ರಶ್ನೆಗಳಲ್ಲಿ ಬಳಕೆ ಮಾಡ್ತೇವೆ. ಹಾಗೆ ಅದೇ ರೀತಿ ಅದನ್ನ ಉತ್ತರ ಕೊಡಬೇಕಾದ್ರೂ ಕೂಡ ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್, ಐ ವುಡ್ ಲೈಕ್ ಟು ಹ್ಯಾವ್, ಖಂಡಿತ ಕುಡಿಯೋಣ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಐ ವುಡ್ ಲೈಕ್ ಟು ಹ್ಯಾವ್, ಐ ವುಡ್ ಹ್ಯಾವ್. ವುಡ್ ಯು ಹ್ಯಾವ್ ಕಾಫಿ ಪ್ಲೀಸ್, ಎಸ್ ಐ ವುಡ್ ಹ್ಯಾವ್ ಕಾಫಿ. ಇಲ್ಲಿ ಐ ವುಡ್ ಅಂತ ಹೇಳೋದನ್ನ ಮಾತಾಡಬೇಕಾದ್ರೆ ಐ ಅಪಾಸ್ಟ್ರೋಫ್ ಎ ಡಿ, ಐಡ್ ಹ್ಯಾವ್ ಕಾಫಿ, ಐಡ್ ಹ್ಯಾವ್ ಕಾಫಿ ಅಂತ ಹೇಳಿ ನಾವು ಹೇಳ್ತೇವೆ. ಈ ವುಡ್ ಪದವನ್ನು ಬಳಸಬೇಕಾದ್ರೆ ಸ್ವಲ್ಪ ಎಚ್ಚರ ಇರಬೇಕು. ಇಂಗ್ಲಿಷ್ ನಲ್ಲಿ WOOD ವುಡ್, ವುಡ್ ಅಂದ್ರೆ ಮರ ಅನ್ನುವಂತ ಪದ ಕೂಡ ಇದೆ. ಎರಡರ ಉಚ್ಚಾರಣೆ ಒಂದೇ ಆಗತ್ತೆ, ಒಂದು WOOD, ಇನ್ನೊಂದು WOULD. ವುಡ್ ಅನ್ನೋದು ಬರೀ ನೌನ್ ಆಗಿ ಬಳಕೆ ಆಗತ್ತೆ, ಮರ ಅಂತ ಹೇಳಿ ಬಳಕೆ ಆಗತ್ತೆ. ಇಲ್ಲಿ ವುಡ್ ಅಂತ ಹೇಳಿದಾಗ WOULD ವುಡ್ ಅಂತ ಹೇಳಿದಾಗ ಅದೊಂದು ವರ್ಬ್ ಆಗಿ ಬಳಕೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಅದನ್ನ ಸೌಜನ್ಯದ ಪದವಾಗಿ ಕೂಡ ಬಳಕೆ ಮಾಡ್ತಾ ಇದ್ದೇವೆ. ಹಾಗೆ ಮಕ್ಕಳೇ, ವುಡ್ ಅನ್ನುವ ಪದವನ್ನ ಹೇಳಿದೆ ಅಲ್ಲ, WOOD ವುಡ್. ಇದ್ರ ಜೊತೆಗೆ ಇನ್ನೊಂದು ಪದವನ್ನ ಬಳಸ್ತಾರೆ, ಟಿಂಬರ್, TIMBER, ಮರ. ನಾನು ನಿಮಗೊಂದು ಸಣ್ಣ ಕೆಲಸ ಹೇಳ್ತೇನೆ, ವುಡ್ ಮತ್ತು ಟಿಂಬರ್ ಇದರ ಅರ್ಥ ಏನು ಮತ್ತೆ ಇವುಗಳ ನಡುವಿನ ವ್ಯತ್ಯಾಸ ಏನು? ಈ ಅರ್ಥ ವ್ಯತ್ಯಾಸನ ಅರ್ಥ ಮಾಡಿಕೊಳ್ಳಿಕ್ಕೆ ನೀವು ಡಿಕ್ಷನರಿಯನ್ನ ನೋಡಬಹುದು, ಇಲ್ಲ ನಿಮ್ಮ ಶಾಲೆಯ ಶಿಕ್ಷಕರನ್ನ ಮಾತಾಡಿ ಪ್ರಶ್ನೆ ಕೇಳಿ ತಿಳ್ಕೊಳ್ಬಹುದು. ಮುಂದಿನ ತರಗತಿಯ ಹೊತ್ತಿಗೆ ವುಡ್ ಮತ್ತು ಟಿಂಬರ್ ಇದರ ಅರ್ಥವನ್ನ ಒಂದು ಕಡೆಗೆ ಬರ್ಕೊಂಡಿರ್ತೀರಿ ಮತ್ತೆ ಎರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡಿರ್ತೀರಿ ಅಂತ ಹೇಳಿ ನಂಬಿದ್ದೇನೆ. ಐ ಬಿಲೀವ್ ಯು, ಯು ವುಡ್ ಡೂ ದಿಸ್, ವುಡ್ ಯು? ರೈಟ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಹೇಳುಗುರ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆಗಳು ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದರೆ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ ನಿಮ್ಮಲ್ಲಿರುವ ಪ್ರತಿಭೆಯನ್ನು

0: ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾಗುವುದೇ ಅನಿಮಿಯಾ.
1: ಅನಿಯಮಿತ ಋತುಚಕ್ರ ಮತ್ತು ಅಧಿಕ ಮಾಸಿಕ ಸ್ರಾವವಿರುವ ಮಹಿಳೆಯರಲ್ಲಿ, ಗರ್ಭಿಣಿಯರಲ್ಲಿ ಮತ್ತು ಹಾಲುಣಿಸುವ ತಾಯಂದರಿಗೆ ಹಾಗೂ ವೃದ್ಧರಿಗೆ ಅನಿಮಿಯಾ ಕಂಡುಬರುತ್ತದೆ.
0: ಎಲ್ಲರೂ ಸಹ ತಪ್ಪದೇ ಕಬ್ಬಿಣಾಂಶವುಳ್ಳ ಮಾತ್ರೆಗಳನ್ನು ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವ ಮೂಲಕ ರಕ್ತಹೀನತೆ ಬರದಂತೆ ತಡೆಗಟ್ಟಬಹುದು. ಪೌಷ್ಟಿಕ ಆಹಾರ ಸೇವಿಸೋಣ, ಅನಿಮಿಯಾದಿಂದ ದೂರವಿರೋಣ.
2: ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
5: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
6: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
5: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
7: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
8: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
7: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
9: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
4: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್ ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಹಾಗೂ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಈತ ಇತ್ತೀಚೆಗೆ ಪೇಂಟಿಂಗ್ ಕೆಲಸಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಆಗಮಿಸಿದ್ದ. ಪೊಲೀಸ್ ಅಧಿಕಾರಿಗಳ ಪ್ರಕಾರ

ಪ್ರಾಥಮಿಕ ತನಿಖೆಯಲ್ಲಿ ಈತ ವಾಟ್ಸಪ್ ಖಾತೆಯಲ್ಲಿ ಶಂಕಿತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಂಡಿರುವುದು ತಿಳಿದು ಬಂದಿದೆ. ಈ ಕುರಿತಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಶಂಕಿತ ಭಯೋತ್ಪಾದಕನನ್ನು ವಶಕ್ಕೆ ಪಡೆದಿರುವುದನ್ನು ಖಚಿತಪಡಿಸಿದ್ದಾರೆ. ಆರೋಪಿ ವಿರುದ್ದ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು

0: ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಹೀಸ್ ಇನ್ ಕಸ್ಟಡಿ, ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ ಕುಮಾರ ಪಾರ್ಕ್ನ ಅಧಿಕೃತ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಡುವೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ಶಿವಮೊಗ್ಗ ಪ್ರತಿನಿಧಿಗಳು ಹಾಗೂ ವಕೀಲರ ನಿಯೋಗವು ಮುಖ್ಯಮಂತ್ರಿಯವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮನವಿ ಸಲ್ಲಿಸಿತ್ತು. ಮನವಿಯಲ್ಲಿ ಪೀಠ ಸ್ಥಾಪನೆಯಾಗುವವರೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸುವಂತೆ ಕೋರಿತು. ಐತಿಹಾಸಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಶಿವಮೊಗ್ಗ ಜಿಲ್ಲೆಯು ಬೆಂಗಳೂರಿನೊಂದಿಗೆ ಉತ್ತಮ ಹಾಗೂ ಸುಗಮ ಸಾರಿಗೆಯ ಜೊತೆಗೆ ಸುಲಭ ಸಂಪರ್ಕವನ್ನು ಹೊಂದಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಶಿವಮೊಗ್ಗದಿಂದ ಕರಾವಳಿ ಭಾಗಕ್ಕೆ ಪ್ರಯಾಣಿಸಬೇಕಾದರೆ ಪಶ್ಚಿಮ ಘಟ್ಟಗಳ ಕಠಿಣ ಘಾಟಿ ರಸ್ತೆಗಳನ್ನು ದಾಟಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೇ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪನೆಯಾಗಬೇಕು ಹಾಗೂ ಬೆಂಗಳೂರಿನ ಪ್ರಧಾನ ಪೀಠದ ವ್ಯಾಪ್ತಿಯಲ್ಲೇ ಶಿವಮೊಗ್ಗ ಜಿಲ್ಲೆಯನ್ನು ಮುಂದುವರಿಸಬೇಕೆಂದು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದಾರೆ. ನಿಯೋಗದಲ್ಲಿ ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಪರಿಷತ್ ಸದಸ್ಯರಾದ ಧನರಾಜ್ ಸರ್ಜಿ, ಅರುಣ್ ಶಂಕರ್ ಮೂರ್ತಿ ಸೇರಿದಂತೆ ವಕೀಲರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ ಅವರ ಬೆಳಗಾವಿ ನಿವಾಸದ ಮೇಲೆ ಇಂದು ಮುಂಜಾನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿಯಾಗಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವೈ ಮಂಜುನಾಥ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದು ಅಲ್ಲಿ ರೇಸ್ಕೋರ್ಸ್ ರಸ್ತೆಯ ವಸತಿ ಸಮುಚ್ಚಯದಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಪುತ್ರ ಆಗಿರುವ ವೈ ಮಂಜುನಾಥ್ ವಿದೇಶಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿದ್ದರು. ಜೊತೆಗೆ ಇವರು ಬೆಳಗಾವಿ, ಬೆಂಗಳೂರು, ಮೈಸೂರು, ಅರಸೀಕೆರೆ, ಬಳ್ಳಾರಿ ಹಾಗೂ ಗೋವಾದಂತಹ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿರುವ ಬಗ್ಗೆ ದೂರು ದಾಖಲಾಗಿತ್ತು. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನಹರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹ ಸಚಿವರು ಸಾರ್ವಜನಿಕರನ್ನು ಹಾಗೂ ಮಾಧ್ಯಮಗಳ ಗಮನ ಸೆಳೆಯಲು ಆರ್ಎಸ್ಎಸ್ ವಿರುದ್ದ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ದ ಹೇಳಿಕೆಗಳನ್ನು ನೀಡುವುದರಲ್ಲೇ ತಲ್ಲೀನರಾಗಿರುವ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳಂ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಣೆದಾರರನ್ನು ಬಂಧಿಸಿದ್ದು ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ICAR ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ICAR ಭೇಟಿ ನೀಡಿದ್ದಾರೆ. ಈ ವೇಳೆ ತೋಟಗಾರಿಕೆ, ಸಂಶೋಧನೆ, ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ಧಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜೀನೋಮಿಕ್ಸ್ ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಯ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಹಾಗೂ ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನಾಚರಣೆ ಸಂಬಂಧ ನಗರದಲ್ಲಿ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜೇಶ್ವರ ದೇವಾಲಯ ಆವರಣದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಮಾದಕ ವಸ್ತು

0: ಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಾದಕ ವಸ್ತುಗಳ ಸೇವನೆಗೆ ಒಮ್ಮೆ ಒಳಗಾದರೆ ಅದರಿಂದ ಹೊರಬರುವುದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಉತ್ತಮ ಆರೋಗ್ಯ ಪಡೆಯುವ ಹಾಗೂ ಡ್ರಗ್ ಮುಕ್ತ ಮಂಡ್ಯ ಜಿಲ್ಲೆಯಾಗಿ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಯೋಜನೆಗಳ ಪ್ರಯೋಜನವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಸೂಚಿಸಿದ್ದಾರೆ. ಮುಂಗಾರು ಮಳೆ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೆಳೆ ವಿಮೆ ನೋಂದಣಿಯನ್ನು ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯ ರೈತರು ವಿಮಾ ವ್ಯಾಪ್ತಿಗೆ ಒಳಗಾಗುವಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಹತ್ತಿ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಗುಣಮಟ್ಟದ ಬೀಜ ವಿತರಣೆ, ಗುಚ್ಚ ಪ್ರಾತ್ಯಕ್ಷಿಕೆ, ಉತ್ಪಾದಕತೆ ಅಭಿಯಾನ ಹಾಗೂ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ರೈತರಿಗೆ ಅರಿವು ಮೂಡಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 27ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕರು, ಮೀನುಗಾರರು ಹಾಗೂ ಪ್ರವಾಸಿಗರಿಗೆ ಕೆಲ ನಿಬಂಧನೆಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಸೂಚಿಸಲಾಗಿದೆ. ನೀರು ಇರುವ ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಹೋಗದಂತೆ ಸಾರ್ವಜನಿಕರು, ಮುಖ್ಯವಾಗಿ ಮಕ್ಕಳು ಜಾಗೃತಿ ವಹಿಸುವುದು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ನದಿ ನೀರಿರುವ ಪ್ರದೇಶ ಮತ್ತು ಸಮುದ್ರಕ್ಕೆ ಇಳಿಯದಂತೆ ಕಟ್ಟೆಚ್ಚರ ವಹಿಸುವುದು, ಕೃಷಿಕರು ಮಳೆ ಸಿಡಿಲಿನಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಿಂದ ದೂರವಿರುವಂತೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಶಂಕಿತ ಭಯೋತ್ಪಾದಕ ಬಂಧನ ಖಚಿತಪಡಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಮನವಿ. ಬೆಳಗಾವಿ, ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ, ದಾಖಲೆಗಳ ಪರಿಶೀಲನೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಲಹೆ. ಹಾಗೂ ಕೇರಳಂನಲ್ಲಿ ಮಾದಕ ವಸ್ತುಗಳ ಜಾಲ ನಿಗ್ರಹಕ್ಕೆ ಆಪರೇಷನ್ ತೂಫಾನ್, ಸಹಕಾರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವೀರ ಬಬ್ರುವಾಹನ ಹರಿಕತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಶುಕ್ಲಾಂಭರಧರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ.

ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇ ವನಿಯವೇನ ವಧನ್ವಯಾನಾಂ ಆದ್ಯಸ್ಯನ ಗುಣೇರ್ವಗುಣಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ ಶ್ರೀಶೈಲೇಶ ದಯಾಭಾತ್ರಂ ವಿಭಕ್ತಿಯಾದ ಗುಣಾನ್ವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮುನ ಮಧ್ಯ

ಕೀರ್ತನ ಆರಂಭ ಕಾಲದಲ್ಲಿ ಮಾನವನಿಗೆ ಮೊದಲನೇ ದೇವರು ಯಾರು ಎಂದು ಪ್ರಶ್ನಿಸಿದಾಗ, ಹಲವಾರು ದೇವರುಗಳಲ್ಲಿರುವಾಗ ಮೊದಲು ಕೊನೆ ಅಂತ ಇಲ್ಲಿ ಲೆಕ್ಕ ಹಾಕಲು ಸಾಧ್ಯವೇ? ಅಂದರೆ ಹಿರಿಯರ ಆದೇಶವಾಗಿದೆ, ತಾಯಿ ತಂದೆಗಳಿಗಿಂತಲೂ ಮಿಗಿಲಾದ ದೇವರಿನಂತೆ. ಶಾಸ್ತ್ರವೂ ಸಹ ಹೇಳುತ್ತೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮೊದಲನೇ ಹೆಸರು ತಾಯಿ. ಎಳೆಯ ಮಗು ಕೂಡ ಮೊದಲೆತ್ತಿ ಬಾಯಿ ಬಿಟ್ಟು ಕರೆವುದು ಅಮ್ಮ ಅಂತಲೇ. ಅಪ್ಪ ಅನ್ನುವುದುಂಟು, ಸ್ವಲ್ಪ ನಿಧಾನ. ಯಾಕೆಂದರೆ ಅಪ್ಪ ಅನ್ನೋ ಜಾಗದಲ್ಲಿ ಅಯ್ಯಯ್ಯಪ್ಪ ಅನ್ನೋ ಶಬ್ದವೂ ಇದೆ. ಆದ್ದರಿಂದ ಅಮ್ಮ ಎಂಬ ಶಬ್ದ ಬಹು ಚಂದವಾದ ಶಬ್ದ. ಅಮ್ಮ ಎಂಬ ಈ ಶಬ್ದ ಎಲ್ಲಿಂದ ಬಂತು ಅಂತ ನಾವು ಪ್ರಶ್ನಿಸಿದಾಗ, ಈ ಜಗತ್ತಿಗೆ ಮೊದಲನೇ ಅಕ್ಷರ ಪ್ರಣವಾಕ್ಷರ, ಅದಕ್ಕೆ ಓಂಕಾರ. ಓಂಕಾರಕ್ಕೆ ಅಕಾರ ಉಕಾರ ಮಕಾರಗಳ ಒಂದು ಸೇರಣಿಗೆ ಇದೆ. ಆ ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಉತ್ಪನ್ನವಾದದ್ದೇ ಓಂಕಾರ. ಅಂದರೆ ಮೊದಲನೇ ಅಕ್ಷರ ಅಕಾರ, ಕೊನೆಯ ಅಕ್ಷರ ಮಕಾರ. ಈ ಮೊದಲು ಮತ್ತು ಕೊನೆಯ ಎರಡಕ್ಷರವನ್ನು ಸೇರಿಸಿ ನಮ್ಮ ಕನ್ನಡದ ಕವಿಗಳು ಅಮ್ಮ ಎಂದು ಕರೆದರು. ಕಾರಣ ಏನು ಅಂದರೆ, ಆದಿಯೂ ಅವಳೇ, ಅಂತ್ಯವೂ ಅವಳೇ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿಯೂ ಅವಳೇ. ಈ ತನುವಿನಿಂದ ಪ್ರಾಣ ಅಸವಳಿದು ಹೋದಾಗ ಜಗವೆಲ್ಲ ಇದನ್ನು ಹೆಣ ಎಂದು ದೂರೀಕರಿಸಿದಾಗ, ಬಾ ಮಗನೇ ಎಂದು ಕರೆದು ತನ್ನ ಒಡಲನ್ನು ಬಗೆದು ಒಡಲೊಳಗೆ ಅಡಗಿಸಿಕೊಳ್ಳುವ ಭೂತಾಯಿಯೂ ಅವಳೇ. ಅಂದ ಮೇಲೆ ಆ ತಾಯಿಗಿಂತಲೂ ಮಿಗಿಲಾದ ದೇವರುಂಟೆ. ಮಾರ್ಗದರ್ಶಕನಾಗಿ ಜಗತ್ತಿಗೆ ಮಾನವನಾಗಿ ಬರಲು ಕಾರಣಭೂತನಾಗಿರುವ ತಂದೆಯ ವಿಚಾರವನ್ನು ಸಹ ಎಷ್ಟು ಕೊಂಡಾಡಿದರೂ ಸಾಲದು. ಅದಕ್ಕಾಗಿ ಹಿರಿಯ ಕವಿ ಒಬ್ಬರು ನಿರೂಪಣೆಯನ್ನು ಮಾಡುತ್ತಾರೆ, ಜನನಿ

ಯಾವ ಪುಣ್ಯಾತ್ಮನು ತಾಯಿ ತಂದೆಗಳ ಸೇವೆಯನ್ನು ಮಾಡಿದನೋ ಆತನು ಸಕಲ ದೇವರ ಕಡೆಗಿಂತಲೂ ಪೂಜಿತನಾಗುತ್ತಾನೆ. ಅಂಥವರ ಚರಿತ್ರೆಯನ್ನು ಹೇಳುವುದು ಕೇಳುವುದು ಇದು ಮೇಲ್ಮೆ ತರವೇ ಸರಿ. ಈ ತಾಯಿ ತಂದೆಗಳ ಸೇವೆಯಲ್ಲಿ ಮಾಡಿದ ಅಗ್ರಗಣ್ಯರಲ್ಲಿ ಒಬ್ಬರೆನಿಸಿದ ಮಹಾನುಭಾವನಾದ ವೀರ ಬಬ್ರುವಾಹನ ಚರಿತ್ರೆಯನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳುವುದು ಬಹಳ ಅತ್ಯಗತ್ಯ. ತಾಯಿ ತಂದೆಗಳ ತಾಯಿಯ ಮೇಲಿನ ಮಮತೆಯಿಂದಾಗಿ ವೀರಾಗ್ರಣಿಯಾಗಿ ಮೆರೆದ ಆ ಬಬ್ರುವಾಹನ ಚರಿತ್ರೆ ಎಷ್ಟು ಪುಣ್ಯತಮವೋ ಕೇಳಲು ಅಷ್ಟೇ ಅಪ್ಯಾಯಮಾನವೂ ಮತ್ತು ದೈವಿಕವೂ ಆಗಿದೆ ಎಂದ ಮೇಲೆ ಅದರ ಪ್ರಾರಂಭವನ್ನ ಹಿರಿಯರು ಈ ರೀತಿ

ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರಾಗಿರ್ತಕ್ಕಂಥ ಪಾಂಡವರು. ಪಾಂಡವರು ಎಂದೊಡನೆ ಬಹುಜನಗಳಿಗೆ ಅವರ ಹೆಸರಿನ ಪರಿಚಯ. ಸಣ್ಣ ಸಣ್ಣ ಮಕ್ಕಳನ್ನೂ ಸಹ ಪಾಂಡವರ ಹೆಸರನ್ನು ಹೇಳಪ್ಪ ಅಂದ್ರೆ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಹೇಳಿಬಿಡ್ತಾರೆ. ಇವರ ದಾಯಾದಿಗಳಿದ್ರು 101 ಜನ ಕೌರವರು. ಅವರ ಹೆಸರು ದೊಡ್ಡ ದೊಡ್ಡವರಿಗೆ ಗೊತ್ತಿಲ್ಲ. ದುರ್ಯೋಧನ, ದುಶಾಸನ, ದುರ್ಮುಖ, ದುರ್ಜಯ, ದುರ್ಬಾಹು ಅಂತ ಬರೀ ದುರು ದುರು ದುರು ಅನ್ನೋ ಹೆಸರೇ ಹೆಚ್ಚಾಗಿದೆ. ಅಲ್ಲ, ಹೆಸರನ್ನು ಇಡುವಾಗಲೂ ದೊಡ್ಡವರು ಆಲೋಚನೆ ಮಾಡಿ ಹೆಸರಿಡ್ತಾರೆ. ಮಕ್ಕಳಿಗೆ ಈ ಹೆಸರನ್ನು ಇಡುವುದರಿಂದಾಗಿ ಆ ಮಕ್ಕಳನ್ನು ಕರೆಯುವ ನೆಪದಿಂದಲಾದರೂ ದೇವರ ಸ್ಮರಣೆ ಇವರ ನಾಲಿಗೆಯಲ್ಲಿ ಬರಲಿ. ಕಾಫಿ ಕುಡಿಬೇಕಾಯ್ತು, ನಾರಾಯಣ ಒಂದು ಲೋಟ ಕಾಫಿ ತಗೋಬಾರೋ ಅಂದ್ರೆ ಆ ಕಾಫಿಯ ನೆಪದಿಂದಲಾದರೂ ನಾರಾಯಣ ಅಂದ್ರಲ್ಲ. ಪೇಪರ್ ಓದಬೇಕಾಯ್ತು, ಪರಮೇಶ್ವರ ಪೇಪರ್ ಎಲ್ಲೋ ಅಂದಾಗ ಆ ಪೇಪರಿನ ನೆಪದಿಂದಲಾದರೂ ಪರಮೇಶ್ವರ ಅಂದ್ರಲ್ಲ. ಹಿರಿಯರು ಅಷ್ಟಿಲ್ಲದೆ ದೇವರ ಹೆಸರು ಇಡ್ತಾರೆಯೇ. ಬಹುಜನ ಆ ಹೆಸರನ್ನು ಚಿಕ್ಕದ್ ಮಾಡ್ಕೊಳ್ತಾರೆ. ನಾರಾಯಣ ಅಂತಿದ್ರೆ ನಾ ಅಣಿ ಅಂತ ಮಾಡ್ತಾರೆ, ಪರಮೇಶ್ವರ ಅಂತಿದ್ರೆ ಪರಿ ಅಂತಾರೆ. ಅಲ್ಲ, ಗಂಡಸರ ಹೆಸರು ಹಾಗಿದ್ರು ಹೆಣ್ಣು ಮಕ್ಕಳ ಹೆಸರು ಚಿಕ್ಕದ್ ಮಾಡ್ತಾರಲ್ರಿ. ಪಾರ್ವತಿ ಅಂತಿದ್ರೆ ಪಾತಿ ಅಂತ ಮಾಡ್ತಾರೆ, ಸರಸ್ವತಿ ಅಂತಿದ್ರೆ ಸಾತಿ ಅಂತ ಮಾಡ್ತಾರೆ, ಅಕಸ್ಮಾತ್ ಕೋಮಲವತಿ ಅಂತಿದ್ರೆ ಎಷ್ಟು ಕಷ್ಟವಾಗುತ್ತೆ. ಅಲ್ಲ, ಯಾರು ಹಾಗೆ ಇಟ್ಕೊಳ್ಳಲ್ಲ, ಒಂದು ವೇಳೆ ಇಟ್ಕೊಂಡ್ರೆ ಬಹಳ ತೊಂದರೆಯಾಗುತ್ತೆ. ಹಾಗಾದ್ರೆ ಏನ್ರಿ ಅಂದ್ರೆ, ಅದಮಿಳ ಎಂಬುವನು ತನ್ನ ಅವಸಾನ ಕಾಲದಲ್ಲಿ ನಾರಾಯಣ ಎಂಬ ಮಗನನ್ನು ಸ್ಮರಣೆ ಮಾಡಿ ನಾರಾಯಣದ ಮಾತ್ರಕ್ಕೆ ಮುಕ್ತಿ ಪ್ರಾಪ್ತವಾಯಿತು ಎಂದರೆ, ಮಕ್ಕಳನ್ನು ಕರೆಯುವ ನೆಪದಲ್ಲಿ ನೀವೆಲ್ಲರೂ ನಾರಾಯಣ ಗೋವಿಂದ ಶಿವಶಿವ ಎಂದರೆ ಎಷ್ಟು ಪುಣ್ಯವೂ ಸರಿ. ಇಲ್ಲಿ ಆ ಹರಿಯ ಒಲುಮೆಗೆ ಪಾತ್ರರಾಗಿರುವ ಪಾಂಡವರು ಹಸ್ತಿನಾಪುರದ ಸಾಮ್ರಾಜ್ಯಾಭಿಷಿಕ್ತರಾಗಿದ್ದಾರೆ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲುಮೆಯಿಂದ. ಧರ್ಮಜನ ಸಿಂಹಾಸನಾರೂಢನಾಗಿರುವಾಗ ಅನೇಕ ಜನ ಹಿರಿಯರು ವೇದವ್ಯಾಸರೇ ಮೊದಲಾದ ಮಹರ್ಷಿಗಳು ಆಗಮಿಸಿ ಬಂದು, ಧರ್ಮಜ, ಯುದ್ಧಾನಂತರದಲ್ಲಿ ರಾಜ್ಯವನ್ನು ಗಳಿಸಿದ ಪ್ರತಿಯೊಬ್ಬ ಅರಸರೂ ಸಹ ಆಚರಿಸಲೇಬೇಕಾದ ಒಂದು ಯಾಗವಿದೆ, ಅದಕ್ಕೆ ಅಶ್ವಮೇಧ ಎಂದು ಹೆಸರು, ನೀನದನ್ನು ಆಚರಿಸಿ ಪುಣ್ಯಕ್ಕೆ ಭಾಗಿಯಾಗಬೇಕು ಎಂದಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ವೇದವ್ಯಾಸರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಗುರುಗಳೇ, ಆ ಮಹತ್ತರವಾದ ಯಾಗವನ್ನು ಮಾಡಲು ನಾನು ಸಮರ್ಥನೆ. ವೇದವ್ಯಾಸರನ್ನ ಕರೆಯ, ಹರಿವಲಿಮೆಗೆ ಪಡೆದವರಾರೂ ಸಾಮಾನ್ಯವಲ್ಲ. ಅವನ ಚಿತ್ತಕ್ಕೆ ಒಳಗಾದ ನೀವು ಸರ್ವದಾ ಜಯ ಮತ್ತು ಪ್ರಗತಿ ಪಥದಲ್ಲಿ ಮುನ್ನಡೆವರೇ ವಿನಃ ಹಿಂದುಳಿವರಲ್ಲ. ಆದ್ದರಿಂದ ತಮ್ಮಂದಿರ ಸಹಕಾರವನ್ನು ಪಡೆದು ಯಾಗ ಪ್ರಾರಂಭಿಸು ಎಂದಾಗ ಭೀಮದೇವ ಮತ್ತು ಅರ್ಜುನ ಇವರಗಳ ಸಹಕಾರದಿಂದ, ಘಟೋದ್ಗದರೇ ಮೊದಲಾದ ವೃಷಕೇತುಗಳಿಂದ ಸಹಕಾರದಿಂದ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಅದ್ಭುತವಾದ ತುರಗವನ್ನು ತರಿಸಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿ ಹಿರಿಯರಾಗಿರ್ತಕ್ಕಂಥ ವೇದವ್ಯಾಸರ ಸಮ್ಮುಖದಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ಧರ್ಮರಾಜ ಯಾಗ ಮಂದಿರವನ್ನು ನಿರ್ಮಾಣ ಮಾಡಿದ್ದಾನೆ. ಸಪತ್ನಿ ಸಮೇತನಾಗಿ ಕಂಕಣಬದ್ಧನಾಗಿ ತಾನು ಆ ಯಾಗ ಮಂದಿರದಲ್ಲಿ ಕುಳಿತಿದ್ದರೆ ಆ ವಿಪ್ರರು ಋತ್ವಿಕರು ವೇದ ಘೋಷಗಳನ್ನು ಮಾಡುತ್ತಿದ್ದಾರಂತೆ. ಓಮನಂತ ಜ್ಞಾನ ನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪಂ ವಾಂಗ್ಮನಶ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪಾಃ ವಿದ್ಯುದಗ್ನಿ ಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿ ಪದರ ಸ್ತುಶಂಭುಃ ಓಂ ಶಾಂತಿಃ ಶಾಂತಿಃ ಶಾಂತಿಃ ಅಗ್ನಯೇ ಸ್ವಾಹ ಅಗ್ನಯೇ ತನ್ನವಮ ವರುಣಯೇ ಸ್ವಾಹ ವರುಣಯೇ ತನ್ನವಮ. ಕೊಪ್ಪರಿಕೆ ಕೊಪ್ಪರಿಕೆ ಗಟ್ಟಲೆ ತುಪ್ಪವನ್ನು ಸುರಿಯುತ್ತಿದ್ದರೆ ಆ ಧಗ ಧಗನ ಉರಿವ ಧೂಮರಾಶಿಯು ನಭೋಮಂಡಲವನ್ನಡರಿ ಎಲ್ಲರ ಮನದಲ್ಲಿ ಮೂಡಿರಬಹುದಾದ ಕಲ್ಮಶಗಳನ್ನು ಹೋಗಲಾಡಿ ಸ್ವಚ್ಛತೆಯನ್ನು ಮೂಡುತ್ತಿದೆಯೋ ಎನ್ನುವಂತಿದೆ. ಯಾಗ ಮಂದಿರದಲ್ಲಿ ತರಿಸಿದರೂ ಆ ತುರಗವನ್ನ, ಅದರ ಫಣೆಯೊಳಗೆ ಬರೆಸಿದರೂ ಬಂಗಾರದ ಫಲಕವಿಟ್ಟು ಅದರಲ್ಲಿ ಈ ರೀತಿ ಬರೆದರಂತೆ, ಇಂದು ಕುಲದಗ್ಗಳೆಯ ಪಾಂಡವ ಸುಧಾಪಾಲ ನಂದನ ಯುಧಿಷ್ಠಿರ ನರೇಂದ್ರನ ಪಾಂಡುವ ಸುಧಾಪಾಲ ನಂದನ ಯುಧಿಷ್ಠಿರ ನರೇಂದ್ರನ ಅದ್ವರಹಯಮಿದಂ ಇಂದು ಕುಲದಗ್ಗಳೆಯ ಧರ್ಮಜನ ಗೈವ ಯಾಗದ ಅದ್ವರಮಿದು ಧರೆಯೊಳಗೆ ಧೀರರಾರಾದರಿರ್ದೊಡೆ ತುರಗವಂ ಕಟ್ಟಿ ಸಡಸಲಹುದು ಅಲ್ಲದಿರ್ದೊಡೆ ಶರಣೆಂದು ಮಣಿದು ಕಾಣಿಕೆ ನೀಯುವುದು ಇತಿ ಧರ್ಮಜ ಎಂಬ ಲಲಾಟ ಫಲಕವನ್ನ ಆ ತುರಗಕ್ಕೆ ಕಟ್ಟಿ ದಶನಾಮದಿಂದ ಬೆರೆವ ಅರ್ಜುನನನ್ನು ಕಳುಹಿಸುತ್ತಿದ್ದಾರೆ. ಅರ್ಜುನನ ಭಕ್ತ ಹೆಸರು ಅರ್ಜುನ, ಫಲ್ಗುಣ.

ಪಾರ್ಥ ಕಿರೀಟಿ ಶ್ವೇತವಾಹನ ಭೀಭತ್ಸು ವಿಜಯ ಸವ್ಯಸಾಚಿ ಧನಂಜಯ ಕೃಷ್ಣ ಎಂಬತಕ್ಕಂತಹ ದಶನಾಮ. ಈ ದಶನಾಮದಿಂದ ಮೆರವ ಅರ್ಜುನನು ಕುದುರೆಯನ್ನು ತೆಗೆದುಕೊಂಡಿದ್ದು ಹೊರಟಿದ್ದಾನೆ. ದೇಶ ದೇಶಗಳನ್ನೆಲ್ಲ ಸುತ್ತಾಡುತ್ತಾ ಹೊರಟಿದ್ದಾನೆ. ಸೈನ್ಯ ಅನುಸಾಲ್ವ, ಸಾತ್ವಿಕಿ, ಪ್ರದ್ಯುಮ್ನ, ಕೃತವರ್ಮ, ಯೌವನಾಶ್ವ, ಅತಿಬಲ, ವೃಷಕೇತು, ಇನ್ನೂ ಅನೇಕಾನೇಕ ಜನ ವೀರರನ್ನೆಲ್ಲರನ್ನು ಕರೆದುಕೊಂಡಿದ್ದೆ. ಮಹಾನುಭಾವನಾದ ಪಾರ್ಥ ಕುದುರೆಯನ್ನು ಮುಂದಿಟ್ಟುಕೊಂಡು ಹೊರಟಿದ್ದಾನೆ. ಕುದುರೆ ಹೊರಟಿದೆ. ಹರಿಯ

0: ಪಾರ್ಥನು ಕುದುರೆ ಸಹಿತ ಹೊರಟಿದ್ದಾನೆ. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಗ ಸೌರಾಷ್ಟ್ರ ಗುರುಜರ ಪರ್ವದೇಶಗಳೇ ಮೊದಲಾದ ಚಪ್ಪನ್ನಾರ ದೇಶ. ಪೂರ್ವದಲ್ಲಿತ್ತು, ಈಗ ಅಖಂಡ ಭಾರತ ಒಂದೇ. ಇದು ಹೀಗೆ ಒಮ್ಮೆಗೆ ಹೇಳಬೇಕಾದ್ರೆ ಅಭ್ಯಾಸ ಬೇಕು. ಮಕ್ಕಳು ಮಗ್ಗೆ ಓದೋದು ಹಾಗೆ, ಮನೆಯಲ್ಲಿ ಓದುವಾಗ ಎಂಟು ಅಂತಿರ್ತಾರೆ. ಅವರ ತಾಯಿ ದೋಸೆ ಚೊಯ್ ಅಂದಾಗ ಎಂಟು ಅಂತಿರ್ತಾನೆ. ಉಪಾಧ್ಯಾಯರು ಪಾಠಶಾಲೆಯಲ್ಲಿ ಎಂಟು ನಾಲ್ಕು ಎಷ್ಟು ಅಂದ್ರೆ ಎಂಟು ಹದಿನಾರು. ಅದು ಅಭ್ಯಾಸ ಬಲ ಅನ್ನುವಂತೆ ಕೀರ್ತನಕಾರರಿಗೆ ಇದೊಂದು ಅಭ್ಯಾಸ. ಊರುಗಳ ಹೆಸರನ್ನು ಹೇಳುವಾಗ ಹೀಗೆ ಸಾಗುತ್ತಿದೆ: ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಗ ಸೌರಾಷ್ಟ್ರ ಗುರುಜರ ಪರ್ಪರ್ವಿದರ್ಭ ದೇಶಗಳೇ ಮೊದಲಾದ ದೇಶ. ಎಲ್ಲೆಲ್ಲಿಯೂ ಪಾರ್ಥನಿಗೆ ಜಯ, ವಿಜಯರಿಗೆ ಜಯವಲ್ಲದೆ ಸೋಲೆಂಬುದನ್ನೇ ಕಾಣದೆ ಎಲ್ಲೆಲ್ಲಿಯೂ ತಾನು ಜಯವನ್ನೇ ಗಳಿಸಿ ಬರುತ್ತಿರುವ ಅರ್ಜುನನ ತೊರಗ ಬರುತ್ತ ಬರುತ್ತಾ ಎಲ್ಲಿಗೆ ಬಂದಿದೆ ಎಂದರೆ ವೇದಿಪ್ಯಮಾನವಾಗಿ ಬೆಳೆಯುತ್ತಿರುವ ಮಣಿಪುರದ ದ್ವಾರಬಾಗಿಲಿಗೆ ಬಂದಿದೆ. ಮಣಿಪುರದ ದ್ವಾರ ಬಾಗಿಲನ್ನು ಕಂಡೊಡನೆಯೇ ಪಾರ್ಥ ಕೇಳಿದ ಹಂಸಧ್ವಜ, ಯಾವುದೇ ನಗರಿ ರನ್ನ ಕಲಿಶಗಳಿಂದ ಕಂಗೊಳಿಸುತ್ತಿದೆ, ಆರ ಪಣೆಯೊಳಗೆ ನೋಡಿದರೂ ನಾಮಾಕ್ಷದ ಗಂಧ ತಿರಕಗಳು ಮೆರೆಯುತ್ತಿದೆ, ಯಾರ ಮುಖವನ್ನು ಕಂಡರೂ ಪ್ರಸನ್ನ ವದನತೆಯಿಂದ ನಗು ನಗುತ್ತಿದೆ, ಸಂತೋಷ ಸಾಗರವೇ ತುಂಬಿ ತುಳುಕಾಡಬಹುದಾದ ಈ ನಗರ ಯಾರದು? ಹಂಸಧ್ವಜ ಕರಗಳನ್ನು ಜೋಡಿಸಿ ಭಿನ್ನವಿಸಿದ, ಒಡೆಯ ಪಾರ್ಥರಾಜ
1: ಕರವರಿದನ ಮಣಿಪುರ ಎನ್ನುತ್ತಾ ಕರವರು ಇದನ

ಸ್ವಾಮಿ, ಇದನ್ನ ಮಣಿಪುರ ಎಂದು ಕರೆಯುತ್ತಾರೆ. ಈ ಮಣಿಪುರಕ್ಕೆ ಒಡೆಯ ಎಂದರೆ ಬೊಬ್ರು ವಾಹನ. ಈತ ಮಹಾಪರಾಕ್ರಮಿ ಸ್ವಾಮಿ. ಆ ಪರಾಕ್ರಮಕ್ಕೆ ಬೆದರಿದ ನಾವುಗಳೆಲ್ಲರೂ ಪ್ರತಿ ದಿವಸ ಸಾವಿರಾರು ಗಟ್ಟಲೆ ರತ್ನ ಮುತ್ತುಗಳು ತುಂಬಿದ ಬಂಡಿ ಬಂಡಿಗಳನ್ನು ತಂದು ಕಪ್ಪ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದೇವೆ. ಸ್ವಾಮಿ, ಈತನ ಹೆಸರು ಬೊಬ್ರು ವಾಹನ ಎಂದಿದ್ದರೂ ಲೋಕ ಈತನನ್ನು ವೀರ ಬೊಬ್ರು ವಾಹನ ಎಂದು ಕರೆಯುತ್ತೆ ಸ್ವಾಮಿ. ಮತ್ತೊಬ್ಬರನ್ನು ಹೊಗಳುತ್ತಿರುವಾಗ ಇನ್ನೊಬ್ಬರಿಗೆ ಸಾಮಾನ್ಯವಾಗಿ ಮತ್ಸರ ಹುಟ್ಟುವುದು ಸಹಜ. ತ್ರಿಲೋಕ ವೀರನಾದ ಪಾರ್ಥನಿಗೆ ಸಿಟ್ಟಾಯಿತು. ಸಾ ಕುಮಾರ ಹಂಸಧ್ವಜ, ಸಾಮಾನ್ಯ ಮಣಿಪುರವೆಂತೆಂಬ ಈ ಸಣ್ಣ ರಾಜ್ಯಕ್ಕೆ ಒಡೆಯನಾದ ಬೊಬ್ರು ವಾಹನನನ್ನು ನನ್ನೆದುರಿಗೆ ಕೊಂಡಾಡುತ್ತಿರುವೆಯ. ತ್ರಿಭುವನ ಮಲ್ಲನಾದ ನನ್ನೆದುರಿನಲ್ಲಿ ಈ ಸಾಮಾನ್ಯ ಕ್ಷುಲ್ಲಕ ಏನು ಮಾಡಬಲ್ಲ? ಸ್ವಾಮಿ, ಹಾಗಂದರಲ್ಲ, ನೋಡಬೇಕು ಏನಾಗುತ್ತೋ ಅನ್ನುವಾಗ ಕುದುರೆಯು ನಗರದೊಳಗಡೆ ಪ್ರವೇಶ ಮಾಡಿದ ಕೂಡಲೇ ಸೇವಕರಿಬ್ಬರು ಕಂಡರೂ ಓಡೋಡಿ ಬಂದು ಒಬ್ಬ ಸೇವಕ ಹಿಡಿದ, ಅದರ ಹಣೆಯ ಮೇಲಿರುವುದನ್ನು ಓದಿದ, ಇನ್ನೊಬ್ಬರನ್ನು ಕರೆದ, ಓಹೋನ ಇದರ ಹಣೆ ಮೇಲೆ ಏನು ಬರೆದಿದೆ? ಈ ವಿಚಾರವನ್ನ ನಾನು ನಮ್ಮ ಒಡೆಯನಾದ ಬೊಬ್ರು ವಾಹನಿಗೆ ತಿಳಿಸಿ ಬರ್ತೇನೆ, ಅದು ಪರಿಗಿತ್ತರು ಈ ತುರಗವನ್ನು ಗಟ್ಟಿಯಾಗಿ ಹಿಡಿದಿರು ಎಂಬುದಾಗಿ ಒಪ್ಪಿಸಿ ದಡ ದಡ ದಡ ದಡದಲ್ಲಿ ಓಡಿ ತಾನು ಅರಮನೆ ಒಳಗಡೆಗೆ ಬರುತ್ತಿದ್ದಾನೆ. ಬೊಬ್ರು ವಾಹನನ ಒಡ್ಡೋಲಗ ತುಂಬಿ ತುಳುಕಾಡುವ ಸಭೆ, ಹೊಳೆವ ನಕ್ಷತ್ರಗಳ ಮಧ್ಯದಲ್ಲಿ ಪ್ರಜ್ವಲಿಪ ಚಂದ್ರನಂತೆ ವಿಶಾಲ ಹೃದಯವುದನಾಗಿ, ನಡುನೆತ್ತಿಯಲ್ಲಿ ತಿದ್ದಿದ ತಿಲಕವನಿಟ್ಟವನಾಗಿ, ನಗು ನಗುತ ಹಿರಿಯರಿಗೆ ಕರಗಳನ್ನು ಜೋಡಿಸಿ ಎರಗುತಿಹನೋ ಎಂತೆಂಬ ರೀತಿಯಲ್ಲಿ ಮೆರೆಯುವ ಬೊಬ್ರು ವಾಹನ ಸಭಾ ಮಧ್ಯದಲ್ಲಿ ನಿಂತಿರುವಾಗ ಓಡಿ ಬಂದ ಸೇವಕ ಓಡಿ ಬಂದು ನಮಸ್ಕಾರವನ್ನು ಮಾಡಿದ. ಒಡೆಯ, ಏನು ಸೇವಕ?

ಒಡೆಯ ಒಂದು ಕುದುರೆ ಬಂದಿದೆ, ಅದರ ಹಣೆಯ ಮೇಲೆ ಬಂಗಾರದ ಫಲಕವಿದೆ, ಅದರ ಹಿಂದೆಗಡೆ ಅಪಾರವಾದ ಸೈನ್ಯವಿದೆ. ಅದನ್ನು ಕಂಡು ಬೆರಗಾಗಿ ತಮ್ಮಲ್ಲಿ ಭಿನ್ನವಿಸಲು ಬಂದೆ. ಅದರ ಪಣೆಯಲ್ಲಿ ಏನು ಬರೆದಿದೆ, ಹಿರಿಯರಾದ ತಮಗರಿವಿಲ್ಲದ ರೀತಿಯಲ್ಲಿ ಏನಿದೆ ಸ್ವಾಮಿ, ತಾವೇ ತಿಳಿಯಬೇಕು. ಸಭಾಮಧ್ಯದ ವೀರ ಯೋಧನೋರ್ವನು ಬಂದು ಆ ಕುದುರೆಯ ಹಣೆಯ ಮೇಲೆ ಬರೆದಿರುವುದನ್ನು ಬಂದು ಬೊಬ್ರವಾಹನ ಬೆಳೆಗೆ ಭಿನ್ನವಿಸುತ್ತಿದ್ದಾನೆ. ಒಡೆಯ, ಅದರ ಹಣೆಯೊಳಗೆ ಹೀಗೆ ಬರೆದಿದೆ, ಇಂದು ಕುಲ ರಗ್ಗಳೆಯ ಧರ್ಮಜನ ಗೈವ ಯಾಗದ ಅಧ್ವರಮಿದು, ಧರೆಯೊಳಗೆ ಧೀರರಾರಾದ ನಿರ್ದೊಡೆ ತುರಗವಂ ಕಟ್ಟಿ ಸೆಣಸಲಹುದು, ಅಲ್ಲದಿರ್ದೊಡೆ ಶರಣೆಂದು ಮಣಿದು ಕಾಣಿಕೆಯೇ ನೀಯುವುದು. ಬೊಬ್ರವಾಹನ ನಕ್ಕ. ಧೀರರಾರಾದ ನಿರ್ದೊಡೆ, ಈ ಪ್ರಶ್ನೆಯು ಬಹು ವಿಚಿತ್ರವಾಗಿದೆ. ಸಭಿಕರೇ, ಈಗೇನು ಮಾಡುವುದು, ದಯಮಾಡಿ ಅಪ್ಪಣೆಯನ್ನು ಕೊಡಿಸಿ. ಸಭಾಮಧ್ಯದಿಂದ ಒಬ್ಬ ಹಿರಿಯನೆದ್ದ, ಒಡೆಯ, ಲೋಕದಲ್ಲಿ ಸತ್ಯಕ್ಕೆ ಮತ್ತು ತತ್ವಕ್ಕೆ ನಿಜಗುಣಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕೇ ವಿನಃ ಅಹಂಕಾರಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡುವುದು ಧರ್ಮವಲ್ಲವಾದ್ದರಿಂದ ಕುದುರೆಯನ್ನು ಕಟ್ಟಾಕಿ ಯುದ್ಧ. ಅಯ್ಯ ಹಿರಿಯರೇ, ತಾವೇನಪ್ಪಣೆಯನ್ನು ಕೊಡಿಸುವಿರಿ. ಮತ್ತೊಬ್ಬ ಹಿರಿಯರೆದ್ದು ಹೇಳುತ್ತಿದ್ದಾರೆ, ಬೊಬ್ರವಾಹರ ಮಹಾರಾಜ, ಯಾವಾಗಲೂ ರಾಜಧರ್ಮ ಸಾರುತ್ತೆ, ನ್ಯಾಯಕ್ಕೆ ನ್ಯಾಯ, ಧರ್ಮಕ್ಕೆ ಧರ್ಮ, ಯುದ್ಧ ಎಂದು ಕೇಳಿದವರಿಗೆ ಯುದ್ಧವಾದ್ದರಿಂದ ಸಾರಬೇಕು ಕುದುರೆಯನ್ನು ಕಟ್ಟಿ ಯುದ್ಧ. ಮಹಾಮಂತ್ರಿ ಸುಬುದ್ಧಿ, ತಾವೇನಪ್ಪಳೆ ಕೊಡಿಸುವಿರಿ. ಹಿರಿಯನಾದ ಸುಬುದ್ಧಿ ಎಂದು ಹೇಳುತ್ತಿದ್ದಾನೆ, ಒಡೆಯ, ಬಂದಿರುವ ಆತನನ್ನು ನಾವು ಹೋದರೆ ಹೋಗಲಿ, ಯಾಗದ ಕುದುರೆ ಎಂದು ಬಿಟ್ಟರೆ ಅಲ್ಲಿರುವ ಜನರು ಆಡಿಕೊಳ್ಳುತ್ತಾರೆ, ಈ ನಾಡಾಳುವ ದೊರೆ ಹೇಡಿ ಎಂದು, ಹೇಡಿ ಎಂದು ನಮ್ಮನ್ನು ಆಡಿಕೊಂಡರೆ ಆಡಿಕೊಳ್ಳಲಿ ಎಂದು ಬಿಡುವುದಾದರೆ ಮತ್ತೊಬ್ಬ ನನ್ನಬಹುದು, ಈ ರಾಜನನ್ನು ಹೆತ್ತ ತಂದೆ ತಾಯಿಗಳು ಇನ್ನೆಂಥ ನಿರ್ಭಾಗ್ಯರು ಎಂದು. ಒಡೆಯ, ನಾಡಿನ ಧರ್ಮದ ಹಿರಿಯರ ಎಲ್ಲರ ನೀತಿ ಸಂರಕ್ಷಣಾರ್ಥವಾಗಿ ತುರಗವನ್ನು ಕಟ್ಟಾಕಿ ಯುದ್ಧ. ಮಹಾರಾಜ ಪಕ್ಕದಲ್ಲಿ ತಿರುಗಿದ ದ್ವಾರಪಾಲಕ, ಸೇವಕ, ಹೋಗು ಕುದುರೆಯನ್ನು ಕಟ್ಟಾಕಿ ಯುದ್ಧವನ್ನು ಸಾರು. ಆ ಸೇವಕ ಆನಂದದಿಂದ ಉತ್ಸಾಹದಿಂದ ಬೊಬ್ರವಾಹನ ಮಹಾರಾಜನಿಗೆ ಜಯವಾಗಲಿ. ಬೊಬ್ರವಾಹನ ಕೇಳಿದ, ಅಯ್ಯಾ ಈ ಉತ್ಸಾಹಕ್ಕೆ ಕಾರಣವೇನು? ಒಡೆಯ, ಭಂಡನೋರ್ವನು ಬಂದು ಲೋಕದಲ್ಲಿ ಪ್ರಚಂಡ ತಾನೆಂದು ಸಾರುವಾಗ ನಿನ್ನ ಅನ್ನವನ್ನು ಉಂಡು ಬೆಳೆದಿರುವ ಮಾಂಸಖಂಡಗಳನ್ನು ಹೊತ್ತ ಈ ಭಂಡ, ಪ್ರಚಂಡನಾಗಿರುವ ನಿನ್ನನ್ನು ಭಂಡನೆಂದೆನಿಸಿ ಷಂಡನೋರ್ವನನ್ನು ಪ್ರಚಂಡ ಎನ್ನುವುದಕ್ಕಿಂತಲೂ ಬಂದಿರುವ ಭಂಡರ ರುಂಡ ಮುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರವು ರಂಡೆ ದೇವತೆಗಳಿಗೆ ರಕ್ತ ನೌತನವನ್ನು ಮಾಡಿಸುವ ಕಾಲ, ಎಲ್ಲಿ ನೀನು ಯುದ್ಧ ಎಲ್ಲಿ ಎಂದು ತಪ್ಪಿಸುವೆಯೋ ಎಂದು ನಾನು ಭಯದಿಂದ ಕಾದಿದ್ದೆ. ಯುದ್ಧವೆಂದೊಡನೆ ಹಬ್ಬದೂಟವನ್ನು ಮಾಡಿದಂತಾಯಿತು. ಬರುವ ಆ ಶತ್ರುಗಳ ಎದೆಯ ಮೇಲೆ ಇರಿದ ಕಠಾರಿಯಿಂದ ಈ ಮಣಿಪುರದವರು ವೀರರು ಎಂದು ಸಾರಿ ಕಳುಹಿಸುವ ಕಾಲ, ಯುದ್ಧ ಸಾರಿ ದಡ ದಡ ದಡ ದಡನು. ಮಹಾರಾಜ ಹೇಳಿದ, ಮಂತ್ರಿಗಳೇ, ಸೇನಾಧಿಪತಿಗಳೇ, ಇಂದಿನ ರಾತ್ರಿ ಮಂತ್ರಾಲೋಚನ ಸಭೆಯನ್ನು ಮಾಡೋಣ ಎಂಬುದಾಗಿ ತಾನು ಮಂತ್ರಾಲೋಚನ ಸಭೆಯಲ್ಲಿ ಕುಳಿತಿರುವಾಗ ಸೇವಕಿ ಒಬ್ಬಳು ಓಡೋಡಿ ಬರುತ್ತಿದ್ದಾಳಂತೆ. ಎಲ್ಲಿಗೆ? ಅಂತಃಪುರದೊಳಗಡೆ ಪೂಜಾ ಮಂದಿರದಲ್ಲಿ ಕುಳಿತಿದ್ದಾಳೆ ತಾಯಿ ಚಿತ್ರಾಂಗದೆ, ಬೊಬ್ರವಾಹನ ಮಹಾರಾಜನ ಮಾತೆ. ಸೇವಕಿ ಬಂದ, ಅಮ್ಮ ಅಮ್ಮ. ಈ ತಾಯಿ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪೂಜೆಯನ್ನು ಮುಗಿಸಿ ಕಣ್ತೆರೆದು ತಿರುಗಿ, ಸೇವಕಿ, ನೀನು ಬಂದ ಕಾರಣವೇನು? ಅಮ್ಮ, ಒಂದು ಅತ್ಯವಸರವಾದ ವಿಚಾರವನ್ನು ತಿಳಿಸಲು ಬಂದಿದ್ದೇನೆ. ಏನು ಅತ್ಯವಸರವಾದ ವಿಚಾರ? ತಾಯೇ, ಬೊಬ್ರವಾಹನ ಮಹಾರಾಜರು ಯುದ್ಧಕ್ಕೆ ಹೊರಟಿದ್ದಾರೆ. ಚಿತ್ರಾಂಗದ ನಕ್ಕಳು, ನನ್ನ ಮಗ ಅರಸ ಆವ ಕಾಲದಲ್ಲಿ ಯುದ್ಧ ಮಾಡಬೇಕೆಂಬುದು ಅವನರಿವನೇ ವಿನಃ ನಾನು ಅದರ ಮಧ್ಯದಲ್ಲಿ ಪ್ರವೇಶ ಮಾಡಲು ಕಾರಣ? ತಾಯಿ, ಕಾರಣ ಇಷ್ಟಿದೆ. ಅವರೀಗ ಯುದ್ಧಕ್ಕೆ ಹೊರಟಿರುವ ವಿಚಾರವನ್ನು ಕೇಳು. ಯಾಗದ ಕುದುರೆ ಒಂದು ಬಂದಿದೆ, ಅದು ಬಂದಿರುವುದು ಹಸ್ತಿನಾಪುರದಿಂದ. ಯಾಗವನ್ನು ಮಾಡುತ್ತಿರುವ ಆತ ಧರ್ಮರಾಜ. ಈ ಯಾಗದ ತುರಗದ ಸಂರಕ್ಷಣಾರ್ಥವಾಗಿ ಬಂದಿರುವನು ದಶನಾಮದಿಮ್ಮೆರುವ ಅರ್ಜುನ. ಬೊಬ್ರವಾಹನ ಮಹಾರಾಜರು ಯುದ್ಧಕ್ಕೆ ಹೋಗುತ್ತಿರುವುದು ಆ ಅರ್ಜುನ ಮಹಾರಾಜರ ಮೇಲೆ. ಕುಳಿತಿದ್ದ ಚಿತ್ರಾಂಗದಿ ಹಾ ಎಂದ ಆಶ್ಚರ್ಯದಿಂದ, ಇಲ್ಲ ಇಲ್ಲ, ನನ್ನ ಮಗ ಯುದ್ಧ ಮಾಡಲು ಹೊರಡಲು ಸಾಧ್ಯವಿಲ್ಲ. ಎಲ್ಲಿದ್ದಾನೆ ನನ್ನ ಮಗ, ಎಲ್ಲಿದ್ದಾನೆ ನನ್ನ ಮಗ? ಅಮ್ಮ, ನಾಳಿನ ಯುದ್ಧವನ್ನು ಮಾಡಲು ಇಂದು ಮಂತ್ರಾಲೋಚನ ಸಭೆಯಲ್ಲಿ ಕುಳಿತಿದ್ದಾರೆ ಸಭಾಮಂದಿರದಲ್ಲಿ. ಚಿತ್ರಾಂಗದೆಯು ದಿಕ್ಕೆಟ್ಟವಳಂತೆ ಎದ್ದು ಧಡಧಡನೆ ಧಾವಿಸಿ ಪೂಜಾ ಮಂದಿರದಿಂದ ಆ ಮಂತ್ರಾಲೋಚನ

ಬರುತ್ತಿದ್ದರೆ ದ್ವಾರಪಾಲಕನೋರ್ವ ನೋಡಿದ, ಕೂಡಲೇ ತನ್ನ ಕೈಯೊಳ್ಳಿರುವ ಭರ್ಜಿಯನ್ನು ಹಿಂದಕ್ಕೆ ಸೆಳೆದವನಾಗಿ ಕೂಗಿ ಮತ್ತೊಬ್ಬರಿಗೆ ಹೇಳುತ್ತಿದ್ದಾನೆ, ಎಚ್ಚರಿಕೆ ರಾಜಾಧಿರಾಜ ರಾಜ ಪರಮೇಶ್ವರ ಹರಿರಾಯರ ಗಂಡನಂತಿರುವುದನ್ನುಕೊಂಡ ಆಶುಗಳ ಸಂಸೇವಿತ ಧೀರ ಸುಕುಮಾರ ಗಂಭೀರ ಮಣಿಪುರವರಾಧೀಶ್ವರ ಶ್ರೀ ಗೋಪುರವಾಹನ ಮಹಾರಾಜರ ಮಾತ ಚಿತ್ರಾಂಗದಾದೇ ಅರ್ಪಣೆ ಮಾಡುತ್ತಿರುವರು. ಎಚ್ಚರಿಕೆ, ಓಹೋ ಎಚ್ಚರಿಕೆ ಎಂದು ಎಚ್ಚರಿಕೆಯನ್ನು ಕೂಗುತ್ತಿದ್ದಾರೆ. ಇದು ರಾಜನಿದ್ದ ಕಾಲ. ರಾಜ ಮಹಾರಾಜರ ಪಕ್ಕದ ತೆರಿಗೆ ಯಾರಲ್ಲಿ ಅಂದರೆ ಸಾವಿರ ಜನ, ಏನಪ್ಪಣೆ ಏನಪ್ಪಣೆ ಸ್ವಾಮಿ ಮಹಾಸ್ವಾಮಿ ಏನಪ್ಪಣೆ ಅಂತಾರೆ. ಈಗ ಹರಿಕಥೆ ಮಾಡುವವರ ಪಕ್ಕದ ತೆರಿಗೆ ಯಾರಲ್ಲಿ ಅಂದರೆ ಯಾರು ಇಲ್ಲ ಇಲ್ಲಿ ಅನ್ನುವ ಮಟ್ಟಕ್ಕಾಗಿದೆ. ಇದಕ್ಕಾಗಿ ಹೇಳ್ತಾರೆ ಕಾಲಾಯತಸ್ಮಿನ್ ನಮಃ. ತಾಯಿ ಚಿತ್ರಾಂಗದೆ ಓಡೋಡಿ ಬರುತ್ತಿದ್ದಾಳೆ. ಓಡೋಡಿ ಬರುವಾಗ ಸೇವಕನೊಬ್ಬ ಬಂದ, ಮಹಾಪ್ರಭುಗಳಿಗೆ ದೈವ ಆಗಲಿ, ಒಬ್ಬರು ವಾಹನ ತಿರುಗಿದ ಏನದು, ಮಾತೆ ಚಿತ್ರಾಂಗದೆಯವರು ಬರುತ್ತಿದ್ದಾರೆ. ಹಾ, ನನ್ನ ತಾಯಿ ಬರುತ್ತಿರುವಳೆ, ನನ್ನನ್ನು ಕಾಡಲು ನನ್ನ ದೇವರು ಬರುತ್ತಿರುವನೆ. ಥಟ್ಟನೆ ತಾನೆದ್ದು ಸೇನಾಧಿಪತಿಗಳನ್ನ ಮಂತ್ರಿಗಳನ್ನ ದೂರವಿರಿಸಿ ತಾನೇ ಓಡೋಡಿ ಬಂದಿದ್ದೆ ತಾಯಿ ಪಾದಕ್ಕೆ. ಮಾತಾ ಎಂದು ಎರಡು ಕರಗಳನ್ನು ಜೋಡಿಸಿ ಪಾದಕ್ಕೆ ಎರಗಿ ನಮಸ್ಕರಿಸಿದನಂತೆ. ತಾಯಿ ಒಮ್ಮೆ ಕಣ್ಣನ್ನು ಮುಚ್ಚಿ ದೀರ್ಘಾಯುಷ್ಯಮಾನ್ ಭವ. ಕಣ್ಮುಚ್ಚಿದಾಗ ಆ ಕಣ್ ತುಂಬ ತುಂಬಿಕೊಂಡಿದ್ದ ಕಣ್ಬನಿಗಳಲ್ಲಿ ಎರಡು ಅಶ್ರುಧಾರೆಗಳು ಥಟ ಥಟದ ಕೈ ಮೇಲೆ ಬಿದ್ದಿದೆ. ಬಬ್ರವಾಹನ ಆ ಕಣ್ಬನಿಗಳನ್ನು ಕಂಡು ತಲೆಗೆತ್ತಿದ, ಮಾತಾ ನಿನ್ನ ಕಣ್ಣಲ್ಲಿ ನೀರೆ, ಆರು ನಿನ್ನ ಮನವನು ಇಷ್ಟ ಘಾತುಕರವರ ಹೆಸರು ಒಂದಕ್ಷರವನು ಬೇಳೆನ್ನ ಮಾತ. ಮಾತೆಯ ಮನವ ನೋಯಿಸಿದ ಘಾತಕನೆಂತವನಾದರೂ ಸರಿಯೇ, ಪಿಡಿದವನೆಂದು ಧರ ಧರನೆ ಎಳತಂದು ನಿನ್ನಡಿದಾವರ ಈ ಧರೆಯೊಳಗೆ ಹುಟ್ಟಲಿಲ್ಲ ಅನಿಸಿಬಿಡುತ್ತೇನೆ. ಹೇಳು ಮಾತ ಯಾರು? ತಾಯಿ ಬಹು ದುಃಖದಲ್ಲಿ ಹೇಳ್ತಾಳೆ, ಗಂಧ ಸಾಗರವ ಮತಿಸಿ ಅಮೃತವ ಬಯಸಿ ಕಾರ್ಕೋಟಕ ವಿಷ ಉಂಡಂತಾಯ್ತು ಮಗನೇ. ಸಮುದ್ರ ಮಥನವನ್ನು ಮಾಡಿ ಅಮೃತ ಬರುತ್ತೆ ಎಂದು ಕಾದರೆ ವಿಷ ಬಂದಂತಾಯ್ತಲ್ಲಪ್ಪ. ಒಬ್ಬರು ವಾಹನ ಕೇಳಿದ, ಅಮ್ಮ ನನಗೆ ಅರಿವಾಗುತ್ತಿಲ್ಲ, ದಯಮಾಡಿ ಹೇಳು ತಾಯಿ ಏನಾಯ್ತು? ವಾ, ಬೆಳ ತಿಂಗಳಿಗಾಗಿ ಕಾದ ಚಕೋರಂಗೆ ಕಾರ್ಮೋಡ ಕತ್ತಲೆಯು ದೊರೆತಂತಾಯ್ತು ಮಗನೇ. ಅಪ್ಪ, ಬೆಳ ತಿಂಗಳಿಗಾಗಿ ಕಾದಿದ್ದ ಚಕೋರ ಪಕ್ಷಿಗೆ ಅಮಾವಾಸ್ಯ ಕತ್ತಲೆಯು ದೊರೆತಂತಾಯ್ತಲ್ಲೋ. ಅಮ್ಮ, ಈ ಒಗಟನ್ನು ಹೇಳದೆ ದಯಮಾಡಿ ಅಪ್ಪಣೆಯನ್ನು ಕೊಡಿಸು, ಏನಾಗಿದೆ ಎಂಬುದನ್ನು ತಿಳಿಸು ತಾಯಿ. ಹಾಗಂದ ಕೂಡಲೇ ಈ ತಾಯಿ ಹೇಳುತ್ತಿದ್ದಾಳೆ, ಮಗನೇ, ಅಪ್ಪನನ್ನು ಕಂಡೊಡನೆ ತಪ್ಪದೆ ಎದ್ದೋಡಿ ಬಂದು ಅಪ್ಪನ ಪಾದವನ್ನು ತಬ್ಬುವ ಮಗನನ್ನು ಹೆರಬೇಕು ಎಂದು ನಾನು ಭಾವಿಸಿದರೆ, ಅಪ್ಪನನ್ನು ಕಂಡೊಡನೆ ತಪ್ಪದೆ ಅಪ್ಪನೊಡನೆ ಯುದ್ಧವನ್ನು ಮಾಡುವ ಬೆಪ್ಪನನ್ನು ಹೆತ್ತನಲ್ಲೋ. ಪಾದವನ್ನು ಹಿಡಿದಿದ್ದ ಬಬ್ರವಾಹನ, ಅಮ್ಮ ಮಾ ತಂದೆಯೊಡನೆ ಯುದ್ಧಕ್ಕೆ ಹೋದ ಅವಿವೇಕಿ ಎಂದು ಸಾರುತ್ತಿರುವೆಯ ಅಮ್ಮ. ಹಾಗಲ್ಲವಮ್ಮ, ಅರಸುತನದ ಆಳ್ವಿಕೆಯಲ್ಲಿ ಕುಳಿತ ರಾಜನಾದ ನಾನು ಪ್ರಜಾಹಿತ ಚಿಂತನೆಯನ್ನು ಕೋರಿ ಸಭಾಮಧ್ಯದಲ್ಲಿ ಹಿರಿಯರ ಅನುಮತಿಯನ್ನು ಪಡೆದು ಕುದುರೆಯನ್ನು ಕಟ್ಟಿದನಲ್ಲದೆ ಮತ್ತಲ್ಲ. ಅಮ್ಮ, ನೀ ನೆಲದ ಗೆರೆಯನ್ನು ದಾಂಟುವನಲ್ಲ ಈ ಕುವರ, ಅಪ್ಪಣೆಯನ್ನು ಕೊಡಿಸು, ಏನಾಗಬೇಕು? ಕುಮಾರ, ಏನು ಇಲ್ಲ ಮಗನೇ, ನಾನು ಬಹುಕಾಲದಿಂದಲೂ ನಿನ್ನ ತಂದೆಯನ್ನು ಕಾಣಬೇಕೆಂದಿದ್ದೆ. ನಿನ್ನ ತಂದೆಯು ಮನೆ ಬಾಗಿಲಲ್ಲಿ ನಿಂತಾಗ ಮುತ್ತಿನಾರತಿಯ ಬೆಳಗಿ ಇದಿಗೋ ನಿನ್ನ ಕುಮಾರ ಎಂದು ನಿನ್ನನ್ನಾತನಿಗೆ ಒಪ್ಪಿಸಬೇಕೆಂಬ ಆನಂದದ ಕನಸನ್ನು ಕಾಣುತ್ತಿದ್ದೆ. ಈ ಪ್ರಸಂಗದಲ್ಲಿ ಮನ ಹೊಡೆದು ಆಗಲೇ ದುಃಖವಾವರಿಸಿತಲ್ಲೋ. ಒಬ್ಬರು ವಾಹನ ಹೇಳಿದ, ಅಷ್ಟೇ ಮಾತ, ಬಿಡು ಅದರ ಚಿಂತೆಯನ್ನ, ಈಗಿಂದೀಗಲೇ ಹೋಗಿ ಆ ಜನಕನ ಪದಾರವಿಂದದಲ್ಲಿ ತಲೆಯನ್ನೊಟ್ಟಿ ಕ್ಷಮಾಪಡೆಯನ್ನು ಬೇಡಿ ಕರತಂದು ನನ್ನ ತಂದೆಯನ್ನು ನಿನ್ನೊಡನೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ನಾನು ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಎಂದು ಸಾರುತ್ತೇನೆ ಎಂದು ಪಕ್ಕದಲ್ಲಿ ತೆರಿಗೆ ಯಾರಲ್ಲಿ? ಸೇನಾಧಿಪತಿ. ಓಡಿ ಬಂದ ಸೇನಾಧಿಪತಿ, ಸ್ವಾಮಿ ಏನು, ನಾಳೆ ಏನೇನು ಸಿದ್ಧವಾಗಿದೆ? ಸ್ವಾಮಿ, ಸೈನ್ಯವೆಲ್ಲವೂ ಸಿದ್ಧವಾಗಿದೆ ಯುದ್ಧಕ್ಕಾಗಿ. ಇಲ್ಲ ಇಲ್ಲ, ನಾಳೆ ಯುದ್ಧವಿಲ್ಲ, ಎಲ್ಲವನ್ನು ಬದಲಾಯಿಸು. ನಾಳೆ ನನ್ನ ತಂದೆ ಬರುತ್ತಿದ್ದಾನೆ. ಯಾರು ಸ್ವಾಮಿ? ದಶರಾಮದಿಂದ ಬೆರವ ಅರ್ಜುನ ನನ್ನ ತಂದೆ, ಆತನನ್ನು ಕರೆತರುತ್ತೇನೆ. ನಾಡಿನ ಉದ್ದ ಬಗಲದಲ್ಲಿಯೂ ಕೂಡ ಅಲಂಕಾರವಾಗಲಿ, ತಳಿರು ತೋರಣ ಚಪ್ಪರದಿಂದ ಅಲಂಕೃತವಾಗಲಿ, ನಾನು ನಾಡು ನಾಡುಗಳಿಂದ ಜಯಿಸಿ ತಂದಿರುವ ಪಚ್ಚೆ ಮರಗದ ಹವಳ ಪುಷ್ಯರಾಗ ಬಂಗಾರ ಬೆಳ್ಳಿಗಳಲ್ಲಿ ನವರತ್ನ ಮಣಿಗಳನ್ನು ತಂದು ನನ್ನ ತಂದೆಯ ಉದ್ದಕ್ಕೂ ಬಡ ಬ್ರಾಹ್ಮಣರಿಗೆಲ್ಲರಿಗೂ ಚೆಲ್ಲಿ ನಾಳೆ ಯುದ್ಧವಿಲ್ಲ, ಹಬ್ಬ, ನಾಡು ಹಬ್ಬ, ನನ್ನ ತಂದೆಯನ್ನು ಕರೆತರುವ ಹಬ್ಬ, ಎಲ್ಲರೂ ಸಿದ್ಧರಾಗಿರಿ ಎಂದಾಗ ಮಹಾನುಭಾವನ ಆಗಿರತಕ್ಕಂಥ ಬೊಬ್ಬರು ವಾಹನ
ದಿನ ಕಳೆದು ಮರುದಿನದಲ್ಲಿ ಆ ಶುಭೋದಯದ ಬೆಳದಿಂಗಳು ಕಳೆದು

ಕಾಲಕ್ಕೂ ಸೂರ್ಯೋದಯದ ಆ ತನ್ನ ಚಿಹ್ನೆಯನ್ನು ಕಂಡೊಡನೆಯೇ ಅಮಿತ ಪರಿವಾರ ಸಹಿತನಾಗಿ ಸಮಸ್ತ ಭೂಸುರರಿಂದ ಒಡಗೂಡಿದವನಾಗಿ ತನ್ನ ಸೇನಾ ಸಮೇತನಾಗಿ ನೇರವಾಗಿ ಬರುತ್ತಿದ್ದಾನೆ ರಣರಂಗದ ಕಡೆಗೆ. ಆ ರಣರಂಗದಲ್ಲಿ ಬರುತ್ತಿರುವಾಗ ಮಂಗಳ ವಾದ್ಯಗಳು, ವೇದ ಘೋಷವನ್ನು ಭೂರ್ಗರ್ಭ ವಿಪ್ರರು, ಮಂತ್ರವನ್ನು ಹೇಳುತ್ತಿರತಕ್ಕಂಥ ಅವರ ಸಂಗಡ ಸುವಾಸಿನಿಯರು ಇವರನ್ನೆಲ್ಲರನ್ನು ಕಂಡೊಡನೆಯೇ, ದೂರದಿಂದಲೇ ಬರುವ ಸೈನ್ಯ ಸಮೂಹವನ್ನು ಕಂಡೊಡನೆ ಪಾರ್ಥ ಪಕ್ಕದಲ್ಲಿರುವ ಹಂಸಧ್ವಜನನ್ನು ಕೇಳಿದರಂತೆ. ಹಂಸಧ್ವಜ, ಇದೇನು ಆಶ್ಚರ್ಯ, ಕದನದಲ್ಲಿ ಕಲಿ ಎಂದು ಸಾರಿದ ಆ ಬಬ್ರುವಾಹನ ಯುದ್ಧಕ್ಕೆ ಬರುವಾಗ ಮದುವೆಗೆ ಬರುವಂತೆ ಮಂಗಳ ವಾದ್ಯಗಳ ಸಹಿತ ಬರುತ್ತಿರುವನಲ್ಲ, ಅದರ ಹಿಂಭಾಗದಲ್ಲಿ ನೋಡು ಸೈನ್ಯ ಸಾಲದೆ ಪುರೋಹಿತರನ್ನೆಲ್ಲ ಯುದ್ಧಕ್ಕೆ ಕರೆತರುತ್ತಿದ್ದಾನೆ. ಓಹೋ, ಮತ್ತೊಂದು ವಿಶೇಷ, ಅವನ ಹಿಂಬದಿಯಲ್ಲಿ ಹೆಣ್ಣು ಮಕ್ಕಳೆಲ್ಲ ಬರುತ್ತಿದ್ದಾರೆ. ಇದೇಯೋ ಇವನ ವೀರತನ, ನೀನು ಸಾರಿದ ಆ ಧೀರ ವೀರ ಇವನೇಯೋ. ಹಂಸಧ್ವಜನ ಹೇಳಿದ, ಒಡೆಯ, ನನ್ನ ಮಾತಿನ ಕಡೆಗೆ ತಮ್ಮ ಗಮನ ಸ್ವಲ್ಪ ಇರಲಿ. ಆತನು ಸಾಮಾನ್ಯನಲ್ಲ, ಆತನ ಸೈನ್ಯ ಸಮೂಹವು ಬಾರಿಸಿದ ರಣಭೇರಿಯಲ್ಲಿ ಶತ್ರುಗಳ ಹೃದಯವು ಥರಥರನೆ ತಲ್ಲಡಿಸಿ ಹೋದದ್ದು ಉಂಟು. ಅದು ಬರುತ್ತಿದ್ದಾನೆ, ಆತನ ಆರಂಭದನ್ನು ತಿಳಿದು ನೋಡೋಣ ಅನ್ನುವಾಗ ಸೈನ್ಯ ಸಹಿತನಾಗಿ ಬಂದಂಥ ಬಬ್ರುವಾಹನ ಹತ್ತಿರಕ್ಕೆ ಬಂದು ತನ್ನ ಸೈನ್ಯವನ್ನೆಲ್ಲವನ್ನು ನಿಲ್ಲಿಸಿ ಕರಗಳಲ್ಲಿ ಪುಷ್ಪವನ್ನು ಹಿಡಿದು ದೂರದಲ್ಲಿ ಸುತ್ತಲೂ ನೋಡಿದನಂತೆ. ಯಾವುದು ಕಪಿಧ್ವಜ ಎಂದು ಮಾರುತಿಯ ಧ್ವಜವಿರುವ ರಥವನ್ನು ಕಂಡು ತಾನು ಧಡಧಡನೆ ಧಾವಿಸಿ ಕರಗಳಲ್ಲಿ ಪುಷ್ಪವನ್ನು ಹಿಡಿದು ತನ್ನ ತಂದೆಯ ಬಳಿಗೆ ಬಂದವನಾಗಿ ದೂರದಲ್ಲಿ ನಿಂತು ತನ್ನ ತಂದೆಯನ್ನು ಎವೆ ಹಾಕದೆ ನೋಡುತ್ತಿದ್ದಾನೆ. ಆಹಾ, ಎಂತಹ ದಿವ್ಯ ರೂಪ, ಜಗದೇಕ ವೀರ,

0: ಮಲ್ಲರೊಳಗೆ ಮಲ್ಲ, ಜಗದೇಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಮಲ್ಲ. ಇವನೆನ್ನ ತಂದೆ ಲೋಕದಲ್ಲಿ ತಲೆ ಎತ್ತಿ ಇದ ನೋಡಿ ನನ್ನ ತಂದೆ ಎಂದು ಸಾರಲು ಇದು ಸದವಕಾಶ. ಚಿಕ್ಕಂದಿನಿಂದಲೂ ಕಾಣಬೇಕೆಂದಿದ್ದ ಈ ನನ್ನ ಮನದ ಬಯಕೆಯನ್ನ ಇಂದು ಆ ಪರಮಾತ್ಮ ನೆರವೇರಿಸಿದ ಎಂದ ಮೇಲೆ ನನ್ನ ಪುಣ್ಯಕ್ಕೆ ಎಡೆಯಿಲ್ಲ. ಆಹಾ, ಕರದಲ್ಲಿ ಬಿಡದಿರುವ ಆ ಗಾಂಧೀವದ ಠೀವಿ ಏನು, ನೋಡುವ ನೋಟದ ಆ ಒಲಿಮೆ ಏನು, ಈ ಚೆಲುವು ತ್ರಿಭುವನದಲ್ಲಿ ಮತ್ತಾರಿಗೂ ಇಲ್ಲ ಎಂದ ಮೇಲೆ ಈತನ ಮಗನೆಂದು ಎನಿಸಿಕೊಳ್ಳಲು ನಾನೇ ಭಾಗ್ಯಶಾಲಿ ಎಂದು ಕರದೊಳಗೆ ಪಿಡಿದಿರುವ ಪುಷ್ಪಗಳ ಸಹಿತ ಧಡಧಡನೆ ರಥದ ಬಳಿಗೆ ಧಾವಿಸಿ ಬಂದು ತನ್ನ ತಂದೆಯ ಚರಣಾರವಿಂದದ ಮೇಲೆ ಪುಷ್ಪಗಳನ್ನು ಎರಚಿ ಭಕ್ತಿಯಿಂದ ನಮಸ್ಕರಿಸಿ ತಲೆಯನೆತ್ತಿ ತಂದೆಯನ್ನೇ ತದೇಕ ಚಿತ್ತನಾಗಿ ನೋಡುತ್ತಿದ್ದಾನೆ ಬೊಬ್ರುವಾಹನ. ತಂದೆಯನ್ನೇ ಎವೆ ಹಾಕದೆ ನೋಡುತ್ತಿದ್ದ ಬೊಬ್ರುವಾಹನ ಕರಗಳನ್ನು ಜೋಡಿಸಿ ತಾತ ಎಂದ. ತಾತ ಎಂದರೆ ತಂದೆ ಎಂದರ್ಥ. ತಾತ ಎಂದೊಡನೆ ಅರ್ಜುನನು ಬೊಬ್ರುವಾಹನನನ್ನು ವೀಕ್ಷಿಸಿ ಹೇಳುತ್ತಿದ್ದಾನೆ, ಯಾರು ನೀನು? ಯಾರು ಎಂದೊಡನೆ ಬೊಬ್ರುವಾಹನನ ದೇಹವು ತರತರನೊಂದಿಗೆ ಹೋಯಿತು. ಎಲ್ಲರನ್ನೊಮ್ಮೆ ನೋಡುತ್ತಿದ್ದಾನೆ, ಇದೇನಿದು? ತಂದೆ ಎಂದೊಡನೆ ಯಾರು ಎಂದು ಸಂಬೋಧಿಸಿದನಲ್ಲ, ಆಹಾ, ತಂದೆಗೆ ತಿಳಿಯದೇ ಇರಬಹುದೇನೋ ಎಂದು ಕರಗಳನ್ನು ಜೋಡಿಸಿ ತಾತ.
1: ಕರವರೆಲ್ಲ ಮಡಿಪುರ ಕರಸ

ಮಂಜುನಾಥ, ಈ ಮಣಿಪುರಕ್ಕೆ ಅರಸನೆಂದು ಕರೆಯುವರು ನನ್ನನ್ನ. ಹೆಸರು ಬಬ್ರು ವಾಹನ. ತಾತ, ನಾನಿನ್ನ ಜಾತ. ಕೂಡಲೇ ಈ ಅರ್ಜುನ ಹೇಳಿದ ಏನಂದೆ, ನೀನು ನನ್ನ ಮಗನೇ. ನನ್ನ ಮಗನೆಂದು ಹೇಳಿಕೊಳ್ಳಲು ಧೈರ್ಯವಾದರೂ ಹೇಗೆ ಪ್ರಾಪ್ತವಾಯಿತು ನಿನಗೆ? ಎಲ್ಲವೋ ತುರಗವನ್ನು ಕಟ್ಟಿ ಸೆಣಸಲಾಗದೆ ಪದಕೆರೆಗೆ ಕ್ಷಮಾಪಣೆಯನ್ನು ಕೇಳುತ್ತಿರುವ ನೀನು ನನ್ನ ಮಗನೇ. ನೀನು

0: ಕರಗಳನ್ನು ಜೋಡಿಸಿ ಬೊಬ್ಬರು ವಾಹನ ವಿನಯದಿಂದ ಹೇಳುತ್ತಿದ್ದಾನೆ, ತಾತ ನೀನಾಡುವ ಮಾತನ್ನ ನಾನು ಸಿಟ್ಟಿನಿಂದ ಸ್ವೀಕರಿಸುತ್ತೇನೆ ಎಂದು ಭಾವಿಸಬೇಡ. ಅರಿಯದಲೆ ತುರಗವನ್ನು ಕಟ್ಟಿದರೆಲ್ಲ ಅನುಯಾಯಿಗಳು ತಾತ, ಅರಿಯದಲೆ ಕಟ್ಟಿದರು ತುರಗವನ್ನ ಎಲ್ಲನುಯಾಯಿಗಳು ತಾತ, ಮನ್ನಿಸಪರಾಧವೆನುತ ಚರಣ ಕೆರಗಿದೆನು ತಾತ, ಕರುಣೆಯನ್ನು ತೋರ ಕರುಣಾಭೂತ. ತಿಳಿಯದೆ ಕುದುರೆಯನ್ನು ಕಟ್ಟಿದ ಕಾರಣಕ್ಕಾಗಿ ಕ್ಷಮಾಪಣೆಯನ್ನು ಕೇಳುತ್ತಿದ್ದೇನೆ ತಾತ, ನನ್ನ ಅಪರಾಧವನ್ನು ಮನ್ನಿಸು.
1: ಅರ್ಜುನ ಸಿಟ್ಟಿನಿಂದ ಹೇಳಿದ ಯಾಲವೋ, ಮಾತಿಗೆ ಮಾತಿಗೆ ತಾತ ತಂದೆ ತಂದೆ ಎಂದು ಹೇಳುತ್ತಿರುವನು ನೀನು ನನ್ನ ಮಗನಾಗಲು ಸಾಧ್ಯವೇ? ಅದು ಹೇಗೆ ಸಾಧ್ಯ? ಅಸಂಭವ. ಸಿಂಗದುದರದಲ್ಲಿ ಜಂಬು ಕವು ಜನಿಪುದೇ, ಸಿಂಗದ ಉದರದಲ್ಲಿ ಜಂಬು ಕವು ಜನಿಪುದೇ, ಹೆಂಬೇಡಿ ಬಂದಿನಿ ಮೇಲ ಸುತನೋರ್ವನೆಗೆನೆಗೆ ವೀರ ಅಭಿಮನ್ಯು ಚಕ್ರಯೂಹದಲ್ಲಿ ಹರಣವನ್ನು ತೊರೆದ, ತುರಗವನ್ನು ಕಟ್ಟಿ ಪೆದರಿ ಪಿಲ್ಜರವ ಹೆಂಬೇಡಿ ಸರೆಯಲು ತನ್ನ ಪಾದದಿ ಒದೆಯಲಾಗ. ನೀನು ನನ್ನ ಮಗನೇನು? ಸಿಂಗದುದರದಲ್ಲಿ ಜಂಬು ಕವ ತಿನಿಪುದೇ ಹೆಂಬೇಡಿ ಪಂದಿ ನೀನಲ, ಸುತನೋರ್ವನೆಯನೆಗೆ ವೀರ ಅಭಿಮನ್ಯು ಚಕ್ರ ಯೂಹದಲ್ಲಿ ಹರಣವನ್ನು ನೀಗಿದ, ರಣಕ್ಕೆ ಹೆದರಿದ ಹೇಡಿ ಸರೆಗೆಂದು ಎಡಗಾಲಿನಿಂದ ಒದ್ದ. ಕೆಳಗುರುಳಿದ ಬೊಬ್ಬರು ವಾಹನ ಅಪಮಾನವನ್ನು ಸಹಿಸಿ ದುಗುಡದ ಮನದೊಳಗಡೆ ತಾನೇ ಯೋಚಿಸುತ್ತಿದ್ದಾನೆ, ಯಾರು ಬದ್ದದ್ದು? ನನ್ನ ತಂದೆಯಲ್ಲವೇ. ಚಿಕ್ಕಂದಿನಲ್ಲಿ ಮಾಡುವ ಅಪರಾಧಗಳಿಗೆ ತಿದ್ದಿ ಹೀಗೆ ನಡೆಯಬೇಕೆಂದು ಹೇಳಿಕೊಡಬೇಕಾದ ತಂದೆ ಈ ಪ್ರೌಢಾವಸ್ಥೆಯಲ್ಲಿ ಬಂದು ತಿದ್ದುತ್ತಿದ್ದಾನೆ ಎಂದರೆ ತಂದೆ ಒದ್ದದ್ದಲ್ಲ ಅಪರಾಧವೇನು ಎಂದು ಮೆಲ್ಲನೆ ತಂದೆಯ ಬಳಿಗೆ ಬಂದು ಕರಗಳನ್ನು ಜೋಡಿಸಿ, ತಾತ

0: ದಾತ ನಿನ್ನನ್ನು ಕರೆತರುವೆ ಎಂದರು, ತಮ್ಮ ಮಾತನ್ನು ಕೊಟ್ಟಿದ್ದೇನೆ ಎನ್ನ ತಾಯಿಗೆ. ಮುತ್ತಿನ ಆರತಿಯ ಪಿಡಿದು ಕಾದಿರುವಳು ಮನೆ ಬಾಗಿಲಲ್ಲಿ. ಕರುಣೆ ಇರುತ್ತೋರು ತಾತ, ದಯಮಾಡಿ ಬಾರೋ. ಪಾರ್ಥ ಕೇಳಿದ, ತಾಯಿ ಯಾರೋ ನಿನ್ನ ತಾಯಿ?
1: ಕೊಪ್ಪುರವಾಹನ ಹಿಡಿತಿದ್ದಾನೆ ತಂದೆ, ಮರ್ತು ಹೋಯಿತೆ? ಹಾಗಾದ್ರೆ
0: ಸ್ವಲ್ಪ ಸ್ವಲ್ಪ ನೆನಪು ಮಾಡುತ್ತಿದ್ದೇನೆ ಕೇಳು. ನೀನು ಜೈತ್ರ ಯಾತ್ರೆಗೋಸ್ಕರವಾಗಿ ಬಂದಾಗ ವಿವಾಹವಾದಿಯಲ್ಲ, ಗಂಧರ್ವ ಕನ್ಯೆಯಾದ ಚಿತ್ರಾಂಗದೆ, ಅವಳು ನನ್ನ ತಾಯಿ. ಹೆತ್ತವಳು ಚಿತ್ರಾಂಗದ, ಸಲಹಿದಳೆಲ್ಲ ಉಲೂಪಿತ. ನನ್ನ ಹೆತ್ತ ತಾಯಿ ಚಿತ್ರಾಂಗದೆ, ನನ್ನನ್ನು ಸಾಕಿ ಸಲಹಿ ಎಲ್ಲ ರೀತಿಯಲ್ಲೂ ಪೋಷಣೆಯನ್ನು ಮಾಡಿದವಳು ಉಲೂಪಿ. ಅವರಿರುವರೂ ಕೂಡ ನಿನ್ನ ಪತ್ನಿಯರಲ್ಲವೇ? ನನ್ನ ತಾಯಿ ಗಂಧರ್ವ ಕನ್ಯೆ, ನನ್ನ ಆ ಉಲೂಪಿ ತಾಯಿಯು ನಾಗಲೋಕದ ನಾಗಕನ್ಯೆ, ಅವರಿಬ್ಬರು ನಿನ್ನ ಪತ್ನಿಯರಲ್ಲವೇ? ಪಾರ್ಥ ಗಹಿಗಹಿಸಿದಕ್ಕ ಏನಂದೇ, ಚಿತ್ರಾಂಗದೆ ಚಿತ್ರಾಂಗದೆಯೋ ನಿನ್ನ ಮಾತ? ಪಾದ ಹಿಡಿದಿರುವ ಆ ಬಬ್ರವಾಹನ ಕಣ್ಣು ಕೆರಳಿ ತಂದೆಯನ್ನೇ ನೋಡುತ್ತಿದ್ದಾನೆ. ಬಾಯಿನಲ್ಲಿ ಇನ್ನಾವ ಅಪಶಬ್ದಗಳು ಹೊರಬರುವುದೋ ಎಂದು ಪಾರ್ಥ ಮುಂದುವರೆದ. ಮಿಂಚಿನಂತಹ ಕೊಂಚಮತಿಯ ಮಾತುಗಳು ಹೊರಡಿತು ಪಾರ್ಥನ ಬಾಯಿನಲ್ಲಿ. ಏನೆಂದೇ, ನಿನ್ನ ತಾಯಿ ಚಿತ್ರಾಂಗದೆ, ಅವಳಾರು ಬಲ್ಲೆಯ? ಗಂಧರ್ವರ ಮನವೊಲಿಸುವ ನರ್ತಕಿಯಲ ನಿನ್ನ ಮಾತ, ಗಂಧರ್ವರ ಒಲಿಸುವ ನರ್ತಕಿಯಲ ನಿನ್ನ ಮಾತ. ಭಾವಿಸಲು ನರ್ತಕಿಯ ಸುತ, ವಿವೇಚಿಸಲು ವೇಷ ಸುತ. ಗಂಧರ್ವರ ಮನವೊಲಿಸುವ ನರ್ತಕಿಯಲ್ಲವೇ ನಿನ್ನ ತಾಯಿ? ಆ ನರ್ತಕಿಯ ಮಗ ನೀನು, ನನ್ನ ಮಗನೆಂದು ಹೇಳಬಹುದೇ? ವಿಚಾರಿಸಿರೋಳಲು ನೀನು ವೇಷ್ಯಾಸುತ. ಪಾದವನ್ನು ಹಿಡಿದಿರುವ ಬಬ್ರವಾಹನ ಒಮ್ಮೆಗೆ ಸಿಟ್ಟಿನಿಂದ ಲಂಬರಿಸಿದರಂತೆ, ಪಾರ್ಥ ಮಾತ ಎನ್ನವಳ ವೇಷ್ಯ ಎಂದು ಜರೆದವನೇ, ಗೀರ್ವಾಣರಿದಕ್ಕೆ ಸಾಕ್ಷಿ ಇರಲಿ.

ಚೆನ್ನವನ ಜರಿದವನ ಶಿರವಂ ತರಿದು ತಲೆಗುರುಳಿಸದಿದ್ದರೆ ಯಾಮ್ ಚಿತ್ರಾಂಗದ ಎಸುತ್ತನೆ. ಸಿದ್ಧನಾಗು ಯುದ್ಧಕ್ಕೆ. ಸೈನಿಕರೇ ತೆರಳಿರಿ. ಈ ಅಪಾರವಾದ ಐಶ್ವರ್ಯವನ್ನು ಮಣಿಪುರವನ್ನು ಸೇರಿಸಿ ಅಲ್ಲಿಂದ ಅಪಾರವಾದ ಸೈನ್ಯ ಬಲವನ್ನೆಲ್ಲವನ್ನು ತೆಗೆದುಕೊಂಡು ಬನ್ನಿ ಎಂದು ಹಿಂತಿರುಗಿ ತನ್ನ ಸಮಸ್ತ ಸೈನ್ಯವನ್ನೆಲ್ಲವನ್ನು ತಂದರಂತೆ. ಇದರಲ್ಲೆಲ್ಲವನ್ನು ನೋಡುತ್ತಿದ್ದ ಹಂಸಧ್ವಜ ಹೇಳಿದ, ನಾರಾಯಣ ನಾರಾಯಣ ನಾರಾಯಣ, ಇನ್ನಾಯಿತು ನಮ್ಮ ಕೆಲಸ. ಆ ಮಹಾನುಭಾವನಾದ ಬಬ್ರುವಾಹನನ್ನು ಸೆಣಸಾಡಲು ಸಾಧ್ಯವೇ ಅಲ್ಲ ಅಪ್ಪ ಅಂತ ಬಂದು ಕಾಲಿಗೆ ನಮಸ್ಕಾರ ಮಾಡಿದಾಗ, ಬಾರು ಮಗನೇ ಅಂತ ತಬ್ಬಿದ್ರೆ ಇವರಪ್ಪನ ಮನೆ ಗಂಟೆಯನ್ನು ಹೋಗ್ತಿತ್ತು. ಈಗ ಯುದ್ಧಕ್ಕಾಗಿ ನಮ್ಮನ್ನೆಲ್ಲರನ್ನು ಬಲಿ ಕೊಡುವುದಕ್ಕೆ ಸಿದ್ಧನಾದರು. ಅದೋ ಅದೋ ಬಂದ ಬಂದ ಅನ್ನುವಾಗ ಬಬ್ರುವಾಹನ ರಥವೇರಿ ಬಂದನಂತೆ. ಬಾ ಕಲಿಪಾರ್ಥನೇ, ನಿನ್ನ ಪೌರುಷವೇನಿದೆ ಎಂಬುದನ್ನು ನೋಡಲೀಗ ಸದವಕಾಶವಾಗಿದೆಯಾದ್ದರಿಂದ ಬಾ. ಅರ್ಜುನನೊಮ್ಮೆ ಕಣ್ಣನ್ನು ಕೆಕ್ಕರಿಸಿ ನೋಡುತ್ತಾ ಹೇಳಿದರು, ಎಲವೋ ಕ್ಷುಲ್ಲಕ, ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮರೇ ಮೊದಲಾದ ಮಹಾಪ್ರಭುಜಗಳನ್ನು ಸೆರೆಸಾಡಿದ ಈ ಪಾರ್ಥನ ಸಮ್ಮುಖದಲ್ಲಿ ಕ್ಷುಲ್ಲಕ ಬಾಲಕನಾದ ನೀನೋರ್ವನು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆಯ ನೋಡು ಅನ್ನುವಾಗ ಪಕ್ಕದಲ್ಲೇ ಇದ್ದ ಸೈನಿಕರು ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಯುದ್ಧಕ್ಕೆ ಬರುವಾಗ ಒಬ್ಬರಲ್ಲದೆ ನೋಡಲು ಅಸಾಧ್ಯವಾಗುವ ತನದೊಳಗೆ ಅಪಾರವಾದ ಸೈನ್ಯ ಸೇರಿದೆ. ಈ ಸೈನ್ಯವನ್ನು ಕಂಡು ಯುದ್ಧ ವರ್ಣನೆಯನ್ನ ಈ ರೀತಿ ಮಾಡುತ್ತಿದ್ದಾರೆ. ಕಲಿಕಿತಾಪ

ಆಶ್ಚರ್ಯವನ್ನು ಸೂಚಿಸುವಂತಹ ಯುದ್ಧ ಪ್ರಾರಂಭವಾದೊಡನೆ ದೇವತೆಗಳೆಲ್ಲರೂ ಸಹ ಆಶ್ಚರ್ಯವನ್ನು ತೋರುತ್ತಿದ್ದಾರೆ ಎಂದರೆ ಮಹಾನುಭಾವನಾದ ಬಬ್ರು ವಾಹನದಿಂದ ಕರೆದಿಂದ ಹೊರಟಂತ ಅಸ್ತ್ರಗಳನ್ನೊಂದು ಕೋಟಿ ಸಿಡಲು ಪ್ರಕಾಶವಾಗಿ ಧರ ಧರ ಧರ ಧರದೆ ಹೊರಡಿಸುತ್ತದೆ ಎಲ್ಲರನ್ನ. ಒಬ್ಬೊಬ್ಬರಾಗಿ ಎದುರಾದರೂ ಅನುಸಾಲ್ವ, ಹಂಸಧ್ವಜ, ಯವ್ವನಾಶ್ವ, ಅನಿರುದ್ಧ ಇವರನ್ನೆಲ್ಲರನ್ನು ಕೆಳಕ್ಕೆ ಕಳುಹಿದ ಮೇಲೆ ಅರ್ಜುನ ನೋಡಿದ ತನ್ನ ಕಡೆಯಲಾಗುತ್ತಿರತಕ್ಕಂಥ ಅಪಜಯವನ್ನ. ಮಗನನ್ನು ಕರೆದನಂತೆ ವೃಷಕೇತುವನ್ನ. ಕುಮಾರ, ಯುದ್ಧ ಪ್ರಾರಂಭಕ್ಕೆ ಮೊದಲೇ ನನ್ನ ಕಿರೀಟದ ಮೇಲೆ ಹದ್ದು ಒಂದು ಬಂದು ಕುಳಿತಾಗಲೇ ತಿಳಿದೆ ಇದು ಅಪಜಯದ ಸಂಕೇತ ಎಂದು. ವೃಷಕೇತು, ಈಗ ನಮ್ಮ ವಂಶಕ್ಕೆ ಉಳಿದಿರುವನು ನೀನೊಬ್ಬನೇ. ಬೇಗ ಹಿಂತಿರುಗು ಗಜಪುರಕ್ಕೆ, ಹಸ್ತಿನಾಪುರಕ್ಕೆ ಹೋಗಿ ಧರ್ಮರಾಜನಿಗೆ ಭಿನ್ನವಿಸು ಇಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಸ್ಥಿತಿಯನ್ನ. ವೃಷಕೇತ ಹೇಳಿದ, ಚಿಕ್ಕಪ್ಪ, ಚಿಕ್ಕ ತಂದೆಯನ್ನು ರಣರಂಗದಲ್ಲಿ ಒಬ್ಬನನ್ನಾಗೆ ಬಿಟ್ಟು ರಣರಂಗದಿಂದ ಓಡಿ ನಾನು ಊರನ್ನು ಸೇರಿದೆವೆಂದರೆ ಎನ್ನ ತಂದೆಯಾದ ದಾನಶೂರ ಕರ್ಣನ ಕೀರ್ತಿಗೆ ಕಳಂಕ ತಂದಂತಲ್ಲವೇ. ಇಲ್ಲ ಇಲ್ಲ, ಇದ ನೋಡು, ನಾನು ಹೋಗಿ ಅವನೊಂದೆ ಸೆಣಸಾಡುತ್ತೇನೆ ಎಂಬುದಾಗಿ ರಥವನೇರಿ ವೃಷಕೇತು ಬಬ್ರು ವಾಹನನ ಸಮ್ಮುಖದಲ್ಲಿ ಬಂದು ನಿಂತಿದ್ದಾನೆ. ಆ ವೃಷಕೇತು ಬಬ್ರು ವಾಹನ ವೀರ್ವರಿಗೂ ಸಹ ಯುದ್ಧವೆಂಬುದು ಅಮೋಘವಾಗಿ ನಡೆಯುತ್ತಿದ್ದರೆ ಬಹುಕಾಲ ಹೋರಾಡಿದಾಗ ಬಬ್ರು ವಾಹನ ಹೇಳುತ್ತಿದ್ದಾನೆ, ಅಯ್ಯ ನೀನು ನನಗೇನಾಗಬೇಕುತ್ತೆ, ನಾನು ನಿನಗೇನಾಗಬೇಕು ಗೊತ್ತೇ? ನೀನು ನನಗೆ ನಮ್ಮ ದೊಡ್ಡಪ್ಪನ ಮಗ, ನಾನು ನಿನಗೆ ನಿಮ್ಮ ಚಿಕ್ಕಪ್ಪನ ಮಗ. ನಿಮ್ಮಪ್ಪ ನಮ್ಮ ಎಂಬಪ್ಪ ಸಮರದಲ್ಲಿ ಕೊಲ್ಲ, ನಿಮ್ಮಪ್ಪ ಮಗ ನಿನ್ನಂ ಎನ್ನಪ್ಪ ಮಗ ಎನ್ನ ಮುಂಗಡೆಗೆ ತಂದ ಕೊಲ್ಲಲು ಕರ ತಂದ. ನಿಮ್ಮ ತಂದೆಯಾದ ದಾನಶೂರ ಕರ್ಣನನ್ನ ನನ್ನ ತಂದೆಯಾದ ಅರ್ಜುನ ಸಮರಾಂಗಣದಲ್ಲಿ ಸಂಹರಿಸಿ ಆ ಕರ್ಣನ ಮಗನಾದ ನಿನ್ನ ಅರ್ಜುನನ ಮಗನಾದ ನನ್ನ ಸಮ್ಮುಖದಲ್ಲಿ ತಂದು ನಿಲ್ಲಿಸಿದ್ದಾನೆ. ಕಾರಣ ನಾನು ನಿನ್ನನ್ನು ಕೊಂದೆ ಎಂದರೆ ಕೀರ್ತಿ ಉಳಿಯಲಿ ಎಂದು. ವೃಷಕೇತು, ನಿನಗೇನಾದರೂ ನಿಮ್ಮಪ್ಪನ ಮೇಲೆ ಅಭಿಮಾನವಿದ್ದರೆ ನನ್ನ ಸಂಗಡ ಸೇರು, ನಾವಿಬ್ಬರೂ ಸೇರಿ ಆ ಅರ್ಜುನನನ್ನು ಹೊಡೆದಾಕಿಬಿಡೋಣ. ವೃಷಕೇತು ನಗುತ್ತಾನೆ, ಯಾರ ಮಗನೆಂಬುದನ್ನು ಬಲ್ಲಯ್ಯ ನನ್ನನ್ನ? ಹೆತ್ತವಳು ಬಂದು ಇತ್ತವಾ ಮಗನೇ ಎಂದು ಕರೆದಾಗ ಒಡಲು ಎನ್ನ ಒಡೆಯರಿಗೆ, ಹರಣ ಸಿರಿ ರಮಣನ ಚರಣಕ್ಕೆ, ಧನವು ದೀನ ಜನರಿಗೆ ಎಂದು ಸಾರಿ ಸಮರಾಂಗಣದಲ್ಲಿ ಹೋರಾಡಿ ಅಮರನಾಗಿ ಮೆರೆದ ದಾನಶೂರ ಕರ್ಣನ ಮಗನಾದ ನನ್ನನ್ನ ಈ ಒಳಸಂಚಿನ ಮಾತಿಗೆ ಒಳಪಡಿಸಲು ನೋಡುತ್ತಿರುವೆಯಾ? ನಿಲ್ಲು ಯುದ್ಧಕ್ಕೆ ಎಂದು ಘೋರ ಯುದ್ಧ ನಡೆಯುತ್ತಿದೆ. ಬಹುಕಾಲ ಯುದ್ಧ ನಡೆದಾಗ ಬಬ್ರು ವಾಹನ ತನ್ನ ಕರದಿಂದ ಶರವನ್ನು ತೆಗೆದು ಜಯ ಮಾತಾಂತೆಳೆದು ಧಮ್ಮನೆ ಹೊಡೆದನಂತೆ. ಆ ಬಾಣಕ್ಕೆ ಎದೆ ಕೊಟ್ಟು ವೃಷಕೇತು ನಾರಾಯಣ ಗೋವಿಂದ ಎಂದು ತಲೆ

0: ಯಾರಿದೆ ಕೆಳಗುರುಳಿದೆ.
1: ಓಡಿ ಬಂದ ಅರ್ಜುನ ಶೋಕದ ಕಣ್ಣೀರನ್ನು ಸುರಿಸುತ್ತಿದ್ದಾನೆ. ಮಗನೇ, ಅಭಿಮನ್ಯು ಹೋದ ಮೇಲೆ ನಿನ್ನನ್ನು ನೋಡಿ ಸಮಾಧಾನ ಪಡುತ್ತಿದ್ದ ನಾನು, ಈಗ ನಿನ್ನನ್ನು ಕಳೆದುಕೊಂಡು ಬಾಳುವುದಾದ್ರೂ ಹೇಗೆ? ವೃಷಕೇತು, ನಾನು ಬಾಳುವುದು ಹೇಗೆ? ಕಂಡ ಬಬ್ರವಾಹನ ನಕ್ಕ, ಇದೆಯೋ ಕಲಿಪಾರ್ಥದ ಪರಾಕ್ರಮ. ಮುರಹರ ಮುಕ್ಕಣ್ಣನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ತಂದೆನೆಂದೆಂದೆಲ್ಲೆಯೂ ಸಾರಿದೆಯಲ್ಲ, ಇದೆಯೋ ನಿನ್ನ ಶೌರ್ಯ? ಏನಾಗಿತ್ತು ಸಮರಾಂಗಣದಲ್ಲಿ ತರಳರ ಕೊರಳನ್ನು ಕೊರೆಯುವಾಗ ಅವರ ತಂದೆ ತಾಯಿಗಳ ಕರುಳು ಈ ರೀತಿಯಾಗಿ ಅಳುತ್ತಿತ್ತೆಂಬುದಾಗಿ ಯೋಚಿಸಿದೆಯಾ? ಇಂದು ನಿನ್ನ ಕರುಳಿನ ಕುಡಿಯೊಂದು ನೆಲಕುರುಳಿದಾಗ ಅದಕ್ಕಾಗಿ ಕಣ್ಣೀರ ಕರೆವ ಹೇಳಿಯೇ ಬಾ ಯುದ್ಧರಂಗಕ್ಕೆ. ಮಾತೆ ಎನ್ನವಳ ವೇಷ ಎಂದು ಜರದವರೆ ಬಾ ಯುದ್ಧರಂಗಕ್ಕೆ. ಸಿಂಗದು ದರದಲ್ಲಿ ಜಂಬುಕವು ಜರಿಪುದೇ ಹೆಂಬೇಡಿ ಪಂದಿಯೆಂದೆನ್ನ ಸಾರಿದವನೇ, ಯಾಂ ಸಿಂಗದ ಮರಿಯೋ ಜಂಬುಕದ ಮರಿಯೋ ತೋರಲು ಅವಕಾಶವನ್ನು ನೀಡಲು ಬಾ ಯುದ್ಧಕ್ಕೆ ಎಂದಾಗ ಪಾರ್ಥ ಸಹಿಸಲಾರದೆ ಏಕಕಾಲದ ರಥವರೇರಿ ಬಬ್ರವಾಹನ ಎದುರಿನಲ್ಲಿ ಯುದ್ಧಕ್ಕೆ ಬಂದು ನಿಂತಿದ್ದಾನೆ. ತಂದೆ ಮಕ್ಕಳ ಯುದ್ಧ ಪ್ರಾರಂಭವಾಯಿತು. ಅಂಬರದಲ್ಲಿ ನಲಿವ ಸುರರು ಆನಂದದಲ್ಲಿ ಮತ್ತೆಂದು ಕಾಣದ ಕದನವಿದು ಎನ್ನುತ್ತ ನೋಡುತ್ತಿರೇ. ಇನ್ನಿಂಥ ಯುದ್ಧ ನೋಡಲು ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಂತೆ ಬಹುಕಾಲ ಹೋರಾಡಿದ ಮೇಲೆ ತಂದೆಯನು ನೋಡಿದ ಈ ಬಬ್ರವಾಹನ ತಾಯನ್ನು ಜರಿದವನಲ್ಲವೇ ಎಂದು ಬತ್ತಳಿಕೆಯಿಂದ ಮಹಾಸ್ತ್ರವನ್ನು ತೆಗೆದವನಾಗಿ ಆಕರಣಾಂತವಾಗಿ ಧನುಸಿನಲ್ಲಿ ಭೂರಿ ಅದನ್ನು ಸೆಳೆದು ಪಾರ್ಥನ ಶಿರಕ್ಕೆ ಗುರಿಯಿಟ್ಟು ಢಂಬನೆ ಹೊಡೆದಂತೆ ವಿಧಿವಶಕ್ಕೆ ಸಿಕ್ಕಿದ ಪಾರ್ಥ, ಗಂಗಾದೇವಿಯ ಶಾಪಕ್ಕೆ ತುತ್ತಾಗಿದ್ದ ಪಾರ್ಥ, ಮತ್ತೇನು ತೋರದೆ ನಿಂತಿದ್ದಂತೆಯೇ ಆತನ ತಲೆಯು ಢಂಬನೆ ಹಾರಿದೆ. ನಭೋಮಂಡಲವರೆಗೂ ಸಾರಿ ನೆಲಕುರುಳಿತಂತೆ. ಜಯಕಾರವನ್ನು ಮಾಡುತ್ತ ಬಬ್ರವಾಹನನು ನಾಡಿಗೆ ಹಿಂತಿರುಗಿದ. ಆರತಿಯ ತಟ್ಟೆಯನ್ನು ಹಿಡಿದಿದ್ದ ತಾಯಿ ಮಗನನ್ನು ನೋಡುವಾಗ ಪಕ್ಕದಲ್ಲಿದ್ದವರು ಹೇಳುತ್ತಿದ್ದಾರಮ್ಮ, ಪಾರ್ಥನನ್ನು ಜಯಿಸಿದ ವೀರ, ತ್ರಿಭುವನ ಮಲ್ಲನನ್ನು ಗೆದ್ದ ಮಲ್ಲ. ತಾಯಿ ಕೇಳಿದ ಏನಂದೆ, ನನ್ನ ಪತಿಯು ಇವನೊಡನೆ ಹೋರಾಡಿ ಪ್ರಾಣವನ್ನು ಬಿಟ್ಟರೆ? ನಾರಾಯಣ ಎಂದು ಕೈಯಲ್ಲಿದ್ದ ತಟ್ಟೆಯನ್ನು ಢಮ್ಮನೆ ಕೆಳಗೆ ಹಾಕಿದಳಂತೆ. ತಂಗಿಯಾದ ಉಲೂಪಿಯೊಡನೆ ಅರಮನೆಗೆ ಬಂದು ಪತಿಯು ಗುರುತಿಗಾಗಿ ಕೊಟ್ಟಿದ್ದ ದಾಳಿಂಬರೆ ಗಿಡವನ್ನು ಕಂಡು ಅದು ಬಾಡಿ ಹೋದ ಕಾರಣ ಏನೋ ಅನಾಹುತವಾಗಿದೆ ಎಂದು ಓಡೋಡಿ ಸಮರಾಂಗಣಕ್ಕೆ ಬಂದು ನೋಡುತ್ತಾಳೆ. ಅಲ್ಲಿ ರುಂಡವಿಲ್ಲದೆ ಬಿದ್ದಿರುವ ಪಾರ್ಥನನ್ನು ಕಂಡು ಎರಡು ಕೈಗಳಿಂದ ಆತನ ಪಾದವನ್ನು ತನಗೆ ಹಿಡಿದು ಗಳಗಳನೆ ಅಳುತ್ತಿದ್ದಾಳೆ. ಅಳುತ್ತಾ ಪಕ್ಕದಲ್ಲಿ ತಿರುಗಿ ತನ್ನ ಮಗನನ್ನು ಕುರಿತು ಹೇಳಿದರಂತೆ, ಸಾರ್ಥಕವಾಯಿತು ಮಗನು. ಎಷ್ಟು ಕಾಲದಿಂದ ನೀ ಮನದಲ್ಲಿ ಈ ಮಾತನ್ನು ಬಚ್ಚಿಟ್ಟಿದ್ದೆ? ನಾವು ಮುತ್ತೈದೆಯರಾಗಿ ಬಾಳುವುದು ನಿನಗೆ ಇಷ್ಟವಿಲ್ಲಬೇಕಂತ. ಮಗನೇ, ಒಂದು ಉಪಕಾರವನ್ನು ಮಾಡು. ಬಬ್ರವಾಹನ ಕೇಳಿದ ಏನು ಮಾತ ಕಂದ, ಆವ ಶರದಿಂದ ನಿನ್ನ ಪಿತನ ಶಿರವ ತರಿದೆಯೋ, ಮತ್ತದೇ ಶರದಿಂ ನಂಬೀರ್ವರ ಶಿರವ ತರಿದು ಧರೆಯೊಳಗೆ ಮಾತಾ ಪಿತರ ಕೊಂದ ಧೀರನೆಲ್ದೆನಿಸಿ ಮೆರೆಯೋ. ತಂದೆ ತಾಯಿಗಳಿಬ್ಬರನ್ನು ಕೊಂದ ಧೀರ ಎಂಬ ಕೀರ್ತಿಗೆ ಭಾಜನನಾಗು ಮಗನೇ. ಬಬ್ರವಾಹನ ತಾಯಿ ಕಡೆ ತಿರುಗಿ ನೋಡಿ ಹೇಳುತ್ತಿದ್ದನಮ್ಮ, ನನ್ನ ತಂದೆಯೇ ಒಂದು ಮಾತನ್ನು ಕೇಳುವ ಆನಂತರದಲ್ಲಿ ನೀನು ನಿನ್ನಿಚ್ಛೆ ಬಂದಂತಮ್ಮ. ಮಾತಾ, ಯಾರಿಗೂ ಬಾಗದಿದ್ದ ಈ ಶಿರವನ್ನು ತಂದು ಓಡೋಡಿ ಬಂದು ತಂದೆ ಎಂದು ಪಾದ ಕೆರೆಗೆ ನಮಸ್ಕರಿಸಿದರೆ ಎಲ್ಲರ ಎದುರಿನಲ್ಲಿ ಯಾರು ನೀನು ಎಂದು ಪ್ರಶ್ನಿಸಿದ. ಮಾ, ಆ ಅಪಮಾನವನ್ನು ಮನದೊಳಗಡಗಿಸಿಕೊಂಡು ಮತ್ತೆ ಎದ್ದು, ತಂದೆ ನಾನು ನಿನ್ನ ಮಗ, ನಾನು ನಿನ್ನ ಕುಮಾರ, ನಾನು ಮಾಡಿದ ಅಪರಾಧವನ್ನು ಮನ್ನಿಸು ಎಂದು ಬೇಡಿದರೆ, ನೀನು ಮಗನೇನು? ನನ್ನ ಮಗನೆಂದರೆ ಅಭಿಮನ್ಯು ಓರ್ವನೇ, ಸಿಂಗ ಉದರದಲ್ಲಿ ಜಂಬುಕವು ಜರಿಪುದೇ ಹೆಬ್ಬೇಡಿ ಪಂದಿ ನೀನೆಂದನ್ನ ಎಡಗಾಲಿನಿಂದೊದ್ದ.
2: ಅಲ್ಲಿಗೂ ಸೈರಿಸಿ ಪದ ಕೆರಗಿ
1: ಹೊಟ್ಟಿಯಿಂದಲೇ ಬೇಡಿದೆ ಅಪ್ಪ, ಮನೆ ಬಾಗಿಲಲ್ಲಿ ಮಾತೆ ಕಾದಿರುವಳು, ಮುತ್ತಿನಾರತಿಯ ಪಿಡಿದು ಬಾ ಎಂದು.
2: ಅಮ್ಮ,
1: ಮಾತೆಯ ಮಾತ ಕೇಳಿದೊಡನೆ ಆಡಿದ ನುಡಿಯ ಕಿಡಿಯೊಂದು ಎನ್ನ ಹೃದಯವನ್ನು ದಹಿಸಲಾರಂಭಿಸಿತು. ಮಾತ, ಆರು ನನಗೆ ತಾಯಿ ತಂದೆ ಗುರು ದೈವ ಸರ್ವಸ್ವ ಎಂದು ಭಾವಿಸಿರುವನು, ಅಂತಹ ತಾಯನ್ನು ವೇಷ್ಯ ಎಂದು ಜರಿದೊಡನೆ ರೋಮ ರೋಮಗಳೆಂದು ಕುಡಿಯಲಾರಂಭಿಸಿತು. ಮಾತ, ಮಾತ ಎನ್ನವನ ವೇಷ್ಯ ಎಂದು ಜರಿದವನ ಶಿರವನ್ನು ತೊರೆದು ತಲೆಗುರುಳಿಸುವಳಾಗಿ ಶರವನ್ನು ತೊಟ್ಟೆ, ಶರವನ್ನನ್ನು ಅಕ್ರಾಣಿಸಿ ತೊರೆದೆ, ಏಕ ಶರದಿಂದಲೇ ಶಿರವಂ ತರಿಸಿದೆ. ಧಳಧಳನೆ ಹರಿವ ಆ ನೆತ್ತರನ್ನು ಕಂಡು ಆಗ ಮನದೊಳಗೆ

ಕುಡಿತು ತಂದೆಯನ್ನು ಕೊಂದ ಪಾಪಿ ನಾನಲ್ಲವೇ. ಅಮ್ಮ, ನಾಳಿನ ಇತಿಹಾಸ ಬರೆಯುವರು ಇವನೇ ತಂದೆಯನ್ನು ಕೊಂದವನೆಂದು ಬೆರಳಿಟ್ಟು ತೋರುವ ಮುನ್ನ ಕೆತ್ತವ್ವ ನೀನು ಕಣ್ಣೀರು ಸುರಿಸಿ ಅಯ್ಯೋ ಪಾಪಿ ಎಂದೆಲ್ಲ ಶಪಿಸುವ ಮುನ್ನ ಇದ ನೋಡು, ಈಗಲೇ ಅಗ್ನಿ ಪ್ರವೇಶವನ್ನು ಮಾಡಿ ನನ್ನ ದೇಹವನ್ನ ಆ ಅಗ್ನಿಗೆ ಆಹುತಿಯನ್ನು ಮಾಡುತ್ತೇನೆ. ನಾರಾಯಣ ಮುಂದುಗ್ಗಿದನಂತೆ ಉಲೂಪಿ ಓಡಿ ಬಂದು ಕೈ ಹಿಡಿದಿದ್ದಾನೆ. ಮಗನೇ ತಾಳು ತಾಳು ತಾಳು, ನಾನು ನಾಗಕನ್ನಿಕೆ, ಪಾತಾಳ ಲೋಕದಲ್ಲಿ ನನ್ನ ತಂದೆಯಾದ ನಾಗರಾಜನಲ್ಲಿ ಜೀವ ಚಿಂತಾಮಣಿ ಇದೆಯಾದ್ದರಿಂದ ಅದನ್ನು ತರಿಸಿ ಎಲ್ಲರನ್ನು ಜೀವಂತರನ್ನಾಗಿ ಮಾಡೋಣ ಎಂದು ನಿಂತೆಡೆಯಲ್ಲೇ ಕೈಗಳನ್ನು ಜೋಡಿಸಿ ತನ್ನ ಆಪ್ತನೂ ಮತ್ತು ಬಹಳ ಪ್ರೀತಿಯಿಂದ ಈತನ ಚಿಕ್ಕಂದಿನಲ್ಲಿ ಸಾಕಿರತಕ್ಕಂಥ ಸೇವಕನಾದ ಪುಂಡರೀಕನನ್ನು, ಪುಂಡರೀಕ ಆ ನಾಗದೂತ ಪಾತಾಳದಿಂದ ಬಂದನಂತೆ. ಏನು ತಾಯಿ, ನನ್ನ ಪತಿಯ ಸ್ಥಿತಿಯು ಹೀಗಿರುವುದರಿಂದ ದಯಮಾಡಿ ಆ ಸುಧಾಮಣಿಯನ್ನು ತೆಗೆದುಕೊಂಡು ಬಾ. ಪುಂಡರೀಕ ಪಾತಾಳಕ್ಕೆ ಹೋದ, ನಾಗರಾಜನ ಬಳಿ ಕರಗಳನ್ನು ಜೋಡಿಸಿ ಭೂತಳದಲ್ಲಿ ನಡೆದಿರುವ ರಣರಂಗದ ವಿವರಗಳನ್ನೆಲ್ಲವನ್ನು ಹೇಳಿ ಅಳಿಯನು ಬದುಕಬೇಕಾಗಿರುವುದರಿಂದ ಸುಧಾಮಣಿಯನ್ನು ದಯಪಾಲಿಸು ಎಂದರೆ ಆ ನಾಗರಾಜ ಕೊಡಲು ಆತುರದಿಂದ ಹುಡುಕಾಡುತ್ತಿದ್ದನಂತೆ. ಅಲ್ಲೊಬ್ಬನಿದ್ದ ಧೃತರಾಷ್ಟ್ರ ಅನ್ನೋ ಮಂತ್ರಿ, ಸಾಧ್ಯವಿಲ್ಲ, ಮಾನವ ಲೋಕದ ಜನರು ಕೃತಜ್ಞರು, ಮಾಡಿದ ಉಪಕಾರವನ್ನು ಮರೆಯುವವರಾದ್ದರಿಂದ ಈ ಸುಧಾಮಣಿಯು ಭೂತಡವು ಸೇರಿದರೆ ಮತ್ತೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ, ಆದ್ದರಿಂದ ಕಳಿಸಲಾಗುವುದಿಲ್ಲ. ಖಿನ್ನ ವದನನಾಗಿ ಪುಂಡರೀಕ ಹಿಂತಿರುಗಿ ಬಂದು ಉಲೂಪಿಯಲ್ಲಿ ಈ ಮಾತನ್ನು ಹೇಳಿದ. ಅಮ್ಮ, ನಿಮ್ಮ ತಂದೆ ಕೊಡಲು ಒಪ್ಪಿದರೂ ಅಲ್ಲೊಬ್ಬ ಪಾಪಿ ಧೃತರಾಷ್ಟ್ರ ಮಂತ್ರಿ ಕೊಡಲೀಸಲಿಲ್ಲಮ್ಮ. ತಾಯಿ ತಲೆ ತಗ್ಗಿಸಿದಳಂತೆ, ಇನ್ನು ನಾವು ಈ ಕ್ಷಿತಿಯೊಳಗೆ ಉತ್ತಮರಾಗಿ ಬಾಳಲು ಸಾಧ್ಯವಿಲ್ಲ ಅಂದಾಗ ಮಗ ಹೇಳಿದ ಮಾತ, ಪರಿಚಿಂತೆಯನ, ಪಾತಾಳವನ್ನು ಭೇದಿಸಿ ಎದುರಾಗಿ ಬರುವರನ್ನೆಲ್ಲರನ್ನೂ ಧೂಳೀಪಡದಂತೆ ಅವರನ್ನು ತತ್ತರಿಸುವಂತೆ ಗೈದು ಆ ಸುಧಾಮಣಿಯನ್ನು ತಂದು ಎನ್ನ ತಂದೆಯನ್ನು ಬದುಕಿಸದಿರದೊಡೆ ಪೃಥ್ವಿಯೊಳಗೆ ಯಾಂ ಚಿತ್ರಾಂಗದೆಯ ಸುತನೇ ಮೇನ್ ಹರಿಕಿಂಗರನೆಂದು ಬೆರವ ಈ ಪಾರ್ಥನಂಶದಿಂದ ಜನಿಸಿದವನೇ, ನನಗನುಮತಿಯರ ಕೊಡು ಎಂದು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಬತ್ತಲಕಿಯಿಂದ ಬಾಣವನ್ನು ತೆಗೆದು ಧರೆಗೆ ಗುರಿಗಿಟ್ಟು ನಾರಾಯಣ ತೆರೆದು ಢಮ್ಮನೆ ಹೊಡೆದರಂತೆ. ಅದು ಸರಸರ ಸರಸರ ಸರನೆ ಕೊರೆದು ಪಾತಾಳಕ್ಕೆ ದಾರಿ ಮಾಡಿದೆ. ಬೊಬ್ಬರು ವಾಹನ ಸೈನ್ಯ ಸಮೇತನಾಗಿ ನೇರವಾಗಿ ಹೊರಟನಂತೆ ಪಾತಾಳಕ್ಕೆ. ಬರುತ್ತಿರುವ ಸಂದರ್ಭದಲ್ಲಿ ಈ ನಾಗಸೇವಕರು ಕಂಡು ಓಡೋಡಿ ಬಂದು ಹೇಳಿದರು, ಧೃತರಾಷ್ಟ್ರಪ್ಪ, ಅದ ನೋಡು ಬೊಬ್ಬರು ವಾಹನ ಬರ್ತಿದ್ದಾನೆ, ಆತ ಬರುತ್ತಿದ್ದಾನೆ. ಮಂತ್ರಿ ಹೇಳಿದ, ಹೋಗರು ಎಲ್ಲ ಸೇರ್ಕೊಂಡು ಅವನು ಕಚ್ಚಿ ಬಿಡಿ. ಸಾವಿರಾರು ಹಾವುಗಳು ಬರುತ್ತಿತ್ತು. ದೂರದಿಂದ ಕಂಡ ಬೊಬ್ಬರು ವಾಹನ ನಕ್ಕ ನೋಡೆಂಬುದಾಗಿ ಬತ್ತಲಕಿಯಿಂದ ಬಾಣವನ್ನು ತೆಗೆದು ಅಭಿಮಂತ್ರಿಸಿ ಕೃಷ್ಣ ಎಂದು ಢಮ್ಮನೆ ಹೊಡೆದನಂತೆ. ಆ ಮಂತ್ರಶಕ್ತಿಯಿಂದ ಗರುಡ ಪಕ್ಷಿಗಳು, ಮುಂಗೂಸಿಗಳು, ಕಟ್ಟಿರುವೆಗಳು, ಕೋಳಿಗಳು, ನವಿಲುಗಳೇ ಮೊದಲಾದ ಪ್ರಾಣಿಗಳು ಸೃಷ್ಟಿಯಾಯಿತು. ಈ ಬರುತ್ತಿರುವ ಪ್ರಾಣಿಯನ್ನು ಕಂಡು ಈ ಹಾವುಗಳೆಲ್ಲ ಮುಂದೆ ಹೋಗುತ್ತಿದ್ದವೆಲ್ಲ ದಡದಡದಂತೆ ಹಿಂದಕ್ಕೆ ತಿರುಗಿದವು. ಓಡಿ ಬಂದು ಧೃತರಾಷ್ಟ್ರ ಮೇಲೆ ದಡದಡದನ್ನು ಬಿದ್ದರು. ಧೃತರಾಷ್ಟ್ರ ನೋಡಿದ್ರೆ, ಯಾಕೋ ಸಾಯ್ತಾ ಇದ್ದೀರಾ? ಅವರಂದ್ರು ಸ್ವಲ್ಪ ಹೊತ್ತಿರು, ನೀನು ಸಾಯ್ತೀಯ, ಯಾಕೋ ಹಾಗಂತೀಯ. ಬಂದ, ಯಾರು ಬಂದ? ಅವನೋಡು ಬೊಬ್ಬರು ವಾಹನ ಬಂದ. ಬೊಬ್ಬರು ವಾಹನ ಸಭೆಯೊಳಗೆ ಪ್ರವೇಶ ಮಾಡಿದ, ಯಾರ? ಧೃತರಾಷ್ಟ್ರ. ಧೃತರಾಷ್ಟ್ರ ಎದ್ದೆ, ನಾನೇ ಮಂತ್ರಿ. ಬರಬೇಕು ಬರಬೇಕು ಚಿಕ್ಕ ಮಹಾರಾಜರು, ನಾವೇ ನಿಮ್ಮನ್ನು ಕರೆಸಬೇಕು ಅಂತಿದ್ದೀವಿ, ನೀವೇ ಬಂದು ಬಿಟ್ರಲ್ಲ. ಅಯ್ಯೋ ಏನು ಆನಂದ, ಏನು ಬೇಕಾಗಿತ್ತು? ಆ ಜೀವ ಚಿಂತಾಮಣಿ, ಅಯ್ಯೋ ಹೇಳಿ ಕರೆಸಿದ್ರೆ ಕೊಟ್ಟು ಬಿಡ್ತಿದ್ವಲ್ಲ. ಚಿಂತೆ ಇಲ್ಲ, ಕೊಡಿ ಎಂಬುದಾಗಿ ಜೀವ ಚಿಂತಾಮಣಿಯನ್ನು ತೆಗೆದುಕೊಂಡಿದ್ದೆ. ಬೊಬ್ಬರು ವಾಹನ ತಾನು ರಣರಂಗಕ್ಕೆ ಬರುತ್ತಿದ್ದರೆ ಹಸ್ತಿನಾಪುರಕ್ಕೆ ವಿಚಾರ ಮುಟ್ಟಿತಂತೆ, ಅರ್ಜುನನು ಈ ರೀತಿಯಾಗಿ ರಣರಂಗದಲ್ಲಿ ಉರುಳಿರುವನು ಎಂದು. ಕೂಡಲೇ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಧರ್ಮರಾಜನನ್ನು, ಭೀಮನನ್ನು, ಕುಂತಿಯನ್ನು ಕರೆದುಕೊಂಡಿದ್ದೆ. ತಾನು ನೇರವಾಗಿ ಮಣಿಪುರದ ಕಡೆಗೆ ಬರ್ತಾ ಇದ್ದಾನೆ. ಬಂದು ಆ ರಣರಂಗದಲ್ಲಿ ಬಿದ್ದಿರುವನೆಲ್ಲರನ್ನು ನೋಡಿ ಕೃಷ್ಣ ನಾಟಕವಾಡಲಾರಂಭಿಸಿದ. ಪಾರ್ಥ, ನನ್ನನ್ನು ಬಿಟ್ಟು ಹೋದಿಯಪ್ಪ, ನನ್ನನ್ನು ಕಾಪಾಡು ಕಾಪಾಡು ಎಂದು ಕೇಳುತ್ತಿದ್ದವರು ಇನ್ನಾರು ನನ್ನನ್ನು ಆ ರೀತಿ ಕರೆಯುವರಿಲ್ಲವಲ್ಲ ಎಂದು ಚಿಂತೆ ಪಡುತ್ತಿರುವಾಗ ಭೀಮ ಕೈಯಲ್ಲಿ ಗದೆ ಹಿಡಿದ. ಯಾರು? ಕೃಷ್ಣ, ನನ್ನ ತಮ್ಮನ ತಲೆಯನ್ನು ತೆಗೆದವರು ಯಾರು ಹೇಳು, ಈಗಲೇ ಅವರ ತಲೆಯನ್ನು ತೆಗೆದು ಬಿಡ್ತೇನೆ. ಕೃಷ್ಣ ಹೇಳಿದ, ಅಯ್ಯ ಸದ್ಯ ಪಾರ್ಥ ಬದುಕೋದು ನೋಡು ಎಂದರೆ ಇವನ ತಲೆಯನ್ನು ತೆಗೆದು ಅವನ ತಲೆಯನ್ನು ತೆಗೆದು ನಮಗಾದದ್ದಾದ್ರೂ ಏನೇ, ಏನು ಮಾಡುವುದು, ಈಗೇನು ಮಾಡುವುದು ಎನ್ನುತ್ತಿದ್ದರೆ ಬೊಬ್ಬರು ವಾಹನ ಆ ಮಹಾನುಭಾವನಾದ ಪಾತಾಳ ಲೋಕೇಶ ನಾಗರಾಜನ ಸಹಿತವಾಗಿ ಸುಧಾಮಣಿಯೊಡನೆ ತಾನಿತ್ತ ಬರುತ್ತಿದ್ದಾನೆ. ಅಲ್ಲಿ ಧೃತರಾಷ್ಟ್ರನ ಮಕ್ಕಳಿಬ್ಬರಿದ್ದರು. ಅವರ ತಂದೆ ನೋಡಿ ಹೇಳ್ತಾರಪ್ಪ, ನೀನೇನು ಭಯಪಡಬೇಡ, ಪಾರ್ಥ ಉಳಿಯಬಾರದಷ್ಟೇ ತಾನೆ ಇದೋ ಎಂಬುದಾಗಿ ಬೊಬ್ಬರು ವಾಹನ ಬರುವುದಕ್ಕೆ ಮುಂಚಿತವಾಗಿಯೇ ಬಂದು ರಣರಂಗದಲ್ಲಿದ್ದ ಪಾರ್ಥನ ಶಿರವನ್ನು ಕದ್ದು ಪಾತಾಳದಲ್ಲಿ ಕಪಿಲ

ವರ್ಷಗಳ ಹಿಂದೆಗಡೆ ಹೋಗಿ ಅವತ್ತು ಕೂತಿದ್ದಾರೆ. ಬಬ್ರವಾಹನ ನೇರವಾಗಿ ಬಂದರಂತೆ. ಬಂದಿದ್ದೇ ಕೃಷ್ಣನ ಪಾದಕ್ಕೆ ನಮಸ್ಕರಿಸಿ, ಕೃಷ್ಣ ಇರೋ ಜೀವ ಚಿಂತಾಮಣಿ, ಎಲ್ಲರನ್ನು ಜೀವಂತರನ್ನಾಗಿ ಮಾಡಿ ನನ್ನನ್ನು ಕಾಪಾಡು ಎಂದರೆ ಮಹಾನುಭಾವನಾದ ಕೃಷ್ಣ ಅದನ್ನ ಮೊದಲು ವೃಷಕೇತುವಿಗೂ, ಅನುಸಾಲ್ವರಿಗೂ, ಪ್ರದ್ಯುಮ್ನನಿಗೂ, ಅನಿರುದ್ಧನಿಗೂ ಎಲ್ಲರನ್ನು ಸೋಕಿಸಿ ಅವರೆಲ್ಲರನ್ನೂ ಜೀವಂತರನ್ನಾಗಿ ಮಾಡಿದ ಮೇಲೆ ಪಾರ್ಥನ ಬಳಿಗೆ ಬಂದ. ಪಾರ್ಥನ ಶಿರವಿಲ್ಲ, ಬಬ್ರವಾಹನ ಪಾದ ಹಿಡಿದ. ಹರಿಯೇ, ಅರಿವಾಯಿತು ನನಗೆ ನಿನ್ನನುಮತಿಗಿಲ್ಲದೆ ಜಗದಲ್ಲಾರು ಬಾಳಲಾರರು ಎನ್ನುವುದಕ್ಕೆ ಸ್ಥಿರವಾಯಿತು ಈ ಮಾತು. ನನ್ನ ತಂದೆಯನ್ನು ಉಳಿಸುವ ಭಾರ ನಿನ್ನದು ಎಂದು ಪಾದಕ್ಕೆ ನಮಸ್ಕಾರ ಮಾಡಿದ. ಕೃಷ್ಣ ತನ್ನ ಬೆರಳನ್ನು ಹೀಗಂದನಂತೆ. ಆ ಬೆರಳನ್ನು ಹೀಗನ್ನುವಾಗ ಆ ಮಹಾನುಭಾವನಾಗಿರ್ತಕ್ಕಂತಹ ಕೃಷ್ಣನ ಚಕ್ರ ಭರ್ರನೆ ತಿರುಗಲಾರಂಭಿಸಿದೆ. ಚಕ್ರವೇ ಧರ್ಮವನ್ನು ಉದ್ಧಾರ ಮಾಡಲು ಅವತರಿಸಿದ ಚಕ್ರವೇ. ಹೋಗಿ ಬಾ ಬೇಗ, ಧರ್ಮವ ಕೆಡಿಸಲು ಅವತರಿಸಿದ ಅಧರ್ಮಿಗಳಿಗೆ

ಹರಿಯಾಜ್ಞೆಯನ್ನು ಪಡೆದ ಸುದರ್ಶನ ಚಕ್ರವು ನೇರವಾಗಿ ಪಾತಾಳಕ್ಕೆ ಬಂದಿದೆ. ಆ ಪಾತಾಳಕ್ಕೆ ಬರುವಾಗ ಕಪಿಲ ಮಹರ್ಷಿ ಹಿಂದುಗಡೆ ಈ ಧೃತರಾಷ್ಟ್ರನ ಮಕ್ಕಳಿಬ್ಬರು ತಲೆ ಹಿಡ್ಕೊಂಡು ಕೂತಿದ್ರು. ಇನ್ನು ಅರ್ಜುನ ಬದುಕೋದೆಲ್ಲೋ ಒಪ್ಪ ಅಂದಲೋ, ಏನೋ ಸರ ಸರ ಸರ ಅಂತ ಶಬ್ದ ಆಗ್ತಿದೆಯಲ್ಲೋ, ಇಲ್ಲ ಶಬ್ದವಾಗ್ತಾ ಇದೆಯಲ್ಲೋ ಅನ್ನುವಾಗ ತಲೆ ಎತ್ತಿ ನೋಡುವುದರಲ್ಲಿ ಎದುರೆಗಡೆಗೆ ಬರುತ್ತಿದ್ದಾರೆ ಸುದರ್ಶನ. ಓ ಅಂತ ನೇರವಾಗಿ ಬಂದು ಈ ದುರ್ಮಾರ್ಗಿಗಳಿಬ್ಬರ ತಲೆಯನ್ನು ಢಮ ಢಮ ಢಮನೆ ಹಾರಿಸಿ ಪಾರ್ಥನ ತಲೆಯನ್ನು ತೆಗೆದುಕೊಂಡಿದ್ದೆ. ಓಂಕಾರವನ್ನು ಝಂಕರಿಸುತ್ತ ಬರುತ್ತಿದೆ, ಓಂಕಾರವನ್ನು ಝಂಕರಿಸುತ್ತಲಿ ರಣರಂಗಕ್ಕೆ ತಾನಾಗಮಿಸಲಾಗ ಹರಿಯು ಕರದಿ ನರನ ಶಿರವ ಪಿಡಿದು ಧರೆಗೆ ಎರಗಿಸಿದನು ಬೇಗ. ಆ ತಲೆಯನ್ನು ತಂದು ರುಂಡ ಮುಂಡೆಗಳನ್ನು ಒಂದಾಗಿ ಸೇರಿಸಿ ಒಮ್ಮೆ ಆ ಜೀವಸುಧಾಮಣಿಯನ್ನು ಮುಟ್ಟಿಸಿದನಂತೆ. ರಕ್ತ ಕಲೆಗಳೆಲ್ಲವೂ ಗಂಧದಂತೆ ಮಾಯವಾಗಿದೆ. ಥಟ್ಟನ ಮೇಲೆ ಕೆದ್ದ ಅರ್ಜುನ, ಎಲ್ಲಿಯ ಹುಡುಗ? ಕೃಷ್ಣ ಕೈ ಹಿಡಿದ, ಸುಮ್ಮನೆ ನಿಂತ್ಕೊಳ್ಳಯ್ಯ, ಇಷ್ಟೊತ್ತು ನೆಮ್ಮದಿಯಾಗಿ ಮಲಗಿದ್ದೆ, ಎದ್ದಿದ್ದೆಯ ಹುಡುಗ ಎಲ್ಲಿ? ಅರ್ಜುನ ಹತ್ತಿರ ಬಂದು ಹೇಳ್ತಾನೆ, ಕೃಷ್ಣ ನ್ಯಾಯವಾಗಿ ಹುಡುಗನ ಕೈ ನಲ್ಲಿ ಸೋತೋದನಲ್ಲೋ, ಕೃಷ್ಣ ಮಗನ ಕೈನಲ್ಲಿ ಸೋತವನಾದನಲ್ಲೋ. ಕೃಷ್ಣ ನಕ್ಕು ಹೇಳಿದ, ಅಪ್ಪ ನೀನು ಒಬ್ಬನೇ ಅಲ್ಲ ಕಾಣೋ, ನಾನು ಸಹ. ಆವಾಗ ಕೃಷ್ಣ, ಹಿಂದೆ ತ್ರೇತಾಯುಗದಲ್ಲಿ ನಾನು ರಾಮನಾಗ ಅವತರಿಸಿದ್ದಾಗ ನನ್ನ ಮಕ್ಕಳಾದ ಕುಶಲವರಿಬ್ಬರ ಕೈಯಿಂದ ಸೋತು ಬಿದ್ದವನು ನಾನೇ ಅಲ್ಲವೇ? ಅಂದಮೇಲೆ ನಿನಗೆ ವಿಷಯ ತಿಳಿಯಿದು, ಕೇಳು. ತಂದೆಯನ್ನು ಮೀರಿಸುವ ಮಗನಾಗಬೇಕು, ಗುರುವನ್ನ ಮೀರಿಸುವ ಶಿಷ್ಯನಾಗಬೇಕು. ಅಂದರೆ ಯಾವ ವಿದ್ಯೆಯಲ್ಲಿ? ಒಳ್ಳೆ ವಿದ್ಯೆಯಲ್ಲಿ. ಶಿಷ್ಯರು ಯಾವಾಗಲೂ ಗುರುಗಳನ್ನು ಮೀರಿಸುವುದು ಒಳ್ಳೆ ವಿದ್ಯೆಯಲ್ಲೇ ಇರಬೇಕೇ ವಿನಃ, ಗುರುಗಳಿಗೆ ದುರಭ್ಯಾಸವಿದ್ದು ಅದನ್ನು ಮೀರಿಸುವಂಥ ಶಿಷ್ಯರಾದರೆ ಆ ಗುರುವಿಗೆ ಅಪಕೀರ್ತಿ. ಅಯ್ಯ, ನಿನ್ನ ಮಗನೆಂಥವನು ಎಂದರೆ ದೇವಾದಿ ದೇವತೆಗಳೆಲ್ಲ ಕೊಂಡಾಡುವಂಥ ಮಗನಾಗಿದ್ದಾನೆ, ಇತ್ತ ನೋಡು ಆ ನಿನ್ನ ಮಗನನ್ನ ಎಂದಾಗ, ಅಪ್ಪಾ ಎಂದ. ಪಾರ್ಥನು ತನ್ನ ಎರಡು ಕರಗಳಿಂದ ಅವನನ್ನು ತಬ್ಬಿದನಂತೆ. ಆಗ ಬಬ್ರುವಾಹನ ಪದಕೆರೆಗೆ ಹೇಳುತ್ತಿದ್ದಾನೆ, ಅಪ್ಪ ನಾನು ತಂದೆಯನ್ನು ಕೊಂದ ದ್ರೋಹಿಯಾದ್ದರಿಂದ ನಾನು ಬೇಡ, ವಿಷ್ಣು ದ್ರೋಹಿಯಾದ ನಾನು ಈ ಧರೆಯೊಳಗೆ ಬಾಳುವುದು ಬೇಡ. ಇದೋ ನನ್ನ ನಾಡನ್ನೆಲ್ಲ ನಿನ್ನ ಪಾದಾರವಿಂದ ಕರ್ತಿಸಿದ್ದೇನೆ, ನನಗನುಮತಿಯನ್ನು ಕೊಟ್ಟರೆ ನಾನು ಹೋಗಿ ಹಿಮಾಲಯ ಪರ್ವತದಲ್ಲಿ ತಪವನಾಚರಿಸಿ ಹಾಗೆಯೇ ನನ್ನ ಈ ದೇಹ ತ್ಯಾಗ ಮಾಡ್ತೇನೆ. ಪಕ್ಕದಲ್ಲೇ ಇದ್ದ ಭೀಮಸೇನ ಓಡಿ ಬಂದಿದ್ದೆ, ತನ್ನ ತಮ್ಮನ ಮಗನನ್ನು ಬಾಚಿ ತಬ್ಬಿ, ಅಯ್ಯೋ ಹುಚ್ಚನೆ, ಏನು ಮಾತನಾಡುತ್ತಿರುವೆ? ನೋಡು, ಲೋಕದಲ್ಲಿ ಶ್ರೀ ಕೃಷ್ಣನ ಒಲಿಮೆಗೆ ಪಾತ್ರರಾದವರು ಪಾಪಗಳನ್ನೆಲ್ಲವನ್ನು ಆತನ ನಾಮಸ್ಮರಣೆ ಮಾತ್ರದಿಂದಲೇ ಪರಿಹಾರ ಮಾಡಿಕೊಡುತ್ತಾರೆ. ನಾವು ಯುದ್ಧರಂಗದಲ್ಲಿ ಎಂಥೆಂಥ ಪ್ರಭೃತಿಗಳೊಡನೆ ಹೋರಾಡಿ ಅವರನ್ನೆಲ್ಲರೂ ಸಂಹಾರ ಮಾಡಿದ್ದೆವು, ಆದರೆ ಹರಿಯು ತನ್ನ ಅನುಗ್ರಹದಿಂದ ನಮ್ಮನ್ನು ಪಾಪಮುಕ್ತರನ್ನಾಗಿ ಮಾಡಿ ಕ್ಷಿತಿಯೊಳಗೆ ಬಾಳುವಂತೆ ಮಾಡಿಲ್ಲವೆ. ನಡೆ ನಡೆ ಎಂದು ಕರೆತರುವಾಗ ಅಲ್ಲಿ ಪಕ್ಕದಲ್ಲಿರುವ ಸೈನಿಕರನ್ನೆಲ್ಲ ನೋಡಿ ಭೀಮ ನಗಿತ ಹೇಳ್ತಾನೆ, ನೋಡಿದ್ರ ನನ್ನ ತಮ್ಮನ ಮಗ ಎಂಥೆಂಥ ಏಟ್ ಹೊಡೆದ. ಪರಾಕ್ರಮಿಗಳೆಂದರೆ ಇಂತಹ ಮಕ್ಕಳನ್ನು ಪಡೆದ ನಾವೇ ಧನ್ಯರಲ್ಲವೆ, ನಡೀರಿ ಎಂದಾಗ ಮಹಾನುಭಾವನಾದ ಬಬ್ರು ವಾಹನನು ಎಲ್ಲರನ್ನೂ ಕರತಂದು ತನ್ನ ರಾಜ್ಯದಲ್ಲಿ ಇರಿಸಿದ್ದಾನೆ. 5 ದಿವಸಗಳ ಕಾಲ ಅಲ್ಲಿ ಇದ್ದಂಥ ಅರ್ಜುನ ಆ ರಾಜ್ಯದಲ್ಲಿ 5 ದಿವಸಗಳ ಸಂಭ್ರಮದ ಉತ್ಸವವನ್ನೆಲ್ಲವನ್ನು

ಒಂದು ಆನಂದ ಪರವಶನಾದ ಕೃಷ್ಣನು ಉಲೂಪಿ ಚಿತ್ರಾಂಗದೆಯರನ್ನು ಮತ್ತು ಅಲ್ಲಿ ಉಳಿದಿರತಕ್ಕಂಥ ಕುಂತಿ ಧರ್ಮರಾಜಾದಿಗಳನ್ನೆಲ್ಲರನ್ನು ಹಸ್ತಿನಾಪುರಕ್ಕೆ ಕಳುಹಿಸಿದ. ನಂತರದಲ್ಲಿ ತಾನು ಅಶ್ವಕ್ಕೆ ರಕ್ಷಕನಾಗಿ ಪಾರ್ಥನೆದ್ದೊಡಗೂಡಿ ಮುಂದಕ್ಕೆ ಹೊರಟಿದ್ದಾನೆ. ಹಂಸಧ್ವಜ, ಋಷಿಕೇತು, ಅನಿರುದ್ಧ, ಸಾಂಭ ಇವರೇ ಮೊದಲಾದ ಸೈನಿಕರ ಸಂಗಡ ತನ್ನ ಮಗನಾಗಿರುವ ಬೊಬ್ರುವಾಹನನ್ನು ಕರೆದುಕೊಂಡು ಮುಂದೆ ತಾನು ಪ್ರಯಾಣವನ್ನು ಮಾಡಿದ್ದಾನೆ. ಎಲ್ಲೆಡೆಗಳಲ್ಲಿ ಸುತ್ತಾಡಿ ಅಶ್ವವು ಹಿಂತಿರುಗಿ ಹಸ್ತಿನಾಪುರಕ್ಕೆ ಬಂದು ಧರ್ಮರಾಜರ ಯಾಗವನ್ನು ನಿರ್ವಿಘ್ನವಾಗಿ ನೆರವೇರಿಸುತ್ತಿರುವಾಗ ಎಲ್ಲರೂ ಲೋಕದಲ್ಲಿ ಹೇಳಿದರಂತೆ ತಾಯಿ ತಂದೆಗಳ ಸೇವೆಯನ್ನು ಮಾಡಿದ ಮಕ್ಕಳು ಲೋಕದಲ್ಲಿ ಪುಣ್ಯಾತ್ಮರು. ಅದಕ್ಕೆ ಕೀರ್ತನಾರಂಭದಲ್ಲಿ ಒಬ್ಬ ಹಿರಿಯ ಕವಿಗಳು ಸಾರಿದರು, ಜನನಿ

ಯಾರು ತಾಯಿ ತಂದೆಗಳ ಸೇವೆಯನ್ನು ಮಾಡಿದರೋ ಅವರೇ ಪುಣ್ಯಾತ್ಮರು ಎಂದಾಗ ಈ ಕಥೆಯನ್ನು ಬರೆದ ಹಿರಿಯರು ನಿರೂಪಣೆಯನ್ನು ಮಾಡಿದರು. ಆರು ಈ ರೀತಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ ಚರಿತೆಯನ್ನು ಕೇಳುವರು, ಓದುವರು, ಪಠನಗೈವರು, ಅವರಿಗೆ ಅನಿತ ಸುಖಭೋಗಗಳು ಪ್ರಾಪ್ತವಾಗಲಿ ಎಂದು ಗೀರ್ವಾಣರು ಹರಿಸಿದಂಥ ಈ ಬಬ್ರುವಾಹನ ಚರಿತ್ರೆಯನ್ನು ಕೇಳಿ ನಾವು ಧನ್ಯರಾದವು ಎಂದ ಮೇಲೆ ಸಮಸ್ತರಿಗೂ ಪರಮಾತ್ಮನು ಸಕಲ ವಿಧವಾದ ಸುಖ ಸಂಪದಗಳನ್ನು ನೀಡಲಿ ಎಂಬುದಾಗಿ ಎಲ್ಲರಿಗೂ ಮಂಗಳವನ್ನು ಕೋರುತ್ತಾ ದೇವಾದಿ ದೇವನಾಗಿರತಕ್ಕಂಥ ಪರಮಾತ್ಮನಿಗೆ ಮಂಗಳವನ್ನು ಪಾಡೋಣ.

ಎನಿಸಿ ಮೆರೆದಸ್ ವಿರಾಘವೇಂದ್ರ ಗುರುರಾಯರಿಗೆ ಮಂಗಳವಾಗಲಿ ಸರ್ವರಿಗೆ. ದೇವದೇವ ತಿಳಿದಾತಮ ನೆನೆಸಿದ ದೇವದೇವ ತಿಳಿದಾತಮ ನೆನೆಸಿದ ಅನಿತ ಭುವನ ಬ್ರಹ್ಮಾಂಡ ನಾಯಕ ಪರಿಪರಿ ಗಿಡದಲ್ಲಿ ಮೆರೆಯುವ ಧರೆಯೊಳು ತಾನಾಗಿ

0: ಕೇಳುಗರ, ಇದುವರೆಗೂ ವೀರ ಬಬ್ರುವಾಹನ ಅರೆಕತೆ ಕುರಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕುಗಳಿಂದ ಪ್ರಸಾರವಾಗುತ್ತಿದೆ. ಕೇಳುಗರ, ಇನ್ನು ಮುಂದೆ ನಮ್ಮಿಂದ ಸಾಮಾಜಿಕ ಸವಲತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ಸಾಮಾಜಿಕ ಸವಲತ್ತು
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ರಾವ್ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ.

0: ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ
0: ಸರ್. ಮೊದಲಿಗೆ ಏನಿದು ಸರ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಈ ಯೋಜನೆಯ ಒಂದು ಪರಿಕಲ್ಪನೆ ಹಿನ್ನೆಲೆ ಕುರಿತು, ಹಾಗೇನಿದು ಜಾರಿಯಾದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನವನ್ನು ಕೊಂಡೀಡಿ ಪ್ರೋತ್ಸಾಹ ಮಾಡೋದು. ಈ ಯೋಜನೆಯ ಒಂದು ಪರಿಕಲ್ಪನೆ ಏನಂದರೆ, ಅವರು ಮುಖ್ಯವಾಹಿನಿಯಿಂದ ದೂರ ಆಗಬಾರ್ದು, ಅವರ ಒಂದು ಅಂಕಿಅಂಶ ಮಾಹಿತಿಗಳ ಒಂದು ದತ್ತಾಂಶ ನಮ್ಮ ಹತ್ರ ಇದ್ದರೆ ಬೇರೆ ಬೇರೆ ಯೋಜನೆಗಳಲ್ಲಿ ಅವರು ಸಹಾಯ ತೆಗೆದುಕೊಳ್ಳಿಕ್ಕೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಹಾಗೆ ಮಾಡಲಿಕ್ಕೆ ಬೇಕಾದಂತಹ ಅಂಶಗಳು ಆಗ್ಬೋದು ಅಂತೇಳಿ ಯೋಜನೆಯ ಒಂದು ಪರಿಕಲ್ಪನೆ ಬಂತು. ಆಗ ಎಲ್ಲ ಕಡೆಯೂ ದೇಶದಲ್ಲೊಂದು ಕೂಗಿತ್ತು, ಏನಂದರೆ ರೈತರಿಗೆ ಯಾವುದೇ ಸಹಾಯ ಆಗ್ತಾ ಇಲ್ಲ, ಆಮೇಲೆ MSP ಇಲ್ಲ, ಬೆಂಬಲ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಯಾವುದೇ ಕಾರ್ಯಕ್ರಮಗಳು ಬಂದರೂ ನಮಗೆ ನೇರವಾಗಿ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಒಂದು ಕೂಗಿತ್ತು. ಆ ಸಂದರ್ಭದಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ಸೊ ಅದಕ್ಕೂ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಇದೊಂದಿತ್ತು, ಅವರು 4,000 ರೂಪಾಯಿ ಮಾತ್ರ ಕೊಡೋರು ಪ್ರತಿಯೊಬ್ಬ ರೈತನಿಗೆ. ಸೊ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಏನಾಯಿತು, 6,000 ರೂಪಾಯಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ನಿಗದಿ ಮಾಡಿಕೊಂಡಿದೆ. ಅದು 3 ಕಂತಲ್ಲಿ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ಬರ್ತಾ ಇತ್ತು, ರೈತರಿಗೆ ಬೆಂಬಲ ಯೋಜನೆ ಅಂತ 4,000, ಒಟ್ಟು 10,000 ಕೊಡೋ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಇತ್ತು. ಇತ್ತೀಚೆಗೆ ರಾಜ್ಯ ಸರ್ಕಾರ ಕೊಡೋದು ಅದನ್ನು ನಿಲ್ಲಿಸಿದೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮಾತ್ರ ಮುಂದುವರೆದಿದೆ. ಇದು 100% ಕೇಂದ್ರ ಪುರಸ್ಕೃತ ಯೋಜನೆ, ಇದಕ್ಕೆ ಹಣವನ್ನು ಖರ್ಚು ಮಾಡ್ತಾ ಇರೋದು ಕೇಂದ್ರ ಸರ್ಕಾರನೇ. ಸೊ ಇದು 1/12/2018 ಜಾರಿಗೆ ಬಂತು, ಆದರೆ ಅದು ರೈತರಿಗೆ ಸಹಾಯಧನ ವರ್ಗಾವಣೆ ಆಗ್ಲಿಕ್ಕೆ ಶುರು ಆಗಿದ್ದು 1 February 2019. ಇದು ಪ್ರತಿ 4 ತಿಂಗಳಿಗೊಮ್ಮೆ ಅವರಿಗೆ 2,000 ರೂಪಾಯಿ ನೇರವಾಗಿ ಅವರ KYC ಇರುವ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಯಾಕಂದರೆ ಈ ಹಣ ಪಡ್ಕೋಬೇಕು ಅಂದರೆ ಬ್ಯಾಂಕ್ ಜೋಡಣೆ ಆಗಬೇಕು, ಬ್ಯಾಂಕ್ ಸಂಪರ್ಕ ಆಗಬೇಕು, ಹಾಗಾಗಿ ಅದೊಂದು ಸಾಂಸ್ಥಿಕ ಇದಕ್ಕೆ ಅವರು ಸೇರ್ಕೊಂಡಂಗೆ ಆಯಿತು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಈ ಯೋಜನೆಯಲ್ಲಿ ಅವರು ಕೊಡುವಂತಹ ನೆರವೇನಿದೆಯಲ್ಲ, ನಾನು ಆವಾಗಲೇ ಹೇಳಿದಾಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆಯಿಂದ 1 ಹೆಕ್ಟೇರ್ 2.5 ಎಕರೆ ಜಮೀನು ಇರೋರಿಗೆ ಮಾತ್ರ ಅಂತ ಮಾಡಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪ ಅಂದರೆ, ಕುಟುಂಬ ಒಂದು ಕುಟುಂಬಕ್ಕೆ ಒಂದೇ ಯೋಜನೆ, ಒಂದು ಸಹಾಯಧನ ಅಷ್ಟೇ, ಎಲ್ಲರಿಗೂ ಸಹಾಯಧನ ಬರೋದಿಲ್ಲ. ಪ್ರಾರಂಭದಲ್ಲಿ ಬೇರೆ ಬೇರೆಯವ್ರ ಹೆಸರಿಗೆ ಮಾಡಿಸ್ಕೊಂಡು 2-3 ತಗೊಳ್ತಾ ಇದ್ದಂಥ ಉದಾಹರಣೆಗಳಿತ್ತು. ಅದೆಲ್ಲ ಕಿಸಾನ್ ಸಮ್ಮಾನ್ ಯೋಜನಾ ದಾಖಲಾತಿ 2.0 ಅಂತ ಏನೋ ಒಂದು ವೆಬ್ಸೈಟ್ ಮಾಡಿದ್ರು, ಅದರಲ್ಲಿ ಅವೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ನೇರವಾಗಿ ಯಾರು ಆ ಒಂದು ಕುಟುಂಬಕ್ಕೆ ಸಹಾಯ ಸಿಗಬೇಕು, ಅದು ಈಗ ಒಂದೇ ಒಂದು ದೂರಿಲ್ಲದೆ, ಕಂಪ್ಲೇಂಟ್ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇದೆ.
0: ಸರ್, ಹಾಗಿದ್ರೆ ವಾರ್ಷಿಕವಾಗಿ ಕೇಂದ್ರ ಸರ್ಕಾರ ಪ್ರತಿ ರೈತ ಕುಟುಂಬಕ್ಕೆ 3 ಕಂತಿನಲ್ಲಿ 2,000 ರೂಗಳನ್ನು ಹಾಕೋದ್ರ ಜೊತೆಗೆ ವಾರ್ಷಿಕವಾಗಿ 6,000 ಕೊಡ್ತಾ ಇದೆ ಈ ಯೋಜನೆ ಮುಖಾಂತರ. ಏನು ಗುರಿ ಉದ್ದೇಶ ಇಟ್ಕೊಂಡು ಈ ಹಣವನ್ನು ಅವರ ಖಾತೆಗೆ ಕೊಡ್ತಾ ಇದೆ ಸರ್?
1: ಸಾಧಾರಣವಾಗಿ ನಾವು ನೋಡೋದೇನಪ್ಪ ಅಂದರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರಿದ್ದಾರೆ, ಭೂ ಹಿಡುವಳಿದಾರರು, ಸಾಧಾರಣವಾಗಿ ಇವರೆಲ್ಲ ಹೆಚ್ಚಿನ ಜನ ಮಳೆ ಆಶ್ರಿತ ಜನ. ಈಗ ಮಳೆ ಬಂದಾಗ ಅವ್ರಿಗೆ ಭೂಮಿನ ಉಳುಮೆ ಮಾಡೋಕ್ಕಾಗಲ್ಲ, ಅಥವಾ ಕೂಲಿಗೆ ಯಾರನ್ನಾರು ಕರ್ಕೋಬೇಕಂದ್ರೆ ಅವ್ರ ಹತ್ರ ಹಣ ಇರಲ್ಲ. ಅದೇ ರೀತಿ ಎರಡನೇ ಹಂತದಲ್ಲಿ ಬಿತ್ತನೆ ಬೀಜ ತೊಗೊಳಕ್ಕಾಗೋದಿಲ್ಲ, ಗೊಬ್ಬರ ತೊಗೊಳಕ್ಕಾಗಲ್ಲ, ಅಥವಾ ಆಗೇನಾರು ಕೃಷಿ ಕೆಲಸ ಮಾಡೋಕ್ಕೆ 1-2 ಕೈಯಾಳುಗಳು ಬೇಕಂದರೆ ಅವತ್ತು ಅವ್ರ ಹತ್ರ ಹಣ ಇಲ್ಲದೇ ಮುಂದಕ್ಕಾಗುವಂಥ ಸಂದರ್ಭಗಳು ಬರ್ತದೆ. ಮೂರನೇ ಹಂತದಲ್ಲಿ ಆ ಬೆಳೆಯ ಒಂದು ಕಟಾವು ಆಗುವ ಸಂದರ್ಭದಲ್ಲಿ ಸಹಿತ ರೈತನಿಗೆ ಆರ್ಥಿಕ ಅನುಕೂಲತೆ ಇರೋದಿಲ್ಲ ಅಂಶವನ್ನು ಗಮನಿಸ್ಕೊಂಡು, ಇದೊಂದು ಅವರಿಗೆ ಒಂದು ಬೆಂಬಲ ಪ್ರೋತ್ಸಾಹಕ ಅಷ್ಟೆ. ಇದರಿಂದನೇ ವ್ಯವಸಾಯ ಅಂತಲ್ಲ, ನೀನು ವ್ಯವಸಾಯ ಮಾಡ್ತಾ ಇದೀಯಾ, ಸೊ ನಮ್ಮದು ಒಂದು ಸಹಾಯಧನ ತಗೊಂಡು ಇನ್ನೂ ಉತ್ಸಾಹದಲ್ಲಿ ಮಾಡು. ಆ ಒಂದು ಸಂದರ್ಭದಲ್ಲಿ 2,000 ರೂಪಾಯಿ ಅಥವಾ ಒಂದು ನಗದು ತನ್ನ ಕೈನಲ್ಲಿ ಇಲ್ಲ ಅಂತ ಹೇಳಿ ಅವನು ಅಸಹಾಯಕ ಆಗಬಾರ್ದು. ಸೊ ನಿನ್ನ ಕೆಲಸ ಏನಿದೆ ಅದರಲ್ಲಿ ನೀನು ಮುಂದುವರಿಲಿಕ್ಕೆ ಬೇಕಾದ ಬೆಂಬಲ ನಾವು ಕೊಡ್ತೀವಿ ಅಂತ ಶುರು ಮಾಡಿದಂಥ ಯೋಜನೆ. ಕೆಲವು ರಾಜ್ಯಗಳಲ್ಲಿ ಆ ರಾಜ್ಯ ಸರ್ಕಾರಗಳು ಸ್ವಲ್ಪ ಹಣವನ್ನು ಸೇರಿಸಿ ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 6,000 ರೂಪಾಯಿ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಯಾರ್ಯಾರ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರ ಭೂ ಹಿಡುವಳಿ ದಾಖಲೆಗಳು ಸರಿ ಇರಲಿಲ್ಲ, ಅದು ಸರಿ ಮಾಡಿಸ್ಕೊಳ್ಳಿಕ್ಕೊಂದು ಅವಕಾಶ ಆಯಿತು. ಅದಕ್ಕಾಗಿ ಭೂ ಸ್ವಾಮಿತ್ವ ಯೋಜನೆ ಅಂತ ಕೇಂದ್ರ ಸರ್ಕಾರ ಪರಿಚಯ ಮಾಡಿದೆ. ಆ ಸಾಫ್ಟ್ವೇರ್ ಮುಖಾಂತರ ಯಾರು ಬುಡಕಟ್ಟು ಜನ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಜನ ಇದ್ದಾರೆ, ಭೂ

ದಾಖಲೆಗಳನ್ನು ಅವರು ಅದನ್ನ ಕಾನೂನಾತ್ಮಕವಾಗಿ ಮತ್ತೆ ಔಪಚಾರಿಕವಾಗಿ ಅದನ್ನ ಡಿಜಿಟಲೈಸ್ ಮಾಡಿ ಕಾರ್ಡ್ಗಳನ್ನ ಕೊಡ್ತಾ ಇರೋದೆಲ್ಲ ನಾವು ಗಮನಿಸ್ತಾ ಇದೀವಿ. ಸೊ ಇದರಿಂದ ಏನಾಯ್ತು, ಅವ್ರ ಜಮೀನುಗಳು ಹದ್ದುಬಸ್ತಾಯ್ತು. ಹದ್ದುಬಸ್ತಾದಾಗ ಅವ್ರಿಗೊಂದು ಪ್ರೇರಣೆ ಬರುತ್ತೆ, ಓ ಜಮೀನಿಗೆ ನನ್ನ ಹೆಸರಿನಲ್ಲಿ ಹದ್ದುಬಸ್ತಾಗಿದೆ, ಇದರಲ್ಲಿ ನಾವು ಉತ್ಪಾದನೆ ಮಾಡಿ ಜೀವನ ಮಾಡಬೇಕು ಅನ್ನೋ ಒಂದು ಅವರಿಗೆ ಒಂದು ಸ್ಫೂರ್ತಿ ಬರ್ತದೆ, ಒಳಗಡೆಯಿಂದ ಆಂತರಿಕ ಪ್ರೇರಣೆ ಬರ್ತದೆ ಅಲ್ವಾ. ಯಾಕಂದ್ರೆ ಆ ಒಂದು ಜಮೀನಂತ ಏನಿದೆಯಲ್ಲ ಅದೊಂದು ಆಸ್ತಿ ನಿರ್ಮಾಣ ಅವರಿಗೆ, ಮತ್ತು ಒಂದು ಸಾಮಾಜಿಕ ಭದ್ರತೆ ಕೂಡ. ಎರಡೂ ಆಯಾಮಗಳಲ್ಲಿ ನೋಡಿದಾಗ ಈ ಯೋಜನೆ ಈ ಹಂತದಲ್ಲಿ ತುಂಬ ಇದು ಪರಿಣಾಮ ಉಂಟು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ತಳ ಸಮುದಾಯದ ಅನೇಕ ಕುಟುಂಬಗಳು ಇದರಿಂದ ಉತ್ತೇಜನಕಾರಿ ಪಡ್ಕೊಂಡಿದೆ, ಪ್ರಯೋಜನ ಆಗಿದೆ ಅನ್ನೋದು ನಾವು ಗಮನಿಸಬೇಕು. ಸೊ ಇದರಿಂದ ಏನಾಗುತ್ತೆ, ಎರಡನೇ ಹಂತದಲ್ಲಿ ಯಾವಾಗ ಭೂ ದಾಖಲೆಗಳು ಪಕ್ಕ ಆಯಿತು, ಅವ್ರ ಹೆಸರಿನಲ್ಲಿ RTC ಆಯಿತು, ಆಗ ಕೃಷಿ ಸಂಪರ್ಕ ಕೇಂದ್ರ ಏನಂತ ಈಗ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಬೆಂಬಲವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಅದರಿಂದ ಅನೇಕ ಯೋಜನೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಆ ಥರ 27 ಯೋಜನೆಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಇವತ್ತು ರೈತರಿಗೆ ಲಭ್ಯ ಇದೆ. ಅದನ್ನು ಅವರು ರೈತ ಸಂಪರ್ಕ ಕೇಂದ್ರದ ಮುಖಾಂತರನೇ ಪಡಿಬೇಕು, ಅದು ಅವ್ರಿಗಲ್ಲಿ ಸಿಗತ್ತೆ. ಗೊಬ್ಬರ ತಗೊಳ್ಬೇಕಾದರೂ ಅದ್ರ ಮುಖಾಂತರನೇ ತಗೋಬೇಕು. ಕೀಟನಾಶಕಗಳು ಬೇಕು ಅಥವಾ ಬೆಳೆ ಸಂವರ್ಧನೆ ವರ್ಧಕಗಳು ತಗೊಳ್ಳೋದಿದೆ ಅಂದರೆ ಬಯೋಫರ್ಟಿಲೈಸರ್ಸ್ ಏನಿದೆ ಅದು ತಗೊಳ್ಳೋಕ್ಕೂ ಅವ್ರು ಅಲ್ಲಿಂದನೇ ತಗೋಬೇಕು. ATM ಅಂತ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷಿನ್, 80-90% ರೈತರಿಗೆ ರಿಯಾಯಿತಿ ಸಿಗ್ತದೆ. ಸೊ ಈಗ ಉದಾಹರಣೆಗೆ ಅವರು ನೀರು ಮತ್ತು ತೇವಾಂಶ ನಿರ್ವಹಣೆ ಅಂಶಗಳ ಬಗ್ಗೆ ತಂತ್ರಜ್ಞಾನ ಬಳಸ್ಕೊಳ್ತಾರೆ ಅಂದರೆ ಅದಕ್ಕೆ ಅವರಿಗೆ ಅಲ್ಲಿ ನೆರವು ಸಿಗ್ತದೆ. ಮುಖ್ಯವಾಗಿ ಯಾವುದು, ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ ಇರ್ಬೋದು, ಸೊ ಬೋರ್ವೆಲ್ಗೆ ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ವಾಟರ್ ಪಂಪ್ ಮಾಡೋವಂಥದ್ದಿರ್ಬೋದು, ಸೋಲಾರ್ ಫೆನ್ಸಿಂಗ್ ಇರ್ಬೋದು. ಇದಲ್ದೇ ಕೃಷಿ ಯಂತ್ರೋಪಕರಣಗಳು ಪಡ್ಕೊಳ್ಳೋಕೆ ಸಹಿತ ರೈತರಿಗೆ ಅದರಲ್ಲಿ ಅವರಿಗೆ ರಿಯಾಯಿತಿ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ. ಇದರೆಲ್ಲ ಏನಂದರೆ ನೋಡಲಿಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ದೊಡ್ಡದಾಗಿ ನಮಗೆ ಕಂಡ್ರೂ ಒಳಗಡೆಯ ರಸ್ತೆಗಳೇನಿದೆಯಲ್ಲ ಈ ಥರದ ಪೂರಕ ಬೆಂಬಲ ಕಾರ್ಯಕ್ರಮಗಳು, ಇದು ರೈತರಿಗೆ ವರದಾನ ಇರುವಂಥದ್ದು. ಇಲ್ಲಿ ರೈತರಿಗೆ ಏನಾಗ್ತಾ ಇತ್ತು, ಹೆಚ್ಚು ಅವಕಾಶಗಳು ಸಿಗ್ತಾ ಇರಲಿಲ್ಲ ಮತ್ತು ಉತ್ತೇಜಕಾರಿ ಅಂಶಗಳು ಇರಲಿಲ್ಲ. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಆ ರೈತ ಏನು ಮಾಡಬೇಕು, ಹೋಗಿ KYC ಮಾಡಿಸ್ಕೋಬೇಕು. ರೈತ ಸಂಪರ್ಕ ಕೇಂದ್ರದ KYC ಅಂತ ಕರೀತಾರೆ, ಅದಕ್ಕೊಂದು ನಂಬರ್ ಜನರೇಟ್ ಆಗುತ್ತೆ, ಆ ನಂಬರ್ ಇಟ್ಕೊಂಡೇ ನಾವು ವ್ಯವಹಾರ ಮಾಡಬೇಕು. ಮುಂದೆ ಅವ್ರು ಏನೇ ಪ್ರಯೋಜನ ಪಡ್ಕೊಳ್ಳೋದಿರಲಿ, ಕಿಸಾನ್ ಸಮ್ಮಾನ ಯೋಜನೆದಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇನ್ಯಾವುದೇ ಪ್ರಯೋಜನ ಅವ್ರು ಪಡ್ಕೊಳ್ತೀವಿ ಅಂದರೂ ಸಹಿತ ಆ ನಂಬರ್ ನಮೂದಿಸಲೇಬೇಕು, ಅವ್ರನ್ನೇ ನೀವು ಫಲಾನುಭವಿ ಮಾಡಬೇಕಂತೇಳಿ ಈಗೊಂದು ನಿಯಮ ಮಾಡಿರೋದ್ರಿಂದ ರೈತರಿಗೆ ಅದೊಂದು ಗುರುತಿಸುವಿಕೆ ಮತ್ತು ಹೆಮ್ಮೆ ಸಹಿತ. ಮೊದಲು ಅಧಿಕಾರಿತವಾಗಿ ಹೋಗಿ ನನಗಿದನ್ನು ಕೊಡಿ ಅಥವಾ ಯಾಕೆ ನೀವು ಕೊಟ್ಟಿಲ್ಲ ಅಂತ ಕೇಳಲಿಕ್ಕೆ ಯೋಜನೆ ಒಳಗಡೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಂಶವನ್ನು ಗಮನಿಸಬೇಕು. 2000 ಬರುತ್ತೆ ಹೋಗುತ್ತೆ ದೊಡ್ಡ ಪ್ರಚಾರ ಅಲ್ಲ ಅದು. ಇದರಿಂದ ನೈತಿಕವಾಗಿ ರೈತ ಎಲ್ಲರ ಸಮಕ್ಕೆ ತಾನು ತಲೆ ಎತ್ತಿ ಸ್ವಾಭಿಮಾನದಿಂದ ನಿಲ್ಲಿಕ್ಕೆ ಒಂದು ಪ್ರೇರಣೆ ಸಿಗುತ್ತೆ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಸಹಾಯ ತಗೊಂಡಿರೋ ರೈತರ ಮನೆಗಳಲ್ಲಿ ಹೋಗಿ ನಾವು ನೋಡಿದಾಗ ಎಷ್ಟೋ ಈ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಧನಾತ್ಮಕವಾಗಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಬದುಕಬಲ್ಲೆವು, ನಮಗೂ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಸೊ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ, ಆ ಪ್ರಯತ್ನಕ್ಕೆ ಇಲ್ಲಿ ಪುಷ್ಟಿ ಸಿಗ್ತದೆ, ಬೇಕಾದ ನೈಪುಣ್ಯವನ್ನು ನಾವು ರೈತ ಸಂಪರ್ಕ ಕೇಂದ್ರಗಳಿಂದ ಪಡ್ಕೊಳ್ತೀವಿ ಅನ್ನೋ ಒಂದು ಸಾಂಸ್ಥಿಕವಾದ ಒಂದು ಬೆಂಬಲ ನಮಗೆ ದೊರೀತಾ ಇದೆ ಅನ್ನೋದು ತೃಪ್ತಿ ಇವತ್ತು ರೈತರಿಗಿದೆ. ಮೊದಲು ಇದು ಇರ್ತಿರಲಿಲ್ಲ, ನೆರವುಗಳು ಹೋಗ್ತಾ ಇತ್ತು, ಅದು ಯಾರಿಗೆ ನೆರವು ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಬರೀ ದಾಖಲಾತಿಗಳಲ್ಲಿ ಇರ್ತಾ ಇತ್ತು. ಈಗ ಹಾಗಿಲ್ಲ, ರೈತ ಸಂಪರ್ಕ ಕೇಂದ್ರದಲ್ಲಿ ಅಳವಡಿಸಿರುವ ತಂತ್ರಾಂಶಗಳಿಂದಾಗಿ ಪ್ರತಿಯೊಂದು ಪಾರದರ್ಶಕವಾಗಿ ಕಾಣುತ್ತೀಗ, ಯಾರಿಗೆ ಹೋಗಿದೆ, ಯಾರಿಗೆ ಮುಟ್ಟಿದೆ, ಅವ್ರು ಬೆಳೆ ಮಾಡಿದ್ರ ಇಲ್ವಾ. ಈ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೆಲವರು ಎಷ್ಟೋ ವರ್ಷಗಳಿಂದ ಭೂಮಿನಲ್ಲಿ ವ್ಯವಸಾಯ ಮಾಡಿಲ್ದೆ ಇರೋರು ಸಹಿತ ಫಲಾನುಭವಿ ಆಗ್ಬಿಟ್ಟಿದ್ರು. ಆಗೇನಾಯ್ತು, 2.1 ಅಲ್ಲಿ ಹೊಸದಾಗಿ ದಾಖಲಾತಿ ಮಾಡಬೇಕಂದಾಗ ಒಬ್ಬರೊಂದು ಟೆಕ್ನಾಲಜಿ ಕಂಡುಹಿಡಿದ್ರು. ಏನಂದ ಅಂದ್ರೆ, ಆ ಭೂಮಿ ಹತ್ರ ಹೋಗಿ ಮಣ್ಣಿನ ಸ್ಯಾಂಪಲ್ ತೆಗೆದುಕೊಂಡು ನೀವು ವಾಟ್ಸಪ್ ಮುಖಾಂತರ ಇದು ಮಾಡಿದ್ವಿ ಅಂದರೆ ಇದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೇನು ಇನ್ಪುಟ್ ಕೊಟ್ಟಿದ್ದಾರೆ, ಏನು ಇನ್ಪುಟ್ ಕೊಟ್ಟಿಲ್ಲ ಅಂತ. ಆ ಥರ 32% ರೈತರು ಏನು ಬೆಳೆ ಮಾಡ್ದೇ ಇದರ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನೆಲ್ಲ ನಿಲ್ಲಿಸಿದ್ರು, ಇದು ಗಮನಿಸ್ಬೇಕು. ಅದು ಕಳೆದ ಮೂರು ವರ್ಷದಲ್ಲಿ ಏನು ಬಿತ್ತನೆ ಮಾಡಿದ್ದಾರೆ, ಭೂಮಿಗೆ ಏನೇನು ವ್ಯವಸಾಯ ಮಾಡಿದ್ದಾರೆ ಅನ್ನೋದು ಮಾಹಿತಿ ಡೇಟಾ ಬರೋಕ್ಕೆ ಶುರು ಆಯಿತು. ಆಗ ಅವರು ತಪ್ಪಾಗ್ತಾ ಇರೋದು ಗೊತ್ತಾಯಿತು. ಯಾಕಂದರೆ ಕಿಸಾನ್ ಸಮ್ಮಾನ್ ಯೋಜನೆಗೆ ದಾಖಲಾತಿ ಮಾಡೋರೆಲ್ಲ ಕಂದಾಯ ಇಲಾಖೆಯವರು, RIS ಮತ್ತು ಗ್ರಾಮ ಲೆಕ್ಕಿಗರು. ಸೊ ಯಾರು ದಾಖಲೆ ಕೊಟ್ಟರು ಅವ್ರದ್ದೆಲ್ಲ ಸೇರಿಸಿದ್ರು ಅಷ್ಟೇ, ಅವರೇನಲ್ಲಿ ಹೋಗಿ ಬೆಳೆ ಮಾಡಿದಾರಾ ಇಲ್ವಾ ನೋಡ್ತಾ ಇಲ್ಲ. ಒಂದು ನಿಯಮನೂ ಇದೆ, ಪ್ರತಿ RTCನಲ್ಲಿ ಪ್ರತಿ ವರ್ಷಕ್ಕೆ ಹಿಂಗಾರು ಮಳೆ ಮತ್ತು ಮುಂಗಾರು ಮಳೆ
ಸಂದರ್ಭದ

0: ಗ್ರಾಮ ಲೆಕ್ಕಿಗರು ಆ ಜಮೀನುಗಳಿಗೆ ಹೋಗಿ ಏನೋ ಅವರು ವ್ಯವಸಾಯ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಅಂತ ದಾಖಲಿಸ್ಬೇಕು ಅಂತ ನಿಯಮ ಇದೆ. ಬಟ್ ಅದು ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಅದನ್ನ ಎಲ್ಲರೂ ಏನ್ ಮಾಡಿದ್ರು, ಇಲ್ಲಿ ದುರುಪಯೋಗ ಮಾಡ್ಕೊಂಡಿದ್ರು. ಆಗ ಎಲ್ಲಾ ಕಡೆಯಿಂದ ಕೂಗ್ ಬರಕ್ ಶುರು ಆಯ್ತು. ನಿಜವಾಗ ದುಡಿತಾ ಇರೋರಿಗೆ ಓಕೆ, ಏನು ಮಾಡದೆ ಆರಾಮಾಗಿರೋರ್ಗೆಲ್ಲ, ಊರಿಂದ ವಲಸೆ ಹೋಗಿರೋರ್ಗೆಲ್ಲ ನೀವು ಈ ಯೋಜನೆಯಲ್ಲಿ ನೆರವು ಕೊಡ್ತಾ ಇದ್ದಾರಲ್ಲ ಅಂತ ಕೂಗ್ ಬಂತು. ಆಗ ನಾವೆಲ್ಲ ಮತ್ತೆ ಅಧ್ಯಯನ ಮಾಡಿ ಆ ನೀತಿನ ಬದಲಾಯಿಸಬೇಕು ಅಂತ ಒತ್ತಾಯ ತಂದಿದ್ದಕ್ಕೆ ಈಗ ಆಲ್ಮೋಸ್ಟ್ 98% ಜನ ರೈತರು ಯಾರಿದ್ದಾರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನ್ಯಾಯಯುತವಾಗಿ ಸಿಗ್ತಾ ಇದೆ. ನೀವು ಕೇಳ್ಬೋದು, ಸೊ ಈಗ ಒಬ್ಬ ಜಮೀನ್ದಾರ ಅಂತ ಇರ್ತಾನೆ ಊರಲ್ಲಿ, ಅವ್ರಿಗೂ ಸಿಗ್ತಾ ಇದೆಯಲ್ಲ ಅಂತ. ಅವ್ರಿಗೊಂದು 10 ಎಕರೆ 12 ಎಕರೆ ಇರ್ಬೋದು, ಆದರೆ ಅವನು RTC ಕೊಟ್ಟರು ಅಂಥದ್ದು ಯಾಕಂದ್ರೆ ಬೇರೆ ಬೇರೆ RTC ನಂಬರಲ್ಲಿದೆ,
1: 2.5 ಎಕರೆ 1 ಹೆಕ್ಟರ್ಗಿಂತ ಕಡಿಮೆ ಅವನು ದಾಖಲಾತಿ ಮಾಡ್ಕೊಂಡಿದ್ದಾನೆ.
0: ಎಷ್ಟೋ ಕಡೆ ಆ ನೆರವು ತಗೋಬೇಕು ಅಂತ ಹೆಂಡತಿ ಹೆಸರಿಗೆ ಜಮೀನು ಮಾಡಿ ಹೆಂಡತಿನ ದಾಖಲಾತಿ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಥವಾ ಮಕ್ಕಳಿಗೆ ಪಾಲ್ ಕೊಟ್ಟು ಅದು ಮತ್ತೆ ಫರ್ದರ್ ಚಿಕ್ಕ ಚಿಕ್ಕ ಒಡೆತನ ಬಂದಾದ್ಮೇಲೆ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಕೊನೆಗೆ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಆ ಜಮೀನ ಪಾಳು ಬಿಡೋ ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಬಂದಿರೋ ಕಳೆ ಕೀಳಕ್ಕಾದ್ರೂ ಹಣ ಸಾಕಾಗತ್ತೆ, ನಿರ್ವಹಣೆ ಮಾಡ್ಲಿಕ್ಕಾದ್ರೂ ಆಗತ್ತೆ, ಬದುಗಳನ್ನ ಸರ್ ಮಾಡ್ಕೊಳಕ್ಕಾದ್ರೂ ಈ ಹಣ ಸಾಕಾಗತ್ತೆ ಅಲ್ವಾ. ಈ ತರದ ಸೂಕ್ಷ್ಮ ಹಂತದಲ್ಲಿ ಯೋಚನೆ ಮಾಡಬೇಕು ಇದರ ಪರಿಣಾಮ ಏನು ಅಂತ. ಇದ್ರ ಮುಖಾಂತರ ಏನಾಗತ್ತೆ, ಯೋಜನೆ ಒಳಗಡೆ ರೈತ ಸಂಪರ್ಕಕ್ಕೆ ಬರ್ತಾನೆ, ಮಲೆ ಕೃಷಿ ಯೋಜನೆಗಳಿಗೆ ಅವನು ಜೋಡಣೆ ಆಗ್ತಾನೆ. ಆಗ ಅವನಲ್ಲಿ ಒಂದು ಧನಾತ್ಮಕ ಚಿಂತನೆ ಬರುತ್ತೆ, ಓಹೋ ನಾನು ಇದನ್ನ ಮಾಡ್ಬೋದು ಅದನ್ನ ಮಾಡ್ಬೋದು, ನಾನು ಏನ್ ಬೆಳಿಬೇಕು, ಆಹಾರ ಬೆಳೆ ಬೆಳಿಬೇಕಾ, ತೋಟಗಾರಿಕೆ ಬೆಳಿಬೇಕಾ, ತರಕಾರಿ ಬೆಳಿಬೋದಾ, ಅಥವಾ ರೇಷ್ಮೆ ಕೃಷಿ ಮಾಡ್ಬೋದಾ, ಮೀನು ಸಾಗಾಣಿಕೆ ಮಾಡ್ಕೋಬೋದಾ. ಈ ತರ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಎಲ್ಲಾ ಮೂಲಗಳಿಂದ ಆತನಿಗೆ ಏನಾಗತ್ತೆ, ಆದಾಯ ಬರುತ್ತೆ.
1: ಹೌದು,
0: ಆ ಆದಾಯ ಬಂದಾಗ ಮಾತ್ರ ರೈತನಿಗೆ ಆಸಕ್ತಿ ಇರುತ್ತೆ, ಇಲ್ಲಾಂದ್ರೆ ಅವನ ಆಸಕ್ತಿ ಇರಲ್ಲ. ಜೊತೆಗೆ ಆ ಹಿಂದೆ ಏನಿತ್ತು, ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಕೊಟ್ಟಿಗೆ ಮಾಡ್ಕೋಬೋದಾಗಿತ್ತು, ಹಸು ಕೊಟ್ಟಿಗೆ ಮಾಡ್ಕೋಬೋದಾಗಿತ್ತು, ಕುರಿ ಮತ್ತು ಆಡು ಕೊಟ್ಟಿಗೆಗಳು ಮಾಡ್ಕೋಬೋದಾಗಿತ್ತು, ನೀರ್ಗಾಲುವೆಗಳು ಮಾಡ್ಕೋಬೋದಾಗಿತ್ತು, ಬದುಗಳು ಮಾಡ್ಕೋಬೋದಾಗಿತ್ತು. ಆ ಹಣನೂ ಅವ್ರಿಗೆ ಸಿಗ್ತಾ ಇತ್ತಲ್ವಾ.
1: ಹೌದು,
0: ಈ ಹಣ ಆ ಹಣ ಎರಡೂ ಒಟ್ಟಿಗೆ ಸೇರಿಸಿದ್ರಿಂದ ಅನೇಕ ಜನ ರೈತರು, ನಾವು ನೋಡ್ತೀವಿ ಚಿಕ್ಕ ಹಿಡುವಳಿದಾರರು ಅತ್ಯಂತ ಸಂತೋಷವಾಗಿ, ನಾನು ನೋಡಿದ್ದೀನಿ ಎಷ್ಟೋ ರೈತರ ಮನೆಗಳಲ್ಲಿ ವರ್ಷದಲ್ಲಿ ಒಂದು ಬೆಳೆ ಬಂದ್ರೆ ಸಾಕು, ಅವನಿಗೆ ಆಹಾರ ಭದ್ರತೆ ಇರ್ತದೆ.
1: ಹೌದು,
0: ಎರಡನೇ ಬೆಳೆ ಮೂರನೇ ಬೆಳೆ ಏನ್ ಬರ್ತದೆ ಅದು ಸಮಾಜಕ್ಕೆ ಆಹಾರ ಭದ್ರತೆ ಅಷ್ಟೇನೆ. ಒಂದು ಬೆಳೆ ಚೆನ್ನಾಗಿ ಬಂದ್ರೂ ಸಾಕು, 3.5 ತಿಂಗಳು 4 ತಿಂಗಳಲ್ಲಿ ಅವನು ಅತ್ಯಂತ ಧೈರ್ಯವಾಗಿ ಸ್ವಾಭಿಮಾನದಿಂದ ಜೀವನ ಮಾಡೋಕ್ಕಾಗತ್ತೆ, ಮತ್ತೆ ಅವನ ಸಾಮಾಜಿಕ ಜೀವನ ಗಟ್ಟಿಯಾಗ್ತದೆ. ಅವರ ಆತನ ಮೇಲೆ ಅವಲಂಬನೆ ಆಗಿರುವ ಅವ್ರ ಮನೆ ಪಶುಸಂಗೋಪನೆ ಸಂಗತಿಗಳೇನಿದೆ, ದನ ಕುರಿ ಆಡು ಕೋಳಿ ಅದೆಲ್ಲನೂ ಅವನ ಕೈಗೆ ಬರ್ತದೆ. ಯಾಕಂದ್ರೆ ಅದಕ್ಕೆ ಫೀಡ್ ಮಾಡಕ್ಕೆ ಅವನ ಹತ್ರ ಏನಾದ್ರೂ ಇರ್ತದೆ. ಒಂದು ಬೆಳೆ ಮಾಡ್ದವನು ಸುಮ್ಮನೆ ಇರ್ತಾನ, ಖಂಡಿತ ಇನ್ನೊಂದು ಬೆಳೆ ಮಾಡೇ ಮಾಡ್ತಾನೆ ಅಲ್ವಾ. ಕಾಳುಗಳು ಬೆಳೆದೇ ಬೆಳಕ ಆಹಾರ ಭದ್ರತೆ ಅಲ್ಲೇ ಬಂದ್ಬಿಡ್ತಲ್ಲ ಅವನಿಗೆ.
1: ಹೌದು,
0: ಸಾಮಾಜಿಕ ಭದ್ರತೆನೂ ಬಂತು, ಸಾಮಾಜಿಕ ನ್ಯಾಯನೂ ಬಂತು, ಆಹಾರ ಭದ್ರತೆನೂ ಬಂತು. ಸೊ ಈ ತರ ಕನ್ವರ್ಜೆನ್ಸನ್ನು ನಾವು ಯೋಚನೆ ಮಾಡಬೇಕು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದ್ರೆ ಇದು ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿಕೊಳ್ಳುವ ಒಂದು ಪ್ರಯತ್ನ ಅನ್ನೋದು ನಾವು ಮರಿಬಾರ್ದು.
1: ಖಂಡಿತ,
0: ಅದಕ್ಕೆ ಇದು ಸ್ಟೆಪ್ಪಿಂಗ್ ಸ್ಟೋನ್. ಈ ತರ ಯೋಚನೆ ಮಾಡಬೇಕು, ಇದವ್ರ ರೈಟ್. ಯಾಕಂದ್ರೆ ಇದನ್ನು ಕಾಯ್ದೆ ಮಾಡಿದ್ದಾರೆ, ಸರ್ಕಾರ ಅದಕ್ಕೆ ಕೊಡ್ತಾ ಇದೆ. ನನ್ನ ಪ್ರಕಾರ ಕೆಡದ ಇನ್ನು ಜಾಸ್ತಿ ಮಾಡ್ಬೇಕಂತ ನಾನು ಹೇಳ್ತೀನಿ. ಅಂದ್ರೆ ಈಗಿನ ಸರ್ಕಾರದ ನೀತಿ ಪ್ರಕಾರ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಟ್ಟುವ ಒಂದು ಕಟ್ಟುನಿಟ್ಟಿನ ಕ್ರಮಗಳು ತೆಗೆದುಕೊಂಡ್ರೆ ಇನ್ನೂ ಒಂದು 10-15% ರೈತರು ದೂರ ಉಳಿತಾರೆ. ಈಗ ಅವ್ರು ವ್ಯವಸಾಯನೇ ಮಾಡ್ತಾ ಇಲ್ಲ, ಇದೊಂಥರ ಲಾಟ್ರಿ ಟಿಕೆಟ್ ಹಣ ಬಂದಂಗೆ ಅಂತ ವರ್ಷಕ್ಕೆ 1,000 ರೂಪಾಯಿ ಬರ್ತಾ ಇದೆ ಅಂತ ತೆಗೆದಿಟ್ಕೊಳ್ತಾರೆ, ಈಗಲೂ ಇದ್ದಾರೆ. ಅಂಥದನ್ನ ಗುರುತಿಸಿ ನಾವು ಯಾವ ರೈತರು ಕಷ್ಟಪಡ್ತಾ ಇದ್ದಾರೆ ಅಥವಾ ಯಾವ ರೈತ ಮಹಿಳೆ ಕಷ್ಟಪಡ್ತಾ ಇದ್ದಾಳೆ ಅವ್ರ ಕುಟುಂಬ ಸಲುವಾಗಿ, ಅವ್ರಿಗೆ ಜಾಸ್ತಿ ನೆರವು ಕೊಡಿ. ಅಥವಾ ಯಾವ ಯುವಕರು ಮುಂದೆ ಬರ್ತಾರೆ, ವ್ಯವಸಾಯನ ನಾನು ಪ್ರಧಾನ ವೃತ್ತಿಯಾಗಿ ತಗೊಂಡು ಜೀವನ ಮಾಡ್ತೀನಿ ಅನ್ನೋರು ಯಾರು ಬರ್ತಾರೆ ಅವ್ರಿಗೆ ಇನ್ನೂ ಜಾಸ್ತಿ ಸಹಾಯ ಕೊಡಿ. ಆಗೇನಾಗತ್ತೆ, ಇದೊಂದು ಸ್ಥಿರವಾಗಿ ನಿಲ್ಲಿಕ್ಕೆ ನೆಲೆಗೊಳ್ಳಲಿಕ್ಕೆ ಗ್ರಾಮಗಳಲ್ಲಿ ಒಂದು ಅವಕಾಶ ಆಗ್ತದೆ.
1: ಖಂಡಿತ,
0: ಆ ನಿಟ್ಟಿನಲ್ಲಿ ಇದನ್ನು ನಾವು ಯೋಚನೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ.
1: ಸರ್, ಆಗಿದ್ರೆ 1.5 ಎಕರೆ 2.5 ಎಕರೆ ಭೂಮಿಯನ್ನು ಹೊಂದಿರುವಂಥ ಸಣ್ಣ ಹಿಡುವಳಿ ರೈತ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೋಂದಣಿಯನ್ನು ಮಾಡಿ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸೋ ಪ್ರಕ್ರಿಯೆ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
0: ಯಾವುದೇ ವ್ಯಕ್ತಿ ಅವನ ಫೋನಿಂದನೂ ಮಾಡ್ಬೋದು, ಇಲ್ಲ ಸಿ ಎಸ್ ಸಿ ಕೇಂದ್ರಗಳು ಸಾಮಾನ್ಯ

0: ನಾಗರಿಕ ಕೇಂದ್ರಗಳಂತ ಏನ್ ಮಾಡಿದಾರೆ ಅಲ್ಲಿಂದ ಮಾಡಬಹುದು. ನಮ್ಮ ಗ್ರಾಮ ಪಂಚಾಯತ್ ಇರೋ ಬಾಪು ಸೇವಾ ಕೇಂದ್ರಗಳಿಂದ ಮಾಡಬಹುದು. ಆಯ್ತಾ, ಮೇಲೆ ಬೇಕಾದ್ರೆ ಹೋಗ್ಬಿಟ್ಟು ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಿತ ನೀವು ಮಾಡಿಸ್ಬೋದು. ಎಲ್ರಿಗೂ ಅವಕಾಶ ಇದೆ. ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿ ಹೇಳಾದ್ಮೇಲೆ ಮತ್ತೆ ದಾಖಲೆಗಳು ಮುಂದಕ್ಕೆ ತಗೊಳುತ್ತೆ. ತಗೊಂಡಾದ್ಮೇಲೆ ನಿಮ್ಗೊಂದು ನಂಬರ್ ಜನರೇಟ್ ಆಗತ್ತೆ, ಆ ನಂಬರ್ ನೀವು ಭದ್ರವಾಗಿ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ಇದಕ್ಕೆ ಬ್ಯಾಂಕ್ ಕೈ ವಹಿಸಿ ತುಂಬಾ ಮುಖ್ಯ. ಯಾವುದು ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಇದೆ ಅದೇ ದಾಖಲೆ ಕೊಡಬೇಕು, ಅದಕ್ಕೆ ಆಧಾರ್ ಸೀಡ್ ಆಗಿರ್ಬೇಕು. ಯಾಕಂದ್ರೆ ಓ ಟಿ ಪಿ ಬರೋದೇ ಆಧಾರ್ ನಂಬರ್ ಮೇಲೆ. ಸೊ ಹಾಗಾಗಿ ಅದನ್ನ ನಾವು ಮಾಡಬೇಕು. ಸೊ ಅಂತವ್ರಿಗೆಲ್ಲ ಹಣ ಬರುತ್ತೆ. ಈಗ ಆ ಥರದೆಲ್ಲ ತಪ್ಪುಗಳು, ಎಡವಟ್ಟುಗಳು, ಮೇಲೆ ಯಾರೋ ಹೇಳಿದ ಹೇಳಿಕೆ ಮಾತುಗಳು ಕೇಳಿ ತಮ್ಮ ಮಾಡಿರೋ ತಪ್ಪುಗಳೆಲ್ಲ ಈಗ ತಿದ್ದಿದ್ದಾರೆ. ಈಗೇನಂತ ಕಂಪ್ಲೇಂಟ್ಗಳೇನಿಲ್ಲ. ಈಗ ಈಗ ಡೆಲ್ಲಿನಲ್ಲಿ ಕೂತ್ಕೊಂಡು ಒಂದು ಬಟನ್ ಒತ್ತಿದ್ರು ಸಾಕು, ರೀಜನ್ ಆರು ಪ್ರಾದೇಶಿಕ ವಲಯಗಳು ಮಾಡ್ಕೊಂಡಿದ್ದಾರೆ. ಆ ಪ್ರಾದೇಶಿಕ ವಲಯದಲ್ಲಿ ಬರೋ ಎಲ್ಲ ರೈತರಿಗೂ ಏಕ ಒಂದು ಎರಡು ನಿಮಿಷದಲ್ಲಿ ಅವರವ್ರ ಖಾತೆಗೆ ನೇರವಾಗಿ ಹಣ ಜಮಾ ಆಗತ್ತೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ರಿಜಿಸ್ಟರ್ಡ್ ಫೋನ್ ನಂಬರ್ ಅಂತ ಏನಿದೆ ರೈತರದು, ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಹಣ ಜಮಾ ಆಗಿದೆ, ಈ ವರ್ಷದ ಮೊದಲನೇ ಇನ್ಸ್ಟಾಲ್ಮೆಂಟ್, ಎರಡನೇ ಕಂತು, ಮೂರನೇ ಕಂತು ಅಂತ ಹೇಳಿ ಮಾಹಿತಿ ಬರುತ್ತೆ. ರೈತರು ಹೋಗಿ ಅದನ್ನ ಚೆಕ್ ಮಾಡ್ಕೋಬಹುದು. ಅನವಶ್ಯವಾಗಿ ಬ್ಯಾಂಕಲ್ಲಿ ನಮ್ಮ ಹಣ ಜಮಾ ಆಗಿದೆಯಾ ಇಲ್ವಾ ಕೊಡಿ ಅಂತ ಇವ್ರೇನ್ ಕಾಯೋ ಅವಶ್ಯಕತೆನೂ ಇಲ್ಲ. ಬರ್ತಾಯ್ತಾ? ಸೊ ಆ ತರ ಮಾಹಿತಿ ಬಂದ್ಮೇಲೆ ಅವರು ವ್ಯವಹಾರ ಮಾಡ್ಕೋಬಹುದು. ಈಗೇನು ಎಲ್ಲದಕ್ಕೂ ಯು ಪಿ ಐ ಆಪ್ಗಳಿದೆ, ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅವ್ರ ಅದನ್ನ ತಮ್ಮ ವ್ಯವಹಾರಕ್ಕೆ ಅವರು ಬಳಸ್ಕೊಳ್ಬಹುದು. ನಾವು ಕೆಲವು ಈ ಹಣವನ್ನ ಬಳಸ್ಕೊಂಡು ಬೇರೆ ಬೇರೆ ಯೋಜನೆಗಳಲ್ಲಿ ಒಗ್ಗೂಡಿಸುವಿಕೆ ಮುಖಾಂತರ ವ್ಯವಸಾಯ ಮಾಡ್ತಾರೋ ಕೆಲವು ರೈತರನ್ನ ಹೋಗಿ ಅಧ್ಯಯನ ಮಾಡಿದ್ದೀವಿ. ಸೊ ನಾಲ್ಕೈದು ವರ್ಷದಲ್ಲಿ ಇದ್ದಂತಹ ಮಟ್ಟಕ್ಕೂ ಈಗಲೂ ಅವರ ಗುಣಮಟ್ಟ ಚೆನ್ನಾಗಾಗಿದೆ, ಆದಾಯ ಮೂಲ ಜಾಸ್ತಿ ಆಗಿದೆ, ಮತ್ತೆ ರೈತರ ಮನೆಯಲ್ಲಿ ಆಸ್ತಿ ನಿರ್ಮಾಣ ಆಗಿದೆ. ಇದು ಗಮನಿಸ್ಬೇಕು. ಅದಕ್ಕೊಂದು ಮೌಲ್ಯ ಬಂದಿದೆ. ಮೊದಲು ಅವ್ರೇನು ಬಂಜರು ಭೂಮಿ ಬಿಟ್ಟಿದ್ರು, ವ್ಯವಸಾಯ ಮಾಡದೆ ಭೂಮಿ ಬಿಟ್ಟಿದ್ರು, ಚಿಕ್ಕ ಪ್ಯಾಚ್ ಆದ್ರೂ ಅದಕ್ಕೆ ಬೆಲೆ ಇರಲಿಲ್ಲ. ಈಗ ವ್ಯವಸಾಯ ಅದ್ರ ಮೇಲೆ ಕೃಷಿ ಮಾಡಕ್ಕೆ ಅವರು ಶ್ರಮದಿಂದ ಮಾಡಕ್ ಶುರು ಮಾಡಾದ್ಮೇಲೆ ಮತ್ತೆ ಈ ಹಿಂದೆ ಇದ್ದ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಸಹಕಾರವನ್ನು ಪಡ್ಕೊಂಡವರು ಮಾಡ್ಕೊಂಡಿದ್ದರಿಂದಾಗಿ ಇವತ್ ನಮ್ಗೇನು ಗೊತ್ತಾಗ್ತಾ ಇದೆ, ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೇವೆ. ಅದನ್ನಿನ್ನೂ ನಾವು ಸುಸ್ಥಿರತೆಗೆ ತಗೊಂಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನಗಳಾಗಬೇಕು. ಅದಕ್ಕಿನ್ನೂ ಸಮಗ್ರ ಬೆಳೆ ಪದ್ಧತಿ ಇಂಥ ಸಂಗತಿಗಳ ಬಗ್ಗೆ ವ್ಯಾಪಕ ಚರ್ಚೆಯಾಗಿ ರೈತರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸಿದ್ರೆ ಖಂಡಿತ ಅವ್ರು ಕೈ ಹಾಕ್ತಾರೆ. ಯಾಕೆ ಒಂದು ಸೀಬೆ ಗಿಡ ನೆಟ್ಟರೆ ಇವತ್ತು ಹಣ್ಣು ಕೊಡಕ್ಕೆ 4 ವರ್ಷ ಬೇಕು, ಒಂದು ಪಪ್ಪಾಯಿ ಗಿಡ ಇವತ್ತು ನೆಟ್ಟರೆ ಹಣ್ಣು ಬರೋದಕ್ಕೆ 1 ವರ್ಷದ ಮೇಲಾಗತ್ತೆ, ಒಂದು ತುಳಸಿ ಗಿಡ ಹಾಕ್ಕೊಂಡ್ರೆ ಅದು ವಿಸ್ತಾರವಾಗಿ ಅರಳಿ ಅದರಿಂದ ಏನಾದ್ರು ನಾವು ಎಲೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ 8-9-10 ಒಂದು ತಿಂಗಳು ಬೇಕು ಅಲ್ವಾ. ಅಲ್ಲವರು ಕಾಯ್ಕೊಂಡು ಅದಕ್ಕೆ ಉಪಚಾರ ಮಾಡಬೇಕಲ್ಲ, ಅವನು
1: ಹೌದು
0: ಉಪಚಾರ ಮಾಡಬೇಕಲ್ಲ, ನೋಡ್ಕೋಬೇಕು. ಮೊದಲು ರೈತನಿಗೆ ಅನೇಕ ಕಡೆ ಕಾಲುವೆ ನೀರಿದೆ, ಕೆಲವು ಕಡೆ ಅವ್ರದ್ದೇ ಬೋರ್ವೆಲ್ ನೀರಿದೆ, ಕೆಲವು ಕಡೆ ನದಿ ಬೆಡ್ಡಿಂದ ನೀರು ತಂದ್ಕೊಡೋ ಅಂತ ಏತ ನೀರಾವರಿ ಯೋಜನೆಗಳಿದೆ, ಅಥವಾ ಅವರೂರಲ್ಲಿರೋ ಕೆರೆಯ ಮುಂಭಾಗದಲ್ಲಿರೋ ಜಮೀನುಗಳಿಗೆ ವರ್ಷದಲ್ಲಿ 3-4 ತಿಂಗಳು ನೀರು ಕೊಡ್ತಾರೆ. ಆಮೇಲೆ ಕೆರೆ ನೀರು ತುಂಬಿಸುವ ಕಾರ್ಯಕ್ರಮಗಳು ಕೆಲವು ಕೆರೆಗಳನ್ನ ಈಗ ನಾವು ಕನೆಕ್ಟ್ ಮಾಡಿರೋದು ನಾವು ನೋಡ್ತೀವಿ. ಇದ್ರ ಜೊತೆಗೆ ಮಳೆನೂ ಆಗುತ್ತೆ. ಸೊ ಇಷ್ಟೆಲ್ಲ ನೀರಿನ ಮೂಲಗಳನ್ನ ಇಟ್ಕೊಂಡು ರೈತ ಸುಸ್ಥಿರ ಕೃಷಿ ಕಡೆಗೆ ಗಮನ ಕೊಟ್ಟ ಅಂತ ಹೇಳಿದ್ರೆ ಖಂಡಿತವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ನಮ್ಮ ಅಧ್ಯಯನಗಳು ಹೇಳ್ತಾ ಇದೆ.
1: ಸರ್, ಈಗ ಈ ಯೋಜನೆಗೆ ನೋಂದಣಿಯನ್ನು ಮಾಡಿಸಿ ಬಹಳಷ್ಟು ದಿನಗಳಾಗಿರುತ್ತೆ ಸರ್, ಆದರೂ ಕೆಲವೊಂದು ಬಾರಿ ಒಂದು 2-3 ಕಂತು ಹಣ ಜಮಾ ಆಗಿರುತ್ತೆ ಸರ್. ಮಧ್ಯದಲ್ಲಿ ಏನಾದರೂ ಹಣ ಜಮಾ ಆಗೋ ನಿಟ್ಟಿನಲ್ಲಿ ಏನಾದರೂ ಅಡೆತಡೆಗಳಾಯಿತು, ತೊಂದರೆ ಆಯಿತು ಅಂದರೆ ರೈತರು ಎಲ್ಲಿ ಮತ್ತು ಹೇಗೆ ಸಂಪರ್ಕ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗುತ್ತೆ?
0: ಇಲ್ಲಿ ಒಮ್ಮೆ ಹಣ ಬರಕ್ಕೆ ಶುರು ಆದರೆ ಬರ್ತಾನೆ ಇರುತ್ತೆ. ಯಾಕಂದ್ರೆ ನೀವು ಪದೇ ಪದೇ ಬ್ಯಾಂಕ್ ಖಾತೆ ಚೇಂಜ್ ಮಾಡಲ್ಲ, KYC ಚೇಂಜ್ ಮಾಡಲ್ಲ, ಫೋನ್ ನಂಬರ್ ಚೇಂಜ್ ಮಾಡಲ್ಲ. ನೀವು ಯಾವ ಫೋನ್ ನಂಬರ್ OTPಗೆ ಕೊಟ್ಟಿದ್ದೀರಾ, ರಿಜಿಸ್ಟರ್ ಮಾಡಿದ್ದೀರಾ, ಆ ನಂಬರ್ನ ನೀವು ಮೇಂಟೈನ್ ಮಾಡಬೇಕು. ಕೆಲವರಲ್ಲಿ ಏನಿದೆ ಅಂದರೆ ಆ ಕಂಪ್ನಿದು ಈ ಕಂಪ್ನಿದು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀ ಆಫರ್ ಇದೆ ಅಂತ 4-5 SIM ಇಟ್ಕೊಂಬಿಟ್ಟಿರ್ತಾರೆ. ಕೊನೆಗೆ ರೈತನಿಗೆ ಈ ದಾಖಲಾತಿ ಮಾಡುವಾಗ ಯಾವ ನಂಬರ್ನ ನೋಂದಾಯಿ ಮಾಡಿದ್ದೀವಿ ಅನ್ನೋದೇ ಅವ್ರಿಗೆ ಮರ್ತೋಗಿರುತ್ತೆ.
1: ಹೌದು,
0: ಇಂಥ ಸಂದರ್ಭಗಳಲ್ಲಿ ಮಾತ್ರ ಇದು ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಆ ಒಂದು ದೂರವಾಣಿ ಚಾಲನೆಯಲ್ಲಿಲ್ಲ, ಕರೆನ್ಸಿ ಇಲ್ಲ, ಅದು ಚಲಾವಣೆಯಲ್ಲಿಲ್ಲ ಅಂದಾಗ ಮಾತ್ರ ನಿಮಗೆ ಮಾಹಿತಿ ಬರೋದು ಇಲ್ಲ. ಯಾವಾಗ ಅದು, ಈಗ ಒಂದು ಹೊಸ ನಿಯಮನೂ ಇದೆ, ಯಾವುದು ಸಿಮ್ಮು 2 ಅಥವಾ 3 ತಿಂಗಳು ನೀವು ರೀಚಾರ್ಜ್ ಮಾಡಲಿಲ್ಲ ಅಂದರೆ ಆ ಸಿಮ್ನ ಕಂಪ್ನಿಯವರು ನಿಮ್ಮ ಗಮನಕ್ಕೆ ತರದೇನೆ ಅದನ್ನು ವಿಡ್ರಾ ಮಾಡಿ ಬೇರೆ ಯಾರಿಗಾದ್ರೂ ಕೊಡ್ಬೋದು ಅಂತ ನಿಯಮ ಮಾಡಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅದೇ ನಂಬರ್ ಇನ್ಯಾರಿಗೋ ಹೊರಟೋಗಿದೆ ಬೇರೆಯವ್ರ ಹೆಸರಿನಲ್ಲಿ, ಅಲ್ಲೇನಾಗತ್ತೆ ಅಂದರೆ ಆ ನಂಬರ್ಗೆ ಅವರು ಹಣ ಹಾಕೋಕ್ಕೆ ಹೊರಟಾಗ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಏನೋ ಆಗೇನಾಗತ್ತೆ, ಅಂಥ ಹಣಗಳೆಲ್ಲ ಪಕ್ಕಕ್ಕೆ

0: ಕೊಟ್ಟೋಗುತ್ತೆ.
1: ಹೌದು,
0: ನೀವು ಮತ್ತೆ ವಾಪಸ್ ಹೋಗಿ ಯಾಕೋ ನಂಗೆ ಹಣ ಬರ್ತಾ ಇಲ್ವಲ್ಲ ಅಂತ ಎಲ್ಲಿ ಚೆಕ್ ಮಾಡಿಸ್ಬೇಕು, ಮತ್ತೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆ ದಾಖಲೆಗಳೆಲ್ಲ ತೆಗೆಸಿ ಮತ್ತೆ ಅಲ್ಲಿ ನೀವು ನಿಮ್ಮ ಹೊಸ KYC ಕೊಟ್ಟು ಅಲ್ಲಿ ನಿಮ್ಮ ಯಾವ ಫೋನ್ನ ಬಳಸ್ತೀರ ಆ ನಂಬರ್ ನೀವು ಮತ್ತೆ ದಾಖಲು ಮಾಡಿಸಿ ಅದೊಮ್ಮೆ KYC ಓಕೆ ಅಂತ ಬಂದಾದ ಮೇಲೆ ಮತ್ತೆ ನಿಮ್ಗೆ ಹಣ ಬರಕ್ಕೆ ಶುರು ಆಗತ್ತೆ. ಇದೇ ರೀತಿ LPGನಲ್ಲೂ ಇದೆ.
1: ಹೌದು,
0: ಈಗ 3 ತಿಂಗಳು ಅವ್ರು ಸಿಲಿಂಡರ್ ತಗೊಳ್ಳಿಲ್ಲ ಅಂದ್ರೆ ಅದು ಡೊಸೈಲ್ ಕೊಟ್ಟೋಗಿರುತ್ತೆ. 4ನೇ ತಿಂಗಳು ನೀವು ಬೇಕು ಅಂದ್ರೆ ನೀವು ಕಂಪ್ನಿ ಹತ್ರ ಹೋಗ್ಬಿಟ್ಟು ವೆಬ್ಸೈಟ್ನಲ್ಲಿ ಅದನ್ನ ಕ್ಲಿಕ್ ಮಾಡಿಸ್ಬೇಕು.
1: ಇಲ್ಲೂ ಅದೇ ತರನೇ.
0: ಹಾಗಾಗಿ ಆ ಹಣ ಯಾರು ಎತ್ಕೊಳಕ್ ಆಗಲ್ಲ, ಯಾಕಂದ್ರೆ ನಗದು ಅವರು ವಿತರಣೆ ಮಾಡ್ತಾ ಇಲ್ಲ. ಅದು ಬ್ಯಾಂಕಿಂದ ಬ್ಯಾಂಕ್ಗೆ ಫಂಡ್ ಬೇಸ್ ಅಕೌಂಟ್ ಸಿಸ್ಟಮ್ ಅಂತ ಒಂದಿದೆ, ಅದರಿಂದ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ. ಅದು ಯಾರು ದುರುಪಯೋಗನೂ ಮಾಡ್ಕೊಳಕ್ ಆಗಲ್ಲ, ಎತ್ಕೊಂಡು ಹೋಗೋದಕ್ಕೂ ಆಗುದಿಲ್ಲ, ನಿಮಗೆ ಅದು ಬರುತ್ತೆ. ಆದರೆ ಇಷ್ಟು ಕಂತುಗಳು ನೀವು ತೆಗೆದುಕೊಂಡಾದ್ಮೇಲೆ ರೈತ ಜಾಗೃತ ಆಗಬೇಕು.
1: ಖಂಡಿತ,
0: ನನ್ನ ಪ್ರಕಾರ ಯಾಕೆ ಬರಲಿಲ್ಲ ನನಗೆ ಅಂತ ಅವ್ರು 48 ಗಂಟೆಯಲ್ಲಿ ಅವ್ರು ಯೋಚನೆ ಮಾಡಿ ಕೂಡಲೇ ಅವರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ನೋಡಿ ನನ್ನ ಜಮಾ ಆಗಿಲ್ಲ ಅಂತ ಮಾಹಿತಿ ಕೊಟ್ಟು ಅಲ್ಲೇನಾದ್ರು ಹೊಸ KYC ಕೊಡೋದಿದ್ರೆ ಕೊಟ್ಬಿಟ್ಟು ಅದನ್ನ ಪಕ್ಕ ಮಾಡ್ಕೊಳ್ಳಿ. ಇದೊಂದು ವ್ಯವಹಾರ ಪ್ರಜ್ಞೆ ರೈತರು ಇಟ್ಕೊಂಡ್ರು ಅಂದರೆ ಇದು ಸದಾ ಈ ಯೋಜನೆ ಇರೋರ್ಗು ಅವ್ರ ನೆರವು ಸಿಗ್ತಾನೇ ಇರುತ್ತೆ. ಸೊ ನನ್ನ ಕಾಳಜಿ ಏನಂದರೆ ಯೋಜನೆಯಿಂದ ವಂಚಿತರಾಗಬಾರ್ದು ನೀವು.
1: ಹೌದು,
0: ನಿಮ್ಮ ಒಂದು ಜಾಣ ನಡೆ ಒಂದು ಕೆಲವು ನೈಪುಣ್ಯತೆಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ಇದು ನಿಮಗೆ ಲಾಭದಾಯಕ ಆಗತ್ತೆ ಅನ್ನೋದಾದರೆ ಯಾಕೆ ಮಾಡ್ಕೋಬಾರ್ದು? ರೈತರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು.
1: ಅಂದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಇತರ ಯಾವುದೇ ಸರ್ಕಾರದ ಯೋಜನೆಗಳು
0: ಓಟಿಪಿ ಬೇಸ್ಡ್,
1: ಹೌದು,
0: ಯಾವುದೇ ಯೋಜನೆ ಇರಲಿ ನೀವು ಆಧಾರ್ ನಂಬರ್ ಅಲ್ಲಿ ಯಾವ ಫೋನ್ ನಂಬರ್ ಹಾಕಿದಿರಾ ಆ ನಂಬರ್ನ ನೀವು ಸದಾ ಚಾಲ್ತಿಯಲ್ಲಿ ಇಟ್ಕೋಬೇಕು. ಅದಕ್ಕೆ ಹಣ ಹಾಕೋದಿಲ್ಲ, ರೀಚಾರ್ಜ್ ಮಾಡಲ್ಲ, ಅಥವಾ ಬಿಸಾಕ್ಬಿಟ್ಟು ಇನ್ನೊಂದು ನಂಬರ್ ತಗೊಳ್ತೀನಿ ಅಂದ್ರೆ ನಾವು ತೊಂದರೆನಲ್ಲಿ ಸಿಕ್ಕಾಕೊಂತೀವಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪರಿಕಲ್ಪನೆ ಆಗಿರ್ಬೋದು, ಇದು ಜಾರಿಯಾದ ಹಿನ್ನೆಲೆ ಆಗಿರ್ಬೋದು, ಹಾಗೆ ಈ ಯೋಜನೆ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ, ಈ ಯೋಜನೆ ಮುಖಾಂತರ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ರೈತರುಗಳು ಅಗತ್ಯ ದಾಖಲಾತಿಗಳನ್ನು ಏನೇನೆಲ್ಲ ಹೊಂದಿರಬೇಕಾಗುತ್ತೆ, ಈ ಯೋಜನೆ ಚಿಕ್ಕದಾಗಿ ಶುರುವಾದರೂ ಇದು ಏನೆಲ್ಲ ವ್ಯಾಪಕವಾಗಿ ತನ್ನ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿ.
0: ಇನ್ನೊಂದು ಅಂಶ ಇಲ್ಲಿ ನಾವು ಹೇಳಬೇಕನ್ಸತ್ತೆ, ಯಾರ್ಯಾರನ್ನ ಹೊರಗಡೆ ಇಟ್ಟಿದ್ದೀವಿ ಯೋಜನೆಯಿಂದ ಪ್ರಯೋಜನ ಪಡ್ಕೊಳ್ಳೋಕ್ಕಾಗಲ್ಲ ಅಂತ. ಈಗ ಕೆಲವು ಜಮೀನುಗಳು ಮಾಡ್ತಾ ಇರ್ತಾರೆ, ಅದನ್ನು ಅವರು ಗುತ್ತಿಗೆ ತಗೊಂಡು ಮಾಡ್ತಾ ಇರ್ತಾರೆ, ಆ ರೈತರು ಮಾಡಕ್ಕೆ ಬರಲ್ಲ. ಇನ್ನು ಕೆಲವರು ಮಠಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ಯಾರ್ಯಾರದೋ ಜಮೀನುಗಳು ಇರುತ್ತೆ, ನೀವು ಕೋರಿಂಗ್ ಮಾಡ್ತಾ ಇರ್ತಾರೆ, ಏನೋ ಅಂತ ಜಮೀನುಗಳಿಗೆ ಬರೋದಿಲ್ಲ. ಮೇಲೆ ಎರಡನೇದು, ಯಾರು ಸಾಂವಿಧಾನಿಕ ಹುದ್ದೆಗಳಲ್ಲಿದ್ದಾರೆ ರೈತರು, ಆಯ್ತಾ, ಅವ್ರಿಗೆ ಇದು ಬರೋದಿಲ್ಲ. ಮೇಲೆ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ಹಾಲಿ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಈ ತರದ ಸಾಂವಿಧಾನಿಕ ಹುದ್ದೆಗಳಲ್ಲಿ ಇದ್ದವರು ಅಥವಾ ಈಗ ಹಿಂದೆ ಇದ್ದವರು ಈಗಿದ್ದವರು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಅದೇ ರೀತಿ ಅಧಿಕಾರಿಗಳಿಗೆ ಬರೋದಿಲ್ಲ, ಡಿ ಗ್ರೂಪ್ಗಿಂತ ಮೇಲ್ಗಡೆ ಇರೋರು ಯಾರಿಗೂ ಬರೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಆದಾಯ ತೆರಿಗೆ ಯಾರು ಪಾವತಿಸ್ತಿದ್ದಾರೋ ಅವ್ರಿಗೆ ಬರೋದಿಲ್ಲ. ರೈತ ಮತ್ತು ರೈತನ ಯಾವುದೇ ಆದಾಯಕ್ಕೆ, ರೈತ ಕೃಷಿಯಿಂದ ಬರೋ ಆದಾಯಕ್ಕೆ, ಯಾಕಂದರೆ ಈಗ ಅನೇಕ ರೈತರು ಕೃಷಿ ಬಿಟ್ಟು ಬೇರೆ ವ್ಯವಹಾರಗಳು ಮಾಡ್ತಾ ಇದ್ದಾರೆ, ಅದರಿಂದ ಬರೋ ಆದಾಯಕ್ಕೆ ಆದಾಯ ತೆರಿಗೆ ಇದೆ. ಅದೇ ಕೃಷಿ ಮೂಲದಿಂದ ಬರುವ ಆದಾಯಕ್ಕೆ
1: ಆದಾಯ ತೆರಿಗೆ ಇಲ್ಲ.
0: ಇಲ್ಲ, ಆ ಥರ ಆದಾಯ ತೆರಿಗೆ ಯಾರ್ಯಾರು ಪಾವತಿ ಮಾಡ್ತಾ ಇದ್ದಾರೆ ಆ ರೈತರಿಗೆ ಬರೋದಿಲ್ಲ ಅಂತ ಒಂದು ನಿಯಮ ಮಾಡಿದ್ದಾರೆ. ಇಷ್ಟು ಜನನ ಹೊರತುಪಡಿಸಿದ್ರೆ ಮಿಕ್ಕವ್ರು ಎಲ್ರಿಗೂ ನಾವು ಈ ಯೋಜನೆಯಲ್ಲಿ ಸಹಾಯ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಕೆಲವರು ದೊರೆಯದೇ ಇರೋರು ಸ್ವಲ್ಪ ಅಸಮಾಧಾನವಾಗಿ ಮಾತಾಡ್ಬೋದು ಅಥವಾ ವ್ಯಕ್ತಿರತ್ವವಾಗಿ ಮಾತಾಡ್ಬೋದು, ಅಂಥವ್ರಿಗೆ ಈ ಒಂದು ನಮ್ಮ ರೇಡಿಯೋ ಕಾರ್ಯಕ್ರಮ ಒಂದು ಧನಾತ್ಮಕವಾದ ಮೇಲೆ ಅವರ ತಪ್ಪು ಗ್ರಹಿಕೆನ ಹೋಗಲಾಡಿಸ್ಲಿಕ್ಕೆ ಈ ಒಂದು ಚರ್ಚೆ ಕಾರಣ ಆಗಲಿ ಅನ್ನೋದು ನನ್ನ ಆಶಯ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಒಂದು ಸಂಪೂರ್ಣ ಹಾಗೂ ಸಮಗ್ರ ಮಾಹಿತಿಯೊಂದಿಗೆ ನಮ್ಮ ಕೇಳುಗ ಸಮುದಾಯದ ರೈತರಲ್ಲಿ ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

0: ಸಾಮಾಜಿಕ ಸವಲತ್ತು.
1: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
0: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತ್ ರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಸಾರ್ವಜನಿಕರಿಗೊಂದು ಪ್ರಕಟಣೆ.
2: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ ಸರಗೂರು, ಸರಗೂರು ತಾಲೂಕು,
3: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
2: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 ಮಧ್ಯಾಹ್ನ 1:00 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ.
3: ಮಾನವೀಯತೆಯ ಹೊಂದುವನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
2: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯೊಳಗೆ ಇರಬೇಕು.
3: ಕನಿಷ್ಠ 48 kg ತೂಕ ಹೊಂದಿರಬೇಕು.
2: ಆರೋಗ್ಯವಂತರಾಗಿರಬೇಕು. ರಕ್ತಹೀನತೆಯಿಂದ ಬಳಲಬಾರದು.
3: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ಕಳೆದಿರಬೇಕು.
2: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
3: ರಕ್ತದಾನ ಮಾಡಿ ಜೀವ ಉಳಿಸಿ.
2: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749010218.
3: ಮತ್ತೊಂದು ದೂರವಾಣಿ ಸಂಖ್ಯೆ 9900077167.
2: ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 53 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ನರಭಾಷೆ ಬಣ್ಣಿಪುದೆ
6: ನರಭಾಷೆ ಬಣ್ಣಿಪುದೆ
5: ಪರತತ್ವರೂಪವನು
6: ಪರತತ್ವರೂಪವನು
5: ಅರಿಯದದು ನಮ್ಮೆ

0: ಏನು ಅಂತ ನಾನು ಅವ್ರಿಗೆ ಹೇಳಬೇಕು, ನನ್ನ ಅವಶ್ಯಕತೆಗಳೇನು ಅಂತ ಅವ್ರಿಗೆ ಹೇಳಬೇಕು, ಅವ್ರು ಹೇಳಿದ್ದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಇನ್ಫ್ಯಾಕ್ಟ್ ಮನುಷ್ಯನ ವಿಕಾಸವನ್ನು ನಾವು ನೋಡಿದರೆ, ಹ್ಯೂಮನ್ ಎವಲ್ಯೂಷನ್ ಅದನ್ನು ನೋಡಿದರೆ, ಆ ಎವಲ್ಯೂಷನ್ನಿನ ಒಂದು ಅತ್ಯಂತ ಮುಖ್ಯವಾದಂತಹ ಘಟ್ಟ ಅಥವಾ ಮುಂದಿನ ಭಾಗ, ಮೆದುಳಿನ ಮುಂದಿನ ಭಾಗ, ಸೆರೆಬ್ರಮ್ ಅಂತೀವಿ ಅದರ ಮುಂದಿನ ಭಾಗ ಅಂತ ಹೇಳ್ತೀವಿ, ಅದು ಮನುಷ್ಯರಲ್ಲಿ ಬಹಳ ಚೆನ್ನಾಗಿ ಡೆವಲಪ್ ಆಗಿದೆ ಅಂತ. ಸೊ ಈ ಡೆವಲಪ್ ಆಗಿರುವಂಥ ಮನುಷ್ಯನ ಸೆರೆಬ್ರಲ್ ಕಾರ್ಟೆಕ್ಸಿನ ಒಂದು ಅತ್ಯಂತ ಮುಖ್ಯವಾದಂತಹ ಕ್ರಿಯೆ ಅಂತಂದರೆ ಭಾಷೆ, ಕಮ್ಯುನಿಕೇಷನ್. ಪಕ್ಷಿಗಳು ಕೂಡ ಮಾತಾಡ್ಕೊಳ್ತವೆ ಅಂತ ನಮಗೆ ಗೊತ್ತು. ಅಂದರೆ ಆ ಮಾತು ನಮಗೆ ಅರ್ಥ ಆಗಲ್ಲ, ಆದರೆ ಪರಸ್ಪರ ಹಕ್ಕಿಗಳ ಒಂದು ಸಂಭಾಷಣೆ ಆಗ್ತಾ ಇರುತ್ತೆ ಅಂತ ನಾವು ಪ್ರಕೃತಿಯಲ್ಲಿ ನೋಡಿದ್ದೀವಿ. ಹಾಗೆ ಎಲ್ಲ ಪ್ರಾಣಿಗಳು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಒಬ್ಬರಿಗೊಬ್ಬರು ಸಂವಹನವನ್ನು ಮಾಡ್ತಾ ಇರ್ತವೆ. ಕೋತಿಗಳ ಸಾಮ್ರಾಜ್ಯದಲ್ಲಿ ಅವುಗಳದೇ ಆದಂಥ ಮಾತುಕತೆ ನಡೀತಾ ಇರುತ್ತೆ. ಸೊ ಅದನ್ನೆಲ್ಲ ನಾವು ಗಮನಿಸಿದ್ರೆ ಮನುಷ್ಯ ಮಾಡುವಂಥ ಸಂವಹನ ಅತ್ಯಂತ ಎತ್ತರದ ಸ್ತರದ್ದು, ಬಹಳ ಪರಿಷ್ಕೃತವಾದಂಥ ರೀತಿಯಲ್ಲಿ ಮನುಷ್ಯನ ಭಾಷೆ ಡೆವಲಪ್ ಆಗಿದೆ. ಆ ಡೆವಲಪ್ ಆಗಿರೋದ್ರಿಂದಲೇ ಅದೆಷ್ಟೋ ವಿಚಾರಗಳನ್ನು ಮನುಷ್ಯ ಸಾಧಿಸೋದಕ್ಕೆ ಆಗಿದೆ. ಈಗ ನಾಲ್ಕು ಜನ ಒಟ್ಟಾಗಿ ಸೇರಿ ಒಟ್ಟಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಅನ್ನುವಂಥದ್ದು ನಾವು ನೋಡಿದರೆ ಪರಸ್ಪರರ ಸಂವಹನದಿಂದ ಮಾತ್ರ ಸಾಧ್ಯ. ಅದೆಷ್ಟೋ ಸಾವಿರ ವರ್ಷದ ಹಿಂದೆ ಇದೇನೂ ಇಲ್ಲದೇ ಇದ್ದಾಗ, ಇನ್ನೂ ಕಾಡಿನಲ್ಲೇ ವಾಸಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮನುಷ್ಯ ಇದನ್ನು ತಿಳ್ಕೊಂಡು ಭಾಷೆಯನ್ನು ಬೆಳೆಸ್ಕೊಳ್ತಾ ಬಂದ. ಆ ಭಾಷೆ ಪರಿಷ್ಕೃತವಾಗ್ತಾ ನಾಗರಿಕತೆಯ ಉದ್ಭವವಾಯಿತು, ಒಂದು ಕಡೆ ಉಳ್ಕೊಳ್ಳೋಕೆ ಶುರು ಮಾಡಿದ್ರು, ಈ ಥರದ್ದೆಲ್ಲ ನಾವು ನೋಡ್ತೀವಿ. ಸೊ ಭಾಷೆ ಅನ್ನೋದು ಮನುಷ್ಯನ ಒಂದು ವಿಶೇಷವಾದಂಥ ಶಕ್ತಿ ಅಂತ ನಾವು ನಂಬಿದ್ದೀವಿ.
1: ಅದು ಎಲ್ಲ ವಿಜ್ಞಾನಿಗಳು ಎಲ್ಲ ರೀತಿಯಲ್ಲೂ,
0: ಅಂದರೆ ಅದು ನ್ಯೂರೋಸೈನ್ಸಸ್ ಇರ್ಬೋದು, ಫಿಸಿಯಾಲಜಿ ಇರ್ಬೋದು, ಬೇರೆ ಯಾವುದೇ ವಿಜ್ಞಾನದ ಆಯಾಮವನ್ನು ನಾವು ತಗೊಂಡ್ರೂ ಕೂಡ ಭಾಷೆ ಬಹಳ ಮುಖ್ಯ ಅಂತ ನಾವು ಹೇಳ್ತೀವಿ. ಈ ಥರ ಬಹಳ ಚೆನ್ನಾಗಿ ಡೆವಲಪ್ ಆಗಿರೋಂಥ ಭಾಷೆ ಎಲ್ಲವನ್ನೂ ವರ್ಣಿಸೋದಕ್ಕೆ ಸಾಧ್ಯ ಇದೆಯಾ, ಅದರಲ್ಲಿ ಅಷ್ಟು ಶಕ್ತಿ ಇದೆಯಾ ಅನ್ನೋದನ್ನು ನಾವು ನೋಡಿದರೆ ಇಲ್ವಂತೆ. ಭಾಷೆಗೆ ಕೆಲವು ವಿಷಯಗಳನ್ನು ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಶಕ್ತಿ ಪರತತ್ವ ರೂಪ. ಇದುವರೆಗೂ ನಾವು ನೋಡಿರುವಂಥ ಕಗ್ಗದ ಎಲ್ಲ ಮುಕ್ತಕಗಳಲ್ಲಿ ಡಿ ವಿ ಜಿಯವರು ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದೇನು, ಎಲ್ಲ ಕಡೆ ದೇವರಿದ್ದಾರೆ, ದೇವರು ವ್ಯಕ್ತವಾದಂಥ ಜಗತ್ತಿನಲ್ಲಿದ್ದಾರೆ, ಅವ್ಯಕ್ತವಾದಂಥ ಭಾವನೆಗಳಲ್ಲಿದ್ದಾರೆ, ಸೊ ಹೀಗೆಲ್ಲ ಹೇಳ್ತಾ ಇದ್ದಾರೆ. ದೇವರ ಬಗೆಗಿನ ವರ್ಣನೆಯನ್ನು ನಾವು ನೋಡಿದಾಗ ಎಲ್ಲ ಕಡೆ ಕೂಡ, ಎಲ್ಲ ಸಂಸ್ಕೃತಿಗಳಲ್ಲೂ, ಎಲ್ಲ ದೇಶದ ಸಂಸ್ಕೃತಿಗಳಲ್ಲೂ ಕೂಡ ಒಂದು ರೀತಿಯ ವರ್ಣನೆಯನ್ನು ನಾವು ನೋಡ್ತೀವಿ. ಅದೇನಪ್ಪ ಅಂತಂದರೆ ಎಲ್ಲರೂ ಕೂಡ ದೇವರಿಗೆ ಒಂದು ಆಕಾರವನ್ನು ಕೊಡ್ತಾರೆ, ಮತ್ತು ಹೆಚ್ಚಿನ ಸಂದರ್ಭದಲ್ಲಿ ಆ ಆಕಾರ ಮನುಷ್ಯನ ಆಕಾರವೇ ಆಗಿರುತ್ತೆ. ಈಶ್ವರ ಅಂತಂದರೆ ಅವನಿಗೂ ಎರಡು ಕೈ ಎರಡು ಕಾಲು, ವಿಷ್ಣು ಅಂದರೆ ಎರಡು ಕೈ ಎರಡು ಕಾಲು. ಸೊ ಹಾಗೆ ಯಾವುದೇ ದೇವರು, ಯಾವುದೇ ಸಂಸ್ಕೃತಿಯ ಯಾವುದೇ ದೇವರನ್ನು ತೊಗೊಂಡ್ರೂ ಕೂಡ, ಗ್ರೀಕ್ ದೇಶದ ತೊಗೊಂಡ್ರೆ ಅಲ್ಲಿ ಬೇರೆ ಬೇರೆ ದೇವರುಗಳಿರ್ತಾ ಇದ್ರು, ಆ ದೇವರಿಗೆ ಎಲ್ರಿಗೂ ಕೂಡ ಒಂದು ತಲೆ ಎರಡು ಕೈ ಎರಡು ಕಾಲು, ಏನೋ ಒಂದೊಂದು ರೀತಿಯ ನಾಲ್ಕು ಕಾಲು ಎರಡು ಕೈ ಆ ಥರದ್ದೇನೇನೋ ಇದ್ದಿರಬಹುದು. ಆದರೆ ಹೆಚ್ಚಾಗಿ ಮನುಷ್ಯನ ರೂಪವನ್ನೇ ದೇವರಿಗೂ ಕೂಡ ಕೊಡೋವಂಥ ಒಂದು ಪರಿಪಾಠ ನಡೆದು ಬಂದಿದೆ. ಅದು ಯಾಕೆ, ನರಭಾಷೆಗೆ ಬಣ್ಣಿಸೋದಕ್ಕೆ ಏನಾದರೂ ಒಂದು ವಿಧಾನ ಬೇಕು, ತಾನು ನೋಡಿದಂಥದ್ದನ್ನು ಮಾತ್ರ ಬಣ್ಣಿಸಬಲ್ಲ. ಪರತತ್ವ ಇದೆಲ್ಲದಕ್ಕೂ ಮೀರಿದಂತಹ ಒಂದು ತತ್ವ ಇದೆ, ಆ ತತ್ವವನ್ನು ನಾವು ಬಣ್ಣಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ನಮ್ಮ ಪರಂಪರೆಯಲ್ಲಿ ಬಂದಂತಹ ಒಂದು ನಂಬಿಕೆ. ಭಗವದ್ಗೀತೆಯಲ್ಲಿ ಕೃಷ್ಣ ನಿರ್ಗುಣ ನಿರಾಕಾರನಾದಂತಹ ಪರಬ್ರಹ್ಮನನ್ನು ವರ್ಣಿಸಬೇಕಾದ್ರೆ ಮಾತುಗಳಿಂದ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ಪರತತ್ವ ಅದು ಅನ್ನೋದನ್ನು ಹೇಳ್ತಾನೆ. ಅದು ನಮ್ಮ ಎಲ್ಲ ಉಪನಿಷತ್ತುಗಳಲ್ಲಿ ತುಂಬಿರೋಂಥ ಸಾರ ಸರ್ವಸ್ವ. ಅದು ಯಾಕೆ ಹಾಗೆ ಅಂತಂದರೆ, ಭಾಷೆ ತಾನೇನು ಕಾಣುತ್ತೋ ತಾನೇನು ಕೇಳಿಸ್ಕೊಳ್ಳುತ್ತೋ ಅದರ ಆಧಾರದ ಮೇಲೆ ಕೆಲವು ಶಬ್ದಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಸಂವಹನ. ನಾವು ಈ ಹಿಂದಿನ ಮುಕ್ತಕದಲ್ಲೇ ನೋಡಿದ್ವಿ, ಒಳಗೆ

0: ಅಂತರಂಗದಲ್ಲಿ ಬರುವಂಥ ಭಾವನೆಗಳನ್ನು ನಾವು ಅಳಿಯೋದಕ್ಕಾಗಲ್ಲ. ಅಳಿಯೋದಕ್ಕೆ ಯಾವುದು ಆಗಲ್ವೋ ಅದಕ್ಕೆ ಭಾಷೆಯ ಒಂದು ವ್ಯಕ್ತ ರೂಪವನ್ನು ನಾವು ಕೊಡೋದಕ್ಕೂ ಸಾಧ್ಯ ಆಗಲ್ಲ. ಅದನ್ನು ಇಲ್ಲಿ ಡಿ ವಿ ಜಿಯವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಹಶುವಾಯ್ತಾ, ನಾವು ಸುಲಭವಾಗಿ ಹೇಳ್ತೀವಿ. ಏನೋ ಒಂದು ಡೇಂಜರ್ ಇದೆ, ಒಂದು ಅಪಾಯ ಇದೆ ಅಂತಂದರೆ ಅದನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ? ಇವೆಲ್ಲವೂ ಕೂಡ ಕಮ್ಯುನಿಕೇಷನ್ ಬೆಳೆದು ಬಂದಿರೋಂಥ ರೀತಿ. ಇದು ನಿತ್ಯ ಜೀವನಕ್ಕೆ ನಮ್ಗೆ ಅಗತ್ಯ, ಹಾಗಾಗಿ ನಾವು ಇದನ್ನು ಬೆಳೆಸ್ತಾ ಬಂದಿದ್ದೀವಿ. ಯಾವುದು ಇದಕ್ಕೆ ದಾಟಿದಂಥ ವಿಚಾರಗಳಿದೆಯೋ ಅದಕ್ಕೆ ನಮ್ಮ ಭಾಷೆ ಸಾಧ್ಯ ಆಗಲ್ಲ ಹೇಳೋದಕ್ಕೆ. ಕುವೆಂಪು ಅವರ ಒಂದು ಪ್ರಸಿದ್ಧವಾದಂಥ ಕವನ ಇದೆ, ಹಾಡು ಹಳೆಯದಾದರೇನು ಭಾವನವ ನವೀನ. ಸೊ ಯಾವ ಪದವನ್ನು ನಾವು ಹೇಳ್ತಾ ಇದ್ದೀವೋ ಆ ಪದಕ್ಕೆ ಭಾವ ಅರ್ಥ ಕೊಡ್ತಾ ಬರುತ್ತೆ ಅಂತ. ಅದೇ ಪದ ಇರ್ಬೋದು, ಅದೇ ಹಾಡಿರ್ಬೋದು, ಆದರೆ ಈಗ ನಾನು ಇದನ್ನು ಹೇಳಬೇಕಾದ್ರೆ ಹೊಸ ಭಾವದಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಭಾವ ಮುಖ್ಯ, ಎದೆಯ ಭಾವ ಹೊಮ್ಮುವುದಕ್ಕೆ ಭಾಷೆ ಒರಟು ಯಾನ ಅಂತ ಹೇಳ್ತಾರೆ ಕುವೆಂಪು ಅವರು. ಹಾಗೆ ಇಲ್ಲೂ ಕೂಡ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ, ನಮ್ಮ ಅಂತರಂಗದ ಅನುಭವಗಳನ್ನು ಒಂದು ಮಿತಿಯವರೆಗೆ ಭಾಷೆ ವರ್ಣನೆ ಮಾಡಬಹುದು, ಆದರೆ ಪರಮಾನುಭವಗಳನ್ನು ನಾವು ವರ್ಣಿಸಬೇಕಾದ್ರೆ ಭಾಷೆ ಒರಟು ಯಾನ. ಅದು ಇಂದ್ರಿಯ ಅಂತನ್ನಿಸ್ಕೊಳ್ಳೋಂಥ ಕಿವಿಗೆ ಅರ್ಥವಾಗದಂಥ ಭಾಷೆಯಾಗತ್ತೆ. ಕನ್ನಡದಲ್ಲೋ ಇಂಗ್ಲೀಷ್ನಲ್ಲೋ ಅಂತ ಯಾವುದೋ ಒಂದು ನಾವು ಹೆಸರು ಕೊಟ್ಟಿರುವಂಥ ಭಾಷೆಯ ಪದಗಳನ್ನು ನಾನು ಉಪಯೋಗಿಸಿ ಹೇಳಿದಾಗ ಇಂದ್ರಿಯವಾದಂತಹ ಕಿವಿ ಕೇಳಿಸ್ಕೊಳ್ಳುತ್ತೆ, ಅದನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಇರುವಂಥ ಬುದ್ಧಿಗೆ ಮನಸ್ಸಿಗೆ ಅದು ಅರ್ಥವಾಗುತ್ತೆ. ಆದರೆ ಅದಕ್ಕೆ ಬಾಹ್ಯವಾದಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಹೇಳೋದಕ್ಕೆ ಭಾಷೆ ಅಷ್ಟು ಸುಲಭವಾಗಲ್ಲ. ನಾವು ಕೆಲವು ಸಂದರ್ಭಗಳಿರುತ್ತೆ, ನಮಗೆ ಬಹಳ ಸಂತೋಷ ಆಗೋಯಿತು ಅಂತನ್ನೋಣ, ಬಹಳ ಆಶ್ಚರ್ಯ ಆಗೋಯಿತು ಅಂತನ್ನೋಣ, ಆಗ ಒಂದು ಪದವನ್ನು ನಾವು ಬಳಸ್ತೀವಿ, ಮೂಕ ವಿಸ್ಮಿತನಾದೆ ಅಂತ. ಎಂತಹ ವಿಸ್ಮಯ, ಎಷ್ಟು ವಿಸ್ಮಯ ಆಯಿತು, ಎಂತಹ ಒಂದು ಭಾವಸ್ಫುರಣೆ ಆಯಿತು ಒಳಗೆಯಿಂದ, ಮೂಕನಾದೆ ನಾನು, ಮಾತೇ ಹೊರಡಲಿಲ್ಲ. ಅದು ಯಾವ ಉತ್ತುಂಗ ಭಾವ ಶಿಖರಕ್ಕೆ ನಾವು ಹೋದರೂ ಕೂಡ ಅದನ್ನು ನಾವು ಅನುಭವಿಸ್ತೀವಿ, ಬಹಳ ಭಯ ಆಗೋಯ್ತಪ್ಪ, ಆಗಲೂ ಕೂಡ ಭಯದಿಂದ ನಮ್ಮ ಮಾತೆ ಹೊರಡಲ್ಲ ಅಂತ ಹೇಳ್ತೀವಿ. ಸೊ ಬಹಳ ಸಂತೋಷ ಆಗೋಯ್ತು, ಬಹಳ ದುಃಖ ಆಗೋಯ್ತು, ಬಹಳ ಆಶ್ಚರ್ಯ ಆಯಿತು. ಸೊ ಆ ಥರ ಪರಮ ಅನುಭವಗಳನ್ನು ನಾವು ಅನುಭವಿಸುವಂಥ ಸನ್ನಿವೇಶಗಳಲ್ಲಿ ನಾವು ಮೂಕರಾಗ್ತೀವಿ. ಯಾಕೆ? ನಮ್ಮ ಭಾಷೆ ಆ ಒಂದು ಪರಮಾನುಭವವನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸಾಧನ. ಅದು ಅನುಭವ ವೇದ್ಯವಾಗಬೇಕೇ ಹೊರತು ಮಾತಿನಿಂದ ಹೇಳೋದಕ್ಕೆ ಸಾಧ್ಯವಿಲ್ಲ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 53 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಹರಿಭಕ್ತ ಸಾರ ಸರ್ವಸಮರ್ಪಣ ಪರಮೋಚ್ಚ ಜ್ಞಾನ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹರಿಭಕ್ತಿ ಸಾರ, ಸರ್ವ ಸಮರ್ಪಣ ಭಾವವೇ ಪರಮೋಚ್ಚ ಜ್ಞಾನ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.

ಉಡುಪಿಯ ಶ್ರೀಕೃಷ್ಣನ ಗೋಡೆಯನ್ನು ಸೀಳಿ ದರ್ಶನ ನೀಡಿದ ಮೇಲೆ ಕನಕದಾಸರ ಕೀರ್ತಿ ನಾಡಿನಾದ್ಯಂತ ಹರಡಿತು. ಅವರನ್ನು ಕೀಳಾಗಿ ಕಂಡಿದ್ದ ಸಮಾಜಕ್ಕೆ ತಮ್ಮ ತಪ್ಪಿನ ಅರಿವಾಗಿ ಕನಕದಾಸರ ಕಾಲಿಗೆ ಬಿದ್ದರು. ಸಮಾಜವು ಅವರನ್ನು ಅತ್ಯುನ್ನತ ಸ್ಥಾನದಲ್ಲಿಟ್ಟು ಪೂಜಿಸಲು ಆರಂಭಿಸಿತು. ಆದರೆ ಕನಕದಾಸರಿಗೆ ಸಮಾಜ ನೀಡಿದ ಈ ಕೀರ್ತಿ, ಗೌರವ ಮತ್ತು ಜಯಕಾರಗಳು ಮತ್ತೊಂದು ದೊಡ್ಡ ಪರೀಕ್ಷೆಯಂತೆ ಕಂಡವು. ಭಗವಂತನ ಸಾಕ್ಷಾತ್ಕಾರ ಪಡೆದ ಮೇಲೆಯೂ ಮನುಷ್ಯನನ್ನು ಕಾಡುವ ಅತಿದೊಡ್ಡ ಶತ್ರುವೆಂದರೆ ಲೋಕದ ಕೀರ್ತಿ. ಜನರೆಲ್ಲ ತನ್ನನ್ನು ಮಹಾತ್ಮ ಎಂದು ಕೊಂಡಾಡುವಾಗ ಅರಿಯದೆಯೇ ಮನಸ್ಸಿನಲ್ಲಿ ಸೂಕ್ಷ್ಮವಾದ ಅಹಂಕಾರ ತಲೆದೂಗಬಹುದು ಎಂದು ಕನಕದಾಸರು ಎಚ್ಚೆತ್ತರು. ತನಗೆ ಸಿಕ್ಕ ಈ ದಿವ್ಯಶಕ್ತಿ, ಕಾವ್ಯ ರಚಿಸುವ ಸಾಮರ್ಥ್ಯ ಎಲ್ಲವೂ ಆ ಭಗವಂತನ ಭಿಕ್ಷೆಯ ಹೊರತು ತನ್ನ ಸ್ವಂತ ಸಾಧನೆಯಲ್ಲ ಎಂಬುದನ್ನು ಅವರು ಸಂಪೂರ್ಣವಾಗಿ ಅರಿತಿದ್ದರು. ತಮ್ಮನ್ನು ಹೊಗಳಲು ಬಂದ ಜನರಿಂದ ದೂರ ಸರಿದ ಕನಕದಾಸರು ಮೌನವಾಗಿ ಬಾಡಾದ ಆದಿಕೇಶವನ ಸನ್ನಿಧಿಗೆ ಮರಳಿದರು. ಅಲ್ಲಿಯವರು ಭಗವಂತನ ಮುಂದೆ ಮಂಡಿಯೂರಿ ಕುಳಿತು, ಪ್ರಭು, ಜನ ನನ್ನನ್ನು ಜ್ಞಾನಿ ಎನ್ನುತ್ತಿದ್ದಾರೆ, ಕವಿ ಎನ್ನುತ್ತಿದ್ದಾರೆ, ಆದರೆ ನಿನ್ನ ದಯೆಯಿಲ್ಲದೆ ನನ್ನಿಂದ ಒಂದು ಅಕ್ಷರವು ಮೂಡಲು ಸಾಧ್ಯವಿಲ್ಲ. ನನ್ನ ದೇಹ, ಮನಸ್ಸು, ಮಾತು ಎಲ್ಲವೂ ನಿನ್ನದೇ ಆಸ್ತಿಯೆಂದು ಸಂಪೂರ್ಣ ಶರಣಾಗತಿಯ ಭಾವದಲ್ಲಿ ಕಣ್ಣೀರು ಹಾಕಿದರು. ಪರಮ ವೈರಾಗ್ಯದ ಮತ್ತು ಅಹಂಕಾರ ಮುಕ್ತ ಸ್ಥಿತಿಯಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿಗೆ ಭಗವಂತನೇ ಕಾರಣ ಎಂದು ಸಾರುವ ಹರಿಭಕ್ತಿ ಸಾರದ ನಾಲ್ಕನೆಯ ಪದ್ಯ ಈ ಸಂದರ್ಭಕ್ಕೆ ಪೂರಕವಾಗಿದೆ. ಹರಿಯೇ, ನೀನೊಲಿದಿರಲು ಸಕಲ ಗ್ರಹಗಳ ಕಾಟವು ಏನು ಮಾಡುವ ದೊರೆತು ನಿನ್ನೆಯ ಚರಣ ಕಮಲದ ದಿವ್ಯ ಚಿಂತನೆಯ ನೆರಹಿ ಪಾಪದ ರಾಶಿಯನ್ನು ನೀವರೆಗೆ ಹಾಕುತ್ತ ಕಾಯೋ ಎನ್ನನ್ನು ಮರಕತದ ಶ್ಯಾಮಲ ಶರೀರನೇ ಬಾಡದಿ ಕೇಶ. ಈ ಪದ್ಯದ ಭಾವಾರ್ಥ ಲೋಕದ ಹೊಗಳಿಕೆಗೆ ಬೆನ್ನು ಹಾಕಿ ಭಗವಂತನ ಪಾದಗಳಲ್ಲಿ ಸಕಲವನ್ನು ಅರ್ಪಿಸಿದ ಕನಕದಾಸರು ಕೃತಜ್ಞತೆಯಿಂದ, ಹೇ ಹರಿಯೇ, ನಿನ್ನ ದಿವ್ಯ ಅನುಗ್ರಹ ಮತ್ತು ಕೃಪೆ ಒಬ್ಬ ಮನುಷ್ಯನ ಮೇಲಿದ್ದಾಗ ಜಾತಕದ ನವ ಗ್ರಹಗಳ ಕಾಟವಾಗಲಿ ಅಥವಾ ಸಮಾಜದ ವಿರೋಧದ ಅಲೆಗಳಾಗಲಿ ಅವನನ್ನು ಏನು ತಾನೇ ಮಾಡಲು ಸಾಧ್ಯ? ನಿನ್ನ ಚರಣ ಕಮಲಗಳ ನಿರಂತರ ಧ್ಯಾನ ಮತ್ತು ದಿವ್ಯ ಚಿಂತನೆ ಹೊಂದಿದ್ದರೆ ಸಾಕು, ಜಗತ್ತಿನ ಯಾವುದೇ ಕಷ್ಟವು ಮನುಷ್ಯನನ್ನು ಧೃತಿಗೆಡಿಸಲಾರದು. ಮರಕತ ಮಣಿಯಂತೆ ಒಳೆಯುವ ಶ್ಯಾಮಲವರ್ಣದ ದಿವ್ಯ ಶರೀರವನ್ನು ಹೊಂದಿರುವ ಎಲೆ ಬಾಡದ ಆದಿಕೇಶವನೇ, ನಾನು ಲೌಕಿಕ ಜಗತ್ತಿನಲ್ಲಿ ಬದುಕುತ್ತ ಅರಿಯದೆ ಮಾಡಿರುವ ಪಾಪಗಳ ರಾಶಿಯನ್ನು ನಿನ್ನ ಕರುಣೆಯ ಬೆಳಕಿನಿಂದ ಹೊರಗೆ ಹಾಕಿ ನನ್ನ ಅಂತರಂಗವನ್ನು ಶುದ್ಧಿಗೊಳಿಸು. ನಿನ್ನ ಕೀರ್ತಿಯನ್ನು ಹಾಡುವ ಈ ದಾಸನನ್ನು ಸದಾ ನಿನ್ನ ಮರೆಯಲ್ಲಿಟ್ಟು ಕಾಯು ಪ್ರಭು. ಮನುಷ್ಯನಿಗೆ ಕಷ್ಟ ಬಂದಾಗ ದೇವರನ್ನು ನೆನೆಯುವುದು ಸುಲಭ, ಆದರೆ ಯಶಸ್ಸು, ಕೀರ್ತಿ ಮತ್ತು ಅಧಿಕಾರ ಬಂದಾಗ ಅಹಂಕಾರ ಪಡದೆ ವಿನಯದಿಂದ ಇರುವುದು ಅತ್ಯಂತ ಕಷ್ಟ. ನಾವು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದಾಗ ಇದೆಲ್ಲ ನನ್ನಿಂದಲೇ ಆಯಿತು ಎಂಬ ಭ್ರಮೆಗೆ ಒಳಗಾಗುತ್ತೇವೆ. ಆದರೆ ನಮ್ಮ ಬುದ್ಧಿ, ಕೌಶಲ್ಯ ಮತ್ತು ಯಶಸ್ಸಿನ ಹಿಂದೆ ಆ ದೈವಶಕ್ತಿಯ ಕೈವಾಡವಿರುತ್ತದೆ. ಯಾವಾಗ ನಾವು ನಮ್ಮ ಯಶಸ್ಸನ್ನು ಭಗವಂತನಿಗೆ ಅಥವಾ ಸಮಾಜಕ್ಕೆ ಅರ್ಪಿಸಿ ವಿನರ್ಮರಾಗುತ್ತೇವೆಯೋ, ಬಾಯ ಅಡೆತಡೆಗಳು ಅಥವಾ ಸಮಾಜದ ಟೀಕೆಗಳು ನಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ಈ ಸಮರ್ಪಣ ಭಾವವೇ ಹರಿ ಭಕ್ತಿ ಸಾರದ ಪರಮೋಚ್ಚ ಜ್ಞಾನ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಹರಿಭಕ್ತಿ ಸಾರ ಸರ್ವ ಸಮರ್ಪಣ ಭಾವವೇ ಪರಮೋಚ್ಚ ಜ್ಞಾನ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
4: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 8 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ವಿಸ್ತರಣೆಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಬಸವಣ್ಣನವರಿಗೆ ಬಿಡುವಿರದ ಕೆಲಸ. ನಾಡಿನುನ್ನತಿಗಾಗಿ ಸದಾ ಏನಾದರೂ ಮಾಡುತ್ತಿರಬೇಕು ಎನ್ನುವ ಉಲ್ಲಾಸದ ಹುಮ್ಮಸ್ಸು. ಆದರೂ ರಜಾದಿನಕ್ಕೆ ಮನ ಕಾಯುತ್ತಿರುತ್ತಿತ್ತು. ಅಂದು ಭಂಡಾರದ ಕೆಲಸಕ್ಕೆ ಬಿಡುವು ಲೇಸನ್ನೇ ಸದಾ ಬಯಸುವ ಬಸವನದೆಯ ಆಕಾಶವು ನಭಕ್ಕೆ ವಿಸ್ತರಿಸಿತ್ತು. ಸೌಂದರ್ಯ ಚಂದ್ರಿಕೆಯ ಲಿಂಗ ಭಕ್ತಿಯನ್ನು ಮನದಲ್ಲಿ ತುಂಬಿಕೊಂಡರು. ಮುಂಜಾನೆ ಎದ್ದು ಮಾಡಬೇಕಿರುವ ಕೆಲಸಗಳನ್ನೆಲ್ಲ ಮುಗಿಸಿ ಹೊತ್ತೇರಿದ ನಭದಲ್ಲಿ ಮುಸುಕಿದ್ದ ಮುಗಿಲು ಚಳಿ ಬಿಸಿಲ ಆನಂದವನ್ನು ಅನುಭವಿಸಿದರು. ನಿನ್ನೆ ಬಂದು ಇಂದು ಇದ್ದು ನಾಳೆ ಹೋಗುವ ನಾವೆಲ್ಲರೂ ಭುವಿಯ ಉದಯದೊಡನೆ ಸುರಿಯಲಾರಂಭಿಸಿದ ಮಳೆಯನ್ನು ಎದುರಿಸಿ ನಿಲ್ಲಬಲ್ಲೆವೆ ಎಂದು ಚಿಂತಿಸಿದರು. ಎದೆಯ ಕಾತುರತೆ ಗಳಿಗೆ ಗಳಿಗೆಗೂ ಪಲ್ಲವಿಸುತ್ತಿತ್ತು. ಮೈಯೊಳಗೆ ಆತುರದ ಕಾವು ಹೆಚ್ಚುತ್ತಿರುವಂತೆ ಹೊತ್ತೇರುವ ಮೊದಲು ಪ್ರಭುದೇವರನ್ನೊಮ್ಮೆ ನೋಡಿ ಬಂದರೆ ಮನಕ್ಕೆ ನೆಮ್ಮದಿ ಎಂದೆನಿಸಿತು. ಚೈತನ್ಯಮಯ ಬೆಳಗನ್ನು ಆನಂದಿಸುತ್ತ ಪ್ರಭುದೇವರು ಇರುವಲ್ಲಿ ಹೊರಟರು. ಅವರಿರುವ ಆಶ್ರಮ

ಸನಿಹಕ್ಕೆ ಬಂದಂತೆ ಭೇಟಿಯಾಗುವ ಆಸೆಯಿಂದ ಕಾಯುತ್ತಿದ್ದವರನ್ನು ಕಂಡರು. ತಾವು ಆ ಸರತಿಯ ಸಾಲಿಗೆ ಸೇರಿಕೊಂಡರು. ಬಂದವರು ಹೋದಂತೆ ಬಾಗಿಲಲ್ಲಿ ಹಲವಾರು ಶರಣರೊಡನೆ ಬಸವಣ್ಣನವರನ್ನು ಕಂಡಂತೆ ಪ್ರಭುದೇವರು ಸಂತಸದಿಂದ, ಬಸವಣ್ಣ, ನೀವೆಲ್ಲರೂ ಒಂದಾಗಿ ಬಂದಂತೆ ಈ ಕೋಣೆ ನಳನಳಿಸಿ ಬೆಳೆದಿರುವ ಹೂ ಗಿಡಗಳ ಉದ್ಯಾನವಾಗಿಹುದು. ಬನದ ಚೆಲುವೆಲ್ಲ ಕೂಡಿ ಹಸಿರ ನಂದನ ಹರಡಿದೆ ಇಲ್ಲಿ. ನಿಮ್ಮ ಬರುವಿಕೆಯಿಂದ ಆನಂದದೊಡ ಸತ್ಯಾನಂದದ ಸಮ್ಮಿಲನವಾದಂತಾಯಿತು. ನನ್ನೆದೆಯ ಭೂಮಿಯಲ್ಲಿ ಇಂದೆನೆಗೆ ಆನಂದ ಸುರಫಲವು ಖಚಿತ ಎಂದರು. ಇಬ್ಬರಲ್ಲೂ ಮಾತುಕತೆ ಮುಂದುವರಿಯಿತು. ಪ್ರಭುದೇವರ ಪ್ರಶ್ನೆಗಳಿಗೆಲ್ಲ ಬಸವಣ್ಣ ಸಾವಧಾನದಿಂದ ಉತ್ತರಿಸುತ್ತಿದ್ದರು. ಪ್ರಭುದೇವರು ಯಜಮಾನರೆಂದಾಗಿ ಎಲ್ಲರನ್ನೂ ಮುನ್ನಡೆಸಿ ಕುಂದು ಬರದಂತೆ ನಿಮ್ಮಾವ ಕಾರ್ಯಕ್ಕೆ ಎಂದಂತೆ ಬಸವಣ್ಣ ವಿನೀತತೆಯಿಂದ, ಪ್ರಭುದೇವ, ನಾನಲ್ಲ ಯಜಮಾನ, ನಾನು ತೊತ್ತು ಗೆಲಸದವ. ನಾನಿರುವೆನಿಲ್ಲಿ ಶರಣರೆಲ್ಲರ ಸೇವೆ ಭಾಗ್ಯವ ಪಡೆದು. ನಾನು ಯಜಮಾನ, ನನ್ನಿಂದ ಯಜಮಾನಿಕೆ ಎಂಬ ಅಹಮಿಕೆ ನನಗಿಲ್ಲ. ಎಲ್ಲರೆದೆಗೆ ಬೆಳಕಾಗಲು ಸಂಗಮ ದೇವನೆನ್ನ ಶಿರದಲ್ಲಿ ಹೊರಿಸಿಹರು, ಹೊರೆಯ ಎಂದಂತೆ ಅವರ ಕಣ್ತುಂಬಿ ಕಂಠ ಗದ್ಗದಿತ. ಬಸವ ನುಡಿಯಾಲಿಸಿ ಪ್ರಭುದೇವರು, ನಿಮ್ಮ ನಿರಹಂಕಾರದ ನಿರ್ಲಿಪ್ತತೆಯುಂಟೇ ಅಂತರಂಗದಲ್ಲಿ ತೋರಿರಲು ದಾರಿಯನ್ನು ಬರುವಾಸಕ್ತರಿಗೆ. ಸಾಧ್ಯವಾಗಿದೆ ನಿಮಗೆ ಸಾಧಿಸಲು ಎಲ್ಲವನಿಲ್ಲಿ. ನೀರ ಮೇಲಣ ಹಿಮಬಿಂದು ನೀವು, ಅಂಟಿಯೋ ಅಂಟದಂತಿರುವಿರಿ ಈ ಜಗದ ನಾಟಕಕ್ಕೆ ಎನ್ನುತ್ತಾ, ಬಸವಣ್ಣ, ಮತ್ತೆ ನೆನಪಾದ ನಿಮ್ಮ ವಚನವಿದು. ಕೈಯ ಬೋಹರಿಗೆ ಮಂಡೆಯ ಮೇಲೆ ಸಿಂಬಿ, ಸಿಂಬಕನ ಮನೆಯ ಮಗ ನೀನಯ್ಯ, ಕೂಡಲ ಸಂಗಮ ದೇವಯ್ಯ, ಮಂಚವ ಕೋಡೇರಿ ಬಂದ ತೊತ್ತಿನ ಮಗ ನಾನಯ್ಯ. ನಾನೊಬ್ಬ ಜಗದ ಜಲಗಾರ, ಕಸ ಕೊಳೆಯ ಎತ್ತಿ ಜಗವ ಹಸನಾಗಿಸುವವ ನಾನೆಂಬ ನಿಲುವು ಕಾಣ ಸಿಗದೆ ಮಗೆ ಅಂತಿಂತವರಲ್ಲಿ. ಪ್ರಭುದೇವರ ನುಡಿಯನಾಲಿಸಿ ಎಲ್ಲರಿಗೂ ಹೊಳೆ ಹೊಳೆವ ಬಸವದೀಪ ಹೊಳೆಯಿತು. ಎಲ್ಲರೆದುರಲ್ಲೂ ಬಸವ ಎಂಬ ಮಹಾಬೆಳಗು ಎಲ್ಲರೆದೆಯ ತಮವನ್ನು ಬಸವದೀಪ ಕಳೆಯಿತು. ಜಗದ ದೀವಿಗೆಯಾಗಿ, ಜಂಗಮ ಚಿಜ್ಜ್ಯೋತಿಯಾಗಿ ಎಲ್ಲೆಡೆಯೂ ಬೆಳಗಲಾರಂಭಿಸಿತು. ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಿದೇವರು, ಚೌಡಯ್ಯನವರು, ಸಕಲೇಶ ಮಾದರಸರು ಬಸವ ಸ್ತುತಿಗೆ ಮುಂದಾದರು. ಬಸವಣ್ಣನವರು ತನ್ಮಯದಲ್ಲಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗನಲ್ಲದೆ ಬೇರಾರೂ ಅಲ್ಲ ಎಂದರು. ಎಲ್ಲರಿಗೂ ಅಶರೀರವಾಣಿ ಮೊರೆದಂತಾಯಿತು. ಬೆಳಗಿಹೇನು ಬಸವಣ್ಣ, ಈ ಬೆಳಕ ಕಂಡು ಓಡಿಹುದು ಸ್ವರ್ಗ ನರಕ ಎಂಬುದಿಲ್ಲಿಂದ. ಬಸವ ಬಯಲಾಗಿ ಬೆಳಗಿಹೇನು ನಮ್ಮೆಲ್ಲರನ್ನು, ನಿಜವಾಗಿ ಇನ್ನು ಬೆಳಕಲಿ ಜಗವ. ಬಸವಣ್ಣನವರ ಮನದಲ್ಲಿ ಭವ್ಯ ಬ್ರಹ್ಮೋಜ್ವಲ ಮನುಜರೂಪ ಬೆಳಗುತ್ತಿದೆ. ಎತ್ತೆತ್ತ ನೋಡಿದರೂ ಮತ್ತೆ ಮತ್ತೆ ಅದೇ ದಿವ್ಯ ಬಿಂಬ. ಕಣ್ಣನ್ನು ಮುಚ್ಚಿದರೂ ತೆರೆದರೂ ಆ ಬಿಂಬವನ್ನು ಬಿಟ್ಟು ಬೇರಾವ ರೂಪವೂ ಕಾಣಿಸುತ್ತಿಲ್ಲ. ಬಸವಣ್ಣ ಪರಶಿವಾನಂದ ಸಾಗರದಲ್ಲಿ ಅಲೆ ಎಲೆಯಾಗಿ ಮುಳುಗೇಳುತ್ತಿದ್ದ. ಅನುಪಮ ಆನಂದ ಹೊಳೆದು ಅವನ ಮನವನ್ನು ಬೆಳಗಿತ್ತು. ತನ್ನ ಮನದನ್ನೆಯರಲ್ಲಿ ಅರುಹಿರಲು ಅವರೂ ಸೊಗಸಾದ ಕನಸಲ್ಲಿ ಬೆಳದಿಂಗಳ ಅಂದವನ್ನು ಉಂಡರು. ಆದರೆ ಗಳಿಗೆ ಗಳಿಗೆಗೂ ಬದಲಾಗುತ್ತಿದೆ ಎಂದೆನಿಸುತ್ತಿರುವ ಮೊಗಬಣ್ಣವನ್ನು ಕಂಡು ವಿಸ್ಮಿತರಾದರು. ಬಸವಣ್ಣನವರಿಗೆ ಕೆಲಸದಲ್ಲಿ ಉತ್ಸಾಹವಿಲ್ಲ. ಗಂಗೆಯಲ್ಲಿ, ಗಂಗೆ, ಮನಕ್ಕೇನೋ ಇರುಸು ಮುರುಸು, ಆಡುವಂತಿಲ್ಲ, ಅನುಭವಿಸುವಂತಿಲ್ಲ, ಯಾವುದರಲ್ಲೂ ಉತ್ಸಾಹವಿಲ್ಲ. ಯಾರೋ ಬಂದಂತೆ, ಎಲ್ಲೋ ನುಡಿದಂತೆ, ನನ್ನೆದುರು ನಿಂತಂತೆ ಎದೆಯ ತಳಮಳ ಗಳಿಗೆ ಗಳಿಗೆಗೂ ಹೆಚ್ಚುತ್ತಿದೆ ಎಂದರು. ಗಂಗೆ ನಿಧಾನವಾಗಿ, ಪತಿದೇವ, ನಿಮ್ಮ ಚಡಪಡಿಕೆ ನಮ್ಮಿಬ್ಬರ ಮೇಲೂ ಪರಿಣಾಮ ಬೀರಿದೆ. ನಾವು ನಾಳೆ ಬರುವ ಸೂರ್ಯದೇವ ಹೊತ್ತು ತಂದಾನುಶುವ ಸುದ್ದಿಯನ್ನು, ತೋರಿಯಾನು ಮನದ ಗೊಂಬೆಯನ್ನು ನಮ್ಮ ಆತುರಕ್ಕೆ ಉತ್ತರದಲ್ಲಿ ಎಂದಳು. ನೀಲೆಯು ತಲೆಯಾಡಿಸಿದಳು. ಮನದನ್ನೆಯರ ಮನದ ಮಂಗಲದ ಮುದದಿ ಮೊರೆಯುತ್ತಿರೆ ಮೆಲ್ಲನೆ ಮಂಗಲ ಪಾಠಕರು. ಮಂದಿರದ ಮುಂದಿಹ ಮಂದುರದಿ ಮಂದ್ರದಲ್ಲಿ ಮುಗುಳ್ನಗುತ ಮಗ್ನತೆಯಲ್ಲಿ ಮಗದ ಮೋಹಕ್ಕೆ ಮೌನದಲ್ಲಿ ಮಣಿ ಮಣಿಸುತ ಮಂತ್ರವ ಮನನಿಸುತ್ತಿರಲೆಲ್ಲ

ಹಗಲಲ್ಲಿ ಮಂಗಳ ವಾದ್ಯಗಳು ಮರೆದು ಮೊಲ್ಲೆ ಮಲ್ಲಿಗೆ ಮುದದಿಂದ ಮುಂಬಂದು ಮನದ ಮೇಲ್ಮೈಲಿ ಮೇಳೈಸಿ ಮೇಳವಣಿಗೆ ಮೊದಲಾಗಿ ಮೇಳಗಾನವ ಮಾಡುತ್ತಿರುವಂತೆ ಮೈತ್ರಿ ಮೇಳೈಸಿತು. ಮತ್ತೆ ಮೂವರಲ್ಲಿ ಮೆಲುನಗೆ ಮುಚ್ಚಟೆಯ ಮುಸ್ಸಂಜೆ ಮುಗ್ಧತೆಯಲಿ ಸಮಯ ಉರುಳುತ್ತಿತ್ತು. ಜಂಗಮರು ಧಾವಿಸಿ ಬಂದರು. ಉದ್ವೇಗದ ಉಸಿರಿನಲ್ಲಿ ಕರುಣಿಯೋರ್ವಳು ಬರುತ್ತಿದ್ದಾಳೆ. ಸಾತ್ವಿಕ ತೇಜಕಳೆಯವಳು ಉಡುತಡಿಯ ಕಡೆಯಿಂದ ಬನದ ಬೆಳದಿಂಗಳೆಲ್ಲ ಹಾಲಾಗಿ ಹರಿದು ಕಲ್ಯಾಣಕ್ಕೆ ಬರುತ್ತಿರುವಂತಿದೆ ಎಂದರು. ಬಸವಣ್ಣನವರಿಗಾಗ ಪಕ್ಕನೆ ತಾನಂದು ಸಂಗಮದ ಗುರುಕುಲದಲ್ಲಿ ಕಲಿಯುತ್ತಿದ್ದಾಗ ಅಂತಿಮ ವರ್ಷದಲ್ಲಿ ಯಾತ್ರೆಗೆ ಹೊರಟು ಉಡುತಡಿಯಲ್ಲಿ ಭೇಟಿಯಾದ ಮುದ್ದು ಮೊಗದ ಎಳೆಯ ಬಾಳೆಯ ಅಂದಚಂದ ಮುಗ್ಧತೆ ಮುದ್ದು ಮುದ್ದಾದ ಮಾತುಗಳು ನೆನಪಾದವು. ತಕ್ಷಣ ಈ ವಿಷಯವನ್ನು ಪ್ರಭುದೇವರಲ್ಲಿ ಅರುಹಬೇಕೆಂದು ಅವರಿರುವಲ್ಲಿ ಧಾವಿಸಿದರು, ಅರುಹಿದರು. ಪ್ರಭುದೇವರು, ಬಸವಣ್ಣ, ಅದ್ವಿತೀಯ ಮಹಾಚೇತನವೊಂದು ಹೊಳೆಯ ಲೀಗಿನ ಆಧ್ಯಾತ್ಮಿಕ ರಂಗದಲ್ಲಿ ಉರುಳಿ ಬರುತ್ತಿದೆ. ಇಲ್ಲಿ ಹೆಣ್ಣು ರೂಪಿನ ಮರೆಯಲ್ಲಿ ಅಡಗಿಹ ಸುಜ್ಞಾನ ಚೈತನ್ಯವದು. ನೀನರಿತಿಹ ಮಹಾದೇವಿ, ನನ್ನೂರಿನವಳು. ನೆನೆಯುವಂತೆನ್ನ ಮನ ನನ್ನೂರ ನಿಂದೊಮ್ಮೆ ಬರುತಿಹಳು ನಾವಿರುವಲ್ಲಿ. ಅವಳ ಆಗಮನದಿಂದ ಕಲ್ಯಾಣದ ಜನತೆಯ ಜನ್ಮ ಸಾರ್ಥಕವೆಂಬ ಭಾವ ನನ್ನಲ್ಲಿ ಮೊಳೆಯುತ್ತಿದೆ. ದಿವ್ಯ ಬದುಕ ಮಹಾಮಂತ್ರದ ರಹಸ್ಯವನ್ನು ಜಗಕ್ಕೆ ಅರಹುವ ಛಾತಿ ಇದೆ ಅವಳಲ್ಲಿ. ಬಸವಣ್ಣ ಬೆರಗಾದರು. ಮಹಾಶಕ್ತಿಯಾಗಮನಕ್ಕೆ ಕಾಯತೊಡಗಿದರು. ಅವಳ ನರಿತಿರುವೆ ವಿಚಿತ್ರ ದುಸ್ಥಿತಿಗವಳು ಸಿಲುಕಿಹಳು. ಕಳೆದೆಲ್ಲ ಲೌಕಿಕ ಬಂಧವನ್ನು ಮರೆತು ವರಸಿದ್ದ ಗಂಡನನು ತೊರೆದು ರಾಜ ವೈಭವಾದ ಆಡಂಬರವನ್ನು ಜರ್ಜರಿಸಿ ಮನದಲ್ಲಿ ಕರಗಿ ನೀರಾಗಿ ಕರೆಯುತ್ತಲಿ ತನ್ನೊಲವ ಚಂದನನು ಗುನುಗುನಿಸುತ್ತ ಅವನ ಶುಭನಾಮವ ಅನುಕ್ಷಣವು ಬರುತಿಹಳಿ ಇಲ್ಲಿಗವಳು ಬನದ ಬೆಳದಿಂಗಳು ನಾಚಿ ಸೋಲುವುದು ಅವಳೆದುರು. ಹೊರಗಣ್ಣ ಮುಚ್ಚಿ ಒಳಗಣ್ಣ ತೆರೆದು ನೋಡಿದಂತೆ ನೀವವಳ ಕಂಡು ಬರುವಳು ನಿಮ್ಮ ಸಂಗಮನ ರೂಪದಲ್ಲಿ ಎಂದು ಪ್ರಭುದೇವರು ನುಡಿದಾಗ ಬಸವಣ್ಣ ಕರುಣಾಡ ಪುಣ್ಯ ಫಲಾವಳು ಎಂದು ಭಾವಿಸಿದರು. ಎಲ್ಲರಿಗೂ ಸುದ್ದಿ ಮುಟ್ಟಿತು. ಎಲ್ಲರೂ ಮಹಾದೇವಿ ಅಕ್ಕನ ನಿರೀಕ್ಷೆಯಲ್ಲಿದ್ದರು. ಕಲ್ಯಾಣಕ್ಕೆ ಬಂದವಳು ಅನುಭವ ಮಂಟಪಕ್ಕೆ ಬರುವ ಶುಭಗಳಿಗೆಯನ್ನು ಕಾಯುತ್ತಿದ್ದರು. ಶರಣ ಬೊಮ್ಮಣ್ಣನಿಂದ ಮಾಹಿತಿ ಪಡೆದ ಅಕ್ಕ ಅನುಭವ ಮಂಟಪದ ಮಹಾದ್ವಾರದ ಬಳಿ ಬಂದವಳು ಮನದಲ್ಲೇ ಧ್ಯಾನಿಸುತ್ತ, ಅಯ್ಯ, ನಿಮ್ಮ ಶರಣರು ಮೆಚ್ಚಿದ ಧರೆ ಪಾವನವಯ್ಯ, ಅಯ್ಯ, ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ, ನಿಮ್ಮ ಶರಣರಿದ್ದ ಪುರ ಕೈಲಾಸ ಪುರವಯ್ಯ, ಅಯ್ಯ, ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಾಯಿತು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವಾಗಿ ನಾನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಮುಂದೆ ಅನುಭವ ಮಂಟಪ ಪ್ರವೇಶಿಸಿದ ನಂತರ ಪ್ರಭುದೇವರು ಹಾಗೂ ಅಕ್ಕನಲ್ಲಿ ವಾಗ್ಯುದ್ಧ. ಅಕ್ಕನನ್ನು ಲೋಕಕ್ಕೆ ಪರಿಚಯಿಸಲು ಪ್ರಭುದೇವರು ಈ ಯುದ್ಧವನ್ನು ಸಂಯೋಜಿಸಿದ್ದರು. ಮಹಾದೇವಿಯ ವಿನಯ ಹಾಗೂ ಪ್ರಭುದೇವರ ದಿವ್ಯ ಗಂಭೀರ ಧ್ಯಾನಸ್ಥ ಸ್ಥಿತಿಯನ್ನು ಮನಸುತ್ತಾ ಬಸವಣ್ಣನವರು ಇಂತೆಂದರು. ಕಾಯದ ಲಜ್ಜೆಯ ಕಲ್ಪಿತವ ಕಳೆದು ಜೀವದ ಲಜ್ಜೆಯ ಮೋಹವ ನಳಿದು ಮನದ ಲಜ್ಜೆಯ ನೆನಹ ಸುಟ್ಟು ಭಾವದ ಕೂಟ ಬೆತ್ತಲೆ ಎಂದರಿತು ತವಕದ ಸ್ನೇಹ ವ್ಯವಹಾರಕ್ಕೆ ಹುಗದು ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕನ ನಿಲವ ನೋಡ ಪ್ರಭುವೇ. ಪ್ರಭುದೇವರು, ಮಹಾದೇವಿಯಕ್ಕನ ಮಾತಯುದ್ಧ ಬಿರುಸಾಯಿತು. ಒಂದೊಂದು ಪ್ರಶ್ನೆಗೂ ಅಕ್ಕ ಖಚಿತ ಉತ್ತರ ನೀಡುತ್ತಿದ್ದರು. ಇದು ಇವಳಿನ್ನು ನಮ್ಮೊಡನೆ ಇರುವಳು ಎಂದರಿತು ಶರಣ ಸಂಕುಲ ಸಂತಸದಲ್ಲಿ ಸಂಭ್ರಮಿಸಿತು. ಮಹಾದೇವಿ ಎಲ್ಲರ ಮನೆ ಮನದ ಮಗಳಾದಳು. ಕೆಲವು ದಿನಗಳು ಉರುಳಿದಂತೆ ಮಹಾದೇವಿಯಕ್ಕನ ಬರುವಿಗಾಗಿಯೇ ತಮ್ಮ ಪ್ರಯಾಣವನ್ನು ಮುಂದಕ್ಕೆ ಹಾಕಿದ ಸಿದ್ಧರಾಮೇಶ್ವರರು ತಮ್ಮೂರಿಗೆ ತೆರಳಲು ಸಿದ್ಧರಾದರು. ಎಲ್ಲರ ಒಪ್ಪಿಗೆ ಪಡೆದರು. ಬಸವಣ್ಣನವರಿಗೆ ಸಿದ್ಧರಾಮೇಶ್ವರರ ಅಗಲಿಕೆಯ ನೋವು
ನುಂಗಲಾಗದ ತುತ್ತು.

ಎಂದಾಗಿತ್ತು. ನಿಧಾನವಾಗಿ ಅಗಲಿಕೆಯ ಅನಿವಾರ್ಯತೆ ಸಹಜವೀ ಬದುಕಿನಲ್ಲಿ. ಒಂದಲ್ಲ ಒಂದು ದಿನ ಹೋಗುವವರೇ ನಾವಾಗಿರುವಾಗ ಅಳುವಿನಿಂದೇನು ಪ್ರಯೋಜನ? ಬಂದುದನ್ನು ಎದುರಿಸಿ ಬಾಳುವ ಕಲೆಗಾರಿಕೆಯೇ ಬದುಕು. ವಿಧಿ ನದಿಯ ಪ್ರವಾಹದೆದುರು ಹುಲು ಮನುಜರು ನಿಲ್ಲಲಾರರು. ಉರಿವ ಸೊಡರಿನ ಬೆಳಕು ನಂದದಿರುವಂತೆ ನಾವದಕ್ಕೆ ಪ್ರತಿದಿನವೂ ಒಳ್ನಡತೆ ಎನ್ನುವ ತೈಲವನ್ನು ಎರೆಯಬೇಕು. ಆಗದು ಬೆಳೆದು ಹೊಳೆದು ಬೆಳಕ ನೀಡುವುದು. ಪ್ರೀತಿ ವಾತ್ಸಲ್ಯ ಅನುಕಂಪ ಮೈತ್ರಿ ಬಾಂಧವ್ಯ ಸ್ಮರಣೆಯನ್ನು ತುಂಬುತೆಲ್ಲರ ಎದೆಯಲ್ಲಿ ಅಂಧಕಾಸುರನ ಎದೆಯ ಮೆಟ್ಟಿ ಕುಣಿಯುವುದು. ಸಿದ್ಧರಾಮೇಶ್ವರರು ಭಾವಪರವಶರಾದರು. ಪ್ರಭುದೇವರು ಬಸವಣ್ಣ ಮತ್ತಿತರ ಶರಣರೆಲ್ಲರಿಂದ ದೂರವಾಗುವ ಅನಿವಾರ್ಯತೆಗೆ ದುಃಖಿತರಾಗಿದ್ದರು. ಬಸವಣ್ಣನವರನ್ನು ನೆನೆಯುತ್ತಾ, ಬಾ ಬಸವ, ನಮ್ಮೆದೆಯ ಐಸಿರಿ ನೀವು, ನಿಮ್ಮ ನಿಜದೆದೆಯ ಸ್ನೇಹ ಸಂಪದಕ್ಕೆ ನಮಿಸುತ್ತಿರುವೆ. ನೀವು ನನ್ನೊಳಗಿನ ಅಂಧಕಾರವನ್ನು ನೂಕಿ ಕರುಣಿಸಿದ ಪುಣ್ಯ ವಿಶೇಷಕ್ಕೆ ಇದೋ ನನ್ನದಿದು ಸಾವಿರ ಸಾವಿರದ ನಮನ ಎಂದರು. ಮುಂದೆ ಅಕ್ಕ ಮಹಾದೇವಿಯು ಕಲ್ಯಾಣವನ್ನು ತೊರೆದು ಶ್ರೀಶೈಲಕ್ಕೆ ಹೋಗುವ ತನ್ನ ಮನದಾಸೆಯನ್ನು ವ್ಯಕ್ತಿಸಿದಳು. ಅನುಭವ ಮಂಟಪದಲ್ಲಿ ಸೇರಿದ ಎಲ್ಲರೆದುರು ಕಲ್ಯಾಣಕ್ಕೆ ಕಲ್ಯಾಣವೇ ಇಂದಿಲ್ಲಿ ಸೇರಿದೆ ಎಂದೆನಿಸುತ್ತಿದೆ. ನನ್ನ ಬಾಳು ಧನ್ಯ. ಪ್ರಭುದೇವರ ಮಾರ್ಗದರ್ಶನದಲ್ಲಿ ಯೋಗ ಮಾರ್ಗ ಕರಗತ. ಅಣ್ಣ ಬಸವಣ್ಣ ದಿನ ದಿನವೂ ಹೊಸದಾರಿ ದಿಕ್ಕಾಗಿ ಬೆಳವ ಬೆಳಕಾಗಿ ತೋರುತ್ತಿದ್ದಾರೆ. ಮನದಲ್ಲಿ ಮಧುರತೆ ಮೂಡಿದೆ. ಕ್ಲೇಶ ಕಳವಳಗಳೆಲ್ಲವೂ ನಮ್ಮೆದೆಯಿಂದ ತೊಲಗಿದೆ ಎನ್ನುತ್ತ ಮತ್ತೆ ಮುಡಿಮಣಿದಳು. ಎಲ್ಲರಿಗೂ ತನ್ನೆದೆಯ ಒಲವ ವಂದನೆಗಳನ್ನು ತಿಳಿಸಿದಳು. ಬಸವಣ್ಣನವರು ಇಂತೆಂದರು: ವಿಶ್ವ ಕಲ್ಯಾಣಿಯೇ, ವಿಶ್ವಮಾತೆಯೇ, ಹರೆಯದಲ್ಲಿ ನೀ ನಮಗೆಲ್ಲ ಬಹಳ ಕಿರಿಯಳು, ಆದರೆ ಏರಿದೆತ್ತರದಲ್ಲಿ ಹಿರಿಯರಲ್ಲಿ ಹಿರಿಯಳು. ನಾವಾರೂ ನೀನು ಏರಿದ ಎತ್ತರಕ್ಕೆ ಏರಲಾರೆವು. ನಿನ್ನಲ್ಲಿ ಸತಿಪತಿ ಭಾವದ ಭಕ್ತಿ, ಪ್ರಾಣಲಿಂಗ ಸ್ಥಳದ ಅನುಭಾವ ಸಾಗರೋಪಮವಾಗಿ ಬೆಳೆದಿದೆ. ಈ ಹದಿಹರೆಯದಲ್ಲಿ ಇಂತಹ ವೈರಾಗ್ಯ ಭಾವನೆಯು ಸಾಧ್ಯವೇ ಎಂಬ ಅಚ್ಚರಿಯನ್ನು ಮೀರೆ ಬೆಳೆದಿರುವಿ. ನಿನ್ನೆದುರಿನಲ್ಲಿ ನಿಲ್ಲುವ ಅರ್ಹತೆ ನಮಗಾರಿಗೂ ಇಲ್ಲ. ಬಸವಣ್ಣನವರ ನಂತರ ಪ್ರಭುದೇವರಾದಿಯಾಗಿ ಎಲ್ಲರೂ ದನಿಗೂಡಿಸಿದರು. ಎಲ್ಲರಿಗೆ ಉತ್ತರದಲ್ಲಿ ಅಕ್ಕ: ಶರಣರೆ, ಬಂದಂತಿಲ್ಲಿ ಬೆಟ್ಟದ ಮೇಲಿರುವ ನನ್ನ ಚಂದನನ್ನು ಕಂಡೆ. ನಿಮ್ಮೆಲ್ಲರ ಸದಾಚಾರ, ಶಿವಜ್ಞಾನ, ಭಕ್ತಿಯ ಬೆಳಗು ಸಚ್ಚಿದಾನಂದ ಸ್ವರೂಪವನ್ನು ಬಿಂಬಿಸಿ ತನ್ನ ಮನವನ್ನು ಬೆಳಗಿಸಿವೆ. ನನ್ನ ಚಂದನನ್ನು ಕಾಣುವಾಸೆಗೆ ನನಗಿಲ್ಲಿ ಇಂಬು ದೊರೆತಿದೆ. ನಾನು ನಿಮ್ಮೆಲ್ಲರ ಕಂದ, ನಿಮ್ಮ ಕಾರುಣ್ಯ ಶಿಶು. ನಿಮ್ಮಲವ ಕಂದನನ್ನು ಅವಳಲವ ಚಂದನಿಗೆ ಒಪ್ಪಿಸುವ ಜವಾಬ್ದಾರಿ ನಿಮ್ಮೆಲ್ಲರದ್ದು. ಮಹಾದೇವಿಯ ಎದೆಯೊಲವ ನುಡಿಗೆ ಬಸವಣ್ಣನವರು ಇಂತೆಂದರು: ಎಲೆತಾಯಿ, ಚಂದ ಮಲ್ಲಿಕಾರ್ಜುನನ ಸಿರಿಗೌರಿ, ತರಲಾರೆವು ನಾವಾರು ನೀನೇರಿದ ಎತ್ತರಕ್ಕೆ ಎಂಬುದ ಬಿಚ್ಚಿಡುವೆ. ನೀನು ಏರಿದ ಎತ್ತರ ನಮಗೆ ಊಹಿಸಲು ಅಸಾಧ್ಯವಾದುದು. ಮುಚ್ಚಟೆಯ ಅಚ್ಚುಮೆಚ್ಚಲಿ, ನಾನಿಲ್ಲಿ ನಿನ್ನ ನೆಲುವಿಗೆ ಬೆರಗಾಗಿ ಮಾತಿರದೆ ಒಪ್ಪಿಕೊಂಡಿಹರು ನಮ್ಮೆಲ್ಲ ಶರಣರು. ನೀನಿರಬೇಕಿಲ್ಲಿ ಬಹುದಿನಗಳ ಕಾಲ ಎಂಬಾಸೆ ತುಂಬಿರಲೆಲ್ಲರಲ್ಲಿ. ನಿನ್ನ ಚಂದನ ಕಾಣುವಾಸೆಯ ತಡೆಹಿಡಿದು ನೀನಿರಬೇಕಿಲ್ಲೇ ಎನ್ನಲಾಗದು. ಅವಸರವ ತೋರದಿರು. ಬಂದಂತೆ ಕಾಲ ತಡೆವವರು ಇಲ್ಲವೀ ಜಗದಲ್ಲಿ ನಿನ್ನದ್ನಾರು. ಮಹಾದೇವಿ ಬಲುಮೌನಿ. ನಿಧಾನವಾಗಿ ಎಲ್ಲರನ್ನು ತನ್ನ ದೃಷ್ಟಿಯಲ್ಲಿ ತುಂಬಿಕೊಂಡು ತನ್ನನ್ನು ಹಿಂಬಾಲಿಸಿ ಬರುತ್ತಿರುವ ಎಲ್ಲರನ್ನು ನಿಲ್ಲಲು ಸೂಚಿಸಿ ಕೊನೆಯ ಬಾರಿ ಎಂಬಂತೆ ಇಲ್ಲಿರುವ ನಿಮಗೆಲ್ಲ ಶರಣು ಶರಣಾರ್ಥಿ ಎಂದಂತೆ ಅವಳೆದೆಯಲ್ಲಿ ಮಿಂಚಿನ ಶಕ್ತಿ ಸಂಚಾರವಾಗಿ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ. ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ. ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ. ಇಂತಪ್ಪ ತ್ರಿವಿಧಾಮೃತವನ್ನು ದಣಿಯಲೆರೆದು ಸಲಹಿದರೆನ್ನ. ವಿವಾಹವ ಮಾಡಿದಿರಿ, ಸಯವಪ್ಪ ಗಂಡಂಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುಹಲೆಂದು
ಅಸಂಖ್ಯಾತರೆಲ್ಲ ನೆರೆದು ಬಂದ

ಕಿರಿ ಬಸವಣ್ಣ ಮೆಚ್ಚಲೊಗೆತನ ಮಾಡುವೆ. ಚನ್ನ ಮಲ್ಲಿಕಾರ್ಜುನನ ಕೈ ಹಿಡಿದು ನಿಮ್ಮ ತಲೆಗೆ ಹೂವ ತಹನಲ್ಲದೆ ಉಲ್ಲತಾಹಿನು ನಿಮ್ಮಡಿಗಳೆಲ್ಲರೂ ಮರಳಿ ವಿಜಯಂಗೈಯುವುದು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಎಂದರೆ 100,000 ಖಂಡ. ಆ ಕಂಠ ಶರಣು ಶರಣಾರ್ಥಿ ಮಹಾದೇವಿಯಕ್ಕ ಎಂದು ಭೋರ್ಗರೆಯಿತು. ಮಹಾದೇವಿ ಕಲ್ಯಾಣವನ್ನು ತೊರೆದ ದುಃಖ ಎಲ್ಲರನ್ನು ಆವರಿಸಿತು. ಒಂದು ದಿನ ಸಂಜೆಯ ಗೋಷ್ಠಿಯಲ್ಲಿ ಪ್ರಭುದೇವರು ಶರಣರೆಲ್ಲರ ಪ್ರಶ್ನೆಗಳಿಗೆ ಉತ್ತರಿಸಿ ಕೊನೆಗೆ ತಮ್ಮ ಸಂಚಾರದ ವಿವರವನ್ನು ಅರುಹಿದರು. ಮತ್ತೆ ಮರೆಯದೆ ಸತ್ಯನಿಷ್ಠ ಕಾಯಕವು ನಡೆಯುತ್ತಿರಲಿ, ಬಸವಣ್ಣ ಎನ್ನುವ ಜ್ಯೋತಿ ಬೆಳಗುತ್ತಿದೆ ಕಲ್ಯಾಣ ಎಂಬ ಪ್ರಣತಿಯಲ್ಲಿ. ಬರಿಯ ಜ್ಯೋತಿ ಅಲ್ಲವಿದು, ಜಗಜ್ಯೋತಿ. ಈ ಜ್ಯೋತಿಯ ಬೆಳಕಿನಲ್ಲಿ ನಿಮ್ಮ ದಾರಿಯ ಕಂಡು ನಡೆದು ಬದುಕ ಕತ್ತಲೆಯ ದೂರವಾಗಿಸಿ ಇಂದು ತೆರಳುವವ ಮತ್ತೊಮ್ಮೆ ಖಂಡಿತವಾಗಿ ನಿಮ್ಮೆಲ್ಲರ ಮಹತ್ ಸಾಧನೆಯ ದರ್ಶಿಸಲು ಬರುವೆ ಎಂದಂತೆ ಶರಣರು ಧಪ್ಪನೆ ನೆಲಕ್ಕುರುಳಿದರು. ಅರಿವು ದೀವಿಗೆ ಬಾಳಿನಲ್ಲಿ ಪ್ರಜ್ಞೆ ಕತ್ತಲಿಸಿದ ಯಾತನು. ಬಸವಣ್ಣ ತಳಮಳಿಸಿ ನುಡಿದರು, ಕಂಡರೆ ಮನೋಹರವು ಕಾಣದಿದ್ದಡೆ ಅವಸ್ಥೆ ನೋಡಯ್ಯ. ಹಗಲು ಇರುಳಹುದು, ಇರುಳು ಹಗಲಹುದು, ಇರುಳು ಹಗಲೊಂದು ಜಗ ಮೇಲೆ ಕೆಡದಂತೆ ಇಹುದು. ಕೂಡಲ ಸಂಗನ ಶರಣರ ನಗುಲುವ ಧಾವತಿಯಿಂದ ಮರಣವೇ ಲೇಸು ಕಂಡಯ್ಯ. ಬಸವಣ್ಣನವರೆದೆ ಬಡಿತ ಎಲ್ಲೆಡೆಯೂ ಪ್ರತಿಧ್ವನಿಸಿತು. ಅಲ್ಲಮರ ನಿರ್ಗಮನ ಬಸವಣ್ಣನ ಚಡಪಡಿಕೆಗೆ ಹೇತುವಾಯಿತು, ಕಂಗೆಡಿಸತೊಡಗಿತು, ಆಘಾತ ತಂದಿತ್ತು. ಆದರೆ ನಿಜದರಿವ ಪ್ರಜ್ಞೆ ಪ್ರಜ್ವಲಿಸಿ ಚಿದ್ಬೆಳಗ ತೋರಿ ಎದೆಯಲ್ಲಿ ರಿಂಗಣಿಸುತ್ತಿತ್ತು. ಸುತ್ತಲ ಹಸಿರಂದ ಚಂದ ಮನ ತುಂಬುತ್ತಿದ್ದಂತೆ ಊರೂರ ಗುರುಮಠದವರು ತಾವೊಮ್ಮೆ ಬಂದು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯನ್ನು ಅರಿತು ಹರಸಬೇಕು ಎಂದಂತೆಲ್ಲ ಬಿಡುವಿದ್ದಾಗ ಹೋಗಿ ಬರುತ್ತಿದ್ದರು. ಮನದಲ್ಲಿ ಮಕ್ಕಳಿರುವಲ್ಲಿ ಇಹುದು ಜಗದೆಲ್ಲ ಆನಂದ. ಮಕ್ಕಳೆಂದರೆ ಕಣ್ಣೆದುರು ದೇವರು, ಅವರಲ್ಲಿಲ್ಲ ಯಾವುದೇ ಕಪಟ ವಂಚನೆ ಎಂದೆನಿಸುತ್ತಿತ್ತು. ಒಮ್ಮೆ ಊರ ಗುರುಮಠವೊಂದಕ್ಕೆ ತೆರಳಿದರು, ಮಕ್ಕಳನ್ನು ಕಂಡರು. ಹೂಬಿಸಲ ರಂಗವಲ್ಲಿ ಗಳಾಗಿಯವರು ಗೋಚರಿಸಿದರು. ಅವರ ಮೊಗದಲ್ಲಿ ಪ್ರಖರ ಪ್ರಶಾಂತಿ, ನಿಶ್ಶಬ್ದ ಬೆಳಗು, ಶಾಂತತೆಯ ಪ್ರತಿರೂಪವಾಗಿ ಕಂಡರು. ಸಾಮೂಹಿಕ ವಚನ ಗಾಯನ ಮೊರೆಯಿತು. ಬಸವಣ್ಣ ಬೆರಗಾದರು, ತಾವೂ ಗುನುಗಿದರು. ನೀರಿಂಗೆ ನೈದಿಲೆಯ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಮಕ್ಕಳೆಲ್ಲರ ಧ್ಯಾನದ ಏಕಾಗ್ರತೆ, ಶಿಸ್ತು, ಅಚ್ಚರಿ ಆನಂದವ ಹುಟ್ಟಿಸಿತು. ಗುರುವೃಂದಕ್ಕೆ ನಮಿಸಿದರು. ಗುರುಗಳೆನ್ನುವ ನಿಮ್ಮಿಂದ ಹುಟ್ಟುವುದು ಬೆಳಗು. ಈ ಜಗದಲ್ಲಿ ನೀವೇ ಬೆಳಕಾಗಿ ತುಂಬಿರುವಿರಿ, ಬೆಳಗಿದು ಬೆಳಗುವಿರಿ ಎಳೆಯ ಹೃದಯಗಳು ಎಂದು ಮನದುಂಬಿ ನೋಡಿದರು. ಮಕ್ಕಳು ಗುರುಗಳನ್ನೆಲ್ಲ ಉದ್ದೇಶಿಸಿ ರಾಗದಿಂದ ಉಲಿದರು. ಸಂಸಾರವೆನ್ನುವ ರಣರಂಗದಿ ಶಕ್ತಿ ತುಂಬುವ ಸ್ಫೂರ್ತಿ ಗೀತೆಯೇ ವಚನ. ನಿಮಗಾಗಿ ನಿಮ್ಮಲ್ಲಿರಲು ನಿತ್ಯ ಕರ್ಮಿಗಳಾಗಿ ನೀವೆಲ್ಲ ಮರೆಯದಿರಿ ಕಲಿಕೆ ಅರಿವು ಸಾಂಗತ್ಯ ಎನ್ನುವ ಕಾಯಕವ. ದುಡಿದು ಪಡೆದುದರಲ್ಲಿ ನಿಡುತೊಂದಂಶ, ಬದುಕ ಬೆಳಗಿಸುವ ಕಾರ್ಯದಲ್ಲಿರಿ. ಬದುಕೋಣ ನಾವೆಲ್ಲ ಸಂತೃಪ್ತಿ ಸಂತಸದಿ. ಗೋಳ ಕರೆಯುವ ಬಾಳು ನಮ್ಮದಾಗದೇ ಇರಲಿ. ವೀರ್ಯವತ್ತಾದ ವ್ಯಷ್ಟಿ ಸಮಷ್ಟಿಯ ಕಲ್ಯಾಣದ ಪ್ರತೀಕ ವಚನಗಳು ಕೂಡಲ ಸಂಗಮ ದೇವನ ಉಸಿರಿಂದ ಹೊರಬಂದ ಸ್ವರವೇ ವಚನಗಳು. ಬಸವಣ್ಣ ವಚನಗಳ ಹಿರಿಮೆಯ ಅರುಮಿದಂತೆ ಅರಿವು ಬೆಳಗಿನ ಚೈತಾನಂದದ ಬೆಳಕು ಹೊಮ್ಮಿ ನಿತ್ಯ ಪರಿಪೂರ್ಣ ಜ್ಯೋತಿಯು ಕಂಗೊಳಿಸಿತು. ಕಲ್ಯಾಣದ ಮೂಲೆ ಮೂಲೆಯಲ್ಲೂ ಶ್ರೀಗುರು ನೀ ನಮಗೆ ಭಂಡಾರಿ ಬಸವಣ್ಣ, ದೀಕ್ಷಾಗುರು ನೀ ನಮಗೆ ಶರಣಸುತ ಬಸವಣ್ಣ, ರಕ್ಷಾಗುರು ನೀ ನಮಗೆ ಸಂಗನ ಬಸವಣ್ಣ, ಶಿವಯೋಗ ಚೈತನ್ಯ ಅರುಹಿದವ ನೀನಣ್ಣ, ಬಸವಣ್ಣ ತ್ಯಾಗಗುರು ನೀ ನಮಗೆ ಭಕ್ತಿಪ್ರಿಯ ಬಸವಣ್ಣ, ಭವರೋಗಹರ ನೀ ನಮಗೆ ಎದೆಯೊಲವ ಬಸವಣ್ಣ, ಶರಣು ನಾ ನಿಮಗೆ ಎದೆಯೊಲವ ಬಸವಣ್ಣ. ಹುಚ್ಚು ಹೊಳೆಯಾಗಿ ಬಸವ ಭಕ್ತಿ ವಿಜೃಂಭಿಸುತ್ತಿತ್ತು.
ಎಲ್ಲರೂ ಒಂದಾಗಿ

ಏರಿ ಸಾಮೂಹಿಕ ಸ್ತುತಿಗಾನದಲ್ಲಿ ಬಸವ ನಾಮ ಸುದೆಯನ್ನು ಇಂತು ಹರಿಸುತ್ತಿದ್ದರು. ಬಸವಾ ಶರಣು ಎಂದರೆ ಪಾಪವು ಕ್ಷಯಿಸುತ್ತದೆ, ಪರಮ ಪಾವನತ್ವ ಮೈದುಂಬುತ್ತದೆ, ಪ್ರತ್ಯಕ್ಷ ಸುಖದ ಅನುಭೂತಿ, ಭವರೋಗ ನಾಶ, ಭಕ್ತಿವರ್ಧನ, ಬಂಧಮೋಚನೆ, ಸಕಲ ಸೌಭಾಗ್ಯ ಪ್ರಾಪ್ತಿ, ನಿನ್ನನ್ನು ನೆನೆದಂತೆ ಮನದ ಸಂಪ್ರೀತಿ ಮೆರೆಯುತ್ತದೆ, ಪರಮ ಸಂಪದ ದೀಕ್ಷೆ ಪ್ರಾಪ್ತಿ, ವಾಕ್ಸಿದ್ಧಿ ಸುಧಾಪಾನದಾನಂದವನ್ನು ಉಣಿಸುತ್ತದೆ, ಬುದ್ಧಿ ಬೆಳೆಯುತ್ತದೆ, ಶಿವನು ನೆಲೆಸಿದಂತಾಗುತ್ತದೆ, ಬಾಳ ಸೌಭಾಗ್ಯ ತುಂಬಿಕೊಳ್ಳುತ್ತದೆ. ವಚನಗಾನಾಮೃತ ಬಸವ ಸವಿಯಾಮೃತ ಕಲ್ಯಾಣದಲ್ಲೆಲ್ಲ ನಲ್ಲೆಯಾಡುತ್ತಿತ್ತು. ಗಾಳಿ ಸದ್ದಿಗೆ ಮುತ್ತನಿಕ್ಕಿ ತನು ಪುಳಕಗೊಂಡು ಹಿಗ್ಗಿ ಮೆರೆದಾಡತೊಡಗಿತು. ದಿನಗಳು ಉರುಳುತ್ತಿದ್ದವು. ಇದ್ದಕ್ಕಿದ್ದಂತೆ ಬರಸಿಡಿದು ಬಡಿಯಿತು. ಅಣ್ಣ ತೊರೆದರಂತೆ ಮಂತ್ರಿ ಪದವಿಯ, ಬಸವಣ್ಣನಿಲ್ಲ ದಂಡಾಧಿಕಾರಿಯಾಗಿ. ಶರಣ ಸಂಘ ಬಿಡಲಲ್ಲದ ಅಣ್ಣನನ್ನು ದೊರೆ ಬಿಜ್ಜಳ ಅಧಿಕಾರ ಮುಕ್ತರಾಗಿಸಿಹರು. ಪದವಿ ಬೇಕೋ ಜಂಗಮನೇಹ, ಬೇಕೋ ಎಂಬ ಎದೆಯಿರುವ ಮಾತಿಗೆ ಶರಣ ಜಂಗಮರ ಸಂಘ ಬದುಕ ಸೌಭಾಗ್ಯದ ಹೊರತಾಗಿ ಬೇರೇನೂ ಬೇಡ. ನನ್ನ ಜೊತೆಯಲ್ಲಿ ಅವರು, ಅವರ ಜೊತೆಯಲ್ಲಿ ನಾನು. ಇರಬಾರದೆಂದಿದ್ದರೆ ನನಗೆ ಯಾವ ಅಧಿಕಾರವೂ ಬೇಡವೆಂದು ಬಿಟ್ಟು ಬಂದರಂತೆ. ಹಾರುವರು ನಾಯಕರು ಕೂಡಿ ಸಂಚು ಮಾಡಿ ತಪ್ಪಿಸಿದರಂತೆ ಅಣ್ಣನ ಅಧಿಕಾರವನ್ನು. ತರತರದ ಮಾತುಗಳು ಬಗೆ ಬಗೆಯ ರೂಪದಲ್ಲಿ ಮೇಲ್ಬಂದು ಹರಡಿ ಪಲ್ಲವಿಸುತ್ತಿದ್ದಂತೆ. ಶರಣತ್ವಕ್ಕಿರದ ಅಧಿಕಾರದಂತಸ್ತು ಬೇಡವೆನಗೆ ಎನ್ನುತ್ತಾ ಬರಿಗಾಲಿನಲ್ಲಿ ನಡೆದು ಮಹಾಮನೆಯತ್ತ ತೆರಳಿದರಂತೆ ಅಣ್ಣನವರು ಎಂಬ ಮತ್ತೊಂದು ಸುದ್ದಿಯು ಮೇಲೆದ್ದಿತು. ಆಲಿಸಿದ ಎಲ್ಲರೂ ತಳಮಳಕ್ಕೆ ಸಿಲುಕಿದರು, ಕಳವಳಕ್ಕೆ ಒಳಗಾದರು. ಒಬ್ಬೊಬ್ಬರೇ ಅನುಭವ ಮಂಟಪದೆಡೆ ಧಾವಿಸಿದರು. ಶರಣರೆಲ್ಲರಲ್ಲಿ ಬೆರಗು. ಕಾಯಕ ದಾಸೋಹದಲ್ಲಿ ಬದುಕಿನಾನಂದ ಕಾಣುತ್ತಿದ್ದ ನಮಗೆಂತಹ ಆಘಾತ ಎಂದು ನೊಂದರು. ಸಮಯ ಉರುಳುತ್ತಿದ್ದಂತೆ ಮಹಾಮನೆಯಲ್ಲಿ ಜನಜಂಗುಳಿ. ಹಿರಿಯರಾದ ಮಾಚಯ್ಯ, ಚೌಡಯ್ಯ ಮೊದಲಾದವರು ತಲೆ ಬಾಗಿಲಲ್ಲೇ ನಿಂತು ಸಮಾಧಾನಿಸುತ್ತಿದ್ದರು. ಆದರೆ ಮಾತೆಲ್ಲವೂ ಬಿರಿದ ಶರದಿಗೆ ಸುರಿದ ಹಿಡಿ ಸಕ್ಕರೆಯಂತಾಯಿತು. ವಿಷಯ ತಿಳಿದಂತೆ ಬಸವಣ್ಣ ಧಾವಿಸಿ ಬಂದರು. ಆಕ್ರೋಶ ಭರಿತ ಶರಣ ಸಮೂಹಕ್ಕೆ ಕರಮುಗಿದು, ನೇಹಿಗರೆ ಸೈರಿಸಿರಿ, ಆಕ್ರೋಶ ಅನಗತ್ಯ, ನಡೆಯಬಾರದ್ದು ನಡೆದಿಲ್ಲ, ರಾಜಕಾರಣದಲ್ಲಿ ಸಹಜವಿದು, ಅರಸರ ಇಚ್ಛೆಯನ್ನು ಅರಿತು ನಾನೇ ಮುಂದಾಗಿ ಕೊಟ್ಟ ಪದವಿಯನ್ನು ಅವರಿಗೇ ಹಿಂದಕ್ಕೆ ಕೊಟ್ಟು ಬಂದೆ, ನಿಮ್ಮೆಲ್ಲರ ಸೇವೆಗೆ ಉಪಯೋಗಕ್ಕೆ ಬಾರದ ಅವಕಾಶ ನನ್ನ ಬಾಳಿಗೆ ಶೂಲ ಎಂದರಿತು, ನಿಮ್ಮೆಲ್ಲರ ಒಡನಿರಲು ಅಧಿಕಾರ ತ್ಯಜಿಸಿ ಬಂದಿರುವೆ. ಮತ್ತೆ ಸಮಾಧಾನ ಚಿತ್ತದಲ್ಲಿ ಇಂತು ಸಮಾಧಾನಿಸಿದರು. ನಮಗೆ ರಾಜನೇ ಪ್ರತ್ಯಕ್ಷ ದೈವ. ನನ್ನನ್ನು ಈ ತನಕ ಬಿಜ್ಜಳ ಅರಸರು ತಮ್ಮ ಆತ್ಮ ಎಂದೆಣಿಸಿ ಪ್ರೀತಿ ತೋರಿದ್ದರು, ಬೆಳೆಸಿದ್ದರು. ನೀವು ಅವರನ್ನು ಎಂದೂ ದೂಷಿಸಬಾರದು. ದ್ವೇಷ ವೈಯಕ್ತಿಕವಾಗಬಾರದು. ಆಡಳಿತದಲ್ಲಿ ಯಾವುದು ಒಳಿತು, ಯಾವುದು ಕೆಡುಕು ಎಂಬುದನ್ನು ರಾಜ್ಯವನ್ನಾಳುವವರು ಸ್ಪಷ್ಟವಾಗಿ ಅರಿತಿರುತ್ತಾರೆ. ಅಧಿಕಾರ ಎಂಬುದು ನೀರ ಮೇಲಿನ ಗುಳ್ಳೆ. ನಾವು ಅಧಿಕಾರಾಕಾಂಕ್ಷಿಗಳಾದರೆ ಈ ಜಗದಲ್ಲಿ ಬೆಳಗಿ ಬಾಳಲು ಸಾಧ್ಯವೇ ಇಲ್ಲ. ರಾಜಕಾರಣಕ್ಕೆ ನನ್ನ ಬದುಕು ಮೀಸಲು ಆಗಬಾರದೆಂದು ನಿರ್ಧರಿಸಿದ ಕಾರಣವೇ ಅಧಿಕಾರ ಮೋಹಕ್ಕಿಂತ ಶರಣ ಸತ್ಸಂಗವೇ ಹಿತವೆಂದು ಊಹಿಸಿ ಕೆಲಸ ಬಿಟ್ಟು ಬಂದೆ. ಪ್ರಳಯವಾಗಿದೆ ಎಂದು ಬೆದರದಿರಿ. ಕಾಡ್ಗಿಚ್ಚಿನ ಮಹಾಪೂರ ಉಕ್ಕುಕ್ಕಿ ಬರುತ್ತಿದೆ ಎಂಬಾತಂಕ ತಾಳದಿರಿ. ಅಧಿಕಾರದಲ್ಲಿಯೇ ಬದುಕಿನೆಲ್ಲ ಸೌಭಾಗ್ಯ ಇರುವುದು ಎಂಬ ಕಣ್ಣ ಪಟ್ಟಿಯನ್ನು ಕಳಚಿರುವೆ. ಬಂಧುಗಳೇ, ನಮ್ಮಿ ಬದುಕಿನಲ್ಲಿ ಯಾವುದು ಶಾಶ್ವತವಲ್ಲ. ನಾವು ನಂಬಿಕೆಯನ್ನು ಇಡಬೇಕಾದುದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಮಾತಿನಲ್ಲಿ. ಸಂಪಾದನೆಗಿಂತಲೂ ಸಂವೇದನೆಯೇ ಮುಖ್ಯ. ನಾನು ನಿಮ್ಮವನು. ನಿಮ್ಮ ಹೊರತಾದ ಬೇರಾವ ಭಾಗ್ಯವೂ ನನಗೀ ಧರೆಯಲ್ಲಿ ಬೇಡ. ನಾವೆಲ್ಲರೂ ಸದಾ ಒಂದಾಗಿರೋಣ. ನಾವೆಲ್ಲರೂ ಒಂದೇ ಎಂಬ ಮಮತೆಯಲ್ಲಿರೋಣ. ನಿಮ್ಮ ಒಡನಾಡಿಯಾಗಿದ್ದು ಸದಾ ನಿಮ್ಮೆಲ್ಲರ ಜೊತೆಯಲ್ಲಿ ನಿಮ್ಮವನೇ ಆಗಿರಬೇಕೆನ್ನುವ ಮನೋಭಾವ ನನ್ನದು. ಆದರೆ ಅಧಿಕಾರ ಹೋಗಿದೆ ಎಂಬ ಕಾರಣವನ್ನು ಮುಂದಿಟ್ಟು ಚೀರಿ ಚೀತ್ಕಾರ ಮಾಡಿ ಮನದ ಶಾಂತಿಯನ್ನು
ಕುಲ

ಬೇಡಿ, ನೆನಪಿನಲ್ಲಿಡಿ, ನಾವೆಲ್ಲರೂ ಶರಣಕುಲದವರು. ಬಂಧುಗಳೇ, ನನ್ನಲ್ಲಿ ಪ್ರೀತಿ ಇದ್ದರೆ, ನಂಬಿಕೆ ಇದ್ದರೆ ನೀವೆಲ್ಲರೂ ನನ್ನ ಮಾತಿನನುಸಾರ ನಡೆಯಲೇಬೇಕು. ಮನದ ಉಮ್ಮಳವ ತೊರೆದು ಬಿಡಿ, ತೊರೆದಂತೆ ಎಲ್ಲರ ಮನವನ್ನು ನೀವು ಬೆಳಗಬಲ್ಲಿರಿ. ನಿಮ್ಮೆಲ್ಲರ ಅಳಲಿಗೂ ಮಿಗಿಲಾದುದು ಶರಣರೊಡ ನಾನಿರಬಾರದು ಎಂಬ ನಮ್ಮೀ ರಾಜ್ಯದ ಹಲವು ಅಧಿಕಾರಿಗಳ ಆಗ್ರಹ ನುಡಿ. ನಾವು ಶರಣ ಧರ್ಮೀಯರಾಗಬಾರದು ಎಂಬ ಅವರ ಮನೋಧರ್ಮ. ನಾವೆಲ್ಲರೂ ಹಿಂದಿನಂತೆಯೇ ಇಂದು ಮುಂದು ನಾವೆಲ್ಲರೂ ಒಂದೇ ಒಲವಿನೆದೆಯಲ್ಲಿ ಜೊತೆಯಾಗಿರೋಣ. ನಿಮಗೆ ರಾಜ್ಯಾಧಿಕಾರಿ ಬಸವಣ್ಣ ಬೇಕು, ಶರಣ ಧರ್ಮಾನುಯಾಯಿ ಬಸವ ಬೇಕು ಎಂಬುದನ್ನು ನೀವೇ ನಿರ್ಧರಿಸಿ. ನನಗೆ ನನ್ನೆಲ್ಲ ಆಕ್ರೋಶ ಆತಂಕ ಅಡೆತಡೆಗಳನ್ನು ಮರೆಯಲು ಸಾಧ್ಯವಾಗುವುದು ನಿಮ್ಮೊಲವ ಹರಕೆ ಮತ್ತು ನಿಮ್ಮೆಲ್ಲರ ನಡೆನುಡಿಯಿಂದ ಮಾತ್ರ. ನಾನೀಗ ಮರವನ್ನು ತಬ್ಬುವ ಬಳ್ಳಿ. ಆ ಮರ ನೀವೆಲ್ಲರೇ ವಿನಃ ಅಧಿಕಾರವಲ್ಲ. ನಿಮ್ಮೆದೆಯಲ್ಲಿ ಒಂದು ಒಲವ ಜಾಗವನ್ನು ನನಗಾಗಿ ಮೀಸಲಿಡಿ. ನಾವು ಬಸವನನ್ನು ಪ್ರೀತಿಸಿದ್ದು ಅವನಿಗಿದ್ದ ಅಧಿಕಾರದ ಕಾರಣಕ್ಕೆ ಎಂಬುದು ಯಾರ ಮನದಲ್ಲೂ ಸುಳಿದು ಬೆಳೆದು ಹರಳದಂತೆ ಪ್ರಜ್ಞಾವಂತಿಕೆ ಬೆಳೆಸಿಕೊಳ್ಳಿ. ನಮಗೆ ಬಸವಣ್ಣ ಬೇಕೇ ವಿನಃ ಅವನ ಸ್ಥಾನಮಾನವಲ್ಲ ಎಂಬುದು ನಿಮ್ಮೆಲ್ಲರ ಮನದಿಷ್ಟ ಲಿಂಗವಾಗಿರಲಿ. ಬಸವಣ್ಣ ಸಾಮ ದಾನ ಭೇದ ದಂಡದ ವಿನಯವಂತಿಕೆಯ ನುಡಿಮುತ್ತುಗಳಿಂದ ಎಲ್ಲರ ಆಕ್ರೋಶವನ್ನು ತಣಿಸಿದರು. ಒಳ್ಬಾಳ ಬದುಕೇ ಬಂಗಾರ ಎಂದು ಎಲ್ಲರನ್ನು ಅವರವರ ಮನೆಯ ಕಡೆ ಕಳುಹಿಸಿದರು. ಮೇಲ್ಬಂದ ಚಂದಿರನು ತುಂಬು ಚಲು ನಗೆಯ ಬೀರಿ, ಯಾರಿಲ್ಲವೀ ಜಗದಿ ಬಸವಣ್ಣನಂಥವರು, ಪುಂಗಿಯಾಗುವ ನವನು ಹೆಡೆತೆರೆದ ಹಾವಿಗೆ, ಮೀರಿ ನಡೆಯದು ಅವನ ಇಚ್ಛೆಯನು ಅದು, ತಪಕೆ ಚಿತ್ತವ ತೆತ್ತ ನಿದ ಶರಣನಿವ ಎಂಬ ಆಮೋದವನ್ನು ತೋರಿ ಎಲ್ಲರ ಮನವ ತಣಿಸಲು ಮುಂದಾದ

0: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶ ಭಾಗ 8 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯನ ಸಮಯ ಪ್ರಜ್ಞೆ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಕೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯನ ಸಮಯ ಪ್ರಜ್ಞೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಾವು ದಾರಿಯನ್ನು ಹುಡುಕಲು ಮೊಬೈಲ್ನಲ್ಲಿ ಬಳಸುವ GPS ವ್ಯವಸ್ಥೆ ಇದ್ದಕ್ಕಿದ್ದಂತೆ ಕೈಕೊಟ್ಟರೆ ಅಥವಾ ವಿಮಾನಗಳ ಸಂಪರ್ಕ ಕಡಿತಗೊಂಡರೆ ಏನಾಗಬಹುದು? ಆ ಕ್ಷಣ ಇಡೀ ಜಗತ್ತಿ ಸ್ತಬ್ಧವಾಗಬಹುದು. ಇಂತಹ ಆತಂಕಕಾರಿ ಬದಲಾವಣೆಗೆ ಸೂರ್ಯನಿಂದ ಏಳುವ ಸೌರ ಬಿರುಗಾಳಿಯಿಂದ ಉಂಟಾಗುತ್ತದೆ. ಆದರೆ ಈ ಬಿರುಗಾಳಿಗಳು ಭೂಮಿಗೆ ಎಷ್ಟು ಹಾನಿ

ಪರಿಣಾಮವನ್ನ ಉಂಟು ಮಾಡಬಹುದು ಎನ್ನುವುದು ಕೇವಲ ಅದರ ಶಕ್ತಿಯಲ್ಲಿ, ಶಕ್ತಿಯ ಮೇಲಷ್ಟೇ ಅಲ್ಲ, ಅದು ಭೂಮಿಯ ಯಾವ ಭಾಗಕ್ಕೆ ಯಾವ ಸಮಯದಲ್ಲಿ ಅಪ್ಪಳಿಸುತ್ತದೆ ಎನ್ನುವುದರ ಮೇಲೂ ನಿರ್ಧಾರವಾಗುತ್ತದೆ. ಹೌದು, ಭಾರತೀಯ ವಿಜ್ಞಾನಿಗಳು ನಡೆಸಿರುವ ಹೊಸ ಸಂಶೋಧನೆಯೊಂದು ಬಾಹ್ಯಾಕಾಶ ಹವಾಮಾನದ ಈ ರಹಸ್ಯವನ್ನ ಬಯಲಿಗೆಳೆದಿದೆ. ನಮ್ಮ ಬೆಂಗಳೂರಿನಲ್ಲಿರುವ ಇಸ್ರೋ ಸಂಸ್ಥೆಯಾಗಲಿ ಅಥವಾ ದೇಶದ ಪ್ರಮುಖ ಸಂಶೋಧನಾ ಸಂಸ್ಥೆಗಳಾಗಲಿ ಬಾಹ್ಯಾಕಾಶದ ಹವಾಮಾನದ ಮೇಲೆ ಸದಾ ಕಣ್ಣಿಟ್ಟಿರುತ್ತದೆ. ಇತ್ತೀಚೆಗೆ CSIR ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯ ಅಕಾಡೆಮಿ ಆಫ್ ಸೈಂಟಿಫಿಕ್ ಅಂಡ್ ಇನೋವೇಟಿವ್ ರಿಸರ್ಚ್ ಅಂಡ್ ತಮಿಳುನಾಡಿನ ಶಾಸ್ತ್ರ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಒಟ್ಟಾಗಿ ಈ ಅಧ್ಯಯನ ನಡೆಸಿದ್ದಾರೆ. ತಮಿಳುನಾಡಿನ ತಂಜಾವೂರಿನಲ್ಲಿ ವಿಶೇಷ GPS ರಿಸೀವರ್ ಕೇಂದ್ರವನ್ನು ಸ್ಥಾಪಿಸಿ 2023 ಮಾರ್ಚ್ನಿಂದ 2024 ಮೇ ಅವಧಿಯಲ್ಲಿ ಸಂಭವಿಸಿದ 3 ಭೀಕರ ಸೌರ ಬಿರುಗಾಳಿಯನ್ನ ಅವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಭಾರತದ ದಕ್ಷಿಣ ಭಾಗ ಅಂದರೆ ನಮ್ಮ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಪ್ರದೇಶಗಳು ಭೂಮಿಯ ಕಾಂತೀಯ ಸಮಭಾಜಕ ವೃತ್ತಕ್ಕೆ ಹತ್ತಿರವಾಗಿರುವುದರಿಂದ ಬಾಹ್ಯಾಕಾಶದ ಈ ಬದಲಾವಣೆಗಳನ್ನು ಅಭ್ಯಸಿಸಲು ಇದು ಅತ್ಯಂತ ಸೂಕ್ತ ಜಾಗವಾಗಿತ್ತು. ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ಅಂದರೆ ನೆಲದಿಂದ ಸುಮಾರು 60 ಕಿಲೋಮೀಟರ್ನಿಂದ ಹಿಡಿದು 1000 ಕಿಲೋಮೀಟರ್ ಎತ್ತರದವರೆಗೆ ಅಯಾನು ಮಂಡಲ ಎಂಬ ಅದೃಶ್ಯ ಪದರವಿದೆ. ಇದು ವಿದ್ಯುತ್ ಶಕ್ತಿಯನ್ನು ಹೊಂದಿರುವ ಕಣಗಳಿಂದ ಪ್ಲಾಸ್ಮಾ ಕೂಡಿದೆ. ನಾವು ಭೂಮಿಯಿಂದ ಕಳಿಸುವ ರೇಡಿಯೋ ತರಂಗಗಳು ಮತ್ತು ಬಾಹ್ಯಾಕಾಶದ ಉಪಕರಣಗಳು, ಉಪಗ್ರಹಗಳು ಕಳಿಸುವ GPS ಸಂಕೇತಗಳು ಆ ಅಯಾನು ಮಂಡಲದ ಮೂಲಕವೇ ಹಾದು ಹೋಗಬೇಕು. ಇದು ಒಂದು ರೀತಿ ನಮ್ಮ ಡಿಜಿಟಲ್ ಸಂಪರ್ಕಕ್ಕೆ ಹೆದ್ದಾರಿ ಇದ್ದಂತೆ. ಸೂರ್ಯನಲ್ಲಿ ಭಾರಿ ಸ್ಫೋಟಗಳಾಗಿ ಅಲ್ಲಿಂದ ಪ್ಲಾಸ್ಮಾದ ದಟ್ಟ ಮೋಡಗಳು ತೀವ್ರ ವೇಗದಲ್ಲಿ ಭೂಮಿಯ ಕಡೆಗೆ ನುಗ್ಗಿ ಬಂದಾಗ ಅವು ಭೂಮಿಯ ಕಾಂತೀಯ ರಕ್ಷಣಾ ಕವಚಕ್ಕೆ ಬಡಿದು ಆಕಾಶದಲ್ಲಿ ಭಾರಿ ವಿದ್ಯುತ್ ಪ್ರವಾಹವನ್ನು ಸೃಷ್ಟಿಸುತ್ತವೆ. ಇದನ್ನೇ ಭೂಕಾಂತೀಯ ಬಿರುಗಾಳಿ ಎನ್ನುತ್ತಾರೆ. ವಿಜ್ಞಾನಿಗಳು ಕಂಡುಕೊಂಡಿರುವ ಪ್ರಕಾರ ಈ ಬಿರುಗಾಳಿ ಅಪ್ಪಳಿಸಿದಾಗ ಅಯಾನು ಮಂಡಲದಲ್ಲಿ 2 ವಿರುದ್ಧ ಶಕ್ತಿಗಳು ಜಿದ್ದಾಜಿದ್ದಿಗೆ ಇಳಿಯುತ್ತವೆ. ಮೊದಲನೆಯ ಶಕ್ತಿಯು ಭೂಮಿಯ ಸಮಭಾಜಕ ವೃತ್ತದ ಮೇಲಿರುವ ವಿದ್ಯುತ್ ಕಣಗಳನ್ನು ಕಾರಂಜಿಯಂತೆಯೇ ಮೇಲಕ್ಕೆ ಚಿಮ್ಮಿಸುತ್ತದೆ. ಇದರಿಂದ ಅಲ್ಲಿ ಕಣಗಳ ದಟ್ಟಣೆ ತಕ್ಷಣ ಹೆಚ್ಚಾಗುತ್ತದೆ. ಆದರೆ ಇದೇ ಸಮಯದಲ್ಲಿ ವಾತಾವರಣದ ಉಷ್ಣತೆಯಿಂದಾಗಿ ಜಾಗತಿಕ ಮಾರುತದಂತಹ ಮತ್ತೊಂದು ಪರೋಕ್ಷ ಶಕ್ತಿ ಸೃಷ್ಟಿಯಾಗಿ ಈ ಕಣಗಳನ್ನು ಕೆಳಮಟ್ಟಕ್ಕೆ ತಳ್ಳಿ ನಾಶಪಡಿಸುತ್ತದೆ. ಇದರಿಂದ ಕಣಗಳ ಸಂಖ್ಯೆ ದಿಢೀರನೆ ಕುಸಿದು ಹೋಗುತ್ತದೆ. ಈ ಏರಿಳಿತಗಳನ್ನು ವಿಜ್ಞಾನಿಗಳು GPS ಸಂಕೇತಗಳ ವೇಗದಲ್ಲಾಗುವ ಸೂಕ್ಷ್ಮ ಬದಲಾವಣೆಗಳನ್ನು ಲೆಕ್ಕ ಹಾಕಿ ಪತ್ತೆ ಹಚ್ಚಿದ್ದಾರೆ. ಈ ಸಂಶೋಧನೆಯಲ್ಲಿ ಅತ್ಯಂತ ರೋಚಕ ಸಂಗತಿ ಎಂದರೆ ಸೌರ ಬಿರುಗಾಳಿಯ ತೀವ್ರತೆಗಿಂತಲೂ ಅದು ನಮ್ಮ ತಟ್ಟುವ ಸಮಯ ಎಷ್ಟು ಮುಖ್ಯ ಎನ್ನುವುದು ಸಾಬೀತಾಗಿರುವುದು. ಉದಾಹರಣೆಗೆ ಮೇ 2024 ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಎನ್ನಲಾದ ಸೌರ ಬಿರುಗಾಳಿಯೆಂದು ಭೂಮಿಗೆ ಅಪ್ಪಳಿಸಿತು. ಅದು ನಮ್ಮ ಭಾಗದಲ್ಲಿ ಮಧ್ಯರಾತ್ರಿಯ ಅವಧಿಯಲ್ಲಿ ತಟ್ಟಿದ ಕಾರಣ ಅಯಾನು ಮಂಡಲದ ಕಣಗಳ ದಟ್ಟಣೆಯಲ್ಲಿ ಅತ್ಯಂತ ವೇಗದ ಮತ್ತು ತಲ್ಲಣಗೊಳಿಸುವ ಏರಿಳಿತಗಳು ಕಂಡುಬಂದವು. ಅದೇ ಬಿರುಗಾಳಿ ಮಧ್ಯಾಹ್ನದ ಸಮಯದಲ್ಲಿ ಅಪ್ಪಳಿಸಿದರೆ ವಾತಾವರಣದಲ್ಲಿ ಇಷ್ಟು ತಲ್ಲಣವಾಗದೆ ಕೆಲವೇ ನಿಧಾನಗತಿಯ ಉಬ್ಬರವಿಳಿತ ಮಾತ್ರ ಕಂಡುಬರುತ್ತದೆ. ಇನ್ನು ಆಶ್ಚರ್ಯದ ಸಂಗತಿ ಎಂದರೆ ಏಪ್ರಿಲ್ 2023 ಸಂಭವಿಸಿದ ಸಾಮಾನ್ಯ ತೀವ್ರತೆಯ ಬಿರುಗಾಳಿಯೊಂದು ಸಂಜೆ ಸಮಯದಲ್ಲಿ ಅಪ್ಪಳಿಸಿದ ಕಾರಣ ನಮ್ಮ ವಾತಾವರಣದ ಕಣಗಳ ದಟ್ಟಣೆಯನ್ನು 78%ಕ್ಕಿಂತಲೂ ಹೆಚ್ಚು ಕುಸಿಯುವಂತೆ ಮಾಡಿತು. ಅಂದರೆ ಬಿರುಗಾಳಿ ಎಷ್ಟು ಶಕ್ತಿಯುತವಾಗಿದೆ ಎನ್ನುವುದಕ್ಕಿಂತ ಅದು ಅಪ್ಪಳಿಸುವ ಹೊತ್ತಿಗೆ ಅಲ್ಲಿನ ಸ್ಥಳೀಯ ವಾತಾವರಣ ಹೇಗಿತ್ತು ಎನ್ನುವುದು ಮುಖ್ಯವಾಗುತ್ತದೆ. ಭಾರತದ ಪರ್ಯಾಯ ದ್ವೀಪದ ಅಂದರೆ ಹೆಚ್ಚಾಗಿ ದಕ್ಷಿಣ ಭಾರತದ ವಾತಾವರಣದಲ್ಲಿ ಇಂಥದ್ದೊಂದು ನೇರ ಮತ್ತು ತುಲನಾತ್ಮಕ ಅಧ್ಯಯನ ನಡೆಸುವುದು ಇದೇ ಮೊದಲ ಬಾರಿಗೆ. ಇದುವರೆಗೆ ಜಾಗತಿಕ ಮಟ್ಟದ ಸಾಮಾನ್ಯ ವರದಿಗಳಷ್ಟೇ ಲಭ್ಯವಿದ್ದವು. ಆದರೆ ಈ ಅಧ್ಯಯನಕ್ಕೆ ಕೇವಲ ತಂಜಾವೂರ್ನ ಒಂದು ವೀಕ್ಷಣಾ ಕೇಂದ್ರದ ಮಾಹಿತಿಯನ್ನ ಮಾತ್ರ ಬಳಸಿಕೊಳ್ಳಲಾಗಿರುವುದರಿಂದ ಇಡೀ ಪ್ರಾದೇಶಿಕ ಹವಾಮಾನವನ್ನು ಸಂಪೂರ್ಣವಾಗಿ ಮುನ್ಸೂಚನೆ ನೀಡುವುದಕ್ಕೆ ಕೆಲವು ಮಿತಿಗಳಿವೆ. ಬಾಹ್ಯಾಕಾಶದ ಈ ಅಲೆಗಳ ಚಲನೆ ಅತ್ಯಂತ ಸಂಕೀರ್ಣವಾಗಿದ್ದು ಜಾಗತಿಕವಾಗಿ ಇದರ ನಿಖರ ಮುನ್ಸೂಚನೆ ನೀಡುವುದು ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿದೆ. ಮುಂದಿನ ದಿನಗಳಲ್ಲಿ ಸೌರ ಬಿರುಗಾಳಿಯ ಮುನ್ಸೂಚನೆ ನೀಡುವ ಅತ್ಯಾಧುನಿಕ ಮಾಡೆಲ್ಗಳನ್ನು ನಿರ್ಮಿಸಲು ಮತ್ತು ಆ ಮೂಲಕ
ನಮ್ಮ ಉಪಗ್ರಹ ಆಧಾರಿತ ಸಂಪರ್ಕ

0: ಕಾವ್ಯವ್ಯವಸ್ಥೆಯನ್ನು ಸುರಕ್ಷಿತವಾಗಿಡಲು ಈ ಅಧ್ಯಯನ ದಾರಿ ದೀಪವಾಗಲಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯನ ಸಮಯ ಪ್ರಜ್ಞೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯನ ಸಮಯ ಪ್ರಜ್ಞೆ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುಣಾಳು ಬಾಬಳಿಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ನೆನ್ಸ್ಕೋತೀವಿ ಸಾಧನೆ ಮಾಡಿದವ್ರನ್ನ. 6ನೇ ಶತಮಾನದಲ್ಲಿ ಬದುಕಿದ್ಲಲ್ಲ ಒಬ್ರು ಹೆಣ್ಮಗಳು ರಬಿಯಾ ಅಂತ, ಅದನ್ನ ರಾಬಿಯಾ ಬಸ್ರಿ ಅಂತ ಕರೀತಾರೆ. ಬಸ್ರಾ ಅಂತ ಊರಲ್ಲಿದ್ದಂತ ಹೆಣ್ಮಗಳು ರಾಬಿಯಾ ಅಂತ ಕೇಸು. 6ನೇ ಶತಮಾನದಿದ್ದಂಥ ಸೂಫಿ ಸಂತಳು. ಏನು ಭಕ್ತಿ ಹಾಕಿದ್ವು, ವಿರಕ್ತಿ ಏನು, ಜನಮಾನಸದಲ್ಲಿ ಆಕೆ ದೇವತೆ ಆಗಿಬಿಟ್ಟಿದ್ಲು ಅಷ್ಟು ದೊಡ್ಡವಳಕ್ಕೆ. ಭಗವಂತನ ಇಟ್ಟಂತಹ ಪ್ರೀತಿ ಭಕ್ತಿ, ಅದಕ್ಕೆ ಪ್ರತಿಯಾಗಿ ಭಗವಂತ ನೀಡಿದಂಥ ದರ್ಶನ ಮನೆ ಮನೆ ಮಾತಾಗಿ ಹೋಗಿತ್ತು. ಎಲ್ಲರೂ ಆಕೆನ ದೇವರ ಅವತಾರ ಅನ್ನೋಷ್ಟು ಬಿಟ್ಟು ದೊಡ್ಡವಳಾಗಿದ್ಲು. ಅದೇ ಕಾಲಕ್ಕೆ ಜುನಾಯದ್ ಅನ್ನುವಂಥ ತರುಣ ಪ್ರಭಾವಿ ಸಂತನಾಗಿ ಹೊರಗೆ ಬರ್ತಾ ಇದ್ದ. ನೋಡಕ್ಕೆ ಸುಂದರಾಂಗ, ಭಗವಂತನ ಬಗ್ಗೆ ಪ್ರೀತಿ ಒಸರುತ್ತಿತ್ತು ಪ್ರತಿಯೊಂದು ಮಾತನಲ್ಲಿ. ಒಂದು ಮಾತು ಅಷ್ಟೇ ಚೆಂದ, ಅವನ ಮಾತು ಕೇಳಬೇಕು ಅಂತ ಜನ ಕಾಯ್ತಾ ಕೂಡ್ತಿದ್ರಂತೆ. ಜುನಾಯದನಿಗೆ ಇಂಥ ಹೊತ್ತಲ್ಲಿ ಇಷ್ಟು ಇದೇ ಜಾಗದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ನಿಯಮ ಇಲ್ಲ. ಎಲ್ಲಿ ಅವನ ಮನಸ್ಸು ಕೃತಜ್ಞತೆಯಿಂದ ಭಾರ ಆಗ್ತಿತ್ತೋ, ಎಲ್ಲಿ ಮನುಷ್ಯರ ಉದಾತ್ತ ಗುಣಗಳು ಕಣ್ಣಿಗೆ ಬೀಳ್ತಾ ಇತ್ತೋ ಅಲ್ಲಿಗೆ ಕೂತ್ಬಿಡ್ತಿದ್ದ, ಅವನು ಕೂತ್ ಪ್ರಾರ್ಥನೆ ಮಾಡ್ತಿದ್ದ. ಊರಲ್ಲಿ ಯಾರಿಗಾದರೂ ಒಳ್ಳೇದಾದರೆ ಭಗವಂತನ ಕೃಪೆ ಅಂತ ಪ್ರಾರ್ಥನೆ ಮಾಡೋನು. ಯಾರಿಗಾದರೂ ದುಃಖ ಆದರೆ ಛೇ ಅವ್ರಿಗೆ ಭಗವಂತನ ಕೃಪೆ ಸಿಗಲಿಲ್ಲಲ್ಲ, ದೊರೆಯಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದ. ಒಟ್ಟಿನಲ್ಲಿ ಆತ ಯಾವಾಗ ನೋಡಿದ್ರು ಒಂದಲ್ಲ ಒಂದು ಕಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಕಾಣಿಸ್ತಾ ಇತ್ತು. ಒಂದು ದಿವಸ ರಾಬಿಯ ಮನೆಗೆ ನೀರು ತರಬೇಕು ಅಂತ ಮಡಕೆ ಹೊತ್ಕೊಂಡು ಬಾವಿ ಕಡೆ ಹೋಗಿದ್ದಾರೆ. ದಾರಿ ಪಕ್ಕದ ಒಂದು ಮನೆ, ಆ ಮನೆಯಲ್ಲಿ ಏನೋ ತೊಂದರೆ ಆಗಿರಬೇಕು. ಅದನ್ನು ಜುನಾಯದ್ ನೋಡಿದ್ದಾನೆ, ಅವ್ರು ಒಳ್ಳೇದಾಗಲಿ ಅಂತ ಹೇಳಿ ರಸ್ತೆ ಪಕ್ಕನೇ ಕೂತು ಆಕಾಶದ ಕಡೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಿದ್ದಾನೆ. ರವಿ ಅವನು ನೋಡಿದ್ಲು, ಹಾಗೆ ಬಾವಿ ಕಡೆ ಹೋದ್ಲು. ತುಂಬಿಕೊಂಡು ಮನೆಗೆ ಮರಳಿದ್ರು, ಜುನಾಯದ್ ಅಲ್ಲೇ ಕೂತಿದ್ದ. 5-6 ಬಾರಿ ಆಕೆ ಬಾವಿಗೆ ಹೋಗಿ ಬಂದು ಹೋಗಿ ಬಂದು ನೋಡ್ತಿದ್ದ. ಇನ್ನೂ ಏನು ಜುನಾಯದನ ಪ್ರಾರ್ಥನೆ ನಡೆದೇ ಇತ್ತು. ಆಕೆ ತಲೆ ಮೇಲೆ ತುಂಬಿದ ಕೊಡ ಮಡಿಕೆ ಇತ್ತಲ್ಲ ಅದಿಟ್ಕೊಂಡು ಏನು ಪ್ರಾರ್ಥನೆ ಮಾಡ್ತಿದ್ದಾನೆ ಇವನು ಅಂತ ಗಮನಿಸಿದ್ಲು. ಜುನಾಯದನ್ ಕಣ್ಣೆ ತೆಗಿತಾ ಇಲ್ಲ, ಕಣ್ಣು ಮುಚ್ಕೊಂಡೆ ಕೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ಇವನು ಅಂತ ನೋಡಿದ್ಲು. ಮತ್ತು ಆಕಾಶ ಕಡೆ ಕೈ ಮಾಡಿ, ಭಗವಂತ ಎಷ್ಟು ದಿನ ಮನುಷ್ಯರ ಪರೀಕ್ಷೆ ಮಾಡ್ತೀಯಪ್ಪ, ಎಷ್ಟು ತೊಂದರೆ ಕೊಡ್ತೀಯಪ್ಪ, ದಯವಿಟ್ಟು ಸ್ವರ್ಗದ ಬಾಗಿಲು ತೆಗಿ, ನನ್ನನ್ನು ಕರ್ಕೊಂಬಿಡು ಸಾಕು, ಸ್ವರ್ಗದ ಬಾಗಿಲು ತೆಗಿ ನನ್ನ ಕರ್ಕೊಂಬಿಡು ಅಂತ ಕೇಳ್ತಾ ಇದ್ದೆ. ಯಾಕೋ ರಾಬಿಯಾಗ ರೇಗ್ಬಿಡ್ತು, ತಲೆ ಮೇಲೆ ಇತ್ತಲ್ಲ ನೀರು ತುಂಬಿದ ಮಡಿಕೆನ ಟಪ್ ಅಂತ ಜುನಾಯದನ್ ತಲೆ ಮೇಲೆ ಹೇರಿ ಹೊಡೆದ್ಬಿಟ್ರು. ಆ ಮಡಿಕೆ ಬಡದಿದ್ದಕ್ಕೂ ಆ ತಣ್ಣಗೆ ನೀರು ಬಂದಿದ್ದು ಗಾಬರಿ ಎದ್ದು ನಿಂತ್ಕೊಂಡ್ಬಿಟ್ಟ ಜುನಾಯದ್. ರಾಬಿಯಾ ನೋಡಿದ, ಆಕೆಯಂತೂ ದೊಡ್ಡವಳಲ್ಲ. ಏನು ರಾಬಿಯಾ ಅಂತ ಕೇಳಿದ. ಅವನದು ಏನು ಜುನಾಯದ್ ಏನು ಪ್ರಾರ್ಥನೆ ಮಾಡ್ತಿದ್ಯೋ, ತಲೆ ಕೆಟ್ಟೋಗಿದೆ ನಿಂದು ಯಾಕೆ ಅಂತ ಕೇಳಿದ. ಹುಚ್ಚ, ಆವಾಗಿಂದ ನೋಡ್ತಾ ಇದ್ದೀನಿ ನಾನು, ತಿರ್ಗಾ ಮುರುಗ ಕೇಳ್ತಾ ಇದ್ದೆ, ಭಗವಂತ ಸ್ವರ್ಗದ ಬಾಗಿಲು ತೆಗಿ ತಗೊಂಡು ಕರ್ಕೊಂಡೋಗು, ಸ್ವರ್ಗದ ಬಾಗಿಲು ತೆಗಿ ನಾನು ಕರ್ಕೊಂಡೋಗು ಅಂತ ಕೇಳ್ತಾ ಇದ್ದೀಯಾ, ನಿನಗೇನು ಬುದ್ಧಿ ಇದೆಯಾ? ಭಗವಂತ ಸ್ವರ್ಗದ ಬಾಗಿಲನ್ನು ಯಾವತ್ತೂ ಹಾಕೋದಿಲ್ಲ, ನೀನು ಕಣ್ಣು ಮುಚ್ಕೊಂಡಿದ್ಯಾ ಮೂರ್ಖ, ಕಣ್ಣು ತೆಗಿ ಮೇಲೆ ಹೋಗು ಅಂದ್ಲು. ಭಗವಂತ ಸ್ವರ್ಗದ ಬಾಗಿಲು ಹಾಕೋಲ್ಲ, ನಾವು ಕಣ್ಣು ಮುಚ್ಕೋತೀವಿ. ಆ ಕ್ಷಣದಲ್ಲೇ ಜುನಾಯದನಿಗೆ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ. ಇದನ್ನು ಯಾವಾಗಲೂ ನೆನ್ಕೋಬೇಕು. ನಮ್ಗೆ ದುಃಖ ಆದಾಗ ಅಂತೀವಿ, ಭಗವಂತ ಕಣ್ಣು ಮುಚ್ಕೊಂಡಿದ್ದಾನೆ, ನಮಗೇನು ಮಾಡಲಿಲ್ಲ, ಅಯ್ಯೋ ಭಗವಂತನ ಕಣ್ಣಿಲ್ಲ ಕಿವಿ ಇಲ್ಲ ಅಂತ ಬೈತೀವಿ. ಖಂಡಿತ ಅಲ್ಲ, ಭಗವಂತ ಯಾವತ್ತೂ ತನ್ನ ಬಾಗಿಲನ್ನು ಮುಚ್ಚಲ್ಲ. ನಾವು ನಮ್ಮ ಹೃದಯದ ಬಾಗಿಲನ್ನು ಮುಚ್ಚಿ ಕೊಂಡಿ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ. ಒಳಗಡೆ ಕೊಂಡಿ ಹಾಕ್ಕೊಂಡವ್ರು ಯಾರು ತೆಗಿಬೇಕು? ಅದನ್ನು ನಾವೇ ತೆಗಿಬೇಕಲ್ವ? ನಮ್ಮ ಬಾಗಿಲಿಗೆ ನಾವೇ ಚಿಲಕ ಹಾಕ್ಕೊಂಡು ಕೂತ್ಕೊಂಡ್ರೆ ಭಗವಂತ ಒಳಗೆ ಬರೋಕ್ಕೂ ಅವಕಾಶ ಇಲ್ಲ ನಮಗೆ. ನಮ್ಮ ಹೃದಯದ ಬಾಗಿಲನ್ನು ತೆಗೆದು ಪ್ರೀತಿಯಿಂದ ವಿಶ್ವಾಸದಿಂದ ಆತ್ಮೀಯತೆಯಿಂದ ಸರ್ವಾರ್ಪಣ ಭಾವದಿಂದ ಭಗವಂತನ ಹತ್ರ ಕೇಳ್ಕೊಂಡಾಗ ಆತ ನೀವೇನು ಮಾಡಬೇಕಾಗಿಲ್ಲ, ಅವನೇ ಬಂದು ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಆ ನಂಬಿಕೆ ಬಹಳ ಮುಖ್ಯ. ಇದರಿಂದ ನಂಬಿಕೆ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ.

0: ಇದುವರೆಗೂ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
4: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮಿರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
5: ನನ್ನ ಹೆಸರು ಕೆ ಬೊಮ್ಮಿ ಅಂತ, ಜಾಗನಕೋಟೆ ಹಾಡಿ. ನಾನು ಪ್ರಕೃತಿ ಪಪ್ಪಾಡಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ.

ಅಜ ನಿವಾರೆ ನಂಗ ಜಮುಕ ಪೋಗಬಾರೆ ಅಜ ನಿವಾರೆ.

0: ಮಾಲೆ.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಪ್ರವೀಣ, ಸುಷ್ಮಿತಾ, ಗುರುಸ್ವಾಮಿ, ಸಂತೋಷ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಸುಖ, ಶಾಂತಿ, ಆರೋಗ್ಯವನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಅಲಿಸಿ ಬರೋಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚ

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳ ಬೇಸಾಯ ಹಾಗೂ ಹಸು ಮತ್ತು ಮೇಕೆ ಸಾಕಾಣಿಕೆ ಕುರಿತು ಸರ್ಗೂರು ತಾಲೂಕಿನ ಹಾಳದಳ್ಳಿ ಹಾಡಿಯ ಯುವ ಕೃಷಿಕರಾದ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರ, ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಅಳಲಹಳ್ಳಿ ಆಡಿಯ ಯುವ ಕೃಷಿಕರಾದಂಥ ಶ್ರೀಯುತ ಮಣಿಕಂಠರವರು. ಇವರು ಕಳೆದ 7 ವರ್ಷಗಳಿಂದ ಸ್ವತಃ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದು, ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಎರೆಹುಳು ಗೊಬ್ಬರ ತಯಾರಿಕೆ, ಜೈವಿಕ ರಸಗೊಬ್ಬರ, ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆಯೇ ಕೃಷಿ ಚಟುವಟಿಕೆಗೆ ಬೇಕಾದಂಥ ಅಗತ್ಯ ಜ್ಞಾನವನ್ನು ಪಡ್ಕೊಳ್ಳೋ ನಿಟ್ಟಲ್ಲಿ ವಿವಿಧ ರೀತಿಯ ತರಬೇತಿ ಹಾಗೂ ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ತಮ್ಮ ಒಂದು ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಯುವ ಕೃಷಿಕರಾಗಿ ತಮ್ಮ ಅನುಭವ ಹಾಗೂ ಸುಸ್ಥಿರ ಕೃಷಿಯ ಚಟುವಟಿಕೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮಣಿಕಂಠ ಅವರು, ತಮಗೆ

0: ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ದೀರಾ, ಆರಂಭದಿಂದ ಏನೇನೆಲ್ಲ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದೀರಾ?
1: ಸರ್, ನಾವು 7 ವರ್ಷಗಳಿಂದ ಕೃಷಿ ಚಟುವಟಿಕೆಗಳನ್ನ ಬಳಸ್ತಾ ಇದ್ದೀವಿ. ಅದರಿಂದ ರಾಗಿ, ಹುರುಳಿ ಮತ್ತೆ ಟೊಮೊಟೊ, ಬದನೆ, ಮೆಣಸಿ ಇಂಥವನ್ನೆಲ್ಲ ಬೆಳೀತಿದ್ದೀವಿ ಸರ್.
0: ತಾವು ಸ್ವತಃ 7 ವರ್ಷಗಳಿಂದ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ?
1: ಅದಕ್ಕಿಂತ ಮುಂಚೆಗೆ ನಮ್ಮ ತಂದೆ ಕಾಲದಿಂದಾನೆ ಅವರು ರಾಗಿ ಹುಳಿ ಅಷ್ಟೇ ಅವ್ರು ಮಾಡ್ತಿದ್ರು. ಇನ್ನು ಇದ್ರ ಬಗ್ಗೆ ತರಕಾರಿ ಗಿರ್ಕಾರಿ ಬಗ್ಗೆ ಏನು ಗೊತ್ತಾಗಿಲ್ಲ. ಅದ್ರಿಂದ ನಾವು ಇವಾಗ 6-7 ದಿನ ನಾವು ಏನಾರ ಬಂದಾಗ ಜಮೀನ್ಗ, ಆಗ ನಮ್ಮಿಂದ ಇದನ್ನೆಲ್ಲ ಮಾಡ್ತಿರೋದು. ಅವ್ರ ಕಾಲದಲ್ಲಿ ಬರೀ ರಾಗಿ, ಜೋಳ, ಹುರುಳಿ ಅಷ್ಟೇ. ಜೋಳ ಅಷ್ಟೇ ಅಷ್ಟು ಅವ್ರು ಮಾಡ್ತಿರೋ. ಈಗ ಒಂದು ಸ್ವಲ್ಪ ಮುಂದುವರೆದೇವೆ. ಅದರಿಂದ ಮುಂದೆ ಏನು ಬೆಳೀತಿರಲಿಲ್ಲ. ಇವಾಗ ನಾವೆಲ್ಲ ಇದು ಮಾಡಿ ಹನಿ ನೀರಾವರಿ ಪಂಪ್ ಸೆಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಮಗೆ ಬೇಕಾದ ಎಲ್ಲಾನು ಬೆಳ್ಕೊಂಡು ಹಂಗೆ ನಡ್ಕೋ ಹೋಯ್ತಾ.
0: ತಮ್ದು ಶಿಕ್ಷಣ ಎಷ್ಟಾಗಿದೆ?
1: ನಮ್ದು ಸೆಕೆಂಡ್ ಪಿ ಯು ಸಿ ಮಾಡಿದ್ದೀನಿ.
0: ಸೆಕೆಂಡ್ ಪಿ ಯು ಸಿ ಮಾಡಿದ್ದೀರಾ? ಇನ್ನೇನಾದ್ರೂ ಉನ್ನತ ಶಿಕ್ಷಣ ಮಾಡಿ ನೀವು ಏನೇನಾದ್ರು ಕೆಲಸಕ್ಕೆ ಹೋಗ್ಬೋದಾಗಿತ್ತು. ಆದ್ರೂ ತಾವು ಈ ಕೃಷಿನೇ ಮಾಡ್ಬೇಕು ಅಂತ ಏಕೆ ಆಯ್ಕೆ ಮಾಡ್ಕೊಂಡ್ರಿ?
1: ನಮ್ಗೆ ಈಗ ಬೇರೆ ಕೆಲಸ ಹೋಗಿ ಮಾಡ್ಬೋದು. ಈಗ ಗೌರ್ಮೆಂಟ್ ಕೆಲಸ ಅಂತ ಸಿಕ್ಕಿದ್ರು ಏನಾರ ಸಣ್ಣ ಪುಟ್ಟ ಕೆಲಸಗಳು ಇರ್ತಾವ. ನಾವು ಅಂದ್ರೆ ಈಗ ನಮ್ಮ ಅವ್ರಲ್ಲೋಗಿ ಕೆಲಸ ಮಾಡೋಕ್ಕಿಂತ ನಮ್ಗಳ ಜಮೀನಲ್ಲಿ ಮಾಡಿದ್ರೆ ಅದಕ್ಕೆ ಬೆನಿಫಿಟ್ ತಗೋಬೋದಲ್ಲ ಅಲ್ವಾ ಸರ್? ಅದರಿಂದ ನಾವು ತಗೋಬೋದಲ್ಲ, ಅದರಿಂದ ನಾವು ಕೃಷಿ ಇದಕ್ಕೆ ಸೇರ್ಪಡಬಹುದು.
0: ಇನ್ನೊಬ್ಬರ ಕೈ
1: ಕೆಲಸ ಮಾಡೋದ್ ಬೇಡ. ಈಗ ನಾವು ಅವರು ಹೇಳ್ಕೊಂಡು ಕೆಲಸ ಮಾಡೋಕ್ಕಿಂತ ನಮ್ಮ ಸುತ್ತಮುತ್ತ ದುಡಿದ್ರ ನಮ್ಮ ಅದೇ ಅಲ್ಲಿ ದುಡಿಯೋಕ್ಕಿಂತ ನಮ್ಗೆ ದುಡಿದ್ರ ಹೆಚ್ಚಿನ ದಯ ನಾವು ಮಾಡ್ಬೋದು. ಅಂದ್ಬಿಟ್ಟು ನಾವು ಅಲ್ಲಿ ಕೆಲಸ ಹುಡ್ಕೊಂಡು ಹೋಗಕ್ಕ ನಮ್ಗೆ ಆಗಲಿ.
0: ಕೃಷಿಗೆ
1: ಕೃಷಿಗೆ ತುಂಬ ಖುಷಿ.
0: ತಾವು ಎಷ್ಟು ಜನ ಮಕ್ಕಳು ಕುಟುಂಬದಲ್ಲಿ ಯಾರು ಇದ್ದೀರಾ?
1: ನಮ್ಮ ಕುಟುಂಬದಲ್ಲಿ ನಾವು ಅಣ್ಣ ತಮ್ಮ 3 ಸೀಟಿದ್ದೀವಿ. ನಮ್ಮ ಅಣ್ಣ, ನಮ್ಮ ಅಕ್ಕ, ನಾವು. ನಮ್ಮ ಅಣ್ಣನ ಮಕ್ಕಳು ಅವ್ರೆ ಮತ್ತೆ ನಮ್ಮ ಅಕ್ಕ ಮಕ್ಕ ಅವರು ಅಲ್ಲೇ ಅವರು ಮದುವೆ ಮಾಡ್ಕೊಂಡು ಅದೆಲ್ಲ ಆಯ್ತು.
0: ಸಂಪೂರ್ಣವಾಗಿ ತಮ್ಮ ಕುಟುಂಬ ಕೃಷಿಗೆ
1: ಕೃಷಿಗೆ ತೊಡಿಕೊಂಡು.
0: ತಾವು ಸ್ವತಃ ಎಷ್ಟು ಎಕರೆ ಭೂ ಪ್ರದೇಶವನ್ನು ಹೊಂದಿದ್ದೀರಾ?
1: ಸರ್, ನಾವು 2 ಎಕರೆ ಭೂ ಪ್ರದೇಶ ಹೊಂದಿದ್ದೀವಿ. ಅದರಲ್ಲೇ ಈಗ ಎಲ್ಲಾನು ಸ್ವಲ್ಪ ಹಾಕೊಂಡು ಅದ್ರಲ್ಲಿ ಆದಾಯ ಬರೋಂಗೆ ಮಾಡ್ಕೊಂಡು ಈಗ ನಮಗೂ ಅದರಲ್ಲಿ ಆಗ್ಬೇಕು. ಈಗ ನಾವು ರಾಗಿ ಬೆಳಿತೀವಿ, ಅದರಲ್ಲಿ ರಾಗಿ ಬೆಳೆದಾದ ಮುಗಿದಾದ್ಮೇಲೆ ಮೆಣಸಿ, ಬದನೆ, ಟೊಮೊಟೊ ಹಾಕೊಂಡು ಅದರಲ್ಲಿ ಒಂದು ಸ್ವಲ್ಪ ಆದಾಯ ನೋಡ್ತೀವಿ. ಹುರುಳಿ ಅದೆಲ್ಲ ಹಾಕೊಂಡು ಹಂಗೆ ಆಯ್ತು.
0: ಈಗ ತಾವು ಇರೋಂಥ 2 ಎಕರೆ ಭೂ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ?
1: ಫಸ್ಟು ಸ್ಟಾರ್ಟಿಂಗು ಇವಾಗ ಮುಂಗಾರು. ಈಗ ನಮ್ಮ ಮುಂಗಾರು ಬೆಳೆಗ ಇವಾಗ ರಾಗಿ, ಇವಾಗ ಹತ್ತಿ ಹಾಕ್ತೀವಿ. ಹತ್ತಿ ಬೆಳೆದು ಮುಗಿದಾದ್ಮೇಲೆ ರಾಗಿ ಹಾಕ್ತೀವಿ. ರಾಗಿದು ಬಂದು ಮುಗಿದಾದ್ಮೇಲೆ ಅರ್ಧ ಇದಕ್ಕೆ ಈಗ ರಾಗಿದು ಮುಗೀತು, ಅದನ್ನೂ ತಗೋಬಿಟ್ಟು ಅಂದ್ರೆ ರಾಗಿನೂ ಆದ್ರೆ ಈಗ ಅದು ಮುಗೀತಲ್ವ, ಅದಕ್ಕೆ ಉಳುಮೆ ಮಾಡಿಸ್ಬಿಟ್ಟು ಒಂದು ಅರ್ಧ ಟೊಮೊಟ, ಒಂದು ಅರ್ಧ ಮೆಣಸಿ, ಮತ್ತೆ ಇನ್ನೊಂದು ಅರ್ಧ ಬನ್ನ. ಈಗ 3 ಟೈಪಲ್ಲಿ ಮಾಡ್ಕೋತೀವಿ. ಯಾಕಂದ್ರೆ ಒಂದ್ರಲ್ಲಿ ಹೋದ್ರೂ ಇನ್ನೊಂದ್ರಲ್ಲಿ ಸಿಗ್ಬೇಕು, ಇದ್ರಲ್ಲಿ ಹೋದ್ರೂ ಅದರಲ್ಲಿ ಸಿಗ್ಬೇಕು. 3 ಟೈಪಲ್ಲಿ ಮಾಡ್ಕೊಂಡು ನಮ್ಗೆ ಯಾವ್ದು ಅನುಕೂಲ ಆಯ್ತಾ, ಯಾವುದು ಒಳ್ಳೆ ಇಳುವರಿಗೆಲ್ಲ ಕೊಟ್ಕೊಂಡು ಹಂಗೆ ಆದಾಯ ಬರುವಂಥದ್ದು ಒಂದ್ರಲ್ಲಿ ಒಂದು ಸಿಗ್ಬೇಕು ಹಂಗೆ ಮಾಡ್ಕೋತೀವಿ. ಯಾಕಂದ್ರೆ ಒಂದೇ ಸತಿ ಎಲ್ಲನೂ ಹಾಕಲ್ಲ, ಅರ್ಧ ಹಾಕೊಂಡ್ರೆ ಯಾವ್ದಕ್ಕೂ ಒಳ್ಳೆ ರೇಟ್ ಇರುತ್ತೆ, ಅದಕ್ಕೆ ಇದು ಮಾಡ್ಕೋತೀವಿ.
0: ಅಂದ್ರೆ ಈಗ ಮುಂಗಾರು ಶುರುವಾಗಂತ ಸಮಯದಲ್ಲಿ ಹತ್ತಿ ಹಾಕೊಂಡು ಹತ್ತಿ ಆದ್ಮೇಲೆ ರಾಗಿ ಹಾಕೊಂಡು ನೆಕ್ಸ್ಟ್ ನಿಮ್ಗೆ ಬೆಳೆಗಳನ್ನ ಹಾಕೊಳ್ಳಕ್ಕೆ ಮಳೆ ಇಲ್ಲದ ಸಂದರ್ಭದಲ್ಲಿ ನೀರಾವರಿ ವ್ಯವಸ್ಥೆ ಇದೆ. ಎಷ್ಟು ವರ್ಷದಿಂದ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರ?
1: ಈಗ ನಾವು ಅದೇ ಈಗ ಮುಂಗಾರು ಮಳೆಗೆ ಬೆಳೀತಿದ್ದ, ಇವೆಲ್ಲ ಸಂಪೂರ್ಣವಾಗಿ ಮಳೆಗೆ ಬೆಳೀತಿದ್ದು. 4-5 ವರ್ಷ ಹಿಂಗೆ ನಮ್ಗೆ ಅರ್ಜಿ ಗಿರ್ಜಿ ಎಲ್ಲ ಕೊಟ್ಟು ಈಗ ಮುಂಗಾರು 4-5 ವರ್ಷದಿಂದ ಮಾಡ್ತಾ
0: ಇದ್ದೀವಿ. 4-5 ವರ್ಷದಿಂದ ಬೋರ್ ಹಾಕ್ಸ್ಕೊಂಡು
1: ನೀರಾವರಿ ವ್ಯವಸ್ಥೆ ಮಾಡ್ಕೋತೀವಿ.
0: ಈಗ ವರ್ಷಕ್ಕೆ 3 ಬೆಳೆ ತೆಗಿದ್ರ? ಮುಂಗಾರು ಆರಂಭ ಆದಂತ ಸಂದರ್ಭದಲ್ಲಿ ಹತ್ತಿ
1: ಬೆಳೀತಾರೆ, ತರಕಾರಿ ಬೆಳೆಗಳನ್ನ ಬೆಳಿತೀವಿ.
0: ಪ್ರಮುಖವಾಗಿ ಯಾವ್ಯಾವ ತರಕಾರಿ ಬೆಳೆಗಳನ್ನ ಬೆಳಿತಾ ಇದ್ರ?
1: ತರಕಾರಿ ಬೆಳೆದೇ ಟೊಮೊಟೊ, ಬದನೆ, ಮೆಣಸಿ, ಬೆಳ್ಳುಳ್ಳಿ ಅದನ್ನು ಹಾಕತೀವಿ. ಬೆಳ್ಳುಳ್ಳಿ ಮತ್ತೆ ಬೀನಸು, ಸೋಯಾ ಬೀನಸು, ಮತ್ತೆ ಕ್ಯಾರೆಟು ಅವನ್ನೆಲ್ಲ ಹಾಕೊಂಡು ಕೋಸು ಗೀಸು ಹಾಕೊಂಡು ಹಂಗ ಮೇಂಟೈನ್ ಮಾಡ್ತೀವಿ.
0: ಈಗ ತರಕಾರಿ ಬೆಳೆಗಳು ಬಹಳ ಸೂಕ್ಷ್ಮವಾದಂತ ಬೆಳೆ, ಬೆಳೆದಂತ ಅದು ಬೆಳೆ ಕೈ ಸಿಕ್ಕಿದ ನಂತರ ಅದನ್ನ ತಕ್ಷಣ ವ್ಯಾಪಾರ ಮಾಡುವಂತದಾಗಿರ್ಬೋದು, ಅದನ್ನ ಪದಾರ್ಥ ಕೆಡದಂತೆ ನೋಡ್ಕೊಳ್ಳೋದು ಒಂದು ಬಹಳ ಸವಾಲಿನ ಕೆಲಸ. ಹಾಗೆ ಆ ತರಕಾರಿ ಬೆಳೆಗಳ ಗುಣಮಟ್ಟನ ಕಾಪಾಡ್ಕೊಳ್ಳೋದು ಒಂದು ಸವಾಲಿನ ಕೆಲಸ. ಆ ತರಕಾರಿ ಬೆಳೆಗಳ ವ್ಯವಸಾಯ ಕ್ರಮ ಆಗಿರ್ಬೋದು, ಅದಕ್ಕೆ ಬೆಳೆಸಂತ ಗೊಬ್ಬರ ಆಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ.
1: ಅದೇ ಸರ್, ಈಗ ಫಸ್ಟು ಗಿಡಗಳು ಹಾಕಿರ್ತಿದ್ವಿ, ಅವಾಗ ಒಂದು ವಾರ ಆದ್ಮೇಲೆ ಗೊಬ್ಬರ ಹಾಕತೀವಿ. ಅದೇ ನಾವು ಇಲ್ಲಿ ಎರಡು ತೊಟ್ಟಿ ಮಾಡಿದ್ವಿ. ನಾವು ಗೊಬ್ಬರ ಒಳ್ಳೆ ಇಳುವರಿ ಗೊಬ್ಬರ ಸರ್. ಯಾಕಂದ್ರೆ ನಮ್ಮ ಸಂಸ್ಥೆ ನಮಗೆ ಗೊತ್ತಿದ್ದಿಲ್ಲ, ಇವ್ರು ಸಿದ್ಧ ನಮ್ಗೆ ಸಿದ್ಧವ್ರು ಅಂತ ಬಂದು ಅವರು ಪರಿಚಯ ಮಾಡಿಕೊಂಡು ನಮ್ಗೆ ಈಗ ನಮ್ಗೆ ಎರಡು ಗೊಬ್ಬರದಿಂದ ಒಳ್ಳೆ ಇಳುವರಿ ಚೆನ್ನಾಗಿ ಬರ್ತದೆ. ಈಗ ನಾವು ಮೆಣಸಿ ಹಾಕಿದ್ದು ಒಳ್ಳೆ ಮೆಣಸಿ ಆಗಿರ್ತು. ಒಂದು ಟ್ರಿಪ್ಪು 1-6-7 ಕ್ವಿಂಟಲ್

0: ಕೊಟ್ಟು ಇಸತ್ ಬೆಳೆದಿದ್ರಲ್ಲಿ ಅದು ಒಂದೇ ಇದ್ರಲ್ಲಿ ಮಾಡಿದ್ರೆ ಎರಡು ಪೋಷ್ಟ ಗೊಬ್ಬರದಿಂದ ಒಳ್ಳೆ ಇಳುವರಿ ಕೊಡ್ತದೆ. ಹಾ, ಮತ್ತೆ ಟ್ರೆಂಚಿಂಗ್ ಮಾಡ್ತೇವೆ, ಅದಕ್ಕೆ ಔಷಧಿ ಬೇಕಾದ ಔಷಧಿ. ಈಗ ಇವರು ಇಲ್ಲಿಂದ ಈಗ ನಾವು ಹೊರಗಡೆ ತಗೊಳಕ್ಕಿಂತ ಆ ಔಷಧಿಗಿಂತ ನಿಮ್ಮಲ್ಲೇ ಇದಾದಂತ ಇವರು ನಮ್ಗೆ ಹೇಳ್ಕೊಟ್ರು, ನಿಮ್ಮ ಹತ್ರನೇ ಮಡಿಕೊಂಡು ನೀವು ಬೇರೆ ಯಾಕ ಹೊರಗಡೆ ಇದು ಮಾಡ್ತೀರಿ ತಗೋತೀರಾ, ನಿಮ್ಮ ಹತ್ರ ಅಲ್ಲಿ ಬೇಕಾದ ಔಷಧಿಗಳೆಲ್ಲ ನಾವೇ ನಿಮ್ಗೆ ಹೇಳ್ಕೊಡ್ತೀವಿ, ನೀವು ಅದು ನಾವು ಹೇಳ್ದಂಗೆ ನೀವು ಮಾಡ್ಕೊಳ್ಳಿ ಅಂತ ಇವರೇ ನಮಗೆಲ್ಲನೂ ಹೇಳ್ಕೊಟ್ರು ವಿವೇಕಾನಂದ ಸಂಸ್ಥೆಯಿಂದ. ಅದರಿಂದ ಅವ್ರು ಮಾಡ್ಕೊಡೋದಕ್ಕೆ ನಾವೀಗ ಅಲ್ಲಿಂದ ಒಳ್ಳೆ ಇಳುವರಿ ತಗೋತೇವೆ.
1: ಈಗ ಹತ್ತಿ ಬೆಳೆದಂತದ್ದಾಗಿರ್ಬೋದು, ರಾಗಿ, ಹಾಗೆಯೇ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದೀರಲ್ಲ, ಸಂಪೂರ್ಣವಾಗಿ ಸಾವಯವನೇ ಅವಲಂಬಿಸ್ಕೊಂಡು ಬೆಳೀತಾ ಇದ್ದಾರೆ. ನಿಮ್ಮಲ್ಲೇ ಎರೆಹುಳ ಘಟಕ ಗೊಬ್ಬರವನ್ನ ಮಾಡ್ಕೊತೀರ, ಅದನ್ನೇ ಬಳಸಿ ಈಗ ಫಲಾನು ಕೂಡ ಉತ್ತಮವಾಗಿ ಇಳುವರಿ
0: ಬರ್ತಾರೆ.
1: ಈ ಬಂದಂತ ಬೆಳೆಗಳ ಇಳುವರಿಯನ್ನ ಎಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ?
0: ಸರ್, ನಾವು ಬಂದಂತ ಬೆಳೆಗಳನ್ನ ಮಾರ್ಕೆಟು ಉಳ್ಳಿಪೇಟೆ ಮಾರ್ಕೆಟ್ ಅಂದ್ರೆ ಅಲ್ಲಿಗೆ ಮಾರಾಟ ಮಾಡ್ತೀವಿ ಸರ್.
1: ತರಕಾರಿಗಳನ್ನೆಲ್ಲ
0: ಇದು ಮಾಮೂಲಿ ಇದು ರಾಗಿ ಅದರ ಆರ್ ಎಂ ಸಿ ರೇಟ್ಗೆ ಸಂಸ್ಥೆಯಿಂದ ಅವರೇ ತಗೋತೀವಿ ಅಂತ ಹೇಳಿದ್ರು. ಸರಿ ಸರ್, ನೀವೇ ಆ ರೇಟಲ್ಲಿ ನೀವೇ ತಗೊಳ್ಳಿ ಅಂತ ಅವ್ರಿಗೆ ಕೊಡೋದು.
1: ಈಗ ಪ್ರಮುಖವಾಗಿ ತಾವು ಸಿರಿಧಾನ್ಯಗಳನ್ನು ಕೂಡ
0: ಬೆಳೆದಿದ್ದೀರಿ,
1: ಸಿರಿಧಾನ್ಯಗಳಿಗೆ ಬಹಳಷ್ಟು ಬೇಡಿಕೆ ಇದೆ, ಅದಕ್ಕೆ ತಕ್ಕಂತೆ ಬೆಲೆನೂ ಕೂಡ ಇದೆ. ತಾವು ಎಷ್ಟು ಎಕರೆ ಭೂ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನ ಬೆಳೆದಿರಿ, ಇದರ ಬೇಸಾಯ ಕ್ರಮ ಆಗಿರ್ಬೋದು, ಇದರ ಇಳುವರಿ ಆಗಿರ್ಬೋದು ಹೇಗಿತ್ತು?
0: ಅದೇ ಸರ್, ನಮ್ಮ 2 ಎಕರೆ ಐತಲ್ಲ ಅದರಲ್ಲೇ ಇವಾಗ ರಾಗಿ ಬೆಳೆದಿರ್ತೀವಿ. ಅದರಲ್ಲೇ ನವಣೆ ಶಾಮೆ ಅವನ ಹಾಕೊಂಡು ಮಧ್ಯ ಹಾಕೊಂಡು ಇದು ಮಾಡೋದು, ಅದನ್ನ ಒಂದು ಸೈಡು ಶಾಮೆನ ಒಂದು ಸೈಡು ಇದು ಮಾಡೋದು, ಅದು ಸೇಮ್ ರಾಗಿ ಥರ ಇರ್ತದೆ ನವಣೆಗಳಂತಾನೆ, ಅದನ್ನೇ ಒಂದು ಸೇಮ್ ಹಾಕೊಂಡು ಅದ್ರಲ್ಲೂ ಸುಮಾರು ಬತ್ತು ಅದು ನಾವು ಊಟ ಗೀಟ ಮಾಡೋಕೆ ಎಲ್ಲ ಉಪಯೋಗಿಸ್ಕೊಡೋದು ಸರ್, ಒಂದಷ್ಟು ಮನೆಗೆ ಉಪಯೋಗಿಸ್ಕೊಂಡು ಇನ್ನು ಬಾಕಿಂದ ಒಂದು ಸ್ವಲ್ಪ ಬೇರೆಯವರಿಗೆ ನಮ್ಮತ್ತವರಿಗೆ ನಾವು ಬೆಳಿಬೇಕು ಅಂದಾಗ ಅವ್ರಿಗೆ ನಾವು ಅವ್ರು ಕೊಟ್ಟು ಬೆಳೆಸೋ ತಗೊಳ್ಳಿ, ನೀವು ಬೆಳೀರಿ ಈಗ ನಾವು ಬೆಳೆದೇವೆ, ನೀವು ಒಂದು ಸ್ವಲ್ಪ ಬೆಳೆದು ನೀವು ಇಲ್ಲ ಇನ್ನೊಬ್ಬನಿಗೊಂದು ಸಹಾಯ ಮಾಡಿ ಅಂತ ಅವ್ರಿಗೂ ವಸಿ ಕೊಡ್ತೇನೆ. ನಮ್ಮಲ್ಲೇ ಇಲ್ಲೇ ಇಲ್ಲಿ ಅಕ್ಕಪಕ್ಕದೊಂದಿಗೆ ಅವರು ನಾವು ಸಿ ಬೆಳೆತಿದ್ದಾಗ ಅವ್ನು ನೀವು ಬೆಳೆತಿದ್ರೆ ನೀವು ಬೆಳೀರಿ ಅಂದ್ಬಿಟ್ಟು ನಾವು ನಮ್ಮಲ್ಲಿ ಆದಷ್ಟು ಅವ್ರಿಗೂ ಕೊಡ್ತೀವಿ.
1: ಕಷ್ಟ ಅನಿಸ್ತಾ ಸಿರಿಧಾನ್ಯ ಬೆಳೆದಿತ್ತು?
0: ಏನು ಕಷ್ಟ ಅನಿಸಿಲ್ಲ ಸರ್, ಅವ್ರು ಹೇಳ್ಕೊಂಡಾಗ ನಾವು ಮಾಡ್ತು ಅದು ಕಷ್ಟ ಅನಿಸ್ತೇ ಇಲ್ಲ. ಅದು
1: ಈಗ ಸಂಸ್ಥೆಗಳಿಂದ ತಾವು ಕೃಷಿಯನ್ನು ಆರಂಭ ಮಾಡೋ ನಿಟ್ಟಿನಲ್ಲಿ ಬಿತ್ತನೆ ಬೀಜಗಳಾಗಿರ್ಬೋದು, ತನ್ನ ಕೃಷಿಗೆ ಬೇಕಾದಂಥ ಸಲಕರಣೆಗಳಾಗಿರ್ಬೋದು ಎಲ್ಲ ಸಂಸ್ಥೆಗಳಿಂದ ತಮಗೆ ಕೊಟ್ಟರು. ಮೊದಲೆಲ್ಲ ಈ ರೀತಿಯ ಸೇವಾ ಸೌಲಭ್ಯಗಳು ಸಿಕ್ತಿತ್ತೋ ಸಿಕ್ತಿಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಪ್ರಸ್ತುತ ಈ ರೀತಿಯ ಸಂಸ್ಥೆಗಳಿಂದ ಬಿತ್ತನೆ ಬೀಜ ಆಗಿರ್ಬೋದು, ಕೃಷಿ ಸಲಕರಣೆ ಆಗಿರ್ಬೋದು ಸಿಕ್ತಿ ಇರೋದು ತಮಗೆ ಎಷ್ಟು ಅನುಕೂಲ ಆಗಿದೆ?
0: ಅಲ್ಲಿಂದ ನಮ್ಮ ಸಂಸ್ಥೆ ಕಡೆಯಿಂದ ಸಿಕ್ತಿರೋದೇ ನಮ್ಗೆ ಅನುಕೂಲ, ಯಾಕಂದ್ರೆ ಹಿಂದಿನಿಂದ ನಮ್ಗೆ ತಗೊಳ್ಳೋದೇ ಭಾರಿ ಕಷ್ಟ ಆಗ್ತಿತ್ತು. ಈಗ ಇವ್ರಪ್ಪ ಇವರು ನಮ್ಮನ್ನ ಹಳ್ಳಿಗಳಿಗೆ ಬಂದು ವಿಸಿಟ್ ಕೊಟ್ಟು ಅವ್ರ ಬಗ್ಗೆ ಮಾಹಿತಿ ಕೊಟ್ಟು ಇದ್ರ ಬಗ್ಗೆ ನಮ್ಗೆ ಅರಿವೇ ಇರಲಿಲ್ಲ. ವಿವೇಕಾನಂದ ಸಂಸ್ಥೆ ಅಂದರೆ ನಮ್ಗೆ ಅರಿವೇ ಇಲ್ಲ, ಇವ್ರು ಬಂದು ನಿಮ್ಗೆ ಹಿಂಗೆ ಮಾಡ್ತೀವಿ ಹಿಂಗೆ ಕೊಡ್ತೀವಿ ಅಂದ್ಬಿಟ್ಟು ನಮ್ಮನ್ನ ಅಲ್ಲಿ ಕರೆಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಆಗ ಅವರು ನಮ್ಗೆ ಬಿತ್ತನೆ ಬೀಜಗಳು ಈಗ ನಮ್ಗೆ ತಿನ್ನಂಥ ಆಹಾರ ಏನೇನು ಬೀಜ ಅವನ್ನೆಲ್ಲ ಕೊಡಿಸ್ರು, ಅದರಿಂದ ನಮ್ಗೆ ಒಳ್ಳೆ ಅನುಕೂಲ. ಈಗ ವಿವೇಕಾನಂದ ಸಂಸ್ಥೆ ನಮ್ಗೆ ಹೊಸ ಅನುಕೂಲ ಆಗಲ್ಲ ಸರ್.
1: ಪ್ರಮುಖವಾಗಿ ಯಾವ್ಯಾವ ರೀತಿಯ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಸಂಸ್ಥೆಗಳಿಂದ?
0: ನವಣೆ, ಸಾಮೆ, ಮತ್ತೆ ಹತ್ತಿ, ರಾಗಿ.
1: ಜೊತೆಗೆ ಯಾವ್ಯಾವ ಕೃಷಿ ಸಲಕರಣೆಗಳನ್ನ ಇದುವರೆಗೂ ಪಡ್ಕೊಂಡಿದ್ದೀರಾ ಸಂಸ್ಥೆಗಳಿಂದ?
0: ಸಂಸ್ಥೆಗಳಿಂದ ಟಾರ್ಪಲು, ಮತ್ತೆ ಎಲ್ಕೊಟ್ಟು, ಬಾಂಡೆ, ಕುಡುಗಲು ಅವನ್ನೆಲ್ಲ ತಗೊಳ್ತೀನಿ ಸಂಸ್ಥೆ ಕಡೆಯಿಂದ, ಅವರೆಲ್ಲ ಕೊಟ್ಟರು ಅದೆಲ್ಲ ಉಪಯೋಗಿಸ ಮಾಡ್ತೇನೆ.
1: ತಾವು ಆರಂಭದಲ್ಲಿ ಕೃಷಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಥವಾ ತಮ್ಮ ತಂದೆಯವ್ರ ಜೊತೆ ಕೃಷಿ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅದರದೇ ಆದಂತ ಒಂದು ವ್ಯವಸಾಯ ಕ್ರಮ ಅಂತ ಇರ್ತಿತ್ತು, ಗೊಬ್ಬರ ಬಳಸೋದ್ರಿಂದ ಹಿಡಿದು ಫಲ ಇದು ಕೈಗೆ ಸಿಗೋ ತನಕ ಒಂದು ಅದರದೇ ಆದ ಕ್ರಮ ಅಂತಿತ್ತು. ಆಗಿನ ಒಂದು ಕೃಷಿ ಪದ್ಧತಿ ವ್ಯವಸಾಯ ಕ್ರಮ ನೋಡ್ತು ಅಂದ್ರೆ ಪ್ರಸ್ತುತ ತಮ್ಮ ಒಂದು ಕೃಷಿ ವ್ಯವಸಾಯ ಕ್ರಮ ನೋಡ್ತು ಅಂದ್ರೆ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅಂತ ಅನ್ಸುತ್ತೆ ನಮಗೆ.
0: ಹೌದು ಸರ್, ಈಗ ನಮ್ಮ ತಂದೆಯವ್ರು ಮಾಡ್ತಾ ಇದ್ದ ತೋಟಿಂದ ಇವಾಗ ನಮ್ಮ ತಂದೆಯವ್ರು ಮಾಡ್ತಿದ್ರು, ಅವಾಗ ಈ ತರ ಏನು ವ್ಯವಸ್ಥೆ ಇರಲಿಲ್ಲ. ಅವಾಗ ಅವರೆಲ್ಲ ತಗೊಂಡು ಗೌರ್ಮೆಂಟಿಂದ ತಗೊಂಡು ಗೊಬ್ಬರಗಳು ತಂದ್ಕೊಂಡು ಹಾಕೊಂಡು ಬೆಳೀತಿರು, ಅದಾದ್ರ ಇಳುವರಿನೂ ಕೊಡ್ತಿದ್ದಿಲ್ಲ, ಔಷಧಿ ಅದ್ರ ಕೆಲಸನೇ ಮಾಡ್ತಿದ್ದಿಲ್ಲ, ಅಷ್ಟೊಂದು ಇಳುವರಿ ಏನೂ ಬರ್ತಿದ್ದಿಲ್ಲ ಸರ್. ಅದರಿಂದ ಇವಾಗ ಇವರು ಎಲ್ಲ ಇವನ್ನೆಲ್ಲ ಕೊಟ್ಟು ನಮ್ಗೆ ಎಲ್ಲ ವ್ಯವಸ್ಥೆನ ಮಾಡಿದ್ರಲ್ಲ, ಇವಾಗ ಒಂದು ಸ್ವಲ್ಪ ಅತಿ ಹೆಚ್ಚು ಇಳುವರಿ.
1: ಮೊದಲೆಲ್ಲ ಈ ರಾಸಾಯನಿಕ ಗೊಬ್ಬರನ ಅಂಗಡಿಯಿಂದ ತಂದು ಬಳಸ್ತಾ
0: ಇದ್ರೆ? ಹೌದೌದು, ಅಂಗಡಿಯಿಂದ ಬಳಸಿದ. ಮತ್ತೆ ನಮ್ಮ ಗೊಬ್ಬರ ಈ ತರ ಇವರು ಗೊಬ್ಬರದ ತೊಟ್ಟಿಗಳು ಮಾಡೋದಲ್ಲ, ಈ ರೀತಿ ಮಾಡಿರ್ತಿಲ್ಲ ಗೊಬ್ಬರ ತೊಟ್ಟೆನ. ನಮ್ದಂದ್ರ ತಗೊಂಡೋಗ್ಬಿಡೋದು ಹಾಕ್ಬಿಡೋದು ತಿಪ್ಪ ಥರ ಮಾಡ್ಬಿಟ್ಟು ಅದರಲ್ಲೇ ಟ್ಯಾರ್ಲ್ ಓಡಿಸಿ ಓಡಿಸಿ ಅದನ್ನೇ ಚೆಲ್ತೀವಿ, ಅದರಿಂದ ಇಳುವರಿ ಅಷ್ಟೊಂದು ಇದು ಮಾಡ್ತಿಲ್ಲ. ಅದ್ರಲ್ಲಿ ಬರೀ ಜಾಸ್ತಿ ಬರೀ ಗೊಣ್ಣೆ ಹುಳಗಳೇ ಜಾಸ್ತಿ ಇರ್ತಿದ್ವು, ಅದರಿಂದ ಅವು ಗಿಡಗಳನ್ನೆಲ್ಲ ಒಡೆದಾಕ್ಬಿಡ್ತಿದ್ವು. ಯಾಕಂದ್ರೆ ಇವರು ಗೊಬ್ಬರ ತೊಟ್ಟಿ ಕೊಟ್ಟಿದ್ರ ಈಗ ಎರಡು ದಪ್ಪ ದಪ್ಪ ಇರ್ತಾವಲ್ಲ ದೊಡ್ಡವು ಅವು ಬರೋದಿಲ್ಲ, ಈಗ ಚಿಕ್ಕದ ಅವು ಮೇದು ಬಿಟ್ಟಂತ ರಾಸಾಯನಿಕ ಗೊಬ್ಬರ ನಾವು ಅದನ್ನ ಹಾಕಿದ್ರ ನಾವು ಏನೋ ಅನ್ಕೊಬಿಟ್ಟಿದ್ದ ಇದ್ರಲ್ಲಿ ಏನಾದ್ದು ಹೆಂಗೆ ಅಂದ್ಬಿಟ್ಟು ಇವರು ಸಿದ್ದವ್ರು ಕೆಲ ನಮ್ಮ ಕೆಲ ಒಂದು ಕೊಟ್ಟರು ಅವರು ನೋಡಿ ಇದನ್ನ ಎರಡು ಗೊಬ್ಬರದ ಹಾಕ್ಬಿಟ್ಟು ನಿಮ್ಗೆ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಆಮೇಲೆ ಬೇಕಾದ್ರೆ ದುಡ್ಡು ಕೊಡ್ರಿ ಅಂತ ಹೇಳಿದ್ರು. ನಾವೇ

0: ಅಡೆ ಇಲ್ಲ ಸರ್ ನಾವು ಅನ್ಕೊಂಡು ಸುಮ್ಮನೆ ಅವರೇ ಕೊಟ್ಟರು, ಅದು ನಾವು ಮಾಡಿದ್ನು, ಅದು ಮಾಡಿಬಿಟ್ಟು ಮೆಣಸಿಗೆ ಹಾಕ್ದಿ, ಮೆಣಸಿಗೆ ಹಾಕ್ದಿ, ಮೆಣಸಿಗೂ ಬದನೆ ಫುಲ್ ಹಾಕ್ದಿ. ಆಗ ಇಳುವರಿ ಕೊಟ್ಟಾಗ ಸಿದ್ದವರು ಕೊಟ್ಟಿರೋದು ಒಳ್ಳೇದನ್ನು ಕೊಟ್ಟಾರ, ಅದರಿಂದ ಅವರ ಮಾಡಿದಂಥದ್ದು ಒಳ್ಳೇದಾಗಂದ್ಬಿಟ್ಟು ನಾವು ಮಾಡ್ತಿರೋದು.
1: ಇಳುವರಿ ಚೆನ್ನಾಗಿ ಗೊಬ್ಬರ ಗಿಬ್ಬರ ತಂದಿದ್ದು ಬಳಸಿದ್ದುಂಟ
0: ಅಂಗಡಿಯಿಂದ ಅಂದ್ರೆ ಮೊದಲೆಲ್ಲ ಹಂಗೆ ಹಾಕ್ತಿದ್ರು, ಎಲ್ಲ ಬರೀ ಅಂಗಡಿ ಗೊಬ್ಬರನೇ. ಈಗ ಗೊತ್ತಿಲ್ವಲ್ಲ ನಮ್ಮ ಮಾಡೋರ್ಗ ಇಂಥ ಗೊಬ್ಬರ ಮಾಡಬೇಕು, ಇಂಥ ಔಷಧಿ ಮಾಡ್ಬೇಕು ಅಂತ ಗೊತ್ತಿಲ್ವಲ್ಲ.

0: ತಂದ್ಬಿಟ್ಟು ಅದ್ರಲ್ಲಿ ದನ್ನಿಂದ ಗಂಜಲ ತಂದು ಊದಿಯದ ಕಾಳು ಕಸ ಬೆಲ್ಲ ಗೆಲ್ಲ ಎಲ್ಲಾನು ಹೇಳ್ಕೊಟ್ಟಿರಲ್ಲ ಅದನ್ನೆಲ್ಲ ಮಾಡಿ ಅದ್ರಲ್ಲಿ ತಂದ್ರೆ ತಂದನ್ನ ಟ್ರೆಂಚಿಂಗ್ ಮಾಡ್ತಿದ್ವು. ಒಳ್ಳೆ ಇಳುವರಿ ಅದ್ರಲ್ಲೂ ಒಳ್ಳೆ ಇಳುವರಿ
1: ಅಂದ್ರೆ ಜೀವಾಮೃತನ ಕೂಡ ನೀವೇ ತಯಾರಿಸಿ?
0: ಹ್ಞೂ, ನಾವೇ. ಅದೇ ಅದೇ ಅವರು ನಮ್ಗೆ ಹಿಂಗಿಂಗ್ ಮಾಡಬೇಕು ಅಂತ ಹೇಳ್ಕೊಟ್ರು. ಡ್ರಮ್ ತಂದ್ಬಿಟ್ಟು ಇಷ್ಟಿಷ್ಟು ಇದನ್ನ ಮಾಡಿ ಇಂಥ ಕಾಳುಗಳಾಕಿ ಇಂಥ ಗಂಜಲ ಹಾಕಿ ಒಂದು ಸತ್ಗ ತಗೊಂಬಂದು ಒಂದು ತಿರ್ಗ ಬೆಂದಿಗೆ ಅಷ್ಟ ಬೆಂದಿಗೆ ತಂದ್ಬಿಟ್ಟು ಹಾಕಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವು.
1: ಈಗ ಸಂಪೂರ್ಣವಾಗಿ ತಾವು ರಾಸಾಯನಿಕ ಗೊಬ್ಬರ ತಗೊಳ್ಳೋದನ್ನ ಬಿಟ್ಬಿಟ್ಟಿದ್ದೀರಾ, ನಿಮ್ಮಲ್ಲೇ ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇದ್ರ?

0: ತಯಾರಿ ಮಾಡೋ ತರಬೇತಿನ ಎಲ್ಲಿ ಯಾವಾಗ ಹೇಗೆ ಪಡ್ಕೊಂಡ್ರಿ?
1: ಅದು ಸಂಸ್ಥೆ ಕಡೆಯಿಂದ ಪಡ್ಕೊಂಡು ಕರ್ಕೊಂಡು ಹೋದ್ರು. ಒಂದ್ ಸ್ವಲ್ಪ ಇರುವವರು ನಮ್ಗ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ, ನಿಮ್ಗ ಮಂಡ್ಯದ ಕರ್ಕೊಂಡು ಹೋದ್ರು. ಅಲ್ಲೇ ಅತಿ ಹೆಚ್ಚಾಗಿ ಈ ತರ ಕೆಲಸ ಇದನ್ನೆಲ್ಲ ಮಾಡಿ ಜೀವಾಮೃತ ಔಷಧಿಗೆಲ್ಲ ಮಾಡ್ತಾವ್ರ. ಅಲ್ಲಿ ನಮ್ಗ ಡೈರೆಕ್ಟ್ ತೋರಿಸ್ರು ಈ ರೀತಿ ಮಾಡಿದ್ರೆ ಹಿಂಗಿರುತ್ತಾ ಅನ್ಬಿಟ್ಟು ಎಲ್ಲಾನು ತೋರಿಸ್ಕೊಂಡ್ಬಂದು ಎರೆಹುಳು ಗೊಬ್ಬರನ್ನೆಲ್ಲ. ಆವಾಗ ನೋಡ್ಕೊಂಡು ಅಲ್ಲಿಂದ ನಾವು ಬಂದು ಇಲ್ಲಿ ಕಲ್ತ್ಕೊಂಡು ಆಮೇಲೆ ಅವ್ರು ಬಂದು ಸ್ಟಾರ್ಟಿಂಗ್ ಇದು ಕೊಟ್ಟರು. ಕೊಟ್ಬಿಟ್ಟು ಈ ಥರ ಮಾಡ್ಬೇಕು ಅಂದ್ಬಿಟ್ಟು ಗೊಬ್ಬರದಲ್ಲಿ ಸ್ಟಾರ್ಟಿಂಗ್ ಬಂದಾಗ ಗೊಬ್ಬರನ ತೊಪ್ಪನ ಕಲಸ್ಬಿಟ್ಟು ಫುಲ್ ಒಳಗಡೆ ಇಟ್ಬಿಡೋದು. ಇಟ್ಬಿಟ್ಟು ಸ್ವಲ್ಪ ಸದ ಇದ್ರೆ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ದಿನ ಆದಾಗ ಎರಡು ನಾ ತಂದು ಕೊಡ್ತೀನಿ. ಎರಡು ಹಾಕಿ ಅದು ಗೊಬ್ಬರ ಕೊಟ್ಟಂಥ ಗೊಬ್ಬರನ ನೀವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಒಂದು ಆ ಡ್ರಮ್ಮಲ್ಲಿ ಫುಲ್ ತುಂಬಿದೆ. ಒಂದು ಇಪ್ಪತ್ತೈದು ಚೀಲ ಗೊಬ್ಬರ ಇತ್ತು. ಅದನ್ನ ಡ್ರಮ್ಮಲ್ಲಿ ಈಗಲೂ ಒಂದು ಡ್ರಮ್ ತುಂಬಿಕೊಂಡಿದ್ದೀನಿ. ಒಂದು ಇಪ್ಪತ್ತೈದು ಗೊಬ್ಬರ ಇತ್ತಲ್ಲ ಅದನ್ನೆಲ್ಲ ಹೊಲ್ಕ ಹಾಕೊಂಡೋದಕ್ಕೆ ನಮ್ಗೆ ಅನುಕೂಲ ಆಯಿತು.
0: ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಿ ಈಗ ಎರಡು ಗೊಬ್ಬರ?
1: ಇವಾಗ ಸ್ಟಾರ್ಟಿಂಗ್ ಒಂದು ಮಾಡಿದೆ. ಇವಾಗ ಅವರಂದ್ರು ಈಗ ನೀವು ಒಂದು ಮಾಡಿದ್ರಲ್ವಾ ನಿಮ್ಗೆ ಇಳುವರಿ ಕೊಡ್ತಲ್ವಾ ಇನ್ನೊಂದು ಮಾಡ್ಕೊಳ್ಳಿ, ಈಗ ಒಂದು ಮುಗಿತಿದ್ದಂಗ ಇನ್ನೊಂದು ಹಾಕೋಬೋದು, ಈಗ ಅದು ಮುಗೀತು ಅಂದಾಗ ಇದಕ್ಕೆ ಹಾಕೋಬೋದು, ಇದು ಮುಗಿತಿದ್ದಾಗ ಅದು ಖಾಲಿ ಅಂದ ಅದಕ್ಕೆ ಹಾಕೋಬೋದು ಅಂದ್ಬಿಟ್ಟು ಮಾಡ್ಬಿಟ್ಟು ಈಗ ಎರಡು ಇದು ಮಾಡ್ಕೊಳ್ಳಿ.
0: ಎರಡು ತೊಟ್ಟಿ ಮಾಡ್ಕೊಳ್ಳಿ.
1: ತೊಟ್ಟಿ ಮಾಡ್ಕೊಳ್ಳಿ.
0: ಎರಡು ತೊಟ್ಟಿಯಿಂದ ಮಿನಿಮಮ್ ಎಷ್ಟು ಚೀಲ ಗೊಬ್ಬರ ಸಿಗ್ತಾ ಇದೆ?
1: ಫಸ್ಟ್ ಸ್ಟಾರ್ಟಿಂಗ್ ತೊಟ್ಟಿನಲ್ಲಿ ನಮ್ಗೆ ಇಪ್ಪತ್ತೈದು ಮೂಟ ಗೊಬ್ಬರ ಅದರಲ್ಲಿ
0: ಒಂದು ಚೀಲದಲ್ಲಿ
1: ಒಂದು ಇದರಲ್ಲಿ ಸ್ಟಾರ್ಟಿಂಗ್ ಒಂದು ಡ್ರಮ್ಮು ಒಂದು ಫೋರ್ತ್ ಡ್ರಮ್ಮು ಅದು ಸಿಕ್ಕಿತ್ತು ಮಾಡಿದ್ರು ಸುಮಾರು.
0: ಈಗ ಅಷ್ಟೇ ಗೊಬ್ಬರವನ್ನು ನೀವು ಹೊರಗಡೆಯಿಂದ ಕೊಂಡ್ಕೋಬೇಕಾಗಿದ್ರೆ ಎಷ್ಟಾಯ್ತಿತ್ತು?
1: ಅದೇ ಹೌದು ಹೌದು, ಅಲ್ಲಿ ನಾವು ಗೊಬ್ಬರದಿಂದ ನಾವು ಹೊರಗಡೆ ಕೊಂಡ್ಕೋಬೇಕು ಅಂದ್ರೆ ಈಗಿನ ರೈಟಲ್ಲಿ ಈ ಗೊಬ್ಬರ ಚಿನ್ನ, ಈ ಗೊಬ್ಬರ ತಗೊತಿ ಅಂದ್ರೆ ಚಿನ್ನನೇ ಬಿಡಿದು. ಹಸುವಿಂದ ಈ ತೊಪ್ಪೆಯಿಂದ ಈ ಥರ ಎರಡು ಗೊಬ್ಬರ ಮಾಡ್ತೀವಿ ಅಂದ್ರೆ ತುಂಬ ಕಷ್ಟ. ನಾವು ಅಲ್ಲಿಂದ ಗೌರ್ಮೆಂಟಿನ ಗೊಬ್ಬರ ಹಾಕೋದು ಒಂದೇ, ಇದು ಈ ಗೊಬ್ಬರ ಹಾಕಿ ಅದು ನಾನು ಅದನ್ನೇ ಟೆಸ್ಟ್ ಮಾಡಿ ನೋಡಿದೆ. ಗೌರ್ಮೆಂಟ್ ಗೊಬ್ಬರನ ಒಂದು ಸಾಲಗ ನೀಟಾಗಿ ಹಾಕ್ತೆ ಅದೊಂದಿರಲಿ, ಮಾಮೂಲಿ ನಮ್ಮ ಇದು ಕೊಟ್ಟರಲ್ಲ ಎರೆಹುಳ ಗೊಬ್ಬರ ಅದೊಂದು ಸಾಲಗ ಹಾಕ್ತೆ, ಅದನ್ನ ನೋಡಿದೆ ಇದನ್ನ ನೋಡಿದೆ, ಅದರಲ್ಲಿ ಕಮ್ಮಿ ಬಂತು ಇದರಲ್ಲಿ ಫೈನ ಬಂತು ಚೆನ್ನಾಗಿ ಬರ್ತಿದ್ದ ಇಳುವರಿ. ಆಗ ನಾನು ಅನ್ಕೊಂಡು ಟೆಸ್ಟ್ ಮಾಡಿ ನಾನು ಬರೀ ಟೆಸ್ಟ್ ಮಾಡಿದ್ದು ಇವರು ಸಿಗು ಹಿಂಗೆ ಮಾಡಾರಲ್ಲ ನಾನೇ ಯಾವ್ದು ಚೆನ್ನಾಗಿದ್ದು ಯಾವ್ದು ಚೆನ್ನಾಗಿಲ್ಲ ಅಂದ್ರೆ ಇವಾಗ ಗೊತ್ತಾಯ್ತು ಅಂದ್ಬಿಟ್ಟು ನಾನೇ ಒಂದು ಸಾಲಗ ಹಾಕ್ತಿ, ಒಂದು ಸಾಲ ಮೆಣಸಿಗೆ ಒಂದು ಗೌರ್ಮೆಂಟ್ ಹಾಕ್ತಿ, ಇನ್ನೊಂದು ಸಾಲಗ ಎರೆಹುಳು ಗೊಬ್ಬರ ಹಾಕ್ತಿ. ಆವಾಗ ನನಗೆ ಗೊತ್ತಾದ್ದು ಇದು ಈ ರೀತಿ ಅದ ಅಂತ ನಮ್ಗೆ.
0: ಈಗ ಬಂದಂತ ಗೊಬ್ಬರವನ್ನ ನೇರವಾಗಿ ಗಿಡಗಳಿಗೆ ಹಾಕ್ತಿರ ಅಥವಾ ಚೆಲ್ತಾ ಇದ್ದೀರ? ಗೊಬ್ಬರನ
1: ಬಂದಂತ ಗೊಬ್ಬರನ ತಗೊಬಿಡ್ತೀನಿ, ತಗೊಬಿಟ್ಟು ಒಂದು ಬಾಣ್ಲಿಗೆ ಹಾಕೊಂಡ್ಬಿಟ್ಟು ಗೆಡ್ಗೆ
0: ನೇರವಾಗಿ ಗಿಡಗಳಿಗೆ ಗೊಬ್ಬರ ಹಾಕ್ತೀನಿ. ಹಾಗೇನೆ ಈ ಎರೆಹುಳ ಗೊಬ್ಬರದಿಂದ ವರ್ಮಿ ಕಾಂಪೋಸ್ಟ್ ತಗೋದು ಅದನ್ನು ಕೂಡ ಗಿಡಗಳಿಗೆ ಟ್ರೆಂಚ್ ಮಾಡ್ತಾ
1: ಇದ್ದೀರಾ?
0: ಅದ್ಯಾವ ತರ ಮಾಡಿ ಅದ್ಯಾವ ತರ ಬೆಳೆಸ್ತಾ ಇದ್ದೀರಾ?
1: ಇದು ಸರ್ ಅವರು ಹೇಳಿದ್ರೆ ಜೀವಾಮೃತ ಮಾಡ್ಬಿಟ್ಟು ಟ್ರಂಚಿಂಗ್ ತರ ಮಾಡ್ಕೊಂಡಿರ್ತೀನಿ. ಟ್ರಂಚಿಂಗ್ ಮಾಡ್ಕೊಂಡು ಈಗ ಪೈಪ್ ಲೈನ್ ಮಾಡ್ಕೊಬಿಟ್ಟು ಕೆಳಗಡೆ ಅಲ್ಲೇ ಲಾಕ್ ಮಾಡ್ಬಿಟ್ಟು ಬಿಡ್ತೀವಿ. ಇಲ್ಲ ಅಂದ್ರೆ ಅಲ್ಲ ಆಗ್ಲಿಲ್ಲ ಅಂದ್ರೆ ಡಬ್ಬಿಗಳ ತಗೊಂಡು ಗೆಡ್ ಸ್ಪ್ರೇ ಮಾಡ್ಕೊಂಡು ಹೋಗ್ತೀನಿ.
0: ಅದು ಬಳಸ್ತಿರೋದು ಎಷ್ಟು ಅನುಕೂಲ ಆಗಿದೆ ಗಿಡಗಳಿಗೆ?
1: ಅದು ತುಂಬ ಅನುಕೂಲ ಆಗಿದೆ, ಅದು ಒಳ್ಳೆ ಇದು ಹುಳುಗಳೆಲ್ಲ ಇರ್ತಿರೋದಲ್ಲ ಎಲ್ಲ ಗಿಡಗಳೆಲ್ಲ ಮೇದಾಕ್ಬಿಡ್ತಿದ್ವು. ಅದು ನೋಡಿದ್ವು ಅದನ್ನು ಒಂದು ಐಡಿಯಾ ಕೊಟ್ಟರು. ಈಗ ಹುಳುಗಳು ಮೇಯ್ತಾವಲ್ವಾ ಇದಕ್ಕೆ ನೀವು ಮೆಣಸಿನ್ಕಾಯಿ ಅದಲ್ಲ ಮೆಣಸಿನ್ಕಾಯಿನ ಹರಿದ್ಬಿಟ್ಟು ಚೆಂದಾಗಿ ಹರಿದ್ಬಿಟ್ಟು ಕಲಸ್ಬಿಟ್ಟು ಹೊಡೀರಿ ಅಂತ ಅವರು ಹೇಳ್ಕೊಟ್ರು. ಅದನ್ನ ಹೊಡಿತಲೇ ಹುಳುನೇ ಇರ್ನೆ ಬರನೇ ಇಲ್ಲ.
0: ಹೊರಗಡೆಯಿಂದ ಔಷಧಿ ಔಷಧಿ ತಂದು ಏನು ಹೊಡಿತಲ್ಲ ನೀಗ ವರ್ಮಿ ಕಾಂಪೋಸ್ಟ್ ಮುಖಾಂತರನೇ
1: ನಾವು ಮಾಡ್ತೇವೆ
0: ಸಿಂಪಡಿಸ್ತಾ
1: ಇದ್ದೀವಿ. ಅದು ಅದು ಹೆಚ್ಚಾಗಿ ಏನು ಮಾಡ್ತಾ ಇಲ್ಲ, ಇದನ್ನ ಮಾತ್ರ ಚೆನ್ನಾಗಿ ಮಾಡ್ಕೊಳ್ತೀವಿ. ಅವು ಅಂದ್ರೆ ಯಾವಾಗ ಉಂಟ್ರಪ್ಪ ಅಷ್ಟೇ, ಅದನ್ನು ಜಾಸ್ತಿ ನಾವು ಬಳಸಲ್ಲ. ಯಾಕಂದ್ರೆ ಇದ್ರಲ್ಲಿ ನೋಡಿದ್ವಲ್ಲ ಎಲ್ಲ ಒಳ್ಳೆ ಇಳುವರಿ ಒಳ್ಳೆ ಔಷಧಿಗಳಿಂದ ಒಳ್ಳೆ ಹುಳುಗಳು ಯಾವ ಅನುಕೂಲಗಳು ಚೆನ್ನಾಗಾಗ್ತವೆ.
0: ಈಗ ಎರೆಹುಳು ಗೊಬ್ಬರ ಘಟಕವನ್ನು ಮಾಡಿಕೊಂಡು ಕೂಡ ಅದ್ರ ತರಬೇತಿಯನ್ನು ಪಡ್ಕೊಂಡು ಅದನ್ನು ಮಾಡ್ಕೊಂಡು ಬಳಸ್ತಾ ಇದ್ದೀರಾ. ಅದ್ರ ಮುಖಾಂತರ ವರ್ಮಿ ಕಂಪೋಸ್ಟ್ ಅನ್ನು ತೆಗೆದು ಗಿಡಗಳಿಗೆ ಸ್ಪ್ರೇ ಮಾಡ್ತಿದ್ದೀರಾ, ಜೊತೆಗೆ ಇನ್ನೊಂದು ತೊಟ್ಟಿ ಮಾಡಿಕೊಂಡು ಜೈವಿಕ

0: ರಸಗೊಬ್ಬರವನ್ನು ಮಾಡ್ಕೊಳ್ಳಕ್ಕೂ ತಯಾರಿ ಮಾಡ್ಕೊಂಡಿದ್ರ? ಇದೇ ರೀತಿ ಮಾಡ್ಕೊಳಕ್ಕೆ ತಯಾರಿ ಮಾಡ್ಕೊಂಡಿದ್ರ?
1: ಇದು ಅದೇ ಉಂಪಿ ಕೃಷ್ಣ ಗೊಬ್ಬರ ಥರ, ಇದು ಅದೇ ಅವ್ರು ಹೇಳಿದ್ರು ಇದನ್ನ ಮಾಡ್ಕೊಬೇಡಿ, ಟ್ರಂಚಿಂಗ್ ಥರ ಮಾಡ್ಕೊಬೇಡಿ. ಇವಾಗ ನಮ್ಗೆ ಅಲ್ಲಿಂದ 10,000 ಕೊಟ್ಟರು, ಈ ರೀತಿ ಮಾಡಬೇಕು ಮಾಡಿ ನೀವು ಮಾಡ್ತಿದ್ದೀರಿ, ಇದನ್ನ ಮಾಡ್ಕೊಂಡ್ರೆ ನಿಮ್ಮ ಗಿಡಗಳಿಗೆಲ್ಲ ಟ್ರಂಚಿಂಗ್ ಥರ ಮಾಡಿಬಿಟ್ಟು ನೀವು ಡೈರೆಕ್ಟು ಪೈಪ್ ಲೈನ್ ಮಾಡಿಬಿಟ್ಟು ಡೈರೆಕ್ಟ್ ಅಲ್ಲೇ ಇದು ಬಿಟ್ಕೊಳ್ಳಿ ಅಂತ ಹೇಳಿದ್ರು. ನಮ್ಗೆ ಇದ್ರ ಬಗ್ಗೆ ಗೊತ್ತಾಗಲಿಲ್ಲ ಸರ್, ಇದು ಹಂಗೆ ನಮ್ಗೆ ಗೊತ್ತಾಗಲ್ವ ಅಂತ ಕೇಳಿದ್ರು. ಆಗ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಗಿಡಗಳಿಗೆ ಹೋಗಿ ಹೋಗಿ ಅದಕ್ಕೆ ಸೇರಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು ಅವರು. ಸರಿ ಸರ್ ಅಂತಲೇ ಆವಾಗ ಒಂದು ತೊಟ್ಟಿ ಮಾಡಿಸಿದ್ದೀನಿ, ಅದನ್ನ ಮಾಡಿಸಿ ಅದರಲ್ಲಿ ಪೈಪಿನ ಮುಖಾಂತರ ಎಲ್ಲ ಗಿಡಗಳಿಗೂ ಒಂಥರ ಡ್ರಿಪ್ ಲೈನ್ ಬರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಅಲ್ಲೇ ಇದು ಮಾಡ್ಬಿಟ್ಟು
0: ಜೈವಿಕ ಗೊಬ್ಬರ ಥರ ತೊಟ್ಟಿ ಮಾಡ್ಕೊಂಡಿದ್ದೀವಿ,
1: ಸಿಂಪಡಿಸ್ತೀವಿ
0: ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಅಂತ.
1: ಹೌದೌದು, ಅದನ್ನ ಮಾಡಬೇಕು ಅಂತ ಕಡೆ ಮಾಡ್ಕೊಂಡಿದ್ದೀನಿ. ಅವರಿಂದ ನಮ್ಗೆ ಕೊಟ್ಟರು ಈ ರೀತಿ ಮಾಡಿ ಈ ರೀತಿ ಅನುಕೂಲ ಆಯ್ತು ಅಂದ್ಬಿಟ್ಟು ಕೊಟ್ಟದಕ್ಕೆ ನಾವು ಮಾಡ್ಕೊಂಡು ಈಗ ನಾವು ಅದನ್ನ ಮುಂದಿನ ದಿನಗಳು ನಾವು ಮಾಡಬೇಕು ಅದನ್ನ ಆ ಕೆಲಸಗಳನ್ನ ಅದರಲ್ಲೂ ನೋಡ್ತೀವಿ ಅದ್ರಲ್ಲಿ ಒಳ್ಳೆ ಇಳುವರಿ ಆಯ್ತು ಅಂತ ಅನ್ಕೊಂಡು. ಇವ್ರಲ್ಲೇ ಬಂದ ಮೇಲೆ ಇನ್ನು ಅದರಲ್ಲೇ ಖಂಡಿತ ಬಂದೇ ಬರ್ತಾ ಅಂದ್ಬಿಟ್ಟೆ ನಾನು. ಸರಿ ಸರ್ ಆಯ್ತು ಮಾಡಿಸ್ಕೊಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯ್ತು ಬಿಡಿ ಅಂತ ಹೇಳಿದ್ರು.
0: ಜೊತೆಗೆ ಹಸು ಸಾಕಾಣಿಕೆ ಮತ್ತೆ ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಅದು ತರಬೇತಿ ಪಡ್ಕೊಂಡಿದ್ರ?
1: ಹಸು ಸಾಕಾಣಿಕೆನ ಮಂಡ್ಯದಲ್ಲೂ ಕಡಿದ್ವಿ. ಮೇವನ್ ಯಾವ ರೀತಿ ಹಾಕ್ಬೇಕು, ಎಷ್ಟೆಷ್ಟು ಹಾಕ್ಬೇಕು. ಈಗ ಮೇವು ಹಾಕಿರ್ತೀವಿ, ಒಂದು ಡಬ್ಬಿ ಅಂತ ಎಷ್ಟಿರುತ್ತೆ, ಎಷ್ಟು ಕೆಜಿ ಅಂತ ಹಾಕ್ತಾರ, ಎಷ್ಟು ಕೆಜಿ ಅಂದ್ಬಿಟ್ಟು ಹೋಗಿ ಹಸುಗೆ ಹಾಕೋದು. ಹಾಕ್ಬಿಟ್ಟು ಅದು ಮಲ್ಗ ಅದು ಎಲ್ಲ ಹಾಕಿದಾಗ ಎಲ್ಲ ಐಟಮ್ ಫ್ರೂಟ್ಸ್ಗಳನ್ನೆಲ್ಲ ಕೊಟ್ಬಿಡೋದು. ಅದನ್ನೆಲ್ಲ ಕೊಟ್ಟಾಯ್ತಲೆ ಅದು ಮಲ್ಕಾಡಿ ಮುಗಿದ ಮೇಲೆ ಬೇಕಾದ್ರೆ ಹಾಲು ಕರೆದ್ಬಿಟ್ಟು ಇದು ಮಾಡಿದಾಗ ಒಂದು 1 ಲೀಟ್ರ್ ಕೂಡ ಹಸು, 2-3 ಲೀಟ್ರ್ ಕೊಟ್ಟಬೇಕು. ಆಮೇಲೆ ಕೊಟ್ಟಿಗೆ ನೀಟಾಗಿ ಮುಡ್ಬೇಕು, ಅದಕ್ಕೆ ನೀಟಾಗಿ ಮುಡಿ ಕಣಿ ಹಸುನ ಅಂತ ಹೇಳಿದ್ರು. ಅದನ್ನ ಯಾವ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ, ಒಳ್ಳೆ ಸಂಪಾದನೆ ಹೋಗ್ತದೆ.
0: ಹಸು ಸಾಕಾಣಿಕೆ ಮತ್ತೆ ಮೇಕೆ ಸಾಕಾಣಿಕೆಯಿಂದ ಆದಾಯ ಕಾಣ್ತಾ ಇದೆ?
1: ಆದಾಯ ಕಾಣ್ತಾ
0: ಇದೆ. ನೀವು ಎಷ್ಟು ಸಾಕಿದ್ದೀರ ಮೇಕೆಗಳು?
1: ಮೇಕೆಗಳು ಒಂದು 10 ಇದೆ ಸರ್, 10 ಮೇಕೆ ಇದೆ. ಒಂದೆರಡು ಹಸು 3 ಹಸುನೇ ಅದ್ರಲ್ಲಿ ಹಾಕ್ಬಿಟ್ಟು ಆದಾಯ ಚೆನ್ನಾಗಿ ಬರುತ್ತೆ.
0: ಈ ಕಡೆ ಹಾಲು ಉತ್ಪಾದನೆ ಆಗಿರುತ್ತೆ, ಮಾರಾಟ ಮಾಡಿ
1: ಮೇಕೆನ ಸಾಕಿ ಅದೇನಾರ ದೊಡ್ಡ ಮರಿಗಳು ಹತ್ತು ಮರಿ ಆದ್ಮೇಲೆ ಮಾರಾಟ ಕೊಟ್ಟಾಗ ಅಲ್ಲೂ ಒಂದ್ ಸ್ವಲ್ಪ ಆದಾಯ ನೋಡ್ತೀನಿ.
0: ಇನ್ನೇನೆಲ್ಲ ಸಂಸ್ಥೆಗಳಿಂದ ತರಬೇತಿಗಳನ್ನ ಪಡ್ಕೊಂಡಿರೋದಾಗಿರ್ಬೋದು, ಈ ಕೃಷಿ ಮೇಳಗಳು ತರಬೇತಿಗಳಲ್ಲೆಲ್ಲ ನಾವು ಭಾಗವಹಿಸ್ತಾ ಬರ್ತಾ ಇದೀರ?
1: ಎಲ್ಲದರಲ್ಲೂ ಭಾಗವಹಿಸ್ತಿದ್ದೀನಿ ಸರ್, ಹೇಳದಂತ ಕೃಷಿ ಮೇಳ ಭಾಗವಹಿಸ್ತೀನಿ ಸರ್. ಮೈಸೂರು ಆಗ್ಲಿ ಅವ್ರ ಸಂಸ್ಥೆಯಿಂದ ಕರೆಸ್ತಾರ, ಇಷ್ಟಿನ ಅದ ಅಂತ ಹೇಳ್ತಾರೆ ನಮ್ಗೆ. ಇಷ್ಟಿನ ಅದ ಅಂತ ಹೇಳಿದಾಗ ನಾವು ಹೋಗ್ಬಿಟ್ಟು ನಾವು ಅಲ್ಲೇ ಇದ್ದು ಅವ್ರಿಗೆ ಕೊಟ್ಟಂತ ತರಬೇತಿಗಳನ್ನೆಲ್ಲ ತಗೋತೀವಿ.
0: ಈಗ ತಾವು ಜಮೀನಲ್ಲಿ ಇದ್ಕೊಂಡು ಎಷ್ಟೇ ವರ್ಷಗಳ ಕಾಲ ಈ ವ್ಯವಸಾಯ ಮಾಡ್ತಾ ಅದ್ರ ಅನುಭವ ಇದ್ರು, ಈ ರೀತಿ ಇದಂತ ಕಾರ್ಯಕ್ರಮಗಳು ಕೃಷಿ ಮೇಳ ತರಬೇತಿಗಳಲ್ಲಿ ಭಾಗವಹಿಸೋದು ಎಷ್ಟು ಮುಖ್ಯ, ಇದರಿಂದ ಏನೆಲ್ಲ ಕಲಿಕೆ ಆಗ್ತಿದೆ ನಮ್ಗೆ?
1: ಅದು ಈಗ ಅವರು ಮುಖ್ಯ ಅಂದ್ರೆ ಇದೇ ನಮ್ಗೆ ಒಳ್ಳೆ ಸಂಸ್ಥೆ ಕಡೆಯಿಂದ ನಮ್ಗೆ ತರಬೇತಿ ಕೊಡ್ತಾರಂದ್ರ ನಮ್ಗೆ ಬೇರೆಯವರಾಗಿದ್ರ ಈಗ ನಾವು ಅವ್ರ ಜೊತೆಲಿ ಹೋಗ್ತಿದ್ವಿ ಅಲ್ಲಿ ಕೆಲಸ ಮಾಡ್ತಿದ್ವಿ, ಅವ್ರು ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಿದ್ದಿಲ್ಲ, ಹೆಂಗ್ ಬೆಳಿಬೇಕು ಏನ್ ಬೆಳಿಬೇಕು ಇದೈತೆ. ಅವ್ರುಗಳು ಬೆಳ್ಕೊಂಡು ಅವ್ರು ಮಾಡ್ತಿರೋ ಹೊರತು ನಮ್ಗೆ ಯಾವ ಇವ್ರು ಬೆಳೆದು ಬಿಡ್ತಾರೆ ಅಂದ್ಬಿಟ್ಟು ಅವ್ರು ಏನು ಹೇಳ್ತಿರಲಿಲ್ಲ. ಯಾವಾಗ ಸಂಸ್ಥೆ ಕಡೆಯವರು ಹಿಂಗೆ ಬಂದು ನಮ್ಗೆ ಹೇಳಿದ್ರು, ಮಾಹಿತಿಗಳು ಕೊಟ್ಟರು, ಬರೀ ನಾವು ಹೇಳ್ತೀವಿ ನೀವು ಮುಂದುವರೀರಿ ಅಂತ ನಮ್ಮನ್ನ ಫೋರ್ಸ್ ಮಾಡಿದ್ರು. ನಾವು ಈ ಕಡೆ ಜಮೀನೆಲ್ಲ ಬಿಡ್ಬಿಟ್ಟಿದ್ದು ನಾವು, ಆಗ ಇವ್ರು ನಮ್ಮ ತಂಡ ಯಾರು ಮಾಡ್ತಾರೆ ಅವ್ರಿಗೂ ಹೋಗಿ ಹೋಗಿ ಗೌರವ ಇಲ್ಲಿ ಹೋಗಿ ಕೆಲಸ ಮಾಡ್ತಿದ್ವು, 300-400 ರೂಪಾಯಿಗೆ ಕೆಲಸಕ್ಕೆ ಹೋಗ್ತಿದ್ದು. ಅಲ್ಲಿ ಕೆಲಸ ಮಾಡಿದಾಗ ಅವ್ರುಗಳು ನಮ್ಗೆ ಏನು ಹೇಳ್ಕೊಳ್ಳಲ್ಲ, ಇವ್ರು ಬಂದು ಬಂದು ಫೋರ್ಸ್ ಮಾಡೋರು. ನಾವು ನಮ್ಗೆ ಇನ್ನೂ ಹೋಗ್ಲಿಲ್ಲ ಅಂದ್ರೆ ವಿಧಿ ಇಲ್ಲ, ಇವಾಗ ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಂಜೆಕ ನಮ್ಗೆ ಏನು ಇರಲಿಲ್ಲ. ಅದರಿಂದ ಅದಕ್ಕೆ ನಾವು ಸಂಸ್ಥೆ ಹೇಳಿ ಇವ್ರು ಬಂದು ಫೋರ್ಸ್ ಮಾಡಿದಾಗ ಸರಿ ಆಯಿತು ನೋಡ ಅಂದ್ಬಿಟ್ಟು ನಾವು ಒಂದ್ಸತಿ ಹೋದ್ನು ಫಸ್ಟ್ ಸ್ಟಾರ್ಟಿಂಗು ಹೆಂಗೆ ಏನಂತ ತಿಳ್ಕೊಳ್ಳೋಂತ. ಆಗ ಅದರಲ್ಲಿ ಹಲವು ಮಾಹಿತಿಗಳು ಬಂದರು, ಅಲ್ಲಿ ಸಾಕಿರೋರು ಬಂದಿದ್ರು, ಅಲ್ಲಿ ಸಂಸ್ಥೆಗೆ ಸಾಕಿರೋರು, ಹಸು ಸಾಕಿರೋರು, ಮೇಕೆ ಸಾಕಿರೋರು, ಕೋಳಿ ಸಾಕಾಣಿಕೆ ಎಲ್ಲರೂ ಬಂದು ಅವ್ರ ಮಾಹಿತಿಗಳು ಹೇಳ್ತಿರು, ಹಿಂಗಿಂಗ್ ಈ ಸಂಸ್ಥೆಯಿಂದ ನಮ್ಗೆ ಹಿಂಗಿಂಗಾಯ್ತು, ನಮ್ಗೆ ಹಿಂಗಿಂಗ್ ಸವಲತ್ತುಗಳು ಕೊಟ್ಟಿದ್ರು ಅಂತೆಲ್ಲ ಅವರು ಮಾಹಿತಿ ಕೊಟ್ಟರು. ಆಗ ನಾವು ಸುಮ್ಮನೆ ಅನ್ಕೊಬಿಟ್ಟಿದ್ನು, ಆಗ ಅವ್ರು ಹೇಳಿ ನಾವು ಮಾಡಿದಾಗ ಒಂದು ಹಂತಕ್ಕೆ ಬಂದಿದ್ದ ಅಲ್ಲಿ ಕೆಲಸ ಬಿಟ್ಟು ನಮ್ಮಲ್ಲೇ ಮಾಡ್ತಾರೆ.
0: ಈಗ ಬೇರೆ ಯಾರೇ ತರಬೇತಿ ಪಡ್ಕೊಂಡವರು ಅವ್ರ ಅನುಭವ ಎಷ್ಟು ಹಂಚ್ಕೊಂಡ್ರು ಅದನ್ನ ಅದರಿಂದ ಕಲಿತು ನೀವು ಮಾಡಿದಾಗಲೇ ಅದ್ರದ್ದು ಫಲ
1: ನಾವು ಮಾಡಿದಾಗ
0: ಪರಿಣಾಮ ಬೀರುತ್ತೆ.
1: ನಾವು ಈಗ ನಾವು ಅವ್ರು ಹೇಳ್ದಂತ ಕಲ್ಸ್ಕೊಟ್ಟದಕ್ಕೆ ಇವಾಗ ಮಾಡ್ತಾ ಇದ್ದೀವಲ್ಲ, ನಮ್ಗೆ ಒಳ್ಳೆ ಬೇರೆಯವ್ರ ಹತ್ರ ನಮಗೀಗ ಹೋಗಲ್ಲ, ನಮ್ಮಲ್ಲಿ ನಮ್ಮ ತಂದೆ ಗಿಂದೆ ಎಲ್ಲ ಕೆಲ್ಸಕ್ಕೆ ಹೋಯ್ತಾರ, ಈಗ ನಮ್ಮಲ್ಲೇ ಸ್ವಂತ ಹೋಗಿ ಅಲ್ಲಿ ಕೆಲಸ ಮಾಡೋದು ಇಲ್ಲೇ ಮಾಡೋದು ಮಾಡ್ಕೊಂಡು ಒಳ್ಳೆ
0: ಇನ್ನೊಬ್ರ ಕೂಲಿಗೆ ಹೋಗಿದ್ರೆ ನೀವು
1: ಸಂಪಾದನೆ
0: ಮಾಡ್ಕೊಂಡು
1: ಅಷ್ಟೇ.

0: ಈಗ ಸಂಜೆ ಈಗ ಇವತ್ತು ಹೋಗ್ಬೇಕು, ಇವತ್ತು ಹೋದ್ರೆ ಕೂಲಿ, ಇನ್ನು ನಾಳಕ್ಕ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಇಲ್ಲ. ಅದರಿಂದ ಸಂಸ್ಥೆಯಿಂದ ನಮ್ಗೆ ಒಳ್ಳೇದಾಗಿದೆ, ಒಟ್ಟಿಗೆ ಆ ಕಡೆಯಿಂದ ನಮ್ಗೆ ಒಳ್ಳೇದಾಗಿದೆ.
1: ಮುಂದೆ ಇನ್ನೇನೇನೆಲ್ಲ ತರಬೇತಿಯನ್ನು ಪಡ್ಕೊಂಡು ಇನ್ನೇನೇನೆಲ್ಲ ತಮ್ಮ ಕೃಷಿನಲ್ಲಿ ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರ?
0: ಹೌದು ಸರ್, ಇನ್ನೂ ಹಲವಾರು ಮಾಡ್ಬೇಕು ಅನ್ಕೊಂಡಿದ್ದೀವಿ. ಅದೇ ಗೊಬ್ಬರದ ಗ್ಯಾಸ್ ಅಂತ ಹೇಳಿದ್ರು, ಅದನ್ನು ಮಾಡ್ಬೇಕು ಅನ್ಕೊಂಡು ಇಡಿ ಅನ್ಕೊಂಡಿದ್ದೀನಿ. ಅನ್ನ ಈಗ ನಮ್ಮ ಹತ್ರ ಗೊಬ್ಬರ ಇರುತ್ತೆ ಹೆಂಗಿದ್ರು, ಈಗ ನಮ್ಗೆ ಈಗ ಗ್ಯಾಸ್ ಕಳೆದುವೆ ಭಾರಿ ಕಷ್ಟ ತೊಂದರೆಗಳಾಗ್ಬಿಟ್ಟವ. ಇದರಿಂದ ಈಗ ನಾವೇ ಅವ್ರ ಹತ್ರ ಇದು ಮಾಡ್ಕೊಂಡು ಸಹಾಯ ಮಾಡ್ಬಿಟ್ಟು ಸಹಾಯ ಕೇಳ್ಕೊಂಡು ನಾವು ಮಾಡೋದಂತ ಐಡಿಯಾ ಮಾಡ್ಕೊಂಡಿದ್ದೀವಿ.
1: ಅಂದರೆ ಮುಂದಿನ ದಿನಗಳಲ್ಲಿ ಬಯೋಗ್ಯಾಸ್ನ ಅಳವಡಿಸ್ಕೊಳ್ಳೋಣ
0: ಮಾಡ್ಕೊಂಡಿದ್ದೀವಿ.
1: ಹಾಗಿದ್ರೆ ತಮ್ಮ ಮಾತುಗಳನ್ನ ಕೇಳ್ತಾರಂತ ತಮ್ಮಂತ ಆದಿವಾಸಿ ರೈತರುಗಳು ಬಹಳಷ್ಟು ಜನ ನಮ್ಮ ತಾಲೂಕಿನಲ್ಲಿ ಕಂಡುಬರ್ತಾರೆ. ಸ್ವಂತವಾಗಿ ಜಮೀನಿದ್ರು ಕೂಡ ಅವರು ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗೋದನ್ನು ನಾವು ನೋಡಿರ್ತೀವಿ. ಸೊ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಸ್ವಂತ ಜಮೀನಲ್ಲೇ ಈ ರೀತಿ ಸಂಸ್ಥೆಗಳಿಂದ ಇಲಾಖೆ ಕಡೆಯಿಂದ ಸಿಗ್ತಿರುವಂತಹ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ ರೀತಿಯಾದ ಒಂದು ಉತ್ತಮ ಕೃಷಿಯನ್ನ ಮಾಡಬಹುದು ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಅದೇ ಸರ್, ಈಗ ನಮ್ಗ ಸಂಸ್ಥೆಯಿಂದ ಕೊಡ್ತಾರಲ್ಲ, ಈಗ ನಮ್ಮ ಆದಿವಾಸಿಗಳು ಯಾರು ಜಮೀನು ಗಿಮೀನು ಏನು ಮಾಡ್ತಾ ಇರ್ಲಿಲ್ಲ. ಈಗ ಸಂಸ್ಥೆಯವ್ರು ಬಂದು ನೀವು ಹಿಂಗ್ ಮಾಡಿ, ನೀವು ಹಿಂಗೆ ಬೆಳೀರಿ. ವಿವೇಕಾನಂದ ಸಂಸ್ಥೆಯವರು, ಅವರು ಡೆನ್ನಿಸ್ ಸರ್ ಅಂತ ಒಬ್ಬರು ಇಲ್ಲಿಗೆ ವಿಸಿಟ್ ಮಾಡಿದರು. ಅವರು ಬಂದು ಈ ರೀತಿ ಮಾಡಿ ನೀವ್ಯಾಕೆ ಆದಿವಾಸಿಗಳು ಬೇರೆಯವ್ರ ಹತ್ರ ಇದು ಮಾಡಬೇಕು, ನೀವೇ ಬೆಳೀರಿ, ನಾವು ಅದಕ್ಕೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನಿಮ್ಗೆ ಏನು ಬೇಕು, ನಿಮ್ಗೆ ಏನು ಬೇಡ, ನಮ್ಮ ಸಂಸ್ಥೆಯವ್ರು ಬಂದು ಕೇಳಿ, ನಾವು ನಿಮ್ಗೆ ಕಡಿಮೆ ಇದರಲ್ಲಿ, ಈಗ ನೀವು 1,000-2,000 ತಗೋತೀರಿ, ನಾವು ಅದರಲ್ಲಿ 0.5% 75% ಇಲ್ಲವಾಗಿ ಕಮ್ಮಿಲಿ ಕೊಡ್ತೀವಿ, ನೀವು ಮಾಡಿ ಬೆಳೀರಿ ಅಂತ ನಮ್ಮ ಸಂಸ್ಥೆಯವ್ರು ಹೇಳ್ಕೊಂಡ್ರೆ ಈಗ ಸುಮಾರು ಹಲವಾರು ಆದಿವಾಸಿಗಳು ಈಗ ಸಂಸ್ಥೆಯಿಂದ ನಂಬ್ಕೊಂಡು ಬದುಕ್ತವ್ರೆ ಸರ್. ವಿವೇಕಾನಂದ ಸಂಸ್ಥೆಯಿಂದ ಹಲವಾರುಗಳು ಆದಿವಾಸಿಗಳು ಅದರಿಂದ ಬದುಕ್ತವ್ರೆ. ಅವರು ಬೆಳೀರಿ ಅಂತ ನಾವು ಹೇಳ್ತಾ ಇರ್ತೀವಿ. ಈಗ ಸಂಸ್ಥೆಗೆ ಬನ್ನಿ, ಸಂಸ್ಥೆಯಲ್ಲಿ ಈಗ ನಾವು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಅಲ್ಲೇ ಬಂದು ವಿಚಾರಿಸ್ಬೇಕಲ್ಲ. ಸಂಸ್ಥೆಯವ್ರು ವಿಚಾರಿಸ್ತಾರ, ಅವ್ರು ಏನು ಹೇಳಬೇಕು ಅದನ್ನ ನಿಮ್ಗೆ ಹೇಳ್ತಾರ. ಈಗ ನಾವು ಹೇಳೋದಕ್ಕೂ ಸಂಸ್ಥೆಯವ್ರು ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ಸರ್? ಅದರಿಂದ ಸಂಸ್ಥೆ ಬನ್ನಿ, ನೀವು ತಿಳ್ಕೊಳ್ಳಿ, ನೀವು ಬೇರೆಯವ್ರಿಗೆ ಜಮೀನುಗಳು ಕೊಟ್ಟರಿ, ನೀವು ಒಂದಷ್ಟು ಮಾಡಿ ಅಂತ ನಾವು ಹೇಳ್ತಿರ್ತೀವಿ.
1: ಬಹಳ ಸಂತೋಷ ಮಣಿಕಂಠ ಅವರ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವೇನು ಕಳೆದ 7 ವರ್ಷಗಳಿಂದ ಸ್ವತಃ ಯುವ ಕೃಷಿಕರಾಗಿ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಪ್ರಮುಖವಾಗಿ ಸಿರಿಧಾನ್ಯಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹತ್ತಿ, ರಾಗಿ ಈ ಬೆಳೆಗಳನ್ನ ಬೆಳೀತಾ ಅದರಲ್ಲೂ ಪ್ರಮುಖವಾಗಿ ತಾವು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ತಮ್ಮಲ್ಲೇ ಒಂದು ಎರೆಹುಳು ಗೊಬ್ಬರದ ಘಟಕವನ್ನ ಮಾಡಿಕೊಂಡು ತಾವೇ ಒಂದು ಗೊಬ್ಬರವನ್ನ ತಯಾರಿಸಿಕೊಂಡು ಅದನ್ನ ಬಳಸ್ತಾ ಒಂದು ಉತ್ತಮವಾದ ಇಳುವರಿಯನ್ನ ಪಡ್ಕೊಳ್ತಿರೋದು ಕುರಿತು, ಇದ್ರ ಜೊತೆಗೆ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇನ್ನಿತರ ತರಬೇತಿಗಳನ್ನ ಪಡ್ಕೊಂಡು ಒಂದು ಉಪಕಸಬವಾಗಿ ತಾವು ಕೃಷಿನಲ್ಲಿ ಅಳವಡಿಸ್ಕೊಂಡು ವಿವಿಧ ರೀತಿಯ ತರಬೇತಿಗಳು ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ಅಲ್ಲಿ ಒಂದು ತಮ್ಮ ಒಂದು ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಅದನ್ನ ತಮ್ಮ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ತಾ ಒಂದು ಸುಸ್ಥಿರ ಕೃಷಿಯ ಅನುಭವವನ್ನ ತಾವು ಕಾಣ್ತಾ ಇರೋದು ಕುರಿತು ತಮ್ಮ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ, ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು.
0: ನಮಸ್ಕಾರ
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಅಳಲಹಳ್ಳಿ ಅಡಿಯ ಯುವ ಕೃಷಿಕರಾದಂಥ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ಯುವ ಕೃಷಿಕನ ಅನುಭವದ ರೈತ ಧ್ವನಿ ಕಾರ್ಯಕ್ರಮ, ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕನ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ, ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳ ಬೇಸಾಯ ಹಾಗೂ ಹಸು ಮತ್ತು ಮೇಕೆ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಆಳಲಹಳ್ಳಿ ಹಾಡಿಯ ಯುವ ಕೃಷಿಕರಾದ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 3-4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು

ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 11ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಬಲವಂತರಲ್ಲಿರುವಂಥ ಕಾಮರಾಗಗಳಿಲ್ಲದ ಬಲವೂ ಮತ್ತು ಭೂತಗಳಲ್ಲಿರುವ ಧರ್ಮ ವಿರುದ್ಧವಲ್ಲದ ಕಾಮವೂ ಕೂಡ ನಾನೇ ಆಗಿರುವೆನು ಎಂಬ ಅದ್ಭುತವಾದ ಸಂದೇಶವನ್ನು ಕೃಷ್ಣ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಈ ಒಂದು ಪ್ರಪಂಚದಲ್ಲಿ ಬಲ ಪ್ರಯೋಗಗಳೆಲ್ಲವೂ ಕೂಡ ಕೆಟ್ಟದ್ದಲ್ಲ, ಆದರೆ ಅದನ್ನು ಕೆಟ್ಟದ್ದಕ್ಕೆ ಬೇಕಾದರೆ ಉಪಯೋಗಿಸಿಕೊಳ್ಳಬಹುದು, ಅಥವಾ ಅದನ್ನೇ ಒಳ್ಳೆಯದಕ್ಕೆ ಬೇಕಾದರೂ ಕೂಡ ಉಪಯೋಗಿಸ್ಕೊಳ್ಬಹುದು. ಉದಾಹರಣೆಯಲ್ಲಿ ನಾವು ಒಂದೆರಡು ಉದಾಹರಣೆಯನ್ನು ಮಾಡಬೇಕು ಅಂತಂದರೆ, ನಮ್ಮ ಅಡುಗೆ ಮನೆಯಲ್ಲಿರುವಂಥ ಒಂದು ಚಾಕು, ಆ ಒಂದು ಚಾಕನ್ನು ನಾವು ಒಳ್ಳೆಯ ಕಾರ್ಯವಾಗಿರುವಂಥ ತರಕಾರಿಗಳನ್ನು ಹೆಚ್ಚುವುದಕ್ಕೆ, ಕೊಯ್ಯುವುದಕ್ಕೆ, ಕತ್ತರಿಸುವುದಕ್ಕೆ ಬಳಸ್ಕೊಳ್ಬಹುದು. ಆದರೆ ಅದೇ ಚಾಕುವನ್ನು ಮತ್ತೊಬ್ಬರಿಗೆ ಇರಿದು ಅವರನ್ನು ತೊಂದರೆಗೊಳಪಟ್ಟು ಅವರನ್ನು ಸಾಯಿಸುವುದಕ್ಕೂ ಕೂಡ ಅದೇ ಚಾಕನ್ನು ನಾವು ಬಳಸಬಹುದು. ಹಾಗಾಗಿ ಅದು ಬಲಪ್ರಯೋಗವೇ ಹೌದಾದರೂ ಕೂಡ, ಚಾಕುವನ್ನು ಬಳಸುವಂಥದ್ದು ಬಲಪ್ರಯೋಗವೇ ಹೌದಾದರೂ, ಅದನ್ನು ತರಕಾರಿಗಳಿಗೆ ಬಳಸಿದಾಗ ಅದು ಅಡುಗೆಯ ರೂಪಕ್ಕೆ ಬದಲಾವಣೆ ಆಗೋದಕ್ಕೆ ಒಳ್ಳೆಯ ರೂಪವನ್ನು ತಾಳುತ್ತೆ.

ಅದೇ ಮತ್ತೊಬ್ಬರನ್ನ ಇರಿಯುವುದಕ್ಕೆ ನಾವು ಬಳಸ್ಕೊಂಡ್ರೆ ಅದೇ ಒಂದು ನಕಾರಾತ್ಮಕವಾಗಿ ಕೆಟ್ಟದ್ದಾಗತ್ತೆ. ಅದೇ ರೀತಿ ಬೆಂಕಿ, ಬೆಂಕಿಯೂ ಹಾಗೆ ಬೇಕಾದ್ರೆ ಇನ್ನೊಬ್ಬರ ಮನೆಯನ್ನ ಸುಟ್ಟು ಹಾಕಬಹುದು, ಅಥವಾ ಅದೇ ಬೆಂಕಿಯಿಂದ ನಾವು ಅಡುಗೆ ಕೂಡ ಮಾಡಿಕೊಳ್ಳಬಹುದು. ಹಾಗಾಗಿ ಅನೇಕ ವ್ಯಕ್ತಿಗಳಿಗೆ ಹಲವು ಬಗೆಯ ಬಲಗಳಿವೆ, ಅವನ್ನು ಹಲವರು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ತಾರೆ. ದೇಹದ ಬಲವಿದೆ, ಅದರಿಂದ ಸಜ್ಜನರನ್ನು ರಕ್ಷಿಸಬಹುದು, ಅಥವಾ ದೇಶದಲ್ಲಿ ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಉಪಯೋಗಿಸಬಹುದು. ಯಾವಾಗ ಬಲದ ಹಿಂದೆ ಕಾಮರಾಗಗಳಿಲ್ಲವೋ ಅದು ಶುದ್ಧವಾದ ಬಲವಾಗುತ್ತದೆ. ಅದನ್ನು ಒಳ್ಳೆಯದಕ್ಕೆ ಮಾತ್ರ ಅಥವಾ ಸಮಾಜ ಕಲ್ಯಾಣಕ್ಕೆ ಮಾತ್ರ ಉಪಯೋಗಿಸ್ತಾನೆ. ಇಲ್ಲಿ ಕಾಮ ಅಂದರೆ ತನಗೆ ಇನ್ನೂ ಬರದೇ ಇರುವ ವಸ್ತುಗಳನ್ನು ಗಳಿಸಬೇಕು ಎಂಬ ಆಸೆ. ಅಧಿಕಾರ, ಕೀರ್ತಿ, ಲಾಭ, ಐಶ್ವರ್ಯ ಮುಂತಾದವುಗಳ ಕಡೆ ಗಮನ ಕೊಡದೇ ಇರಬೇಕು. ಇಂತಹ ಬಲವಂತ ತನ್ನಲ್ಲಿರುವ ಎಲ್ಲವನ್ನು ಸಮಾಜಕ್ಕೆ ಮರುಮಾತಾಡದೆ ಅರ್ಪಿಸಲು ಸಿದ್ಧನಾಗಿರ್ತಾನೆ. ಇವನಿಗೆ ಬರದಿರುವ ವಸ್ತುವಿನ ಮೇಲೆ ಹಂಬಲವಿಲ್ಲ, ಇರುವುದನ್ನಾದರೂ ರಕ್ಷಿಸಿಕೊಂಡಿರಬೇಕು ಅಂತ ಹೇಳಿ ಕಾತುರನೂ ಆತುರನೂ ಆಗಿರೋದಿಲ್ಲ. ತನ್ನಲ್ಲಿರುವಂಥ ಶಕ್ತಿಯನ್ನು ಬಹುಜನರ ಹಿತಕ್ಕೆ ಮತ್ತು ಬಹುಜನರ ಸುಖಕ್ಕೆ ಯಾರು ಅರ್ಪಣೆ ಮಾಡಲು ಸಿದ್ಧರಾಗಿರ್ತಾರೋ ಅಂತಹ ಬಲವಂತರ ಹಿಂದೆ ಇರುವ ಶಕ್ತಿಯೇ ಭಗವಂತನದಾಗಿದೆ. ಧರ್ಮಕ್ಕೆ ವಿರುದ್ಧವಲ್ಲದ ಆಸೆಗಳು ಅಂತಂದರೆ ನನ್ನಲ್ಲಿರುವ ಆಸೆಯನ್ನು ತೃಪ್ತಿಪಡಿಸಿಕೊಳ್ಳುವುದರಿಂದ ಇತರರಿಗೆ ಯಾವ ಹಾನಿಯೂ ಕೂಡ ಆಗದೇ ಇರುವಂಥದ್ದು. ಇನ್ನೊಬ್ಬನಿಗೆ ಹೋಗುತ್ತಿದ್ದ ಅನ್ನವನ್ನು ಕಿತ್ತುಕೊಂಡು ನಾನು ಅದನ್ನು ತಿನ್ನುವುದಿಲ್ಲ. ದೇಹವಿರಬೇಕು, ಅನ್ನ ಬಟ್ಟೆಗಳಿರಬೇಕು, ಮನೆ ಮಠಗಳೂ ಇರಬೇಕು, ಆದರೆ ಜೀವ ಕರ್ಮವನ್ನು ಸವೆಸಬೇಕಾದರೂ ಕೂಡ ನಾವು ಬದುಕಿರಬೇಕು. ಆದರೆ ಅದಕ್ಕಾಗಿ ಅವನಲ್ಲಿ ಇನ್ನೊಬ್ಬರಿಗೆ ಹಾನಿಯಾಗದ ಕೆಲವು ನಿರ್ದೋಷವಾದ ಆಸೆಗಳಿರಬಹುದು, ಇದರಿಂದ ಯಾವ ಅಪಾಯವೂ ಇಲ್ಲ. ಮತ್ತೆ ಕೆಲವು ವೇಳೆ ಮಹಾವ್ಯಕ್ತಿಯಲ್ಲಿ ವಿಶ್ವ ಕಾರುಣ್ಯದಿಂದ ಪ್ರೇರಿತವಾದ ಹಲವು ಆಸೆಗಳಿರಬಹುದು. ತಾವು ಬದುಕಿರುವವರೆಗೆ ಇತರರಿಗೆ ಒಳ್ಳೆಯದನ್ನು ಮಾಡಬೇಕೆಂಬ ಆಸೆ ಇದೆ, ಎಷ್ಟು ಸಲ ಬೇಕಾದರೂ ನಾನು ಜನ್ಮವೆತ್ತಿ ಬರಲು ಸಿದ್ಧವಾಗಿರುವೆ, ಪ್ರಪಂಚದಲ್ಲಿ ಎಲ್ಲ ಜೀವಿಗಳೂ ಕೂಡ ಭಗವಂತನೆಡೆಗೆ ಹೋಗಲು ನಾನು ನೆರವಾಗಬೇಕೆಂಬ ಆಸೆ ಸ್ವಾಮಿ ವಿವೇಕಾನಂದರಲ್ಲಿತ್ತು. ಲೋಕ ಕಲ್ಯಾಣದ ಈ ಒಂದು ದೃಷ್ಟಿ ನೋಡಿದರೆ ಆಸೆಯೇ, ಆದರೆ ಆ ಭಾವನೆಯ ಹಿಂದೆ ಇದು ಅಲ್ಪ ವ್ಯಕ್ತಿತ್ವವಲ್ಲ, ಭಗವಂತನ ಭೂಮ ವ್ಯಕ್ತಿತ್ವವೇ ಸ್ವಾಮಿ ವಿವೇಕಾನಂದರಲ್ಲಿ ಒಂದು ನಿಮಿತ್ತವಾಗಿ ಕೆಲಸ ಮಾಡ್ತಾ ಇತ್ತು. ಇಡೀ ಮನುಕುಲವೇ ಭಗವಂತನೆಡೆಗೆ ಹೋಗಬೇಕು, ಅದಕ್ಕಾಗಿ ನಾನು ಜನ್ಮ ಎತ್ತಿ ಬರಲು ಮತ್ತೊಮ್ಮೆ ಜನ್ಮವೆತ್ತಿ ಬರಲು ನಾನು ಸಿದ್ಧನಾಗಿದ್ದೇನೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಆಸೆ ಮಾಡ್ತಾ ಇದ್ರು. ವ್ಯಕ್ತಿಗಳು ಇಲ್ಲಿ ಬರೀ ನಿಮಿತ್ತ, ಅವುಗಳ ಹಿಂದೆ ನಿಜವಾಗಿ ಕೆಲಸ ಮಾಡ್ತಾ ಇರುವಂಥವನು ಭಗವಂತನ ಆ ಶಕ್ತಿ. ಹಾಗಾಗಿ ಮಂದ ಮತ್ತು ಮಧ್ಯಮ ಅಧಿಕಾರಿಗಳಿಗೆ ಅರ್ಥವಾಗುವಂತೆ ತನ್ನ ಸರ್ವವ್ಯಾಪಕತ್ವವನ್ನು ವಿವರಿಸ್ತಾ ಇದ್ದಾನೆ ಕೃಷ್ಣ ಈ ಶ್ಲೋಕದ ಮೂಲಕ. ಕಾಮ ಮತ್ತು ರಾಗ ಇರದ ಮನುಷ್ಯನು ತನ್ನ ಬಲವನ್ನು ಉಪಯೋಗಿಸುವುದೇ ಇಲ್ಲ. ಸಾಮಾನ್ಯವಾಗಿ ಎರಡು ಶಬ್ದಗಳಿಗೆ ವೇದಾಂತದಲ್ಲಿ ಒಂದೇ ಅರ್ಥವನ್ನು ಹೇಳೋದುಂಟು, ಆದರೆ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಈ ಎರಡು ಶಬ್ದಗಳಿಗೆ ಬೇರೆ ಬೇರೆಯಾದ ಅರ್ಥವನ್ನು ಕೊಟ್ಟು ಸರಿಯಾಗಿ ವಿವರಿಸಿದ್ದಾರೆ. ಕಾಮ ಅಂತಂದರೆ ನನ್ನಲ್ಲಿ ಇಲ್ಲದ ವಸ್ತುಗಳಿಗೆ ಇರುವಂಥ ಒಂದು ಬಯಕೆ. ಅದೇ ರಾಗ ಅಂತಂದರೆ ನನ್ನಲ್ಲಿರುವ ವಸ್ತುವಿನ ಮೇಲೆ ಪ್ರೀತಿ ಅಂಥೇಳಿ, ಯಾವುದು ನನ್ನಲ್ಲಿಲ್ಲವೋ ಅದು ನನಗೆ ಬೇಕು ಅಂಥೇಳಿ ಆಸೆ ಮಾಡುವಂಥದ್ದೇ ಕಾಮ್ಯ. ಇನ್ನು ಯಾವ ವಸ್ತುಗಳು ನನ್ನಲ್ಲಿ ಇದೆಯೋ ಅದೇ ವಸ್ತುಗಳ ಮೇಲೆ ನಾನು ಪ್ರೀತಿ ಮಾಡುವಂಥದ್ದು ರಾಗ. ಹಾಗಾಗಿ ಸಾಮಾನ್ಯವಾಗಿ ಎರಡು ಕಾರಣಕ್ಕಾಗಿಯೇ ವ್ಯಕ್ತಿಗಳಾಗಿ ಸಮಾಜವಾಗಲಿ ದೇಶವೇ ಆಗಲಿ ತನ್ನ ಬಲವನ್ನು ಪ್ರದರ್ಶಿಸುವಂಥದ್ದು. ಕ್ರಾಂತಿಗಳು, ಆಂದೋಲನಗಳು, ಜಗಳಗಳು, ಯುದ್ಧಗಳು ಇವೆಲ್ಲವೂ ಕೂಡ ಈ ಕಾಮ್ಯ ಮತ್ತು ರಾಗಗಳ ಕಾರಣಗಳಿಂದಲೇ ನಡೀತಾವೆ.

0: ಬಲವಂತನಲ್ಲಿರುವಂತಹ ಕಾಮರಾಗ ವಿವರ್ಜಿತವಾದ ಬಲವು ನಾನು ಅಂಥೇಳಿ ಪರಮಾತ್ಮ ಹೇಳ್ತಿರುವಂಥದ್ದು. ಮುಂದುವರಿಸುತ್ತಾ, ಧರ್ಮಕ್ಕೆ ಅವಿರುದ್ಧವಾದ ಕಾಮವು ನಾನು ಎಂದು ಹೇಳ್ತಾ ಇರುವ ಮೂಲಕ ಧರ್ಮ ಎಂಬ ಶಬ್ದಕ್ಕೆ ಸರಿಯಾದ ವಿವರಣೆಯನ್ನು ಈ ಹಿಂದೆನೇ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಟ್ಟಿದ್ದಾನೆ. ಅದೇ ಮನುಷ್ಯನ ನಿಜವಾದ ಧರ್ಮ, ಅವನದೇ ನಿಜ ಸ್ವರೂಪ ಅಂತ. ಅವನು ಮಾಡುವ ಕೆಲಸಗಳು, ಅವನು ನಡೆಸುವಂಥ ವಿಚಾರಗಳು ಅವನ ಸ್ವರೂಪಕ್ಕೆ ವಿರುದ್ಧವಾಗಿಲ್ಲದಿದ್ದರೆ ಅವು ಅವನ ಧರ್ಮವಾಗುತ್ತೆ. ಅವನು ಮಾಡುವಂಥ ಕೆಲಸಗಳು ಮತ್ತು ವಿಚಾರಗಳು ಅವನ ಸ್ವರೂಪಕ್ಕೆ ವಿರುದ್ಧವಾದವುಗಳಾದರೆ ಅವನ್ನು ಅಧರ್ಮ ಅಂಥೇಳಿ ನಾವು ಕರಿತೇವೆ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನು ಅಂತ ಹೇಳಿದಾಗ ಪರಮಾತ್ಮ ಈ ಅರ್ಥದಲ್ಲೇ ಹೇಳಿರುವಂಥದ್ದು. ಅದರ ಅರ್ಥ ವಿಕಾಸದ ಮೇಲಿನ ಹಂತಗಳನ್ನು ಹತ್ತಬೇಕು ಅನ್ನುವಂಥ ಬಯಕೆ, ಅದೇ ರೀತಿ ಆತ್ಮನನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಬಯಕೆ ಕೂಡ. ಇದು ನಾನು ಎಂದು ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಮುಮುಕ್ಷುವಿನಲ್ಲಿರುವಂಥ ಮೋಕ್ಷವನ್ನು ಪಡೆಯಬೇಕೆನ್ನುವ ಬಯಕೆಯೂ ನಾನು ಎಂದು ಪರಮಾತ್ಮ ಹೇಳ್ತಾ ಇರುವಂಥದ್ದು. ಹೀಗೆ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಪರಮಾತ್ಮನೇ ವ್ಯಾಪಿಸಿರುವುದು ಎಂದು ಹೇಳಿದಾಗ ಪುರುಷನಿಗಿಂತ ಬೇರೆಯಾದ ಪ್ರಕೃತಿಯೊಂದು ಇದೆ ಎಂದಂತಾಯಿತು ಅಲ್ವೇ?
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ, ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಡಿಗೆ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 65,00,000 ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಕೆಲವರ ಬಳಿ ತಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ 100 ದಿನಗಳ ಒಳಗಾಗಿ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಖಾತಾ ವಿತರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈವರೆಗೆ ರಾಜ್ಯದಲ್ಲಿ 10,16,00,000 ಆಸ್ತಿಗಳಿಗೆ ಬಿ ಖಾತಾ ನೀಡಲಾಗಿದೆ. ಇನ್ನು 90,00,000 ಆಸ್ತಿಗಳಿಗೆ ಎ ಮತ್ತು ಬಿ ಖಾತಾ ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ ನಿನೋ ಪ್ರಭಾವದಿಂದಾಗಿ ಈ ವರ್ಷ ಜೂನ್ ತಿಂಗಳವರೆಗೆ 42% ಮಳೆಯ ಕೊರತೆಯಾಗಿದೆ. ಹೀಗಾಗಿ ಅಂತರ್ಜಲ ಕುಸಿದಿದೆ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ರೂಪಾಯಿ ಹಣವನ್ನು ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಸತಿ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್, ವಸತಿ ಇಲಾಖೆ ಕಾರ್ಯದರ್ಶಿ ಮೋಹನ್ ರಾಜ್, ಕೆಪಿ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಪರಶುರಾಮ ಶಿನ್ನಾಳಕರ್, ಕರ್ನಾಟಕ ಗೃಹ ಮಂಡಳಿ ಆಯುಕ್ತರಾದಂತಹ ದಯಾನಂದ ಕೆಎ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತ ರಾಘವೇಂದ್ರ ಟಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಎಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟ್ರಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದಂತಹ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರ ಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
2: We also discussed about the details on the sustainability through debris-free mission management systems. And we are also going to include a couple of more countries along with BRICS under the visionary leadership of our Honorable Prime Minister of India, Modi ji. Today, the country is having upper hand in the space activities. And it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries.
1: ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಗೋಕರೆ, ಬಚ್ಚೇನಹಳ್ಳಿ ಮತ್ತು ಹಾಡಾಳ ಗ್ರಾಮದಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಲು

0: ಒಪ್ಪಿರುವಂತಹ 120 ಎಕರೆ ಜಮೀನಿಗೆ ಪ್ರತಿ ಎಕರೆಗೆ 2,70,00,000 ರೂಪಾಯಿ ಪರಿಹಾರವನ್ನು ಭೂದರ ನಿರ್ಧಾರಣಾ ಸಲಹಾ ಸಮಿತಿ ನಿಗದಿಪಡಿಸಿ ಕೆಐಎಡಿಬಿಗೆ ಶಿಫಾರಸು ಮಾಡಿದೆ. ಕೆಐಎಡಿಬಿ ವಿಶೇಷ ಜಿಲ್ಲಾಧಿಕಾರಿ ಎನ್ ರಘುನಂದನ್ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಿಗಳು ಮತ್ತು ಭೂ ಮಾಲೀಕರ ಜಂಟಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಹಾರವನ್ನು ಹಣದ ರೂಪದಲ್ಲಿ ತೆಗೆದುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಪ್ರತಿ ಎಕರೆ ಕೃಷಿ ಭೂಮಿಗೆ ಅಭಿವೃದ್ಧಿಪಡಿಸಿದ ಕೈಗಾರಿಕಾ ಬಡಾವಣೆಯಲ್ಲಿ 10,781 ಚದರ ಅಡಿ ಜಾಗವನ್ನು ಪಡೆದುಕೊಳ್ಳುವುದಕ್ಕೂ ಅವಕಾಶ ನೀಡಲಾಗಿದೆ ಎಂದು ರಘುನಂದನ್ ತಿಳಿಸಿದ್ದಾರೆ. ಈಗ ನಿಗದಿಪಡಿಸಿರುವಂತಹ ಪರಿಹಾರ ದರವು ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನದಾಗಿದೆ. ಸಂತ್ರಸ್ತ ರೈತರಿಗೆ ನ್ಯಾಯಯುತ ಪರಿಹಾರ ಕೊಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಪ್ಪಳ ಜಿಲ್ಲೆ ನಾಳೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರುವಂತಹ ಶಂಕಿತ ಭಯೋತ್ಪಾದಕನನ್ನು ದಾವಣಗೆರೆ ಜಿಲ್ಲೆ ಪೊಲೀಸರು ಮತ್ತು ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಎಂದು ಗುರುತಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಕಿಸ್ತಾನದ ಮೂಲದ ವ್ಯಕ್ತಿಯೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕದಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಯುವಕನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ HT ಶೇಖರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ 20 ವರ್ಷದ ಯುವಕರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ವಿಷಯ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೂ ಹಾಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇರುವಂತೆ ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದು, ತನಿಖೆಯ ನಂತರವಷ್ಟೇ ಈ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ.
4: ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು, ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂತ ಮಾಹಿತಿಯನ್ನು ಆಧರಿಸಿ ಇವರನ್ನ ಅತ್ಯಾನಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರತಕ್ಕಂತ ಮಾಹಿತಿ ಬಂದಿದ್ದು, ಅವರನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು.
0: ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಸಿದ್ದಾರ್ಥ ವಿಹಾರ ಟ್ರಸ್ಟ್ ಮೂಲಕ ಬಡವರಿಗೆ ಸಿಗದ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಟ್ರಸ್ಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅಳಿಯ ಮತ್ತು ಅವರ ಪತ್ನಿ ಸದಸ್ಯರಾಗಿದ್ದಾರೆ. 2024 ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏರೋಸ್ಪೇಸ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿಯ 5 ಎಕರೆ ಭೂಮಿಯನ್ನು ಸಿದ್ದಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ದಾವಣಗೆರೆ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ಕೇವಲ ದಂಡ ವಿಧಿಸುವುದು ಅಷ್ಟೇ ಅಲ್ಲದೆ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿ ಅವರ ಮನೆ ಮುಂದೆಯೇ ಮರಳಿ ಕಸ ತಂದು ಸುರಿಯುವ ವಿನೂತನ ಶಿಕ್ಷೆ ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಕುರಿತು ಮಾಹಿತಿ ನೀಡಿದಂತಹ ಜಿಲ್ಲಾಧಿಕಾರಿ ಡಾ ಗಂಗಾಧರ್ ಸ್ವಾಮಿ, ನಗರದ ಸ್ವಚ್ಛತೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಆದರೆ ಕೆಲವರು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವುದು ಗಮನಕ್ಕೆ ಬಂದಿದ್ದು, ಇದನ್ನು ತಡೆಯಲು ಕಠಿಣ ಕ್ರಮ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಬೃಹತ್ ಶೈಕ್ಷಣಿಕ ಪರಿಕರಗಳ ವಿತರಣಾ ಸಮಾರಂಭ ಇಂದು ನಡೆಯಿತು. ಚನ್ನಪಟ್ಟಣ ತಾಲೂಕಿನ 1ನೇ ತರಗತಿಯಿಂದ ದ್ವಿತೀಯ PUCವರೆಗಿನ ಸುಮಾರು 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಮತ್ತು ಇತರೆ ಶೈಕ್ಷಣಿಕ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಸಂಸದ ಡಾ ಸಿಎನ್ ಮಂಜುನಾಥ್ SSLC ಮತ್ತು PUC ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸುವಂತೆ ಕರೆ ನೀಡಿದರು. ಸಮಾಜದ ಪರಿವರ್ತನೆಗೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ವಿತರಿಸಲು ಫರ್ಟಿಲೈಸರ್ ಸೇಲ್ಸ್ ಅಪ್ಲಿಕೇಶನ್ ಸಿಸ್ಟಮ್ ನಾಳೆಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಭೀಮಾಂಜನಾ ತಿಳಿಸಿದ್ದಾರೆ.

0: ಕೇಂದ್ರ ಸರ್ಕಾರದ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಯೋಜನೆಯಡಿ ಈ ಡಿಜಿಟಲ್ ವ್ಯವಸ್ಥೆ ಜಾರಿಯಾಗುತ್ತಿದ್ದು, ರಾಜ್ಯದಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ಟಿಪಿಎಂಎಸ್ ಆವರಣದಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಅವರ ಸಮ್ಮುಖದಲ್ಲಿ ಈ ವ್ಯವಸ್ಥೆಗೆ ಚಾಲನೆ ದೊರೆಯಲಿದೆ. ಹೊಸ ವ್ಯವಸ್ಥೆಯಲ್ಲಿ ರೈತರು ಅಗತ್ಯವಿರುವಂತಹ ರಸಗೊಬ್ಬರವನ್ನು 2 ದಿನ ಮುಂಗಡವಾಗಿ ಮೊಬೈಲ್ ಆಪ್ ಮೂಲಕ ಕಾಯ್ದಿರಿಸಬಹುದು. ಅರ್ಜಿ ದೃಢೀಕರಿಸಿದ ನಂತರ ಆಯ್ಕೆ ಮಾಡಿದ ಅಂಗಡಿಯಿಂದ ಅನುದಾನಿತ ರಸಗೊಬ್ಬರ ಪಡೆಯಬಹುದಾಗಿದೆ. ಇದರಿಂದ ರೈತರ ಸಮಯ ಮತ್ತು ಶ್ರಮ ಉಳಿತಾಯವಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಇದೆ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಹಣದ ಕೊರತೆಯಿಲ್ಲ, ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟನೆ. ವಸತಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ದೇವನಹಳ್ಳಿ ಭೂಸ್ವಾಧೀನ ವಿಚಾರ. ರೈತರಿಗೆ ಎಕರೆಗೆ 2,70,00,000 ರೂಪಾಯಿ ಪರಿಹಾರಕ್ಕೆ ಕೆಐಎಡಿಬಿ ಶಿಫಾರಸು. ಕೊಪ್ಪಳದಲ್ಲಿ ನಾಳೆ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಅಂಗವಿಕಲತೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಪಾಲಾಕ್ಷರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಇಂದಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗುತ್ತದೆ. ಕೇಳಿ ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಮನೋಚಿಂತನ ಕಾರ್ಯಕ್ರಮಕ್ಕೆ ಆತ್ಮೀಯರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನಸಿಕ ಅಂಗವಿಕಲತೆ ಈ ಬಗ್ಗೆ ನಮಗೆ ಮಾಹಿತಿ ನೀಡಲು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಮನೋವೈದ್ಯರು ಹಾಗೂ ವೈದ್ಯ ಸಾಹಿತಿ ಬೆಂಗಳೂರು ಡಾಕ್ಟರ್ ಜಿಎಸ್ ಪಾಲಾಕ್ಷ ಅವರು. ನಮಸ್ಕಾರ ಪಾಲಾಕ್ಷ ಅವರಿಗೆ.
1: ನಮಸ್ಕಾರ.
0: ಸ್ನೇಹಿತರೆ, ಇಂದಿನ ಈ ವಿಷಯ ನಿಮ್ಗೆ ಗೊತ್ತಿದೆ, ಮಾನಸಿಕ ಅಂಗವಿಕಲತೆ ಬಗ್ಗೆ ಡಾಕ್ಟರ್ ಜಿಎಸ್ ಪಾಲಾಕ್ಷ ಅವರು ನಮಗೆ ಬಹಳಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟ್ರೆ, ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಈ ಮಾನಸಿಕ ಅಂಗವಿಕಲತೆ ಬಗ್ಗೆ ನಾವು ಕಾರ್ಯಕ್ರಮವನ್ನ ಈಗ ಅನೇಕ ಪ್ರಶ್ನೆಗಳನ್ನ ನಾವು ತಮಗೆ ಕೇಳ್ತಾ ಇದ್ದೀವಿ. ಈ ಮಾನಸಿಕ ಅಂಗವಿಕಲತೆ ಅನ್ನೋದು ಒಂದು ರೋಗ, ಈ ರೋಗ ಅಂದ್ರೆ ಏನು ಅಂತ ನಮ್ಗೆ ಸ್ವಲ್ಪ ಹೇಳ್ತೀರಾ?
1: ಮೆದುಳು ಅಥವಾ ಮನಸ್ಸಿನ ರೋಗ ಅಥವಾ ತೊಂದರೆಗಳಿಂದ ಯಾವುದೇ ವ್ಯಕ್ತಿಯ ಭಾವನೆ, ಯೋಚನೆ ಅಥವಾ ವರ್ತನೆಯಲ್ಲಿ ಬದಲಾವಣೆಗಳು ಕಂಡು ಬಂದು ಇದರಿಂದ ವ್ಯಕ್ತಿಯ ವೈಯಕ್ತಿಕ, ಸಾಂಸಾರಿಕ, ಔದ್ಯೋಗಿಕ ಮತ್ತು ಸಾಮಾಜಿಕ ಜೀವನಗಳಿಗೆ ತೊಂದರೆಯಾದಲ್ಲಿ ಅಂತಹ ವ್ಯಕ್ತಿಗೆ ಚಿಕಿತ್ಸೆ ಬೇಕಾಗುತ್ತದೆ. ಇದಕ್ಕೆ ಮಾನಸಿಕ ಅಸ್ವಸ್ಥತೆ ಎನ್ನುತ್ತಾರೆ.
0: ಅಲ್ಲ, ಇದು ಮಾನಸಿಕ ಅಂಗವಿಕಲತೆ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತೀರಾ ಅಂತ. ಅದು ಒಂದು ಮಾನಸಿಕ ರೋಗನೇ ಅಂದ್ರೆ ಏನಾದರೂ ವ್ಯತ್ಯಾಸ ಇದೆಯಾ ಅಂತ? ಮಾನಸಿಕ ಬೇರೆ ರೋಗಕ್ಕೂ ಮಾನಸಿಕ ಅಂಗವಿಕಲತೆ ರೋಗಕ್ಕೂ ಏನಾದರೂ
1: ಇಲ್ಲ? ಅಂತಹ ವ್ಯತ್ಯಾಸ ಏನಿಲ್ಲ,
0: ಏನೂ ಇಲ್ಲ. ಮಾನಸಿಕ ರೋಗಿಗಳಿಗೆ ಕೊಡುವಂತಹ ಚಿಕಿತ್ಸೆನೇ ಈ ರೋಗಿಗಳು?
1: ಹೌದು.
0: ಸರಿ. ಮಾನಸಿಕ ರೋಗಗಳು ಎಷ್ಟು ಸಾಮಾನ್ಯ ಇರುತ್ತೆ ಅಂತ?
1: ಭ್ರಾಂತ ರೋಗ ಅಂದ್ರೆ ಸಿಜೋಫ್ರಿನಿಯಾ ಅಂತೀವಿ, ಇದು ಶೇಕಡ ಒಬ್ಬರಲ್ಲಿ, ಖಿನ್ನತೆ ಅಂದ್ರೆ ಡಿಪ್ರೆಷನ್ ಶೇಕಡ 10-20 ವ್ಯಕ್ತಿಗಳಲ್ಲಿ, ಆತಂಕ ಅಂದ್ರೆ ಟೆನ್ಷನ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಇದು ಶೇಕಡ 7% ಸ್ತ್ರೀಯರಲ್ಲಿ, ಶೇಕಡ 1% ಪುರುಷರಲ್ಲಿ, ನಿದ್ರಾಹೀನತೆ ಶೇಕಡ 15% ವ್ಯಕ್ತಿಗಳಲ್ಲಿ

0: ಕಂಡು ಬರುತ್ತೆ. ಒಟ್ಟಾರೆ ಹೇಳುವುದಾದ್ರೆ ಮಾನಸಿಕ ರೋಗಗಳು ಅಪರೂಪವಲ್ಲ.
1: ನೀವು ವೈದ್ಯ ಸಾಹಿತ್ಯಾಗಿ ಸಾಹಿತ್ಯ ರಚನೆ ಏನ್ ಮಾಡಿದ್ದೀರಾ ನೀವು ವೈದ್ಯಕೀಯ ವಿಭಾಗದಲ್ಲಿ?
0: ಸಾಹಿತ್ಯ ಅಂದ್ರೆ ಸುಮಾರು 300+ ಲೇಖನಗಳನ್ನು ಬರೆದಿದ್ದೀನಿ, ಕಿರು ಪುಸ್ತಕಗಳನ್ನು ಬರೆದಿದ್ದೀನಿ ಮಾನಸಿಕ ಆರೋಗ್ಯದ ಬಗ್ಗೆ, ಮಾನಸಿಕ ಅನಾರೋಗ್ಯದ ಬಗ್ಗೆ, ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದೀನಿ. ಇಷ್ಟು ಸಾಹಿತ್ಯದ ಬಗ್ಗೆ ಎಷ್ಟು ಮಾಡಿ.
1: ಅದೇ ನೀವು ವೈದ್ಯರಾಗಿದ್ದರಿಂದ ಆ ವಿಷಯ ನೀವು ಚೆನ್ನಾಗಿ ತಿಳ್ಕೊಂಡ್ರಿಂದ ನಿಮ್ಮ ಬರವಣಿಗೆಯಲ್ಲಿ ಸ್ವಲ್ಪ ಸರಳ ಆಗಿರಬಹುದು. ಡಾಕ್ಟರ್, ಈಗ ಮಾನಸಿಕ ರೋಗ ಅಂತ ನಾವೆಲ್ಲ ಮಾತಾಡ್ತೀವಿ, ಆದ್ರೆ ಕಾರಣಗಳು ಅನೇಕ ಇರಬಹುದಲ್ವಾ? ಏನೇನ್ ಕಾರಣಕ್ಕೆ ಈ ರೋಗ ಬರುತ್ತೆ ಅಂತ?
0: ನೋಡಿ, ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟಿಸ್ ಮುಂತಾದ ದೈಹಿಕ ರೋಗಗಳು ವಂಶ ಪಾರಂಪರ್ಯವಾಗಿ ಕಂಡು ಬರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಮಾನಸಿಕ ರೋಗಗಳು ಕೂಡ ಇದೇ ರೀತಿ ವಂಶ ಪಾರಂಪರ್ಯವಾಗಿ ಕಂಡು ಬರುವ ಸಾಧ್ಯತೆ ಹೆಚ್ಚಿದೆ. ಜೀವನದಲ್ಲಿ ಯಾವುದೇ ಒಂದು ಮಹತ್ವದ ಘಟನೆ ಅಥವಾ ಆಘಾತ ದೈಹಿಕ ರೋಗ ಉಂಟು ಮಾಡುವಂತೆ, ಉದಾಹರಣೆಗೆ ಅಪಘಾತವಾದಾಗ ಅಥವಾ ಗರ್ಭಿಣಿಯರಿದ್ದಾಗ ಸಕ್ಕರೆ ರೋಗ ಬರಬಹುದು, ಅದು ಒಂದು ಆಘಾತನೆ ಅಥವಾ ಒಂದು ಘಟನೆ. ಇದೇ ರೀತಿ ಮಾನಸಿಕ ರೋಗವನ್ನು ಈ ರೀತಿ ಈ ಘಟನೆಗಳು ಮತ್ತು ಆಘಾತಗಳು ಉಂಟು ಮಾಡಬಹುದು. ಉದಾಹರಣೆಗೆ ಆಸ್ತಿ ನಷ್ಟ, ಕೆಲಸ ಕಳ್ಕೊಳ್ಳೋದು, ಭೂಕಂಪ ಆದಾಗ ಆಗ್ತಕ್ಕಂತ ಕಷ್ಟ ನಷ್ಟಗಳು, ಕೆಲಸದಿಂದ ನಿವೃತ್ತರಾಗುವುದು ಮುಂತಾದವುಗಳಿಂದ ಬರಬಹುದು. ಅಂದರೆ ದುರ್ಘಟನೆಗಳು ಮಾತ್ರ ಮಾನಸಿಕ ರೋಗ ಬರಿಸುತ್ತವೆ ಅಂತ ಅರ್ಥ ಅಲ್ಲ. ಒಳ್ಳೆಯ ಘಟನೆಗಳು ಅಂದ್ರೆ ಉದಾಹರಣೆಗೆ ಮಕ್ಕಳ ಮದುವೆ, ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಉನ್ನತ ನೌಕರಿಗೋಸ್ಕರ ಮನೆ ಬಿಟ್ಟು ಹೋಗೋದು, ನಮಗೆ ಸಿಕ್ತಕ್ಕಂತ ನೌಕರಿಯಲ್ಲಿ ಬಡ್ತಿ ಮುಂತಾದವುಗಳಿಂದಲೂ ಮಾನಸಿಕ ರೋಗಗಳು ಬರಬಹುದು. ಯಾವುದೇ ದೈಹಿಕ ತೊಂದರೆ ಮಾನಸಿಕ ರೋಗವನ್ನು ಭರಿಸಬಹುದು. ಮತ್ತು ಇದೇ ರೀತಿ ಒಂದು ಮಾನಸಿಕ ರೋಗವಿರುವ ವ್ಯಕ್ತಿಗಳಲ್ಲಿ ಮತ್ತೊಂದು ಮಾನಸಿಕ ರೋಗ ಬರಬಹುದು.
1: ಓ, ಒಂದು ಮಾನಸಿಕ ರೋಗ ಮೊದಲೇ ಇರುತ್ತೆ, ಅದ್ರ ಜೊತೆ ಮತ್ತೊಂದು
0: ಅಂದ್ರೆ ಡಬಲ್ ಮೆಂಟಲ್ ಇಲ್ನೆಸ್ ಅನ್ನ. ಉದಾಹರಣೆಗೆ ನಾನು ನಿಮಗೆ ಸಿಜೋಫ್ರೆನಿಯಾ ಅಂತ ಅವಾಗ ಹೇಳಿದೆ, ಶೇಕಡ ಒಬ್ಬರಲ್ಲಿ ಇರುತ್ತೆ ಅಂತ. ಅನೇಕ ಅಂದ್ರೆ 10-30 ವ್ಯಕ್ತಿ ಸಿಜೋಫ್ರೆನಿಯಾ ರೋಗ ಇರತಕ್ಕಂತ ವ್ಯಕ್ತಿಗಳಲ್ಲಿ ಖಿನ್ನತೆಯನ್ನು ಸೇರ್ಕೋಬಹುದು. ಮತ್ತೆ ಇತ್ತೀಚಿನ ಗಳಲ್ಲಿ ಮದ್ಯ ಮತ್ತು ಗಾಂಜಾ ಮುಂತಾದ ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಮಾದಕ ವಸ್ತು ಸೇವನೆಗಳಿಂದ ಕೂಡ ಖಿನ್ನತೆ, ಸೈಕೋಸಿಸ್ ಮುಂತಾದ ಮಾನಸಿಕ ರೋಗಗಳು ಕಂಡುಬರಬಹುದು. ಇತ್ತೀಚೆಗೆ ವೇಗವಾಗಿ ಓಡುತ್ತಿರುವ ನಾಗರಿಕತೆಯಿಂದ ಆತ್ಮಹತ್ಯೆ ಮುಂತಾದ ಅನೇಕ ಮಾನಸಿಕ ರೋಗಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಮನೆಯ ವಾತಾವರಣ ಸರಿ ಬರದಿದ್ದಲ್ಲಿ, ಕುಟುಂಬದ ವ್ಯಕ್ತಿಗಳ ನಡುವಣ ಸಂಬಂಧ ಸರಿ ಬರದಿದ್ದಲ್ಲಿ ಈ ರೋಗಗಳು ಕಂಡುಬರಬಹುದು. ಕೆಲವು ದೈಹಿಕ ರೋಗಗಳಿಗೆ ಸಲುವಾಗಿ ಉಪಯೋಗಿಸುವ ಔಷಧಿಗಳಿಂದ ಸಹ ಮಾನಸಿಕ ರೋಗ ಉಂಟಾಗಬಹುದು. ಉದಾಹರಣೆಗೆ ಹೃದಯ ರೋಗಕ್ಕೆ ಅಂತ ನಾವು ಹಲವಾರು ಶತಮಾನಗಳಿಂದ ಒಂದು ಡಿಜಿಟಾಲಿಸ್ ಅಂತ ಒಂದು ಔಷಧವನ್ನು ಉಪಯೋಗಿಸ್ತೀವಿ, ಇದರಿಂದ ಖಿನ್ನತೆ ಬರಬಹುದು. ಅನೇಕ ರಕ್ತದೊತ್ತಡ ಚಿಕಿತ್ಸೆಗೆ ಉಪಯೋಗಿಸುವ ಕೆಲವು ಔಷಧಿಗಳು, ಆಸ್ಮಾ ರೋಗಕ್ಕೆ ನಿದ್ದೆ ಮಾತ್ರೆಗಳು, ಕೆಲವು ಕ್ಷಯರೋಗ ಮುಂತಾದ ದೈಹಿಕ ರೋಗ ಉಪಯೋಗಿಸತಕ್ಕಂಥ ಔಷಧಗಳು ಮತ್ತು ಸ್ಟೀರಾಯ್ಡ್ಸ್ ಮುಂತಾದ ಔಷಧಗಳಿಂದ ಮಾನಸಿಕ ರೋಗ ಕಂಡು ಬರಬಹುದು. ಇನ್ನೊಂದೇನು ಅಂದ್ರೆ ಈ ರಕ್ತದ ಅಂಶ ಅಂದ್ರೆ ಅನಿಮಿಯಾ ಅಂತಾರೆ, ಅನಿಮಿಯಾ ಇರೋದ್ರಿಂದ ವೈಟಮಿನ್ಸ್ ಮತ್ತು ಖನಿಜಗಳ ಕೊರತೆಯಿಂದಲೂ ಕಂಡು ಬರಬಹುದು. ಕೆಲವು ಬಾಣಂತಿಯರಲ್ಲಿ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಅಂದ್ರೆ ನಮ್ಗೆ ಹಳ್ಳಿ ಕಡೆ ಸನ್ನಿ ಅಂತಾರೆ, ಈ ರೋಗ ಕೂಡ ಕಂಡು ಬರಬಹುದು. ಲೈಂಗಿಕ ಅಸ್ವಸ್ಥತೆಯಿಂದ ಖಿನ್ನತೆ ಮತ್ತು ಆತಂಕ ಉಂಟಾಗಬಹುದು. ಇದೇ ರೀತಿ ಖಿನ್ನತೆ ಮತ್ತು ಆತಂಕ ಲೈಂಗಿಕ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ನಮ್ಮೆಲ್ಲರ ಮೆದುಳಿನಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿರುತ್ತೆ, ಇದು ಸಮತೋಲನದಲ್ಲಿ ಯಾವಾಗಲೂ ಇರಬೇಕಾಗ್ತದೆ. ಇದರಲ್ಲಿ ಕೊಂಚ ಏರುಪೇರಾದರೂ ಸಹ ಮಾನಸಿಕ ರೋಗಗಳು ಕಂಡು ಬರುತ್ತೆ. ಉದಾಹರಣೆಗೆ ಖಿನ್ನತೆಯ ರೋಗದಲ್ಲಿ ಸೆರಟೋನಿನ್, ನಾರೆಪಿನಫ್ರಿನ್, ಡೋಪಮಿನ್ ಎಂಬ ಮೂರು ರಾಸಾಯನಿಕ ಪದಾರ್ಥಗಳಲ್ಲಿ ಯಾವುದಾದರೂ ಒಂದು, ಎರಡು ಅಥವಾ ಮೂರು ಕಡಿಮೆ ಇದ್ರೆ ಖಿನ್ನತೆ ಬರುತ್ತೆ. ಇದೇ ರೀತಿ ಸಿಜೋಫ್ರೆನಿಯಾ ರೋಗದಲ್ಲಿ ಡೋಪಮಿನ್ ಅಂತ ರಾಸಾಯನಿಕ ಪದಾರ್ಥ ಹೆಚ್ಚಿರುತ್ತೆ, ಅದರಿಂದನೂ ಮಾನಸಿಕ ರೋಗ ಬರಬಹುದು.
1: ಬಹಳ ವಿವರವಾದ ಮಾಹಿತಿಯನ್ನ ಕೊಟ್ಟರಿ ಡಾಕ್ಟ್ರೆ. ನನಗೆ ಮಾನಸಿಕ ಕಾಯಿಲೆ ಇದೆ, ವೈದ್ಯರು ನೀಡಿದ ಮಾತ್ರೆ ಕ್ರಮವಾಗಿ ತೆಗೆದುಕೊಳ್ತಾ ಇದ್ದೀನಿ, ಈಗ ಬಿಡಲು ತಿಳಿಸಿದ್ದಾರೆ, ಆದರೆ ನನಗೆ ಮಾತ್ರ ಬಿಡಲು ಆಗುತ್ತಿಲ್ಲ, ಮಾತ್ರೆ ನಿಲ್ಲಿಸಿದರೆ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಇದಕ್ಕೇನು ಪರಿಹಾರ ಅಂತ ಕೇಳ್ತಾರೆ.
0: ನೋಡಿ, ಅವರು ಯಾವ ಮಾತ್ರೆ ತಗೊಳ್ತಾರೆ ಅಂತ ಮಾತ್ರೆ ಹೆಸರು ಸೂಚಿಸಿದ್ರೆ ಒಳ್ಳೇದಿತ್ತು. ಇರ್ಲಿ, ನಿದ್ದೆ ಮಾತ್ರ ಬರದಲ್ಲೇ ಬೇರೆ ಎಲ್ಲಾ ತೊಂದರೆಗಳು ಅವರಿಗೆ ವಾಸಿಯಾಗಿದ್ದ ಪಕ್ಷದಲ್ಲಿ ಆ ಮಾತ್ರೆ ಬಿಟ್ಟು ಬೇರೆ ನಿದ್ದೆ ಮಾತ್ರೆ ಕೆಲವು ದಿವಸ ತಗೊಂಡು ಅದಂತರ ನಿಲ್ಲಿಸಬಹುದು.
1: ಆಮೇಲೆ ಡಾಕ್ಟರ್ ಹೇಳಿದ್ರು ಡಿಪ್ರೆಷನ್ ನ ಲಕ್ಷಣ ಟೆನ್ಷನ್ ಅಂತ, ನನಗೆ ಅತಿಯಾದ ಟೆನ್ಷನ್ ಇದೆ, ಇದು ಡಿಪ್ರೆಷನ್ ಕಾಯಿಲೆಯೇ ಅಂತ ತಿಳಿಸಿ ಅಂತ ಕೇಳ್ತಾರೆ.
0: ಇಲ್ಲ, ನಾನು ಡಿಪ್ರೆಷನ್ ಲಕ್ಷಣ ಆತಂಕ ಅಂತ ಹೇಳಿಲ್ಲ, ಖಿನ್ನತೆ ಮತ್ತು ಆತಂಕ ಅಂತ ಹೇಳಿದೆ. ಅಂದ್ರೆ ಅವರು ಪ್ರಶ್ನೆನೂ ಸರಿಯಾಗಿ ಸೂಕ್ತವಾಗಿದೆ, ಯಾಕಂದ್ರೆ 95%-ರಷ್ಟು ಈ ಖಿನ್ನತೆ ವ್ಯಕ್ತಿಗಳಲ್ಲಿ ಆತಂಕ ಕೂಡ ಕಂಡು ಬರುತ್ತೆ.

0: ಎರಡೂ ಅಂತ ಗಾಢ ಪ್ರೇಮಿಗಳಿದ್ದ ಒಂದು ಒಂದು ಬಿಟ್ಟು ಒಂದಿರಲ್ಲ.
1: ಮತ್ತೊಂದು ಪ್ರಶ್ನೆ ಡಾಕ್ಟರ್, ಇಲ್ಲಿ ನಿನ್ನೆ ಒಬ್ಬ ವೈದ್ಯರು ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ರೀತಿ ಒಬ್ಬ ವೈದ್ಯರಾಗಿ ಖಿನ್ನತೆಗೊಳಗಾಗಿರುವುದಕ್ಕೆ ಕಾರಣ ಏನಿರಬಹುದು ಅಂತ ಕೇಳ್ತಾರೆ. ಇದು ಬಹುಶಃ ಅವರೊಬ್ಬರಿಗೆ ಅಲ್ಲ, ಬಹಳಷ್ಟು ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಮೂಡಿದೆ ಡಾಕ್ಟರ್. ವೈದ್ಯರು ಬೇರೆಯವರಿಗೆಲ್ಲ ಕಷ್ಟಗಳ ನಿವಾರಣೆ ಮಾಡಿ ಮನಸ್ಥೈರ್ಯವನ್ನ ಮನೋಬಲವನ್ನ ಹೆಚ್ಚಿಸುವಂತಹ ಆ ಉದ್ಯೋಗದಲ್ಲಿ ಇರುವವರೇ ಇಂಥ ಕೆಲಸ ಮಾಡಿಕೊಂಡಿದ್ದಾರಲ್ಲ ಅಂತ ಸಾಮಾನ್ಯ ಜನರಲ್ಲಿ ಬಹಳ ದೊಡ್ಡ ಒಂದು ಆಘಾತ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಏನ್ ಹೇಳ್ತೀರಾ ನೀವು?
0: ಮೊದಲು ವ್ಯಕ್ತಿ ಮನುಷ್ಯನಾಗಿರ್ತಾನೆ, ಆಮೇಲೆ ವೈದ್ಯನಾಗ್ತಾನೆ. ಅಲ್ಲಿ ಏನ್ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂದ್ರೆ, ನಾವು ವೈದ್ಯರು ಮನುಷ್ಯರೇ ಕೂಡ, ನಮ್ಮಲ್ಲಿ ಇತರರಿಗೆ ಅವರೆಲ್ಲರಿಗೂ ಇರುತ್ತೆ, ನಮ್ಮಲ್ಲೂ ಭಾವನೆಗಳಿಗಿರುತ್ತೆ. ಕಷ್ಟ ಸುಖಗಳಿಗೆ ಯಾವ ರೀತಿ ಸ್ಪಂದಿಸಬೇಕು, ಯಾವ ರೀತಿ ಸ್ಪಂದಿಸಬಾರದು ಅಂತಂದು ನಮಗೆ ಗೊತ್ತಿರುತ್ತೆ. ಅಂದ್ರೆ ಅವರು ಈ ವೈದ್ಯರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ ತಕ್ಷಣ ಅವರು ಖಿನ್ನತೆಯಿಂದ ನರಳುತ್ತಿದ್ರು ಅಂತ ಹೇಳೋದಕ್ಕೆ ಬರಲ್ಲ. ಯಾಕಂದ್ರೆ ಎಲ್ಲಾ ಖಿನ್ನತೆ ರೋಗಿಗಳು ಆತ್ಮಹತ್ಯೆ ಮಾಡ್ಕೊಳಲ್ಲ, ಎಲ್ಲಾ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲಿ ಖಿನ್ನತೆ ಇರಲ್ಲ. ಯಾವುದೋ ಒಂದು ಕಷ್ಟಕ್ಕೆ, ಒಂದು ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಗ ಬೇರೆ ಮಾರ್ಗ ಕಾಣದಲ್ಲಿ ಹತಾಶರಾಗಿ ಅವರು ಈ ರೀತಿ ಮಾಡ್ಕೊಂಡಿದ್ದಾರೆ.
1: ಹತಾಶೆಯಿಂದ ಈ ಕಾರ್ಯ ನಡೆದಿದೆ, ರೋಗದಿಂದ ಅಲ್ಲ ಅಂತ ಅನ್ನೋ ಮಾತನ್ನ ತಾವು
0: ಇರಲಾರದು
1: ಅಂತಿದ್ರಿ ಡಾಕ್ಟರ್. ಇದೀಗ ನೀವು ಮಾತಾಡುವಾಗ ಹೇಳಿದ್ರಿ ಬಾಣಂತಿಯರಿಗೆ ಮಾನಸಿಕ ಕಾಯಿಲೆಗಳು ಬರುತ್ತೆ ಅಂತ ಹೇಳಿದ್ರಿ ನೀವು. ಬಾಣಂತರಲ್ಲಿ ಯಾವ್ಯಾವ ಕಾರಣಕ್ಕೆ ಈ ಮಾನಸಿಕ ರೋಗಗಳು ಬರಲಿಕ್ಕೆ ಸಾಧ್ಯತೆ ಇದೆ?
0: ನೋಡಿ, ಒಂದು ಇಲ್ಲಿ ಪೋಸ್ಟ್ಮಾರ್ಟಮ್ ಬ್ಲೂಸ್ ಅಂತ ಒಂದು ರೋಗ ಕಂಡು ಬರುತ್ತೆ. ಇದು ಮಗು ಜನಿಸಿದ 5-10 ದಿವಸಗಳ ಒಳಗಡೆ ಕಂಡು ಬರಬಹುದು. ಬಾಣಂತಿಗೆ ಆತಂಕ ಉಂಟಾಗಬಹುದು, ಹಸಿವು ಕುಗ್ಗುತ್ತೆ, ಕೋಪ ಮತ್ತು ದುಃಖ ಬರಬಹುದು. ಈ ತೊಂದರೆ 2-14 ದಿನಗಳಲ್ಲಿ ಮಾಯವಾಗುತ್ತೆ. ಪೋಸ್ಟ್ಮಾರ್ಟಮ್ ಬ್ಲೂಸ್ 26-85% ಬಾಣಂತಿಯರಲ್ಲಿ ಕಂಡು ಬರುತ್ತೆ. ಇದು ಒಂದು ಲಘು ಮಾನಸಿಕ ತೊಂದರೆ, ಇದರಿಂದ ಬೇರೆ ಏನು ಹೆಚ್ಚು ತೊಂದರೆ ಬರಲ್ಲ. ಔಷಧೋಪಚಾರ ಇದಕ್ಕೆ ಬೇಕಿಲ್ಲ. ಬಾಣಂತಿಗೂ ಮತ್ತು ಅವರ ಮನೆಯವರಿಗೂ ಧೈರ್ಯ ಹೇಳಿದ್ರೆ ಸಾಕಾಗ್ತದೆ. ಎರಡನೇದು ಪೋಸ್ಟ್ಮಾರ್ಟಮ್ ಸೈಕೋಸಿಸ್, ಅವಲೇ ನಾನು ಹೇಳಿದಾಗೆ ನಮ್ಮ ಹಳ್ಳಿ ಕಡೆ ಇದಕ್ಕೆ ಸನ್ನಿ ಅಂತಾರೆ. ಇದು ಮಗು ಜನಿಸಿದ 1 ತಿಂಗಳೊಳಗೆ ಕಂಡು ಬರುತ್ತೆ. ಈ ತೊಂದರೆಗೆ ತುತ್ತಾದ ಬಾಣಂತಿ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಬಹುದು, ಕೋಪಿಸಿಕೊಳ್ಳೋದು, ಇತರರ ಮೇಲೆ ಹಲ್ಲೆ ಮಾಡಬಹುದು, ಮಗುವಿನ ಪಾಲನೆಯನ್ನು ನಿರ್ಲಕ್ಷಿಸಬಹುದು. ಈ ಮಗು ನಂದೇ ಅಲ್ಲ, ನಾನು ಬಸರೇ ಆಗಿರ್ಲಿಲ್ಲ, ನಾನು ಹಡದೇ ಅಲ್ಲ, ಈ ಮಗು ನಂದೇ ಆಗ ಸಾಧ್ಯ, ಮಗುನ ಕೊಲ್ಲೋದಕ್ಕೂ ಪ್ರಯತ್ನ ಮಾಡಬಹುದು. ಇದಕ್ಕೆ ಔಷಧಿ ಮತ್ತು ವಿದ್ಯುತ್ ಚಿಕಿತ್ಸೆ ಬೇಕಾಗುತ್ತೆ. ಹೌದು. ಮೂರನೇದು ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂದ್ರೆ ಖಿನ್ನತೆ. ಇದು 7-24% ಬಾಣಂತಿಯರಲ್ಲಿ ಕಂಡು ಬರುತ್ತೆ. ಈ ಮೂರು ಮಾನಸಿಕ ತೊಂದರೆಗಳು ಬಾಣಂತಿಯಲ್ಲಿ ಕಂಡು ಬರೋದಕ್ಕೆ ಕಾರಣ ಏನಂದ್ರೆ, ಈ ಗರ್ಭಿಣಿಯರಿದ್ದಾಗ ನೀರಿನಂಶ ಜಾಸ್ತಿ ಇರುತ್ತೆ ಅವ್ರ ದೇಹದಲ್ಲಿ. ಮಗು ಹುಟ್ಟುತ್ತಾನೆ, ದಿಢೀರಂತ ಇದ್ದಕ್ಕಿದ್ದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ದೇಹದಿಂದ. ಇದೊಂದು. ಇದ್ರ ಜೊತೆಗೆ ಹಾರ್ಮೋನ್ಸ್ ರಥದೂತಗಳು ಅಂತ ಇರುತ್ತೆ, ಅದು ದಿಢೀರಂತ ಕಮ್ಮಿ ಆಗುತ್ತೆ. ಗರ್ಭಿಣಿ ಇರೋದು ಹೆಚ್ಚಾಗಿದ್ದು ಕಮ್ಮಿ ಆಗುತ್ತೆ. ಈ ಎರಡು ಕಾರಣಗಳಿಂದ ಅದು ಬರುತ್ತೆ. ಇನ್ನೊಂದೇನಂದ್ರೆ ಅವ್ರು ವಂಶಪಾರಂಪರ್ಯವಾಗಿಂತ ಅವಲೇ ನಾನು ಹೇಳಿದಾಗೆ, ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಈ ರೀತಿ ಯಾವ್ದಾದ್ರು ಮಾನಸಿಕ ರೋಗ ಇದ್ರೆ ಇವರು ಗರ್ಭಿಣಿಯರಾದಾಗ ಅಥವಾ ಬಾಣಂತಿಯರಾದಾಗ ಬರೋ ಸಾಧ್ಯತೆ ಹೆಚ್ಚಿರುತ್ತೆ.
1: ಮಾನಸಿಕ ರೋಗ ಯಾವ ವಯಸ್ಸಿನವರಿಗೆ ಅವರಲ್ಲಿ ಕಾಣಿಸಿಕೊಳ್ಳುತ್ತದೆ? ವೃದ್ಧರಲ್ಲೂ ಮಾನಸಿಕ ಕಾಯಿಲೆ ಕಂಡು ಬರುತ್ತದೆಯೇ ಅಂತ ಕೇಳ್ತಾರೆ.
0: ಬಹಳ ಒಳ್ಳೆ ಅತ್ಯುತ್ತಮವಾದ ಪ್ರಶ್ನೆ. ಮಾನಸಿಕ ರೋಗಕ್ಕೆ ಒಂದು ಈ ವಯಸ್ಸಿನ ತಡೆ ಇಲ್ಲ. ಅಂದ್ರೆ ಯಾವುದೇ ವಯಸ್ಸಿನಲ್ಲಾದರೂ ಮಾನಸಿಕ ರೋಗ ಕಂಡು ಬರಬಹುದು. ವೃದ್ಧರಲ್ಲಿ ಹೌದು, ವೃದ್ಧರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ವೃದ್ಧರು ಹೆಚ್ಚಾಗಿರೋದನ್ನ ನಾವು ಹೆಚ್ಚು ದಾಖಲೆ ಪಡಿಸ್ತಾ ಇದೀವಿ. ವೃದ್ಧರಲ್ಲಿ ಜಿರಿಯಾಟಿಕ್ ಡಿಪ್ರೆಷನ್ ಅಂತೀವಿ, ವೃದ್ಧರಲ್ಲಿ ಕಂಡು ಬರತಕ್ಕಂತ ಖಿನ್ನತೆ. ಈ 10-20 ವರ್ಷ ವಯಸ್ಸಿನಲ್ಲಿ ಆತ್ಮಹತ್ಯೆ ಹೆಚ್ಚುತ್ತೆ, ಆಮೇಲೆ ಒಂದೇ ಸಮನಾಗಿರುತ್ತೆ. ವೃದ್ಧರಲ್ಲಿ ಮತ್ತೆ ಹೆಚ್ಚುತ್ತೆ ಖಿನ್ನತೆ, ಜಾಸ್ತಿ ಅನುಮಾನ ಬರಬಹುದು. ವೃದ್ಧರಲ್ಲಿ ಡೆಮೆನ್ಷಿಯಾ ಅನ್ನೋದು ಜಾಸ್ತಿ ಕಂಡು ಬರಬಹುದು.
1: ನನಗೆ 5 ವರ್ಷದಿಂದ ಸಂಶಯ ಕಾಯಿಲೆ ಇದೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ವೈದ್ಯರು ಈಗ ಮಾತ್ರೆ ನಿಲ್ಲಿಸಲು ಹೇಳಿದ್ದಾರೆ, ಆದ್ರೆ ನನಗೆ ಬಿಡಲು ಭಯ, ಎಲ್ಲಿ ಕಾಯಿಲೆ ಹೆಚ್ಚಾಗುತ್ತದೋ ಅನ್ನೋ ಆತಂಕ ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತ ಇದ್ದಾರೆ.
0: ಮಾತ್ರೆಯನ್ನು ನಿಲ್ಲಿಸಿದ ಮೇಲೆ ಬಂದೇ ಬರ್ತದೋ ಅಥವಾ ಬರಲೋ ಅಂತ ಹೇಳೋದು ಕಷ್ಟ ಆಗ್ತದೆ. ಇದಕ್ಕೆ ಯಾವ ಮನೋವೈದ್ಯನ ಪ್ರಪಂಚದಲ್ಲಿ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಯಾವ ಪರೀಕ್ಷೆಗಳು ಇಲ್ಲ, ಎಕ್ಸ್ರೇ ರಕ್ತ ಪರೀಕ್ಷೆ ಆ ರೀತಿ ಇಲ್ಲ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಇಷ್ಟು ವರ್ಷಗಳು ಕೊಟ್ಟಾದ್ಮೇಲೆ ರೋಗಿ ಪೂರ್ತಿ ಗುಣಮುಖನಾಗಿದ್ದಾನೆ ಅಂತ ತಿಳಿದ ಮೇಲೆ ಇದು ನಿಲ್ಲಿಸಿ ಅಂತ ನಾವು ಆದೇಶವನ್ನು ಕೊಡ್ತೀವಿ. ಭಯ ಪಡಬಾರದು ರೋಗಿಗಳು, ಇದನ್ನು ವ್ಯಕ್ತಿಗಳು. ಅಕಸ್ಮಾತ್ ನಿಲ್ಲಿಸಿದ ಮೇಲೆ ಕೆಲವು ತಿಂಗಳು ಕೆಲವು ವರ್ಷಗಳು ಆದ್ಮೇಲೆ ಏನಾದರೂ ಒಂದು ಪ್ರಾರಂಭದಲ್ಲಿ ಹಿಂದೆ ಇರತಕ್ಕಂತಹ ಒಂದು ಸೂಚನೆಗಳು ಲಕ್ಷಣಗಳು ಕಂಡು ಬಂದಲ್ಲಿ ಅವಾಗ ಮತ್ತೆ ನಾವು ಔಷಧಗಳನ್ನು ಚಾಲು ಮಾಡಬೇಕಾಗ್ತದೆ.
1: ಡಾಕ್ಟರ್, ಒಂದು ಬ್ರೇಕ್ ತಗೊಂಡು ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ.

0: ಸ್ನೇಹಿತರೆ, ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜಿಎಸ್ ಪಾಲಾಕ್ಷ ಅವರು, ಮನೋವೈದ್ಯರು ಮತ್ತು ವೈದ್ಯ ಸಾಹಿತಿ ಇವರು. ಡಾಕ್ಟ್ರೆ, ನಾವು ಪ್ರಶ್ನೆ ಮಾತಾಡ್ತಾ ಇದ್ವಿ. ಈಗ ಸಾಮಾನ್ಯವಾಗಿ ಜನರಲ್ಲಿ ಈ ಸಕ್ಕರೆ ಕಾಯಿಲೆ ಬಹಳ ಹೆಚ್ಚಾಗಿ ಬರ್ತಾ ಇದೆ ಡಾಕ್ಟ್ರೆ. ವಯಸ್ಸಿನ ಇತಿಮಿತಿ ಇಲ್ಲದೇ ಸಕ್ಕರೆ ಕಾಯಿಲೆ ಒಂಥರ ಆವರಿಸ್ಕೊತಾ ಇದೆ. ವಯಸ್ಸಾದವರು ತೊಂದರೆಗೊಳಗಾಗಿದ್ದಾರೆ, ಚಿಕ್ಕವರು ಮಕ್ಕಳಲ್ಲೂ ಇದ್ದಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಈ ಸಕ್ಕರೆ ಕಾಯಿಲೆ ಹೆಚ್ಚಾಗೋದ್ರಿಂದ ಮಾನಸಿಕ ಕಾಯಿಲೆ ಉಂಟಾಗಲು ಸಾಧ್ಯತೆ ಇದೆಯೇ ಅಂತ?
1: ಉಂಟಾಗಬಹುದು. ಸಕ್ಕರೆ ರೋಗ ವಾಸಿಯಾಗುವ ಕಾಯಿಲೆ ಅಲ್ಲ ಅದು. ಆದ್ರೆ ದೇಹದಲ್ಲಿನ ಸಕ್ಕರೆಯನ್ನ ಊಟದ ಪಥ್ಯ, ಔಷಧ ಮತ್ತು ವ್ಯಾಯಾಮಗಳಿಂದ ಹತೋಟಿಯಲ್ಲಿಡಲು ಮಾತ್ರ ಸಾಧ್ಯ. ಸಕ್ಕರೆ ರೋಗದಿಂದ ನರ ದೌರ್ಬಲ್ಯ, ಮೂತ್ರಪಿಂಡದ ತೊಂದರೆ, ಕೀಲು ಮತ್ತು ಮಾಂಸಖಂಡಗಳ ತೊಂದರೆ, ಕಣ್ಣಿಗೆ ಮತ್ತಿತರ ಅಂಗಗಳಿಗೆ ತೊಂದರೆ ಉಂಟಾಗಬಹುದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ವೈದ್ಯರಿಗೆಲ್ಲ, ವೈದ್ಯರಲ್ಲದರಿಗೂ ಗೊತ್ತಿದೆ. ಈ ತೊಂದರೆಗಳಿಂದನೋ ಮತ್ತು ಈ ಭಯದಿಂದ ನನಗೇನಾದ್ರೂ ಬರಬಹುದೇನೋ ಅನ್ನೋ ಭಯದಿಂದ ಸಹ ಸಕ್ಕರೆ ರೋಗಿಗಳಲ್ಲಿ ನಿದ್ರಾಹೀನತೆ, ಆತಂಕ, ಮುಂಗೋಪ, ಖಿನ್ನತೆ ಇಂತಹ ಅನೇಕ ಮಾನಸಿಕ ರೋಗಗಳು ಕಂಡು ಬರಬಹುದು.
0: ಅಲ್ಲ, ಸಕ್ಕರೆ ಒಂದೇ ಅಂತಲ್ಲ ಸರ್, ಈಗ ಹೃದ್ರೋಗದವರಿಗೂ ಈ ಸಮಸ್ಯೆ ಕಾಡಬಹುದಲ್ವಾ?
1: ಕಾಡಬಹುದು, ನೀವ್ ಹೇಳೋದು ಸರಿ. ಹೃದ್ರೋಗದಲ್ಲೂ ಕಾಡಬಹುದು, ಪಾರ್ಶ್ವವಾಯುಗೂ
0: ಕಾಣಬಹುದು,
1: ಕ್ಯಾನ್ಸರ್ ರೋಗಿಗಳು ಕಂಡು ಬರಬಹುದು
0: ಅಲ್ವಾ?
1: ಖಂಡಿತವಾಗ್ಲು.
0: ಯಾಕಂದ್ರೆ ಆ ರೋಗದ ಒಂದು ಭಯ ಹೆಚ್ಚಾಗಿ ಅದೇ ಒಂದು ಟೆನ್ಷನ್ ಮಾಡಿಕೊಂಡು ಅವರು ಬೇರೆ ರೀತಿ ಮಾನಸಿಕ ಕಾಯಿಲೆಗೆ ಒಳಗಾಗುವ ಸಾಧ್ಯತೆ ಇದೆ ಅಂತ. ಡಾಕ್ಟರ್, ಈಗ ಸ್ಕಿಜೋಫೋನಿಯಾ ಅಂತ, ಸ್ಕಿಜೋಫ್ರೀನಿಯಾ ಅನ್ನೋ ರೋಗ ಇದೆ, ಇದರ ಲಕ್ಷಣಗಳೇನು ಅಂತ ಸ್ವಲ್ಪ ತಿಳ್ಕೊಳಕ್ ನಮಗೆ ಬೇಕಾಗಿದೆ.
1: ವ್ಯಕ್ತಿ ಯಾರ ಜೊತೆ ಬೆರೆಯದೇ ಇರಬಹುದು, ತನ್ನಷ್ಟಕ್ಕೆ ತಾನೇ ಬಿಸಿ ಬಿಸಿ ಮಾತಾಡಬಹುದು, ಪಿಸುಗುಟ್ಟಿ ಅಂತ, ತನ್ನಷ್ಟು ತಾನೇ ನಗುವುದು ಕಂಡು ಬರಬಹುದು, ಮಾತು ಕಡಿಮೆ ಇರಬಹುದು, ಎಲ್ಲದರಲ್ಲೂ ನಿರಾಸಕ್ತನಾಗಿರಬಹುದು, ಕೆಲಸ ಮಾಡದೇ ಇರಬಹುದು, ಮಾಡೋ ಕೆಲಸ ಬಿಟ್ಬಿಡಬಹುದು, ಕಾರ್ಯ ದುಡಿಯೋದು ತಾನು ದುಡಿದಲ್ಲಿದ್ರೆ ಸಂಸಾರ ಕುಟುಂಬ ಸಾಗಲ್ಲ ಅಂತ ಗೊತ್ತಿದ್ರು ಕೂಡ ಕೆಲಸವನ್ನು ನಿರ್ಲಕ್ಷಿಸಬಹುದು. ಯಾರೋ ತನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಬಗ್ಗೆ ಇತರರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅಂತ ಸಂಶಯ ಪಡಬಹುದು. ಅವನ ಸುತ್ತಮುತ್ತ ಯಾರು ಇಲ್ಲದಿದ್ರು ಸಹ ಯಾರೋ ಮಾತನಾಡಿದಾಗೆ ಕಿವಿಗಳಲ್ಲಿ ಧ್ವನಿ ಕೇಳುತ್ತೆ, ಇವನು ಇತರರ ಮೇಲೆ ಹಲ್ಲೆ ಮಾಡಬಹುದು ಸಹ. ಇದು ಕೆಲವು ಲಕ್ಷಣಗಳು.
0: ನಾನು ಸುಮ್ಮನೆ ಕೂತಾಗ ಬೇಡವಾದ ಆಲೋಚನೆಗಳು ಬರ್ತಾ ಇರುತ್ತೆ, ಓದಲಿಕ್ಕೆ ಏಕಾಗ್ರತೆ ಇಲ್ಲ, ಮನಸ್ಸು ಚಂಚಲವಾಗಿದೆ, ಈ ಮನಸ್ಸನ್ನ ಹೇಗೆ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಹೇಳಿ ಡಾಕ್ಟರ್ ಅಂತ ಕೇಳ್ತಾರೆ.
1: ಬಹುಶಃ ಅವರಿಗೆ ಗೀಳು ರೋಗ ಇದೆ ಕಾಣುತ್ತೆ ನನಗೆ, ಬಹುಶಃ. ಈಗ ಪ್ರಶ್ನೆ ಅಪೂರ್ಣವಾಗಿದೆ. ಒಂದೇನು ಅಂದ್ರೆ, ಅವರು ಓದೋದು ಕುಳಿತಾಗ ಕಣ್ಣು ಮತ್ತು ಮನಸ್ಸು ಏಕಕಾಲದಲ್ಲಿ ಕೆಲಸ ಮಾಡಬೇಕು, ಅದೆರಡಕ್ಕೂ ಹೊಂದಾಣಿಕೆ ಇರಬೇಕು. ಕಣ್ಣು ಪುಸ್ತಕದ ಮೇಲಿದ್ದು ಮನಸ್ಸು ಸಿನಿಮಾಗಳು, ಹೀರೋಯಿನ್ಗಳು, ಅವ್ರ ಬಗ್ಗೆ ಆ ವಯಸ್ಸಿನ ಸಾಮಾನ್ಯ ನೋಡಿ ಹೋದ್ರೆ ಆಗಲ್ಲ, ಅದು ಮನಸ್ಸಿಗೆ ನಾಟಲ್ಲ ಅದು. ಅದಕ್ಕೋಸ್ಕರ ಕಣ್ಣು ಓದ್ತಾ ಇರಬೇಕು, ಮನಸ್ಸು ಏನು ಓದಿದ್ರು ಗ್ರಹಿಸ್ತಾ ಇರಬೇಕು, ಅದು ಮಾಡಬೇಕು. ಅದನ್ನ ನೋಡಿ, ಯಾವುದೇ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಒಂದಕ್ಕಿಂತ ಹೆಚ್ಚು ಯೋಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದ್ರ ಬಗ್ಗೆ ಮಾತ್ರ ಒಂದು ಸಾರಿ ಯೋಚನೆ ಮಾಡಬಹುದು, ಅದೇ ಬ್ಯೂಟಿ ಇರೋದನ್ನು. ಅವಾಗ ಒಂದು ವಿಷಯದ ಬಗ್ಗೆ ಮಾತ್ರ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು ಅಂತ ನಾವು ದೃಢ ನಿರ್ಧಾರ ಮಾಡಿದಾಗ ಬೇರೆ ಬೇರೆ ಮನಸ್ಸಿಗೆ ಬಂದ್ಬಿಟ್ಟು ಚಂಚಲಗೊಳ್ಳೋದು ಆಗಲ್ಲ, ಬರಲ್ಲ ಅದು.

0: ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ಹೇಳಿದ್ರಿ ಡಾಕ್ಟರ್. ಈಗ ಮನಸ್ಸು ಯಾರ ಹಿಡಿತದಲ್ಲೂ ಇಲ್ಲ ಅನ್ನೋ ಮಾತಿದೆ, ಬಹಳ ಚಂಚಲ, ಒಂದೇ ಕಡೆ ನಿಲ್ಲಲ್ಲ, ಅದು ಅಲ್ಲಿ ಸುತ್ತಾಡುತ್ತೆ ಅನ್ನೋ ಮಾತಿದೆ. ಈಗ ಇದು ಒಂದಾಗ ಹೊಸದ ಅನಿಸ್ತಾ ಇದೆ, ಯಾಕಂದ್ರೆ ಮನಸ್ಸಲ್ಲಿ ಒಂದೇ ಯೋಚನೆ ಇರುತ್ತೆ,
1: ಒಂದು ಸಾರಿ ಒಂದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಕ್ ಸಾಧ್ಯ.
0: ಈಗ ಆಲೋಚನೆ ಮನಸ್ಸು ಯೋಚನೆ ಮಾಡುವಾಗ ಬೇರೆ ಬೇರೆ ಇದೊಂದು ಕ್ಷಣ ಇನ್ನೊಂದು ಕ್ಷಣ ಹೀಗೆ ಹೋಗ್ಬಹುದು.
1: ಅದನ್ನ ನಾವೇನ್ ಮಾಡಬೇಕು ಅಂದ್ರೆ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಡಬೇಕು. ಅಂದ್ರೆ ನಮ್ಮ ಮನಸ್ಸಿಗೆ ನಾವು ಗುಲಾಮರಾಗಬಾರದು, ನಮ್ಮ ಗುಲಾಮನ ಮನಸ್ಸಾಗಬೇಕು.
0: ನನ್ನ ತಾಯಿ ಸುಮಾರು ಒಂದು ವರ್ಷದಿಂದ ಬೆಳಗ್ಗೆ ಎದ್ದ ತಕ್ಷಣ ಅತಿಯಾಗಿ ಬೈಯುತ್ತಾಳೆ, ಆಮೇಲೆ ಕೋಪ ಜಾಸ್ತಿ. ಇದು ಮಾನಸಿಕ ಕಾಯಿಲೆ?
1: ಹೌದು, ಖಂಡಿತವಾಗ್ಲೂ ಮಾನಸಿಕ ಕಾಯಿಲೆನೇ ಇದು. ಮತ್ತೊಬ್ಬರ ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೈಯೋದು, ಕೋಪ ಮಾಡ್ಕೊಳೋದು, ಮುಂಗೋಪ, ಇದೆಲ್ಲ ಒಂದು ತೊಂದರೆನೇ ಇದು. ಅಂದ್ರೆ ಪೂರ್ತಿ ವಿವರವಾಗಿ ಹೇಳಿಲ್ಲ ಅವರು, ಅಂದ್ರೆ ಇದು ಮಾನಸಿಕ ತೊಂದರೆ ಅಂತ ಅದು ಕಾಯಮಾಯ್ತು. ಅದು ಅದನ್ನ ಅವರು ಮನೋವೈದ್ಯರಲ್ಲಿ ಹೋಗಿ ಅಲ್ಲಿ ಹೋಗಿ ತೋರಿಸಬೇಕು ಅಂತ ನನ್ನ ಸಲಹೆ ಇದೆ.
0: ಈಗ ನಾವು ಎಷ್ಟೋ ಸಲ ಅನ್ಕೋತೀವಿ ಡಾಕ್ಟ್ರೆ, ಏನ್ ಬೈತಾರಪ್ಪ ಅದು ಸ್ವಭಾವ ಅಂತ ಅನ್ಕೋತೀವಿ ನಾವು. ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ಬೈತಾರೆ, ರೇಗೋ ಜಾಸ್ತಿ ಅಂತ ಅಂದಾಗ ನಮಗೆ ಅನ್ಸುತ್ತೆ ಅದು ಅವ್ರ ಸ್ವಭಾವ ಆಗಿರ್ಬೋದು ಅಂತ.
1: ಇಲ್ಲ, ಕೆಲವರಲ್ಲಿ ಸ್ವಭಾವ ಇರುತ್ತೆ. ಬಟ್ ಇವರು ಪ್ರಶ್ನೆ ಕೇಳಿರೋದು ಏನಂದ್ರೆ ಅವ್ರ ಸ್ವಭಾವ ಆಗಿದ್ರೆ ಅವ್ರ ಈ ರೀತಿ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಅದು ಇತ್ತೀಚೆಗೆ ಬಂದಿರತಕ್ಕಂತ ವರ್ತನೆ ಅಲ್ಲಿರತಕ್ಕಂತ ಬದಲಾವಣೆ ಅವ್ರು ಕೇಳಿರೋ ಪ್ರಕಾರ.
0: ಸರಿ ಸರಿ ಸರಿ, ಸ್ವಭಾವ ಇದ್ರೆ ಮೊದಲಿಂದನೂ ಬೈಕೋತಾನೆ ಇರ್ತಿದ್ರು.
1: ಸ್ವಭಾವ ಆದ್ರೂ ಕೂಡ ನಾವು ಅದನ್ನು ಕೂಡ ಬದಲಾಯಿಸಬಹುದು ಮೇಡಮ್.
0: ಹೌದಾ?
1: ವ್ಯಕ್ತಿ ನಾನು ಮುಂಗೋಪಿ, ನಾನು ಸಿಕ್ಕಾಪಟ್ಟೆ ರೇಗ್ತೀನಿ, ಅದರಿಂದ ಅನೇಕ ಜನ ನಾನು ಇಷ್ಟಪಡಲ್ಲ ಅಂತ ಬಂದ್ರೆ ಮುಂದಾಗಿ ನಾವು ಖಂಡಿತ ಅವನಿಗೆ ಆಪ್ತ ಸಮಾಲೋಚನೆ ಮೂಲಕ ಅದನ್ನ ಸರಿಪಡಿಸಬಹುದು.
0: ಸರಿಪಡಿಸಬಹುದು. ಸೊ ಕೋಪದ ಹತೋಟಿ ಸಹ ಮಾಡಬಹುದು,
1: ನಿಗ್ರಹಿಸಬಹುದು.
0: ನಿಗ್ರಹಿಸಬಹುದು ಅಂತ ಡಾಕ್ಟರ್, ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೀವಿ, ಈ ವಿಷಯ ಬಗ್ಗೆ ತಿಳ್ಕೊಂಡಿದೀವಿ. ಇಷ್ಟೊತ್ತು ತುಂಬಾ ಮಾಹಿತಿಯನ್ನ ನೀವು ಕೊಟ್ರಿ, ನೀವು ಹೇಳಿ ಕೇಳಿ ಸಾಹಿತಿಗಳಿದ್ದೀರಿ, ವಿಷಯಗಳನ್ನ ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ ನಮ್ಮ ಸ್ನೇಹಿತರಿಗೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಅಂಗವಿಕಲತೆಯನ್ನು ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಪಾಲಾಕ್ಷರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಪ್ರವೀಣ, ಸುಷ್ಮಿತಾ, ಗುರುಸ್ವಾಮಿ

0: की बहुत बड़ी सफलता है।
1: 12 సంవత్సరాల విశ్వాసం, అభివృద్ధి, ప్రజా సంక్షేమం.
2: ప్రాపంచిక బతుకినల్లి మానవన నిజవాద కర్తవ్యగలేను?
3: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಮತ್ತು ವೃದ್ಧಾಪ್ಯದಲ್ಲಿ ಆರೋಗ್ಯಕರ ಜೀವನವನ್ನ ಕುರಿತು ಸರಗೂರು ತಾಲೂಕಿನ ಹೂವಿನಕುಳದ ಶ್ರೀಯುತ ದೊಡ್ಡಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಹಿರಿಯರೇ ಮನೆಯ ಲಕ್ಷಣ.
5: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
5: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 9:50.
5: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಮಾಜ ಸೇವೆ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಕೂರು ತಾಲೂಕಿನ ಹೂವಿನಕುಳ ಗ್ರಾಮದ ಶ್ರೀಯುತ ದೊಡ್ಡಯ್ಯರವರು. ಕೇಳುಗರೆಯವರು ವಿಶೇಷವಾಗಿ ಒಂದು ಸಾಮಾಜಿಕ ಕಳಕಳಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು, ಇಂದಿಗೂ ಸಾಮಾಜಿಕ ಕಳಕಳಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಬೇರೆ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ಅದರಲ್ಲಿ ಒಂದು ತೃಪ್ತಿಯನ್ನ ಕಾಣ್ತಿರುವಂತಹ ವ್ಯಕ್ತಿ ಅಂದ್ರೆ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ಅವರ ಒಂದು ವಿಶೇಷ ಪರಿಚಯವನ್ನ, ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ಅವರಿಂದಲೇ ಕುರಿತು ಪರಿಚಯವನ್ನ ಕೂಡ ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
7: ನಮಸ್ತೆ.
6: ತುಂಬಾ ಖುಷಿ ಆಯ್ತು ನಿಮ್ಮ ಸಾಮಾಜಿಕ ಕಳಕಳಿ ಮತ್ತು ನಿಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋದು. ಈ ವಯಸ್ಸಲ್ಲೂ ಕೂಡ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಇನ್ನಷ್ಟು ಜನರಿಗೆ ಇದು ಸ್ಫೂರ್ತಿ ಕೂಡ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವವರಿಗೆ ಒಂದು ಕಿರು ಪರಿಚಯವನ್ನ ಮಾಡಿಕೊಡಿ. ನಿಮ್ಮ ಹೆಸರೇನು, ಯಾವ ಊರಿಂದ ಬಂದಿರೋದು?
7: ನಾನು ದೊಡ್ಡಯ್ಯ ಉಣ್ಕೊಳ ಅಂತೇಳಿ. ನನಗೆ ವಯಸ್ಸು ಬಂದು 67 ವರ್ಷ. ಮತ್ತೆ ವಿದ್ಯಾಭ್ಯಾಸ ಬಿ ಎ 1981-82 ಬಿ ಎನ ಎಂ ಎಫ್ ಸಿ ಕಾಲೇಜ್ ಹುಸೂರಿನಲ್ಲಿ ಮುಗಿಸಿದೆ. ನಂತರ ಸಾರ್ವಜನಿಕ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ತನ್ನ ಉದ್ಯೋಗನ ಬಿಟ್ಟು ಸಾರ್ವಜನಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ಮತ್ತು ವ್ಯವಸಾಯದ ಬಗ್ಗೆ ಅಡ್ವೈಸ್ ಮಾಡಿ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಸಾರ್ವಜನಿಕರಿಗೆ ಸಹಾಯ ಮಾಡ್ತಾ ನನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ನನ್ನ ದೃಷ್ಟಿದೋಷದ ಅಭಾವದಿಂದ ಸರ್ಗೂರಿನಲ್ಲಿರುವ ವಿವೇಕಾನಂದ ಹಾಸ್ಪಿಟ್ಲಲ್ಲಿ ಕಣ್ಣಿನ ಚಿಕಿತ್ಸೆ ಪಡೆಯಲು ನಾನು ದಾಖಲಾಗಿದ್ದೆ. ನಿಮ್ಮಲ್ಲಿರ್ತಕ್ಕಂಥದ್ದು ಏನು, ನಿಮ್ಮ ನಡೆ ನುಡಿಗಳ ಬಗ್ಗೆ ಮತ್ತು ನಿಮ್ಮ ಈ ಹಾಸ್ಪಿಟ್ಲ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾಗ ಹೇಳಕ್ಕೆ ಸಂದರ್ಶಕ ನಿಂತಿದ್ದಾರೆ. ಈ ಹಾಸ್ಪಿಟ್ಲ್ ಉತ್ತಮವಾದಂಥ ಸೇವೆಯನ್ನು ಸಲ್ತಾ ಇದ್ದಾರೆ.

0: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಮತ್ತು ವೃದ್ಧಾಪ್ಯದಲ್ಲಿ ಆರೋಗ್ಯಕರ ಜೀವನವನ್ನು ಕುರಿತು ಸರ್ಗೂರು ತಾಲೂಕಿನ ಹೂವಿನಕೊಳ ಗ್ರಾಮದ ಶ್ರೀಯುತ ದೊಡ್ಡಯ್ಯರವರ ಜೊತೆಗಿನ
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಮುಸ್ಸಂಜೆ ಕಾರ್ಯಕ್ರಮ.
3: ಕೆಳಗರೆಯವರು ವಿಶೇಷವಾಗಿ ಒಂದು ಸಾಮಾಜಿಕ ಕಳಕಳಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು, ಇಂದಿಗೂ ಸಾಮಾಜಿಕ ಕಳಕಳಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಬೇರೆ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ಅದರಲ್ಲಿ ಒಂದು ತೃಪ್ತಿಯನ್ನ ಕಾಣ್ತಾ ಇರುವಂತಹ ವ್ಯಕ್ತಿ ಅಂದ್ರೆ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ಅವರ ಒಂದು ವಿಶೇಷ ಪರಿಚಯವನ್ನ, ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ಅವರಿಂದಲೇ ಕುರಿತು ಪರಿಚಯವನ್ನ ಕೂಡ ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ತೆ.
3: ತುಂಬಾ ಖುಷಿ ಆಯ್ತು ನಿಮ್ಮ ಸಾಮಾಜಿಕ

0: ಕಳಕಳಿ ಮತ್ತು ನಿಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋದು ಈ ವಯಸ್ಸಲ್ಲೂ ಕೂಡ ನಮಗೆ ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಇನ್ನಷ್ಟು ಜನರಿಗೆ ಇದು ಸ್ಫೂರ್ತಿ ಕೂಡ. ಮೊದಲಿಗೆ ನಮ್ಮ ಜನತ್ಮನಿ ಕೇಳುವರಿಗೆ ಒಂದು ಕಿರು ಪರಿಚಯವನ್ನ ಮಾಡಿಕೊಡಿ. ನಿಮ್ಮ ಹೆಸರೇನು, ಯಾವ ಊರಿಂದ ಬಂದಿರೋದು?
1: ನಾನು ದೊಡ್ಡಯ್ಯ ಉಣ್ಕೊಳ ಅಂತೇಳಿ. ನನಗೆ ವಯಸ್ಸು ಬಂದು 67 ವರ್ಷ, ಮತ್ತೆ ವಿದ್ಯಾಭ್ಯಾಸ ಬಿ ಎ 1981-82 ಸಾಲಲ್ಲಿ ಬಿ ಎನ ಎಮ್ ಎಫ್ ಸಿ ಕಾಲೇಜ್ ಹುಣಸೂರಿನಲ್ಲಿ ಮುಗಿಸಿದೆ. ನಂತರ ಸಾರ್ವಜನಿಕ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ತನ್ನ ಉದ್ಯೋಗನ ಬಿಟ್ಟು ಸಾರ್ವಜನಿಕ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ಮತ್ತು ವ್ಯವಸಾಯದ ಬಗ್ಗೆ ಅಡ್ವೈಸ್ ಮಾಡಿ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಸಾರ್ವಜನಿಕರಿಗೆ ಸಹಾಯ ಮಾಡ್ತಾ ನನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ನನ್ನ ದೃಷ್ಟಿದೋಷದ ಅಭಾವದಿಂದ ಸರ್ವೂರಲ್ಲಿರುವ ವಿವೇಕಾನಂದ ಹಾಸ್ಪಿಟ್ಲಲ್ಲಿ ಕಣ್ಣಿನ ಚಿಕಿತ್ಸೆ ಪಡೆಯಲು ನಾನು ದಾಖಲಾಗಿದ್ದೆ. ನಿಮ್ಮಲ್ಲಿರ್ತಕ್ಕಂಥದ್ದು ಏನು, ನಿಮ್ಮ ನಡೆ ನುಡಿಗಳ ಬಗ್ಗೆ ಮತ್ತು ನಿಮ್ಮ ಈ ಹಾಸ್ಪಿಟ್ಲ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾಗ ಹೇಳಕ್ಕೆ ಸಂದರ್ಶಕ ನಿಂತಿದ್ದಾರೆ. ಈ ಹಾಸ್ಪಿಟ್ಲ್ ಉತ್ತಮವಾದಂಥ ಸೇವೆಯನ್ನು ಸಲ್ತಾ ಇದ್ದಾರೆ.

0: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಮತ್ತು ವೃದ್ಧಾಪ್ಯದಲ್ಲಿ ಆರೋಗ್ಯಕರ ಜೀವನವನ್ನು ಕುರಿತು ಸರ್ಗೂರು ತಾಲೂಕಿನ ಹೂವಿನಕೊಳ ಗ್ರಾಮದ ಶ್ರೀಯುತ ದೊಡ್ಡಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರಾವ್ ನಿಂತಿದ್ದಾರೆ.
1: ಈ ಹಾಸ್ಪಿಟಲ್ ಉತ್ತಮವಾದಂತಹ ಸೇವೆಯನ್ನು ಸರ್ತಾ ಇದ್ದಾರೆ.

0: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಮತ್ತು ವೃದ್ಧಾಪ್ಯದಲ್ಲಿ ಆರೋಗ್ಯಕರ ಜೀವನವನ್ನು ಕುರಿತು ಸರ್ಗೂರು ತಾಲೂಕಿನ ಹೂವಿನಕೊಳ ಗ್ರಾಮದ ಶ್ರೀಯುತ ದೊಡ್ಡಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ.
2: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಹಂಚಿಪುರ ರಸ್ತೆ ಸರಗೂರು ಸರಗೂರು ತಾಲೂಕು
1: ಜೈನ್ ಮಿಲನ್ ವರ್ತಕರ ಮಂಡಳಿ ರಾಜಸ್ಥಾನ ಸಂಘ ಸರಗೂರು ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
2: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 ಮಧ್ಯಾಹ್ನ 1:00 ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ.
1: ಮಾನವೀಯತೆಯ ಹೊಂದುವನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
2: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯೊಳಗೆ ಇರಬೇಕು.
1: ಕನಿಷ್ಠ 48 kg ತೂಕ ಹೊಂದಿರಬೇಕು.
2: ಆರೋಗ್ಯವಂತರಾಗಿರಬೇಕು. ರಕ್ತಹೀನತೆಯಿಂದ ಬಳಲಬಾರದು.
1: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ಕಳೆದಿರಬೇಕು.
2: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
1: ರಕ್ತದಾನ ಮಾಡಿ ಜೀವ ಉಳಿಸಿ.
2: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749010218.
1: ಮತ್ತೊಂದು ದೂರವಾಣಿ ಸಂಖ್ಯೆ 9900077167.
2: ಧನ್ಯವಾದಗಳು.
3: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ

0: ಜನಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ.

0: ಇದುವರೆಗೂ ಕ್ರಮದಲ್ಲಿ ಸಮಾಜ ಸೇವೆ ಮತ್ತು ವೃದ್ಧಾಪ್ಯದಲ್ಲಿ ಆರೋಗ್ಯಕರ
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟ್ರೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಹಾಗೂ ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ವಾರ್ತೆಗಳ ವಿವರ: ನಿಕಟ ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯಗಳು ಬಲಗೊಳ್ಳುತ್ತವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅವರು ಪ್ರಜಾತಂತ್ರ ಕುರಿತಾದ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ನ್ಯಾಯ, ಸಮಾನತೆ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಭಾರತದ ಸಂವಿಧಾನದ ಅಸ್ಮಿತೆಯಾಗಿದೆ. ಅಧಿಕಾರದಲ್ಲಿ ಇರುವವರು ಹಾಗೂ ಜನಸಾಮಾನ್ಯರ ನಡುವಿನ ಅಂತರ ನಿವಾರಣೆಗಾಗಿ ಜನಕೇಂದ್ರಿತ ಆಡಳಿತ ನಿರ್ವಹಿಸುವ ಬಗ್ಗೆ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಕೂಲ ಖಾತರಿಪಡಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ವಿಮಾನ ನಿಲ್ದಾಣದಿಂದ ನಿರ್ಗಮನವನ್ನು 45 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯನ್ನು ಉಪರಾಷ್ಟ್ರಪತಿಗಳು ಉಲ್ಲೇಖಿಸಿ ಇಂತಹ ವರ್ತನೆಗಳು ಜನಸೇವೆಯ ತತ್ವವನ್ನು ಸಾದರಪಡಿಸುತ್ತವೆ ಎಂದು ಹೇಳಿದ್ದಾರೆ. ಭಾರತ ಅಧ್ಯಕ್ಷತೆಯ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ ಬೆಂಗಳೂರಿನಲ್ಲಿ ಇಂದು ಮುಕ್ತಾಯವಾಯಿತು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಜಾಗತಿಕ ಬಾಹ್ಯಾಕಾಶ ಉಪಕ್ರಮಗಳಲ್ಲಿ ಭಾರತದ ಪಾತ್ರವನ್ನು ವಿವರಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದಂತಹ ವಿ ನಾರಾಯಣನ್ ಮಾತನಾಡಿ, ಬಾಹ್ಯಾಕಾಶ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ 10 ದೇಶಗಳ 26 ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ವಿಕೋಪ ಮತ್ತು ಹವಾಮಾನ ಬದಲಾವಣೆ ಸಂದರ್ಭಗಳಲ್ಲಿ ದೂರ ಸಂವೇದಿ ಉಪಗ್ರಹಗಳ ಪ್ರಯೋಜನ ಕುರಿತಂತೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಸುಸ್ಥಿರ ಬಾಹ್ಯಾಕಾಶ ಕಾರ್ಯಾಚರಣೆ ಹಾಗೂ ತ್ಯಾಜ್ಯ ಮುಕ್ತ ಮಿಷನ್ ನಿರ್ವಹಣೆ ಕುರಿತಂತೆಯೂ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ನಾರಾಯಣನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಬಾಹ್ಯಾಕಾಶ ಸಹಕಾರ ಚೌಕಟ್ಟಿಗೆ ಇನ್ನೂ ಅನೇಕ ದೇಶಗಳನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ನಾರಾಯಣನ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮಾರಾಟ ಮತ್ತು ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಡಿದ್ದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ತಾಯ್ನಾಡಿನ ಸಾರ್ವಭೌಮತೆಗಾಗಿ ಹೋರಾಡಿದ ರಾಣಿ ದುರ್ಗಾವತಿ ಅವರ ಹುತಾತ್ಮ ದಿನದ ಸಂದರ್ಭದಲ್ಲಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೊಘಲ್ ಅತಿಕ್ರಮಣಕಾರರ ವಿರುದ್ಧ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಸಲು ಹೋರಾಡಿದ ರಾಣಿ ದುರ್ಗಾವತಿ ಧೀರ ಮಹಿಳೆಯ ಪ್ರತೀಕವಾಗಿದ್ದಾರೆ. ಅವರ ಉತ್ಕಟ ಸೇವೆ, ಉತ್ತಮ ಆಡಳಿತ ಚಿರಸ್ಫೂರ್ತಿದಾಯಕವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಣಿ ದುರ್ಗಾವತಿ ಮಾತೃಭೂಮಿಗಾಗಿ ಹೋರಾಡಿದ ಶೂರ ಮಹಿಳೆ, ಅವರ ಅಪ್ರತಿಮ ದೇಶಭಕ್ತಿ, ನಿಸ್ವಾರ್ಥ ಸೇವೆ ಅಜರಾಮರ ಎಂದು ಕೊಂಡಾಡಿದ್ದಾರೆ. ಪ್ರಸ್ತುತ ಜಾಗತಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಭಾರತ ದಕ್ಷಿಣ ಕೊರಿಯಾ ನಡುವಿನ ಸಂಬಂಧ ಬಲಗೊಳ್ಳುವ ಅವಶ್ಯಕತೆ ಇದೆ ಎಂದು ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಿಯೋಲ್ನಲ್ಲಿಂದು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಚೂ ಹ್ಯೂನ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಸಂದರ್ಭದಲ್ಲಿ ಭಾರತ ದಕ್ಷಿಣ ಕೊರಿಯಾ ಪರಸ್ಪರ ನಂಬಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಹೊಂದಿದ್ದು ಉಭಯ ದೇಶಗಳು ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ರಾಜಕೀಯ, ಹಡಗು ನಿರ್ಮಾಣ, ವಾಣಿಜ್ಯ, ಬಂಡವಾಳ ಹೂಡಿಕೆ, ರಕ್ಷಣೆ, ತಂತ್ರಜ್ಞಾನ, ಶುದ್ಧ ಇಂಧನ, ಸಾಂಸ್ಕೃತಿಕ ವಿಚಾರ ವಿನಿಮಯ, ನವೋದ್ಯಮ ಅವಕಾಶ, ಫಿನ್ಟೆಕ್ ಮೊದಲಾದ ವಲಯಗಳಲ್ಲಿನ ಸಹಕಾರ ಕುರಿತಂತೆ ಪರಿಶೀಲನೆ ನಡೆಸಲಾಯಿತು ಎಂದು ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ.

0: ಹೇಳಿದ್ದಾರೆ. ಉಭಯ ದೇಶಗಳ ಒಪ್ಪಂದ ಮುಂದುವರೆಸುವ ಬಗ್ಗೆ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರು ವ್ಯಕ್ತಪಡಿಸಿರುವ ಬದ್ಧತೆ ಬಗ್ಗೆ ಡಾಕ್ಟರ್ ಎಸ್ ಜೈಶಂಕರ್ ಮೆಚ್ಚುಗೆ ಸೂಚಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಹೆದ್ದಾರಿಗಳಲ್ಲಿನ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತಡೆಗಟ್ಟಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ತೀವ್ರ ಸ್ವರೂಪದ ಕ್ರಮಗಳಿಗೆ ಮುಂದಾಗಿದೆ. ಸುಪ್ರೀಂಕೋರ್ಟ್ ನೀಡಿದ ಅನುಪಾಲನೆಯ ಕ್ರಮವಾಗಿ ಪ್ರಾಧಿಕಾರ ವಿವಿಧ ರಾಜ್ಯಗಳಲ್ಲಿನ 595 ತಾಣಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿರುವಂತಹ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತಗಳ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಈ ಉಪಕ್ರಮಗಳ ವ್ಯವಸ್ಥಿತ ಅನುಷ್ಠಾನಕ್ಕಾಗಿ ಮತ್ತು ಸಾಂಸ್ಥಿಕ ಸಹಯೋಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಹೆದ್ದಾರಿ ಸುರಕ್ಷತಾ ಕಾರ್ಯಪಡೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ಅಂತರ ಸಂಸ್ಥೆ ಸಹಯೋಗಕ್ಕಾಗಿ ಹಾಗೂ ಅನುಪಾಲನೆಯ ಉಸ್ತುವಾರಿ ನಿರ್ವಹಿಸಲು ನೋಡಲ್ ಅಧಿಕಾರಿ ನೇಮಕ ಮಾಡಲಾಗುತ್ತಿದೆ. ಸುಲಭ ಸಂಚಾರಕ್ಕಾಗಿ ಆಧುನಿಕ ಸಾರಿಗೆ ನಿರ್ವಹಣಾ ವ್ಯವಸ್ಥೆಗಳ ಪರಿಶೀಲನೆ ನಡೆಸುವಂತೆಯೂ ಪ್ರಾಧಿಕಾರ ಸೂಚಿಸಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ 2025ರಲ್ಲಿ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಒದಗಿಸಿದೆ. ದೇಶದಾದ್ಯಂತ ಇರುವ 545 ಕೇಂದ್ರಗಳ ಮೂಲಕ ಭಾರತೀಯರಿಗೆ ಈ ಸೇವೆ ಕಲ್ಪಿಸಲಾಗಿದೆ ಎಂದು ಪಾಸ್ಪೋರ್ಟ್ ಸೇವಾ ದಿನದ ಸಂದರ್ಭದಲ್ಲಿ ಇಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುಮಾರು 1.47 ಕೋಟಿ ಚಿಪ್ ಆಧಾರಿತ ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ಸಭೆ ನವದೆಹಲಿಯಲ್ಲಿ ಇಂದು ಜರುಗಿತು. ಭಾರತದ ಅಂತಾರಾಷ್ಟ್ರೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಮತ್ತು ಯುಎಇನ ಬ್ರಿಗೇಡಿಯರ್ ಜಮಾಲ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಅಲ್ಮರ್ ಝುಕಿ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ರಕ್ಷಣಾ ಉದ್ಯಮಗಳ ಸಹಕಾರ, ಆವಿಷ್ಕಾರಗಳ ಸಮನ್ವಯ, ಸಮುದ್ರಯಾನ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಕೇಂದ್ರಾಡಳಿತ ಪ್ರದೇಶದ ಲಡಾಖ್ನ ಲೇಹ್ನ ಹೆಮಿಸ್ ಬೌದ್ಧ ಪವಿತ್ರ ತಾಣದಲ್ಲಿ ಇಂದು ಹೆಮಿಸ್ ಉತ್ಸವ 2026 ಆರಂಭವಾಯಿತು. ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಪಾಲ್ಗೊಂಡಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ಬೌದ್ಧ ಧರ್ಮಶಾಲಾದ ಭಿಕ್ಷುಗಳು ಸಾಂಪ್ರದಾಯಿಕ ಪ್ರಾರ್ಥನೆಯ ಮೂಲಕ ಛಮ್ ಮುಖವಾಣದ ನೃತ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. 2 ದಿನಗಳ ಈ ಉತ್ಸವದಲ್ಲಿ ದೇಶ ವಿದೇಶಗಳ ಬೌದ್ಧ ಪಂಡಿತರು, ಶ್ರದ್ಧಾಳುಗಳು, ಸಾಂಸ್ಕೃತಿಕ ವಿಚಾರ ಆಸಕ್ತರು ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ ನಡೆಸುತ್ತಿರುವಂತಹ ಸಂಸ್ಥೆಗೆ ಅಕ್ರಮವಾಗಿ ಭೂಮಿ ನೀಡಲಾಗಿದೆ ಎಂದು ಎನ್ನುವಂತಹ ಪ್ರಕರಣಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ನವದೆಹಲಿಯಲ್ಲಿ ಇಂದು ಪಕ್ಷದ ಕಚೇರಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 2024ರಲ್ಲಿ ಸಂಸ್ಥೆಗೆ 5 ಎಕರೆ ಜಮೀನನ್ನು ನೀಡಿದೆ. ಈ ಕ್ಷೇತ್ರದಲ್ಲಿ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಈ ಸಂಸ್ಥೆಗೆ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಹೇಗೆ ನೀಡಲಾಯಿತು ಎಂದು ಅವರು ಪ್ರಶ್ನಿಸಿದ್ದಾರೆ. ಪಂಜಾಬ್ ಪೊಲೀಸರು ರಾಜ್ಯಾದ್ಯಂತ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ಯಾಂಗ್ಸ್ಟರ್ ವಿರೋಧಿ ಕಾರ್ಯಪಡೆ ಜನವರಿಯಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 713 ಅಕ್ರಮ ಶಸ್ತ್ರಾಸ್ತ್ರ ಮತ್ತು 2000ಕ್ಕೂ ಅಧಿಕ ಸುತ್ತಿನ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪಂಜಾಬ್ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ತರತಲಾ ಬಳಿ ನಿರ್ಮಾಣ ಹಂತದಲ್ಲಿದ್ದ ದಾಸ್ತಾನು ಮಳಿಗೆಯ ಮೇಲ್ಛಾವಣಿ ಕುಸಿದು ಕನಿಷ್ಠ 5 ಮೃತಪಟ್ಟಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿಯಲ್ಲಿ RK ಆಶ್ರಮ್ ಮಾರ್ಗ ಮತ್ತು ಇಂದ್ರಪ್ರಸ್ಥ ಪ್ರವೇಶ ನಡುವೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವ ಸೆಂಟ್ರಲ್ ವೆಸ್ತಾ ಕಾರಿಡಾರ್ ಯೋಜನೆ ಕಾಮಗಾರಿಗೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಖಾತೆ ಸಚಿವ ಮನೋಹರ್ ಲಾಲ್ ಇಂದು ಚಾಲನೆಯನ್ನು ನೀಡಿದರು. ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಮನೋಹರ್ ಲಾಲ್, ಸುಮಾರು 9 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ಒಟ್ಟು 9 ಭೂಗತ ನಿಲ್ದಾಣಗಳನ್ನು ಹೊಂದಿರಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗ ಫಿಫಾ ವಿಶ್ವಕಪ್ ಫುಟ್ಬಾಲ್ ಸುದ್ದಿ. ಕೆನಡಾದ ವ್ಯಾನ್ಕೋವರ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಕೆನಡಾ ಮತ್ತು ಸ್ವಿಟ್ಜರ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಸಿಯಾಟಲ್ನಲ್ಲಿ ನಡೆಯಲಿರುವ ಮತ್ತೊಂದು ಪಂದ್ಯದಲ್ಲಿ ಬೋಸ್ನಿಯಾ ಕತಾರ್ ತಂಡವನ್ನು ಎದುರಿಸಲಿದೆ. ಈ 2 ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 12:30 ಆರಂಭ.

ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಪರ ಆಡಳಿತದಿಂದ ಪ್ರಜಾತಂತ್ರದ ಮೌಲ್ಯವರ್ಧನೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿ ಸಭೆ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ದೂರ ಸಂವೇದಿ ಉಪಗ್ರಹಗಳ ಬಳಕೆ ಚರ್ಚೆ. ರಾಷ್ಟ್ರೀಯ ಹೆದ್ದಾರಿ ಅನಧಿಕೃತ ಪಾರ್ಕಿಂಗ್ ಮತ್ತು ಒತ್ತುವರಿ ತೆರವಿಗೆ ಪ್ರಾಧಿಕಾರದ ಕ್ರಮ. ಕಳೆದ ವರ್ಷ ವಿದೇಶಾಂಗ ಸಚಿವಾಲಯದಿಂದ 1.5 ಕೋಟಿಗೂ ಅಧಿಕ ಪಾಸ್ಪೋರ್ಟ್ ಸೇವೆ ವಿತರಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೆನಡಾ ಸ್ವಿಟ್ಜರ್ಲ್ಯಾಂಡ್ ಹಾಗೂ ಬೋಸ್ನಿಯಾ ಕತಾರ್ ಇಂದು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ನೇರವಾಗಿ ಕಾರ್ಯದರ್ಶಿಗಳ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ.
1: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು, ಸರಗೂರು ತಾಲೂಕು,
0: ಜೈನ್ ಮಿಲನ್, ವರ್ತಕರ ಮಂಡಳಿ, ರಾಜಸ್ಥಾನ ಸಂಘ ಸರಗೂರು, ಪ್ರಬುದ್ಧ ಭಾರತ ನಿರ್ಮಾಣ ಸಮಿತಿ ಬಿಡಗಲು, ಕೆಆರ್ ಆಸ್ಪತ್ರೆ ಮೈಸೂರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ
1: ದಿನಾಂಕ 25/6/2026 ಗುರುವಾರದಂದು ಬೆಳಗ್ಗೆ 9:00 AM ಮಧ್ಯಾಹ್ನ 1:00 PM ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಮಾನವೀಯತೆಯ ಹೊಂದುವನಿ ರಕ್ತ ನೀಡಿ ಜೀವಗಳನ್ನು ಉಳಿಸಿ.
1: ಆದ್ದರಿಂದ ರಕ್ತದಾನ ಮಾಡುವವರು 18-65 ವಯೋಮಿತಿಯೊಳಗೆ ಇರಬೇಕು.
0: ಕನಿಷ್ಠ 48 kg ತೂಕ ಹೊಂದಿರಬೇಕು.
1: ಆರೋಗ್ಯವಂತರಾಗಿರಬೇಕು. ರಕ್ತಹೀನತೆಯಿಂದ ಬಳಲಬಾರದು.
0: ಹಿಂದೆ ರಕ್ತದಾನ ಮಾಡಿದ್ದಲ್ಲಿ ಕನಿಷ್ಠ 3 ತಿಂಗಳು ಕಳೆದಿರಬೇಕು.
1: ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು.
0: ರಕ್ತದಾನ ಮಾಡಿ ಜೀವ ಉಳಿಸಿ.
1: ಆದ್ದರಿಂದ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8749011128.
0: ಮತ್ತೊಂದು ದೂರವಾಣಿ ಸಂಖ್ಯೆ 9900077167.
1: ಧನ್ಯವಾದಗಳು.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನ ಗಂಧರ್ವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.